ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಆಷಾಢ ಮಾಸದ 13ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 4ನೇ ತಾರೀಕು ಶನಿವಾರ. ಈಗ ಸಮಯ 5:56:46. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಪೌಡಂಡ ಡೇಸಿ ರೋಷನ್ ಹಾರೈಸುವ ಶುಭೋದಯ. ಶುಭ ನುಡಿ. ಸದಾ ಆಶಾವಾದಿಗಳಾಗಿರಿ. ನಿರಾಶಾವಾದ ನಮ್ಮನ್ನು ದುರ್ಬಲರನ್ನಾಗಿಸುತ್ತದೆ, ಆಶಾವಾದ ನಮ್ಮನ್ನು ಶಕ್ತಿವಂತರನ್ನಾಗಿಸುತ್ತದೆ. ಹೀಗೆಂದಿದ್ದಾರೆ ಅಮೆರಿಕನ್ ತತ್ವಜ್ಞಾನಿ ವಿಲಿಯಂ ಜೇಮ್ಸ್.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6 ಗಂಟೆ. ಈಗ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ಡಾಕ್ಟರ್ ಗಿರಿಜಾಪತಿ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35. 6:40 ಸ್ವರಮಾಧುರ್ಯ. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ 6:45. ಸಹಯೋಗ ನ್ಯಾಯ ಸಂಸ್ಥೆ. ನಿರ್ಮಾಣ ಜಾಂಬಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:15 ಭಾವಗೀತೆಗಳು. ಸುದ್ದಿ ಸಮಾಚಾರ 7:47. ಪ್ರಾಯೋಜಕರು ಅದ್ವೈತ್ ಹಾಂಡಾಯಿ. 8:30 ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. 8:35 ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ನೆನಪಿನ ಬುತ್ತಿ. ಆಕಾಶವಾಣಿಯಲ್ಲಿ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇತ್ತೀಚೆಗೆ ನಿವೃತ್ತಿ ಹೊಂದಿರುವ ಟಿ ಸಿದ್ದೋಜಿರಾವ್ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಎಂ ಶಕುಂತಲಾ. ನಿರ್ವಹಣೆ ಪಿಎಂ ಜಗದೀಶ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಗಾನಭಜಾನ. 11:00 ಗಾನಡಂಗೂರ. ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಯೋಗ ಸಾಧಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಸ್ಯಾಮ್ ಪ್ರಸಾದ್. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇಂದು ಪಿಎಂ ಸ್ಟ್ಯಾಂಡಪ್ ಇಂಡಿಯಾ, ಮಣ್ಣು ಆರೋಗ್ಯ ಚೀಟಿ, ಈ ಬಗ್ಗೆ ಮಾತನಾಡುತ್ತಾರೆ ಪ್ರಸನ್ನ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ. 3:00 ರೂಪಕ, ಮರದಿಂದ ಮಳೆ ಇಳೆಗೆ ಕಳೆ, ರಚನೆ ಸುರೇಂದ್ರನಾಥ್ ಸಾತ್ವಿಕ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಈ ಕಾರ್ಯಕ್ರಮವನ್ನು ನಮ್ಮ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. 3:30 ನಾಟಕ ಅಂಬಿಗ, ಮೂಲ ಮಲಯಾಳಂ ಟಿಎನ್ ಗೋಪಿನಾಥನ್, ಕನ್ನಡಕ್ಕೆ ಅನುವಾದ ಬಿಎ ತಿಮ್ಮಪ್ಪ, ನಿರ್ಮಾಣ ಅಬ್ದುಲ್ ರಶೀದ್. 4:00 ಚಿಣ್ಣರ ಲೋಕದಲ್ಲಿ ಶಿಶುಗೀತೆಗಳನ್ನು ಆಲಿಸಲಿದ್ದೀರಿ. 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ಕ್ರೀಡಾಲಹರಿ, ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ರಾಜ್ಯಮಟ್ಟದ ರೈಫಲ್ ಶೂಟರ್ ಹಾಗೂ ಪರ್ವತಾರೋಹಿ ಜಮಡ ಪ್ರೀತ್ ಅಪ್ಪಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವಿನೋದ್ ಮೂಡಗದ್ದೆ. 5:30 ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. ಈ ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಇಂದು ಭತ್ತದ ಕೃಷಿ ಕುರಿತು ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ.

ಸಿರಿಗಂಧ 9:30 ಯುವವಾಣಿಯಲ್ಲಿ ಕರ್ನಾಟಕ ಸಂಗೀತ ಮತ್ತು ಭರತನಾಟ್ಯ ವಿಭಾಗದ ವಿದ್ಯಾರ್ಥಿನಿ, ಮಹತ್ವಾಕಾಂಕ್ಷಿ ಜೈವಿಕ ತಂತ್ರಜ್ಞಾನಜ್ಞ, ಲೇಖಕಿ, ಕಲಾವಿದೆ ಮತ್ತು ಶುಭವಿ ವಿನ್ಯಾಸಗಳ ಸಂಸ್ಥಾಪಕಿ ಸಮುದ್ಯತಾ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: the end of this news bulletin.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:12. ಈಗ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಇಂದು ಕೇಳೋಣ ಡಾಕ್ಟರ್ ಎಂಎಸ್ ಸುಬ್ಬುಲಕ್ಷ್ಮಿ ಅವರ ಸ್ವರದಲ್ಲಿ ಶ್ರೀ ವೆಂಕಟೇಶ್ವರ ಸುಪ್ರಭಾತ.
2: ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ.

ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಉತ್ತಿಷ್ಠ ಕಮಲಾಕಾಂತ

ಶಂಭುನಾಥ ಪವಮಾನ ಧನಾಧಿನಾಥ ಬದ್ಧಾಂಜಲಿ ಪ್ರವಿಲಸನ್ ನಿಜ ಶೀರ್ಷ ದೇಶ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ಭಾರತೀಶು ದೇವಿ ಹಗರಾಜ ಮೃಗಾಧಿರಾಜ ನಾಗಾಧಿರಾಜ ಗಜರಾಜ ಹಯಾಧಿರಾಜ ಸ್ವಸ್ವಾಧಿಕಾರ ಮಹಿಮಾಧಿಕಮರ್ಥಯಂತೆ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ಸೂರ್ಯಂದು ಭೌಮ ಬುಧ ವಾಕ್ ಪರಿ ಕಾವ್ಯ ಸೌರಿ ಸ್ವರ್ಧಾನು ಕೇತು ದಿವಿಷತ್ ಪರಿಷತ್ ಪ್ರಧಾನ ಸದ್ದಾ ಸದಾ ಸಚರಮಾವಧಿ ದಾಸ ದಾಸ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ತತ್ಪಾದ ಧೂಳಿ ಭರಿತ ಸ್ಫುಲಿತೋತ್ತಮಾಂಗ ಸ್ವರ್ಗಾಪವರ್ಗ ಜನಪೇಕ್ಷ ನಿಜಾಂತರಂಗ ಕಲ್ಪಾಗಮಾಕಲ ನಯಾ ಕುಲತಾಂ ಲಭಂತೆ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ತದ್ಗೋಪುರಾಗ್ರ ಶಿಖರಾಣಿ ನಿರೀಕ್ಷಮಾಣಾ ಸ್ವರ್ಗಾಪವರ್ಗ ಪದವೀಂ ಪರಮಾಂ ಶ್ರಯಂತಃ ಮರ್ತ್ಯಾ ಮನುಷ್ಯ ಭುವನೇ ಮಲಿಮಾಶ್ರಯಂತೆ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ಶ್ರೀಭೂವಿನಾಯಕ ದಯಾದಿ ಗುಣಾಮೃತಾಬ್ಧೆ ದೇವಾದಿದೇವ ಜಗದೇಕ ಶರಣ್ಯಮೂರ್ತೆ ಶ್ರೀಮನ್ನನಂತ ಗರುಡಾಧಿಭಿರಚಿತಾಂಘ್ರೆ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ಶ್ರೀಪದ್ಮನಾಭ ಪುರುಷೋತ್ತಮ ವಾಸುದೇವ ವೈಕುಂಠ ಮಾಧವ ಜನಾರ್ದನ ಚಕ್ರಪಾಣಿ ಶ್ರೀವತ್ಸ ಚಿಹ್ನ ಶರಣಾಗತ ಪಾರಿಜಾತ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ಕಂದರ್ಪ ದರ್ಪಹರ ಸುಂದರ ದಿವ್ಯ ಮೂರ್ತೆ ಕಾಂತಾ ಕುಜಾಂಬುರುಭ ಕುಡ್ಮಲ ಲೋಲ ದೃಷ್ಟೆ ಕಲ್ಯಾಣ ನಿರ್ಮಲ ಗುಣಾಕರ ದಿವ್ಯ ಕೀರ್ತೆ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ಮೀನಾಕೃತೆ ಕಮಠ ಕೋಲ ನೃಸಿಂಹವನ್ನಿನ್ ಸ್ವಾಮೀನ್ ಪರಶ್ವತ ತಪೋಧನ ರಾಮಚಂದ್ರ ಶೇಷಾಂಶ ರಾಮಯ ದುನಂದನ ಕಲ್ಕಿ ರೂಪ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ಏಲಾಲವಂಗ ಘನಸಾರ ಸುಗಂಧಿ ತೀರ್ಥಂ ದಿವ್ಯಂ ವಿಯಸ್ಸರಿತಿ ಹೇಮ ಘಟೇಶು ಪೂರ್ಣಂ ಧೃತ್ವಾದ್ಯ ವೈದಿಕ ಶಿಖಾಮಣಯ ಪ್ರದೃಷ್ಟಾ ತಿಷ್ಠಂತಿ ವೆಂಕಟಪತೆ ತವ ಸುಪ್ರಭಾತಂ ಭಾಸ್ವಾನುದೇತಿ ವಿಗಚಾನಿ ಸರೋರುಭಾಣಿ ಸಂಪೂರಯಂತಿ ನಿನದೈಕ ಬುಭೋ ವಿಭಂಗಾ ಶ್ರೀವೈಷ್ಣವಾಸ್ತತ ತಮರ್ಥಿತ ಮಂಗಳಾಸ್ತೆ ಧಾಮಾಶ್ರಯಂತಿ ತವ ವೆಂಕಟ ಸುಪ್ರಭಾತಂ ಬ್ರಹ್ಮಾದಯಸ್ವರವರಾಃ ಸಮಹರ್ಷಯಸ್ತೆ ಸಂತ ಸನಂದನ ಮುಖಾಸ್ತವ ಯೋಗಿ ವರ್ಯಾಃ ಧಾಮಾಂತಿಕೇತವ ಹಿ ಮಂಗಳ ವಸ್ತು ಹಸ್ತಾಃ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ಲಕ್ಷ್ಮೀ ನಿವಾಸ ನಿರವದ್ಯ ಗುಣೈಕ ಸಿಂಧೋ ಸಂಸಾರ ಸಾಗರ ಸಮುತ್ತರಣೈಕ ಸೇತೋ ವೇದಾಂತ ವೇದ್ಯ ನಿಜ ವೈಭವ ಭಕ್ತ ಭೋಗ್ಯ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ಲಕ್ಷ್ಮೀ ನಿವಾಸ ನಿರವದ್ಯ ಗುಣೈಕ ಸಿಂಧೋ ಸಂಸಾರ ಸಾಗರ ಸಮುತ್ತರಣೈಕ ಸೇತೋ ವೇದಾಂತ ವೇದ್ಯ ನಿಜ ವೈಭವ ಭಕ್ತ ಭೋಗ್ಯ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ಇತ್ತಂ ವೃಷಾಚಲಪತೇರಿಹ ಸುಪ್ರಭಾತಂ ಯೇ ಮಾನವಾಃ ಪ್ರತಿದಿನಂ ಪತಿತುಂ ಪ್ರವೃತ್ತಾಃ ತೇಷಾಂ ಪ್ರಭಾತ ಸಮಯೇ ಸ್ಮೃತಿರಂಗಭಾಜಾಂ ಪ್ರಜ್ಞಾಂ ಪರಾರ್ಥ ಸುಲಭಾಂ ಪರಮಾಂ ಪ್ರಸೂತೆ ಇತ್ತಂ ವೃಷಾಚಲಪತೇರಿಹ ಸುಪ್ರಭಾತಂ ಯೇ ಮಾನವಾಃ ಪ್ರತಿದಿನಂ ಪತಿತುಂ ಪ್ರವೃತ್ತಾಃ ತೇಷಾಂ ಪ್ರಭಾತ ಸಮಯೇ ಸ್ಮೃತಿರಂಗಭಾಜಾಂ ಪ್ರಜ್ಞಾಂ ಪರಾರ್ಥ ಸುಲಭಾಂ ಪರಮಾಂ ಪ್ರಸೂತೆ ಕಮಲಾಕುಚ ಚೂಚುಕ ಕುಂಕುಮತೋ ನಿಯತಾರುಣಿತಾತುಲ ನೀಲತನೋ ಕಮಲಾಯತ ಲೋಚನ ಲೋಕಪತೆ ವಿಜಯೀ ಭವ ವೆಂಕಟ ಶೈಲಪತೆ ಕಮಲಾಕುಚ ಚೂಚುಕ ಕುಂಕುಮತೋ ನಿಯತಾರುಣಿತಾತುಲ ನೀಲತನೋ ಕಮಲಾಯತ ಲೋಚನ ಲೋ

0: ಆಕಾಶವಾಣಿ ಈಗ ಚಿಂತನೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳುವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣ ಆಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನ ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು, ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
0: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ನೆಂಬವರಿಂದ ಚಿಂತನ ಕೇಳುತ್ತಿದ್ದೀರಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:07. ಈಗ ರೈತರಿಗೆ ಸಲಹೆ.
1: ಮಳೆಗಾಲದಲ್ಲಿ ಕಾಫಿ ಬೆಳೆಗೆ ಕಪ್ಪು ಕೊಳೆಯ ರೋಗ ಮತ್ತು ಕಾಫಿ ಕಾಯಿಯ ತೊಟ್ಟು ಕೊಳೆಯ ರೋಗಗಳು ಸಾಮಾನ್ಯವಾಗಿ ಕಂಡುಬರ್ತವೆ. ಕಾಫಿ ಬೆಳೆಯುವಂಥ ಹೆಚ್ಚಿನ ಪ್ರದೇಶದಲ್ಲಿ ಈ ವರ್ಷ ಸಾಕಷ್ಟು ಮಳೆಯಾಗಿದೆ. ಹೀಗೆ ನಿರಂತರ ಮಳೆಯಿಂದಾಗಿ ಕಾಫಿ ಗಿಡದಲ್ಲಿ ಕಾಯಿಯ ಬೆಳವಣಿಗೆಯ ವೇಗ ಹೆಚ್ಚಾಗಿದೆ. ಇದಲ್ಲದೆ ವಾತಾವರಣದಲ್ಲಿ ನಿರಂತರವಾಗಿ ತೇವಾಂಶ ಇರೋದರಿಂದ ಕಾಫಿನಲ್ಲಿ ಕೊಳೆ ರೋಗ ಹೆಚ್ಚಾಗಿದೆ. ಮುಖ್ಯವಾಗಿ ಈ ಕಾಫಿ ಕಪ್ಪು ಕೊಳೆ ರೋಗ ಮತ್ತು ಕಾಫಿ ಕಾಯಿ ತೊಟ್ಟು ಕೊಳೆ ರೋಗಗಳು ಸಾಮಾನ್ಯವಾಗಿ ಹಿಂದಿನ ವರ್ಷ ರೋಗ ತಗಲದಂಥ ಕಾಫಿ ಗಿಡದಲ್ಲಿ ಕಾಣಿಸ್ಕೊಳ್ತವೆ. ಈ ರೋಗಗಳು ಎಲೆಯಿಂದ ಎಲೆಗೆ ಮತ್ತು ಗಿಡದಿಂದ ಗಿಡಕ್ಕೆ ಹಾಗೆಯೇ ಗಾಳಿ ಅಥವಾ ಮಳೆ ಮೂಲಕನೂ ಕೂಡ ಹರಡ್ತವೆ. ಆದ್ದರಿಂದ ನಾವು ಕೊಳೆ ರೋಗದ ಒಂದು ಹರಡುವಿಕೆಯನ್ನು ಕಡಿಮೆ ಮಾಡೋದಕ್ಕೆ, ಅದರ ಬೆಳವಣಿಗೆಯನ್ನು ತಡೆಗಟ್ಟೋದಕ್ಕೆ ಮತ್ತು ಇದರಿಂದ ಆಗುವಂಥ ಬೆಳೆ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ಕಾಫಿ ಗಿಡದ ಸುತ್ತಲೂ ನೀರು ನಿಲ್ಲೋದನ್ನು ಕಡಿಮೆ ಮಾಡಬೇಕು. ಇದನ್ನು ಕಡಿಮೆ ಮಾಡೋದಕ್ಕೆ ನಾವು ಮುಖ್ಯವಾಗಿ ಬಸಿ ಗಾಲುವೆಗಳನ್ನು ತೆಗಿಬೇಕಾಗತ್ತೆ ಅಥವಾ ಈಗಾಗಲೇ ಇದ್ದರೆ ಅವುಗಳನ್ನು ನವೀಕರಿಸಬೇಕಾಗತ್ತೆ. ಬೇರುಗಳ ಉತ್ತಮ ಉಸಿರಾಟಕ್ಕೆ ಗಿಡದ ಕೆಳಗಡೆ ಇರುವಂಥ ದರ್ಗನ್ನು ಅಥವಾ ತರ್ಗನ್ನು 4 ಗಿಡಗಳ ಮಧ್ಯೆ ರಾಶಿ ಮಾಡಬೇಕಾಗತ್ತೆ. ಇದರಿಂದ ಬೇರಿನ ಉಸಿರಾಟಕ್ಕೆ ಅನುಕೂಲವಾಗುತ್ತೆ. ಗಿಡಗಳನ್ನು ಎತ್ತಿ ಬಿಡಿಸೋದು, ಚಿಗುರು ತೆಗೆಯೋದು ಮತ್ತು ಒಣಗಿದ ರೆಕ್ಕೆಗಳನ್ನು ತೆಗೆಯೋದು ಇವೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಇದರ ಜೊತೆಗೆ ಬೇಡವಾದ ಕಂಬ ಚಿಗುರನ್ನು ತೆಗೆಯೋದು ಕೂಡ ಅಷ್ಟೇ ಮುಖ್ಯ. ಕಾಫಿ ಗಿಡಗಳ ಮೇಲೆ ಉದುರಿದಂಥ ನೆರಳಿನ ಮರಗಳ ಎಲೆಗಳನ್ನು ನಾವು ತೆಗೆದುಹಾಕೋದು ಬಹಳ ಮುಖ್ಯ. ಇದರಿಂದ ಕಾಫಿ ಗಿಡದಲ್ಲಿ ಸರಿಯಾಗಿ ಗಾಳಿ ಆಡೋದಕ್ಕೆ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗೆಯೇ ನೆರಳು ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ಈ ಶಾಶ್ವತ ನೆರಳಿನ ಮರಗಳ ನೆರಳಿನ ಎತ್ತರ ಸಾಧಾರಣವಾಗಿ ಈ ಕಾಫಿ ಗಿಡಗಳ ಮೇಲಿಂದ ಸುಮಾರು 30-40 ಎತ್ತರದವರೆಗೆ ಇರಬೇಕಾಗತ್ತೆ. ಇದರಿಂದ ಈ ಕಾಫಿ ತೋಟದಲ್ಲಿ ಗಾಳಿ ಆಡೋದಕ್ಕೆ ಅನುಕೂಲ ಆಗುತ್ತೆ. ಮಳೆ ಬಿಡುವು ಕೊಟ್ಟಾಗ ಎಕರೆಗೆ 1 ಚೀಲ ಯೂರಿಯಾ ಅಥವಾ 2 ಚೀಲ ಅಮೋನಿಯಂ ಸಲ್ಫೇಟು, ಇದರ ಜೊತೆಗೆ 25 ಕಿಲೋಗ್ರಾಂನಷ್ಟು ಮ್ಯೂರಿಟ್ ಆಫ್ ಪೊಟ್ಯಾಷನ್ನು ಹಾಕೋದು ಪ್ರಯೋಜನಕಾರಿ. ಮುಖ್ಯವಾಗಿ ಯೂರಿಯಾ ಅಥವಾ ಅಮೋನಿಯಂ ಸಲ್ಫೇಟನ್ನು ಗಿಡಗಳಿಗೆ ಕೊಡೋದ್ರಿಂದ ಸಾರಜನಕವನ್ನು ನಾವು ಗಿಡಗಳಿಗೆ ಪೂರೈಸಬಹುದು. ಎಲೆ ಮತ್ತು ಹಣ್ಣುಗಳ ಉದುರುವಿಕೆಯನ್ನು ನಾವು ಕಡಿಮೆ ಮಾಡಬಹುದು. ಹಾಗೆಯೇ ಸಸ್ಯದ ಬೆಳವಣಿಗೆಯನ್ನು ಕೂಡ ಇದು ಉತ್ತೇಜಿಸುತ್ತೆ. ಇನ್ನು ಮ್ಯೂರಿಟ್ ಆಫ್ ಪೊಟ್ಯಾಷನ್ನು ಕೊಡೋದ್ರಿಂದ ಪೊಟ್ಯಾಷ್ ಅಂಶ ಗಿಡಗಳಿಗೆ ಲಭ್ಯವಾಗುತ್ತೆ. ಇದು ಈ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಕೊಡೋದಕ್ಕೆ ಅನುಕೂಲವಾಗುತ್ತೆ. ಹಾಗೆಯೇ ಈ ಕಾಫಿ ಬೀಜಗಳ ಒಂದು ಬಲಿಯುವಿಕೆಗೂ ಕೂಡ ಇದು ಕಾರಣ ಆಗುತ್ತೆ. ಮತ್ತು ಒಳ್ಳೆ ಗುಣಮಟ್ಟದ ಕಾಫಿ ಬೀಜಗಳನ್ನು ನಾವು ಪಡಿಬಹುದು. ರೋಗಪೀಡಿತ ಎಲೆಗಳು ಮತ್ತು ಹಣ್ಣುಗಳನ್ನು ಸಂಗ್ರಹಿಸಿ ಮಣ್ಣಲ್ಲಿ ಹೂತಾಕಬೇಕಾಗತ್ತೆ. ಯಾಕೆಂದರೆ ಇವು ಬರುವಂಥ ವರ್ಷದಲ್ಲಿ ರೋಗಾಣುಗಳ ಒಂದು ಆಶ್ರಯಕ್ಕೆ ಕಾರಣ ಆಗ್ತವೆ. ಆದ್ದರಿಂದ ಮುಂದಿನ ವರ್ಷದಲ್ಲಿ ಈ ರೋಗಾಣು ಹರಡೋದಕ್ಕೆ ಅವಕಾಶವನ್ನು ನಾವು ಕೊಡಬಾರದು ಅಂದರೆ ಅವುಗಳನ್ನು ಸಂಗ್ರಹಿಸಿ ಮಣ್ಣಲ್ಲಿ ಹೂತಾಕಬೇಕಾಗತ್ತೆ. ಮಳೆ ಬಿಡುವು ನೀಡಿದಾಗ ನಾವು ರೋಗ ಹರಡುವಿಕೆ ಮತ್ತು ಅಕಾಲಿಕ ಹಣ್ಣುಗಳ ಉದುರುವಿಕೆಯನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡೋದಕ್ಕೆ ನಾವು ಮುಖ್ಯವಾಗಿ ಮೊದಲಿಗೆ ರೋಗಪೀಡಿತ ಎಲೆಗಳು ಮತ್ತು ಹಣ್ಣುಗಳನ್ನು ತೆಗೆದು ನಾಶ ಮಾಡಬೇಕಾಗತ್ತೆ. ಆಮೇಲೆ ನಾವು ಶಿಲೀಂದ್ರನಾಶಕದ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. 200 ಲೀಟರ್ ನೀರಿಗೆ 200 ಮಿಲಿಲೀಟರ್ನಷ್ಟು ಟೆಬೆಕೋನೋಝೋಲ್, 38.39% ಇದಕ್ಕೆ 50 ಮಿಲಿಲೀಟರ್ನಷ್ಟು ಪ್ಲಾನೋಫಿಕ್ಸ್, ಜೊತೆಗೆ 100 ಮಿಲಿಲೀಟರ್ನಷ್ಟು ಯಾವುದೇ ಅಂಟನ್ನು ಅಥವಾ ರಾಳವನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗತ್ತೆ. ಸಿಂಪರಣ ಮಿಶ್ರಣ ಬೆಳೀತಾ ಇರುವಂಥ ಕಾಯಿಗಳು, ಎಲೆಗಳ ಕೆಳಗೆ ಮತ್ತು ಮೇಲಿನ ಮೇಲ್ಮೈ ಮತ್ತು ಎಳೆಯ ಕೊಂಬೆಗಳನ್ನು ತಲುಪೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಎಫ್ಎಂ 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸ್ವರ ಮಾಧುರ್ಯ. ಇಂದು ಕೇಳೋಣ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ತ್ಯಾಗರಾಜರ ಕೃತಿ ನಳಿನಾಕಾಂತಿ ರಾಗ ಆದಿತಾಳ.

ಇದುವರೆಗೆ ನಳಿನಾಕಾಂತಿ ರಾಗ ಆದಿತಾಳದಲ್ಲಿ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ತ್ಯಾಗರಾಜರ ಕೃತಿಯನ್ನ ಆಲಿಸಿದಿರಿ. ಇದು ಇಂದಿನ ಸ್ವರಮಾಧುರ್ಯ.

ಪ್ರಿಯ ಕೇಳುಗರೇ, ಈ ಬೆಳಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. 8:50 ಕಾಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:45 ಆಗಲಿದೆ. ಇನ್ನು ನ್ಯಾಯವಾಣಿ ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸಂವಿಧಾನ ಫೆಲೋ ಹಾಗೂ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಈ ಸಾಮಾನ್ಯವಾಗಿ ನಾವು ಸ್ನೇಹಿತರುಗಳಿಗೆ ಹಣ ಕೊಟ್ಬಿಟ್ಟಿರ್ತೀವಿ, ಬೇರೆ ಬೇರೆ ಕಾರಣದಿಂದ ಅವರಿಗೇನೋ ಕಷ್ಟ ಇರ್ತದೆ, ಒಂದಿಷ್ಟು ಸಹಾಯ ಮಾಡಬೇಕು ಅಂತ ಹೇಳಿ ಏನೋ ಕೊಟ್ಟಿರ್ತೀವಿ. ಅಲ್ಲಿ ಯಾವುದೇ ರೀತಿಯಾದಂತಹ ಬಡ್ಡಿ ವ್ಯವಹಾರಗಳು ಯಾವ್ದು ಇರಲ್ಲ. ಆದ್ರೆ ಕೊಟ್ಟಂತ ಹಣವನ್ನ ವಾಪಸ್ ಕೇಳಬೇಕು ಅಂದ್ರೆ ಮನಸ್ಸಾಗಲ್ಲ, ಅಥವಾ ಕೇಳಿದಾಗಲೂ ಕೂಡ ಅವರು ಕೊಡಲ್ಲ. ಎಷ್ಟು ಸಮಸ್ಯೆ ಆಗತ್ತಂತಂದ್ರೆ ಆ ಇದ್ದಂತಹ ಸ್ನೇಹವೇ ಕೂಡ ಹಾಳಾಗ್ಬಿಡುತ್ತೆ, ಅವರ ನಡುವೆ ಒಂಥರ ಮನಸ್ತಾಪ ಬರುತ್ತೆ, ತುಂಬಾನೇ ಸಮಸ್ಯೆ ಆಗ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಆ ಸಾಲವನ್ನ ನಾವೇನು ಕೊಟ್ಟಿರ್ತೀವಿ ಅಥವಾ ಸಹಾಯವನ್ನು ಏನ್ ಮಾಡಿರ್ತೀವಿ ಅದಕ್ಕೆ ವಾಪಸ್ ಪಡಿಬೇಕು ಅಂತಂದಾಗ ಸುಮಾರು ಬೇರೆ ಬೇರೆ ಪುರಾವೆಗಳ ಬಗ್ಗೆ ಮಾತಾಡ್ತೀವಿ ನಾವು. ಹೇಗೆ ಇಂತಹ ಸಂದರ್ಭದಲ್ಲಿ ಹಣವನ್ನ ಹಿಂಪಡಿಬಹುದು ಮೇಡಮ್?
2: ಸರ್ ನೋಡಿ, ನಾವು ಸ್ನೇಹ ರೂಪದಲ್ಲಿ ಕೊಟ್ಟಿದ್ರು ಅದು ಕಾನೂನುಬದ್ಧವಾಗಿ ನಾವು ಅದನ್ನ ಹಿಂಬರಿಬೇಕು ಅಂತ ಹೇಳಿದ್ರೆ ನಾವು ಕೊಟ್ಟಿರೋದಕ್ಕೆ ದಾಖಲೇಬೇಕು. ಈಗೆಲ್ಲ ನಾವೇನ್ ಮಾಡ್ತೀವಿ, ಕ್ಯಾಶ್ ಟ್ರಾನ್ಸಾಕ್ಷನ್ ಸಾಕಷ್ಟು ಮಾಡೋದಿಲ್ಲ, ಟ್ರಾನ್ಸ್ಫರ್ಗಳು ಮಾಡ್ತೀವಿ. ಆನ್ಲೈನ್ ಟ್ರಾನ್ಸ್ಫರ್ ಮಾಡಿರೋದು ಕೂಡ ಒನ್ ಆಫ್ ದ ಎವಿಡೆನ್ಸ್ ಆಗಿ ಕೋರ್ಟ್ ಮುಂದೆ ನಾವು ತರಬಹುದಾಗಿರತ್ತೆ. ಬಟ್ ಅದು ಒಂದೇ ಸಾಲದು, ರೀಪೇಮೆಂಟ್ಗೆ ಕೂಡ ನಮಗೆ ಡಾಕ್ಯುಮೆಂಟ್ ಬೇಕಾಗಿರತ್ತೆ. ಕೋರ್ಟ್ಗೆ ಒಂದು ಕೇಸ್ ಹಾಕ್ಬೇಕು ಅಂತ ಹೇಳಿದ್ರೆ ದಾಖಲೆಗಳು ಕಡ್ಡಾಯವಾಗಿ ಬೇಕಿರತ್ತೆ.
1: ಹಿಂದೆ ಬಹಳ ಹಿಂದೆ ಏನೋ ಒಂದು ವಸ್ತುವನ್ನು ಒತ್ತೆ ಇಡ್ತಿದ್ರು, ಮನೆಯ ಕಾಗದ ಪತ್ರಗಳು, ಜಮೀನಿನ ಕಾಗದ ಪತ್ರಗಳು ಎಲ್ಲ ಕೊಡ್ತಿದ್ರು ಅಂದ್ರೆ ಅವರವ್ರ ನಡುವೆ ಯಾಕಪ್ಪ ಸುಮ್ನೆ ನಾಳೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹೆಂಗೆ ಅಂತ ಹೇಳಿ ಅದನ್ನ ಇಡ್ತಿದ್ರು. ಹಣ ವಾಪಸ್ ಬರಬೇಕಂದ್ರೆ ಅನಿವಾರ್ಯವಾಗಿ ಕಾನೂನಿಗೆ ನಾವು ಮೊರೆ ಹೋಗ್ಲೇಬೇಕು, ಇಲ್ಲಾಂದ್ರೆ ಹಣ ವಾಪಸ್
2: ಬರೋದಿಲ್ಲ. ಖಂಡಿತ ಈ ತರ ಒಂದು ಸಂದರ್ಭಗಳು ನಾವು ಚೆಕ್ ಬೌನ್ಸ್ ಕೇಸ್ 138 ಆಫ್ ನೆಗೋಷಿಯಬಲ್ ಆಕ್ಟ್ ಅಲ್ಲಿ ಸುಮಾರು ನೋಡ್ತೀವಿ. ಸೊ ರೀಪೇಮೆಂಟ್ಗೆ ಅವರು ಚೆಕ್ ಕೊಟ್ಟಿರುತ್ತಾರೆ, ಆ ಚೆಕ್ ನ ಪ್ರೆಸೆಂಟ್ ಮಾಡಕ್ ಹೋದಾಗ ಇನ್ಸಫಿಷಿಯಂಟ್ ಫಂಡ್ಸ್ ಅಂತಾನು, ಅಕೌಂಟ್ ಕ್ಲೋಸ್ಡ್ ಅಂತಾನು ಹೇಳಿ ಚೆಕ್ ವಾಪಸ್ ಬಂದ್ಬಿಡತ್ತೆ.
1: ಅಂದ್ರೆ ಈಗ ಮೇಡಮ್ ವ್ಯಾವಹಾರಿಕವಾಗಿ ಇರೋಣ ಅಂತ ಹೇಳಿ ಆ ಉದ್ದೇಶದಿಂದ ಇದ್ದಾಗ ಕಾನೂನಿನ ಕೆಲವು ಚೌಕಟ್ಟುಗಳಲ್ಲೇ ವ್ಯವಹಾರ ಮಾಡಬೇಕಾಗುತ್ತೆ. ಇಲ್ಲ ಸುಮ್ನೆ ಫ್ರೆಂಡ್ಸ್ ಗಳಿಗೆ ಕೊಟ್ಟಿರ್ತೀವಿ, ಲಕ್ಷ ಗಟ್ಟಲೆ ಕೊಟ್ಟಿದ್ದು ಕೂಡ ವಾಪಸ್ ಬಂದಿರಲ್ಲ, ಆ ವಿಷಯನೇ ಬೇರೆ. ಇಲ್ಲಿ ಅದರಿಂದ ಸಂಬಂಧಗಳು ಹಾಳಾಗ್ತವೆ, ಮನಸ್ತಾಪ ಆಗತ್ತೆ, ಫ್ರೆಂಡ್ಶಿಪ್ ಕೂಡ ಹೋಗ್ಬಿಟ್ಟಿರ್ತದೆ. ಒಬ್ರಿಗೊಬ್ರು ಹಣ ಕೊಟ್ಟಿದ್ದ ಕಾರಣಕ್ಕಾಗಿ ವೈರಿಗಳ ತರ ಕಾಣ್ತಿರ್ತಾರೆ, ಅದು ಬೇರೆ. ಆದ್ರೆ ಏನೇ ಹಣ ಕೊಟ್ಟರು ಕೂಡ ಅದನ್ನ ನೀವು ದಾಖಲೆ ರೂಪದಲ್ಲಿ ಇಟ್ಕೊಳ್ಬೇಕು ಅಂತ ಅನ್ನೋದು ಈಗ ಏನೇ ಆಗ್ಲಿ ಒಂದು ವಾಟ್ಸ್ಆಪ್ ನಲ್ಲಿ ಅಟ್ ಲೀಸ್ಟ್ ರಿಸೀವ್ಡ್ ಅಂತ ಹೇಳಿ ಕೂಡ ಇದ್ರೆ ಎಷ್ಟು ವಾಸಿ
2: ಇದ್ದು. ಮತ್ತೆ ರೀಪೇಮೆಂಟ್ ಅನ್ನ ಕೂಡ ನಾನು ಇಂಥ ತಾರೀಕನ್ನ ನಿನಗೆ ಅದನ್ನ ಹಣವನ್ನ ಮರುಪಾವತಿ ಮಾಡ್ತೀನಿ ಅಂತ ಹೇಳುವಂತ ಒಂದು ಸ್ಟೇಟ್ಮೆಂಟ್ ಎವಿಡೆನ್ಸ್ ಆಗಿ ನಾವು ಆ ವಾಟ್ಸ್ಆಪ್ ಮೆಸೇಜ್ ನ ಕೂಡ ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್
1: ಮಾಡಬೇಕಾಗತ್ತೆ. ಮತ್ತೆ ಇನ್ನೊಂದೇನಂದ್ರೆ ಹಣ ಕೊಟ್ಟಿರ್ತೀವಿ, ಹಣ ಪಡ್ಕೊಳ್ಳೋಷ್ಟೊತ್ತಿಗೆ ಈ ವ್ಯಕ್ತಿ ಇರ್ಲಿಕ್ಕಿಲ್ಲ ಅಥವಾ ಇಸ್ಕೊಂಡವನು ಕೂಡ ಇರ್ಲಿಕ್ಕಿಲ್ಲ. ಅವಾಗ ಆ ಮನೆಯ ಸದಸ್ಯರಿಗೆ ನಾವು ಕೇಳಕ್ ಹೋದ್ರೆ ಏನಿತ್ತು ದಾಖಲೆ, ಏನಪ್ಪ ಪುರಾವೆ ಅಂತ ಕೇಳ್ತಾರೆ. ಆ ಕಡೆ ಈ ಕಡೆ ಎರಡು ಕಡೆ ಸಂಬಂಧ ಆಗತ್ತೆ, ಅದಕ್ಕೆ ಪುರಾವೆ ಇಟ್ಕೊಂಡು ವ್ಯವಹಾರ ಮಾಡೋದು ಎಷ್ಟೋ ವಾಸಿ.
2: ಯಾವ್ದಾದ್ರೂ ವ್ಯಕ್ತಿ ಮರಣ ಹೊಂದಿದ್ದಂತಹ ಸಂದರ್ಭದಲ್ಲಿ ಸಿವಿಲ್ ಕೇಸ್ ಅಲ್ಲಿ ನಾವು ಲೀಗಲ್ ರೆಪ್ರೆಸೆಂಟೇಟಿವ್ಸ್ ನ ಅಂದ್ರೆ ಅವರ ವಾರಸುದಾರರು ಯಾರಿರ್ತಾರಲ್ಲ ಅವರ ಮೇಲೆ ನಾವು ಕೇಸನ್ನ ದಾಖಲೆ ಮಾಡಿ ಅವರಾದ ಪ್ರಾಪರ್ಟಿ ಏನಿರುತ್ತೆ ಅಲ್ಲ ಅದನ್ನ ನಾವು ಅಟ್ಯಾಚ್ ಮಾಡ್ಕೋಬಹುದಾಗಿರತ್ತೆ. ಅದಕ್ಕೆ ನಾವು ಹೇಳೋದು ದಾಖಲೆಗಳು ಇಂಪಾರ್ಟೆಂಟ್.
1: ಮೌಖಿಕವಾಗಿ ಎಷ್ಟೋ ಸಲ ಒಪ್ಪಂದಗಳನ್ನ ಮಾಡಿರ್ತಾರೆ, ಆದ್ರೆ ಸ್ವಲ್ಪ ದಿನ ಆದ ನಂತರ ಏನೋ ಒಂದು ಈ ತರ ಒಬ್ರು ಮರಣ ಹೊಂದಿದ್ರೆ ನನಗೇನ್ ಗೊತ್ತಿಲ್ಲ ಅಂತ ಹೇಳಿ ಹೇಳೋ ಸಾಧ್ಯತೆ ಇರ್ತದೆ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸಂದರ್ಶಿನಿ ಮೇಡಮ್ ಅವರೇ. ನಮಸ್ಕಾರ.
2: ನಮಸ್ಕಾರ.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
6: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
5: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
7: ಕುಂಜಿಲ ಕಕ್ಕಬ್ಬೆ ಪಾಡಿಶ್ರೀ ಗುತ್ತಪ್ಪ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆದು 48 ದಿವಸದ ನಂತರ ನಡೆಯುವ ದೃಢಕಲಶ ಪೂಜೆಯು ಇಂದು ಶನಿವಾರ ನಡೆಯಲಿದೆ. ಭಕ್ತಾದಿಗಳು, ಊರಿನ ತಕ್ಕ ಮುಖ್ಯಸ್ಥರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗುವಂತೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಭಕ್ತಜನ ಸಂಘದ ಅಧ್ಯಕ್ಷರು ಈ ಮೂಲಕ ಕೇಳಿಕೊಂಡಿದ್ದಾರೆ.
8: ವಿವೇಕ ಜಾಗೃತ ಬಳಗ ಮೂರ್ನಾಡು ಇವರ ವತಿಯಿಂದ ಇದೇ ಜುಲೈ 4ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೂರ್ನಾಡು ಇಲ್ಲಿ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ವಿವೇಕ ಜಾಗೃತ ಬಳಗದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೇಳಿಕೊಂಡಿದ್ದಾರೆ.
0: ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಯವರ ಕಾರ್ಯಾಲಯ ಇಲ್ಲಿಂದ ಬಂದ ಪ್ರಕಟಣೆಯೊಂದನ್ನ ಗಮನಿಸೋಣ. ಶ್ರೋತೃಗಳೇ, 2026-27 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅಲೆಮಾರಿ, ಅರೆ ಅಲೆಮಾರಿ, ಪ್ರವರ್ಗ 1 ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ, ವಿದ್ಯಾಸಿರಿ, ಊಟ ಮತ್ತು ವಸತಿ ಸಹಾಯ ಯೋಜನೆಯ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 31 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬೇಕಾದ ವೆಬ್ಸೈಟ್ ವಿಳಾಸ ಹೀಗಿದೆ: https://ssv.postmetric.karnataka.gov.in/. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827227 268.

2026 27ನೇ ಸಾಲಿಗೆ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿಶೇಷಚೇತನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ 2026-27 ಇದೀಗ ಚಾಲನೆಯಲ್ಲಿದೆ. https://sspostmetric.karnataka.gov.in ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಪ್ರಿಯ ಶ್ರೋತೃಗಳೇ, ಇಂದು ಬೆಳಗ್ಗೆ 9:05 ನೆನಪಿನ ಬುತ್ತಿ ಕಾರ್ಯಕ್ರಮದಲ್ಲಿ ಆಕಾಶವಾಣಿಗೆ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇತ್ತೀಚೆಗೆ ನಿವೃತ್ತಿ ಹೊಂದಿದ ಟಿ ಸಿದ್ದೋಜಿ ರಾವ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ನಿಧನ ಸುದ್ದಿ. ಮೂರ್ನಾಡು ಕಾಂತೂರು ಗ್ರಾಮದ ಉಳುವಾರನ ನಾಣಯ್ಯ ನಾಣಿ ಅವರು ನಿನ್ನೆ ನಿಧನರಾದರು. 89 ವರ್ಷದ ನಿವೃತ್ತ ಸೈನಿಕ ಉಳುವಾರನ ನಾಣಯ್ಯ ನಾಣಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಕಾಂತೂರು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮಾಯಮುಡಿ ಕಾರಳನ ಮುಟ್ಟಿಯಂಡ ಟಾಟು ಮುತ್ತಣ್ಣ ಅವು ಇಂದು ಪುಂಜತಿಕ್ಕು ಮರಣಪಟ್ಟಿತ್ತು. 93 ಬೈತ್ರ ಮುಟ್ಟಿಯಂಡ ಟಾಟು ಮುತ್ತಣ್ಣ ಐಂಗಡ ದಪ್ಪನ ಕಾರ್ಯ ಇಂದು ಮಜ್ಜನ 1 ಗಂಟೆಗೆ ಮಾಯಮುಡಿರ ಐಂಡ ಸ್ವಂತ ಮನೆಯಲ್ಲಿ ನಡುಪ. ಪ್ರಿಯ ಶ್ರೋತೃಗಳೇ, ಇಂದು ಬೆಳಗ್ಗೆ 9:05 ನೆನಪಿನ ಬುತ್ತಿ. ಆಕಾಶವಾಣಿಯಲ್ಲಿ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇತ್ತೀಚೆಗೆ ನಿವೃತ್ತಿ ಹೊಂದಿರುವ ಟಿ ಸಿದ್ದೋಜಿ ರಾವ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವಾಣಿಜ್ಯ
2: ಕಷ್ಟದೊಳನ್ನವ ದುಡಿವನಿಗಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ. ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ ನಮ್ಮ ಆಹಾರದ ಒಂದಂಶ ನಮ್ಮ ಸಮಯದ ಒಂದಂಶ ನಮ್ಮ ಆದಾಯದ ಒಂದಂಶ ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ ಆಗ ನಮ್ಮ ಬದುಕು ಪಾವನವಾಗುವುದು
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ಬರ ಮತ್ತು ನೆರೆ ನಿರ್ವಹಣೆ ತಾತ್ಕಾಲಿಕ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಕಾರ್ಯ ಪರಿಶೀಲಿಸಿ ಮಾತನಾಡಿದರು. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟ ಕುಸಿದಿದೆ. ಹಿತಮಿತವಾಗಿ ನೀರನ್ನು ಬಳಸಬೇಕಿದೆ. ಮುಂಬರುವ 2 ತಿಂಗಳಿಗೆ ಸಾಕಾಗುವಷ್ಟು ಡೆಡ್ ಸ್ಟೋರೇಜ್ ಇದೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ ಹಾಗೂ ಬೆಳೆಹಾನಿ ಪರಿಹಾರಕ್ಕಾಗಿ 10,000 ಕೋಟಿ ರೂಪಾಯಿ ಮೀಸಲಿಡುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವಿಶೇಷ ಕಾರ್ಯಪಡೆ ರಚನೆ, ಜಾನುವಾರು ರಕ್ಷಣೆಗೆ ಗೋಶಾಲೆ ಸ್ಥಾಪಿಸಬೇಕು ಎಂದರು. ಮಳೆಯ ಅಭಾವದ ಕುರಿತು ಚರ್ಚಿಸಲು ವಿಧಾನಮಂಡಲ ಅಧಿವೇಶನ ಕರೆಯುವಂತೆ ಅವರು ಒತ್ತಾಯಿಸಿದರು. ಕೃಷಿ ವಿದ್ಯುತ್ ಸಹಾಯಧನ 22,000 ಕೋಟಿ ರೂಪಾಯಿ ವರ್ಷವೊಂದಕ್ಕೆ ರಾಜ್ಯ ಸರ್ಕಾರ ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಇಂಧನ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದರು. ಫೀಡರ್ ಸೋಲಾರೈಸೇಷನ್, ಇಂಧನ ದಕ್ಷ ಪಂಪ್ಸೆಟ್ಗಳ ಬಳಕೆ ಹಾಗೂ ವಿದ್ಯುತ್ ಬೇಡಿಕೆ ನಿರ್ವಹಣೆ ಕಾರ್ಯಕ್ರಮಗಳನ್ನು ವೇಗಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. 2035ಕ್ಕೆ ಗರಿಷ್ಠ ವಿದ್ಯುತ್ ಬೇಡಿಕೆ 38 ಗಿಗಾವ್ಯಾಟ್ ತಲುಪುವ ನಿರೀಕ್ಷೆ ಇದೆ. ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆ ಹಾಗೂ ಹಣಕಾಸು ನಕ್ಷೆ ರೂಪಿಸುವಂತೆ ಆದೇಶಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಬಳಸಿಕೊಂಡಿದೆ ಎಂದು ಮಂಡಳಿ ಕಾರ್ಯದರ್ಶಿ ನಲಿನ್ ಅತುಲ್ ತಿಳಿಸಿದ್ದಾರೆ. ಕಲಬುರಗಿಯ ನಾಗನಹಳ್ಳಿಯಲ್ಲಿ ಅಭಿಯಂತರಿಗಾಗಿ 2 ದಿನಗಳ ತಾಂತ್ರಿಕ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೈಗಾರಿಕಾ ನೀತಿ ಅನುಮೋದಿತವಾಗಿದೆ. ಕಳೆದ 3 ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕದ ಮೂಲಸೌಕರ್ಯ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದರು. ರಾಜ್ಯದ ನಗರ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಚುನಾವಣೆಯನ್ನು ಆಗಸ್ಟ್ ತಿಂಗಳ ಒಳಗೆ ನಡೆಸುವಂತೆ ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದೆ. ಸರ್ಕಾರ ಆದೇಶವನ್ನು ಪಾಲಿಸಲಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕು ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆಯ ನೂತನ ಕಟ್ಟಡವನ್ನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿನ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ 3,25,00,000 ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ನಾವೀನ್ಯತೆ ಹಾಗೂ ಚಟುವಟಿಕೆ ಆಧಾರಿತ ಕಲಿಕೆ ಪ್ರೋತ್ಸಾಹಿಸುವ ಸ್ಟೇಮ್ ಲ್ಯಾಬ್, ನಲಿಕಲಿ ಕೊಠಡಿಗಳನ್ನು ವಿಶೇಷವಾಗಿ ರೂಪಿಸಲಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. 10ನೇ ಮೈಸೂರು ಸಾಹಿತ್ಯ ಸಂಭ್ರಮ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿದೆ. ಮೈಸೂರು ಲಿಟರರಿ ಫಾರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೈಸೂರು ಬುಕ್ ಕ್ಲಬ್ಸ್ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಸಾಹಿತ್ಯ ಸಂಭ್ರಮವನ್ನು ಆಯೋಜಿಸಿದ್ದು, ಇಂದು ಬೆಳಗ್ಗೆ 10 ಗಂಟೆಗೆ ರಾಜಮಾತೆ ಪ್ರಮೋದಾ ದೇವಿ ಒಡೆಯರ್ ಉದ್ಘಾಟಿಸಲಿದ್ದಾರೆ. ಮೈಸೂರು ಸಾಹಿತ್ಯ ಸಂಭ್ರಮದ ನಿರ್ದೇಶಕಿ ಶುಭಾ ಸಂಜಯ್ ಅರಸ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಾವು ಮೈಸೂರಿನಲ್ಲಿ ಇಂದು ಶನಿವಾರ ಮತ್ತು ನಾಳೆ ಭಾನುವಾರ ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ ನ ನಡೆಸ್ತಾ ಇದ್ದೇವೆ. ಭಾನುವಾರ ಸಾಯಂಕಾಲ 6:30 ತನಕ ಸತತವಾಗಿ ನಡೆಯುವ ಈ ಕಾರ್ಯಕ್ರಮಗಳಲ್ಲಿ ಹಲವಾರು ಗೋಷ್ಠಿಗಳು, ಪ್ಯಾನೆಲ್ ಡಿಸ್ಕಷನ್ಗಳು ನಡೀತಾ ಇರುತ್ತೆ. ದಶಕದ ಸಂಭ್ರಮಕ್ಕೆ ಬರಹ

0: ಪ್ರತ್ಯೇಕವಾಗಿ ಅಂತ ನಮ್ಮದೇ ಆದ ಒಂದು ವೈವಿಧ್ಯಮಯವಾದ ಪುಸ್ತಕದ ಬಿಡುಗಡೆ ಜೊತೆಗೆ ಹಲವಾರು ಪುಸ್ತಕಗಳ ಬಿಡುಗಡೆಯನ್ನ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಡೆಸಿಕೊಡ್ತಾರೆ, ಜೊತೆಗೆ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನಮ್ಮ ಜೊತೆ ಇರ್ತಾರೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆ

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಸ್ಮರಿಸುವ ಹಾಗೂ ಸಹಕಾರಿ ಚಳವಳಿ ಬಲಪಡಿಸಲು ವಿಶ್ವಸಂಸ್ಥೆ ಈ ದಿನಾಚರಣೆ ಘೋಷಿಸಿದೆ. ಸಹಕಾರ ಸಂಘಗಳ ನಿವೃತ್ತ ಅಪರ ನಿಬಂಧಕಿ ಡಾ ಹನುಮಾಕ್ಷಿ ಗೋಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಜುಲೈ ಮೊದಲನೆಯ ಶನಿವಾರ ವಿಶ್ವಾದ್ಯಂತ ಸಹಕಾರ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸಲಾಗುತ್ತದೆ. ಈ ವರ್ಷ ಕೋಆಪರೇಟಿವ್ಸ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್ ಎಂಬ ಘೋಷವಾಕ್ಯದಡಿ ಸಹಕಾರ ಕ್ಷೇತ್ರ ಸಾಮಾಜಿಕ ಸಾಮರಸ್ಯ, ಆರ್ಥಿಕ ಸಹಭಾಗಿತ್ವ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅನುಸರಣೆಯ ಸೇತುವೆಯಾಗಿ ಪ್ರಸಕ್ತ ಇಸ್ರೇಲ್ ಅಮೆರಿಕ ಇರಾಕ್ ಯುದ್ಧದಿಂದಾಗಿ ಉದ್ಭವಿಸಿದ ಸಾಮಾಜಿಕ ವಿಪ್ಲವ ಮತ್ತು ಆರ್ಥಿಕ ಹಿನ್ನಡೆಯನ್ನು ಸಮತೂಗಿಸುವ ಆಶಾಕಿರಣವಾಗಲಿ. ಈ ಹಿಂದೆಯೂ ಜಾಗತಿಕ ಆರ್ಥಿಕ ಹಿನ್ನಡೆಯ ಸಂದರ್ಭದಲ್ಲಿ ಸಹಕಾರ ಸಂಘಗಳು ತಮ್ಮ ಆರ್ಥಿಕ ಸಬಲತೆ ಮತ್ತು ಸದೃಢತೆಯನ್ನು ಕಾಯ್ದುಕೊಂಡು ಸದಸ್ಯರ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದನ್ನ ಸ್ಮರಿಸಲೇಬೇಕು. ದೀನರು, ದುರ್ಬಲರು ಮತ್ತು ಮಹಿಳೆಯರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಅದು ಯಶಸ್ಸನ್ನ ಕಾಣಲೇಬೇಕಿದೆ.
0: ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರಾಸರಿ 25 ಹೊಸ ಎಚ್ಐವಿ ಸೋಂಕಿತರು ಪ್ರತಿ ತಿಂಗಳು ಪತ್ತೆಯಾಗುತ್ತಿದ್ದಾರೆ. ವಿಶೇಷ ಜನಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸಿಒ ಸುಧಾ ತಿಳಿಸಿದ್ದಾರೆ. ಕ್ಷಯರೋಗ ನಿಯಂತ್ರಣ ಕೇಂದ್ರದಲ್ಲಿ ಎಚ್ಐವಿ ಹಾಗೂ ಏಡ್ಸ್ ನಿಯಂತ್ರಣ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಕೆಎಸ್ಆಪ್ಸ್ ಉಪನಿರ್ದೇಶಕಿ ಡಾ ಗೀತಾ ಮಕ್ಕಣ್ಣವರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 2030 ವೇಳೆಗೆ ಎಚ್ಐವಿ ಮುಕ್ತ ಸಮಾಜ ನಿರ್ಮಾಣಕ್ಕೆ ಜನಸಹಕಾರ ಅಗತ್ಯ ಎಂದರು. ಇಂದು ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ. ಜುಲೈ 4, 1902 ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ಅವರು ತಮ್ಮ 39ನೇ ವಯಸ್ಸಿನಲ್ಲಿ ನಿಧನರಾದರು. 1893 ಚಿಕಾಗೋದಲ್ಲಿ ನಡೆದ ಧರ್ಮ ಸಂಸತ್ತಿನಲ್ಲಿ ಅವರು ಮಾಡಿದ ಐತಿಹಾಸಿಕ ಭಾಷಣ ಆಧ್ಯಾತ್ಮ, ಯುವಜನ ಸಬಲೀಕರಣ ಹಾಗೂ ರಾಷ್ಟೀಯ ಮೌಲ್ಯಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ಸ್ಮರಣೀಯವಾಗಿಸಿದೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜ ವಿನ್ಯಾಸಕ ಹಾಗೂ ಸ್ವಾತಂತ್ರ್ಯ ಸೇನಾನಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1963 ಜುಲೈ 4 ಅವರು ನಿಧನರಾದರು. ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯ ತರಬೇತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಳೆದ 2002ರವರೆಗೆ 7 ಬಾರಿ ನಡೆದಿದೆ. 5 ವರ್ಷಗಳಿಗೊಮ್ಮೆ ನಡೆಯಬೇಕಾದ ಎಸ್ಐಆರ್ ಪ್ರಕ್ರಿಯೆ ಈಗ ದೇಶಾದ್ಯಂತ ಆಯೋಜನೆಯಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಾನೂನುಬದ್ಧ ಹಾಗೂ ಸಂವಿಧಾನಬದ್ಧ ಪ್ರಕ್ರಿಯೆಯಾಗಿದ್ದು ಜನ ಸಹಕರಿಸುವಂತೆ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯ 8 ತಾಲೂಕುಗಳಲ್ಲಿ 7ನೇ ತಾರೀಖಿನಿಂದ 6 ಶಾಸಕರು ಜೊತೆಗೂಡಿ ವೈಯಕ್ತಿಕ ಖರ್ಚಿನಲ್ಲಿ ಮೋಡ ಬಿತ್ತನೆ ಕೈಗೊಳ್ಳಲಿದ್ದಾರೆ ಎಂದು ರಾಣಿಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜನಜಾಗೃತಿ ಸೈಕಲ್ ಜಾಥಾಕ್ಕೆ ಬಾಗಲಕೋಟೆಯಲ್ಲಿ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ FM 103.1 MHz. ಸಮಯ

0: 7:15:48. ಈಗ ವಾಣಿಜ್ಯ ಜಾಹೀರಾತುಗಳು.
1: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
5: ಫೋನ್ 222-5571.
1: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
3: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ
1: ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
6: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
3: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಎಲ್ಲಿದೆ ಅಂತದ್ದು?
3: ಮೈಸೂರಿನ NH-275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900092
3: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
6: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ ಕೇವಲ 16,990 ರೂಪಾಯಿಗೆ. ಕಾರ್ನರ್ ಸೋಫಾ ಸೆಟ್ ಖರೀದಿಸುವಾಗ ಕಾಫಿ ಟೇಬಲ್ ಫ್ರೀ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಫೆಸಿಲಿಟಿ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
10: At Kurk Institute of Technology, Ponnambette, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
11: ಪೊನ್ನಿ ಮಾನಸ್ನಲ್ಲಿ.

0: 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನ, ಹೋಂಡಾ, ಆಯಿಲೋಮ್ಯಾಕ್ ಇತರ ಎಲ್ಲಾ ಕಂಪನಿಯ ಮಿಷನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷನ್, ಡ್ರಮ್ ಸೀಡರ್, ವುಡ್ ಚಾಪರ್ ಮಿಷನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8720440039.
1: ಪುತ್ತೂರಿನಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338593112.
2: ರೀ, ನಾನಿನ್ ಯಾವ ಫಂಕ್ಷನ್ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
3: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
2: ಹಾಗಾದ್ರೆ ಇವತ್ತೇ ಹೋಗೋಣ.
4: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
5: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
6: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
0: ಮಡಿಕೇರಿಯ ಜಿಪಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಆಫರ್. ವಾಷಿಂಗ್ ಮಿಷಿನ್ಗಳು 11,500 ರುಪೀಸ್ ಹಾಗೂ 24-inch ಸ್ಮಾರ್ಟ್ ಟಿವಿ 8,500 ರುಪೀಸ್ ನಿಂದ ಆರಂಭ. ನಮ್ಮಲ್ಲಿ ಪ್ರಖ್ಯಾತ ಬ್ರ್ಯಾಂಡ್ಗಳಾದ IFB, LG, ವೋಲ್ಟಾಸ್, ಬಾಷ್ ಹಾಗೂ ಇಂಟೆಕ್ಸ್ನ ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ವಾಟರ್ ಪ್ಯೂರಿಫೈಯರ್ ಮತ್ತು ಎಂಐನ ಮೊಬೈಲ್ ಆಕ್ಸೆಸರೀಸ್ ಮತ್ತು ಸ್ಮಾರ್ಟ್ ಟಿವಿಗಳು ಲಭ್ಯ. ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ನ ಹೋಮ್ ಅಪ್ಲಯನ್ಸಸ್ ಲಭ್ಯವಿದೆ. ಈ ಎಲ್ಲಾ ಪ್ರಾಡಕ್ಟ್ಗಳು ಆಫರ್ ಪ್ರೈಸ್ನಲ್ಲಿ. ಕೂಡಲೇ ಸಂಪರ್ಕಿಸಿ ಜಿಪಿ ಮೊಬೈಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಆಪೋಸಿಟ್ BSNL ಆಫೀಸ್, ಕೊಯ್ನೂರ್ ರೋಡ್, ಮಡಿಕೇರಿ.
7: ವಿವೇಕ ಜಾಗೃತ ಬಳಗ ಮೂರ್ನಾಡು ಇವರ ವತಿಯಿಂದ ಇದೇ ಜುಲೈ 4ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೂರ್ನಾಡು ಇಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ವಿವೇಕ ಜಾಗೃತ ಬಳಗದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೇಳಿಕೊಂಡಿದ್ದಾರೆ.
0: ಸುಳ್ಯದ KVG ITIನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, SSLC ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7760240537.
8: ಕುಂಜಿಲ ಕಕ್ಕಬ್ಬೆ ಪಾಡಿಶ್ರೀ ಗುತ್ತಪ್ಪ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆದು 48 ದಿವಸದ ನಂತರ ನಡೆಯುವ ದೃಢಕಲಶ ಪೂಜೆಯು ಇಂದು ಶನಿವಾರ ನಡೆಯಲಿದೆ. ಭಕ್ತಾದಿಗಳು, ಊರಿನ ತಕ್ಕ ಮುಖ್ಯಸ್ಥರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗುವಂತೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಭಕ್ತಜನ ಸಂಘದ ಅಧ್ಯಕ್ಷರು ಈ ಮೂಲಕ ಕೇಳಿಕೊಂಡಿದ್ದಾರೆ.
9: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
10: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
9: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
11: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
12: ಕೈಂಜ ನಾಳಂಕ ಇರುವ ತಾರಾಂಗ ಗೊಳಪಟ್ಟು ಅರಮೇರಿ ಗ್ರಾಮತ್ರ ಪೌತಿ ಪೂಳಂಡ ಎಂ ಪೂವಯ್ಯ ಐಂಡ ಪೊಣ್ಣು ಪೂಳಂಡ ಗಂಗಮ್ಮ ಇಂಗಿಲ ಮಾದಕ ರತ್ನ ಇದೇ ಜುಲೈ ನಾಳಂಕೆ ಆರಾಂಗ್ ತಿಂಗಳಾಚೆ ಪೋಲು ಪನಂದಗಟ್ಟಿಗೆ ಅರಮೇರಿ ಗ್ರಾಮತ್ತುಳ್ಳ ಇಂಡ ಸ್ವಂತ ಮನೆಯಲ್ಲಿ ನಡೆದೋಕ ಏರ್ಪಾಡು ಮಾಡಿ ಇಡಿತು. ಆದನಗೊಂಡು ಊರು ಕೇರಿಕಾರ ಒಕ್ಕಕಾರ ಬಿಂದು ಶಂಗಾದಿಯ ಪಿಂಜ ಕಾಗದ ಈಚಿತು ಎತ್ತವು ಇದನ್ನೇ ತಂಗಡ ತಕ್ಕಾರ ಅಂದ ಜ್ಞಾನ ಮಾಡಿನ ಬಂದಿತು ಸಾಕಾರ ತರುಣೊಂದು ಐಂಡ ಮಕ್ಕ ಮೈಮ ತಿರುಮಕ್ಕ ಪಿಂಜ ಒಕ್ಕಕಾರ ಕಟ್ಟಣಿತು.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತ?
4: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡಿ, ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗಾಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇ ಇಂದ

0: ಕಣ್ಣು ಮಂಜಾಯಿತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪ ಇದು, ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರಲ್ಲಿ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ, ಸೊ ಬಿ ಫಾಸ್ಟ್ ರೂಲ್.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್. ಪ್ರಿಯ ಶ್ರೋತೃಗಳೇ, ಈಗ ಭಾವಗೀತೆಯೊಂದನ್ನು ಕೇಳೋಣ. ನವಿಲಗರಿಯ ಗೊಲ್ಲ ಹೋದವ ಮರುಳಲಿಲ್ಲ, ಹಾಡಿದ್ದಾರೆ ಎಂ ಡಿ ಪಲ್ಲವಿ, ಗೀತೆಯ ರಚನೆ ರಂಜನಿ ರಾಘವನ್.

ಇದುವರೆಗೆ ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ ರಂಜನಿ ರಾಘವನ್ ಅವರ ರಚನೆಯ ಭಾವಗೀತೆಯೊಂದನ್ನು ಕೇಳಿದಿರಿ.

ಪ್ರಿಯ ಕೇಳುಗರೆ, ಈ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇದಾದ ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಸಂಜೆ 5 ಗಂಟೆಗೆ ಕ್ರೀಡಾಲಹರಿಯಲ್ಲಿ ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ರಾಜ್ಯಮಟ್ಟದ ರೈಫಲ್ ಶೂಟರ್ ಹಾಗೂ ಪರ್ವತಾರೋಹಿ ಜಮ್ಮಡ ಪ್ರೀತ್ ಅಪ್ಪಯ್ಯ ಅವರೊಂದಿಗೆ ಸಂದರ್ಶನವಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಕೇರಳದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
1: ಎಲ್ಲೆಡೆ ತುಂಬಿದೆ ಆನಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮು ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತ.

0: ಕರ್ನಾಟಕಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಾಲೋತ್ರದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪ್ರಧಾನಿಯವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದಂತಹ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲೋತ್ರದ ಪಚ್ಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿಯವರು ವಿತರಣೆ ಮಾಡಲಿದ್ದಾರೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿಯ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಗೊಂಡಿರುವಂತಹ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇರಾನ್ ಅಮೆರಿಕ ನಡುವಿನ ಸಂಘರ್ಷದ ವೇಳೆ ಹರ್ಮು ಜಲಸಂಧಿ ಮಾರ್ಗದಲ್ಲಿ ಸರಕು ಸಾಗಣೆ ಸ್ಥಗಿತಗೊಂಡಿದ್ದರೂ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ಭಾರತ ಪರಿಸ್ಥಿತಿಯನ್ನು ಎದುರಿಸಿತು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಭಾರತ ತನ್ನ ಇಂಧನ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಹೆಚ್ಚುವರಿ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತದೆ. ಜಗತ್ತು ಇಂಧನ ಬಿಕ್ಕಟ್ಟು ಎದುರಿಸುತ್ತಿದ್ದರೂ ಪೂರೈಕೆ ಸರಪಳಿಗಳನ್ನು ಅಡ್ಡಿಪಡಿಸಿದರೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ರಕ್ಷಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಕಚ್ಚಾ ತೈಲದ 85%ಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿತ್ತು. 24 ಸಂಸ್ಕರಣಾಗಾರಗಳು, 47,000 ಕಿಲೋಮೀಟರ್ಗಳಿಗೂ ಹೆಚ್ಚು ತೈಲ ಮತ್ತು ಅನಿಲ ಪೈಪ್ಲೈನ್ಗಳು ಮತ್ತು ಪ್ರತಿದಿನ ಸುಮಾರು 8 ಕೋಟಿ ಜನರಿಗೆ ಸೇವೆ ಸಲ್ಲಿಸುವ 1 ಲಕ್ಷಕ್ಕೂ ಹೆಚ್ಚು ಪೆಟ್ರೋಲ್ ಪಂಪ್ಗಳನ್ನು ಹೊಂದಿರುವ ದೇಶವಾಗಿ ಪರಿವರ್ತನೆಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಯುದ್ಧದ ಸಮಯದಲ್ಲಿ ಯಾವುದೇ ಹಡಗು ಹರ್ಮುಜ್ನಿಂದ ಹೊರಗೆ ಹೋಗದಿದ್ದಾಗ 12ಕ್ಕೂ ಹೆಚ್ಚು ಭಾರತೀಯ ಎಲ್ಪಿಜಿ ಹಡಗುಗಳನ್ನು ಯಾವುದೇ ಸುಂಕವನ್ನು ಪಾವತಿಸದೆ ಹರ್ಮುಜ್ನಿಂದ ಸದ್ದಿಲ್ಲದೆ ಸ್ಥಳಾಂತರಿಸಲಾಯಿತು ಎಂದು ಸಚಿವರು ಹೇಳಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಅಮರನಾಥ ಯಾತ್ರೆಯ ಮೊದಲ ದಿನದಂದು ಒಟ್ಟು 12,168 ಭಕ್ತರು ಬಿಗಿ ಭದ್ರತೆ ನಡುವೆ ಪವಿತ್ರ ಅಮರನಾಥ ಗುಹಾಂತರ ದೇಗುಲಕ್ಕೆ ಭೇಟಿ ನೀಡಿದರು. ಸುರಕ್ಷತೆಯ ಹಿತದೃಷ್ಟಿಯಿಂದ ಯಾತ್ರಿಕರು ತಮ್ಮ ನೋಂದಾಯಿತ ದಿನಾಂಕಗಳನ್ನು ಮಾತ್ರ ಪ್ರಯಾಣಿಸಬೇಕೆಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಈ ನಡುವೆ ಯಾತ್ರಿಕರ ಎರಡನೇ ಗುಂಪು ಬಾಲ್ಟನ್ ಮತ್ತು ನೊನ್ವಾ ಮೂಲ ಶಿಬಿರಗಳನ್ನು ತಲುಪಿದ್ದು ಇಂದು ಬೆಳಗಿನ ಜಾವ ಪವಿತ್ರ ಗುಹೆಯ ಕಡೆಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಕಾನೂನು ವ್ಯವಹಾರಗಳ ಇಲಾಖೆ ಮತ್ತು ಕಾನೂನು ಹಾಗೂ ನ್ಯಾಯ ಸಚಿವಾಲಯದ ಶಾಸಕಾಂಗ ಇಲಾಖೆ ಜಂಟಿಯಾಗಿ ರಾಜಸ್ಥಾನದ ಮೌಂಟ್ ಅಬೂನಲ್ಲಿ ಇಂದಿನಿಂದ ಸುಧಾರಣಾ ಉತ್ಸವ ಮತ್ತು ಚಿಂತನಾ ಶಿಬಿರ 2026ರನ್ನು ಆಯೋಜನೆ ಮಾಡಿದೆ. ಸಚಿವಾಲಯದ ಪ್ರಮುಖ ಸಾಧನೆಗಳನ್ನು ಪರಿಶೀಲಿಸಲು, ಪ್ರಮುಖ ಕಾನೂನು ಮತ್ತು ಸಾಂಸ್ಥಿಕ ಸುಧಾರಣೆಗಳನ್ನು ಮನಗಾಣಿಸಲು ಮತ್ತು ವಿಕಸಿತ ಭಾರತ ಆಟ್ 2047ನ ದೂರದೃಷ್ಟಿಗೆ ಅನುಗುಣವಾಗಿ ಆಧುನಿಕ, ದಕ್ಷ ಮತ್ತು ನಾಗರಿಕ ಕೇಂದ್ರಿತ ಕಾನೂನು ವ್ಯವಸ್ಥೆಯನ್ನು ನಿರ್ಮಿಸುವ ಭವಿಷ್ಯದ ಮಾರ್ಗಸೂಚಿಯನ್ನು ಚರ್ಚಿಸಲು 2 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವರಾದಂತಹ ಅರ್ಜುನ್ ರಾಮ್ ಮೇಘವಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮ ಕಾನೂನು ಆಡಳಿತ, ಪರ್ಯಾಯ ವಿವಾದ ಪರಿಹಾರ, ಶಾಸಕಾಂಗ ಸುಧಾರಣೆಗಳು, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಆಡಳಿತ, ಸಾಮರ್ಥ್ಯ ವೃದ್ಧಿ ಮತ್ತು ಆಡಳಿತಾತ್ಮಕ ಶ್ರೇಷ್ಠತೆಯ ಕುರಿತು ವಿಷಯಾಧಾರಿತ ಪ್ರಸ್ತುತಿಗಳನ್ನು ಒಳಗೊಂಡಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಐಟಿ ಕಂಪನಿಯೊಂದರ ಶಿಶು ವಿಹಾರದಲ್ಲಿ ದಾದಿಯರು ಚಿಕ್ಕ ಮಗನ ಅಮಾನವೀಯವಾಗಿ ನಡೆಸಿಕೊಂಡ ಘಟನೆಗೆ ವರದಿಗೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ

ಹೋಗಾ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿಯನ್ನು ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿ ಎರಡು ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ನೀಡುವಂತೆ ಸೂಚನೆ ನೀಡಿದೆ. ಸುದ್ದಿ ವರದಿಗಳ ವಿಷಯ ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ತಿಳಿಸಿದೆ. ಕ್ಯಾಂಪಸ್ನಲ್ಲಿ ಕೆಲಸ ಮಾಡುವ ವೃತ್ತಿಪರರ ಮಕ್ಕಳ ಮೇಲೆ ಕ್ರೌರ್ಯವನ್ನು ನಡೆಸುವ ವಿಡಿಯೋಗಳನ್ನು ಮಕ್ಕಳ ಸಹಾಯವಾಣಿ ಅಧಿಕಾರಿಯೊಬ್ಬರು ಸ್ವೀಕರಿಸಿದ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ ಎಂದು ಆಯೋಗ ಹೇಳಿದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಗಣೇಶ್ ಕುಮಾರ್ ಇಂದು ಎರಡು ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶಕ್ಕೆ ಆಗಮಿಸಲಿದ್ದಾರೆ. ಅಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲ ರಾಜ್ಯ ಭೇಟಿಯಾಗಿದೆ. ಮೊದಲ ದಿನ ಮುಖ್ಯ ಚುನಾವಣಾ ಆಯುಕ್ತರು ಇಂದೂರ್ಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಅವರು ಬೂತ್ ಮಟ್ಟದ ಅಧಿಕಾರಿ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಇಂದೂರ್, ಉಜ್ಜಯಿನಿ, ದೇವಾಸ್, ಧಾರ್ ಮತ್ತು ಖಾಂಡ್ವಾ ಜಿಲ್ಲೆಗಳ 1500ಕ್ಕೂ ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಅವರು ನೇರವಾಗಿ ಸಂವಹನ ನಡೆಸಲಿದ್ದಾರೆ. ಭೇಟಿಯ ಎರಡನೇ ದಿನ ಅವರು ಓಂಕಾರೇಶ್ವರ ಮತ್ತು ಮಹೇಶ್ವರದ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ. ಅವರು ಓಂಕಾರೇಶ್ವರದಲ್ಲಿ ನರ್ಮದಾ ನದಿಯ ದಡದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಐತಿಹಾಸಿಕ ಮಹೇಶ್ವರ ಕೋಟೆಗೆ ಭೇಟಿ ನೀಡಲಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಪರಿಸ್ಥಿತಿ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವಲೋಕನ ಸಭೆ ನಡೆಸಿದರು. ಕೇಂದ್ರ ಗೃಹ ಕಾರ್ಯದರ್ಶಿ ಮತ್ತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಕಾರ್ಯದರ್ಶಿ ಸೇರಿದಂತೆ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಎಲ್ನಿನೋದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಮತ್ತು ಸಂಭಾವ್ಯ ಬರ ಪರಿಸ್ಥಿತಿಗಳ ಬಗ್ಗೆ ಸರ್ಕಾರ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೃಷಿ ಸಚಿವಾಲಯ ಮತ್ತು ಎಲ್ಲ ಸಂಬಂಧಿತ ಸಚಿವಾಲಯಗಳು ಜಾಗರೂಕರಾಗಿರಬೇಕು ಮತ್ತು ಬಿತ್ತನೆ ಮಾಡಲು ಸೂಕ್ತವಾದ ಬೆಳೆಗಳ ಕುರಿತು ರೈತರಿಗೆ ಸಲಹೆ ನೀಡಲು ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯ ಸಾಧಿಸಬೇಕು ಎಂದು ಅವರು ನಿರ್ದೇಶಿಸಿದ್ದಾರೆ. ದೇಶಾದ್ಯಂತ ಎಲ್ಲ ಜಲಾಶಯಗಳನ್ನು ಮೇಲ್ವಿಚಾರಣೆ ಮಾಡುವಂತೆ ಅವರು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮೇವು, ರಾಗಿ ಮತ್ತು ದ್ವಿದಳ ಧಾನ್ಯಗಳಂತಹ ಕಡಿಮೆ ನೀರಿನ ಅಗತ್ಯವಿರುವಂತಹ ಪರ್ಯಾಯ ಬೆಳೆಗಳ ಮೇಲೆ ಗಮನ ಹರಿಸುವ ಅಗತ್ಯವನ್ನು ಅವರು ಹೇಳಿದ್ದಾರೆ. ಇತ್ತೀಚಿನ ಭಾರೀ ಮಳೆ, ದಿಢೀರ್ ಪ್ರವಾಹ ಮತ್ತು ಭೂಕುಸಿತದಿಂದ ಉಂಟಾದ ಹಾನಿಯನ್ನು ನಿರ್ಣಯಿಸಲು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಗೃಹ ಸಚಿವಾಲಯದ ಅಂತರ ಸಚಿವಾಲಯ ಕೇಂದ್ರ ತಂಡವನ್ನು ನಿಯೋಜಿಸಬೇಕೆಂದು ಸಚಿವರು ಸೂಚನೆ ನೀಡಿದ್ದಾರೆ. ಯುಎಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಅಂತರದಿಂದ ಸೋಲಿಸಿದ ನಂತರ ಈಜಿಪ್ಟ್ 16ನೇ ಸುತ್ತಿಗೆ ಮುನ್ನಡೆ ದಾಖಲಿಸಿದೆ. 90 ನಿಮಿಷಗಳ ನಿಗದಿತ ಸಮಯ ಮತ್ತು 30 ನಿಮಿಷಗಳ ಗೋಲುರಹಿತ ಹೆಚ್ಚುವರಿ ಸಮಯದ ನಂತರ ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ 1-1 ಅಂತರದಲ್ಲಿ ಸಮಬಲ ದಾಖಲಿಸಿದವು. 98 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತದ ಗೆಲುವು ದಾಖಲಿಸುವ ಮೂಲಕ ಈಜಿಪ್ಟ್ ಇತಿಹಾಸ ಬರೆದಿದೆ. ಮತ್ತೊಂದೆಡೆ ಅರ್ಜೆಂಟೀನಾ ಮತ್ತು ಕ್ಯಾಬೋ ವರ್ಡೆ ತಂಡಗಳು ಯುಎಸ್ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವಂತಹ 32ರ ರೌಂಡ್ ಆಫ್ 32 ಪಂದ್ಯದಲ್ಲಿ 2-2 ಅಂತರದಲ್ಲಿ ಸಮಬಲ ದಾಖಲಿಸಿವೆ. ನಿಗದಿತ ಸಮಯದ ನಂತರ ಸ್ಕೋರ್ಗಳು 1-1 ಸಮಬಲಗೊಂಡಿವೆ. ಮೊದಲಾರ್ಧದ 29ನೇ ನಿಮಿಷದಲ್ಲಿ ಲಿಯೋನೆಲ್ ಮೆಸ್ಸಿಯ ಗೋಲಿನ ಮೂಲಕ ಅರ್ಜೆಂಟೀನಾ ಮುನ್ನಡೆ ದಾಖಲಿಸಿತು. ಈ ಸ್ಟ್ರೈಕ್ನೊಂದಿಗೆ ಮೆಸ್ಸಿ ಪಂದ್ಯಾವಳಿಯಲ್ಲಿ ತನ್ನ 7ನೇ ಗೋಲು ಮತ್ತು 6 ಪಂದ್ಯಾವಳಿಗಳಲ್ಲಿ ತನ್ನ 30ನೇ ಪ್ರದರ್ಶನದಲ್ಲಿ ತನ್ನ 20ನೇ ವಿಶ್ವಕಪ್ ಗೋಲು ಗಳಿಸಿದರು. 59ನೇ ನಿಮಿಷದಲ್ಲಿ ಡೆರಾಯ್ ಡುವಾರ್ಟೆ ಅವರ ಗೋಲಿನ ಮೂಲಕ ಕ್ಯಾಬೋ ವರ್ಡೆ ಸಮಬಲ ಸಾಧಿಸಿದರು. ಹೆಚ್ಚುವರಿ ಸಮಯದ ಆರಂಭದಲ್ಲಿ ಲೆನ್ಸಾಂಡ್ರೋ ಮಾರ್ಟಿನೆಜ್ ಅರ್ಜೆಂಟೀನಾವನ್ನು ಮುನ್ನಡೆಸಿದರು. ಆದಾಗ್ಯೂ ಹೆಚ್ಚುವರಿ ಸಮಯದ ಮೊದಲ ಅವಧಿಯಲ್ಲಿ ಸಿಡ್ನಿ ಲೋಬ್ಸ್ ಕ್ಯಾಬ್ರಾಲ್ ಮೂಲಕ ಕ್ಯಾಬೋ ವರ್ಡೆ ಪ್ರತಿದಾಳಿ ನಡೆಸಿ ನಂತರ ಸಮಬಲ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 11,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ 4-2 ಅಂತರದಿಂದ ಆಸ್ಟ್ರೇಲಿಯಾ ನಡೆಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಿಧನ ಸುದ್ದಿ. ಮೂರ್ನಾಡು ಕಾಂತೂರು ಗ್ರಾಮದ ಉಳುವಾರನ ನಾಣಯ್ಯ ನಾಣಿ ಅವರು ನಿನ್ನೆ ನಿಧನರಾದರು. 89 ವರ್ಷದ ನಿವೃತ್ತ ಸೈನಿಕ ಉಳುವಾರನ ನಾಣಯ್ಯ ನಾಣಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಕಾಂತೂರು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.

0: ಮಾಯಾಮುಡಿಕಾರಳನ್ನ ಪುಟ್ಟಿಯಂಡ ಟಾಟು ಮುತ್ತಣ್ಣ ಅವು ಇಂದು ಪೊಲಂಚತಿಕ್ಕು ಮರಣಪಟ್ಟಿತ್ತು. 93 ಬಯತ್ರ ಮುಟ್ಟಿಯಂಡ ಟಾಟು ಮುತ್ತಣ್ಣ ಎಂಗಡ ದಬನ ಕಾರ್ಯ ಇಂದು ಮಜ್ಜನ 1 ಗಂಟೆಗೆ ಮಾಯಾಮುಡಿರ ಐಂಡ ಸ್ವಂತ ಮನೆಯಲ್ಲ ನಡುಪ. ಗರಗಂದೂರು ಗ್ರಾಮದ ನಿವಾಸಿ ದಿವಂಗತ ಇಬ್ರಾಹಿಂ ರವರ ಪತ್ನಿ ಮುನೀರ್ ಮಲ್ಲಳ್ಳಿಯವರ ತಾಯಿ ಮರಿಯಮ್ಮ ಅವರು ಇಂದು ನಿಧನರಾಗಿದ್ದಾರೆ. 80 ವರ್ಷದ ಮರಿಯಮ್ಮ ಅವರ ಅಂತ್ಯಕ್ರಿಯೆ ಇಂದು ಗರಗಂದೂರು ಮಸೀದಿಯ ಖಬರ್ಸ್ಥಾನದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಹಾಲುಗುಂದ ಗ್ರಾಮತ್ರ ನಿವಾಸಿ ಪಂದಿಕಂಡ ಸರಸ್ವತಿ ಗೀತಾ ಅವು ಇಂದು ಮರಣಪಟ್ಟಿತು. 55 ಬಯತ್ರ ಪಂದಿಕಂಡ ಸರಸ್ವತಿ ಗೀತಾ ಐಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ 2 ಗಂಟೆಗೆ ಒಕ್ಕ ತೂಟಿಂಗಳ ನಡುಪ.
1: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
4: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
5: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
8: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
9: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
11: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಎಲ್ಲಿದೆ ಅಂತದ್ದು?
11: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
12: ಹೌದಾ? ಇಲ್ಲಿ ಪೇಪರ್ ಕೊಡು.
13: ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
11: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
12: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
11: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
12: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
11: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
12: 80% ಸಾಲ ಸೌಲಭ್ಯನೂ ಸಿಗುತ್ತೆ.
11: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
12: 9900901282
11: ಆರ್ 9606084066.
14: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
15: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9444805739.
16: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
17: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
18: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
19: ಸುದ್ದಿ ಸಮಾಚಾರ ಓದಿಂಡುಳ್ಳ ತೆಲಪಂಡ ಕವನ್ ಕಾರ್ಯ.

0: ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಸ್ ಟಿ ಸತೀಶ್ ಇಂಜತ್. 2026-27 ಸಾಲ ಕೃಷಿ ಯಾಂತ್ರೀಕರಣ ಪಿನ್ನ ಕೃಷಿ ಉತ್ಪನ್ನತರ ಸಂಸ್ಕರಣ ಕಾರ್ಯಕ್ರಮ ತಡೆಯಲು ಸಾಮಾನ್ಯ ವರ್ಗತರ ರೈತಂಗಕ್ಕೆ ಕಮ್ಮಿ ರೈತರ ಕೃಷಿ ಯಂತ್ರೋಪಕರಣ ಕಟ್ಟುವಂತೆ ಸೋಮರ್ಪೇಟೆ ತಾಲೂಕು ಕೃಷಿ ನಿರ್ದೇಶಕಂಗ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ರೈತಂಗ ತಂಗಡ ವ್ಯಾಪ್ತಿಗೆ ಬಪ್ಪನತ್ತ ರೈತ ಸಂಪರ್ಕ ಕೇಂದ್ರಕ್ಕೆ ಖುದ್ದು ಪೋಪಂಚಿ ಅರ್ಜಿರ ಕೂಟಕ್ಕೆ ಆರ್ಟಿಸಿ, ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ ಪುಸ್ತಕದ ಜೆರಾಕ್ಸ್, ಓರ್ ಫೋಟೋ, 100 ರೂಪಾಯಿತ್ರ ಚಾಪಕಾಗತ ಕೊಡಪಂಚಿ 50% ರಿಯಾಯಿತಿಯಲ್ಲಿ ಇದನ್ನು ಪಡೆದವಲ್ಲೊಂದು ಅನ್ನನೆ ಇದು ಸೋಮರ್ಪೇಟೆ ಪಿನ್ನ ಕುಶಲನಗರ ತಾಲೂಕರ ರೈತಂಗಕ್ಕೆ ಮಾತ್ರ ಅವಕಾಶ ಉಂಟೆಂದು ಅರಿಚಿಟ್ಟಿತ್ತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತುಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್. ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15-14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡೌನ್ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
8: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
7: ಹಾಗಾದ್ರೆ ಇವತ್ತೇ ಹೋಗೋಣ ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
9: ಪೊನ್ನಿ ಮಾನಿಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನ, ಹಾಂಡಾ, ಆಯಿಲೋಮೆಕ್, ಇತರ ಎಲ್ಲಾ ಕಂಪನಿಯ ಮಿಷನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷನ್, ಡ್ರಮ್ ಸೀಡರ್, ವುಡ್ ಚಾಪರ್ ಮಿಷನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8720440039.
10: ನಿಧನ ಸುದ್ದಿ. ಹಾಲುಗುಂದ ಗ್ರಾಮದ ಪೌತಿ ನಾಣಯ್ಯ ಅಯ್ಯಂಗಡ ಮೋಮ ಯತೀಶ್ ಅವು ನಿನಾಂದ ಮರಣಪಟ್ಟಿದ್ದು 55 ಬೈತ್ರ. ಯತೀಶ್ ಅಯ್ಯಂಗಡ ಆಗಿರಿ ಕಾರ್ಯ ಇಂದು ಮಜ್ಜನ 2 ಗಂಟೆಗೆ ಒಕ್ಕ ತೂಟಂಗಳತ್ತಲು ನಡಪ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆಯಾಗಲಿದೆ. ಇನ್ನು ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
11: नमस्कार, आकाशवाणी से समाचार प्रभात के साथ मैं कनकलता. प्रधानमंत्री नरेंद्र मोदी आज राजस्थान और गुजरात में कई विकास परियोजनाओं की शुरुआत करेंगे. बारोतरा में देश के पहले ग्रीनफील्ड एकीकृत रिफाइनरी सह पेट्रोकेमिकल परिसर का उद्घाटन करेंगे. गुजरात आतंकरोधी दस्ते ने पाकिस्तान स्थित आतंकी संगठन जैश ए मोहम्मद से जुड़े 8 लोगों को गिरफ्तार किया. केंद्र ने सामान्य से कम वर्षा और अन्य के कारण

0: ಶಿಕ್ಷಣ ಕೇವಲ ಚುನಾವಣೆಗಳ ಸಮಯದಲ್ಲಿ ಮಾತ್ರವಿರದೆ ಚುನಾವಣೆಗಳ ದಿನಾಂಕದ ಪ್ರಕಟಣೆಯ ನಂತರ ಪ್ರತಿದಿನ ಅಥವಾ ಎರಡು ದಿನಕ್ಕೊಮ್ಮೆ ಇರಬೇಕು. ಹಿರಿಯ ರಾಜಕಾರಣಿಯೊಬ್ಬರು ಚುನಾವಣಾ ಪ್ರಚಾರಕ್ಕಾಗಿಯೇ ಒಂದು ಹೊಸ ವಾಹಿನಿ ಇರಬೇಕು. ಅದರಲ್ಲಿ ಪ್ರತಿ ಬೆಳಗ್ಗೆ ಒಂದು ತಾಸು ಹಾಗೂ ಸಂಜೆ ಎರಡರಿಂದ ಮೂರು ತಾಸುಗಳ ಪ್ರಸಾರವಿರಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಹತ್ತರಿಂದ ಹದಿನೈದು ನಿಮಿಷಗಳ ಪ್ರಸಾರಾವಧಿಯ ಬಗ್ಗೆ 37% ಜನ ಸಮಾಧಾನ ವ್ಯಕ್ತಪಡಿಸಿದ್ದರೆ 24% ಜನ 20-30 ನಿಮಿಷಗಳಿರಬೇಕೆಂದು ಹೇಳಿದ್ದರು. 80%ಕ್ಕಿಂತ ಹೆಚ್ಚು ರಾಜಕಾರಣಿಗಳು ಸದ್ಯದ ಪ್ರಸಾರ ಸಮಯದ ಬಗ್ಗೆ ಸಮಾಧಾನ ವ್ಯಕ್ತಪಡಿಸಿದ್ದರು. ಚುನಾವಣಾ ಆಯುಕ್ತರ ಸಭೆ ರಾಷ್ಟೀಯ ಹಾಗೂ ಪ್ರಾದೇಶಿಕ ಮಟ್ಟದಲ್ಲಿ ನಡೆಯುತ್ತಿದ್ದು, ಇದರಲ್ಲಿ ಆಕಾಶವಾಣಿ ಹಾಗೂ ದೂರದರ್ಶನಗಳಲ್ಲಿ ರಾಜಕೀಯ ಪಕ್ಷಗಳ ಪ್ರಚಾರ ವಿಧಾನಗಳ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತದೆ. ಚುನಾವಣಾ ಆಯೋಗವು ಪಕ್ಷದ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಪ್ರಸಾರ ನಿಯಮಗಳನ್ನು ರೂಪಿಸುತ್ತದೆ. ಪಕ್ಷಗಳು ಭಾಷಣವನ್ನು ಸಿದ್ಧಪಡಿಸುವಾಗ ಈ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಅದರಂತೆ ಪಕ್ಷದ ಪ್ರತಿನಿಧಿಗಳು ಮುಂಚಿತವಾಗಿ ಈ ಮಾಧ್ಯಮಗಳ ಅಧಿಕಾರಿಗಳಿಗೆ ಭಾಷಣದ ಪ್ರತಿಗಳನ್ನು ಪರಿಶೀಲನೆಗಾಗಿ ಕಳಿಸಬೇಕು. ಈ ವಿಧಿ ಬಹಳಷ್ಟು ಚರ್ಚೆಗೆ ಒಳಪಟ್ಟಿತ್ತು. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುತ್ತದೆ ಎಂದು ಕೆಲವರು ಹೇಳಿದರೆ, ಇನ್ನು ಕೆಲವರು ಮಾಧ್ಯಮದ ಅಧಿಕಾರಿಗಳ ಸಾಮರ್ಥ್ಯವನ್ನು ಅನುಮಾನಿಸಿದರು. ಆದರೆ ಮಾಧ್ಯಮದ ಅಧಿಕಾರಿಗಳು ಈ ನಿಯಮಾವಳಿಗಳನ್ನು ಸಡಿಲಿಸಲು ಸಿದ್ಧವಿರಲಿಲ್ಲ. ರಾಜಕಾರಣಿಗಳು ಮನೆಯಿಂದ ಮನೆಗೆ ಹೋಗಿ ಮಾಡುವ ಪ್ರಚಾರದ ಬಗ್ಗೆ ಅತಿ ಹೆಚ್ಚಿನ ಒಲವು ತೋರಿದ್ದರೆ ನಂತರದ ಸ್ಥಾನ ಸಾರ್ವಜನಿಕ ಭಾಷಣಗಳಿಗೆ, ಅದರ ನಂತರದ ಸ್ಥಾನವನ್ನು ಪತ್ರಿಕೆಗಳಿಗೆ ನೀಡಿದರು. ಆಕಾಶವಾಣಿ ಹಾಗೂ ದೂರದರ್ಶನ ಬಹಳ ಪ್ರಭಾವಶಾಲಿ ಮಾಧ್ಯಮಗಳಾದರೂ ರಾಜಕಾರಣಿಗಳು ಅವುಗಳನ್ನು ಬಯಸಲಿಲ್ಲ. ಏಕೆಂದರೆ ಈ ಮಾಧ್ಯಮಗಳು ಸಂಘರ್ಷಕ್ಕೆ ಎಡೆಮಾಡಿಕೊಡುವ ಹಾಗೂ ವಿವಾದಾತ್ಮಕ ವಿಷಯಗಳ ಚರ್ಚೆಗೆ ಅವಕಾಶ ಕೊಡುತ್ತಿರಲಿಲ್ಲ. ಕೆಲವರು ಪತ್ರಿಕೆಗಳು ಮತದಾರರ ಮೇಲೆ ಮಾಡುವಂತಹ ಪರಿಣಾಮವನ್ನು ಈ ಮಾಧ್ಯಮಗಳು ಮಾಡುವುದಿಲ್ಲ ಎಂದರು. ಆದರೂ ಈ ಮಾಧ್ಯಮಗಳು ಮಿಲಿಯಗಟ್ಟಲೆ ಜನರನ್ನು ಶೀಘ್ರದಲ್ಲಿ ತಲುಪುವುದರಿಂದ ಅವುಗಳನ್ನು ಪ್ರಸಾರಕ್ಕೆ ಉಪಯೋಗಿಸಿಕೊಳ್ಳುವುದನ್ನು ಅಲ್ಲಗಳೆಯಲಿಲ್ಲ. ಕೆಲ ರಾಜಕಾರಣಿಗಳು ಈ ಮಾಧ್ಯಮಗಳು ಸೌಲಭ್ಯವನ್ನು ನೀಡುತ್ತಿರುವುದರಿಂದ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕಾಗಿಯೂ ಮಾಧ್ಯಮಗಳ ಗ್ಲಾಮರ್ನಿಂದ ಬೇರೆ ಪಕ್ಷಗಳು ಈ ಸೌಲಭ್ಯವನ್ನು ಬಳಸಿಕೊಳ್ಳುತ್ತಿರುವುದರಿಂದ ಯಾವುದೇ ವೆಚ್ಚವನ್ನು ಭರಿಸಬೇಕಾಗಿಲ್ಲದಿರುವುದರಿಂದ ಇನ್ನೂ ಮುಂತಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದರು. ಇವು ಈ ಮಾಧ್ಯಮಗಳ ಬಗ್ಗೆ ಆ ಭಾಗದ ರಾಜಕಾರಣಿಗಳಿಗೆ ಇದ್ದ ಹಗುರವಾದ ಭಾವನೆಯನ್ನು ತೋರಿಸುತ್ತದೆ. ಇದು 4 ದಶಕಗಳ ಹಿಂದಿನ ಮಾತು. ಹಾಗಿದ್ದರೆ ಈಗ ಇನ್ನೊಮ್ಮೆ ಈ ಅಧ್ಯಯನವನ್ನು ಮಾಡುವುದಾದರೆ, ಸಕ್ರಿಯ ರಾಜಕೀಯದಲ್ಲಿರುವವರು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ, ಬದಲಾದ ಮಾಧ್ಯಮ ಸನ್ನಿವೇಶದಲ್ಲಿ ಆಕಾಶವಾಣಿಯನ್ನು ಜನರನ್ನು ತಲುಪುವ ಮಾಧ್ಯಮವಾಗಿ ಬಳಸುವುದು ಹೇಗೆ ಎನ್ನುವುದರ ಬಗ್ಗೆ ಚಿಂತನೆ ನಡೆಯಬೇಕು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35:10. ನಿಧನ ಸುದ್ದಿ. ಮೂಲತ್ ಹಾಲುಗುಂದ ಗ್ರಾಮತ್ರ ನಿವಾಸಿ ಪಂದಿಕಂಡ ಪೌತಿ ನಾಣಯ್ಯ ಐಂಗಡ ಮೂವ ಪಂದಿಕಂಡ ಯತೀಶ್ ಅವು ನಿನಾಂದು ಮರಣಪಟ್ಟಿತ್ತು. 55 ಬೈತ್ರ ಪಂದಿಕಂಡ ಯತೀಶ್ ಐಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ ದಂಡು ಗಂಟೆಕ್ಕೆ ಹಾಲುಗುಂದತ್ಲುಳ್ಳ ಒಕ್ಕತ್ತೂಟುಂಗಳತ್ಲು ನಡುಪ.
3: ಪ್ರೀತಿಯ ಶ್ರೋತೃಗಳೇ, ಇಂದು ಬೆಳಗ್ಗೆ 9:05 ನೆನಪಿನ ಬುತ್ತಿ.
4: ಎದೆಯಾಳದಿಂದ
3: ಮೂವತ್ತಾರು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಆಕಾಶವಾಣಿ ಕೇಂದ್ರದಲ್ಲಿ ಸಲ್ಲಿಸಿ ಕಳೆದ ಜೂನ್ 30ರಂದು ನಿವೃತ್ತಿ ಹೊಂದಿದಂತಹ ಆಡಳಿತ ವಿಭಾಗದ ಟಿ ಸಿದ್ದೋಜಿರಾವ್ ಅವರೊಂದಿಗೆ ಮಾತುಕತೆ.

0: ಕಲ್ತಿದ್ದೀನಿ, ನಮ್ಮ ತಾಯಿಯಿಂದ ತುಂಬ ಪ್ರಭಾವಿತನಾಗಿದ್ದೀನಿ. ಮತ್ತೆ ಈಗ ಆರ್ಥಿಕ ತಜ್ಞರು ಯಾವ ರೀತಿ ತಲೆ ಓಡಿಸಿ ಲೆಕ್ಕಾಚಾರ ಮಾಡ್ತಾರೋ ಆ ಥರ ನಮ್ಮ ತಾಯಿ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಬೆಳಗ್ಗೆ 9:05. ಯಾವ ಕಾರ್ಯಕ್ರಮ? ನೆನಪಿನ ಬುತ್ತಿ.
0: ನಾವು ಕಾವೇರಿ ಮಾತೆಗೆ ಪ್ರಾರ್ಥನೆ ಮಾಡಿ ಹೋಗಿ ಅಲ್ಲಿ ಬೋರ್ ಹಾಕ್ಸಿದ್ವಿ, 3.5-4 inches ನೀರು ಬಂದಿದೆ. ಈಗ ಬೇಸಿಗೆಯಲ್ಲಿ ಚಿತ್ರದುರ್ಗ ಅಂದ್ರೆ ಒಂಥರ ಬರದ ನಾಡು.
1: ನೆನಪಿನಂಗಳದಲ್ಲಿ ಹಸಿರಾಗಿ ಕುಳಿತಂತಹ ಭಾವನೆಗಳ ಅನಾವರಣ ನೆನಪಿನ ಬುತ್ತಿಯಲ್ಲಿ.

0: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
1: ಅಮೃತವಂತೆ ಪ್ರೇಮದ ಗಾನ,
0: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
1: ಗೀತಾಂಜಲಿ ಪ್ರೇಮಾಂಜಲಿ ಬೇರೆ
0: ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
2: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ, ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ಆನಂದ ನೋಡಿದೆ
0: ನಿರೀಕ್ಷಿಸಿ ಅಂತ್ಯಾಕ್ಷರಿ.
3: ಪ್ರಿಯ ಶ್ರೋತೃಗಳೇ, ಈಗ ಒಂದೆರಡು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಅರಿವು ಚಿತ್ರದ ಗೀತೆ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸಾಹಿತ್ಯ ಸೋಸಲೆ ಗಂಗಾಧರ್ ಅವರದ್ದು, ಸಂಗೀತ ಅಳವಡಿಸಿದ್ದಾರೆ ನವನೀತ್.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇನ್ನು ಕೇಳೋಣ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಚರಣ್ರಾಜ್ ಎಂಆರ್ ಸಂಗೀತ ಅಳವಡಿಸಿರುವ ಪುಷ್ಪಕ ವಿಮಾನ ಚಿತ್ರದ ಗೀತೆ. ಹಾಡಿದ್ದಾರೆ ಹರಿಚರಣ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳಿಯ ಯೋಗ ಸಾಧಕಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂಭಟ್ ಅವರೊಂದಿಗೆ ಸಂದರ್ಶನವಿದೆ. ಹನ್ನೆರಡು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಈ ಸಂಜೆ 5:00 ಕ್ರೀಡಾಲಹರಿಯಲ್ಲಿ ರಾಜ್ಯಮಟ್ಟದ ರೈಫಲ್ ಶೂಟರ್ ಹಾಗೂ ಪರ್ವತಾರೋಹಿ ಜಮ್ಮಡ ಪ್ರೀತ್ ಅಪ್ಪಯ್ಯ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಯೋ ಹೇಗೆ ಹೇಗೆಯೋ ಜನುಮ, ಸಾಗಿ ಮುಗಿಯುವುದು ಮುಗಿದು ಮರೆವುದದೆ ಸುಕೃತ. ಹಾಗೆಯೋ ಹೀಗೆಯೋ ಹೇಗೆ ಹೇಗೆಯೋ ಜನುಮ, ಸಾಗಿ ಮುಗಿಯುವುದು ಮುಗಿದು ಮರೆವುದದೆ ಸುಕೃತ. ಈಗಲೋ ಆಗಲೋ ಎಂದು ಮುಗಿ ಉಂಟೆಂಬ ಭಾಗ್ಯವನ್ನು ನೆನೆದು ನಲಿ ಮಂಕುತಿಮ್ಮ. ಈಗಲೋ ಆಗಲೋ

ನಮ್ಮ ಬದುಕು ಪರ್ಮನೆಂಟ್ ಏನಲ್ಲ ರೀ, ಶಾಶ್ವತವಾದದ್ದೇನಲ್ಲ, ನಶ್ವರವಾದದ್ದು. ಒಂದ್ಸಲ ನಮಗೆ ಇದು ಗೊತ್ತಾಗ್ಬಿಟ್ರೆ ಬಹುಶಃ ನಮ್ಮ ಬದುಕನ್ನು ನಾವು ಚಂದ ಮಾಡ್ಕೊಳ್ತೀವಿ, ತುಂಬ ಹಸನಾಗಿ ಕ್ರಿಯಾಶೀಲವಾಗಿ ಮಾಡ್ಕೊಳ್ತೀವಿ. ನನಗೆ ಒಬ್ಬ ಸ್ನೇಹಿತ ಇದ್ದ, ಅವನ ಕೆಲಸ ಏನು ಅಂದರೆ ಸದಾ ಎಲ್ಲರ ಬಗ್ಗೆ ಕಾಮೆಂಟ್ ಮಾಡೋದು, ಟೀಕ್ಸೋದು, ಬೈಯೋದು, ಹೀಗೇನೆ ಕಾಲ ಕಳೀತಾ ಇದ್ದ. ಇದ್ದಕ್ಕಿದ್ದಾಗೆ ಅವನಿಗೆ ಒಂದು ವಿಚಿತ್ರ ಕಾಯಿಲೆ ಬಂತು. ಡಾಕ್ಟ್ರು ಅವನನ್ನು ಪರೀಕ್ಷೆ ಮಾಡಿ, ಇನ್ನು ಹೆಚ್ಚು ದಿವಸ ನೀನು ಇರೋದಿಲ್ಲಪ್ಪ, ಹೆಚ್ಚು ಅಂದರೆ ಇನ್ನೊಂದು 6 ತಿಂಗಳು ಇರಬಹುದು ಅಂತ ಹೇಳಿದರು. ಈ ವಿಷಯ ಅವನಿಗೂ ಗೊತ್ತಾಯಿತು. ನಿಜ ಹೇಳ್ತೀನಿ, ಆ ಹೊತ್ತಿಂದ ಅವನ ವ್ಯಕ್ತಿತ್ವದಲ್ಲಿ ಎಷ್ಟು ಬದಲಾವಣೆ ಆಗೋಯಿತು ಅಂದರೆ, ಇರೋದಿನ್ನು 6 ತಿಂಗಳು ನಾನೇ ಕೆಟ್ಟವನಾಗಿರಬೇಕು ಅಂತ ಹೇಳಿ ಎಷ್ಟು ಒಳ್ಳೆಯವನಾಗ್ಬಿಟ್ಟ ಅಂತಂದರೆ, ಇನ್ನು 6 ತಿಂಗಳು ಬದುಕ್ತೀನಿ ಅಂತ ಹೇಳಿ ತನ್ನ ಬಂಧು ಬಳಗ ಸ್ನೇಹಿತರು ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ನಡ್ಕೊಳ್ಳೋಕೆ ಶುರು ಮಾಡ್ದ. ಅಂದರೆ ಅದರ ಅರ್ಥ ಇಷ್ಟೇ, ಸಾವಿನ ಅರಿವಿರುತ್ತಲ್ಲ ಅದು ಬದುಕನ್ನು ತುಂಬ ಅರ್ಥಪೂರ್ಣ ಮಾಡಿಬಿಡತ್ತೆ. ಡಿ ವಿ ಜಿ ಪದ್ಯದಲ್ಲಿ ನಮ್ಮ ಬದುಕಿಗೂ ಒಂದು ಕೊನೆ ಇದೆ ಅನ್ನೋ ಸತ್ಯವನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದು ಅರ್ಥ ಆಗಿಬಿಟ್ರೆ ನಮಗೆ, ಒಂದಲ್ಲ ಒಂದು ದಿವಸ ನಾವು ನಮ್ಮ ಕಂತೆ ಬಿಸಾಕಬೇಕು ಅಂತ ಗೊತ್ತಾಗ್ಬಿಟ್ರೆ, ಆಗ ನಾವು ಉಲ್ಲಾಸದಿಂದ ಅರ್ಥಪೂರ್ಣವಾಗಿ ಸಹಬಾಳ್ವೆಯಲ್ಲಿ ನಂಬಿಕೆ ಇಟ್ಟು ಬದುಕೋಕೆ ಸಾಧ್ಯ. ಅದಲ್ಲದೆ ಶಾಶ್ವತವಾಗಿ ಇಲ್ಲಿರ್ತೀನಿ ಅಂತ ಭ್ರಮೆಯಲ್ಲಿದ್ದರೆ ಬಹುಶಃ ಇರೋವಷ್ಟು ದಿವಸ ಅನುಪಯುಕ್ತವಾಗಿ ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ಹೀಗೆ ಇರೋಕ್ಕೆ ಸಾಧ್ಯ. ಹೀಗಾಗಿ ಒಂದಲ್ಲ ಒಂದು ದಿವಸ ನಾವು ಹೋಗ್ತೇವೆ, ಚಂದ ಯಾಕಿರಬಾರ್ದು.

ಮದ್ದನಾರಿರಿಸಿಹರು ನರರ ಕೀರ್ತನಕ್ಕೆಲ್ಲ ಪರಿಹಾರವೆಂತು ಬರುವೆಲ್ಲ ಬೇನೆಗಂ ಮದ್ದನಾರಿರಿಸಿಹರು ನರರ ಕೀರ್ತನಕ್ಕೆಲ್ಲ ಪರಿಹಾರವೆಂತು ಕಿರಿದು ಪಲ್ಲನು ತಾಳಿ ಕೊಳಲೆಬೇಕಷ್ಟಿಷ್ಟು ದರೆಯಂತ ರುಷ್ಣವನು ಮಂಕುತಿಮ್ಮ ಕಿರಿದು ಪಲ್ಲನು ತಾಳಿ ಕೊಳಲೆಬೇಕಷ್ಟಿಷ್ಟು ದರೆಯಂತ ರುಷ್ಣವನು ಮಂಕುತಿಮ್ಮ.

0: ಟಾಲರೆನ್ಸ್ ಇಸ್ ದ ಗ್ರೇಟೆಸ್ಟ್ ವರ್ಚು ಅಂತ ಹೇಳ್ತಾರೆ. ಎಲ್ಲ ಮೌಲ್ಯಗಳಿಗಿಂತ ದೊಡ್ಡ ಮೌಲ್ಯ ಯಾವುದಾದ್ರೂ ಇದ್ರೆ ಅದು ಟಾಲರೆನ್ಸ್. ಇಂಥ ಮಾತು ನಮಗೆಲ್ಲರಿಗೂ ಗೊತ್ತು, ನಿಮಗೇನು ಗೊತ್ತಿಲ್ವಾ? ಆದರೆ ಕೊಂಚ ಈ ಮಾತನ್ನು ನಿಧಾನವಾಗಿ ಮನಸ್ಸಿನ ಆಳಕ್ಕೆ ಈ ಮಾತನ್ನು ಬಿಟ್ಟುಕೊಂಡು ನಮ್ಮ ಬದುಕಿನಲ್ಲೂ ಅನ್ವಯಿಸಿಕೊಂಡ್ರೆ ಸಹಿಷ್ಣು ಗುಣವನ್ನು ನಾವು ಏನಾದರೂ ಪರಿಪಾಲಿಸೋಕೆ ಸಾಧ್ಯ ಆಗಿಬಿಟ್ರೆ ಈ ಬದುಕು ಎಷ್ಟು ಚೆನ್ನಾಗಿರುತ್ತೆ, ಸಹನೀಯವಾಗುತ್ತೆ. ಈ ಸತ್ಯವನ್ನು ಡಿ ವಿ ಜಿ ಈ ಪದ್ಯದಲ್ಲಿ ತುಂಬ ಸೊಗಸಾಗಿ ಹೇಳ್ತಾ ಇದ್ದಾರೆ. ಬದುಕಿನಲ್ಲಿ ನಮಗೆ ಬರೋ ಎಲ್ಲ ಬೇನೆಗಳಿರುತ್ತಲ್ಲ, ರೋಗ ಇರುತ್ತಲ್ಲ, ಅದಕ್ಕೆ ಎಲ್ಲಿಯಾದರೂ ಔಷಧಿ ಕೊಡೋಕ್ಕೆ ಸಾಧ್ಯನೇ ಅಂದರೆ ಎಲ್ಲ ರೋಗಗಳಿಗೂ ಖಂಡಿತ ಇಲ್ಲ, ಎಲ್ಲ ರೋಗಕ್ಕೂ ಪರಿಹಾರ ಇಲ್ಲ. ಕೆಲವನ್ನು ನಾವೇನು ಮಾಡಬೇಕಂದ್ರೆ ಅನುಭವಿಸಲೇಬೇಕು. ಯು ಶುಡ್ ಲರ್ನ್ ಟು ಲೀವ್ ವಿತ್ ಇಟ್, ಬೇರೆ ದಾರಿ ಇಲ್ಲ ಡಯಾಬಿಟಿಸ್ ಇದ್ದಾಗೆ. ಹಾಗೆಯೇ ಮನುಷ್ಯನ ಕೆಟ್ಟ ಗುಣಕ್ಕೂ ಕೊನೆ ಎಲ್ಲಿದೆ ರೀ? ನಾವೆಷ್ಟೇ ಪ್ರಯತ್ನ ಪಟ್ಟರುವೆ ಈ ಕೆಟ್ಟದ ಜನದ ಜೊತೆ ಬದುಕಲೇಬೇಕಾಗತ್ತೆ, ಬೇರೆಯವರ ಕೆಟ್ಟತನದ ಫಲವನ್ನು ನಾವು ಅನುಭವಿಸಲೇಬೇಕಾಗತ್ತೆ. ಅಕ್ಮಹಾದೇವಿ ಹೇಳೋ ಹಾಗೆ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ತಾಳ್ಕೋಬೇಕಷ್ಟೇ ಎಲ್ಲರನ್ನ, ಅದು ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಗೆಳೆಯರಿರ್ಬೋದು, ನೆರೆಹೊರೆಯವರು ಇರ್ಬೋದು, ಎಲ್ಲರಿಂದ ಸದಾ ಒಳ್ಳೆಯದನ್ನೇ ನಿರೀಕ್ಷಿಸೋಕ್ಕಾಗೋದಿಲ್ಲ. ಸೊ ಈ ಸಹಿಷ್ಣು ಅನ್ನೋ ಗುಣ ಇದೆಯಲ್ಲ, ಇದು ಬಹಳ ದೊಡ್ಡ ಮೌಲ್ಯ. ಅದಿದ್ರೆ ಅದು ಬದುಕನ್ನು ಸಹನೀಯವಾಗಿಸುತ್ತೆ. ಸಹಿಷ್ಣುತೆ ದೌರ್ಬಲ್ಯ ಅಲ್ಲ, ಅಂತಃಶಕ್ತಿ ಅಂತ ಹೇಳಿ ಡಿ ವಿ ಜಿ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:59:20. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇನ್ನು ಮುಂದೆ 9:05 ನೆನಪಿನ ಬುತ್ತಿ. ಆಕಾಶವಾಣಿಯಲ್ಲಿ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇತ್ತೀಚೆಗೆ ನಿವೃತ್ತಿ ಹೊಂದಿದ ಟಿ ಸಿದ್ದೋಜಿ ರಾವ್ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. 10:30 ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ಗಾನಡಂಗುರ.
1: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
2: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದ್ದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದ್ದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದ್ದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ತತ್ರ ಸರಿ ಹೊರಟೋಯ್ತು, ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ, ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಎಲ್ಲಿದೆ ಅಂತದ್ದು?
5: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.

0: ವಾ ಇಲ್ನೋಡೆ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900 1282 or 9606084066. Sweet Home Reality, your trusted partner in real estate.
3: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
4: ಅಮೃತವಂತೆ ಪ್ರೇಮದ ಗಾನ,
3: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
4: ಗೀತಾಂಜಲಿ ಪ್ರೇಮಾಂಜಲಿ ಬೇರೇನು ನಾನೀಡಲಿ.
3: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
5: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನಿರೀಕ್ಷಿಸಿ ಅಂತ್ಯಾಕ್ಷರಿ.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: ಶ್ರೋತೃಗಳೇ, ನಮ್ಮ ಆಕಾಶವಾಣಿ ಕೇಂದ್ರದಲ್ಲಿ 36 ವರ್ಷಗಳ ಕಾಲ ಅಂದರೆ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಇಂದು ನಿವೃತ್ತಿ ಹೊಂದುತ್ತಿರುವಂತಹ ಟಿ ಸಿದ್ದೋಜಿರಾವ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅವರ ಅನುಭವದ ಬುತ್ತಿಯಲ್ಲಿ ಏನೆಲ್ಲ ನೆನಪುಗಳಿದೆ, ಕಹಿ ಸಿಹಿ ನೆನಪುಗಳು ಏನನ್ನ ಅವರಿಗೆ ಕಲಿಸಿದ್ವು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅವರ ಮಾತುಗಳಿಂದ. ಬನ್ನಿ, ಅವರಿಗೆ ಸ್ವಾಗತವನ್ನ ಕೋರೋಣ. ನಮಸ್ಕಾರ ಸರ್.
1: ನಮಸ್ಕಾರ.
0: ಸರ್, ಇವತ್ತು ನಿವೃತ್ತಿ ಹೊಂದುತ್ತಾ ಇದ್ದೀರಾ, ಏನ್ ಅನ್ನಿಸ್ತಾ ಇದೆ ಸರ್ ಈ ಕ್ಷಣದಲ್ಲಿ?
1: ಅದೇ ಸ್ವಲ್ಪ ನಿವೃತ್ತಿ ಅಂದ್ರೆ ಇದು ವಯೋಸಹಜ, ನಾವು 60 ವರ್ಷ ಆಗ್ತಿದ್ದಂಗೆ ರಿಟೈರ್ಡ್ ಆಗ್ಬೇಕಂತ ನಾನು ಮನಸ್ಸಲ್ಲಿ ಆಗ್ಲೇ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೆ. ಯಾವತ್ತಿದ್ರು ಆಗೋದು, 60 ವರ್ಷಕ್ಕೆ ಈಗ ಆಗ್ತಾ ಇದೀವಿ ಅಂತೇಳಿ ಒಂದ್ ಕಡೆ ಬೇಜಾರಾಗ್ತಾ ಇದೆ, ಇನ್ನೊಂದ್ ಕಡೆ ಖುಷಿ ಆಗ್ತಾ ಇದೆ.
0: ಖುಷಿಗಿಂತ ಬೇಸರನೇ ಹೆಚ್ಚು.
1: ಬೇಸರನೇ ಹೆಚ್ಚು, ಯಾಕಂದ್ರೆ ಯಾವುದೋ ಒಂದು ಜನ್ಮದ ಪುಣ್ಯ ಅನ್ಸುತ್ತೆ. ನಾನು ಈ ಭಾರತ ಸರ್ಕಾರದ ಆಕಾಶವಾಣಿ ಅನ್ನೋ ಈ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರೋದು ಪೂರ್ವಜನ್ಮದ ಪುಣ್ಯ ಅನ್ಸುತ್ತೆ. ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯನ ಏನೋ ನನಗೆ ಈ ಆಕಾಶವಾಣಿಯಲ್ಲಿ ಕೆಲಸ ಸಿಕ್ಕಿದೆ.
0: ಯಾವಾಗ ಸೇರುತ್ತೆ
1: ಸರ್? 1990 ಇನ್ನೂ ಡಿಗ್ರಿ ವ್ಯಾಸಂಗ ಮುಗೀತು. ಮುಗಿದಾದ್ಮೇಲೆ ನಾನು ಚಿತ್ರದುರ್ಗ ಸರಸ್ವತಿ ಲಾ ಕಾಲೇಜಲ್ಲಿ LLB ಜಾಯಿನ್ ಆಗಿದ್ದೆ. ಜಾಯಿನ್ ಆದಾಗ ಒಂದು ವರ್ಷ ಅಲ್ಲಿ ಜಾಬ್ ಮಾಡ್ಕೊಂಡೆ. ಈವ್ನಿಂಗ್ ಕಾಲೇಜಲ್ಲಿ LLB ಜಾಯಿನ್ ಆಗಿದ್ದೆ, ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನನಗೆ ಮಡಿಕೇರಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿಂದ ಅಲ್ಲಿ 3 ವರ್ಷ ಆಯಿತು ಸರ್ವೀಸು, ಮತ್ತೆ ಅಲ್ಲಿಂದ ಮಡಿಕೇರಿಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಮೇಡಮ್,
0: ನಿಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಳ್ಳಿ. ಯಾವ ಊರಿನವರು ಮೂಲತಃ ನೀವು, ನಿಮ್ಮ ತಂದೆ ತಾಯಿ ಸಹೋದರ ಸಹೋದರಿಯರ ಬಗ್ಗೆ ಹೇಳಿ ಸಂಕ್ಷಿಪ್ತವಾಗಿ.
1: ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ವಾಣಿವಿಲಾಸ್ಪುರ ಗ್ರಾಮದವರು. ನಮ್ಮ ತಂದೆ ತುಕಾರಾಮರಾವ್, ನಮ್ಮ ತಾಯಿ ಶಾರದಾಬಾಯಿ. ತುಕಾರಾಮರಾವ್ ನಮ್ಮ ತಂದೆಯವರು ತಾಲೂಕು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರು. ನಾವು ವಾಣಿವಿಲಾಸ್ಪುರ ಹಳ್ಳಿಯಲ್ಲಿ ನಾವು ಶಾಲೆಗೆ ಸೇರಿದ್ವಿ. ಆಮೇಲೆ ಹಿರಿಯೂರಿಗೆ ಹೋಗಿ ಶಾಲೆಗೆ ಜಾಯಿನ್ ಆದೆ, ಮತ್ತು ಅಲ್ಲಿಂದ ಎಜುಕೇಷನ್ ಅಲ್ಲೇ ಹಿರಿಯೂರಲ್ಲಾಯಿತು. SSLC PUC ಎಲ್ಲ ಅಲ್ಲೇ ಮಾಡ್ತಾಯಿದ್ವಿ. ನನಗೆ ಈ ರೇಡಿಯೋ ಬಗ್ಗೆ ತುಂಬ ಆಸಕ್ತಿ ಇತ್ತು. ಓದ್ತಾ ಸ್ವಲ್ಪ ಹೊತ್ತು ಓದ್ತಾ ಇದ್ವಿ. ಹಾಗೆ ರೇಡಿಯೋದು ಬೆಳಿಗ್ಗೆ 7:35 ನ್ಯೂಸ್ ಕೇಳಬೇಕು, ಮತ್ತೆ ಅದಾದ್ಮೇಲೆ ಚಿತ್ರಗೀತೆಗಳು ಕೇಳಬೇಕು, ಮಧ್ಯಾಹ್ನ 1:10 ನ್ಯೂಸ್ ಕೇಳಬೇಕು, ಅದಾದ್ಮೇಲೆ ಚಿತ್ರಗೀತೆಗಳು ಬರ್ತಾ ಇತ್ತು, ಮತ್ತೆ 5:30 ಒಂದ್ಸರಿ ಚಿತ್ರಗೀತೆಗಳು ಬರ್ತಾ ಇತ್ತು, ಮತ್ತೆ ಮಧ್ಯ 3:00-4:00 ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇತ್ತು. ಹಾ, ತಾಯಿ ಕೇಳ್ತಾ ಇದ್ರು. ಅವಾಗೆಲ್ಲ ರೇಡಿಯೋ ಮನೇಲಿ ತುಂಬಾ ಅಪರೂಪ, ಎಲ್ಲಾರ ಮನೆಯಲ್ಲೂ ರೇಡಿಯೋ ಇರ್ತಿರ್ಲಿಲ್ಲ. ನಮ್ಮ ಮನೇಲಿ ಒಂದು ಫಿಲಿಪ್ಸ್ ರೇಡಿಯೋ ತಗೊಂಬಂದಿದ್ವಿ. ಆ ರೇಡಿಯೋ ಇಟ್ಕೋಬೇಕು ಅಂತ ಹೇಳಿದ್ರೆ, ನಾವು ಅವಾಗ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಾಯಿತು. ಆ ಟ್ಯಾಕ್ಸ್ದು ಬುಕ್ ಮಾಡಿಕೊಡೋರು, ಅದನ್ನ ವರ್ಷಕ್ಕೊಂದ್ಸರಿ ತಗೊಂಡೋಗಿ 1 ವರ್ಷ 2 ವರ್ಷದ್ದು ದುಡ್ಡು ಕಟ್ಟಿ ಸೀಲ್ ಹಾಕಿಸ್ಕೊಂಡು ಬಂದು ಮನೇಲಿ ನಾವು ರೇಡಿಯೋ ಕೇಳಬೇಕಾಯಿತು. ಆ ಥರ ಇತ್ತು ಮೇಡಮ್ ನಾವು ಚಿಕ್ಕವರಿದ್ದಾಗ. ಅದ್ರ ಬಗ್ಗೆ ನನಗೆ ತುಂಬ ಆಸಕ್ತಿ ರೇಡಿಯೋ ಕೇಳೋ ಬಗ್ಗೆ.
0: ಕೇಳ್ತಾ ಇದ್ವಿ. ನೀವು ಆಕಾಶವಾಣಿ ಕೇಂದ್ರಕ್ಕೆ ಕೆಲಸಕ್ಕೆ ಸೇರಿದ್ರಲ್ಲ, ಆ ಸಂದರ್ಭ ಹೇಳಿ.
1: ಈ ರೇಡಿಯೋದಲ್ಲಿ ಹಾಡುಗಳು ವಾರ್ತೆಗಳು ಅವು ಇವು ಪ್ರಸಾರ ಆಗ್ತಾ ಇತ್ತು. ಅದ್ರ ಜೊತೆಗೆ ಮಧ್ಯ ಒಂದು ನಾಟಕಗಳು ಮತ್ತೆ ಚಲನಚಿತ್ರನೂ ಹಾಕ್ತಾ ಇದ್ರು, ಅದನ್ನು ತಪ್ಪದೇ ಕೇಳ್ತಾ ಇದ್ವಿ. ಹಾಗೆ ರೇಡಿಯೋ ಬಗ್ಗೆ ನನಗೆ ತುಂಬ ಆಸಕ್ತಿ ಬಂತು. ಆಮೇಲೆ ನಾನು ಆಕಾಶವಾಣಿಗೆ ಸೇರ್ಬೇಕು ಅಂತೇಳಿ ನಾನು ಯಾವತ್ತು ಇದು ಇರಲಿಲ್ಲ,
0: ಅನ್ಕೊಂಡಿರ್ಲಿಲ್ಲ.
1: ಒಂದ್ಸರಿ ಹಿಂಗೆ ನಾನು LLB ಹೋಗ್ಬೇಕಾದ್ರೆ ಇಂಟರ್ವ್ಯೂ ಬಂದ್ಬಿಡ್ತು. ಬಂದಾಗ ನಾನು ಆಫೀಸಿಗೆ ಹಿಂಗೆ ಇಂಟರ್ವ್ಯೂ ಬಂದಿದೆ, ನಾ ಹೋಗ್ಬಾ ಅಂತ ನಮ್ಮ ತಂದೆ ಹೇಳಿದ್ರು. ನಾನು ಆಯ್ತು ಹೋಗ್ಬರ್ತೀನಿ ಅಂತೇಳಿ ಹೋದೆ. ಅಲ್ಲಿ ಇಂಟರ್ವ್ಯೂನಲ್ಲಿ ಸುಮಾರು ಜನ ಬಂದಿದ್ರು, ಅದರಲ್ಲಿ ನಂದೇ ಸೆಲೆಕ್ಟ್ ಆಗ್ಬಿಡ್ತು. ನಾನು ಸುಮ್ಮನೆ ಒಂದು ಇಂಟರ್ವ್ಯೂ ಮಾಡಿದ್ದು, ನನಗೆ ಜಾಬ್ ಸಿಕ್ಬಿಡ್ತು. ನಾನು ನಮ್ಮ ಅಪ್ಪರ ಹತ್ರ ಹೇಳಿದೆ, ನಾನು ಈಗ ಈ ಕೆಲಸಕ್ಕೆ ಹೋಗೋದಿಲ್ಲ, ನನಗೆ ಈ ಕೆಲಸ ಇಷ್ಟ ಇಲ್ಲ, ನಾನು ಮುಂದೆ ಓದ್ಬೇಕಂತ ಇದ್ದೀನಿ, ನಾನು ಹೋಗಲ್ಲ ಅಂತ ಹೇಳಿದೆ. ನಮ್ಮ ಅಪ್ಪರು ಸಿಟ್ಟಾದ್ರು, ಇಲ್ಲ ನೀನು ಹೋಗಲೇಬೇಕು, ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ನೀನು ಹೋಗಬೇಕು, ಮತ್ತೆ ಕೆಲಸ ಸಿಗೋದೆಲ್ಲ ಭಾಳ ಕಷ್ಟ,

0: ಅಂತೇಳಿ ಹೇಳಿದರು. ಯಾಕಂದರೆ ಆಗಿನ ಕಾಲದಲ್ಲಿ ತುಂಬ ಕಷ್ಟ ಕೆಲಸ ಸಿಗೋದು. ಆಮೇಲೆ ನಮ್ಮ ಅಪ್ಪರ ಬಲವಂತಕ್ಕೆ ನಾನು ಸೇರ್ಕೊಂಡ್ಬಿಟ್ಟೆ, ಸೇರ್ಕೊಂಡು
1: ಚಿತ್ರದುರ್ಗ
0: ಆಕಾಶವಾಣಿಯಲ್ಲಿ. ಹೌದು,
1: ಈಗ ರೇಡಿಯೋ ಕೇಳ್ತಾ ಇದ್ರಲ್ಲ, ನೀವು ಆ ರೇಡಿಯೋ ಕೇಂದ್ರಕ್ಕೆ ಹೋದ್ರಲ್ಲ, ಏನ್ ಅನ್ನಿಸ್ತಾವಾಗ? ಅಯ್ಯೋ, ನನ್ ಮನೆಯಲ್ಲಿ ರೇಡಿಯೋ ಕೇಳ್ತಾ ಇದ್ದೆ, ಇಲ್ಲೇ ರೇಡಿಯೋದಲ್ಲಿ ಮಾತನಾಡೋರು ಇದ್ದಾರೆ ಅಂತ ಏನಾದ್ರೂ ಆಶ್ಚರ್ಯ ಆಯ್ತಾ?
0: ಹೌದು, ಆಶ್ಚರ್ಯದ ಜೊತೆಗೆ ಆಮೇಲೆ ಸ್ವಲ್ಪ ಹೋಗ್ತಾ ಹೋಗ್ತಾ ಸ್ವಲ್ಪ ಖುಷಿ ಆಯ್ತು. ಮತ್ತೆ ನಮ್ಮ ತಂದೆಯವರು ಹೇಳಿದ್ದು ನಮ್ಗೆ ಒಳ್ಳೇದಕ್ಕೆ ಅಂತೇಳಿ ನನಗೆ ಆಗ ಅನ್ನಿಸ್ತು. ಸ್ವಲ್ಪ ದಿನ ಆದಮೇಲೆ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ತಾ ಇದ್ವು, ಅವು ಕೇಳ್ತಾ ಇದ್ವಿ, ಮತ್ತೆ ಜನಗಳ ಜೊತೆಗೆ ಬೆರೀತಾ ಇದ್ವಿ, ಮತ್ತೆ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಆ ಕಡೆ ನಾವು ಹೊರಗಡೆ ರೆಕಾರ್ಡಿಂಗಿಗೆಲ್ಲ ನಾವು ಹೋಗ್ತಾ ಇದ್ವಿ, ಜೊತೆಗೆ ಕರ್ಕೊಂಡೋಗೋರು. ದಾವಣಗೆರೆ, ಚಿತ್ರದುರ್ಗ, ಆ ಕಡೆ ಅಕ್ಕಪಕ್ಕದ ಹಳ್ಳಿಗಳು ಎಲ್ಲ ಕಡೆ ಹೋಗ್ತಾ ಇದ್ವಿ. ಹೋದಾಗ ಅವಾಗ ಒಂಥರ ಈ ದೇವರುಗಳಿಗೆ ಆಮಂತ್ರಣ ನೀಡ್ತಾರಲ್ಲ, ಆ ಥರ

0: ರೆಕಾರ್ಡಿಂಗಿಗೆಲ್ಲ ನಾವು ಹೋಗ್ತಾ ಇದ್ವಿ, ಜೊತೆಗೆ ಕರ್ಕೊಂಡು ಹೋಗೋರು. ದಾವಣಗೆರೆ, ಚಿತ್ರದುರ್ಗ, ಆ ಕಡೆ ಅಕ್ಕಪಕ್ಕದ ಹಳ್ಳಿಗಳು ಎಲ್ಲ ಕಡೆ ಹೋಗ್ತಾ ಇದ್ವಿ. ಹೋದಾಗ ಅವಾಗ ಒಂಥರ ಈ ದೇವರುಗಳಿಗೆ ಆಮಂತ್ರಣ ನೀಡ್ತಾರಲ್ಲ, ಆ ಥರ ಆಮಂತ್ರಣ ನೀಡ್ತಾ ಇದ್ರು ಆಕಾಶವಾಣಿಯವರಂದ್ರೆ. ಅಷ್ಟು ಚೆನ್ನಾಗಿ ನಮಗೆ ನೋಡ್ಕೊಳ್ತಾ ಇದ್ರು, ಎಲ್ಲ ಇದು ಮಾಡ್ತಾ ಇದ್ರು.
1: ನಿಮ್ಮ ತಂದೆಯವ್ರನ್ನ ನೀವು ನೆನೆಸ್ಕೊಂಡು?
0: ಹಾ, ನೆನೆಸ್ಕೊಳ್ತಾ ಇದ್ವಿ. ರೆಕಾರ್ಡಿಂಗ್ ಎಲ್ಲ ಮಾಡ್ತಾ ಇದ್ವಲ್ಲ, ಒಂಥರ ಬಾಳ
1: ಹೋಗಲ್ಲ ಅಂತ ಇದ್ದೆ. ಒತ್ತಾಯ ಮಾಡಿ ಕಳಿಸ್ತರು,
0: ಹೌದು ಹೌದು,
1: ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಇವೆಲ್ಲ ತಪ್ಪೋಗ್ತಿತ್ತಲ್ಲ.
0: ಹೌದು ಹೌದು.
1: ಏನಾಯ್ತು ಆಮೇಲೆ ಸರ್?
0: ಆಮೇಲೆ ನಾನು LLB ಅಲ್ಲಿಗೆ ಬಿಟ್ಬಿಟ್ಟೆ ನಾನು. ಮತ್ತೆ ಅದಾದ್ಮೇಲೆ ಮಡಿಕೇರಿಗೆ ಬಂದ್ಮೇಲೆ ನಮ್ಮ ಆಕಾಶವಾಣಿಯವ್ರದೇ ಒಬ್ರು ಪರಿಚಯ ಆದ್ರು. ಅವರು ನನ್ನಷ್ಟೇ ವಯಸ್ಸಾಗಿತ್ತು, ಹೆಚ್ಚು ಕಡಿಮೆ. ಅವರು ಒಳ್ಳೆ ಲೈಬ್ರರಿ ಹೋಗ್ತಾ ಇದ್ರು, ಚೆನ್ನಾಗಿ ಓದ್ತಾ ಇದ್ರು. ನಾನು MA ಮಾಡಬೇಕು ಅಂತಿದ್ದೀನಿ, ಹೋಗಿ ಯೂನಿವರ್ಸಿಟಿಗೆ ನಾನು ಹೋಗಿ ಫೀಸ್ ಕಟ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಮಾಡೋದು ನೋಡಿ ನಾನು ಯಾಕೆ ಮಾಡಬಾರ್ದು, ನಾನು ಈಗ ಆಫೀಸ್ ಟೈಮಲ್ಲಿ ಆಫೀಸ್ಗೆ ಹೋಗಿ ಬರ್ತೀನಿ, ನಾನು ಒಂದು MA ಮಾಡಬೇಡ ಅಂತೇಳಿ. ಮಕ್ಕಳು ಓದ್ತಾ ಇದ್ರು, ಅವ್ರ ಜೊತೆಗೆ ನಾನು ಕೂತು ಓದ್ತಾ ಇದ್ದೆ. ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್ ಆಯಿತು, MA ಕಂಪ್ಲೀಟ್ ಆಯಿತು. ಒಂಥರ ಚೆನ್ನಾಗಿ ಖುಷಿ ಆಯಿತು
1: ಮೇಡಮ್.
0: ಎಲ್ಲ ಕರೆಸ್ಪಾಂಡೆನ್ಸ್ ಅಲ್ಲೇ ಮಾಡಿ.
1: ಯಾಕಾಗಿ ಆ ಭಾವನೆ ಬಂತು? ಈಗ ಕೆಲವರಿಗೆ ಕೆಲಸ ಸಿಕ್ಕಿದ ಕೂಡಲೇ ಓದಿನ ಕಡೆ ಗಮನ ಹೋಗುತ್ತೆ. ಸಾಕಪ್ಪ, ನನಗೆ ಸಂಬಳ ಬರ್ತಾ ಇದೆ, ನನ್ನ ಜೀವನಕ್ಕೆ ಒಂದು ದಾರಿ ಆಯ್ತು ಅಂತ. ನಿಮಗೆ ವಿಶೇಷವಾಗಿ ಅನಿಸಿದ್ದು ಯಾಕೆ ಶಿಕ್ಷಣವನ್ನ ಮುಂದುವರಿಸಬೇಕು ಅಂತ?
0: ಇಲ್ಲ, ಕೆಲಸ ಸಿಕ್ಕರೂ ಸಂಬಳ ಸಿಕ್ಕರೂ ನಾವು ಏನಾದ್ರೂ ಕಲಿಬೇಕು, ಓದ್ಬೇಕು, ಮುಂದೆ ಯಾವ್ದೋ ಒಂದು ಟೈಮಲ್ಲಿ ನಮಗೆ ಉಪಯೋಗ ಬರುತ್ತೆ ನಾವು ಕಲ್ತಿದ್ದು. ಅದೇ ನೋಡಿ, ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆಯವರು ಹಿಂದಿ ಕಲಿ ಅಂತೇಳಿ ಹಿಂದಿ ಕಲಿಯೋಕ್ಕೆ ನಮಗೆ ಕಳಿಸ್ತಾ ಇದ್ರು. ಹಿಂದಿ ಪ್ರಥಮ, ಮಧ್ಯಮ, ದ್ವಿತೀಯ ಆ ಥರ ಅವಾಗ ಎಕ್ಸಾಮ್ಗಳಿತ್ತು. ಅವಾಗ ನಮಗೇನು ಗೊತ್ತಿರಲಿಲ್ಲ, ನಾವು ಹಳ್ಳಿಯಿಂದ ಹೋದರೂ ಹಿಂದಿನೂ ಗೊತ್ತಿಲ್ಲ, ಇಂಗ್ಲೀಷು ಗೊತ್ತಿಲ್ಲ. ಆಮೇಲೆ ಇಂಗ್ಲೀಷ್ ಕಲ್ತ್ವಿ, ಆಮೇಲೆ ಹಿಂದಿನೂ ಕಲಿಬೇಕು ಅಂತೇಳಿ ಪ್ರಥಮ, ಮಧ್ಯ, ದ್ವಿತೀಯ ಅದೆಲ್ಲ ಮಾಡಿದ್ವಿ. ಅದು ಮುಂದೆ ಅನುಕೂಲ ಆಯ್ತು, ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಂದಮೇಲೆ ಎಲ್ಲದಕ್ಕೂ ಅನುಕೂಲ ಆಯ್ತು. ಹಿಂದಿ ಎಲ್ಲೋದ್ರೂ ನಾವು ಮಾತಾಡ್ಬೋದು, ಭಾರತ ದೇಶದ ಯಾವುದೇ ರಾಜ್ಯಕ್ಕೆ ಹೋದ್ರೂ ನಾವು ಮಾತಾಡ್ಬೋದು, ಕಲಿಬೋದು, ಎಲ್ಲ ಮಾಡ್ಬೋದು. ಇಲ್ಲಿಂದ ನಮಗೆ ಡೆಲ್ಲಿಗೆ ಕಳಿಸಿದ್ರು, ಮತ್ತು ಭುವನೇಶ್ವರ ಕಂಪ್ಯೂಟ್ರು ಕೋರ್ಸಿಗೆಲ್ಲ ಕಳಿಸಿದ್ರು. ಆ ಕಡೆ ಹೋದಾಗೆಲ್ಲ ನಮಗೆ ಹಿಂದಿ ಅನುಕೂಲ ಆಯಿತು. ಆ ಥರ ನಾವು ಏನೇ ಒಂದು ಕಲಿತ್ರೂ ಜೀವನದಲ್ಲಿ ನಮಗೆ ಯಾವುದೋ ಒಂದು ಟೈಮಿಗೆ ಹೆಲ್ಪ್ ಆಗುತ್ತೆ. ಅದು
1: ಕಲಿಕೆ ಇರಲೇಬೇಕು ಅಂತ ಹೇಳ್ತೀವಿ. ಸಾಕಷ್ಟು ಶ್ರೋತೃಗಳು ನಿಮ್ಮ ಮಾತನ್ನು ಕೇಳ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಕಿವಿ ಮಾತು.
0: ಅದೇ, ಈಗ ಇತ್ತೀಚೆಗೆ ಮಕ್ಕಳೆಲ್ಲ ಈ ಮೊಬೈಲು, TV ಅಂಥದ್ದೆಲ್ಲ ನೋಡಿ ತುಂಬ ಅದ್ರ ಮೇಲೆ ಪ್ರಭಾವ ಬೀರ್ಬಿಟ್ಟಿದ್ದಾರೆ. ಮನೇಲಿ 4-5 ಜನ ಕೂತಿರ್ತಾರೆ, ಅವರೊಂದು ಕಡೆ ಕೂತಿರ್ತಾರೆ, ಇವರೊಂದು ಕಡೆ ಕೂತಿರ್ತಾರೆ, ಅವರೊಂದು ಕಡೆ ಮೊಬೈಲ್ ನೋಡ್ತಾ ಕೂತಿರ್ತಾರೆ. ದೊಡ್ಡವ್ರು ಏನಾದರೂ ಒಂದು ಮಾತಾಡಿಸಿದ್ರೆ ಅವ್ರ ಕಿವಿಗೆ ಹೋಗೋದೇ ಇಲ್ಲ, ಕೇಳಿಸ್ಕೊಳ್ಳೋದಿಲ್ಲ. ಅದೇ ಒಂದು ಬುಕ್ ತಗೊಂಡು ಓದಿದರೆ ಜ್ಞಾನಾರ್ಜನೆ ಆಗುತ್ತೆ, ತಿಳ್ಕೊಬೋದು ಅಲ್ಲ, ಇದರಲ್ಲೂ ತಿಳಿಬಹುದು, ಈ ಮೊಬೈಲು, ಕಂಪ್ಯೂಟರ್ ಅದರಲ್ಲೂ ತಿಳಿಬಹುದು. ಬುಕ್ ಈ
1: ಬದುಕು
0: ಒಳ್ಳೇದು, ತುಂಬಾ ಒಳ್ಳೇದು.
1: ಮೊಬೈಲ್ಗಿಂತ ಪುಸ್ತಕ ಜೀವನವನ್ನ ಒಂದು ಸದೃಢವಾಗಿ ಮಾಡುತ್ತೆ, ಸಮೃದ್ಧಿಯನ್ನ ಕೊಡುತ್ತೆ, ಸಮೃದ್ಧಿಯ ರೀತಿ ಮಾಡುತ್ತೆ ಅಂತ ಹೇಳಿದ್ದೀರಿ.
0: ಈಗ ಲೈಬ್ರರಿಯಲ್ಲಿ ಬುಕ್ಸ್ ಇರುತ್ತೆ, ಬುಕ್ಸ್ ಎಲ್ಲ ಓದಿದ್ರೆ ತುಂಬಾ ವಿಷಯ ತಿಳ್ಕೊಬಹುದು. ಈಗ ಕೆಲವು ಬುಕ್ಸ್ ಎಲ್ಲ ನಾನೇ ಪರ್ಚೇಸ್ ಮಾಡಿದೆ, ಬದುಕಲು ಕಲಿಯಿರಿ, ಒಳ್ಳೆ ಬುಕ್ ಅದು. ಮಕ್ಕಳಿಗೆ, ದೊಡ್ಡವರು ಎಲ್ಲ ಓದಿ ಆ ಬುಕ್ನಲ್ಲಿರೋದು ತುಂಬಾ ಚೆನ್ನಾಗಿ ವಿಷಯಗಳಿದೆ, ಅದೆಲ್ಲ ಕೇಳಿ ತಿಳ್ಕೋಬಹುದು.
1: ಉತ್ತಮ ಒಂದು ಮಾಹಿತಿಯನ್ನ ನೀವು ವ್ಯಕ್ತಪಡಿಸ್ತೀರಿ. ತುಳಜಿರಾವ್ ಅವರೇ, ನಿಮ್ಮ ತಾಯಿಯ ಬಗ್ಗೆ ಹೇಳಿ.
0: ನಮ್ಮ ತಾಯಿ ನೋಡ್ದಂಗೆ ತುಂಬಾ ಹಾರ್ಡ್ ವರ್ಕರ್ ಮೇಡಮ್. ಅವರು ಹಳ್ಳಿಯಲ್ಲಿ ಏನು ಓದಿಲ್ಲ ಅಂತ ಹೇಳಿದ್ರು ಬಹಳ ಇಂಟೆಲಿಜೆಂಟ್ ಅವರು, ವ್ಯವಹಾರ ಜ್ಞಾನ ತುಂಬಾ ಇದೆ ಅವರಿಗೆ. ಈಗ 22 ವರ್ಷದಿಂದ ನಮ್ಮ ತಂದೆ ತೀರೋದಾಗ ನಮಗೆ ಏನು ಇರಲಿಲ್ಲ, ಮನೆ ಇರಲಿಲ್ಲ, ತೋಟ ಇರಲಿಲ್ಲ, ಏನೂ ಇರಲಿಲ್ಲ. ಸ್ವಲ್ಪ ಬಂದಿದ್ದ ಹಣದ್ರಲ್ಲಿ ಒಂದು 10 ಎಕರೆ ತೋಟ ತಗೊಂಡ್ರು, ಅಡಿಕೆ, ತೆಂಗು, ದಾಳಿಂಬೆ ಎಲ್ಲ ಬೆಳೆಸಿ ಇವತ್ತು ಪ್ರಗತಿಪರ ಕೃಷಿಕರಾಗಿದ್ದಾರೆ. ಊರಲ್ಲೇ ತೋಟ ಮಾಡಿದ್ದಾರೆ, ಮನೆ ಕಟ್ಟಿಸಿದ್ದಾರೆ. ತುಂಬಾ ಕಲ್ತಿದ್ದೀನಿ, ನಮ್ಮ ತಾಯಿಯಿಂದ ತುಂಬಾ ಪ್ರಭಾವಿತನಾಗಿದ್ದೀನಿ. ಮತ್ತೆ ಆರ್ಥಿಕ ತಜ್ಞರು ಯಾವ ರೀತಿ ತಲೆ

0: ಕಲಸಿ ಲೆಕ್ಕಾಚಾರ ಮಾಡ್ತಾರೋ ಆ ತರ ನಮ್ಮ ತಾಯಿ ಏನ್ ಮಾಡಿದ್ರೆ ಯಾವ್ದ್ರಲ್ಲಿ ಲಾಭ ಬರುತ್ತೆ ಯಾವ್ದ್ರಲ್ಲಿ ಇದಾಗತ್ತೆ ಅಂತೇಳಿ ತುಂಬಾ
1: ಅನಕ್ಷರಸ್ಥರಾದ್ರೂ
0: ಕೂಡ
1: ಒಂದು ಉತ್ತಮ ನೀತಿಯನ್ನ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ.
0: ಹೌದು, ದುಡ್ಡು ವೆಚ್ಚ ಮಾಡಬಾರ್ದು, ಖರ್ಚು ಮಾಡಬಾರ್ದು, ನಾವು ದುಡ್ದಿದ್ರಲ್ಲೇ ಸ್ವಲ್ಪ ಉಳಿಸಬೇಕು,
1: ಹಾಸಿಗೆ ಇದ್ದಷ್ಟು
0: ಕಾಲು ಚಾಚಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದನ್ನೇ ನಾವು ಕಲ್ತಿದ್ದೀನಿ.
1: ಇನ್ನು ಆಕಾಶವಾಣಿ ಕೇಂದ್ರದತ್ತ ನಾವು ಹೋಗೋಣ. ನಂತರ ನೀವು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ನಂತರ ಎಲ್ಲಿ ನೀವು ಹೋಗಿದ್ದು?
0: ಚಿತ್ರದುರ್ಗದಿಂದ ನನಗೆ ಮಡಿಕೇರಿಗೆ ಟ್ರಾನ್ಸ್ಫರ್ ಆಯ್ತು.
1: ನೀವೇ ತೆಕ್ಕೊಂಡಿದ್ದ?
0: ಹಾ ಹೌದು, ಮಡಿಕೇರಿಗೆ ಅಂದ್ರೆ ನನಗೆ ಫಸ್ಟ್ ಗುಲ್ಬರ್ಗ ಟ್ರಾನ್ಸ್ಫರ್ ಆಗ್ಬಿಟ್ಟಿತ್ತು.
1: ಯಾಕಾಗಿ ನೀವು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ವರ್ಗಾವಣೆ ಬಯಸಿದ್ರಿ?
0: ಅವಾಗ ನಾವು ಕೇಳ್ಕೊಳ್ಳಿಲ್ಲ, ಅವಾಗ ಸ್ವಲ್ಪ ಹೊಸ ಹೊಸ ಆಕಾಶವಾಣಿ ಕೇಂದ್ರಗಳಾದ್ವು, ಅದಕ್ಕೆ ಎಲ್ಲೆಲ್ಲಿ ಸ್ಟಾಫ್ ಜಾಸ್ತಿ ಇದ್ದಾರೆ ಅವರನ್ನ ಬೇರೆ ಕಡೆ ಹಾಕಿದ್ರು. ನನಗೆ ಚಿತ್ರದುರ್ಗದಿಂದ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ನನಗೆ ಗುಲ್ಬರ್ಗ ಬಹಳ ಬಿಸಿಲು, ಕುಡಿಯಕ್ಕೆ ನೀರು ಸಿಗಲ್ಲ, ಅದು ಇದು ಅಂತ ಹೇಳ್ತಾ ಇದ್ರು. ಅದು ಮತ್ತೆ ನನಗೆ ಅಲ್ಲಿ ಹೋಗೋದು ಬೇಡ ಅಂತ ನನಗೆ ಬೇಜಾರಾಗ್ಬಿಡ್ತು. ಮತ್ತೆ ನಮಗೆ ಆಕಾಶವಾಣಿಯಲ್ಲಿ ತ್ಯಾಗರಾಜನ್ ಅಂತ ಎಸ್ಡಿ ಇದ್ರು, ಅವರು ತುಂಬ ಕ್ಲೋಸ್ ಆಗಿದ್ರು ನನಗೆ. ಬೆಂಗಳೂರು ಆಕಾಶವಾಣಿಗೆ ಹೋದ್ವಿ, ಜ್ಯೋತ್ಸ್ನಾ ಕಾಮತ್ ಅಂತ ಎಸ್ಡಿ ಅವರಿದ್ರು, ಅವ್ರಿಗೆ ಭೇಟಿ ಆದ್ವಿ. ಭೇಟಿ ಆದ್ಮೇಲೆ ಅವರು ಇಲ್ಲ ನನಗೆ ಅಲ್ಲಿಗೆ ಬೇಡ ಮೇಡಮ್, ನೀವು ಎಲ್ಲಿಗೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಿ ನನಗೆ, ನಾನು ಅಲ್ಲಿಗಾದ್ರೆ ಹೋಗೋದಿಲ್ಲ ಅಂತ ಹೇಳಿದ್ರು. ಆಯಿತು ನೀವು ಹೋಗಿ ಅಂತ ಹೇಳಿದರು. ಮತ್ತೆ ಅದು ಕ್ಯಾನ್ಸಲ್ ಮಾಡಿದರು, ಎಲ್ಲಾದರೂ ಹಾಕಿದರೆ ಹೋಗ್ತೀರಾ ಅಂತ ಹೇಳಿದರು. ಎಲ್ಲಿಗಾದರೂ ಹಾಕಿ ಹೋಗ್ತೀನಿ ಅಂತ ಹೇಳಿದೆ. ಮಡಿಕೇರಿಗೆ ಅಂತ ಹೇಳಿದರು. ಆಯಿತು ಹಾಕಿ ಮೇಡಮ್ ಅಂತ ಹೇಳಿದೆ. ಮಡಿಕೇರಿಗೆ ಬಂದೆ. ಅವಾಗೆಲ್ಲ ಜನ ಹೆದರ್ತಾ ಇದ್ರು
1: ಮಡಿಕೇರಿ
0: ಅಂತ. ಏ ತುಂಬ ಮಳೆ ಗಾಳಿ ಭಾಳ ಒಂಥರ ಪ್ರವಾಹ ಅದು ಇದು ಅಂತ ಹೇಳಿ ಹೆದರ್ಸಿದ್ರು.
1: ಮಳೆ ಗಾಳಿ ಅಂತ
0: ನನಗೆ ಧೈರ್ಯ ಕೊಟ್ಟವರು ನಮ್ಮ ತಂದೆನೇ ಮೇಡಮ್. ನಮ್ಮ ತಂದೆನೇ ಎಲ್ಲಾದರೂ ಜೀವನ ಮಾಡೋದು ಮಾಡಲೇಬೇಕು, ಇಲ್ಲಾದ್ರೇನು ಅಲ್ಲಾದ್ರೇನು ಡೆಲ್ಲಿ ಆದ್ರೇನು. ಈಗ ನೋಡು ಅಲ್ಲಿ ಸೈನಿಕರೆಲ್ಲ ಆರ್ಮಿಯಲ್ಲಿ ಇದಾರಲ್ಲ, ಅವರು ಇಲ್ಲಿಂದ ಹೋಗಿ ಎಲ್ಲೆಲ್ಲೋ ಕೆಲಸ ಮಾಡ್ತಾರೆ. ಮಡಿಕೇರಿ ಏನು ದೊಡ್ಡ ವಿಷಯ ಅಲ್ಲ, ಹೋಗಿ ಬಾ ನೀನು ಅಂತ ಹೇಳಿದರು. ಆಯಿತು ಅಂತ ಒಂದು ಟ್ರಂಕು ಒಂದು ಹಾಸಿಗೆ
1: ಬೆಂಬಲವಾಗಿ ನಿಂತರು.
0: ಹೌದು,
1: ಧೈರ್ಯವಾಗಿ ಬಂದ್ರಿ.
0: ಬಂದೆ.
1: ಬಂದ ದಿನಗಳಲ್ಲಿ ಹೇಗಿತ್ತು ಮಡಿಕೇರಿ?
0: 1994 ಜೂನ್ ಫಸ್ಟ್ ವೀಕಲ್ಲೇ ಬಂದೆ ನಾನು. ಬಂದಾಗ ಫುಲ್ಲು ಮಳೆ ಗಾಳಿ ಅಂದರೆ ಸಿಕ್ಕಾಪಟ್ಟೆ ಮಳೆ ಗಾಳಿ. 3 ದಿನ ಹಗಲು ಬಿಟ್ಟಿಲ್ಲ, ರಾತ್ರಿನೂ ಬಿಟ್ಟಿನ ಮಳೆ. ಅಷ್ಟು ಮಳೆ ಗಾಳಿ, ಏನಪ್ಪ ಹೆಂಗಪ್ಪ ಇರೋದು ಈ ಊರಲ್ಲಿ, ಹಿಂಗೆ ಮಳೆ ಹೊಡಿತಾ ಐತೆ ಅಂತೇಳಿ ಒಂಥರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ಇನ್ನೇನು ವಿಧಿ ಇಲ್ಲ ಮಾಡಲೇಬೇಕು ಅಂತೇಳಿ ಹಂಗೆ ಕಾಲ ದಪ್ಕೊಂಡು ಹೋದ್ವಿ. ಮಗಳು ಒಬ್ಳು ಚಿಕ್ಕವಳಿದ್ಲು, ಸುಪ್ರಿಯಾ ಅಂತೇಳಿ, ಸಣ್ಣ ಮಗಳು ಅವ್ರು, ಇನ್ನೂ 1 ವರ್ಷದ್ದು. ಊರಲ್ಲಿ ಬಿಟ್ಟು ಬಂದಿದ್ವಿ ಮನೆಯವರಿಗೆ ಮಗಳಿಗೆ ಎಲ್ಲ. ಬಿಟ್ಟು ಬರ್ಬೇಕಾದ್ರೆ ಒಂಥರ ಬಹಳ ಬೇಜಾರಾಗಿದೆ. ಒಬ್ಳೆ ಮಗಳು ಅವಾಗ ಫಸ್ಟಿಗೆ ಬಂದಾಗ 1 ವರ್ಷ.
1: ನಿಮ್ಮ ಮನೆಯವ್ರ ಬಗ್ಗೆ ಹೇಳಿ.
0: ಅವರು ನಮ್ದು ಒಂದೇ ಊರು, ವಾಣಿವಿಲಾಸ್ಪುರ ಅಂತೇಳಿ. ಅವ್ರ ಮನೆಗೂ ನಮ್ಮ ಮನೆಗೂ ಅವ್ರ ತೋಟಕ್ಕೂ ನಮ್ಮ ತೋಟಕ್ಕೂ 2 ಕಿಲೋಮೀಟರ್ ಅಷ್ಟೇ ಡಿಫರೆನ್ಸ್. ಅದೇ ಊರಲ್ಲೇ ನಮ್ದು ಮದುವೆ ಆಯ್ತು, ನಾಗರತ್ನ ಅಂತೇಳಿ. ಮತ್ತೆ ಮಗಳು ಒಬ್ಳು ಆಯ್ತು. ಮತ್ತೆ ಆಮೇಲೆ 6 ತಿಂಗಳಾದ್ಮೇಲೆ ಇಲ್ಲಿ ಮನೆ ಮಾಡಿ. ಮನೆ ಸಿಗೋದು ತುಂಬಾ ಕಷ್ಟ ಅವಾಗ, ಬಾಡಿಗೆ ಮನೆಗಳು ಅಂತ ಇರ್ತಿರ್ಲಿಲ್ಲ ಮಡಿಕೇರಿಲಿ. ಈ ಮನೆಗಳ ಪಕ್ಕ ಸಣ್ಣ ಮನೆ ಹುಡ್ಕೊಂಡೋಗಿ ಸಿಕ್ತು. ಆಗ ಮಗಳಿಗೆ ಮತ್ತು ಮನೆಯವರಿಗೆ ಕರ್ಕೊಂಬಂದೆ. ಆಮೇಲೆ ಸುನಿಲ್ ಮತ್ತೆ ಹರ್ಷಿತಾ ಮತ್ತೆ ಇಬ್ರು ಮಡಿಕೇರಿಯಲ್ಲಿ ಹುಟ್ಟಿದ್ರು ಮೇಡಮ್.
1: ಒಟ್ಟು 3
0: ಜನ ಮಕ್ಕಳು.
1: ನಾವು ಕೇಳ್ಪಟ್ಟಂತೆ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣವನ್ನ ಕೊಡಿಸ್ತ್ರಿ, ಆ ಶಿಕ್ಷಣದ ಬಗ್ಗೆ ನಿಮ್ಗೆ ಮೋಹ ಯಾಕೆ?
0: ಶಿಕ್ಷಣ ಅಂದ್ರೆ ಮಕ್ಕಳು ಅದೇ ಓದ್ಬೇಕು, ಕಲಿಬೇಕು, ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ.
1: ಏನ್ ಶಿಕ್ಷಣ ಕೊಡಿಸ್ತ್ರಿ ಸರ್?
0: ದೊಡ್ಡ ಮಗಳು PhD ಮಾಡಿದಾಳೆ, ಮಗ ಇಂಜಿನಿಯರಿಂಗ್ ಮಾಡಿದ್ದಾರೆ, ಮಾಡಿ L&T ಕಂಪ್ನಿಲಿ ಇದ್ದಾರೆ. ಚಿಕ್ಕ ಮಗಳನ್ನ ಇಂಜಿನಿಯರಿಂಗ್ ಮಾಡಿದ್ದಾಳೆ, ಮತ್ತೆ ಅವಳು ಜಾಬಲ್ಲಿದ್ದಾಳೆ. ಹರ್ಷಿತಾ ಅಂತ ಇಲ್ಲಿ ಮಡಿಕೇರಿಯಲ್ಲಿ ಓದ್ಬೇಕಾದ್ರೆ 10th ಒಂದು ಎಸ್ಸೆ ಬರೆದಿದ್ಲು ಈ ನೇಚರ್ ಬಗ್ಗೆ. ಕರ್ನಾಟಕದಲ್ಲಿ ಫಸ್ಟ್ ಬಂತು. ಮತ್ತೆ ಎಲ್ಲಾ ಸ್ಟೇಟಿಂದ ಯಾರ್ಯಾರು ಫಸ್ಟ್ ಬಂದಿರ್ತಾರೋ ಅವರೆಲ್ಲಾನು ಡೆಲ್ಲಿಗೆ ಬಂದಿದ್ರು. 25-30 ಜನ ಮಕ್ಳು ಅನ್ಸುತ್ತೆ. ಆ ಕಾಂಪಿಟೇಷನ್ ನಡೀತು. ಆ ಕಾಂಪಿಟೇಷನ್ ಅಲ್ಲಿ ನನ್ನ ಮಗಳು ಹರ್ಷಿತಾ 2nd ಪ್ರೈಸ್ ಬಂತು. ಮತ್ತೆ ಸುಷ್ಮಾ ಸರೋಜ್ ಅವರು ಒಂದು 30,000

0: ಟ್ಯಾಬ್ ಗಿಫ್ಟ್ ಕೊಟ್ಟರು. ಮತ್ತೆ ರಾಷ್ಟ್ರಪತಿ ಭವನ್ಗೆ ಹೋಗಿ ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಎಲ್ಲ ನೋಡ್ಕೊಂಡು ಮಾತಾಡಿಸ್ಕೊಂಡು ಬಂದಿದ್ರು.
1: ಒಂದು ಒಳ್ಳೆಯ ಸಂದರ್ಭವನ್ನು ನೀವು ನೆನಪಿಸ್ಕೊಳ್ತಾ ಇದ್ದೀರಾ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಮಕ್ಕಳಿಗೆ ಒಂದು ಒಳ್ಳೆಯ ವೇದಿಕೆ ಸಿಗುತ್ತೆ ಅಂತ ನಿಮ್ಮ ನಿಲುವು. ಮಕ್ಕಳಿಗೆ ಅಗತ್ಯ ಶಿಕ್ಷಣವನ್ನ ಕೊಡಿಸೋದು ಬೇರೆ, ಅದರಲ್ಲಿ ಮೌಲ್ಯಯುತ ಶಿಕ್ಷಣವನ್ನ ಕೊಡಿಸೋದು ಬೇರೆ. ನಿಮಗೆ ಮೌಲ್ಯಯುತ ಶಿಕ್ಷಣವನ್ನ ಕೊಡಿಸ್ಬೇಕು, ಹೆಚ್ಚು ಅವರನ್ನ ಓದಿಸ್ಬೇಕು ಅಂತ ಅನಿಸುವಾಗ ಪ್ರಭಾವ ಏನು ಅದರಿಂದ? ಸಾಮಾನ್ಯವಾಗಿ ತಂದೆಗೆ ಹೆಣ್ಣು ಮಕ್ಕಳಿದ್ದಾಗ ಅವರಿಗೆ ಒಂದು ವಿವಾಹ ಮಾಡಬೇಕು ಅನ್ನೋದು ಒಂದು ಮೊದಲ ಒಂದು ಸಂಗತಿ ಬರುತ್ತೆ. ಒಂದು ಒಳ್ಳೆಯ ಕಡೆ ಹುಡುಕಿ ಅವರನ್ನ ಒಂದು ವಿವಾಹ ಮಾಡಬೇಕು ಅಂತ ಅನ್ಸೋದು ಸಹಜ. ಅದರಲ್ಲಿ ನೀವು ವಿವಾಹಕ್ಕಿಂತ ಮುನ್ನ ಹೆಚ್ಚು ಶಿಕ್ಷಣವನ್ನ ಕೊಡಿಸ್ಬೇಕು, ಮೌಲ್ಯಯುತ ಶಿಕ್ಷಣ ಅಂತ ಅನ್ಸಿದ್ದು ಹೇಗೆ, ಯಾಕೆ?
0: ಅದೇ, ಈಗ ನಾವು ಮಕ್ಕಳಿಗೆ ಓದಿಸಿದ್ರೆ ಅದು ಯಾವುದೋ ಒಂದು ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಮತ್ತೆ ಓದಿದ್ರೆ ಮುಂದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬಹುದು. ಇಲ್ಲ, ಅದು ನನ್ನ ಮನಸ್ಸಿಗೆ ನನಗೆ ಬಂತು. ನನ್ನ ಮನಸ್ಸಲ್ಲೇ ತಿಳ್ಕೊಂಡೆ, ಹುಡುಗ ಆದ್ರೂ ಅಷ್ಟೇ ಹುಡುಗಿ ಆದ್ರೂ ಅಷ್ಟೇ ಕಲಿಬೇಕು. ಎಲ್ಲ ಕಲ್ತ್ರೆ ಒಳ್ಳೇದು, ಯಾವುದೋ ಒಂದು ಕಾಲಕ್ಕೆ ಹೆಲ್ಪ್ ಆಗುತ್ತೆ.
1: ತಂದೆ ಎಲ್ಲಾ ಜವಾಬ್ದಾರಿಗಳಲ್ಲಿ ಓದಿಗೆ ಮಹತ್ವವನ್ನ ಕೊಡುವಂತದೇ ಮೊದಲ ಒಂದು ಕರ್ತವ್ಯ ಮತ್ತೆ ಜವಾಬ್ದಾರಿ.
0: ಮತ್ತೆ ಈಗ ಹೆಣ್ಮಕ್ಳು ಓದಿದ್ರೆ ತುಂಬಾ ಒಳ್ಳೇದು. ಅದು ಒಂದು ಮನೆಗೆ ಒಂದು ಹೆಣ್ಣು ಮಗು ಓದಿದ್ರೆ ಇಡೀ ಮನೆಯಲ್ಲಿ ಎಲ್ಲಾ ವಿದ್ಯಾವಂತರಾಗ್ತಾರೆ, ಕುಟುಂಬ ವಿದ್ಯಾವಂತರಾಗುತ್ತೆ, ಸಂಬಂಧಿಕರೆಲ್ಲ ಕಲಿತಾರೆ. ಹೆಣ್ಣೊಂದು ಕಲಿತಾರೆ, ಕುಟುಂಬ ಒಂದು ಕಲಿತಂತೆ.
1: ಸಮಾಜ ಒಂದು ಒಳ್ಳೆಯ ಸಂಗತಿಯನ್ನು ನೀವು ಹೇಳಿದ್ರಿ ಸರ್.

0: ಈಗ ನಿವೃತ್ತಿಯ ಹಂತಕ್ಕೆ ಬಂದಿದ್ದೀರಿ, ಏನ್ ಕನಸನ್ ಕಂಡಿದ್ದೀರಾ, ಏನು ಯೋಜನೆಯನ್ನ ಮಾಡ್ಕೊಂಡಿದ್ದೀರಾ? ನೀವು
1: ಕೃಷಿ ಮಾಡ್ಬೇಕು ಅಂತ ಆಸಕ್ತಿ ಇದೆ ತುಂಬಾ. ತೋಟದಲ್ಲಿ ಒಂದು ಬೋರ್ ಹಾಕಿಸ್ಬೇಕು, ಇಲ್ಲ ಅಡಿಕೆ ತೆಂಗು ದಾಳಿಂಬೆ ಆ ತರ ಬೆಳಿಬೇಕು. ಹೊರಗಡೆ ಸೇಲ್ ಮಾಡ್ಲಿಕ್ಕೆ ನಾವು ಮಾಡ್ಲಿಲ್ಲದ್ರು ನಮ್ಮ ಮನೆ ಪೂರ್ತಿಗಾದ್ರು ನಮ್ಮ ಹಣ್ಣಾಗಲಿ ಇಲ್ಲ ತೆಂಗು ಹಣ್ಣುಗಳು ಎಲ್ಲ ತರದ ಹಣ್ಣುಗಳು ತರಕಾರಿಗಳು ಆ ತರ ನಾವು ಬೆಳ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಈಗ ನಾವು ಹೊರಗಡೆ ಈಗ ಅದು ಅಂಥದ್ದಿಂಥದ್ದು ಯೂರಿಯಾ ಕಾಂಪ್ಲೆಕ್ಸು ಗೊಬ್ಬರಗಳು ಅವೆಲ್ಲ ಹಾಕಿ ಬೆಳೆಯೋದ್ರಿಂದ ಅವೇ ತಿಂದು ಈಗ ಆರೋಗ್ಯ ಸ್ವಲ್ಪ ಇದಾಗ್ತಾ ಇದೆ. ಅದಕ್ಕಿಂತ ನಾವು ಸಾವಯವ ಕೃಷಿ ಮಾಡಿ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಮತ್ತು ಹಸುವಿನ ಗೊಬ್ಬರ ಆ ಥರ ಗೊಬ್ಬರಗಳೆಲ್ಲ ಹಾಕಿ ಮನೆ ಹತ್ರ ನಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ನಾವು ನೆಮ್ಮದಿಯಿಂದ ಸುಖವಾಗಿರಬೇಕು ಅಂತ
0: ಹಾಕೊಂಡಿದ್ದೀನಿ. ಅದೇ ಥರ ಗೊಬ್ಬರದ ಬಗ್ಗೆ ಹೇಳಿದ್ರಿ, ಸಾವಯವ ಪದ್ಧತಿ ಬಗ್ಗೆ ಎಲ್ಲಿ ನೀವು ಕಲ್ತ್ರಿ, ಅದನ್ನ ತರಬೇತಿ ಪಡ್ಕೊಂಡಿದ್ದೀರಾ? ಒಂದು ಒಳ್ಳೆ ಮಾತನ್ನ ಹೇಳಿದ್ರೆ, ತರಕಾರಿಗೆ ಔಷಧ ಹಾಕ್ತಾರೆ ಅದು ಆರೋಗ್ಯ ಹಾಳಾಗುತ್ತೆ. ನಾವು ಸಾವಯವ ಪದ್ಧತಿಯಲ್ಲಿ ಮನೆಯ ಮಟ್ಟಕ್ಕೆ ತರಕಾರಿಯನ್ನ ಬೆಳೆದು ನಾವು ಜೀವನವನ್ನ ಸುಖವಾಗಿ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಇದು ನಮ್ಮ ಸಾಕಷ್ಟು ಶ್ರೋತೃಗಳ ಮನಸ್ಸಿಗೆ ಪ್ರಭಾವಿಪೂರ್ಣ. ನಿಜವಾಗಿ ವಿಷಕಾರಿ ತರಕಾರಿಗಳನ್ನ ಹಣ್ಣುಗಳನ್ನ ತಿಂದು ಅನಾರೋಗ್ಯಕ್ಕೆ ತುತ್ತಾಗುವ ಬದಲು ನಾವೇ ಬೆಳೆದು ನಮ್ಮಲ್ಲಿರುವಂತಹ ಭೂಮಿಯಲ್ಲಿ ಕೃಷಿ ಮಾಡಿ ನಾವೇ ತರಕಾರಿಯನ್ನ ಬೆಳೆಯುವಂಥದ್ದು, ಬೆಳೆಗಳನ್ನ ಬೆಳೆಯುವಂತಹದ್ದು, ಇದರಲ್ಲಿ ಒಂದು ವೃತ್ತಿಯೂ ಆಗುತ್ತೆ. ಜೀವನವನ್ನ ಆರೋಗ್ಯಕರವಾಗಿ ಕಾಪಾಡ್ಕೊಳ್ಳೋದಿಕ್ಕೂ ಒಂದು ದಾರಿ ಅಂತ ಹೇಳ್ಬೋದು, ಒಂದು ಮಾರ್ಗ ಅಂತ. ನಿಮಗೆ ವಿಶೇಷವಾಗಿ ಅತ್ತ ಗಮನ ಹೋಗೋದಿಕ್ಕೆ ಏನು ಕಾರಣ? ಆಕಾಶವಾಣಿಯ ಕೃಷಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಾ, ಅಥವಾ ನಿಮ್ಮ ತಾಯಿ ಕೃಷಿ ಮಾಡ್ತಾ ಇತ್ತು, ಒಂದು ಪ್ರಗತಿಪರ ಕೃಷಿಕ ಮಹಿಳೆ ರೈತ ಮಹಿಳೆ ಅಂತ ಅನ್ನಿಸ್ಕೊಂಡ್ರಲ್ಲ, ಅದು ಏನಾದರೂ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ನಿವೃತ್ತಿಯ ನಂತರ ನಾನು ಕೃಷಿಯನ್ನ ಮಾಡಬೇಕು, ಅದನ್ನ ವಿಶೇಷವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾ ಇದ್ದೀರಾ, ಇದು ಒಂದು ಖುಷಿಯ ಸಂಗತಿ.
1: ಈಗ 30 ವರ್ಷದ ಹಿಂದೆ ನಮ್ಮ ತಾಯಿಗೂ ಈ ಕೃಷಿ ಬಗ್ಗೆ ಏನೋ ಅರಿವಿರಲಿಲ್ಲ. ನಮ್ಮ ತಂದೆ ತಾಲೂಕು ಆಫೀಸ್ ಹತ್ರ ಇರಬೇಕಾದ್ರೆ ಅಲ್ಲೊಂದು ನಮಗೆ ಕ್ವಾರ್ಟರ್ಸ್ ಕೊಟ್ಟಿದ್ರು, ಒಂದು 1/2 ಎಕರೆ ಜಾಗ ಮುಂದೆ ಇತ್ತು, ಅಲ್ಲಿ ಸಾಕಷ್ಟು ನೀರು ಹರಿತಾ ಇತ್ತು. ಅಲ್ಲಿ ನಾವು ಮನೆಗೆ ಎಷ್ಟು ಬೇಕೋ ಆ ಥರ ತರಕಾರಿಗಳು ಬೆಳ್ಕೊಳ್ತಾ ಇದ್ವಿ. ಮೂಲಂಗಿ, ಬೆಂಡೆಕಾಯಿ, ಬದನೆಕಾಯಿ, ಟೊಮೊಟೊ ಎಲ್ಲ ಒಳ್ಳೊಳ್ಳೆ ಸೈಜಲ್ಲಿ ಭಾಳ ಚೆನ್ನಾಗಿ ಬೆಳೀತಾ ಇದ್ವಿ, ಮನೆಗೆ ಅದೇ ಯೂಸ್ ಮಾಡ್ತಾ ಇದ್ವಿ. ಅದರಿಂದ ನನಗೆ ಅಲ್ಲಿಂದ ಪ್ರಭಾವ ಆಯಿತು, ನನಗೆ ಈ ತರ ಮಾಡಬೇಕು ಈ ತರ ಮಾಡಬೇಕು. ನಾವೆಲ್ಲ ಅಲ್ಲಿ ಬೆಳೀತಾ ಇದ್ವಲ್ಲ, ಹಸಿ ಮೂಲಂಗಿ ಕೇಳ್ತಾ ಇದ್ವಿ ಹಾಗೆ ತಿಂತಾ ಇದ್ವಿ, ಬೆಂಡೆಕಾಯಿ ಕೇಳ್ತಾ ಇದ್ವಿ ತಿಂತಾ ಇದ್ವಿ ಹಾಗೆ ಹಸಿ. ಇದು ಬಹಳ ಚೆನ್ನಾಗಿರುತ್ತೆ. ಅದು
0: ಇವತ್ತಿಗೂ ಕೂಡ ನೀವು ಒಂದು ಆರೋಗ್ಯದಲ್ಲಿ ಕಾಳಜಿಯನ್ನ ವಹಿಸಿದ್ದೀರಿ ಅಂತ ಹೇಳ್ಬೋದು. ನಿಮ್ಮ ವ್ಯಕ್ತಿತ್ವವೇ ಹಾಗಿದೆ, ನಿಮ್ಮ ಮಾತುಗಳು, ನಿಮ್ಮ ಶಾರೀರಿಕ ಒಂದು ರೂಪ ಇವೆಲ್ಲವೂ ಕೂಡ ಆರೋಗ್ಯದತ್ತ ವಿಶೇಷ ಕಾಳಜಿಯನ್ನ ವಹಿಸಿದಂತಿದೆ. ಅದಕ್ಕೆ ಕಾರಣ ಏನು? ಆರೋಗ್ಯದ ಕುಟ್ಟು ಏನು ಸಿದ್ದೋಜಿರಾವ್ ಅವರೇ?
1: ಏನಿಲ್ಲ, ನಾವು ಸ್ವಲ್ಪ ಮನೆಯಲ್ಲಿ ಈ ತೆಂಗಿನಕಾಯಿ ನಾವು ತಗೊಳ್ತಿದ್ದೆ, ಒಣ ಕೊಬ್ಬರಿ ತಗೋಬೇಕು, ಅದರಿಂದ ತೆಂಗಿನ ಎಣ್ಣೆ ಮಾಡ್ಕೋಬೇಕು ಮನೆಯಲ್ಲಿ, ಅದೇ ಸ್ವಲ್ಪ ಉಪಯೋಗಿಸ್ಬೇಕು.
0: ನೀವೇ ಎಣ್ಣೆಯನ್ನ ತಯಾರಿಸ್ತೀರಾ
1: ಮನೆಯಲ್ಲಿ? ಮನೆಯಲ್ಲಿ ತಯಾರಿಸೋದಿಲ್ಲ, ನಾವು ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನ ಶೇಖರಿಸಿಟ್ಕೊಂಡು ಬಿಲ್ಲಿಗಾಗಿ ಹೋಗಿ ಹಾಕಿಸ್ಕೊಂಡ್
0: ಬಂದ್ಬಿಡ್ತೀವಿ.
1: ತೆಂಗಿನಕಾಯಿ ಬೆಳಿತೀವಿ, ಅದು ಕೊಬ್ಬರಿ ಮಾಡ್ತೀವಿ, ಕೊಬ್ಬರಿಯಿಂದ ಎಣ್ಣೆ ಮಾಡ್ತೀವಿ, ಮನೆಗೆ ಅದೇ ಯೂಸ್ ಮಾಡ್ತೀವಿ.
0: ಅದೇ ಆರೋಗ್ಯದ ಗಾಣದ ಎಣ್ಣೆ.
1: ಹೌದೌದು, ಗಾಣದ ಎಣ್ಣೆನೆ ಉಪಯೋಗಿಸ್ತೀವಿ ನಾವು. ಮತ್ತೆ ಸ್ವಲ್ಪ ರಾಗಿ, ಜೋಳ ಅದೆಲ್ಲ ಉಪಯೋಗಿಸ್ತೀವಿ.
0: ಈಗ ತಂದೆ ಏನೋ ಶಿಕ್ಷಣವನ್ನ ಕೊಡಿಸ್ತರು ಮಕ್ಕಳಿಗೆ, ಮಕ್ಕಳಿಂದ ಪ್ರತಿಫಲ ಏನ್ ಸಿಗ್ತಾ ಇದೆ? ಪ್ರತಿಫಲವಿಲ್ಲದೆ ಕೊಟ್ಟಂತಹ ಶಿಕ್ಷಣಕ್ಕೆ ಇವತ್ತು

0: ಸಾರ್ಥಕತೆ ಸಿಗ್ತಾ ಇದೆ ಸಿದ್ದೋಜಿಯವರ ಸಹೃದಯತೆಗೆ ಅಂದ್ರೆ ಹೇಗ್ ಸಿಗ್ತಾ ಇದೆ? ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ.
1: ಹೌದು, ಪ್ರೀತಿ ವಿಶ್ವಾಸ ಸಿಗ್ತಿದೆ ಮಕ್ಕಳಿಂದ. ತುಂಬಾ ಪ್ರೀತಿ ಮಾಡ್ತಾರೆ ಮಕ್ಕಳು, 3 ಜನ ಮಕ್ಕಳನ್ನು ತುಂಬಾ ಪ್ರೀತಿ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಮನೆಯವರು. ಅದಕ್ಕೆ ಒಂದು ರೀತಿ ಕಾರಣ, ಮನೆಯಲ್ಲಿ ಎಲ್ಲ ನೋಡ್ಕೊಳ್ತಾರೆ ಚೆನ್ನಾಗಿ. ಮತ್ತೆ ಅದೇ, ಈಗ ತೋಟ ಮಾಡಿದೀನಲ್ಲ, ಊರಲ್ಲಿ 2 ಎಕರೆ ತೋಟ ಮಾಡಿದೀವಿ. ಅಲ್ಲಿ ಏನು ಇರಲಿಲ್ಲ, ಬರೀ ಮುಳ್ಳು ಗಿಡ ತರ ಎಲ್ಲ ಇತ್ತು. ಅದೆಲ್ಲ ಸಿಪ್ಪಿಲೆಲ್ಲ ಕ್ಲೀನ್ ಮಾಡಿಸಿ, ಮತ್ತೆ ಇಲ್ಲಿ ಮಡಿಕೇರಿಯಲ್ಲಿ ಇದ್ದಿದ್ದಲ್ಲ, ಮಡಿಕೇರಿಯಲ್ಲಿ ತಲಕಾವೇರಿ ಭಾಗಮಂಡ್ಲ, ತಲಕಾವೇರಿಯಿಂದ ನಾವು ತೀರ್ಥ ತಗೊಂಡು ಹೋಗಿ ಅಲ್ಲಿ ನಾವೊಂದು ಬೋರ್ ತೆಗೆಸಿದ್ವಿ. ಬೋರ್ ತೆಗೆಸಿದಾಗ ಅಕ್ಕಪಕ್ಕನು ಅಷ್ಟು ನೀರು ಬಂದಿಲ್ಲ, 3.5 ಇಂಚು 4 ಇಂಚು ಬರುತ್ತೋ ಇಲ್ಲೋ ಅಂತೇಳಿ ನಾವು ಕಾವೇರಿ ಮಾತೆಗೆ ಪ್ರಾರ್ಥನೆ ಮಾಡಿ ಹೋಗಿ ಅಲ್ಲಿ ಬೋರ್ ಹಾಕ್ಸಿದ್ವಿ. 3.5 4 ಇಂಚು ನೀರು ಬಂದಿದೆ. ಈಗ ಬೇಸಿಗೆಯಲ್ಲಿ ಚಿತ್ರದುರ್ಗ ಆದರೆ ಒಂಥರ ಬರದ ನಾಡು, ಬಿಸಿಲ ನಾಡು, ಮತ್ತು ಬೇಸಿಗೆಲೆಲ್ಲ ನೀರು ಬೋರಲ್ಲೆಲ್ಲ ಬತ್ತೋಗ್ಬಿಡುತ್ತೆ, ನೀರೇ ಬರೋದಿಲ್ಲ. ಆದರೆ ನಮ್ಮ ತೋಟದಲ್ಲಿ 3.5 ಇಂಚು ಇವತ್ತಿಗೂ ನೀರು ಬರ್ತಾ ಇದೆ.
0: ಕೊಡಗಿಗೆ ನೀವು ವರ್ಗಾವಣೆಯನ್ನು ಪಡ್ಕೊಂಡಿದ್ದು, ಅದಕ್ಕೊಂದು ಮರೆಯಲಾರದ ರೂಪವನ್ನು ಕೊಟ್ಬಿಟ್ಟಿದ್ದೀರಾ.
1: ಅದೇ, ಮತ್ತೆ ಈ ಜೀವನದಿ ಕಾವೇರಿ ತಾಯಿ ಇದಾರಲ್ಲ, ಅವ್ರ ಕೃಪೆ ಮೇಡಮ್.

0: ತಾಯಿ ತಂದೆಯ ರೀತಿಯೇ ಪ್ರೀತಿ ಕೊಟ್ಟಂತಹ ಸಹೋದರ ಸಹೋದರಿಯರ ಪ್ರೀತಿಯಂತೆಯೇ ಈ ನೆಲ ನಮ್ಮನ್ನ ಸಾಕಿದೆ. ಹಾಗಾಗಿ ಅದನ್ನ ನಾವು ಸ್ಮರಿಸಬೇಕು ಅಂತ ನೀವು
1: ಹೇಳ್ತೀರಿ.
0: ನಿಮ್ಮ ಈ ಆಕಾಶವಾಣಿ ವೃತ್ತಿಯಲ್ಲಿ ಮರೆಯಲಾರದಂತದ್ದು ಏನಿದೆ? ನಾನು ಹೀಗ್ ಮಾಡ್ಬೇಕಿತ್ತು, ಓ ಹೀಗಿದ್ರೆ ಚೆನ್ನಾಗಿರ್ತಿತ್ತು, ಏನಾದ್ರೂ ಒಂದು ಮತ್ತೆ ಮತ್ತೆ ನಿಮ್ಮನ್ನ ಕಾಡುವಂತಹದ್ದು ಪ್ರಾರಂಭದ ದಿನಗಳಿಂದ ಆಕಾಶವಾಣಿ ಕೇಂದ್ರದಲ್ಲಿ ಮರೆಯಲಾರದಂತಹದ್ದು ಒಂದು ಸಿಹಿ ಘಟನೆ, ಒಂದು ಕಹಿ ಘಟನೆ ಇದ್ರೆ ಹೇಳಿ.
1: ಸಿಹಿ ಘಟನೆ ಅಂದ್ರೆ ಅವಾಗೆಲ್ಲ ಮೊದಲು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು ಇಲ್ಲಿ. 40-50 ಜನ ಇದ್ವಿ ಇಲ್ಲಿ ಆಕಾಶವಾಣಿಲಿ. ಎಲ್ಲ ಫ್ಯಾಮಿಲಿ ಮಕ್ಕಳು ಎಲ್ಲ ಬರೋರು, ಹಾಡು ನೃತ್ಯ ಅವ್ರು ಕಲ್ತಿದ್ದು ಪ್ರತಿಭೆಯನ್ನ ಪ್ರದರ್ಶನ ಮಾಡ್ತಾ ಇದ್ರು. ಅವಾಗೆಲ್ಲ ತುಂಬಾ ಒಂಥರ ಚೆನ್ನಾಗಿತ್ತು, ಒಂಥರ ಖುಷಿ ಅನ್ನಿಸ್ತಿತ್ತು.
0: ಕುಟುಂಬವನ್ನ ತುಂಬಾ ಪ್ರೀತಿ ಮಾಡ್ತಾರೆ.
1: ಹೌದೌದು, ಕುಟುಂಬನೇ ನನಗೆ ಸರ್ವಸ್ವ. ಕುಟುಂಬ ಬಿಟ್ಟರೆ ನನಗೆ ಬೇರೆ ಪ್ರಪಂಚನೇ ಇಲ್ಲ. ಫಸ್ಟ್ ಕುಟುಂಬ.
0: ಮತ್ತೆ ಕಹಿ ಘಟನೆ, ಮನಸ್ಸಿಗೆ ನೋವಾಗಿರುವಂತಹದ್ದು.
1: ಕಹಿ ಘಟನೆ ಏನಾಗಿಲ್ಲ. ಯಾರೇ ಆದ್ರೂ ಎಂತಾರೇ ಆದ್ರೂ ಏನ ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ನಾನು ಮಾತಾಡಿಸ್ತೀನಿ. ಮತ್ತೆ ಯಾರಾದರೂ ಏನಾದರೂ ಬೇಸರ ಏನಾದ್ರು ಮಾಡಿದ್ರು ಅದನ್ನು ನಾನು ಆಗಲೇ ಮರೆತು ಬಿಡ್ತೀನಿ. ಒಳ್ಳೇದನ್ನು ಮಾತ್ರ ನಾನು ಆರಿಸ್ಕೊಂಡು ಬರೀ ಸಿಹಿ ಘಟನೆಗಳು ಮಾತ್ರ ನನ್ನ ಕಹಿ ಘಟನೆ ಇಲ್ಲ.
0: ಕಹಿ ಘಟನೆ ಇಲ್ಲ. ಆದಾಗ್ಯೂ ಕೂಡ ನಾವು ಅದನ್ನ ಅಲ್ಲೇ ಮರೆತು ಬಿಡ್ತೀವಿ. ಅದನ್ನ ಮತ್ತೆ ಮತ್ತೆ ಕಿದ್ಕಕ್ ಹೋಗಲ್ಲ ಅಂತ ಹೇಳ್ತೀವಿ. ಇನ್ನು ನಿಮ್ಮ ಸಹೋದ್ಯೋಗಿಗಳ ಬಗ್ಗೆ ಹೇಳಿ.
1: ಸಹೋದ್ಯೋಗಿಗಳೆಲ್ಲ ತುಂಬಾ ಚೆನ್ನಾಗಿದ್ದಾರೆ. ಈಗ ನಾನು ಇಲ್ಲಿ ಬಂದ್ಮೇಲೆ ನಾನು 33 ವರ್ಷ ಆಯ್ತು ಮಡಿಕೇರಿಗೆ ಬಂದು. 33 ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು 3-4 ಸಾವಿರ ಜನ ಬಂದು ಇಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗಿರ್ಬೋದು. ಇದು ಡಿಫಿಕಲ್ಟ್ ಸ್ಟೇಷನ್ ಅಂತೇಳಿ 2-3 ವರ್ಷಕ್ಕೆಲ್ಲ ಟ್ರಾನ್ಸ್ಫರ್ ತಗೊಂಡು ಹೋದರು. ಫಸ್ಟಿಗೆ ಒಂದು 3-4-5 ವರ್ಷ ಸ್ವಲ್ಪ ಕಷ್ಟ ಅನ್ನಿಸ್ದು, ಆಮೇಲೆ ಸ್ವಲ್ಪ ಮಡಿಕೇರಿನೇ ಹೊಂದಾಣಿಕೆ ಆಯಿತು. ಚೆನ್ನಾಗಿದೆ ಈ ಗಾಳಿ, ಮಳೆಯನಾಡೆ ಚೆನ್ನಾಗಿರುತ್ತೆ. ಬೆಳಿಗ್ಗೆಯಿಂದ ಸಂಜೆ ತನಕ ಒಳ್ಳೆಯ ಗಾಳಿ, ಮಳೆ ಇದ್ರೂ ಒಂಥರ ಖುಷಿ ಅನಿಸುತ್ತೆ. ಸ್ವಲ್ಪ ಸ್ವಲ್ಪ ಮಳೆ ಬಂದರೆ ಮಡಿಕೇರಿ ವಾತಾವರಣ ಎಲ್ಲ ತುಂಬ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಮಂಜು ಎಲ್ಲ ಕವಿದಿರುತ್ತಲ್ಲ ಬೆಳಿಗ್ಗೆ ಸಂಜೆ, ನೋಡ್ಲಿಕ್ಕೆ ಭಾಳ ಚೆನ್ನಾಗಿರುತ್ತೆ, ಒಂಥರ ಹಿತ ಅನಿಸುತ್ತೆ.
0: ಬಹಳಷ್ಟು ಕೊಡಗನ್ನ ಪ್ರೀತಿ ಮಾಡ್ತೀರಿ. ಒಂದು ತಾಳ್ಮೆ, ಸಹನೆ ಎಲ್ಲವೂ ಕೂಡ ಇದೆ ಹಸಿರಿನ ಬಗ್ಗೆ, ಕೃಷಿಯ ಬಗ್ಗೆ. ಇನ್ನು ದಿಢೀರ್ ಅಂತ ನಿಮ್ಮ ಮೊಮ್ಮಗಳ ಕುರಿತಾಗಿ ಮಾತನಾಡೋಣ. ಅಜ್ಜ ಆಗಿದ್ದೀರಾ, ಹೇಗೆ ಮೊಮ್ಮಗಳ ಪ್ರೀತಿ ಸಿಗ್ತಾ ಇದೆ?
1: ಮೊಮ್ಮಗಳಾದ್ರೆ ಮಗಳಿಗಿಂತ ಹೆಚ್ಚೇನೆ ಹೆಚ್ಚು.
0: ಮೊಮ್ಮಗಳ ಹೆಸರೇನು?
1: ನನ್ನ ಮೊಮ್ಮಗಳ ಹೆಸರು ಗೌರವಿ ರಾವ್ ಅಂತೇಳಿ, ತುಂಬಾ ಚೂಟಿ ಇದ್ದಾಳೆ.
0: ಮೊಮ್ಮಗಳ ಬಗ್ಗೆ ನಿಮ್ ಕನಸೇನು?
1: ಮೊಮ್ಮಗಳ ಬಗ್ಗೆ ಅದೇ, ಅವರ ತಂದೆ ತಾಯಿ ಇಬ್ರು PhD ಮಾಡಿದ್ದಾರೆ. ಇವಳು PhD ಮಾಡಬೇಕು, ಒಳ್ಳೆ ಪ್ರೊಫೆಸರ್ ಆಗಬೇಕು ಅಂತ ಆಸೆ.
0: ನಿಮ್ಮ ಮಾತುಗಳನ್ನ

0: ಅವಳು ದೊಡ್ಡವಳಾದ ನಂತರ ಖಂಡಿತ ಕೇಳ್ತಾಳೆ. ಆ ಈಗ ಪುಟ್ಟ ಮಗು ಆಗಿರೋದ್ರಿಂದ ಎಷ್ಟು ವರ್ಷ ವಯಸ್ಸು ಸರ್?
1: ಈಗ 5 ವರ್ಷ ಮೇಡಮ್.
0: 5 ವರ್ಷ. ಇನ್ನು ಮುಂದೆ ನಿಮ್ಮ ಮೊಮ್ಮಗಳ ಜೊತೆ ಒಡನಾಟ ಜಾಸ್ತಿ, ಆಟ ಪಾಠ ಜಾಸ್ತಿ ಅಂತ ಹೇಳಬಹುದು. ಮಕ್ಕಳಿಗೆ ಕೊಟ್ಟಂತಹ ಪ್ರೋತ್ಸಾಹವನ್ನೇ ಮೊಮ್ಮಗಳಿಗೂ ಕೂಡ ಕೊಡ್ತಾರೆ ಅಂತ ನಾವು ನಂಬಬಹುದಾ?
1: ಹೌದು ಹೌದು.
0: ಶಿಕ್ಷಣದ ವಿಷಯದಲ್ಲಿ
1: ಹೌದೌದು, ವಿದ್ಯಾಭ್ಯಾಸಕ್ಕೆ ಒಳ್ಳೆ ಪ್ರೋತ್ಸಾಹ ಕೊಡ್ತೀನಿ, ಎಲ್ಲರೂ ಕೊಡ್ಬೇಕು.
2: ಮೊದಲೆಲ್ಲ ಮಗಳಿಗೆ ಬಹಳ ಪ್ರೀತಿ
0: ಆದ್ಯತೆ ಇತ್ತು,
1: ಈಗ ಮೊಮ್ಮಗಳು ಒಂಥರ ದೇವ್ರು ಕೊಟ್ಟ ವರ ಅದು.
0: ಅಷ್ಟು ಪ್ರೀತಿ ಮಾಡಿ,
1: ಅಷ್ಟು ಪ್ರೀತಿ ಮೊಮ್ಮಗಳಿಗೂ ಅಷ್ಟೇ, ತಾತ ಅಜ್ಜಿ ಅಂದ್ರೆ ಬಹಳ ಪ್ರೀತಿ ನನಗೂ ಅಷ್ಟೇ.
0: ತಾತ ಅಂದ್ರೆ ಬಹಳ ಪ್ರೀತಿ.
1: ತಾತ
0: ಅಜ್ಜಿಗಿಂತ,
1: ಅಜ್ಜಿಗಿಂತ ಪ್ರೀತಿನೇ ತಾತ ಅಂದ್ರೆ.
0: ಯಾಕೆಂದ್ರೆ ತಿಂಡಿ ಎಲ್ಲ ಚೆನ್ನಾಗಿ ಕುಡಿಸ್ತೀರಿ ಅಂತ ಅವಳಿಗೆ ಬಹಳ.
1: ಇಲ್ಲ, ತಿಂಡಿಗಿಂತ ಅವಳು ಕಾಯ್ತಾ ಇರ್ತಾಳೆ ನನಗೆ, ನಾನು ಆಫೀಸಿಂದ ಹೋಗೋದು ಬರೋದು ಹೋಗೋದು ಕಾಯ್ತಾ ಇರ್ತಾಳೆ. ಯಾಕಂದ್ರೆ ಆಟ ಆಡ್ಲಿಕ್ಕೆ ಪಾಪು ಜೊತೆಗೆ ನಾನು ತರ ಹಾಗೆ ಆಟ ಆಡ್ತೀನಿ, ಅವಳು ಬಹಳ ಇಷ್ಟಪಡ್ತಾಳೆ.
0: ಅಜ್ಜ ಮೊಮ್ಮಗಳ ಒಂದು ಭಾವನಾತ್ಮಕ ಸಂಬಂಧ, ಅಜ್ಜಿಯ ಸಹಕಾರ ಹೇಗಿದೆ?
1: ಹೌದು, ಅಜ್ಜಿ ಸಹಕಾರ ಚೆನ್ನಾಗಿದೆ, ಒಂಥರ ಪ್ರೀತಿ ಆತರ ಮೊಮ್ಮಗಳದು.
0: ಗಲಾಟೆ
1: ನಿಷ್ಕಲ್ಮಶ ಅಂತಾರ
0: ಅಜ್ಜ ಮೊಮ್ಮಗಳ ಜಗಳ.
1: ಹೌದೌದು,
0: ಪ್ರೀತಿಯ ಜಗಳ.

0: ಇನ್ನು ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮ್ಮ ಹಿರಿಯ ಮಗಳು ಸುಪ್ರಿಯಾ ಹೇಳ್ತಾ ಇದ್ರು, ಅಪ್ಪ ನಾನು 1 ವರ್ಷದ ವಯಸ್ಸಿನಲ್ಲಿದ್ದಾಗ ನನ್ನನ್ನು ಎಲ್ಲೂ ಕೂಡ ನಡೀಲಿಕ್ಕೆ ಬಿಡ್ಲಿಲ್ಲ. ಅಂದ್ರೆ ಆ ಮಳೆ ಗಾಳಿ ಮಳೆ ನೀರು ಇವೆಲ್ಲದ್ರಿಂದ ನನ್ನನ್ನು ಎಲ್ಲೂ ಕೂಡ ಕೆಳಗಡೆ ಬಿಡ್ಲಿಲ್ಲ, ಎತ್ಕೊಂಡೇ ಇದ್ರು. ಮತ್ತೆ ಮನೆ ತುಂಬಾ ಎತ್ತರದಲ್ಲಿತ್ತು, ಎಲ್ಲೂ ಕೂಡ ನನ್ನ ಮಗಳಿಗೆ ಕಾಲು ನೋವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಎತ್ಕೊಂಡೇ ಹೋಗಿ ಎತ್ಕೊಂಡೇ ಬಂದು ನನ್ನನ್ನು ಇಳಿಸ್ತಾ ಇದ್ರು ಅಂತ ಸ್ವಲ್ಪ ಭಾವುಕರಾದ್ರು ಅವರು. ಅದನ್ನ ಕೇಳಿ ಅಲ್ಲಿದ್ದಂತಹ ಸಹೋದ್ಯೋಗಿಗಳು ಕೂಡ ಕಣ್ಣೀರು ಹಾಕಿದಂತಹದ್ದು. ಮಗಳು ಅಂತ ಅಂದ್ರೆ ಏನು ಸರ್ ಅಪ್ಪನ ಪ್ರಕಾರ?
1: ಮಗಳಂದ್ರೆ ಪ್ರಪಂಚ, ಪ್ರಪಂಚದಲ್ಲಿ ಬಹಳ ಇಷ್ಟಪಡೋದು ಅಂದ್ರೆ ಮಗಳಿಗೆ. ಮತ್ತೆ ಅದು 1 ವರ್ಷ ಮಗಳಿಗೆ, ಅದು ದೇಚೂರು ಬಾಡಿಮಟ್ಟಿ ಅಂತ ಮಡಿಕೇರಿಲಿ ಮೇಲೆ ಮನೆ ಮಾಡಿದ್ವಿ. ಅವಾಗ ಮಾಡಿದಾಗ ನಾನು 1.5 ವರ್ಷ ಅಂತ ಅನ್ಸುತ್ತೆ ಮಗಳಿಗೆ. ನಾನು ಒಂದು ಲಗೇಜು ಒಂದು ಕೈ ಒಂದು ಬ್ಯಾಗಲ್ಲಿ ತುಂಬ ಭಾರ ಇತ್ತು, ಆ ಲಗೇಜ್ ಎತ್ಕೊಂಡು ಬೆಟ್ಟ ಹತ್ತಾ ಇದ್ದೀವಿ. ಮಗಳಿಗೆ ಊರಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಎತ್ಕೊಂಡಿದ್ದೀನಿ. ಎತ್ಕೊಂಡು ಹೋಗ್ಬೇಕಾದ್ರೆ ಮಗಳು, ಇಲ್ಲ ಪಪ್ಪ ನಡೀತೀನಿ ಬಿಡು, ನಡೀತೀನಿ ಬಿಡು ಅಂತೇಳಿ ಅವಳು ನಡ್ಕೊಂಡೇ ಬರ್ತೀನಿ ಅಂತ ಅಪ್ಪತ್ಕೊಂಬಂದ್ಲು. ನೋಡಿ, ಅಷ್ಟು ಸಣ್ಣ ವಯಸ್ಸಿಗೆ, ಅಷ್ಟು ಸಣ್ಣ ಮಗಳಿಗೆ ಅಷ್ಟು ಅರ್ಥ ಆಗುತ್ತೆ ಅಂದರೆ ತಂದೆ ಆದವರು ಕಲಿಯಷ್ಟು ಮಾಡಬೇಕು.
0: ಹೌದು, ಒಂದು ಕವಿ ಆಗ್ಬಿಟ್ರಿ ಇವಾಗ. ಮಗಳ ಒಂದು ಭಾವನೆಯನ್ನ ಸ್ಪಂದಿಸಿ ಅವಳನ್ನ ನಡೆಯದ ಹಾಗೆ ಮೇಲೆ ಕರ್ಕೊಂಡು ಹೋಗಿ ಮತ್ತೆ ಇಳಿಸ್ಬೇಕು ಮೆಟ್ಲುಗಳನ್ನ ಅಂದಾಗ ತಂದೆಯ ಶ್ರಮ ನಿಜವಾಗಿ ಕೂಡ ಮರೆಯಲಾಗಲ್ಲ. ತಾಯಿ ಪ್ರೀತಿ ವಾತ್ಸಲ್ಯ ಮಮತೆ ಎಲ್ಲವನ್ನು ಕೊಡ್ತಾಳೆ, ಕಾಳಜಿ ವಹಿಸ್ತಾಳೆ. ಆದ್ರೆ ತಂದೆ ವಿಶೇಷವಾದಂತಹ ಕಾಳಜಿ ವಹಿಸ್ಬಿಟ್ರೆ ಮಗಳು ಯಾವತ್ತೂ ಮರೆಯಲ್ವಂತೆ. ನಿಜಾನ?
1: ಮಗಳು ಅಷ್ಟೇ, ಮಗನೂ ಅಷ್ಟೇ ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ಈ ಮಕ್ಕಳು ಅಂದ್ರೆ ಒಂಥರ ತಂದೆ ತಾಯಿಗೆ ಹೇಳ್ಕೊಳ್ಳಲಾರದಷ್ಟು ಪ್ರೀತಿ ಇರುತ್ತೆ, ಅದನ್ನ ತೋರಿಸ್ಕೊಳ್ಳಲ್ಲ ಅಷ್ಟೇ. ಎಷ್ಟೇ ಒಂದ್ ಚೂರು ನೋವಾದ್ರೂ ತಂದೆ ತಾಯಿಗೆ ಬಹಳ ಒಂಥರ ದುಃಖ ಆಗುತ್ತೆ. ಯಾವುದೇ ತಂದೆ ತಾಯಿ ಆಗಲಿ ಮಕ್ಕಳು ಸುಖವಾಗಿರ್ಲಿ ಅಂತೇಳಿ ತುಂಬಾ ಆಸೆ ಪಡ್ತಾರೆ ಮತ್ತೆ ಹಾರೈಸ್ತಾರೆ. ನಮ್ದು ಅಂತ ಅಲ್ಲ, ಎಲ್ಲ ತಂದೆ ತಾಯಿನೂ ಅಷ್ಟೇ ಅನ್ಸುತ್ತೆ.
0: ಈಗ ನಿಮ್ಮ ಮಕ್ಕಳ ಬಗ್ಗೆ ಕನಸು ಏನು ಸರ್?
1: ಅದೇ, ಒಳ್ಳೆ ಒಳ್ಳೆ ಪ್ರಜೆಗಳಾಗಬೇಕು, ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು, ಯಾರಿಗೂ ಕೆಟ್ಟದ್ ಮಾಡಬಾರದು, ಒಳ್ಳೇದ್ ಮಾಡಬೇಕು ಅಷ್ಟೇ
0: ಅಂತ ಹೇಳ್ತೀರಿ. ಇನ್ನು ಸರ್ ಕಡೆಯದಾಗಿ ಈ ನೆನಪಿನ ಬುತ್ತಿಯಲ್ಲಿ ಅಡಗಿರುವಂತಹ 10 ಹಲವು ಅನುಭವಗಳನ್ನ ನೀವು ಹೇಳಿದ್ರಿ. ಕೊಡಗು ಅಂದಾಗ ವಿಶೇಷವಾದಂತಹ ಪ್ರದೇಶ. ನೀವು ಬಿಸಿಲ ನಾಡಿನಿಂದ ಮಳೆಯ ವಾತಾವರಣಕ್ಕೆ ಹೊಂದ್ಕೊಂಡ್ರಿ. ನೀವು ಹೇಳದಿದ್ದರೂ ಕೂಡ ಬಹಳಷ್ಟು ಕಷ್ಟಗಳನ್ನ ಅನುಭವಿಸುವಂತಹದ್ದು ಪ್ರತಿಯೊಬ್ಬರಿಗೂ ಇರುತ್ತೆ. ಒಂದೇ ದಿನದಲ್ಲಿ ಎಲ್ಲವೂ ಕೂಡ ಸಾಧ್ಯ ಇಲ್ಲ. ಬಂದಾಗ ಹೊಂದಿಕೆ ಎಂಬುದು ಎಷ್ಟು ಕಷ್ಟ ಅಂತ ಕವಿ ಹೇಳ್ತಾರೆ. ಹಾಗೆ ಬಹಳಷ್ಟು ಹೊಂದ್ಕೊಂಡಿದ್ದೀರಾ, ಎಲ್ಲವನ್ನೂ ಸಹಿಸ್ಕೊಂಡಿದ್ದೀರಾ. ಅಂದು ಹೇಗಿತ್ತು, ಇಂದು ಹೇಗಿದೆ ಕೊಡಗು?
1: ಇಲ್ಲ, ಅಂದು ತುಂಬಾ ಒಂಥರ ಮಳೆ, ಅದು ತುಂಬಾ ಮಳೆ ಇತ್ತಲ್ಲ, ಇಲ್ಲಿ ಏನು ಬೆಳೀತಾ ಇರಲಿಲ್ಲ, ಎಲ್ಲ ಹೊರಗಡೆಯಿಂದ ಬರ್ತಾ ಇತ್ತು, ತುಂಬಾ ಕಾಸ್ಟ್ಲಿ ಇತ್ತು ಅವಾಗೆಲ್ಲ. ಏನಾದರೂ ನಮಗೆ ಇಂಥ ವಸ್ತು ಬೇಕು ಅಂತ ಹೇಳಿದರೆ ಸಿಗ್ತಾ ಇರಲಿಲ್ಲ ನಮಗೆ. ಈವನ್ ಒಂದು ಮೆಂತೆ ಪಾಲಕ್ಕು ಅದರ ಸೊಪ್ಪುಗಳಾಗಲಿ ಇಲ್ಲ ತರಕಾರಿಗಳಾದರೆ ನಮಗೆ ಅದೇ ಬೇಕು ಅಂತೇಳಿ ನಾವು ಮಾಡ್ಕೊಂಡು ಊಟ ಮಾಡಬೇಕು ಅಂತ ಹೇಳಿದರೆ ಇಡೀ ಮಡಿಕೇರಿ ಹುಡುಕಿದ್ರು ಸಿಗ್ತಾ ಇರಲಿಲ್ಲ. ಅವಾಗ ನನ್ನ ಅನುಭವ ಇದು, ಸೊಪ್ಪಿಗೆ ಅವಾಗ ಸಿಗ್ತಿರ್ಲಿಲ್ಲ.

0: ಈಗ ಪರವಾಗಿಲ್ಲ, ಈಗ ಎಲ್ಲ ಸಿಗುತ್ತೆ, ಬೇರೆ ಕಡೆಯಿಂದ ಸಿಗುತ್ತೆ.
1: ಆ ಸವಾಲನ್ನ
0: ಹಾಂ,
1: ನಿಮ್ಮ ವೈಫ್ ಹೇಗೆ ಸ್ವೀಕರಿಸಿದ್ರು, ಅವರು ಹೊಂದ್ಕೊಂಡ್ರ?
0: ಹೊಂದ್ಕೊಂಡ್ರು. ಇರೋದ್ರಲ್ಲೇ ನಾವು ಎಷ್ಟಿರುತ್ತೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು ಅಂತೇಳಿ ಇರೋದ್ರಲ್ಲೇ ನಾವು.
1: ಯಾವತ್ತೂ ಬೇಸರ
0: ಇಲ್ಲ,
1: ಮಾಡ್ಕೊಳ್ಳಿಲ್ಲ,
0: ಬೇಸರ
1: ನಾನು
0: ಏನಿಲ್ಲ,
1: ಇಂಥ ಕಡೆ ಬಂದೆ,
0: ಇಲ್ಲ
1: ನಮಗೆ
0: ಇಲ್ಲ,
1: ಬೇಕಾದ ಸಿಗ್ತಾ
0: ಯಾವತ್ತು
1: ಇಲ್ಲ ಅಂತ.
0: ಯಾವತ್ತೂ ಬೇಸರ ಮಾಡ್ಕೊಂಡಿಲ್ಲ. ಮಡಿಕೇರಿಗೆ ಬಂದಮೇಲೆ ಸುಖವಾಗಿದ್ದೀವಿ, ಚೆನ್ನಾಗಿದ್ದೀವಿ.
1: ದಾಂಪತ್ಯದಲ್ಲಿ ಹೊಂದಿಕೆ ಎಂಬುದಕ್ಕೆ ಮೊದಲ ಆದ್ಯತೆ.
0: ಹೌದು.
1: ಹಾಗೆ ಹೊಂದಿಕೊಂಡ್ರು ಅವರು, ನಿಮಗೆ ಸಹಕಾರವನ್ನು ಕೊಟ್ಟರು,
0: ಹೌದು,
1: ವೃತ್ತಿ ಧರ್ಮಕ್ಕೆ ಅವರು ಗೌರವವನ್ನು ಕೊಟ್ಟರು ಅಂತ ಹೇಳಬಹುದು. ಈ ಹಸಿರಿನ ಬಗ್ಗೆ ಹೇಳ್ತಾ ಇದ್ರಿ, ಮಳೆಯ ಬಗ್ಗೆ ಹೇಳಿ.
0: ಅದೇ ಇಲ್ಲಿ ಈಗ ಸ್ವಲ್ಪ ಬರ್ತಾ ಬರ್ತಾ ಕಡಿಮೆ ಆಗಿದೆ. ಹೆಚ್ಚು ಕಡಿಮೆ 33 ವರ್ಷ ಆಯ್ತಲ್ಲ, ಈ ತರ ಜೂನ್ ಜುಲೈ ಅಲ್ಲಿ ಸ್ವಲ್ಪ ಮಳೆ ಇಷ್ಟು ವರ್ಷ ಕಡಿಮೆ ಆಗಿರ್ಲಿಲ್ಲ, ಈ ಸರಿ ಕಡಿಮೆ ಆಗಿದೆ. ಈಗ ಪರವಾಗಿಲ್ಲ, ನಿನ್ನೆ ಇವತ್ತಿಂದ ಸ್ವಲ್ಪ ಬರ್ತಾ ಇದೆ,
1: ಸ್ವಲ್ಪ
0: ವಾತಾವರಣ
1: ನಡೆದಾಡೋ ಹಾಗೆ ಇದೆ.
0: ಹೌದು ಹೌದು.
1: ನಿಮ್ಮ ಆಹಾರ ಪದ್ಧತಿ ಚಿತ್ರದುರ್ಗಕ್ಕೂ ಕೊಡಗಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಪದ್ಧತಿಗೆ. ಏನೆಲ್ಲ ಆಹಾರವನ್ನ ನೀವು ಸೇವಿಸ್ತಾ ಇದ್ರಿ?
0: ನಾವು ಅಲ್ಲಿ ಅದೇ ಮುದ್ದೆ, ಅನ್ನ, ಸಾರು, ಚಪಾತಿ, ರೊಟ್ಟಿ ಆ ತರ ಮಾಡ್ತಾ ಇದ್ವಿ. ಇಲ್ಲಿ ಬಂದ್ಮೇಲೆ ಮುದ್ದೆ ಊಟ ಮಾಡ್ತೀವಿ, ಜೊತೆಗೆ ಇಲ್ಲಿ ಕೊಡಗಿನ ಪದ್ಧತಿನ ಅಕ್ಕಿ ರೊಟ್ಟಿ, ಚಟ್ನಿ, ಮತ್ತೆ ಜೋಳದ ರೊಟ್ಟಿ, ಮತ್ತೆ ಇಲ್ಲಿ ನಾನ್ ವೆಜ್ ಅದು ಸ್ವಲ್ಪ ಈಗ ಸ್ವಲ್ಪ ಇರುತ್ತೆ. ಅಲ್ಲಿಗೂ ಇಲ್ಲಿಗೂ ಎರಡು ಅಡ್ಜಸ್ಟ್ ಮಾಡ್ಕೊಂಡು ಆಗಿದೆ ಮೇಡಮ್.
1: ನಿಮ್ಮ ಮನೆಯವರು ಹೇಳ್ತಾ ಇದ್ರು, ಇದಕ್ಕೆ ಶಿಕ್ಷಣವನ್ನ ಕೊಡಿಸುವಾಗ ನಮ್ಮ ಮನೆಯವರು ಬಹಳಷ್ಟು ಒಂದು ವಿಶೇಷವಾಗಿ ಕಾಳಜಿ ವಹಿಸ್ತಿದ್ರು. ಆ ನಡುವೆ ಗ್ರಂಥಾಲಯಕ್ಕೂ ಕೂಡ ಹೋಗಿ ಅಲ್ಲಿ ಒಳ್ಳೊಳ್ಳೆ ಪುಸ್ತಕಗಳನ್ನ ತಂದು ಕೊಡ್ತಾ ಇದ್ರು. ಆಕಾಶವಾಣಿಯ ಗ್ರಂಥಾಲಯದಲ್ಲೂ ಕೂಡ ಉತ್ತಮ ಪುಸ್ತಕಗಳನ್ನ ತಂದು ಮಕ್ಕಳಿಗೆ ಓದಿ ಹೇಳ್ತಾ ಇದ್ರು, ಓದಿ ಅಂತ ಹೇಳ್ತಾ ಇದ್ರು ಅಂತ. ಈ ಗುಣ ಹೇಗೆ ನೀವು ಬೆಳೆಸ್ಕೊಂಡ್ರಿ ಹವ್ಯಾಸವನ್ನ?
0: ಇಲ್ಲ, ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ ಅಲ್ಲಿ ಗ್ರಂಥಾಲಯಕ್ಕೆ ಹೋಗ್ತಾ ಇದ್ವಿ, ಮತ್ತೆ ಓದ್ತಾ ಇದ್ವಿ. ಮತ್ತೆ ಅಲ್ಲಿ ನಮ್ಮ ಮನೆ ಪಕ್ಕ ಒಂದು ಸಣ್ಣ ರೂಮ್ ಖಾಲಿ ಇತ್ತು. ರೂಮ್ ಖಾಲಿ ಇದ್ದಾಗ ನಮ್ಮ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಇದ್ದಾರೆ ಒಂದು 5-6 ಜನ, ಎಲ್ಲ ಪ್ರತಿ ವರ್ಷನು ಅವರು ನಮ್ಮ ತಾಯಿ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಉತ್ತೇಜನ ಕೊಡೋರು. ಪಕ್ಕದ ಮನೆ ಖಾಲಿ ಇದ್ದಿದ್ದರಿಂದ ಅಲ್ಲಿಗೊಂದು ಲೈಟ್ ಎಳ್ಕೊಂಡ್ಬಿಡ್ತಿದ್ವಿ. ಒಂದು 4-5 ಜನ ಮಕ್ಕಳು ನಮ್ಮನೆಗೆ ಬರೋರು ಓದಲಿಕ್ಕೆ ಕೂತು ನಾವೆಲ್ಲ ರಾತ್ರಿ ಕಂಬೈ ಸ್ಟಡಿ ಮಾಡ್ತಾ ಇದ್ವಿ. ರಾತ್ರಿ 10-11 ಗಂಟೆ ತನಕ ಓದ್ತಾ ಇದ್ವಿ, ಬೆಳಿಗ್ಗೆ 4 ಗಂಟೆಗೆ ಓದ್ತಾ ಇದ್ವಿ. ಹಾಗೆ ಓದ್ತಾ ಇದ್ವಿ. ನಮ್ಮ ತಾಯಿ ಬೆಳಿಗ್ಗೆ ಎದ್ದು 4 ಗಂಟೆಗೆ ಟೀ ಮಾಡಿಕೊಡೋರು, ನಾವು ಕುಡಿದು ಓದ್ತಾ ಇದ್ವಿ. ಅವಾಗಿಂದಾನೇ ನಂತರ ಆಸಕ್ತಿ ಸ್ವಲ್ಪ ಜಾಸ್ತಿ. ಹೌದು ಹೌದು.
1: ಆಕಾಶವಾಣಿಯಲ್ಲಿ ಯಾವ ಸಬ್ಜೆಕ್ಟ್?
0: ಸೋಷಿಯಾಲಜಿ ಅಂತೇಳಿ, ಸಮಾಜದ ಬಗ್ಗೆ, ಸೋಷಿಯಲ್ ಲೈಫ್ ಬಗ್ಗೆ.
1: ಈಗ ನೀವು ಕಲಿತ ನಂತರ ಆಕಾಶವಾಣಿಯಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಅನಿಸಿತ್ತಾ?
0: ಇಲ್ಲ, ನಾನು ಕಾರ್ಯಕ್ರಮಗಳೇನು ಕೊಡಲಿಲ್ಲ. ನನಗೆ ವಹಿಸಿದ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೆ. ನನಗೆ ಇಲ್ಲಿ ಲೈಬ್ರರಿ ವಿಭಾಗ ಇತ್ತು ಫಸ್ಟ್, ಲೈಬ್ರರಿಯನ್ನು ಮೇಂಟೈನ್ ಮಾಡ್ತಾ ಇದ್ದೆ ಒಂದು 15-20 ವರ್ಷ. ಆಮೇಲೆ ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡೋದ್ರಿಂದ ಲೈಬ್ರರಿಯಲ್ಲೂ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನಲ್ಲೂ ಸ್ವಲ್ಪ ಕೆಲಸ ಮಾಡಿ ಅಂತೇಳಿ ಅಲ್ಲಿಯೂ ಹಾಕ್ಕೊಂಡ್ರು. ಅಲ್ಲೂ ಮಾಡ್ತಾ ಇದ್ದೆ ಕೆಲಸ, ಎರಡು ಕಡೆನೂ ಮಾಡ್ತಾ ಇದ್ದೆ. ನನ್ನ ಕೈಯಲ್ಲಿ ಎಷ್ಟಾಗ್ತಿತ್ತೋ ಅಷ್ಟು ಕೆಲಸ ಮಾಡ್ತಾ ಇದ್ದೆ.
1: ನಿಮಗೆ ಪ್ರಮೋಷನ್ ಕೂಡ ಬಂತು, ಅದನ್ನ ನೆನಪಿಸ್ಕೊಳ್ಳಿ.
0: ಪ್ರಮೋಷನ್ ಸಿಕ್ತು.
1: ಯಾವಾಗ?
0: ಅವಾಗ ಬಂದು 2 ವರ್ಷಕ್ಕೊಂದ್ಸರಿ ಬಂತು ಪ್ರಮೋಷನ್. ಮತ್ತೆ ಅದಾದ್ಮೇಲೆ ಈಗ ಇಲ್ಲಿ ಇನ್ನೊಂದು ಪ್ರಮೋಷನ್ ಸಿಕ್ತು, ಖುಷಿ ಆಯ್ತು. ಪ್ರಮೋಷನ್ ಸಿಗ್ಲಿ ಇಲ್ದಲೇ ಇರಲಿ, ನಾನು ಮಾಡ್ತಾ ಇದ್ದಿದ್ದು ಗ್ರಂಥಾಲಯ, ಲೈಬ್ರರಿ, ಬುಕ್ಸ್, ಮ್ಯಾಗ್ಝಿನ್ಸು, ಫ್ರಂಟ್ ಲೈನು, ಸುಧಾ, ಮಯೂರ ಆ ಥರ ಅದು ಎಲ್ಲ ಪರ್ಚೇಸ್ ಮಾಡ್ಕೊಂಬರೋದು. ಇಲ್ಲಿ ಲೈಬ್ರರಿ ಥರನೇ ಇದೆ, ಹೊರಗಡೆ ಲೈಬ್ರರಿ ಇದೆಯಲ್ಲ ಆ ಥರ ಇಲ್ಲಿ ಆಕಾಶವಾಣಿಲೇ ಒಂದು ಲೈಬ್ರರಿ ಇದೆ. ಬುಕ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಬರ್ತಾ ಇದ್ವಿ, ಇಶ್ಯೂ ಮಾಡ್ತಾ ಇದ್ವಿ, ಮತ್ತು ರಿಸೀವ್ ಮಾಡ್ತಾ ಇದ್ವಿ. ಮತ್ತು ಇಲ್ಲಿ ಲೈಬ್ರರಿಲಿ ಅವಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ತಾಯಿದ್ವು, ಚಿತ್ರಕಾವೇರಿ, ಚಿತ್ರಸೌರಭ, ಮತ್ತು ಕ್ಲಾಸಿಕಲ್ ಮ್ಯೂಸಿಕ್ಕು, ಮತ್ತೆ ಕೇಳುವರ ಚಿತ್ರಗೀತೆಗಳು, ಚಿತ್ರಸೌರಭ ಅಂತೇಳಿ ಅದು ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇದ್ವಿ. ಆ ರಿಜಿಸ್ಟ್ರಲ್ಲಿ ಯಾರ್ಯಾರು ಲೆಟ್ರ್ ಬರೆದಿರ್ತಾರೆ ಆ ಲೆಟ್ರ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು, ಅದೆಲ್ಲ ಒಂದು ರಿಜಿಸ್ಟ್ರಿಗೆ ಬರ್ಕೊಳ್ಳೋದು. ಒಂದು ದಿನಕ್ಕೆ 1/2 ಗಂಟೆಗೆ 5 ಹಾಡು ಹೋಗ್ತಾ ಇತ್ತು. ಆ ಹಾಡುಗಳೆಲ್ಲ ನಾನು ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೆ, ಅವರು ಪ್ರಸಾರ ಮಾಡ್ತಾ ಇದ್ರು. ಒಳ್ಳೆ ಕಾರ್ಯಕ್ರಮ ಅದು ಚಿತ್ರಸೌರಭ.
1: ಕಲಿಯುವ ಹಂಬಲ ಇದ್ದಿದ್ರಿಂದಲೇ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ ಅಂತ ಹೇಳ್ಬೋದು. ಒಟ್ಟಾರೆ ಸರ್, ನಿಮ್ಮ ಒಂದು ನಡೆದು ಬಂದ ಹಾದಿ ಕಠಿಣ ಆದರೂ ಕೂಡ ಅದನ್ನ ಸವಾಲುಗಳನ್ನಾಗಿ ಕಂಡರು.

0: ಕೂಡ ಅದನ್ನ ಎದುರಿಸಿ ಮೆಟ್ಟಿ ನಿಂತು ಯಾವುದೇ ಕಷ್ಟಗಳನ್ನ ಕಷ್ಟ ಅಂದುಕೊಳ್ಳದೆ ಸುಖದ ಮೆಟ್ಟಿಲನ್ನಾಗಿ ಮಾಡಿಕೊಂಡು ನೀವು ಆಕಾಶವಾಣಿಯಲ್ಲಿ ಉನ್ನತ ಮಟ್ಟಕ್ಕೆ ನೀವು ಬಂದು ಒಂದು ಉತ್ತಮ ಒಂದು ಕೆಲಸವನ್ನ ನೀವು ನಿರ್ವಹಿಸಿದ್ದೀರಿ ಅಂತ ನಿಮ್ಮ ಒಂದು ಸಹೋದ್ಯೋಗಿಗಳ ಮಾತುಗಳಿಂದ ನಾವು ಕೇಳಬಹುದು. ನಮ್ಮ ಶ್ರೋತೃಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೇಡಿಯೋ ಬಗ್ಗೆ?
1: ಏನಿಲ್ಲ, ಈಗ ನೀವು ಕಷ್ಟ ಅಂತ ಹೇಳಿದ್ರಲ್ಲ, ಕಷ್ಟಪಟ್ರಿ ಅಂತ ಹೇಳಿದ್ರಲ್ಲ, ಕಷ್ಟಪಡದಲ್ಲ ಯಾವುದು ಸುಖ ಸಿಗೋದಿಲ್ಲ, ಒಳ್ಳೇದಾಗಲ್ಲ. ಕಷ್ಟ ಪಡಲೇಬೇಕು.
0: ಕೈ ಕೆಸರಾದರೆ ಬಾಯಿ ಮೊಸರು.
1: ಹಾಗೆ ರೇಡಿಯೋ ಕೇಳಿದ್ರ ಬಗ್ಗೆನಾ? ತುಂಬ ಕೇಳ್ತಾರೆ, ಮಡಿಕೇರಿಯಲ್ಲಿ ಒಳ್ಳೆ ರೇಡಿಯೋ ಕೇಳಿದ್ರಿದ್ದಾರೆ, ತುಂಬ ಕೇಳ್ತಾರೆ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾರೆ. ಈಗಂತೂ ಒಳ್ಳೊಳ್ಳೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಅಂತ ತುಂಬ ಚೆನ್ನಾಗಿ ಪ್ರಸಾರ ಆಗುತ್ತೆ, ಮತ್ತು ಕೃಷಿ ಕಾರ್ಯಕ್ರಮ ಚೆನ್ನಾಗಿ ಪ್ರಸಾರ ಆಗುತ್ತೆ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಪ್ರಸಾರ ಆಗುತ್ತೆ.
0: ಒಟ್ಟಾರೆ ಸರ್, ಇಷ್ಟು ಹೊತ್ತು ನಮ್ಮ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಸರಿಸುಮಾರು 33 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ, ಅದಕ್ಕೂ ಹಿಂದೆ 3 ವರ್ಷಗಳ ಕಾಲ ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತ ಏನು ಹೇಳ್ತೀವಿ ಅಲ್ಲಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ಕೊಡಗಿನ ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಇಷ್ಟಪಟ್ಟು ಬಂದು ಪ್ರೀತಿಯ ಮಾತುಗಳನ್ನು ಆಡಿದ್ರಿ ಕೊಡಗಿನ ಬಗ್ಗೆ. ನಿಮ್ಮ ನಿವೃತ್ತಿಯ ಬದುಕು ಬಹಳ ಸುಂದರವಾಗಿರಲಿ, ಅರ್ಥಪೂರ್ಣವಾಗಿ ಕಳೆದಿದ್ದೀರಿ ಅಂತ ನಿಮ್ಮ ಮಾತುಗಳಲ್ಲಿ ನಾವು ತಿಳ್ಕೊಳ್ಬಹುದು. ಒಂದು ಸಾರ್ಥಕತೆ ಇದೆ. ಹೆಣ್ಣು ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಯಾವುದೇ ಶಿಕ್ಷಣದ ವಿಷಯದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದೆ ಸಮಾನ ಶಿಕ್ಷಣವನ್ನು ಕೊಡಿಸಿರುವಂತಹದ್ದೇ ಒಂದು ಉತ್ತಮವಾದಂತಹ ಕಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಮ್ಮ ಕುಟುಂಬದ ನೆಮ್ಮದಿಗಾಗಿ ನೀವು ದುಡ್ದಿದ್ದೀರಿ, ಮೊದಲು ಕುಟುಂಬ ನಂತರ ಉಳಿದದ್ದು ಅಂತ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ರಿ, ಅದು ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಹೇಳ್ತಾ ಇವತ್ತಿನ ನೆನಪಿನ ಬುತ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಹಾಗೂ ನೀವೇ ಸೇವೆ ಸಲ್ಲಿಸಿದಂತಹ ಮಡಿಕೇರಿ ಆಕಾಶವಾಣಿ ಕೇಂದ್ರದ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು ಸರ್.
1: ನಿಮಗೂ ಮತ್ತು ನನ್ನ ಸಹೋದ್ಯೋಗಿಗಳೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.
2: ಇದುವರೆಗೆ ನೆನಪಿನ ಬುತ್ತಿ 36 ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿ ಇದೇ ಜೂನ್ 30 ನಿವೃತ್ತಿ ಹೊಂದಿದ ಟಿ ಸಿದ್ದೋಜಿರಾವ್ ಅವರೊಂದಿಗೆ ನಡೆಸಿದ ಮಾತುಕತೆಯ ಮೊದಲ ಭಾಗವನ್ನು ಆಲಿಸಿದಿರಿ. ಪ್ರಸ್ತುತಿ ಎಂ ಶಕುಂತಲಾ, ನಿರ್ವಹಣೆ ಪಿ ಎಂ ಜಗದೀಶ್.

0: ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
2: ಬಿಲ್ ತುಂಬಿಸೋ ಮೊದ್ಲು ಬರ್ಬೋದಲ್ವಾ?
3: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
4: ಬಿಲ್ ಮಾಡ್ತಿದ್ದಾರೆ.
1: ಸರಿ, ನಿನ್ ಕಾರ್ಡ್ ಕೊಡು. ಪಿನ್ ಕೊಡು.
5: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
6: ಹಾ, ಇದೇನು ತಿನ್ನೋದ್ರ ಚಾಂಪಿಯನ್ಶಿಪ್ ಇತ್ತಾ?
5: ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಅನ್ವರ್ ಹುಸೇನ್ ಖಾನ್ ಅವರ ಹಾಡುಗಾರಿಕೆ, ರಾಗ ಧುಲಿಯಾ ಸಾರಂಗ್, ತೀನ್ ತಾಳ್.

ಶ್ರೋತೃಗಳೇ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪರ್ವೀನ್ ಸುಲ್ತಾನಾ ಅವರ ಹಾಡುಗಾರಿಕೆ, ರಾಗ್ ಮಿಶ್ರ ಭೈರವಿ.

ಶ್ರೋತೃಗಳೇ, ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 10:31:58 ಆಗಲಿದೆ.

ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ

0: ಧ್ವನಿ.
1: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
0: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
1: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ ಚಿಟಪಟ್ಟ.

0: ಶ್ರೋತೃಗಳೇ ಪ್ರಕಟಣೆ ಕೇಳಿದಿರಿ. ಇನ್ನು ಮುಂದೆ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕೇಳುವರೆ ಗಾನ ಭಜಾನ ಕಾರ್ಯಕ್ರಮವನ್ನು ತಮಗೆಲ್ಲ ಕೇಳಿಸೋದಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ ಚಟ್ಟಂಗಡ ರವಿ ಸುಬ್ಬಯ್ಯ. ಕಾರ್ಯಕ್ರಮದ ಮೊದಲ ಗೀತೆ ಕೇದಾರನಾಥ್ ಚಿತ್ರದ್ದು. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿ ಹಾಡಿದವರು ಅಮಿತ್ ತ್ರಿವೇದಿ.

ಇನ್ನು ಮುಂದೆ ಅಮಿತಾಬ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿ ಮೀನಲ್ ಜೈನ್ ಅವರೊಂದಿಗೆ ಅಮಿತ್ ತ್ರಿವೇದಿ ಹಾಡಿರುವ ಆಜಾದ್ ಚಿತ್ರದ ಗೀತೆಯೊಂದನ್ನು ಕೇಳೋಣ.

ಅಖಿಲ್ಬರೇ, ಈಗ ವಿಶಾಲ್ ಮಿಶ್ರಾ ಹಾಗೂ ಬೆನ್ನಿ ದಯಾಳ್ ಹಾಗೂ ಸಾಹಿತಿ ಅವರ ಸ್ವರದಲ್ಲಿ ಆರ್ ಆರ್ ಆರ್ ಚಿತ್ರದ ಗೀತೆ ಅಂತ ನಾವು ಕೇಳೋಣ. ರಿಯಾ ಮುಖರ್ಜಿ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಎಂ ಎಂ ಕ್ರೀಮ್.

ಶ್ರೋತೃಗಳೇ, ಇದು ಬಾರ್ಡರ್ 2 ಚಿತ್ರದ ಗೀತೆ. ಸುಖವಿಂದರ್ ಸಿಂಗ್ ಅವರು ಹಾಡಿದ್ದಾರೆ, ಮಿಥುನ್ ಅವರ ಸಂಗೀತ, ಕುಮಾರ್ ಅವರ ಸಾಹಿತ್ಯ.

ಶ್ರೋತೃಗಳೇ, ದೇವೇಂದ್ರ ಪಾಲ್ ಸಿಂಗ್ ಹಾಗೂ ವಿದ್ಯಾಗೋಪಾಲ್ ಹಾಗೂ ವಿಜಯ್ ಧುರಿ ಅವರ ಸ್ವರದಲ್ಲಿರುವ ಈ ಗೀತೆಗೆ ಜಸ್ಟಿನ್ ಪ್ರಭಾಕರನ್ ಸಂಗೀತ ನೀಡಿದ್ದಾರೆ. ರಾಜಶೇಖರ್ ಅವರ ಸಾಹಿತ್ಯದ ಈ ಗೀತೆ ಆಪ್ ಜೈಸಾ ಕೋಯಿ ಚಿತ್ರದ

ಮಣಿ ಮೌದ್ಗಿಲ್ ಬಾದ್ಶಾ ಹಾಗೂ ನಿಖಿತಾ ಗಾಂಧಿ ಅವರು ಹಾಡಿರುವ ಬಾಗಿ ಫೋರ್ ಚಿತ್ರದ ಗೀತೆ ಇದು. ಸಾಹಿತ್ಯ ಹಾಗೂ ಸಂಗೀತ ಮಣಿ ಮೌದ್ಗಿಲ್ ಹಾಗೂ ಬಾದ್ಶಾ ಅವರು.

0: ಶ್ರೋತೃಗಳೇ, ಇನ್ನು ಮುಂದೆ ಕೇಳಿ ಬಡಾಸ್ ರವಿಕುಮಾರ್ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಹಿಮೇಶ್, ರಶ್ಮಿಯಾ, ದಿವ್ಯಾ ಕುಮಾರ್ ಹಾಗೂ ರೂಪಾಲಿ. ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಹಿಮೇಶ್,
1: ರಶ್ಮಿ.
2: जो किसी मर्द की नीयत खराब ना कर सके।

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 11:54 ಆಗಲಿದೆ. ಇನ್ನು ಮುಂದೆ ಕೇಳೋಣ ಗಾನಡಂಗೂರ, ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಆದಿಪರ್ವ ಚಿತ್ರದ ಗೀತೆ ಅಂತನ ಕೇಳೋಣ. ಸ್ವಾತಿ ಶಕ್ರಿ ಅವರು ಹಾಡಿದ್ದಾರೆ. ಸಾಹಿತ್ಯ ಹಾಗೂ ಸಂಗೀತ ರಾಮ್ ಸುಧೀ ಅವರದ್ದು.

0: ನಿಂಗಶೆಟ್ಟಿ, ನಿಂಗರಾಜು ಕೆ ಕಳ್ಳಪ್ಪ ಹಾಗೂ ಶಂಕರ ಇವರು ಹಾಡಿರುವ ಲೈನ್ ಮ್ಯಾನ್ ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಸಂಗೀತ ಅಳವಡಿಸಿದವರು ಮಣಿಕಂಠ ಕದ್ರಿ.
1: ಆವಾಗ ಸ್ವಾಮಿ ದರ್ಗ ದೊಡ್ಡವರು ಮಾರಳ್ಳಿ ಬನ ತಾನಕ್ಕೆ ಪುಣ್ಯಂತರ ಮನೆಗೆ ಹೋಗಬೇಕು ಅಂತೇಳಿ ರಾಜಬಪ್ಪನಪುರ ರಾಯರ ಚಂದ್ರ ಸಾಲ ಉಡಿಗದ್ದೆ ಮೇಲೆ ಮಾರಳ್ಳಿ ಬನ ತಾನಕ್ಕೆ ಹೋಗಬೇಕು ಅಂತೇಳಿ ಶಿವ ಶಿವ.

ಈಗ ಲವ್ ರೆಡ್ಡಿ ಚಿತ್ರದ ಗೀತೆಯನ್ನು ಕೇಳೋಣ. ವಾಸುಕಿ ವೈಭವ್ ಹಾಡಿದ್ದಾರೆ, ಪ್ರಿನ್ಸ್ ಹೆನ್ರಿ ಸಂಗೀತ ಅಳವಡಿಸಿದ್ದಾರೆ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ.

ಒಂದು ರಾಬರಿ ಕತೆ ಇದು ಚಿತ್ರದ ಹೆಸರು. ಹಾಡಿದ್ದಾರೆ ದಿವ್ಯಾ ರಾಮಚಂದ್ರ ಹಾಗೂ ಹರ್ಷ ಉಪ್ಪರ್. ಶ್ರೀವಾತ್ಸವ ಅವರ ಸಂಗೀತ, ಗೋಪಾಲ್ ಹಲ್ಲರ್ ಅವರ ಸಾಹಿತ್ಯ.

ಇನ್ನು ಮುಂದೆ ಕೇಳೋಣ ವನಿತಾ ವೆಂಕಟೇಶ್ ಅವರ ಸಾಹಿತ್ಯಕ್ಕೆ ಸದ್ವಿನಿ ಕೊಪ್ಪ ಅವರು ಸಂಗೀತ ಅಳವಡಿಸಿರುವ ಜಲಪಾತ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶ್ರೀನಿಧಿ ಶಾಸ್ತ್ರಿ ಹಾಗೂ ಸದ್ವಿನಿ ಕೊಪ್ಪ.

ಶ್ರೋತೃಗಳೇ, ಇನ್ನು ಮುಂದೆ ಕೇಳಿ ಸೂರ್ಯವಂಶ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ತ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿ ಮನೋಹರ್.

ಇನ್ನು ಮುಂದೆ ಕೇಳೋಣ ಭಾರ್ಗವ ಹೆಗಡೆ ಅವರ ಸಾಹಿತ್ಯಕ್ಕೆ ಸಂಘರ್ಷ್ ಕುಮಾರ್ ಸ್ವರ ಸಂಯೋಜನೆ ಮಾಡಿ ರಾಜೇಶ್ ಕೃಷ್ಣನ್ ಹಾಗೂ ವಾರಿಜಶ್ರೀ ಹಾಡಿರುವ ಈ ಗೀತೆಯನ್ನು, ಚಿತ್ರ ಶ್ರೀ ಲಂಬೋದರ ವಿವಾಹ.

0: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
1: ಅಮೃತವಂತೆ ಪ್ರೇಮದ ಗಾನ,
0: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
1: ಗೀತಾಂಜಲಿ ಪ್ರೇಮಾಂಜಲಿ ಬೇರೆ.
0: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
2: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನು ಪಡಿಬಹುದು ಅಂತ ನನಗನ್ಸುತ್ತೆ.

0: ಬೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ.

0: ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
1: ಆನಂದ ನೋಡಿದೆ
0: ನಿರೀಕ್ಷಿಸಿ ಅಂತ್ಯಾಕ್ಷರಿ.
2: ಶ್ರೋತೃಗಳೇ, ಗಾನಡಂಗೂರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳೋಣ ಅರಿಷಡ್ವರ್ಗ ಚಿತ್ರದ ಈ ಗೀತೆಯನ್ನು. ಹಾಡಿದ್ದಾರೆ ಅನನ್ಯ ಭಗತ್ ಹಾಗೂ ಸಂಜಿತ್ ಹೆಗಡೆ. ಪವನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಉದಯ್ ಹರಿದಾಸ್.

ಶಶಾಂಕ್ ಶೇಷಗಿರಿಯವರು ಸಂಗಡಿಗರೊಂದಿಗೆ ಹಾಡಿದ ಗೀತೆಯೊಂದನ್ನು ಕೇಳೋಣ ಈಗ. ಚಿತ್ರ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದವರು ಶ್ರೀರಾಮ್ ಗಂಧರ್ವ.

ವಿನು ಮನಸ್ಸು ಅವರು ಸಂಗೀತ ಅಳವಡಿಸಿ ಗಿರೀಶ್ ರಾಮಾಂಜನೇಯ ಹಾಗೂ ಶ್ವೇತಾ ಎಂ ಎಸ್ ಹಾಡಿರುವ ಮನದರಸಿ ಚಿತ್ರದ ಗೀತೆ ಇದು. ಸಾಹಿತ್ಯ ನವೀನ್ ಅವರದ್ದು,

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯ ಗೀತೆ ಇದು. ರೈಡರ್ ಚಿತ್ರದ್ದು, ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್. ಅರ್ಜುನ್ ಜನ್ಯ ರಾಗ ಸಂಯೋಜನೆ ಮಾಡಿದ್ದಾರೆ. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ಕಬೀರ ಎಂದೇ ಖ್ಯಾತಿವೆತ್ತ ಸಂತ ಶಿಶುನಾಳ ಶರೀಫರ ಪುಣ್ಯತಿಥಿ ಇಂದು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಶಿಶುನಾಳದಲ್ಲಿ ಹಾಗೂ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಳಸದಲ್ಲಿ ಇಂದು ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ನಿರಂತರ ಹರಿನಾಮ ಸ್ಮರಣೆಯೊಂದಿಗೆ ಸಂತ ನಾಮದೇವ್ ಮಹಾರಾಜರ ಪುಣ್ಯತಿಥಿ ಇಂದು. ಧಾರವಾಡದ ಹರಿಮಂದಿರ ಸೇರಿದಂತೆ ನಾಡಿನ ವಿವಿಧೆಡೆ ವಿಶೇಷ ಪ್ರಾರ್ಥನೆ ಪೂಜಾ ಕೈಂಕರ್ಯ ಜರುಗಲಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜದ ಮೊದಲ ಆವೃತ್ತಿಯನ್ನು ವಿನ್ಯಾಸಗೊಳಿಸಿದ ಸ್ವಾತಂತ್ರ್ಯ ಸೇನಾನಿ ಗಾಂಧಿವಾದಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1921ರಲ್ಲಿ ಮಹಾತ್ಮ ಗಾಂಧೀಜಿ ವಿಜಯವಾಡಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ತಾವು ವಿನ್ಯಾಸಗೊಳಿಸಿದ ರಾಷ್ಟ್ರಧ್ವಜವನ್ನು ನೀಡಿ ಅವರು ಗೌರವ ಅರ್ಪಿಸಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ.
1: ವಿಶ್ವದಲ್ಲೇ ಅತ್ಯಾಕರ್ಷಕ ರಾಷ್ಟ್ರೀಯ ಧ್ವಜವೆಂದು ಪ್ರಶಂಸಿಸಲ್ಪಡುವ ನಮ್ಮ ತ್ರಿವರ್ಣ ಧ್ವಜದ ವಿನ್ಯಾಸಕಾರ ಝಂಡಾ ವೆಂಕಯ್ಯ ಎಂದೇ ಕರೆಯಲಾಗುವ ಪಿಂಗಳಿ ವೆಂಕಯ್ಯ ಅವರು ಮೂಲತಃ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯವರು. 1921ರಲ್ಲಿಯೇ ಪಿಂಗಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ ಆರಂಭಿಕ ಆವೃತ್ತಿಯ ಧ್ವಜವನ್ನು ವಿಜಯವಾಡ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಲಾಗಿತ್ತು. ತದನಂತರ ಮರು ವಿನ್ಯಾಸಗೊಳಿಸಿದ ಪ್ರಸ್ತುತ ಕೇಸರಿ ಬಿಳಿ ಹಸಿರು ಬಣ್ಣಗಳ ಮಧ್ಯದಲ್ಲಿ ಅಶೋಕ ಚಕ್ರವಿರುವ ನಮ್ಮ ಹೆಮ್ಮೆಯ ಧ್ವಜವನ್ನು ನಿರ್ಮಿಸಿದ ಶ್ರೇಯಸ್ಸು ಅವರದ್ದೇ. ಕೃಷಿ ಭೂವಿಜ್ಞಾನ ಮತ್ತು ಶೈಕ್ಷಣಿಕ ತಜ್ಞರಾಗಿದ್ದ ಪಿಂಗಳಿ ವೆಂಕಯ್ಯ ಅವರು ಹತ್ತಿ ಬೆಳೆಯ ಬಗೆಗೆ ನಡೆಸಿದ ಅಪಾರ ಸಂಶೋಧನೆಯ ಕಾರಣಕ್ಕಾಗಿ ಹತ್ತಿ ವೆಂಕಯ್ಯ ಎಂದು ಕೂಡ ಅವರನ್ನು ಕರೆಯಲಾಗುತ್ತದೆ.
0: ಸ್ವಾತಂತ್ರ್ಯ ಹೋರಾಟಗಾರ, ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಹಿರಿಯ ಗಾಂಧಿವಾದಿ, ಕವಿ, ಲೇಖಕ, ಕಾದಂಬರಿಕಾರ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಜನ್ಮದಿನೋತ್ಸವವಿಂದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಆದ್ಯ ಪತ್ರಕರ್ತ ಮಹರ್ಷಿ ನಾರದ ಜಯಂತಿ ಅಂಗವಾಗಿ ಲೋಕಹಿತ ಟ್ರಸ್ಟ್ ಹಾಗೂ ವಿಶ್ವ ಸಂವಾದ ಕೇಂದ್ರ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಮುನ್ಸಿಪಲ್ ಎಂಪ್ಲಾಯೀಸ್ ಹಾಲ್ನಲ್ಲಿ ಹಿರಿಯ ಪತ್ರಕರ್ತ ಮನೋಜ್ ಗೌಡ ಪಾಟೀಲ್ ಹಾಗೂ ದೂರದರ್ಶನದ ಪ್ರತಿನಿಧಿ ಕಿರಣ್ ಬಾಕ್ಳೆ ಅವರನ್ನು ಇಂದು ಸನ್ಮಾನಿಸಿ ಗೌರವಿಸಿದವು. ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕ ದಿವಾಕರ ಹೆಗ್ಡೆ, ಲೋಕಹಿತ ಟ್ರಸ್ಟ್ ಕಾರ್ಯದರ್ಶಿ ಶ್ರೀಧರ್ ನಾಡಗೀರ್ ಹಾಗೂ ವಿಶ್ವಸ್ಥ ಪ್ರಭು ಉಮದಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಸರ್ಕಾರ ಶೂನ್ಯ ಸಹಿಷ್ಣು ನೀತಿ ಪಾಲಿಸುತ್ತಿದ್ದು ತಪ್ಪಿತಸ್ಥರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ.

0: ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಡೇ ಕೇರ್ ಕೇಂದ್ರವೊಂದರಲ್ಲಿ ಮಗುವಿನ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ತೀವ್ರ ವಿಷಾದ ವ್ಯಕ್ತಪಡಿಸಿದ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡೇ ಕೇರ್ ಕೇಂದ್ರಗಳನ್ನು ನಡೆಸಲು ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊಂದಿದೆ ಎಂದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆತಗೂರು ಕೆರೆ ಪುನರುಜ್ಜೀವನ ಕಾಮಗಾರಿಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತರಾದ ದಿವ್ಯಾಪ್ರಭು ಚಾಲನೆ ನೀಡಿದರು. ವಿಶ್ವ ಮಾದಕ ವಸ್ತು ವಿರೋಧಿ ಕಾರ್ಯಕ್ರಮಕ್ಕೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಲ್ಲಿ ಚಾಲನೆ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ 101.2% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ಚಾಮರಾಜನಗರ ಜಿಲ್ಲೆಯಲ್ಲಿ 10,595 ಜನ ರೈತರು ಹೆಸರು ನೋಂದಾಯಿಸಿದ್ದಾಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಸ್ವಿಮ್ ಲೈಫ್ ಈಜು ಅಕಾಡೆಮಿಯ ನೈರಾ ಬೋಪಣ್ಣ, ಜಿ ಈಜು ಅಕಾಡೆಮಿಯ ಇಡಿಕಾ ಭಟ್, ನೆಟ್ಟಕಲ್ಲಪ್ಪ ಈಜು ಕೇಂದ್ರದ ಅವನಿ ನಲ್ಲೋಡೆ ಮತ್ತು ಬಸವನಗುಡಿ ಈಜು ಕೇಂದ್ರದ ಕೃಷ್, ಮಂಗಳೂರಿನ ಎಮ್ಮೆಕೆರೆಯ ವಿ1 ಈಜು ಕೇಂದ್ರದಲ್ಲಿ ಆರಂಭಗೊಂಡ ಎನ್ಆರ್ಜೆ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಮಿಂಚಿದ್ದಾರೆ. ಕರ್ನಾಟಕ ರಾಜ್ಯ ಈಜು ಸಂಸ್ಥೆ ಆಯೋಜಿಸಿರುವ ಮೊದಲ ದಿನದ ಸ್ಪರ್ಧೆಯಲ್ಲಿ ನಯಾರಾ 3, ಕೃಷ್, ಇಡಿಕಾ ಹಾಗೂ ಅವನಿ ತಲಾ 1 ಬಂಗಾರದ ಪದಕ ಮುಡಿಗೇರಿಸಿಕೊಂಡರು. ಬೆಂಗಳೂರಿನ ಐರಿನ್ ಅನಾ ಸುಭಾಷ್, ಮಂಗಳೂರಿನ ಕೊಟ್ಟಾರ ಪುದುಕೋಡಿಯ ಮಂಗಳೂರು ಟೇಬಲ್ ಟೆನಿಸ್ ಅಕಾಡೆಮಿಯಲ್ಲಿ ಆಯೋಜಿತ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ 15 ವರ್ಷದೊಳಗಿನ ಬಾಲಕಿಯರ ವಿಭಾಗದ ಪ್ರಶಸ್ತಿ ಗೆದ್ದಿದ್ದಾರೆ. 17 ವರ್ಷದೊಳಗಿನವರ ವಿಭಾಗದಲ್ಲಿ ಬೆಂಗಳೂರಿನ ಗೌರವ್ ಗೌಡ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.
2: ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಗೆಳತಿಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನ.
3: ರಾಧಾ ಎಂ ಭಟ್ ಅವರೇ ನಮಸ್ಕಾರ.
4: ನಮಸ್ತೆ.
3: ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳ್ತೀವಿ. ದೈಹಿಕವಾಗಿ ಮತ್ತು ಮಾನಸಿಕವಾದಂತಹ ಒಂದು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ಚಟುವಟಿಕೆಗಳು, ವಿಶೇಷವಾಗಿ ನಮ್ಮ ದೈನಂದಿನ ಕೆಲಸಗಳನ್ನು ಮಾಡುವಂತಹದ್ದಲ್ಲ, ಅದಕ್ಕೆ ವ್ಯತಿರಿಕ್ತವಾಗಿ ಅಥವಾ ಅದಕ್ಕೆ ಪೂರಕವಾಗಿ ಇನ್ನಷ್ಟು ಯೋಗಾಸನವೋ ಪ್ರಾಣಾಯಾಮವೋ ಧ್ಯಾನವೋ ಮಾಡುವಂತಹದ್ದು. ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಇದೆ, ಕಳೆದ 12 ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ?
4: ಯೋಗ ಅಂದ್ರೆ ದೈಹಿಕ ಮತ್ತು ಮಾನಸಿಕತೆಗೆ ಸಂಬಂಧಿಸಿದಂತ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಇದು ಮನುಷ್ಯನ ದೇಹ, ಮನಸ್ಸು ಮತ್ತು ಉಸಿರಾಟ ಕ್ರಿಯೆಯನ್ನು ಸುಸ್ಥಿತಿಯಲ್ಲಿ ಇಡುವಂತ ಒಂದು ಮಾರ್ಗವಾಗಿದೆ. ಯೋಗವು ಭಾರತೀಯ ಋಷಿಮುನಿಗಳ ಕೊಡುಗೆ. ಯೋಗ ಪಿತಾಮಹ ಪತಂಜಲಿ ಮಹರ್ಷಿ. ಯೋಗಕ್ಕೆ 8 ಅಂಗಗಳಿವೆ ಸರ್. ಯೋಗದ ವಿಧ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿಯೋಗ ಅಂತ ಹೇಳ್ಬಹುದು. ಯೋಗ ಅಂದ್ರೆ ಸಮಾಧಾನ, ಯೋಗ ಎಂದರೆ ಶಿಸ್ತು, ಶಾಂತಿ, ಯೋಗ ಎಂದರೆ ನೆಮ್ಮದಿ, ಖುಷಿ, ಆರೋಗ್ಯ, ರೋಗವನ್ನು ನಿಯಂತ್ರಿಸುವಂತಹ ಶಕ್ತಿ ಯೋಗಕ್ಕಿದೆ, ರೋಗ ಬರದಂತೆ ತಡೆಯುವಂತಹ ಶಕ್ತಿ ಕೂಡ ಯೋಗಕ್ಕೆ ಇದೆ. ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ನೀಡುವಂಥದ್ದು ಯೋಗ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ ಮುಂತಾದವುಗಳನ್ನ ನಾವು ನೋಡ್ತೇವೆ. ಈ ತಲೆಮಾರಿನ ಮಕ್ಕಳ ಜೀವನ ಶೈಲಿಯೇ ಇದಕ್ಕೆಲ್ಲ

0: ಕಾರಣ ಅಂತ ಹೇಳ್ಬಹುದು. ಈಗ ಮಕ್ಕಳ ಜೀವನ ಶೈಲಿಯ ಕಾರಣ ಅಂತ ನಾವು ಹೇಳ್ತೇವೆ. ಯಾಕೆ ಕೇಳಿದ್ರೆ ಕುಳಿತಲ್ಲೇ ಮೊಬೈಲ್, ಕಂಪ್ಯೂಟರ್, ಟಿವಿಗಳ ವಿಪರೀತ ಬಳಕೆ, ದೈಹಿಕ ಚಟುವಟಿಕೆ ಇಲ್ಲದೇ ಇರುವುದು, ಎಂದೋ ತಯಾರಿಸಿ ಶೇಖರಿಸಿ ಇಟ್ಟಂತ ಆಹಾರಗಳನ್ನ ಸೇವನೆ ಮಾಡುವುದು, ಇವೆಲ್ಲ ನಮ್ಮ ಆರೋಗ್ಯವನ್ನ ಕೆಡಿಸ್ತಾ ಇದ್ದಾವೆ. ಚಟುವಟಿಕೆ ಇಲ್ಲದಂತ ಮನುಷ್ಯನ ಈ ಒಂದು ಚಟುವಟಿಕೆಯಿಂದ ದೇಹದ ತೂಕ ತಾನಾಗಿಯೇ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಒಂದೇ, ಯೋಗಾಭ್ಯಾಸ.
1: ನೀವು ಈ ಯೋಗಾಭ್ಯಾಸವನ್ನ ಪ್ರಾರಂಭಿಸಿ ಎಷ್ಟು ಸಮಯ ಆಯ್ತು? ಇದಕ್ಕೊಂದು ಪ್ರೇರಣೆ ಏನು, ಹಿನ್ನೆಲೆ ಏನು?
0: ಸರ್, ನಾನೊಂದು 10 ವರ್ಷಗಳಿಂದ ಈ ಒಂದು ಯೋಗಾಭ್ಯಾಸವನ್ನ ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ಪ್ರೇರಣೆ ಅಂದ್ರೆ ನಮ್ಮ ಭಾವ ಒಬ್ಬರು ಇದ್ದಾರೆ, ಅವರು ಈಗ ಪ್ರಸ್ತುತದಲ್ಲಿ ಇಲ್ಲ. ಅವರು ಇದಾರೆ ಅಂತ ಯಾಕೆ ಹೇಳದೆ ಕೇಳಿದ್ರೆ ಅವರು ನಮ್ಮ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಅವರಿದ್ದಾರೆ. ನನಗೆ ಯೋಗ ಗುರು ಅವರೇ, ಶಿವರಾಮ್ ಗಂಕರ್ ಕಂಚಿಮನೆ ಅಂತೇಳಿ. ಅವರು ನಿರಂತರವಾದಂತ ಯೋಗಾಭ್ಯಾಸದಿಂದ ತನ್ನ ಆರೋಗ್ಯವನ್ನ ಕಾಪಾಡಿಕೊಂಡು 92 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಿ ಮರಣವನ್ನ ಹೊಂದಿದಂತವರು. ಅವರು ನನಗೊಂದು ಪ್ರೇರಣೆ. ಅಂದ್ರೆ ನಾವು ನಮ್ಮ ಚಟುವಟಿಕೆಯನ್ನ ಸ್ವತಂತ್ರವಾಗಿ ನಾವು ಎಷ್ಟು ದಿನ ಬೇಕಾದ್ರೂ ನಾವು ಮಾಡಿಕೊಂಡು ಬದುಕಬಹುದು ಹೇಳುವುದು ನನ್ನ ವಿಚಾರ. ಅಂದ್ರೆ ನಾವು ಮತ್ತೊಬ್ಬರಿಗೆ ಹೊರೆಯಾಗಿ ಬದುಕಬಾರದು ಹೇಳುವುದು ನಂದೊಂದು ವಿಚಾರ. ಯಾಕೆ ಕೇಳಿದ್ರೆ ಅವರೇ ನನ್ನ ಮಾದರಿ. ಅವರು ಕೂಡ ಎಷ್ಟು ಅಂದ್ರೆ ಬರೀ ಕಾಲಿನಿಂದ ನಡೆಯುವುದು ಸರ್. ಅವರು ಒಂದು ಚಪ್ಪಲಿ ಕೂಡ ಹಾಕೊಳ್ತಾ ಇರ್ಲಿಲ್ಲ. ಅವರಿಗೆ ಆಹಾರ ಅಭ್ಯಾಸ ಗೊತ್ತಿತ್ತು, ಯೋಗಾಭ್ಯಾಸ ಗೊತ್ತಿತ್ತು, ಧ್ಯಾನ ಪ್ರಾಣಾಯಾಮ ಇದು ಎಲ್ಲವನ್ನ ಪ್ರತಿದಿನ ತಪ್ಪದಂತೆ ಮಾಡ್ತಾ ಇದ್ರು. ಅವರು ನನಗೆ ಪ್ರೇರಣೆ. ಒಂದಷ್ಟು ಪುಸ್ತಕಗಳನ್ನು ಕೂಡ ಅವರು ಕೊಟ್ಟು ಇದನ್ನ ನೀನು ಅಭ್ಯಾಸ ಮಾಡು ಅಂತ ಹೇಳಿದ್ರ ಆಯ್ತು, ನಾನು ಆ ಅಭ್ಯಾಸವನ್ನ ಅವ್ರ ಸಲುವಾಗಿ ಮೊದ್ಲು ಮಾಡಿದೆ. ಆನಂತರ ನನಗೆ ಅನಿಸಿತ್ತು, ಅಯ್ಯೋ ನಾನು ಮಾನಸಿಕವಾಗಿ ಏನೇ ಕಷ್ಟ ಜೀವನದಲ್ಲಿ ಬಂದರೂ ಕೂಡ ಎದುರಿಸುವಂತ ಒಂದು ಧೈರ್ಯ ನನಗೆ ಬಂತು ಇದರಿಂದ. ಆದ್ರಿಂದ ನಾನೇನ್ ಮಾಡಿದೆ, ಯೋಗವನ್ನ ನಿರಂತರವಾಗಿ ಈಗ ಒಂದು 10 ವರ್ಷಗಳಿಂದ ಅಭ್ಯಾಸವನ್ನ ಬಿಡದೇನೆ ಮಾಡ್ತಾ ಇದ್ದೇನೆ.
1: ಈಗ ಸಾಮಾನ್ಯವಾಗಿ ಯೋಗವನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಒಂದಷ್ಟು ಅಡ್ಡಿಗಳು ಬರ್ತವೆ. ನನಗೆ ಬೆಳಿಗ್ಗೆ ಹೊತ್ತು ಸಮಯ ಸಿಗುವುದಿಲ್ಲ, ಸಾಯಂಕಾಲ ಹೊತ್ತು ಮಾಡಬಹುದಾ, ರಾತ್ರಿ ಹೊತ್ತು ಮಾಡಬಹುದಾ, ಅಥವಾ ಇನ್ನಷ್ಟು ಕೆಲಸ ಕಾರ್ಯಗಳು ಇರ್ತವೆ, ಅಥವಾ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೀವಿ, ಅಂತ ಸಂದರ್ಭದಲ್ಲೆಲ್ಲ ಈ ಯೋಗಾಸನವನ್ನ ಮಾಡೋದಕ್ಕೆ ಎಲ್ಲಿ ಸಮಯ ಸಿಗ್ತದೆ ಅಂತ ಹೇಳಿ. ಇಂಥವರಿಗೆ ನಿಮ್ಮ ಉತ್ತರ ಏನು?
0: ಸರ್ ನೋಡಿ, ಸಮಯ ಅನ್ನೋದು ಎಲ್ರಿಗೂ ಇರೋದು 24 ಗಂಟೆ. ಆದ್ರೆ ನಮ್ಮ ಸಮಯವನ್ನ ನಾವೇ ಹೊಂದಾಣಿಕೆ ಮಾಡ್ಕೋಬೇಕು. ಕೆಲವಷ್ಟು ಜನ ಏನ್ ಮಾಡ್ತಾರೆ, ಫೋನ್ ಅಲ್ಲಿ ಬೇಕಾದನ್ನ ಬೇಡದನ್ನೆಲ್ಲ ನೋಡ್ತಾ ಇರ್ತಾರೆ, ಬಟ್ ನಮ್ಮ ಒಂದು ಕರೆಗೂ ಕೂಡ ರೆಸ್ಪಾನ್ಸ್ ಮಾಡದಂತೆ ಅವರು ಕಾರ್ಯನಿರತವಾಗಿರ್ತಾರೆ. ಆದ್ರೆ ಅವರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಸಮಯ ಎಲ್ರಿಗೂ ಕೂಡ ಇರ್ತದೆ ಸರ್. ಆದ್ರೆ ನಾವ್ ಏನ್ ಮಾಡ್ಕೋಬೇಕು, ನಮ್ಮ ಸಮಯವನ್ನ ಯಾವುದಕ್ಕೆ ಎಷ್ಟು ವಿನಿಯೋಗ ಮಾಡ್ಕೋಬೇಕು, ಅಂದ್ರೆ ಯಾವ ಕೆಲಸವನ್ನ ಮಾಡಬೇಕು, ಯಾವ್ದ್ರಿಂದ ಪ್ರಯೋಜನ ಇದೆ ಹೇಳುವುದನ್ನ ಅರ್ಥಕೊಂಡು ಇರುವ ಸಮಯದಲ್ಲಿ, ಈಗ ಬೆಳಿಗ್ಗೆ ಬೇಗ ಏಳ್ಬಹುದಲ್ಲ, ಸಾಮಾನ್ಯವಾಗಿ ಎಲ್ರು ಕೂಡ 7 ಗಂಟೆನೋ 8 ಗಂಟೆನೋ, ಆದ್ರೆ ರಾತ್ರಿ ಮಲಗುದೇ ಲೇಟ್, ತಡವಾಗಿ ಮಲಗುವುದು, ಬೆಳಿಗ್ಗೆ ಕೂಡ ತಡವಾಗಿ ಏಳುವುದು. ಅದನ್ನೇ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಬೇಗ ಮಲಗು ಬೇಗ ಏಳು ಮಾಡ್ಕೋಬಿಟ್ರೆ ಬೆಳಿಗ್ಗೆ 5ವರೆಗೆ ಇದ್ರೆ ಒಂದು ಆರೋಗ್ಯಕ್ಕಾಗಿ ಅರ್ಧ ಗಂಟೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಕೇಳಿದ್ರೆ ನಾನು ಕೂಡ ಮಾಡ್ತಾ ಇರುವುದು ಅಷ್ಟೇ, ನನಗೆ ಬೇಕಾದಷ್ಟು ಕೆಲಸಗಳು ಇವೆ, ಆ ಕೆಲಸದ ನಡುವೆಯೂ ಕೂಡ ಇದು ನನ್ನ ಕೆಲಸ ಅಂತ ಹೇಳ್ಕೊಂಡು ನಾನು ಆ ಯೋಗಕ್ಕಾಗಿ 1/2 ಗಂಟೆಯನ್ನ ಖಂಡಿತವಾಗಿಯೂ ಪ್ರತಿದಿನ ನಾನು ಮೀಸಲಾಗಿಡ್ತೇನೆ. ನನ್ನ ಆರೋಗ್ಯವನ್ನ ನಾನು ಕಾಪಾಡಿಕೊಂಡಿದ್ದೇನೆ.
1: ಈಗ ಬೇರೆ ಬೇರೆ ವಯೋಮಾನದ ಒಂದು ಜನರನ್ನ ನೋಡಿದ್ರೆ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ ಅಂತ ಹೇಳಿ, ವಿಶೇಷವಾಗಿ ವಿದ್ಯಾರ್ಥಿಗಳ ಜೊತೆಗೆ ಒಡನಾಟ ಇರುವಂತವರು, ಶಾಲೆಯಲ್ಲಿ ಪಠ್ಯವನ್ನ ಹೇಳಿಕೊಡುವಂತವರು, ವಿದ್ಯಾರ್ಥಿಗಳಲ್ಲಿ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ?
0: ಸರ್, ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿ ಯೋಗ ಬೇಕೇ ಬೇಕು. ಅವರಿಗೆ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ, ಪ್ರೈಮರಿ ಸ್ಕೂಲ್ ಅಲ್ಲಿ ಅವರಿಗೆ ಯೋಗಾಭ್ಯಾಸದ ಒಂದು ಸಿಲೆಬಸ್ ಇದೆ. ಅದನ್ನ ನಾವು ಓದಿ ಹೇಳುವುದು, ಇದು ಸಿಲೆಬಸ್ ಮುಗೀತು ಅಂತ ಹೇಳಿ ನಾವು ಅಷ್ಟಕ್ಕೆ ಮುಗಿಸುವುದಲ್ಲ, ಪ್ರಾಯೋಗಿಕವಾಗಿ ಅದನ್ನ ನಾವು ತಿಳಿದು ಮಕ್ಕಳಿಗೆ ಅದರ ಮಹತ್ವವನ್ನ ತಿಳಿಸಿ ಪ್ರಾಯೋಗಿಕತೆಯನ್ನ ಹೇಳ್ಕೊಡ್ಬೇಕು ನಾವು. ಅವಾಗ ಅವರು ತಾನಾಗಿಯೇ ಅವ್ರ ಅಭಿರುಚಿಯನ್ನ ನಾವು ಮೊದಲು ಅವರಿಗೆ ಹುಟ್ಟಿಸಬೇಕು. ಆವಾಗ ಮಕ್ಕಳು ಏನ್ ಮಾಡ್ತಾರೆ ಕೇಳಿದ್ರೆ, ತನ್ನ ಮನೆಗೆ ಹೋಗಿ ತಮ್ಮ ಹಿರಿಯರಿಗೆ ಹೇಳಿ ಆಮೇಲೆ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ. ಅದಲ್ಲದೇನೆ ನಮ್ಮ ಪ್ರೈಮರಿ ಮಕ್ಕಳಿಗೆ ಯೋಗಾಸನ ಸ್ಪರ್ಧೆ ಕೂಡ ಇದೆ ಸರ್. ಈಗ ಒಂದು 2-3 ವರ್ಷಗಳಿಂದ ನಮ್ಮ ಶಾಲೆ ಮಕ್ಕಳಿಗೆ ನಾನು ಪ್ರತಿ ದಿವಸನೂ ಹೇಳ್ಕೊಡ್ತೇನೆ, ಮತ್ತೆ ಮನೆಗೆ ಹೋಗಿ ಇದನ್ನ ಅಭ್ಯಾಸ ಮಾಡಿ ಬರಲೇಬೇಕು ಅಂತಾನು ಅವರಿಗೆ ಕಟ್ಟುನಿಟ್ಟು ಮಾಡ್ತೇನೆ. ಅವಾಗ ಅವ್ರು ಮಾಡಿದ್ದಾರೆ, ಮಾಡಿದ್ರ ಪರಿಣಾಮ ಏನಾಯ್ತು ಕೇಳಿದ್ರೆ, ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಒಂದು 3 ಸಲ ಅವರು ಪ್ರೈಸ್ ಅನ್ನ ತಗೊಂಡಿದ್ದಾರೆ, ಒಂದು 4-5 ಮಕ್ಕಳು. ಅಂದ್ರೆ ಅವಾಗ ಅವರಿಗೆ ಏನಾಗ್ತದೆ, ಖುಷಿ ಆಗ್ತದೆ, ಅಯ್ಯೋ ಈಗ ನಾನು ತಾಲೂಕಾ ಮಟ್ಟದಲ್ಲಿ ಒಂದು ನಂಬರ್ ಬಂತು, ಆಮೇಲೆ ಜಿಲ್ಲಾ ಮಟ್ಟ, ರಾಜ್ಯ, ಈ ರೀತಿಯಲ್ಲಿ

0: ಅವರಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಕೂಡ ಅವರಿಗೆ ಬೆಳೀಲಿಕ್ಕೆ ಇದು ಅನುಕೂಲ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಮತ್ತು ಪಾಲಕರ ಪ್ರೋತ್ಸಾಹ ಬೇಕೇ ಬೇಕು.
1: ಈಗ ಶಾಲಾ ಪಠ್ಯಕ್ರಮದಲ್ಲಿಯೂ ಕೂಡ ಯೋಗಾಸನವನ್ನು ಸೇರಿಸಿಕೊಂಡಿದ್ದೀರಿ ಅಂತ ಹೇಳಿದಿರಿ. ಜೊತೆಗೆ ಶಾಲೆಯಲ್ಲಿ ಮೊದಲೆಲ್ಲ ಕ್ರೀಡಾ ಸಮಯ ಅಂತ ಇರ್ತಾ ಇತ್ತು, ಒಂದು ಪೀರಿಯಡ್ ಅಂತ ಹೇಳ್ಬಿಟ್ಟು ಆಟಕ್ಕೆ ಬಿಡ್ತಾ ಇದ್ರು ಅಂತ ಹೇಳಿ. ಈಗಿದೆ ಹೇಗಿದೆ ಪರಿಸ್ಥಿತಿ, ಆಟ ಎನ್ನುವಂತದ್ದು ಇದೆಯಾ ಈಗಲೂ ಕೂಡ?
0: ಸರ್, ಆಟ ಅನ್ನೋದು ಕೆಲವು ಕಡೆಗೆ ಏನಾಗಿದೆ ಕೇಳಿದ್ರೆ ಕೇವಲ ಪಠ್ಯದಲ್ಲಿ ಇದೆ ಹೇಳೋದಷ್ಟೇ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ಒಂದು ಸಮಂಜಸವಾದಂತ ಕ್ರೀಡಾಂಗಣ ಇಲ್ಲ, ಅದಕ್ಕೆ ತರಬೇತುದಾರರು ಇಲ್ಲ. ಒಂದು ವೇಳೆ ನಮ್ಮ ಹತ್ರ ಆ ಎಲ್ಲ ಒಂದು ಸಾಹಿತ್ಯ ಇದೆ, ಬಟ್ ನಮಗೆ ಸಮಯ ಇರುವುದಿಲ್ಲ. ಯಾಕೆ ಕೇಳಿದ್ರೆ ಸ್ವಲ್ಪ ಕೆಲಸದ ಒತ್ತಡ ಇರ್ತದೆ, ಒಂದು ಸಿಲೆಬಸ್ ಮುಗಿಸೋದು, ಅದು ಎಲ್ಲದರ ನಡುವೆ ನಾವೇ ತಿಳ್ಕೊಂಡು ನಮ್ಮ ಮಕ್ಕಳು ಆರೋಗ್ಯವಂತರಾಗಿ ಇರಬೇಕು, ಮುಂದೊಂದು ದಿನ ಅವರು ಈ ಒಂದು ಕ್ರೀಡೆಯಿಂದನೋ ಯೋಗದಿಂದಲೋ ಏನೋ ಒಂದು ಸಾಧನೆಯನ್ನ ಮಾಡಬಹುದು, ಅಥವಾ ನಮ್ಮ ಒಂದು ಕೊಡುಗೆ ಅವರಿಗೆ ನಾವು

0: ಅನ್ನುವಂತಹದ್ದು ಇದೆಯಾ ಈಗಲೂ ಕೂಡ?
1: ಸರ್, ಆಟ ಅನ್ನೋದು ಕೆಲವು ಕಡೆಗೆ ಏನಾಗಿದೆ ಕೇಳಿದ್ರೆ, ಕೇವಲ ಪಠ್ಯದಲ್ಲಿ ಇದೆ ಹೇಳೋದಷ್ಟೇ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಒಂದು ಸಮಂಜಸವಾದಂತ ಕ್ರೀಡಾಂಗಣ ಇಲ್ಲ, ಅದಕ್ಕೆ ತರಬೇತುದಾರರು ಇಲ್ಲ. ಒಂದು ವೇಳೆ ನಮ್ಮ ಹತ್ರ ಆ ಎಲ್ಲ ಒಂದು ಸಾಹಿತ್ಯ ಇದೆ, ಬಟ್ ನಮಗೆ ಸಮಯ ಇರುವುದಿಲ್ಲ. ಯಾಕೆ ಕೇಳಿದ್ರೆ, ಸ್ವಲ್ಪ ಕೆಲಸದ ಒತ್ತಡ ಇರ್ತದೆ, ಒಂದು ಸಿಲೆಬಸ್ ಮುಗಿಸೋದು, ಅದು ಎಲ್ಲದರ ನಡುವೆ ನಾವೇ ತಿಳ್ಕೊಂಡು ನಮ್ಮ ಮಕ್ಕಳು ಆರೋಗ್ಯವಂತರಾಗಿ ಇರಬೇಕು, ಮುಂದೊಂದು ದಿನ ಅವರು ಈ ಒಂದು ಕ್ರೀಡೆಯಿಂದನೋ ಯೋಗದಿಂದಲೋ ಏನೋ ಒಂದು ಸಾಧನೆಯನ್ನ ಮಾಡಬಹುದು, ಅಥವಾ ನಮ್ಮ ಒಂದು ಕೊಡುಗೆ ಅವರಿಗೆ ನಾವು ಕೊಡಬೇಕು ಅನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಮಾಡಿದಾಗ ಇದೆಲ್ಲ ಕೂಡ ಸಕ್ಸಸ್ ಆಗ್ತದೆ ಅಂತ ಹೇಳಿ ನಾನು ಹೇಳ್ತೇನೆ.
0: ಮುಂದಿನ ಹಂತ ಅಂದ್ರೆ ಈಗ ಕಿಶೋರಾವಸ್ಥೆ ಅಂತ ಹೇಳುವಂತಹದ್ದು, ಈ ದೈಹಿಕ ಮಾನಸಿಕ ಒಂದು ಬದಲಾವಣೆಯ ಜೊತೆ ಜೊತೆಗೆ ಮಾನಸಿಕ ಒಂದು ಅಸ್ಥಿರತೆಯು ಕೂಡ ಇರುವಂತಹ ಒಂದು ಸಮಯ. ಈ ಹಂತದಲ್ಲಿ ಈ ಯೋಗಾಸನ ಹೇಗೆ ನೆರವಾಗ್ತದೆ
1: ಅಂದ್ರೆ, ಸರ್, ಈ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆ ಚಿಕ್ಕ ಮಕ್ಕಳು ಇದ್ದಾಗ ಅವರಿಗೆ ಅದರ ಬಗ್ಗೆ ಕಲ್ಪನೆನೂ ಇರುವುದಿಲ್ಲ. ಕಿಶೋರಾವಸ್ಥೆಗೆ ಬಂದಾಗ ಮಕ್ಕಳಲ್ಲಿ ಕೆಲವಷ್ಟು ದೈಹಿಕವಾಗಿ ಬದಲಾವಣೆ ಆಗ್ತದೆ, ಅದರಿಂದ ಮಾನಸಿಕವಾಗಿಯೂ ಕೂಡ ಅವರು ಬದಲಾವಣೆಯನ್ನು ಹೊಂದುತ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು ಹೇಳುವುದಕ್ಕೆ ಪೂರಕವಾದಂತಹ ನಾವು ಯೋಗವನ್ನೋ ಧ್ಯಾನವನ್ನೋ ಪ್ರಾಣಾಯಾಮವನ್ನೋ ಮಕ್ಕಳಿಗೆ ತಿಳಿಸಿದ್ದೆ ಹೌದುಗಳಾದ್ರೆ ಮಕ್ಕಳು ಯಾವುದೇ ಲೆಕ್ಕಕ್ಕೂ ದಾರಿ ಕೂಡ ತಪ್ಪುವುದಿಲ್ಲ, ಮತ್ತೆ ಆರೋಗ್ಯವನ್ನ ಕಾಪಾಡಿಕೊಳ್ತಾರೆ. ಆ ಒಂದು ಕೆಲಸ ಪ್ರಾರಂಭದಲ್ಲಿಯೇ ನಮ್ಮಿಂದ ಆಗಬೇಕು. ಅಂದ್ರೆ ಹೆಚ್ಚಿನ ಸಮಯ ಮಕ್ಕಳು ನಮ್ಮ ಜೊತೆಗೆ ಇರ್ತಾರೆ, ಅಂದ್ರೆ ಶಿಕ್ಷಕರ ಜೊತೆಗೆ. ಆಗ ನಾವು ಅದಕ್ಕೊಂದು ಪ್ರೇರಣೆಯಾಗಿ ಅದಕ್ಕೆ ಒಂದು ಪೂರಕವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಕ್ಕಳಿಗೆ ಕೊಟ್ಟದ್ದೇ ಹೌದು ಹೇಳಾದ್ರೆ, ಅದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕವಾದಂತಹ ಆರೋಗ್ಯ ಹೆಚ್ಚಾಗ್ತದೆ ಹೇಳುವುದರಲ್ಲಿ ಮತ್ತೆ ಮಾತೇ ಇಲ್ಲ.
0: ಇನ್ನೊಂದು ವಿಚಾರ, ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದು. ವಿಶೇಷವಾಗಿ ಮೊದಲೆಲ್ಲ ಗೃಹಿಣಿಯರಾಗಿದ್ದುಕೊಂಡು ಮನೆ ಮಟ್ಟಿಗೆ ಒಂದು ಕೆಲಸ ಮಾಡ್ಕೊಂಡಿದ್ದಂಥವ್ರು ಇವತ್ತು ಹೊರಗಡೆ ಕೂಡ ಸಾಕಷ್ಟು ದುಡಿತಾ ಇದ್ದಾರೆ ಅಂತ ಹೇಳಿ. ಒತ್ತಡದ ಜೀವನ, ಒತ್ತಡದ ಸಮಯ, ಈ ಒಂದು ಒತ್ತಡ ನಿಭಾವಣೆ ಮಾಡುವಲ್ಲಿ ಮತ್ತು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಯೋಗಾಸನ ಹೇಗೆ ನೆರವಾಗ್ತದೆ ಅಂತ.
1: ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಮಹಿಳೆಯರನ್ನ ನಾವು ಒಂದು ಯೋಗ ಕ್ಲಾಸಿಗೆ ಸೇರ್ಕೊಳ್ಳಿ, ಇಲ್ಲ ನಾನೇ ಒಂದು ಕ್ಲಾಸ್ ಮಾಡ್ತೇನೆ ಬರ್ತೀರಾ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಕೇಳಿದ್ರೆ, ನಾವು ಪ್ರತಿದಿನ ಏನೊಂದು ಕೆಲಸ ಮಾಡ್ತೇವಲ್ಲ, ಅದರಲ್ಲೇ ಬೇಕಾದಷ್ಟು ಯೋಗನೋ ನಮ್ಗೆ ಎಲ್ಲವೂ ಕೂಡ ಅದ್ರಲ್ಲಿ ಸಿಗುತ್ತದೆ ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆ. ಅದು ಯಾಕೆ ಕೇಳಿದ್ರೆ, ನಮ್ಮ ದೇಹ ಹೇಳುವುದು 4 ಪಿಲ್ಲರ್ ಅಂದ್ರೆ ನಾಲ್ಕು ಕಂಬಗಳ ಮೇಲೆ ನಿಂತಿದೆ. ಆ ನಾಲ್ಕು ಕಂಬಗಳು ಯಾವ್ದಪ್ಪ ಅಂತ ಕೇಳಿದ್ರೆ, ಒಂದನೇದಾಗಿ ಉತ್ತಮವಾದಂತ ಆಹಾರ, ಆಮೇಲೆ ಉತ್ತಮವಾದಂತ ವಿಚಾರ, ಆಮೇಲೆ ಉತ್ತಮವಾದಂತ ನಿದ್ದೆ ಬೇಕು, ನಾಲ್ಕನೇದಾಗಿ ಕ್ರಮಬದ್ಧವಾದಂತ ಯೋಗ ಬೇಕು. ನಾವು ಮಾಡೋದೆಲ್ಲವೂ ಯೋಗವಾಗ್ಬಿಟ್ರೆ ಯಾರು ಅನಾರೋಗ್ಯವಂತರಾಗಿ ಇರ್ಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅಲ್ವಾ ಸರ್? ಅದಲ್ಲ, ಈ 4 ಪಿಲ್ಲರ್ ಅನ್ನ ನಾವು ಭದ್ರವಾಗಿ ಇಟ್ಕೊಳ್ಬೇಕು, ಅವಾಗ ಮಾತ್ರ ನಾವು ಸರಿಯಾಗಿ ಅಂದ್ರೆ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ವಿಚಾರ. ಈ ಒಂದು ಯೋಗ ಅನ್ನೋದು ಮಾಡಿದ್ದೆಲ್ಲವೂ ಯೋಗ ಆಗುವುದಿಲ್ಲ, ಅದಕ್ಕೆ ಒಂದು ಸಮಯ ಇದೆ ಸರ್. ಇಂಥದೇ ಸಮಯದಲ್ಲಿ ಮಾಡಬೇಕು, ಇಂಥದೇ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು, ಆ ನಂತರ ಇಷ್ಟೇ ಮಾಡಬೇಕು. ನಮ್ಮ ದೇಹದ ತೂಕ ಇರಬಹುದು. ಈಗ ಉದಾಹರಣೆಗೆ ನಾನು ಪ್ರಾಣಾಯಾಮ ಮಾಡ್ತೇನೆ, ನಾನು ಕಣ್ಣನ್ನು ಮುಚ್ಚುತ್ತೇನೆ, ಮೂಗನ್ನ ಹಿಡಿದು ಹೀಗೆ ಕುತ್ಕೊಂಡ ತಕ್ಷಣ ಅದು ಪ್ರಾಣಾಯಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಾಯಾಮದ ನಿಯಮಗಳಿದ್ದಾವೆ ಸರ್, ಅದಕ್ಕೆ ಸಂಬಂಧಿಸಿ ಪ್ರಾಣಾಯಾಮವನ್ನ ಆಮೇಲೆ ಯೋಗವನ್ನ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಅದನ್ನ ಸರಿಯಾಗಿನೇ ಮಾಡಬೇಕು, ಅವಾಗ ಮಾತ್ರ ನಮ್ಗೆ ಅದರ ಉತ್ತಮ ಪರಿಣಾಮ ನಮ್ಗೆ ಸಿಗ್ತದೆ. ಈ ಕೆಲವಷ್ಟು ಜನ ಏನ್ ಹೇಳ್ತಾರೆ, ನಾನು ಯೋಗ ಮಾಡ್ತೇನೆ ಆದ್ರೂ ನನ್ನ ಆರೋಗ್ಯ ಸರಿಯಾಗ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳದ್ನಲ್ಲ ಸರ್, ಒಂದು ಉತ್ತಮವಾದ ಆಹಾರ, ಆಹಾರವನ್ನು ಹೇಗ್ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಎಂತ ಆಹಾರ ತಿನ್ಬೇಕು ಹೇಳುವುದು ಅರಿವು ನಮಗಿರ್ಬೇಕು. ಆ ನಂತರ ಯೋಗ ಕೂಡ ಅಷ್ಟೇ, ಯಾವಾಗ ಮಾಡ್ಬೇಕು ಅದರ ಅರಿವು ಕೂಡ ಇರಬೇಕು. ಪ್ರಾಣಾಯಾಮವನ್ನು ಯಾವಾಗ ಮಾಡಬೇಕು ನಾವು ನೋಡಿ, ಯೋಗ ದೇಹಕ್ಕೆ, ಆಮೇಲೆ ಧ್ಯಾನ ಮನಸ್ಸಿಗೆ, ಪ್ರಾಣಾಯಾಮ ಉಸಿರಿಗೆ. ಈ ಮೂರನ್ನ ನಾವು ಪ್ರತಿ ದಿನ ಮಾಡಬೇಕು. ಹಾಗಾದ್ರೆ ಮಾಡುವುದು ಹೇಗೆ ಹೇಳುವುದನ್ನ ನಮ್ಮಷ್ಟಕ್ಕೆ ನಾವು ತಿಳ್ಕೊಳ್ಳುವುದಲ್ಲ, ಅದಕ್ಕೆ ಸಂಬಂಧಿಸಿದಂತ ಒಬ್ಬ ಗುರುವನ್ನ ನಾವು ಹುಡುಕಬೇಕು. ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರ್ತದೆ ಈ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡೋರು ಯಾರು, ಅವರು ಏನೆಲ್ಲ ಆರೋಗ್ಯವನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ ಹೇಳುವಂತ ಒಂದು ವಿಷಯ ಗೊತ್ತಿರ್ತದೆ. ನಾವು ಹುಡ್ತಾ ಹುಡ್ತಾ ಎಲ್ಲೋ ಹಿಮಾಲಯಕ್ಕೆ ಹೋಗೋದಲ್ಲ ಸರ್, ನಮ್ಮ ಊರ್ನಲ್ಲೇ ಬೇಕಾದಷ್ಟು ಜನ ಇರ್ತಾರೆ. ಆ ಆಹಾರ ಪದ್ಧತಿ ಅದನ್ನು ತಿಳಿದವರು ಕೂಡ ಇರ್ತಾರೆ. ಅವ್ರೆಲ್ಲರಿಂದ ನಾವು ತಿಳಿದು ನಮ್ಮ ಆರೋಗ್ಯವನ್ನ ನಾವು ಈ ಮೂಲಕ ಕಾಪಾಡ್ಕೊಳ್ಬಹುದು ಸರ್.
0: ಋತುಬಂಧಕ್ಕೆ ಸಂಬಂಧಪಟ್ಟ
1: ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಒಂದು

0: ಹದಿನೈದು ಹದಿನಾರು ವರ್ಷಗಳಲ್ಲಿ ಋತುಮತಿ ಆಗುವಂತ ಒಂದು ಕ್ರಿಯೆ ಸರ್ವೇ ಸಾಮಾನ್ಯ ಸರ್. ಅದು ಆವಾಗ ನಾವು ಮಕ್ಕಳಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನ ನಾವು ಕೊಡಬೇಕು, ಪಾಲಕರಾದವರು ಕೊಡಬೇಕು. ಆ ನಂತರ ಅದು ನಿರಂತರವಾಗಿ ಆಗ್ಲಿಕ್ಕೆ ಏನೆಲ್ಲ ಬೇಕು, ಯೋಗದಲ್ಲಿಯೂ ಕೂಡ ಬೇಕಾದಷ್ಟು ಮಾರ್ಗಗಳಿವೆ ಸರ್. ಅದಕ್ಕೆ ಕೆಲವು ಜನಕ್ಕೆ ಏನಾಗ್ತದೆ ಕೇಳಿದ್ರೆ ನಿರಂತರವಾಗಿ ಋತುಸ್ರಾವ ಆಗೋದಿಲ್ಲ, ಹೆಚ್ಚಿಗೆ ಆಗುವುದು, ತಿಂಗಳಿಗೆ ಎರಡು ಸಲ ಆಗುವುದು, ಈ ತರ ಎಲ್ಲ ಇರುತ್ತೆ. ಅದನ್ನ ನಾವು ತಿಳ್ಕೊಳ್ಬೇಕು, ನಮ್ಗೆ ಏನಾಗ್ತಾ ಇದೆ, ಅದನ್ನ ಯಾರಿಂದ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು ಹೇಳುವುದನ್ನ ಈ ಮಾರ್ಗದಲ್ಲಿ ತಿಳ್ಕೊಂಡು ಅವರು ಅದರ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಬೇಕು. ನಿರಂತರವಾಗಿ ಈ ಒಂದು ಯೋಗಾಭ್ಯಾಸವನ್ನ ಮಾಡಬೇಕು, ಆವಾಗ ಅದರಲ್ಲಿ ಯಾವುದೇ ವ್ಯತ್ಯಾಸ ಕೂಡ ಆಗುವುದಿಲ್ಲ. ಯಾಕೆ ಕೇಳಿದ್ರೆ ನಾನೇ ಸ್ವಂತ ಅನುಭವದಲ್ಲಿ ಯಾವಾಗ ನಂದು ಶುರು ಆಯ್ತು, ಯಾವಾಗ ಮುಕ್ತಾಯ ಆಯ್ತು, ಮುಕ್ತಾಯ ಆದ ನಂತರ ನಾನು ಹೇಗಿದ್ದೇನೆ ಅದನ್ನ ಯಾವುದೇ ತೊಂದರೆ ಇಲ್ಲದಂತೆ ನಾನು ಅನುಭವಿಸಿದ್ದೇನೆ. ಆದ್ರೆ ಈ ಒಂದು ಋತುಸ್ರಾವ ನಿಂತಾಗ ಕೂಡ ಕೆಲವು ಜನ ಹೇಳ್ತಾರೆ, ಅಯ್ಯೋ ನನಗೆ ಹಿಂಗಾಯ್ತು ಹಂಗಾಯ್ತು ಅಂತೇಳಿ ಕೆಟ್ಟ ಪರಿಣಾಮಗಳನ್ನೆಲ್ಲ ಹೇಳ್ತಾರೆ. ಅದು ಆಗದೆ ಇದ್ದಂಗೆ ಕೂಡ ನಾವು ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಸರ್. ಈ ಯೋಗ ಮತ್ತು ಧ್ಯಾನದಿಂದ ನಾವು ಇದನ್ನ ಖಂಡಿತವಾಗಿಯೂ ಕೂಡ ನಾವು ಈ ಒಂದು ಸ್ಥಿತಿಯನ್ನ ಅಂದ್ರೆ ಇದರಿಂದ ಕೆಟ್ಟ ಪರಿಣಾಮ ಆಗದೆ ಇದ್ದ ರೀತಿಯಲ್ಲಿ ನಾವು ಮಾಡ್ಕೊಳ್ಬಹುದು.
1: ಈಗ ಈ ವರ್ಷದ ಒಂದು ಘೋಷವಾಕ್ಯ ಅಥವಾ ಒಂದು ಸ್ಲೋಗನ್ ಎನ್ನುವಂತಹದ್ದು ಆರೋಗ್ಯಯುತವಾಗಿ ವೃದ್ಧಾಪ್ಯವನ್ನು ಎದುರಿಸುವಂತಹದ್ದು. ಈ ನಿಟ್ಟಿನಲ್ಲಿ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ಅಂತ?
0: ವೃದ್ಧಾಪ್ಯ ಅಂದ ತಕ್ಷಣ ಎಲ್ರಿಗೂ ಕೂಡ ಸರ್ ಒಂಥರ ಹೆದರಿಕೆ. ಈಗ ಉದಾಹರಣೆಗೆ ನೋಡಿ, ಒಂದು 30-40 ವರ್ಷ ಆದ ತಕ್ಷಣ ನಮ್ಮ ಕೂದಲು ಹಣ್ಣಾಗ್ಬಿಡ್ತದೆ. ಅವಾಗ ನಮ್ಗೆ ಏನು ಸೂಯ್ಯೋಪ ನನಗೆ ವಯಸ್ಸಾಗೋಯ್ತು ಹೇಳಿ ಅದನ್ನ ನಾವು ಮುಚ್ಕೊಳ್ಳಿಕ್ಕೆ ಏನೋ ಒಂದಷ್ಟು ಬಣ್ಣಗಳನ್ನ ಹಚ್ಕೊಳ್ತೇವೆ. ಇನ್ನು ನಾನು ಎಷ್ಟು ಒಂದು 18-20 ವರ್ಷದಲ್ಲೇ ನಾನು ಇದ್ದೇನೆ ಹೇಳಿ 40 ವರ್ಷದಲ್ಲಿ ಆ ತೋರಿಕೆಯನ್ನ ನಾವು ಮಾಡ್ಕೊಳ್ತೇವೆ. ಆ ನಂತರ ಡ್ರೆಸ್ಗಳನ್ನ ಕೂಡ ಬದಲಾವಣೆ ಮಾಡ್ಕೊಳ್ತೇವೆ. ಯಾಕೆ ಕೇಳಿದ್ರೆ ಸಣ್ಣ ಮಕ್ಕಳು ಯಾವ ರೀತಿಯಲ್ಲಿ ಡ್ರೆಸ್ಗಳನ್ನ ಹಾಕೊಳ್ತಾರೆ ನೋಡ್ರಿ, ಚಂದ ಚಂದ ಅವರನ್ನ ಅಂದ್ರೆ ಆಕರ್ಷಣೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಒಂದು ವಯಸ್ಸಿಗೆ ಬಂದಾಗ ನಾವು ಮಾಡ್ಕೊಳ್ತೇವೆ. ಆದ್ರೆ ಅದೆಲ್ಲವೂ ಕೂಡ ಸರ್ ಕೃತಕ. ಈ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮವನ್ನ ಮಾಡುವುದರಿಂದ ನಮ್ಮ ಚರ್ಮದ ಸುಕ್ಕುಗಟ್ಟುವಿಕೆಯನ್ನ ನಾವು ಮುಂದೂಡಬಹುದು. ಈಗ ಸಾಮಾನ್ಯ ನೋಡ್ರಿ, ಒಂದು ಯಾರೋ ಒಂದು 40 ವರ್ಷ ಆಯ್ತು ಅಂದ್ರೆ ಸರಿಯಾಗಿ ಒಂದು 15 ನಿಮಿಷ ನಿಂತ್ಕೋ ಅಂದ್ರೆ ಅವರಿಗೇನು ನಿಂತರೆ ಮಂಡಿ ನೋವು, ಕೂತ್ರೆ ಸೊಂಟ ನೋವು, ಅಂದ್ರೆ ಗಂಟು ನೋವು ಸೊಂಟ ನೋವು ಸಾಮಾನ್ಯ ಸರ್. ಅದು ಯಾವುದು ಇರಬಾರದು ಅಂತೇಳಿ ಹೇಳಾದ್ರೆ ಇದರಲ್ಲಿ ಇರತಕ್ಕಂತ ಆರೋಗ್ಯ ಸಲಹೆಯನ್ನ ಪಡ್ಕೊಳ್ಬೇಕು, ಮತ್ತೆ ಆರೋಗ್ಯಕ್ಕಾಗಿ ಯೋಗ ಹೇಳುವುದನ್ನ 1/2 ಗಂಟೆ ಪಾಲನೆ ಮಾಡ್ಲೇಬೇಕು. ಈಗ ಉದಾಹರಣೆಗೆ ನಾನೇ ಹೇಳ್ತೇನೆ, ನನಗೆ ಈಗ 58 ವರ್ಷ ಮುಗೀತು ಸರ್. 58 ವರ್ಷದಲ್ಲಿ ನಾನಿನ್ನು ಗಂಟು ನೋವು ಸೊಂಟು ನೋವು ಅವ್ರು ಹೇಳಿದ ಕೇಳಿದಾಗ ಅಮ್ಮ ಇವರಿಗೆಲ್ಲ ಯಾಕೆ ಬರ್ತದೆ ಇದು ಅಂಥೇಳಿ ನನಗೆ ಅನಿಸ್ತದೆ. ಆದ್ರೆ ನಾನು ಅವರಂಗೆ ಇದ್ದಿದ್ರೆ ನನಗೂ ಕೂಡ ಅದು ಬರ್ತಿತ್ತು ಗೊತ್ತಿಲ್ಲ ಸರ್. ಇದರಿಂದ ಸಾಮಾನ್ಯವಾಗಿ ನಮ್ಮ ತೂಕವನ್ನ ಸಾಮಾನ್ಯವಾಗಿ ನನಗೆ ನೋಡಿದವರು ಎಲ್ಲರೂ ಹೇಳ್ತಾರೆ, ನೀವು 30 ವರ್ಷದಿಂದ ಹೀಗೆ ಇದ್ದೀರಲ್ಲ ಹೇಗೆ ಅಂತ. ನೀವು ಕೂಡ ಇರಬಹುದು, ಆದ್ರೆ ನಾನು ಹೇಳ್ದಂಗೆ ನೀವು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ನಾನಿದ್ದಂಗೆ ಇರಬಹುದು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಯಸುವುದೇನು, ನಾನು ಚಂದ ಕಾಣಬೇಕು. ಆದ್ರೆ ಸಾಮಾನ್ಯವಾಗಿ ನಮ್ಮ ನಡವಳಿಕೆ ಮೊದಲನೇದಾಗಿ ಬೇಕೇ ಬೇಕು. ಆ ನಂತರ ಆರೋಗ್ಯವಾಗಿ ಇದ್ರೆ ನಮ್ಮ ಚರ್ಮದ ಮೇಲೋ ಕೂದಲಿನ ಮೇಲೋ ಎಲ್ಲ ಒಂದು ಕೆಟ್ಟ ಪರಿಣಾಮ ಬೀರುವುದನ್ನ ನಾವು ಈ ಒಂದು ಯೋಗದಿಂದ ಸರ್ ಕಾಪಾಡಿಕೊಳ್ಬಹುದು, ನಮ್ಮ ಆಯುಷ್ಯನೂ ಕೂಡ ಮುಂದೆ ಹಾಕಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಈಗ ನಮ್ಮ ಹತ್ರ ಕೇಳ್ತಾರೆ, ಯೋಗ ಮಾಡಿ ಮಾಡಿ ನೀವು ಎಷ್ಟು ವರ್ಷ ಬದುಕ್ತೀರಿ, ಕಡೆ ಕೂಡ ನೀವು ಹೋಗೋದೇ ಅಲ್ವಾ ಅಂತೇಳಿ. ಆದ್ರೆ ಅದು ವಿಷಯ ಅಲ್ಲ, ನಾವು ಬೇಕಾದ್ರೆ ಒಂದು 70 ವರ್ಷನ 80 ವರ್ಷನ ಬೇಕಾದ್ರೆ 100 ವರ್ಷನ ಎಷ್ಟು ವರ್ಷ ಬದುಕಿದ್ರು ಕೂಡ ನಾವು ಹೇಗೆ ಬದುಕಿದ್ದೇವೆ, ಸ್ವತಂತ್ರವಾಗಿ ಆರೋಗ್ಯವಾಗಿ ನಾವು ಬದುಕಿದ್ದೇವೆ ಅನ್ನೋದು ನಮಗಿರ್ಬೇಕು, ಅದು ಬದುಕು. ಈಗ ನರಳಾಡ್ತಾ ಆಡ್ತಾ ಹಾಸಿಗೆ ಮೇಲೆ ಕೂತು 30 ವರ್ಷ ನಾನು ಹಾಸಿಗೆ ಮೇಲೆ 30 ವರ್ಷ ಊರು ತಿರುಗದೆ ಒಟ್ಟು ನನ್ಗೆ 80 ವರ್ಷ ನಾನು ಆಯುಷ್ಯ, ನಮ್ಮ ಅಪ್ಪ ಅಮ್ಮ ಎಲ್ಲ 70-80 ವರ್ಷ ಬದುಕಿದ್ರು, ಅದು ಬದುಕಿದ್ದು ಹೆಂಗೆ ಹೇಳುದು ಬೇಕೋ ಬೇಡವೋ. ಅದಕ್ಕಾಗಿ ನಾವು ಆರೋಗ್ಯವಂತರಾಗಿ ಇದ್ದಷ್ಟು ದಿನ ಮತ್ತೊಬ್ಬರಿಗೆ ಹೊರೆ ಆಗದೆ ನಾವು ಬದುಕಬೇಕು ಅಂದ್ರೆ ಈ ಎಲ್ಲ ಒಂದು ಕ್ರಿಯೆಯನ್ನ ಪ್ರತಿ ದಿವಸ ಮಾಡ್ಲೇಬೇಕು ಸರ್.
1: ಪ್ರಾದವರಿಗ ಯೋಗಾಸನವನ್ನ ಪ್ರತಿ ದಿವಸವೂ ಕೂಡ ನೀವು ಅನುಷ್ಠಾನ ಮಾಡಿಕೊಂಡು ಬಂದಂತವರು, ಜೊತೆಗೆ ಬೇರೆ ಬೇರೆ ಹಂತದಲ್ಲಿ ಸ್ಪರ್ಧೆಯಲ್ಲಿಯೂ ಕೂಡ ಭಾಗವಹಿಸಿದಂತವರು, ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡು ಇದೀಗ ರಾಷ್ಟ್ರ ಮಟ್ಟಕ್ಕೂ ಕೂಡ ನೀವು ಆಯ್ಕೆಯಾಗಿದ್ದೀರಿ. ಈ ಒಂದು ಆಯ್ಕೆಯ ಪ್ರಕ್ರಿಯೆ ಮತ್ತು ನೀವು ಇದರಲ್ಲಿ ಭಾಗವಹಿಸಿ ಪಡೆದಂತಹ ಒಂದು ಅನುಭವ ಈ ಬಗ್ಗೆ ಹೇಳಿ
0: ಸರ್. ನಾನು ಹೇಳದ್ನಲ್ವಾ, ಒಂದು 10 ವರ್ಷದಿಂದ ನಾನು ಯೋಗಾಭ್ಯಾಸದಲ್ಲಿ ತೊಡ್ಕೊಂಡಿದ್ದೇನೆ. ಈ ಒಂದು 5 ವರ್ಷದಿಂದ

0: ಆರೋಗ್ಯ ಸಿರಿ ಕಮ್ಯುನಿಟಿ ಹೇಳ್ತಕ್ಕಂತ ಒಂದು ನಮ್ಮ ಕಮ್ಯುನಿಟಿಯಲ್ಲಿ ನಾನು ವಾರದಲ್ಲಿ ಒಂದು ಅಥವಾ ಎರಡು ದಿನ ನಮ್ಮ ಮಹಿಳೆಯರಿಗಾಗಿ ಆ ಗ್ರೂಪ್ ಅಲ್ಲಿ ಆನ್ಲೈನ್ ಅಲ್ಲಿ ನಾನು ಕ್ಲಾಸ್ ಅಂತ ತಗೊಳ್ತೇನೆ. ಅವಾಗ ಸಾಮಾನ್ಯವಾಗಿ ನನ್ನ ಕ್ಲಾಸಿಗೆ 40-45 ಮಹಿಳೆಯರು ಅಲ್ಲಿ ಭಾಗವಹಿಸ್ತಾರೆ. ಯೋಗ ಕ್ಲಾಸ್ ಮುಗಿದ ತಕ್ಷಣ ಅದು 45 ನಿಮಿಷಗಳ ಕಾಲ ಯೋಗ ತರಬೇತಿಯನ್ನು ನಾನು ಮತ್ತೊಬ್ಬರಿಗೆ ಕೊಡೋದು. ಅವರೆಲ್ಲ ಜಾಯ್ನ್ ಆಗ್ತಾರೆ, ನನ್ನ ಹತ್ರ ಏನು ಆಗ್ತದೆ ಅದನ್ನೆಲ್ಲ ಅವರಿಗೆ ಕೊಟ್ಟು ಅವರೆಲ್ಲರ ಆರೋಗ್ಯ ಕಾಪಾಡುವುದು ನನ್ನ ಉದ್ದೇಶಕ್ಕಾಗಿ ನಾನು ಮಾಡಿದ್ದೇನೆ. ಉದಾಹರಣೆಗೆ ಒಬ್ಬರಿಗೆ ಸಹಾಯ ಮಾಡಬೇಕು ಅಂದ್ರೆ ದುಡ್ಡು ಕೊಡುವುದೇ ಸಹಾಯ ಅಂತೇಳಿ ತಿಳ್ಕೊಂಡ್ಬಿಡ್ತಾರೆ. ಅದಲ್ಲ ಸರ್, ನಿಮ್ಮ ಆರೋಗ್ಯವನ್ನ ನಾನು ಕಾಪಾಡ್ತೇನೆ, ಆರೋಗ್ಯಕ್ಕಾಗಿ ನಾನು ಸಲಹೆಯನ್ನು ಕೊಡ್ತೇನೆ ಹೇಳಿ ಅದರಿಂದ ನಿಮ್ಮ ಒಂದು ಆರೋಗ್ಯ ಸುಧಾರಣೆ ಆಯ್ತು ಅಂದ್ರೆ ಅದು ಒಂದು ಸಹಾಯ ಅಂತೇಳಿ ನಾನು ತಿಳ್ಕೊಂಡು ಆ ಒಂದು ಕಮ್ಯುನಿಟಿಯಲ್ಲಿ 5 ವರ್ಷದಿಂದ ನಾನು ಈ ತರಬೇತಿಯನ್ನ ಕೊಡ್ತಾ ಇದ್ದೇನೆ ಸರ್. ತರಬೇತಿಯನ್ನ ಕೊಡ್ತಾ ಅವರು ಏನು ಹೇಳ್ತಾರೆ ಕೇಳಿದ್ರೆ ನನ್ನನ್ನ ಉದಾಹರಣೆಯಾಗಿ 5 ವರ್ಷದಲ್ಲಿ ಒಂದೇ ಒಂದು ದಿನ ಅವ್ರು ಹೇಳ್ದ ಕ್ಲಾಸ್ ಅನ್ನ ನಾನು ಮಿಸ್ ಮಾಡ್ಕೊಳ್ಳಿಲ್ಲ. ಇವತ್ತು ನಿಮ್ಮ ಕ್ಲಾಸು ನೀವು ನಡೆಸಬೇಕು ಅಂದಾಗ ನಾನು ಹೋಗಿರ್ತೇನೆ. ಇದೇ ನನ್ನ ಕಾರ್ಯಕ್ರಮ, ಹೋಗ್ತೇನೆ ಹೋಗುದಿಲ್ಲ ಅನ್ನೋದಿಲ್ಲ, ಆದ್ರೆ ಇದೇ ನನಗೆ ಮೇನ್. ನಾನು ಇದನ್ನ 5 ವರ್ಷದಿಂದ ಪಾಲನೆ ಮಾಡ್ತಾ ಬಂದಿದ್ದೇನೆ. ಆಮೇಲೆ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಒಂದು 45 ನಿಮಿಷದ ಅವಧಿ ಮುಗಿದ ನಂತರ ನನ್ನನ್ನು ಅಪ್ರಿಶಿಯೇಟ್ ಮಾಡ್ತಾರೆ ಅವರು. ಕೆಲವಷ್ಟು ಮಾತು ನಮಗೇನಾಗ್ತದೆ ಕೇಳಿದ್ರೆ ಒಂದು ಪ್ರೇರಣೆ ಆಗ್ತದೆ. ಹೀಗೆ ಮಾಡ್ತಾ ನಾನು 5 ವರ್ಷದಲ್ಲಿ ಈ ಒಂದು ಯೋಗವನ್ನ ತುಂಬಾ ಚೆನ್ನಾಗಿ ನಿರಂತರವಾಗಿ ಮಾಡುವುದರಿಂದ ಒಳ್ಳೆ ಒಂದು ಅಭ್ಯಾಸವನ್ನ ರೂಢಿ ಮಾಡಿಕೊಂಡೆ. ಆ ನಂತರ ನಮ್ಗೆ ಒಬ್ರು ಸೋರ್ ಇದ್ದಾರೆ, ಶುಭಣ್ಣ ಭಟ್ ಅಂತ ಹೇಳೋರು, ಅವರು ಶಿಕ್ಷಕರೇ. ಅವರು ನನ್ನ ಹತ್ರ ಏನ್ ಹೇಳಿದ್ರು, ನೋಡು ರಾಧಕ್ಕ, ನೀನು ಒಂದು ಸ್ಪರ್ಧೆ ಭಾಗವಹಿಸಬೇಕು, ಆವಾಗ ನೀನ್ ಯಾರು ನೀನ್ ಹೇಗಿದ್ದೀಯ ಹೇಳುವುದು ನಿನ್ಗೆ ಗೊತ್ತಾಗ್ತದೆ, ಅದನ್ನ ನೀನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ನಾನು ಕಳೆದ ವರ್ಷ ಏನ್ ಮಾಡಿದೆ, ಆಯ್ತಪ್ಪ ಸುಬ್ಬಣ್ಣ ಅಂತೇಳಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇದನ್ನು ತುಂಬು ಅಂತೇಳಿ. ಅದು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಇತ್ತು, ಅದನ್ನ ನಾನು ತುಂಬಿದೆ. ಆಮೇಲೆ ಅದೇ ದಿನ ಹೋದೆ, ಅದು ಕಾರವಾರದಲ್ಲಿ ಮಾಲಾದೇವಿ ಕ್ರೀಡಾಂಗಣ ಅಂತೇಳಿ ಇತ್ತು, ಬಹಳ ಜನ ಬಂದಿದ್ರು. ಅಲ್ಲಿ ಸ್ಪರ್ಧೆಯನ್ನ ಕೊಟ್ಟೆ.
1: ಸ್ಪರ್ಧೆಯ ಸ್ವರೂಪದ ಬಗ್ಗೆ ಸ್ವಲ್ಪ.
0: ಸ್ಪರ್ಧೆ ಅಂದ್ರೆ ಯೋಗದಲ್ಲಿ 3 ರೀತಿಯ ಯೋಗ ಇತ್ತು. ಒಂದು ಸಾಂಪ್ರದಾಯಿಕ ಯೋಗ ಅಂತೇಳಿ ಟ್ರೆಡಿಷನಲ್, ಆದ್ರೆ ಅಲ್ಲಿ ನಿಯಮಗಳಿರ್ತವೆ, ಇಂಥದೇ ಸಮಯದ ಇದ್ರೊಳಗೆ ಇದೇ ಒಂದು ಯೋಗವನ್ನ ಮಾಡ್ಬೇಕು, ಯಾರು ಭಾಗವಹಿಸ್ತಾರೋ ಅದನ್ನ ಎಷ್ಟೊಂದು 5 ಆಸನ 10 ಆಸನ ಹಿಂಗ್ ಕೊಡ್ತಾರೆ. ಆ ಕೊಟ್ಟ ಆಸನನ್ನೇ ಎಲ್ಲರೂ ಮಾಡ್ಬೇಕು, ಅಷ್ಟೇ ಅವಧಿಯಲ್ಲಿ ಹೋಲ್ಡ್ ಮಾಡಿರ್ಬೇಕು ಅದನ್ನ. ಆ ರೀತಿಯ ಒಂದು ನಿಯಮ ಇರ್ತದೆ, ಆ ನಿಯಮದ ಪ್ರಕಾರ ನಾವು ಮಾಡಿ ಅದನ್ನ ಮುಗಿಸಿ ನಾನೇನ್ ಮಾಡಿದೆ, ಮನೆ ಬಂದು 3 ಗಂಟೆ ಮನೆ ಬಂದಿದ್ದೇನೆ, 7 ಗಂಟೆಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದಾರಂತೆ ಅವರು. ಆವಾಗ ನಿನಗೆ ಇಲ್ಲಿ 2nd ಪ್ರೈಸ್ ಬಂತು ಅಂತ ಹೇಳಿದ್ರು, ಬಹಳ ಖುಷಿ ಆಯ್ತು. 2nd ಪ್ರೈಸ್ ಬಂದವರಿಗೂ ಕೂಡ ಸರ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಗೆ ಅವಕಾಶ ಇತ್ತು, ಅಲ್ಲಿ ಕೂಡ ಹೋದೆ. ಆಮೇಲೆ ಅಲ್ಲಿ ನನ್ನ ನಂಬರ್ ಬರ್ಲಿಲ್ಲ. ಈ ವರ್ಷ ಮತ್ತೆ ನಾನೇ ಪ್ರೇರಿತನಾಗಿ, ನಾನು ಕಳೆದ ವರ್ಷ 2nd ಬಂದಿದ್ದಾನಲ್ಲ, ಈ ವರ್ಷ ಸ್ವಲ್ಪ ಭಾಗವಹಿಸಿ ಹಾ ತಲೆಯಲ್ಲಿ ಇಟ್ಕೊಂಡು ಆನ್ಲೈನ್ ಅನ್ನ ತುಂಬದೆ ಸಿರ್ಸಿಯಲ್ಲಿ ಇತ್ತು. ಅದು ಸಿರ್ಸಿಗೆ ಹೋದಾಗ ನನಗನ್ಸಿತ್ತು ಏನೇ ನಂಬರ್ ಬರ್ತೇನೋ ಬಿಡ್ತೇನೋ ಗೊತ್ತಿಲ್ಲ. ಕೊನೆಗೆ ನೋಡಿದ್ರೆ ಅಲ್ಲಿ ಫಸ್ಟೇ ಬಂತು ನಂದು. ಈ ವರ್ಷದಲ್ಲಿ ಆರ್ಟಿಸ್ಟಿಕ್ ಯೋಗ, ಆರ್ಟಿಸ್ಟಿಕ್ ಯೋಗ ಅಂದ್ರೆ ಸರ್ ಕಲಾತ್ಮಕ ಯೋಗ ಅಂತ ಹೇಳಿ, ಅಂದ್ರೆ 2.5-3 ನಿಮಿಷಗಳ ಕಾಲದಲ್ಲಿ ಒಂದು ಹಾಡನ್ನ ಹಾಕೊಳ್ಬೇಕು, ಆ ಹಾಡಿನ ನಾದಕ್ಕೆ ನಾವು ಹೆಜ್ಜೆ ಹಾಕ್ತಾ 10 ಆಸನಗಳನ್ನು ಮಾಡಬೇಕು. ಅಂದ್ರೆ ನಿಂತು ಮಾಡುವಂತ 2 ಆಸನ, ಆಮೇಲೆ ಅದು ಲೆಗ್ ಬ್ಯಾಲೆನ್ಸ್ ಆಗಿರ್ಬೇಕು, ಆ ನಂತರ ಕುಳಿತು ಕೈ ಮೇಲೆ ಬ್ಯಾಲೆನ್ಸ್ ಮಾಡ್ಬೇಕು ಅಂತದ್ 2, ಆ ನಂತರ ಮುಂದೆ ಬಾಗುವಂತ 2 ಆಸನ, ಹಿಂದೆ ಬಾಗುವಂತ 2 ಆಸನ, ಟ್ವಿಸ್ಟ್ 2, ಒಟ್ಟು 10 ಆಸನಗಳನ್ನ ಈ ವೆರೈಟಿಯಲ್ಲೇ ಮಾಡ್ಬೇಕು ಸರ್. ಯಾವ್ದಾರು ಮಾಡಿದೆ ಅಂದ್ರೆ ಮಾರ್ಕ್ಸ್ ಬರಲ್ಲ. ನಾನು ಇಷ್ಟನ್ನು ಮಾಡಿದ್ದೇನೆ, 2.5 ನಿಮಿಷಕ್ಕೆ ಮುಗಿಸಿದ್ದೇನೆ, ಹಾಡಿಗೆ ತಕ್ಕಂತ ಹೆಜ್ಜೆ ಕೂಡ ಹಾಕಿದ್ದೇನೆ. ಆವಾಗ ನನಗೆ ಇದರಲ್ಲಿ ಫಸ್ಟ್ ಬಂತು. ಫಸ್ಟ್ ಬಂದಾಗ ತುಂಬಾ ಖುಷಿ ಆಯ್ತು, ಅಯ್ಯೋ ಕಳೆದ ವರ್ಷ ನನ್ಗೆ 2nd ಬಂದಿತ್ತು, ಈ ವರ್ಷ ಫಸ್ಟ್ ಆಯ್ತು. ಫಸ್ಟ್ ಬಂದ ಮೇಲೆ ನಮ್ಗೆ ನಮ್ಮ ಅಮೇತಿ ಅಲ್ಲಿಗೆ ನಿಲ್ಲೋದಿಲ್ಲಲ್ಲ, ರಾಜ್ಯ ಮಟ್ಟಕ್ಕೂ ನಾವು ಆಯ್ಕೆ ಆದಾವಾಗ ಬಹಳ ಖುಷಿ ಆಯ್ತು. ರಾಜ್ಯ ಮಟ್ಟಕ್ಕೂ ಕೂಡ ನಾನು ಹೋದೆ, ಅದು ಈ ವರ್ಷ ಬೆಂಗಳೂರಲ್ಲೇ ಇತ್ತು ಸರ್. ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವುದೇ ಒಂದು ಹೆಮ್ಮೆ ಅಂತ ಹೇಳ್ಕೊಂಡು ಹೋದೆ ಸರ್. ಅಲ್ಲಿ 23 ಜನ ಸ್ಪರ್ಧಿಗಳಿದ್ರು, ಅದರಲ್ಲಿ ಕಲಾತ್ಮಕ ಯೋಗ ಒಂದು ವಿಶೇಷವಾದದ್ದು, ಅದನ್ನ ಎಲ್ಲರೂ ಮಾಡುವುದನ್ನ ನಾನು ನೋಡ್ತಾ ನನ್ನ ಪಾಳಿನೂ ಬಂತು. ಆದ್ರೆ ಈ ಸಮಯದಲ್ಲಿ ನಾನು ಏನ್ ಮಾಡಿದ್ದೀನಿ ಕೇಳಿದ್ರೆ, ನನ್ನ ಹತ್ರ ಏನಾಗ್ತದೋ ಅಷ್ಟು ಎಫರ್ಟ್ ಅನ್ನು ಕೂಡ ಹಾಕಿದ್ದೇನೆ, ಪ್ರತಿಯೊಬ್ರು ಕೂಡ ಹೇಗ್ ಮಾಡ್ತಾರೆ ಹೇಳುವುದನ್ನ ನೋಡಿದ್ದೇನೆ. ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನಾಯ್ತು, ನನ್ನ ಅವಧಿ ಮುಗಿತಪ್ಪ ನಾನು ಬಂದ್ಬಿಟ್ಟಿದ್ದೆ, ಅದು ಇಲ್ಲಿ ಕೂತು ರಾತ್ರಿ 9:30 ಆಗಿದೆ, ಅಲ್ಲಿ ತನಕನೂ ನಾನು ಕೂತು ಎಲ್ಲರೂ ಹೇಗ್ ಮಾಡ್ತಾರೆ, ಯಾಕೆಂದ್ರೆ ನಾನೇ ಒಂದು ತಿಳ್ಕೊಳ್ಳೋದಲ್ಲಲ್ವಾ, ಅದು ವಿಭಿನ್ನತೆಯನ್ನ ನಾವು ನೋಡ್ಬೇಕು ಹೇಳುವ ದೃಷ್ಟಿಯಿಂದ ಎಲ್ಲವನ್ನ ನೋಡಿದೆ. ಕೊನೆಗೆ ರಿಸಲ್ಟ್

0: ಕೂಡ ಅನೌನ್ಸ್ ಮಾಡುವಂತ ಸಮಯ ಬಂತು. ಫಸ್ಟ್ ಪ್ರೈಸ್ ಹೇಳುವಾಗ ರಾಧಾ ಭಟ್ ಉತ್ತರ ಕನ್ನಡ ಇವರು ಫಸ್ಟ್ ಬಂದಿದ್ದಾರೆ ಅಂತ ಹೇಳಿದಾಗ ನನ್ನ ಖುಷಿ ಬಹಳ ಆಯ್ತು. ಮುಂದಿನ ಹಾದಿ ನಮ್ಗೆ ರಾಷ್ಟ್ರಮಟ್ಟಕ್ಕೂ ಕೂಡ ನಾನು ಹೋಗಿ ಭಾಗವಹಿಸಿದೆ.
1: ವಿಶೇಷವಾದಂತ ಏನು ತರಬೇತಿ ಅನ್ಬೇಕಾಗ್ತದೆ? ಈಗ
0: ನಾನು ಇಲ್ಲಿವರೆಗೆ ಸ್ವಂತ ನಾನು ರೂಢಿ ಮಾಡ್ಕೊಂಡದ್ದು, ಅದಕ್ಕಾಗಿ ಅದನ್ನೇ ನಾನು ಮುಂದುವರಿಸಿ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ನಾನು ಹೆಂಗೆ ಅಂತೇಳಿ ನೋಡ್ಕೊಂಡ್ ಬರುವಂತ ಒಂದು ಸದಾವಕಾಶ ನನಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಭಾಗವಹಿಸಿ ಬರುವಂತ ವಿಚಾರವನ್ನ ನಾನು
1: ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪುರಸ್ಕೃತರಾಗಿರುವುದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ಹೆಜ್ಜೆಗೆ ಶುಭವನ್ನು ಕೂಡ ಹಾರೈಸ್ತಾ ಇದ್ದೀವಿ. ನಮ್ಮೆಲ್ಲ ಕೇಳುಗರ ಪರವಾಗಿ ರಾಧಾ ಎಂ ಭಟ್ಟವರೇ, ಯೋಗಾಸನ ಎನ್ನುವಂತಹದ್ದು ಪ್ರತಿನಿತ್ಯವೂ ಕೂಡ ನಾವು ಅನುಷ್ಠಾನ ಮಾಡಬೇಕಾಗಿರುವಂತಹ ಒಂದು ಜೀವನ ಕ್ರಮ, ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಈ ಯೋಗಾಸನ ಇರುವಂತಹದ್ದು, ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಪಾನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.

ಶ್ರೋತೃಗಳೇ, ಸಮಯ 12:31:15 ಆಗಲಿದೆ. ಇನ್ನು ಮುಂದೆ 12:35 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎ.ಆರ್. ಮಧುಸೂದನ್ ಅವರೊಂದಿಗೆ ಸಂದರ್ಶನವಿದೆ. ಇವರನ್ನು ಸಂದರ್ಶನ ಮಾಡುವವರು ಪಿ.ಎಂ. ಜಗದೀಶ್.

ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಮಣ್ಣು ಆರೋಗ್ಯ ಚೀಟಿ ಮಾತನಾಡುವವರು ಪ್ರಸನ್ನ. ನಮ್ಮ ನಿಲಯದಿಂದ ಒಂದು ಗಂಟೆ 20 ನಿಮಿಷಕ್ಕೆ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 2:40ಕ್ಕೆ ಬೆಂಗಳೂರು ಕೇಂದ್ರದಿಂದ ಹಕ್ಕಿಯ ಬಳಗ. ನಮ್ಮ ನಿಲಯದಿಂದ 3:00ಗೆ ರೂಪಕ ಮರದಿಂದ ಮಳೆ ಇಳೆಗೆ ಕಳೆ, ರಚನೆ ಸುರೇಂದ್ರನಾಥ್ ಸಾತ್ವಿಕ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 3:30ಕ್ಕೆ ನಾಟಕ ಅಂಬಿಗ, ಮೂಲ ಮಲಯಾಳಂ ಟಿ ಎನ್ ಗೋಪಿನಾಥನ್ ನಾಯರ್, ಕನ್ನಡಕ್ಕೆ ಅನುವಾದ ಬಿ ಎ ತಿಮ್ಮಪ್ಪ, ನಿರ್ಮಾಣ ಅಬ್ದುಲ್ ರಶೀದ್. 4:00ಗೆ ನಮ್ಮ ನಿಲಯದಿಂದ ಚಿಣ್ಣರ ಲೋಕ ಶಿಶುಗೀತೆಗಳನ್ನು ಕೇಳುವಿರಿ. 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00ಗೆ ನಮ್ಮ ನಿಲಯದಿಂದ ಕ್ರೀಡಾಲಹರಿ ಕಾರ್ಯಕ್ರಮದಲ್ಲಿ ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ರಾಜ್ಯಮಟ್ಟದ ರೈಫಲ್ ಶೂಟರ್ ಹಾಗೂ ಪರ್ವತಾರೋಹಿ ಜಮ್ಮಡ ಪ್ರೀತ್ ಅಪ್ಪಯ್ಯ ಅವರೊಂದಿಗೆ

ಸಂದರ್ಶನವಿದೆ. ಪ್ರಸ್ತುತಿ ವಿನೋದ್ ಮೂಡಗದೆ. ಸಂಜೆ 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. ಆರು ಗಂಟೆ 5 ನಿಮಿಷಕ್ಕೆ ರೈತ ಧ್ವನಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಕುರಿತು ಅಜ್ಜಗುಟ್ಟರ ಶ್ರೀ ಗಿರೀಶ್ ಅವರೊಂದಿಗೆ ಸಂದರ್ಶನವಿದೆ. ನಂತರ ಹವಾಮಾನ ವರದಿ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ರಾತ್ರಿ 9:30ಕ್ಕೆ ಯುವವಾಣಿಯಲ್ಲಿ ಕರ್ನಾಟಕ ಸಂಗೀತ ಮತ್ತು ಭರತನಾಟ್ಯ ವಿಭಾಗದ ವಿದ್ಯಾರ್ಥಿನಿ, ಮಹತ್ವಾಕಾಂಕ್ಷಿ ಜೈವಿಕ ತಂತ್ರಜ್ಞಾನಜ್ಞ, ಲೇಖಕಿ, ಕಲಾವಿದೆ ಮತ್ತು ಶುಭವಿ ವಿನ್ಯಾಸಗಳ ಸಂಸ್ಥಾಪಕಿ ಸಮುದ್ರತಾ ಎಸ್ ಅವರೊಂದಿಗೆ ಸಂದರ್ಶನವಿದೆ.

0: ಶ್ರೋತೃಗಳೇ, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ.
1: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಆರಂಭದಲ್ಲಿ ಕೇಳಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹಾಗೆಯೇ ಕಿವಿ ಮೂಗು ಮತ್ತು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದಂಥ ಡಾಕ್ಟರ್ ಮೋಹನ್ ಅಪ್ಪಾಜಿಯವರು. ನಮಸ್ಕಾರ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೇ.
3: ನಮಸ್ಕಾರ.
2: ಈಗ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ನಾವು ಹೆಚ್ಚು ಕೇಳ್ತಾ ಇದ್ದೀವಿ.
3: ಹೌದು.
2: ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಅರಿವನ್ನ ಮೂಡಿಸೋದು ಬಹಳ ಅವಶ್ಯಕ.
3: ಹೌದು.
2: ಮೊದಲಿಗೆ ಈ ಥೈರಾಯ್ಡ್ ಗ್ರಂಥಿ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ತೀರಾ?
3: ಈ ಥೈರಾಯ್ಡ್ ಗ್ರಂಥಿ, ಅದನ್ನ ಕಾಮನ್ ಆಗಿ ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಇದೊಂದು ಎಂಡೋಕ್ರೈನ್ ಗ್ಲ್ಯಾಂಡ್, ನಮ್ಮ ಕುತ್ತಿಗೆ ಮುಂಭಾಗದಲ್ಲಿ ಇರ್ತದೆ, ಸ್ಕಿನ್ ಒಳಭಾಗದಲ್ಲಿ. ಇದು ಸುಮಾರು ಒಂದು 25 ಗ್ರಾಂ ಇರ್ಬೋದು, ಒಂದು ಸಣ್ಣ ಗ್ರಂಥಿ. ಅದು ಎಲ್ಲ ನಮ್ಮ ಬಾಡಿ, ಹಾರ್ಟ್, ಟೆಂಪರೇಚರ್ ಎಲ್ಲಾನು ರೆಗ್ಯುಲೇಟ್ ಮಾಡ್ತದೆ. ಅಷ್ಟೊಂದು ಇಂಪಾರ್ಟೆಂಟ್ ಗ್ಲ್ಯಾಂಡ್ ಅದು. ಸೊ ಅದರ ಹಾರ್ಮೋನು ಥೈರಾಕ್ಸಿನ್ ಹಾರ್ಮೋನ್ ಅಂತ ಹೇಳ್ತೇವೆ. ಅದು ಇಡೀ ನಮ್ಮ ದೇಹದ ಗ್ರೋತ್ ಇರ್ಬೋದು, ಎಲ್ಲ ಸೆಲ್ ಮೆಟಾಬಾಲಿಸಮ್ ಇರ್ಬೋದು, ಟೆಂಪರೇಚರ್ ರೆಗ್ಯುಲೇಷನ್ ಇರ್ಬೋದು, ನಮ್ಮ ಬಾಡಿದು ಹಾರ್ಟ್ ಬೀಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು. ಈ ಥೈರಾಕ್ಸಿನ್ ಹಾರ್ಮೋನ್ ಅಷ್ಟೊಂದು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ಸೊ ನಮ್ಮ ಮಡಿಕೇರಿ ಮತ್ತೆ ಕೊಡಗಿನಲ್ಲಿ ಸ್ವಲ್ಪ ಇದು ಕಾಮನ್ ಡಿಸಾರ್ಡರ್ ಆಗಿ ಕಂಡು ಬರ್ತವೆ, ನಮ್ಮ ಹತ್ರ ಟ್ರೀಟ್ಮೆಂಟ್ ಬರ್ತಾರೆ.
2: ಕಾರಣ ಏನಿರ್ಬೋದು ಅಂತೀರಾ?
3: ಕಾರಣ ಅಂದ್ರೆ ಒಂದು ಎತ್ತರದ ಪ್ರದೇಶ ಇದು, ಅದರಿಂದ ಅಯೋಡಿನ್ ಡಿಫಿಷಿಯನ್ಸಿ ಸ್ವಲ್ಪ ಕಾಮನ್ ಇದೆ ಇಲ್ಲಿ. ಹಾಗಾಗಿ ಈಗ ಇತ್ತೀಚೆಗೆ ಅಯೋಡೈಸ್ ಸಾಲ್ಟ್ ಬಂದ್ಮೇಲೆ ಸ್ವಲ್ಪ ಕಮ್ಮಿ ಇದು. ಎನದರ್ ಕಾಸ್ ಏನಂದ್ರೆ ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್, ಜೆನೆಟಿಕ್ ಇರ್ಬೋದು ಅಥವಾ ಆಟೋಇಮ್ಯೂನ್ ಡಿಸೀಸ್ ಇರ್ಬೋದು. ಸೊ ಅನೇಕ ಕಾರಣದಿಂದ, ಬಟ್ ಮೇನ್ ಆಗಿ ಅಯೋಡಿನ್ ಡಿಫಿಷಿಯನ್ಸಿ ಇಂದ ಬರುವಂತ ಕಾಯಿಲೆ ಇದು.
2: ಈಗ ಸಾಮಾನ್ಯವಾದ ಈ ಥೈರಾಯ್ಡ್ ಕಾಯಿಲೆಗಳು ಯಾವ್ಯಾವ ಅಂತೀರಾ?
3: ಥೈರಾಯ್ಡ್ ಕಾಯಿಲೆಗಳು ಮೂರು ತರದ್ದು ಇರ್ತದೆ. ಒಂದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಅದು ಥೈರಾಕ್ಸಿನ್ ಹಾರ್ಮೋನ್ ಬಾಡಿಲಿ ಜಾಸ್ತಿ ಆಗಿ ಅದರಿಂದ ಪರಿಣಾಮ ಆಗಿ

0: ಈ ಥೈರಾಕ್ಸಿನ್ ಹಾರ್ಮೋನ್ ಎಲ್ಲ ಬಾಡಿ ಟಿಶ್ಯೂಸ್ ಮೇಲೂ ಆಕ್ಟ್ ಆಗ್ತದೆ. ಸೊ ಅವರಿಗೆ ಪಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ, ನಾಡಿ ಮಿಡಿತ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಇರ್ತದೆ, ಆಂಗ್ಸೈಟಿ ಜಾಸ್ತಿ ಇರ್ತದೆ. ಮತ್ತೆ ಕೋಲ್ಡ್ ಇದರಲ್ಲಿ ಹಾಟ್ ವೆದರ್ ನ ಅವರು ಬೇರ್ ಮಾಡಕ್ ಆಗೋದಿಲ್ಲ, ಆಂಗ್ಸೈಟಿ, ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ಗೆ, ಅನೇಕ ಗ್ಯಾಸ್ಟ್ರೋಎಂಟರಿಟಿಸ್ ಸಿಂಪ್ಟಮ್ಸ್, ಬೇದಿ ಆ ತರ ಎಲ್ಲ ಅನೇಕ ಸಿಂಪ್ಟಮ್ಸ್ ಕಂಡು ಬರ್ತದೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ. ಮತ್ತೆ ಕೋಪ ಬರೋದು, ಬಾಡಿ ವೀಕ್ ಆಗೋದು, ಇಂಥದ್ದೆಲ್ಲ ತುಂಬಾ ಕಂಡು ಬರ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ಹೈಪೋಥೈರಾಯ್ಡಿಸಮ್, ಬಾಡಿಲಿ ಥೈರಾಕ್ಸಿನ್ ಕಮ್ಮಿ ಇರ್ತದೆ, ಸರ್ಕ್ಯುಲೇಟಿಂಗ್ ಹಾರ್ಮೋನ್ ಕಮ್ಮಿ ಇರ್ತದೆ, ಅದರಿಂದ ಅವರು ಲೆಥಾರ್ಜಿಕ್ ಸೋಮೇರಿಗಳಾಗಿರ್ತಾರೆ. ಮತ್ತೆ ಅವರಿಗೆ ಅದರಿಂದ ಪರಿಣಾಮವಾಗಿ ಬೇರೆ ಅನೇಕ ತೊಂದರೆಗಳಾಗ್ತವೆ, ಬಾಡಿ ಡೆವಲಪ್ಮೆಂಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತೆ ಆಂಗ್ಸೈಟಿ ಇರ್ಬೋದು, ಇಂಥದ್ದು ಅನೇಕ ಕಂಡು ಬರ್ತದೆ. ಬಾಡಿ ತುಂಬಾ ದಪ್ಪ ಆಗ್ತದೆ ಅವರಿಗೆ.
1: ಇದು ಎರಡನೇದು.
0: ಹೌದು. ಮತ್ತೆ ಮೂರನೇದು ಇನ್ಫೆಕ್ಷನ್ ಇರ್ಬೋದು, ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ, ಆ ಥೈರಾಯ್ಡ್ ಗ್ಲ್ಯಾಂಡ್ ಗೆ ಇನ್ಫೆಕ್ಟ್ ಆಗ್ಬಿಟ್ಟು ಅದನ್ನೊಂದು ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ. ಮತ್ತೆ ಆಟೋ ಇಮ್ಯೂನ್ ಪ್ರಾಬ್ಲಮ್ ಇಂದ ಬಾಡಿಲಿ ಆಟೋ ಆಂಟಿಬಾಡೀಸ್ ಡೆವಲಪ್ ಆಗ್ಬಿಟ್ಟು ಅದನ್ನ ಅಟ್ಯಾಕ್ ಮಾಡ್ತದೆ ಥೈರಾಯ್ಡ್ ಸೆಲ್ಸ್ ನ. ಸೊ ಅದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಅದನ್ನ ನಾವು ಕಾಮನ್ ಆಗಿ ಹಶಿಮೋಟೋಸ್ ಗಾಯ್ಟರ್ ಅಂತ ಹೇಳ್ತೀವಿ.
1: ಈ ಥೈರಾಯ್ಡ್ ಗ್ರಂಥಿ ಹೇಗೆ ಕೆಲಸ ಮಾಡುತ್ತೆ ಅಂತೀರಿ?
0: ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೀಟ್ ಮಾಡಲಿಕ್ಕೆ, ಸಿಂಥಸೈಸ್ ಮಾಡಲಿಕ್ಕೆ ಥೈರಾಕ್ಸಿನ್ ಹಾರ್ಮೋನ್ ಬೇಕಾಗ್ತದೆ. ಸೊ ಥೈರಾಕ್ಸಿನ್ ಹಾರ್ಮೋನ್ ಅದನ್ನ ಹೆಂಗೆ ಸಿಂಥಿಸಿಸ್ ಆಗ್ತದೆ ಅಂದ್ರೆ, ಬಾಡಿಲಿ ನಾವು ಏನು ಆಹಾರ ತಗೊಳ್ತೀವಿ, ಉಪ್ಪು ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅದರಿಂದ ಬಾಡಿಯಿಂದ ಅಯೋಡಿನ್ ತಗೊಂಡು ಥೈರಾಯ್ಡ್ ಸೆಲ್ಸ್ ಅದನ್ನ ಸಿಂಥಿಸೈಸ್ ಮಾಡುತ್ತೆ, ಹಾರ್ಮೋನ್ ಸಿಂಥಿಸೈಸ್ ಮಾಡಿ ಬ್ಲಡ್ ಸ್ಟ್ರೀಮ್ ಗೆ ಬಿಡ್ತದೆ ಅದು, ಅದನ್ನ T3 T4 ಅಂತ ಹೇಳ್ತೇವೆ. ಸೊ T3 ಹಾರ್ಮೋನ್, ದಟ್ ಈಸ್ ಥೈರಾಕ್ಸಿನ್ ಹಾರ್ಮೋನ್, ನಮ್ಮ ದೇಹದ ಎಲ್ಲ ಸೆಲ್ಸ್ ಡೆವಲಪ್ಮೆಂಟ್ಗೂ ಬೇಕಾಗ್ತದೆ, ಇನ್ಕ್ಲೂಡಿಂಗ್ ಹಾರ್ಟ್ ಟಿಶ್ಯೂಸ್, ಬ್ರೈನ್ ಟಿಶ್ಯೂಸ್, ಎಲ್ಲದಕ್ಕೂ ಅದು ಬೇಕಾಗ್ತದೆ.
1: ಇನ್ನು ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಈ ಥೈರಾಯ್ಡ್ ಕಾಯಿಲೆ ಬಂದಿದೆ ಅಂತ ಹೇಗೆ ನಿರ್ಣಯಿಸಲಾಗುತ್ತೆ ಅಂತೀರಾ?
0: ಕ್ಲಿನಿಕಲ್ಲಿ ನಾವು ಅವ್ರನ್ನ ನೋಡಿದಾಗಲೇ ನಮ್ಗೆ ಒಂದು ಡೌಟ್ ಇರ್ತದೆ, ಇವ್ರಿಗೆ ಸಮ್ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತ. ಮತ್ತೆ ನಾವು ಆ ತರ ಕ್ಲಿನಿಕಲ್ಲಿ ಫಸ್ಟ್ ನಾವು ಅಸೆಸ್ ಮಾಡಿದ್ಮೇಲೆ ಅವ್ರ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೇವೆ, ನೀಡಲ್ ಟೆಸ್ಟ್ ಮಾಡ್ತೇವೆ. ಸೊ ಅನೇಕ ಟೆಸ್ಟ್ ಗಳು ಮಾಡ್ತೇವೆ, ಅದರಲ್ಲಿ ನಾವು ಪತ್ತೆ ಹಚ್ಚಬಹುದು. ಹಾರ್ಮೋನ್ ಜಾಸ್ತಿ ಇದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಹಾರ್ಮೋನ್ ಕಮ್ಮಿ ಇದ್ರೆ ಹೈಪೋಥೈರಾಯ್ಡಿಸಮ್ ಅಂತೀವಿ, ನಾರ್ಮಲ್ ಇದ್ರೆ ಯೂ ಥೈರಾಯ್ಡ್ ಅಂತ ಹೇಳ್ತೇವೆ.
1: ಅಂದ್ರೆ ಈಗ ಈ ಲಕ್ಷಣಗಳನ್ನ ನಾವು ನೋಡಿದ್ರೆ ಹೇಗೆ ಗುರುತಿಸಬಹುದು ಇವರಿಗೆ ಇರಬಹುದು ಥೈರಾಯ್ಡ್ ಅಂತ?
0: ಲಕ್ಷಣಗಳು ಒಂದು, ಇವಾಗ ಅವ್ರಿಗೆ ಕುತ್ತಿಗೆ ಜಾಗದಲ್ಲಿ ಟ್ಯೂಮರ್ಸ್ ಏನಾದ್ರು ಬಂದ್ರೆ ಗಾಯ್ಟರ್ ಅಂತ ಹೇಳ್ತೇವೆ, ದಪ್ಪ ಇರ್ತದೆ, ಟ್ಯೂಮರ್ಸ್ ಇದ್ರೆ ಕಂಡು ಬರ್ತದೆ, ಒಂದು ದೊಡ್ಡ ಗೆಡ್ಡೆ ಆಗಿರ್ತದೆ,
1: ಊತ
0: ಇರ್ತದೆ, ಅದು ಕಾಣ್ತದೆ. ಕೆಲವು ಸಾರಿ ಏನು ಕಾಣೋದಿಲ್ಲ, ಬಟ್ ಅವರಿಗೆ ಸಿಂಪ್ಟಮ್ಸ್ ಇರ್ತದೆ, ಐದರ್ ಹೈಪರ್ ಥೈರಾಯ್ಡಿಸಮ್ ಸಿಂಪ್ಟಮ್ ಇರ್ತದೆ ಅಥವಾ ಹೈಪೋ ಥೈರಾಯ್ಡಿಸಮ್ ಸಿಂಪ್ಟಮ್ಸ್ ಇರ್ತದೆ. ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಅವರಿಗೆ ಪಲ್ಸ್ ರೇಟ್ ಎಲ್ಲ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಇರ್ತದೆ, ಸ್ವೆಟ್ಟಿಂಗ್ ಇರ್ತದೆ. ಸೊ ಅನೇಕ ಸಿಂಪ್ಟಮ್ಸ್ ಇರ್ತದೆ ಅವರಿಗೆ. ಹೈಪೋಥೈರಾಯ್ಡಿಸಮ್ ಆಗ್ಲಿ ಹೇಳಿದೆ ತಮ್ಗೆ, ಅವರು ಸೋಮಾರಿ ಲೆಥಾರ್ಜಿಕ್ ಆಗಿ ಮಂಕ್ ಆಗಿರ್ತಾರೆ, ಯಾವಾಗ್ಲೂ ನಿದ್ರೆ ಯಾವಾಗ್ಲೂ ಜಾಸ್ತಿ ಇರ್ತದೆ. ಸೊ ಅಂತ ನಮ್ಗೆ ಕಂಡು ಬಂದಲ್ಲಿ ನಾವು ಅವ್ರನ್ನ ಲ್ಯಾಬೊರೇಟರಿ ಟೆಸ್ಟ್ ಗೆ ಒಳಪಡಿಸ್ತೇವೆ.
1: ಅಂದ್ರೆ ಈಗ ಈ ಮಧುಮೇಹ ಇದೆಯಲ್ಲ,
0: ಹೌದು,
1: ಮಧುಮೇಹ ಮತ್ತೆ ಈ ಥೈರಾಯ್ಡ್, ಇದನ್ನ ಎರಡನ್ನೂ ಕೂಡ ಏನಾದ್ರೂ ಸ್ವಲ್ಪ ಸರಿಯಾಗಿ, ನಮ್ಮ ರೋಗಿಗಳು ಥೈರಾಯ್ಡ್ ಇದ್ದಾಗ ಮಧುಮೇಹ ಇದೆ ನನಗೆ ಅದಕ್ಕೆ ಸಣ್ಣಗಾಗಿದ್ದೀನಿ ಅಂತ ತಿಳ್ಕೋಬಹುದು ಏನಾದ್ರೂ?
0: ಹೌದು, ಅವರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಈ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತಾನೆ ಗೊತ್ತಿರೋದಿಲ್ಲ ಫಸ್ಟ್ ಟೈಮ್ ಆಕ್ಚುಲ್ ಆಗಿ. ಅದಕ್ಕೆ ಅವರು ಅವರ ಪರ್ಸನಲ್ ಡಾಕ್ಟರ್ ನ ನೋಡ್ಕೋಬೇಕು, ಫ್ಯಾಮಿಲಿ ಫಿಸಿಷಿಯನ್ ಕಾಣ್ಬೇಕು, ಸರ್ಜನ್ಸ್ ನ ಕಾಣ್ಬೇಕು, ಫಿಸಿಷಿಯನ್ಸ್ ನ ಕಾಣ್ಬೇಕು. ಸೊ ಅವರಿಗೆ ಮಧುಮೇಹ ಇರೋದು ಗೊತ್ತಾಗ್ತದೆ, ಬಟ್ ಈ ಥೈರಾಯ್ಡ್ ಡಿಸಾರ್ಡರ್ ಬರುವಂತದ್ದು ಅದನ್ನ ಸಪರೇಟ್ ಆಗಿ ನಾವು ಇನ್ವೆಸ್ಟಿಗೇಟ್ ಮಾಡ್ಬೇಕಾಗ್ತದೆ. ಕೊಡಗಿನಲ್ಲಿ ತುಂಬಾ ಕಾಮನ್ ಆಗಿ ಈ ಥೈರಾಯ್ಡ್ ಡಿಸಾರ್ಡರ್ಸ್ ಪ್ರಾಬ್ಲಮ್ ತುಂಬಾ ಇದೆ.
1: ಈಗ ಈ ಥೈರಾಯ್ಡ್ ಕಾಯಿಲೆಗಳನ್ನು ನಾವು ಸರಿಯಾಗಿ ಪತ್ತೆ ಹಚ್ಚದೇ ಇದ್ರೆ ಅದು ಯಾವ ರೀತಿಯಾದಂತಹ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅಂತೀರಾ?
0: ತುಂಬಾ ಆರೋಗ್ಯ ಸಮಸ್ಯೆ ಕಾರಣ ಆಗ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಅವರಿಗೆ ಆಂಗ್ಸೈಟಿ, ನ್ಯೂರೋಸಿಸ್, ಥೈರಾಕ್ಸಿನ್ ಬಾಡಿಲಿ ತುಂಬಾ ಜಾಸ್ತಿ ಆದಲ್ಲಿ ಅವ್ರಿಗೆ ಹಾರ್ಟ್ ಗೆ ಪ್ರಾಬ್ಲಮ್ ಆಗ್ಬಹುದು, ಫಿಬ್ರಿಲೇಷನ್ ಅಂತ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿ ಅವ್ರ ಸ್ಟ್ರೋಕ್ ಹೋಗ್ಬಹುದು ಅಥವಾ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಇರ್ತದೆ. ಅದರಿಂದ ಬೇರೆ ಆರ್ಗನ್ಸ್ ಮೇಲೆ ಈ ಥೈರಾಯ್ಡ್ ಹಾರ್ಮೋನ್ ತುಂಬಾ ಪ್ರಭಾವ ಬೀರ್ತದೆ. ಅದಕ್ಕೆ ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಯು ಥೈರಾಯ್ಡ್ ಸ್ಟೇಟ್ ಗೆ ತರುವಂತದ್ದು ಮಾಡ್ಬೇಕಾಗ್ತದೆ.
1: ಅಂದ್ರೆ ಈಗ ಥೈರಾಯ್ಡ್ ಕಾಯಿಲೆಗಳಿಗೆ ಹೇಗೆ ಚಿಕಿತ್ಸೆ ನೀಡಲಾಗುತ್ತೆ ಅಂತೀರಿ?
0: ಎರಡು ತರದ

0: ಇದೆ ಮೆಡಿಕಲ್ ಟ್ರೀಟ್ಮೆಂಟ್ ಒಂದು ಸರ್ಜಿಕಲ್ ಟ್ರೀಟ್ಮೆಂಟ್. ಮೆಡಿಕಲ್ ಟ್ರೀಟ್ಮೆಂಟ್ ಫಸ್ಟ್ ಹೈಪರ್ ಥೈರಾಯ್ಡಿಸಮ್ ಥೈರಾಕ್ಸಿನ್ ಜಾಸ್ತಿ ಇದ್ರೆ ನಾವು ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ ಕೊಡ್ತೇವೆ. ಸೊ ಆಂಟಿ ಥೈರಾಯ್ಡ್ ಡ್ರಗ್ಸ್ ಕೊಟ್ಟು ಅದನ್ನ ನಾವು ಫಸ್ಟ್ ಯು ಥೈರಾಯ್ಡ್ ತರ್ತೇವೆ. ಮತ್ತೆ ಹೈಪೋಥೈರಾಯ್ಡಿಸಮ್ ನಾವು ಥೈರಾಕ್ಸಿನ್ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ಮಾಡಿ ಅದನ್ನ ಯು ಥೈರಾಯ್ಡ್ ಸ್ಟೇಟ್ ತರ್ತೇವೆ. ಮತ್ತೆ ಆ ಥೈರಾಯ್ಡ್ ಗ್ಲ್ಯಾಂಡ್ ಏನಾದ್ರೆ ಅಲ್ಲಿ ಗೆಡ್ಡೆ ನಾಡ್ಯೂಲ್ ಅಂತ ಹೇಳ್ತೇವೆ, ಗೆಡ್ಡೆ ಏನಾರ ಇದ್ರೆ ಅದನ್ನ ಸರ್ಜಿಕಲ್ ನಾವು ಟ್ರೀಟ್ ಮಾಡಿ ಆ ಗೆಡ್ಡೆನ ತೆಗಿತೇವೆ. ಕ್ಯಾನ್ಸರ್ ಅನ್ನು ನಾವು ಡಿಟೆಕ್ಟ್ ಮಾಡ್ಬೇಕಾಗ್ತದೆ. ಥೈರಾಯ್ಡ್ ಕ್ಯಾನ್ಸರ್ ತುಂಬಾ ಕಾಮನ್ ಆಗಿದೆ.
1: ಈಗ ತಾವು ವೈದ್ಯರು ಹೇಳ್ತಾ ಇರ್ತೀರ, ಯಾವುದೇ ಒಂದು ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದೇ ಒಳ್ಳೇದು ಅಂತ. ಈಗ ಈ ಥೈರಾಯ್ಡ್ ಕಾಯಿಲೆ ಬರ್ದಿರೋ ಹಾಗೆ ಏನಾದ್ರು ತಡೆಗಟ್ಟೋದಕ್ಕೆ ಸಾಧ್ಯನಾ?
0: ತಡ್ಕಟ್ಬಹುದು, ಕೆಲವು ಮಾತ್ರ ಕಷ್ಟ. ಈಗ ಜೆನೆಟಿಕ್ ಅಲ್ಲಿ ಬರುವಂತದ್ದು ನಮ್ಮ ಕೈಲಿ ಇರೋದಿಲ್ಲ ಅದು, ಅಥವಾ ಆಟೋ ಇಮ್ಯೂನ್ ಬರುವಂತದ್ದು ಥೈರಾಯ್ಡ್ ಪ್ರಾಬ್ಲಮ್ ನಮ್ಮ ಕೈಲಿ ಇರೋದಿಲ್ಲ. ಬೇರೆ ಐಡಿನ್ ಡಿಫಿಷಿಯನ್ಸಿ ಅಂತದ್ದು ಡಯಟರಿ ಪ್ರಾಬ್ಲಮ್ ಇರೋದನ್ನ ಡೆಫಿನೆಟ್ ಆಗಿ ನಾವು ತಡೆಗಟ್ಟಬಹುದು.
1: ಅಂದ್ರೆ ಏನೇನು ಮುಂಜಾಗ್ರತೆ ವಹಿಸಬಹುದು ಅಂತೀರಿ?
0: ಸೊ ಐಡಿನ್ ಸಪ್ಲಿಮೆಂಟ್, ನಾವು ಐಡಿನ್ ಇರುವಂತದ್ದು ಪದಾರ್ಥ ಹೆಚ್ಚು ಬಳಸಬೇಕು ಆಹಾರದಲ್ಲಿ ಇರಬಹುದು, ಅಥವಾ ಐಡೈಸ್ ಸಾಲ್ಟ್, ಈಗೆಲ್ಲ ಗವರ್ಮೆಂಟ್ ಅವರು ಐಡೈಸ್ ಸಾಲ್ಟ್ ಮಾಡಿದ್ದಾರೆ. ಸೊ ಐಡೈಸ್ ಸಾಲ್ಟ್ ನಾವು ಹೆಚ್ಚು ಉಪಯೋಗಿಸಿ, ಮತ್ತೆ ಕೆಲವು ಆಂಟಿ ಥೈರಾಯ್ಡ್ ಫುಡ್ಸ್ ಇದೆ ಅಂತದನ್ನೆಲ್ಲ ಸ್ವಲ್ಪ ವಾರಕ್ಕೂ ಕಮ್ಮಿ ಉಪಯೋಗಿಸಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಬೇಜ್ ಇರಬಹುದು ಅಥವಾ ಕಾಲಿಫ್ಲವರ್ ಇರಬಹುದು, ಕೆಲವು ಐಟಮ್ಸ್ ಸ್ವಲ್ಪ ಆಂಟಿ ಥೈರಾಯ್ಡ್ ಆಕ್ಟಿವಿಟೀಸ್ ಇರ್ತದೆ, ಅದನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ನಾವು ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ರೆ ಒಳ್ಳೇದು.
1: ಅಂದ್ರೆ ಈ ಎಲೆಕೋಸು ಮತ್ತೆ ಹೂಕೋಸು ಅಂತ ತಾವ್ ಹೇಳಿದ್ರಿ,
0: ಹೌದು,
1: ಅದರಲ್ಲಿ ಕೂಡ ಅಯೋಡಿನ್ ಅಂಶ ಏನಾದರೂ ಇದೆಯಾ?
0: ಅದೆಲ್ಲ ಆಂಟಿ ಥೈರಾಯ್ಡ್ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ ನಾವು. ಸೊ ಅಯೋಡಿನ್ ಅಂಶ ಕಮ್ಮಿ ಇರ್ತದೆ, ಅದರಿಂದ ನಾವು ಅದನ್ನ ಡಯಟರಿ ಮಾಡಿಫಿಕೇಶನ್ ಮಾಡಿಕೊಂಡು ಇದನ್ನ ಸ್ವಲ್ಪ ಕಮ್ಮಿ ಉಪಯೋಗಿಸಿದ್ರೆ ಒಳ್ಳೇದು ಅಂತ ನಾವು ಅವರಿಗೆ ಕಮ್ಮಿ ಉಪಯೋಗಿಸಕ್ಕೆ ಹೇಳ್ತೀವಿ. ವಾರಕ್ಕೊಂದ್ಸರಿ ಬೇಕಾದ್ರೆ ಉಪಯೋಗಿಸಬಹುದು, ಎರಡ್ ಸರಿ ಉಪಯೋಗಿಸಬಹುದು. ಡೈಲಿ ಅದನ್ನೇ ತಿಂತಾ ಇದ್ರೆ ಅದು ನಮ್ಗೆ ಸ್ವಲ್ಪ ಆಂಟಿ ಥೈರಾಯ್ಡ್ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ,
1: ಅಂದ್ರೆ ಪ್ರಮಾಣ ಹೆಚ್ಚಾದಂಗೆ ಆಗ್ಬಹುದು ಅಂತ ಹೇಳ್ಬಹುದು. ಮತ್ತೆ ಇದು ಏನಾದ್ರು ಸಂತಾನೋತ್ಪತ್ತಿ ಸಮಸ್ಯೆಗಳಿಗೆ ಕಾರಣ ಆಗ್ಬಹುದಾ ಈ ಥೈರಾಯ್ಡ್ ಸಮಸ್ಯೆ?
0: ಹೌದು, ಅದ್ರಲ್ಲಿ ಏನಾಗ್ತದೆ ಮಿಸ್ ಕ್ಯಾರೇಜ್ ಅಂತದ್ದು, ಮತ್ತೆ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ ಅಲ್ಲಿ ಕಂಡು ಬರುವಂತದ್ದು ಒಂದು ಹಾರ್ಮೋನ್ ಇದು, ಅದರಿಂದ ಕೆಲವು ಪ್ರೆಗ್ನೆನ್ಸಿ ಡಿಲೇ ಆಗುವಂತದ್ದು. ಅದಕ್ಕೆ ಅವರು ಎಂಡೋಕ್ರೈನಾಲಜಿಸ್ಟ್ ಹತ್ರ ಒಪಿನಿಯನ್ ತಗೊಂಡು ಗೈನಕಾಲಜಿಸ್ಟ್, ಯೂಶುವಲ್ ಆಗಿ ಗೈನಕಾಲಜಿಸ್ಟ್ ಏನ್ ಮಾಡ್ತಾರೆ, ಕಳಿಸ್ತಾರೆ ಅವ್ರು ಎಂಡೋಕ್ರೈನಾಲಜಿ ಒಪಿನಿಯನ್ ಕಳಿಸ್ತಾರೆ, ಅಥವಾ ಫಿಸಿಷಿಯನ್ ಹತ್ರ ಫಸ್ಟ್ ಒಪಿನಿಯನ್ ಕಳಿಸ್ತಾರೆ. ಗೆಡ್ಡೆ ಏನು ಇಲ್ಲ ಅಂದ್ರೆ, ಗೆಡ್ಡೆ ಇದ್ರೆ ಅದನ್ನ ನಾವು ಯೂಶುವಲ್ ಆಗಿ ಅದನ್ನ ಟ್ರೀಟ್ ಮಾಡ್ತೇವೆ, ನಾವು ಅದನ್ನ ಆಪರೇಟ್ ಮಾಡಿ ತೆಗಿತೇವೆ. ಅವ್ರನ್ನ ಯು ಥೈರಾಯ್ಡ್ ಸ್ಟೇಟ್ ಗೆ ತಂದು ಮತ್ತೆ ಗೆಡ್ಡೆನ ನಾವು ತೆಗಿತೇವೆ, ಥೈರಾಯ್ಡೆಕ್ಟಮಿ ಅಂತ ಮಾಡ್ತೇವೆ. ಮಾಡಿಬಿಟ್ಟು ನಾವು ಅವ್ರಿಗೆ ಪ್ರಾಬ್ಲಮ್ ಬರದಂಗೆ ನೋಡ್ಕೊಳ್ತೇವೆ.
1: ಈಗ ಔಷಧಿಯನ್ನ ಸೇವಿಸೋದಾದ್ರೆ ಅವರು ಅದನ್ನ ಹೇಗೆ ಮಾಡಬೇಕಾಗತ್ತೆ, ಅಂದ್ರೆ ಜೀವನ ಪರ್ಯಂತ ತಗೋಬೇಕಾಗತ್ತೆ ಹೇಗೆ ಅದು?
0: ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಸರ್ಜರಿ ಮಾಡ್ತೇವೆ, ಟೋಟಲ್ ಥೈರಾಯ್ಡೆಕ್ಟಮಿ ಸುಮಾರು ಕಡೆ ನಾವು ಮಾಡ್ತೇವೆ. ಟೋಟಲ್ ಫುಲ್ ಥೈರಾಯ್ಡ್, ಅದು ಕ್ಯಾನ್ಸರ್ ರಿಸ್ಕ್ ಇರ್ಬೋದು ಅಥವಾ ತುಂಬಾ ಗೆಡ್ಡೆಗಳು ಇರ್ಬೋದು ಅದರಲ್ಲಿ ಅಂತ ಟೈಮ್, ಅಥವಾ ಕ್ಯಾನ್ಸರ್ ಇರ್ಬೋದು, ಅರ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅಂತ ಕಡೆ ನಾವು ಟೋಟಲ್ ಥೈರಾಯ್ಡೆಕ್ಟಮಿ ಮಾಡ್ಬಿಡ್ತೇವೆ. ಸೊ ಆವಾಗ ಅವ್ರಿಗೆ ಬಾಡಿಲಿ ಥೈರಾಯ್ಡ್ ಹಾರ್ಮೋನ್ ಇರೋದಿಲ್ಲ, T3 T4 ಉತ್ಪಾದನೆ ಇರೋದಿಲ್ಲ, ಅದರಿಂದ ನಾವು ಸಪ್ಲಿಮೆಂಟ್ ಕೊಡ್ಬೇಕಾಗ್ತದೆ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ.
1: ಒಟ್ಟಾರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೇ, ಈ ಥೈರಾಯ್ಡ್ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರ?
0: ಈಗ ಕೊಡಗಿನಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಸ್ವಲ್ಪ ಕಾಮನ್ ಆಗಿರ್ತದೆ. ಆಕ್ಚುಲ್ ಆಗಿ ನೀವು ಏನ್ ಮಾಡಬಹುದು, ಒಂದು ಪ್ರಿವೆಂಟಿವ್ ಮೆಷರ್ ಆಗಿ ನೀವು ಇವಾಗ ನಾವು ಆಹಾರ ಪದ್ಧತಿ ಹೇಳಿದೆ ನಾನು, ಇನ್ನೊಂದು ಏನ್ ಮಾಡಬಹುದು ಅಂದ್ರೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಈ ಥೈರಾಯ್ಡ್ ಗ್ಲ್ಯಾಂಡ್ ನಿಮಗೆ ಹೇಳಿದೆ ಯಾವ ಜಾಗದಲ್ಲಿ ಇರ್ತದೆ ಅಂತ, ಅದಕ್ಕೆ ಮಸಾಜ್ ಕೊಡ್ಬಹುದು ನೀವು. ಎವ್ರಿ ಡೇ ಮಾರ್ನಿಂಗ್ ಒಂದು 5 ಮಿನಿಟ್ಸ್ ಮಸಾಜ್ ಕೊಟ್ರೆ ಅದೊಂದು ಸ್ಟಿಮ್ಯುಲೇಷನ್ ತರ ಅದು. ಸೊ ಮಸಾಜ್ ಕೊಡ್ಬಹುದು, ಮತ್ತೆ ರೆಗ್ಯುಲರ್ ಆಗಿ ನೀವು ಚೆಕ್ ಮಾಡ್ಬೇಕಾಗ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೋಬಹುದು, ಡಾಕ್ಟರ್ ಹತ್ರ ಸಲಹೆ ತಗೋಬೇಕು, ಯಾಕಂದ್ರೆ ಇದು ಒಂದು ಕಾಮನ್ ಡಿಸಾರ್ಡರ್ ಪ್ರಾಬ್ಲಮ್. ಮತ್ತೆ ಸ್ವೆಲ್ಲಿಂಗ್ ಏನಾದ್ರು ಕಂಡು ಬಂದ್ರೆ ಡೆಫಿನೆಟ್ ಆಗಿ ನೀವು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು. ಅದು ಬಿನೈನ್ ಅಂದ್ರೆ ಅದು ಕೆಟ್ಟ ಕಾಯಿಲೆ ಇರೋದಿಲ್ಲ, ಕ್ಯಾನ್ಸರಸ್ ಗೆಡ್ಡೆ ಅಂದ್ರೆ ಅದನ್ನ ನೀವು ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ತಗೋಬೇಕಾಗ್ತದೆ. ಸೊ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಸಲಹೆ ತಗೊಂಡು ಅದನ್ನ ಒಳ್ಳೆ ಗ್ರೋತ್ ಅಥವಾ ಕೆಟ್ಟ ಗ್ರೋತ್ ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕಾಗ್ತದೆ. ಸೊ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಸೊ ತಮ್ಮ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಲಹೆ ಕೇಳಬಹುದು.
1: ಈಗ ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಇದಕ್ಕೆ ಚಿಕಿತ್ಸೆ ಸಿಗುತ್ತಾ?
0: ಹೌದು, ಇದಕ್ಕೆ ಚಿಕಿತ್ಸೆ ನಾವು ಮಾಡ್ತೀವಿ. ಫಸ್ಟ್ ಫಿಸಿಷಿಯನ್

0: ಕೊಡ್ತಾರೆ ಫಿಸಿಷಿಯನ್ ನೋಡಿ ಅದನ್ನ ಹೈಪರ್ ಥೈರಾಯ್ಡ್ ಹೈಪೋಥೈರಾಯ್ಡ್ ಆಟೋಮ್ಯೂನ್ ಅಥವಾ ಇನ್ಫೆಕ್ಷನ್ ಎಲ್ಲ ಇದ್ ಮಾಡಿ ಏನಾದ್ರು ಗೆಡ್ಡೆ ಬಂದಲ್ಲಿ ನಮಗೆ ENT ಡಿಪಾರ್ಟ್ಮೆಂಟ್ ಗೆ ಕಳಿಸ್ತಾರೆ. ನಾವು ಅದು ಒಳ್ಳೆ ಗೆಡ್ಡೆನ ಅಥವಾ ಕೆಟ್ಟ ಕಾಯಿಲೆನ ಅಂತ ಇನ್ವೆಸ್ಟಿಗೇಟ್ ಮಾಡಿ ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನ ಕ್ಯೂರ್ ಮಾಡ್ತೇವೆ.
1: ಆತ್ಮೀಯ ಕೇಳಿದ್ರೆ ತಮಗೆ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845471569. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845471569. ತುಂಬಾ ಸಂತೋಷ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಥೈರಾಯ್ಡ್ ಕಾಯಿಲೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಡಾಕ್ಟರ್ ಮಧುಸೂದನ್ ಅವರೇ.
3: ನಮಸ್ಕಾರ ಸರ್.
1: ಈಗ ಪ್ರಾರಂಭದಲ್ಲಿ ಅತಿಸಾರ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ?
3: ಮಲವು ಸಾಮಾನ್ಯವಾಗಿ ಗಟ್ಟಿ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ. ಅದು ಸಹಜವಾಗಿ ಗಟ್ಟಿ ಪ್ರಮಾಣಕ್ಕಿಂತ ತೆಳುವಾಗಿ ಹೋಗೋದನ್ನ ಅತಿಸಾರ ಅಂತ ಕರಿತೀವಿ. ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ತೆಳುವು ರೀತಿಯಲ್ಲಿ ಮಲ ವಿಸರ್ಜನೆ ಆದ್ರೆ ಅದನ್ನ ಅತಿಸಾರ ಅಥವಾ ನಮ್ಮ ಭಾಷೆಯಲ್ಲಿ ಭೇದಿ ಅಂತಾನು ಸಹ ನಾವು ಕರಿತೀವಿ.
1: ಮಾಡು ಭಾಷೆಯಲ್ಲಿ ಭೇದಿ.
3: ಭೇದಿ
1: ಅಂದ್ರೆ ಈ ಅತಿಸಾರದಿಂದ ಆಗುವಂತ ತೊಂದರೆಗಳೇನು ಅಂತಿದೆ?
3: ಈಗ ಅತಿಸಾರದಲ್ಲಿ ನಾವು ಬಹಳ ಮುಖ್ಯವಾಗಿ ಏನ್ಬೇಕಂದ್ರೆ, ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಸಾವು ನೋವುಗಳಿಲ್ಲ, ಬಟ್ ದೇಶದ 5 ರಾಜ್ಯಗಳಲ್ಲಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಬಾಲ್ಯದಲ್ಲಿ ಈ ಅತಿಸಾರದಿಂದ ಸಾವನ್ನಪ್ಪುತ್ತಿರೋದನ್ನ ನಾವು ಕಾಣ್ತಾ ಇದೀವಿ. ಸೊ ಇದರಿಂದ ಬಹಳ ಮುಖ್ಯವಾಗಿ ನಿರ್ಜಲೀಕರಣ ಆಗುತ್ತೆ. ನಿರ್ಜಲೀಕರಣದಿಂದ ಸಾವು ಸಂಭವಿಸತಕ್ಕಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಇದು ಸಾವಿನ ಪ್ರಮಾಣ ಹೆಚ್ಚಿನದಾಗಿರುತ್ತೆ.
1: ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳನ್ನೇ ಬಾರಿಸೋದಕ್ಕೆ ಏನ್ ಕಾರಣ ಅಂತೀರಿ?
3: ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಕಮ್ಮಿ ಇರುತ್ತೆ. ಮತ್ತೆ ಬಹಳಷ್ಟು ಮಕ್ಕಳು ಅವರ ವಯಸ್ಸಿಗೆ ತಕ್ಕ ತೂಕ, ಎತ್ತರಕ್ಕೆ ತಕ್ಕ ತೂಕ ಇರೋದಿಲ್ಲ. ಅಪೌಷ್ಟಿಕತೆ ಅಂತ ನಾವು ಕರಿತೀವಿ. ಈ ಅಪೌಷ್ಟಿಕತೆ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಅಂತ ಮಕ್ಕಳು ಬಹಳ ಬೇಗ ಇದಕ್ಕೆ ತುತ್ತಾಗ್ತಾರೆ, ಮತ್ತೆ ಸಾವು ನೋವುಗಳ ಸಾಧ್ಯತೆನೂ ಜಾಸ್ತಿ ಇರುತ್ತೆ.
1: ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಡಾಕ್ಟರ್ ಮಧುಸೂದನ್ ಅವರೇ, ಅತಿಸಾರ ಆಗೋದಕ್ಕೆ ಏನ್ ಕಾರಣ ಅಂತ?
3: ಅತಿಸಾರಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನೈರ್ಮಲ್ಯತೆಯ ಕೊರತೆ. ಶುದ್ಧವಾದ ಕುಡಿಯುವ ನೀರು ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ, ಮತ್ತೆ ಒಬ್ರಿಗೆ ಅತಿಸಾರ ಇರ್ತಕ್ಕಂತ ಮನೆಯಲ್ಲಿ ಕೈ ತೊಳೆದೇನೆ ಊಟ ಮಾಡೋದ್ರಿಂದ ಈ ಒಂದು ಅತಿಸಾರ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಇದು ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಎರಡೂ ಇಂದನು ಬರುತ್ತೆ. ವೈರಸ್ ಇಂದನೂ ಅತಿಸಾರ ಉಂಟಾಗಬಹುದು, ಬ್ಯಾಕ್ಟೀರಿಯಾದಿಂದನೂ ಉಂಟಾಗಬಹುದು.
1: ಅಂದ್ರೆ ಶುಚಿತ್ವದ ಕೊರತೆ ಅಂತೀರಾ?
3: 100% ಇದು ಶುಚಿತ್ವದ ಕೊರತೆಯಿಂದನೇ ಅತಿಸಾರ ಹೆಚ್ಚಿನ
1: ಬರುವಂತದ್ದು
3: ಸಾಧ್ಯತೆ ಇರುತ್ತೆ.
1: ಅಂದ್ರೆ ಕಲುಷಿತ ನೀರು ಮತ್ತು ಆಹಾರನು ಕಾರಣ ಆಗ್ಬಹುದು?
3: ಖಂಡಿತವಾಗ್ಲೂ ಕಲುಷಿತವಾದ ನೀರೇ ಇದಕ್ಕೆ ಬಹಳ ಮುಖ್ಯ ಕಾರಣ. ಕಲುಷಿತವಾದ ಆಹಾರ ನೀರು ಎರಡೂ ಸಹ ಕಾರಣ ಆಗುತ್ತೆ.
1: ಇದೊಂದು ಮಾರಣಾಂತಿಕ ಕಾಯಿಲೆನೆ?
3: ಹೌದು, ಖಂಡಿತ. ಇದು ನಮ್ಮ ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಕಮ್ಮಿ ಇರಬಹುದು, ಬಟ್ ದೇಶದ 5 ರಾಜ್ಯಗಳಲ್ಲಿ ಅತಿಸಾರದಿಂದ ಸಾವಿನ ಸಂಖ್ಯೆ ಬಹಳಷ್ಟು ಪ್ರಮಾಣದಲ್ಲಿದೆ. ಹಾಗಾಗಿ ಇದು ಖಂಡಿತವಾಗ್ಲೂ ಮಾರಣಾಂತಿಕವಾದ ಕಾಯಿಲೆ. ನಾವು ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಿಲ್ಲ ಅಂದ್ರೆ ಸಾವು ಸಂಭವಿಸತಕ್ಕಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ ಅತಿಸಾರ ಸಂಭವಿಸೋದು ಬೇಸಿಗೆ ಮತ್ತು ಮಾನ್ಸೂನ್ ಋತುವಲ್ಲಿ.
1: ಕಾರಣ ಏನು ಅಂತೀರಿ?
3: ಅದು ಆ ಟೈಮಲ್ಲಿ ವೈರಸ್ ಮತ್ತೆ ಬ್ಯಾಕ್ಟೀರಿಯಾ ಗ್ರೋತ್ಗೆ ತುಂಬಾ ಸೂಕ್ತವಾದ ವಾತಾವರಣ ಇರುತ್ತೆ, ಮತ್ತೆ ಜೊತೆಗೆ ನೀರಿನ ಅಭಾವನೂ ಸಹ ಜಾಸ್ತಿ ಇರುತ್ತೆ.
1: ಬೇಸಿಗೆಯಲ್ಲಿ ನೀರಿನ ಅಭಾವ ಇರುತ್ತೆ.
3: ಮಾನ್ಸೂನ್ ಅಲ್ಲಿ ವೈರಸ್ ಗ್ರೋತ್ಗೆ ಈ ಒಂದು ಕೋಲ್ಡ್ ಎನ್ವೈರನ್ಮೆಂಟ್ ಸಹಾಯಕಾರಿಯಾಗಿರುತ್ತೆ.
1: ಮತ್ತೆ ಈ ಕಲುಷಿತ ನೀರು ಕುಡಿಯುವ ನೀರಿಗೆ ಸೇರೋ ಸಾಧ್ಯತೆ ಇರುತ್ತೆ.
3: ಈ ಮಳೆಗಾಲದಲ್ಲಿ ಆ ರೀತಿ ಆಗುವಂತ ಸಾಧ್ಯತೆ ಇರುತ್ತೆ. ಎಲ್ಲಾ ಟೈಮಲ್ಲೂ ಆಸ್ಪತ್ರೆ ಹತ್ರದಲ್ಲಿರಲ್ಲ. ORS ಮತ್ತೆ ಜಿಂಕೆ ಇದಕ್ಕೆ ರಾಮಬಾಣ ಅಂತ ಹೇಳ್ಬೋದು. ತಕ್ಷಣವಾಗಿ ಅವರು ORS ಇಂದ ಶುರು ಮಾಡಿದ್ರೆ ಮತ್ತೆ ಜಿಂಕ್ ಟ್ಯಾಬ್ಲೆಟ್ ನ 14 ದಿನ ಕೊಟ್ರೆ ಖಂಡಿತವಾಗ್ಲೂ ನಿರ್ಜಲೀಕರಣ ಪ್ರಮಾಣವನ್ನ ತಡೆಗಟ್ಟಬಹುದು.
1: ಅಂದ್ರೆ ORS ಅಂದ್ರೆ ಏನು?
3: ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಅಂದ್ರೆ ರಿಹೈಡ್ರೇಷನ್ ಲವಣಾಂಶಗಳನ್ನ ಕೂಡಿರುತ್ತೆ. ಸೋಡಿಯಂ, ಕ್ಲೋರೈಡ್, ಪೊಟಾಶಿಯಂ ಈ ರೀತಿ ವಿವಿಧ ಲವಣಾಂಶಗಳನ್ನ ಕೂಡಿರ್ತಕ್ಕಂತ ಒಂದು ಬ್ಯಾಲೆನ್ಸ್ಡ್ ಒಂದು ಸೊಲ್ಯೂಷನ್ ಅದು. ಸೊ ಅದು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ.
1: ಒಂದು ಈ ಅತಿಸಾರದಿಂದ ಆಗುವಂತ ತೊಂದರೆ ಅಂತ ತಾವು ತಿಳಿಸಿದ್ದು ನಿರ್ಜಲೀಕರಣ ಅಂತ.
3: ಹೌದಾ?
1: ಏನು

0: ನಿರ್ಜಲೀಕರಣ ಅಂದ್ರೆ
1: ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗೋದನ್ನೇ ನಿರ್ಜಲೀಕರಣ ಡಿಹೈಡ್ರೇಷನ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ನೀರಿನ ಅಂಶ ಏನು ದೇಹದಲ್ಲಿ ಇರುತ್ತೆ ಅದು ಪ್ರತಿ ಸರಿ ಭೇದಿಯಾದಾಗಲೂ 100 ರಿಂದ 200 ml ಅಷ್ಟು ಕಮ್ಮಿ ಆಗ್ತಾ ಹೋದಾಗ ಮಗು ಸುಸ್ತಾಗುತ್ತೆ. ಸೊ ಅದು ನಿರ್ಜಲೀಕರಣ ಉಂಟಾಗುತ್ತೆ.
0: ಅಂದ್ರೆ ಮಕ್ಕಳಿಗೆ ಜಾಸ್ತಿ ಪರಿಣಾಮ ಬೀರುತ್ತೆ
1: ಖಂಡಿತವಾಗ್ಲೂ 5 ವರ್ಷದ ಒಳಗೆ. ಹಾಗಾಗಿ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತಾ ಇರೋದು ನಿರ್ಜಲೀಕರಣಕ್ಕೆ, ಡಿಹೈಡ್ರೇಷನ್ ಗೆ. ಅತಿಸಾರ ಹೇಗಿದ್ರು ಒಂದ್ಸತಿ ಎರಡ್ ಸತಿ ಆದ್ರೆ ಪರವಾಗಿಲ್ಲ, ಬಟ್ ನಿರ್ಜಲೀಕರಣ ಆದ್ರೆ ಮಗುಗೆ ಬಹಳ ತೊಂದರೆ ಆಗುತ್ತೆ.
0: ಮತ್ತೆ ನಿರ್ಜಲೀಕರಣವನ್ನು ಕೂಡ ವರ್ಗೀಕರಣ ಮಾಡಬಹುದೇ?
1: ಹೌದೌದು, ಅದರಲ್ಲಿ 3 ವರ್ಗೀಕರಣ ಇದೆ,
0: ಹಂತಗಳು.
1: ನಿರ್ಜಲೀಕರಣ ಇಲ್ಲದೆ ಇರೋಂತ ಅತಿಸಾರ, ಅತಿಸಾರದ ಜೊತೆಗೆ ಸಾಧಾರಣ ನಿರ್ಜಲೀಕರಣ, ಅತಿಸಾರದ ಜೊತೆಗೆ ತೀವ್ರತರವಾದ ನಿರ್ಜಲೀಕರಣ ಅಂತ. ಸೊ ಈ 3 ಹಂತಗಳಿಗೂ ಚಿಕಿತ್ಸೆ ಬೇರೆ ಬೇರೆ ರೀತಿ ಇದೆ. ನಿರ್ಜಲೀಕರಣದ ಒಂದು ಲಕ್ಷಣಗಳು ಬಹಳ ಇಂಪಾರ್ಟೆಂಟ್, ತಾಯಿ ಅದನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಮಗು ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋದು, ಕಣ್ಣುಗಳ ಒಂದು ಗುಡ್ಡೆ ಒಳಗೋಗಿರುತ್ತೆ, ಗುಂಡಿ ಆಗಿರುತ್ತೆ, ಮತ್ತೆ ಚರ್ಮ ಚಿವುಟದಾಗ ಸುಕ್ಕು ಜಾಸ್ತಿ ಬರುತ್ತೆ. ಸೊ ಅದ್ರ ಜೊತೆಗೆ ನೀರ್ ಕುಡಿಯೋದನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ, ತುಂಬಾ ಸುಸ್ತಾದಂಗೆ ಕಾಣಿಸ್ತಾ ಇರುತ್ತೆ, ಮತ್ತೆ ನೀರ್ ಕುಡಿಬೇಕು ಅಂತ ಬಾಯಾರಿಕೆ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನಿರ್ಜಲೀಕರಣದ ಲಕ್ಷಣಗಳು.
0: ನಿರ್ಜಲೀಕರಣಕ್ಕೆ ಏನು ಚಿಕಿತ್ಸೆ ಅಂತೀರಿ?
1: ಚಿಹ್ನೆಗಳು ಬರಕ್ಕೂ ಮುಂಚೆನೆ ನಾವು ಅತಿಸಾರ ಬಂದ ತಕ್ಷಣನೆ ಬಹಳ ಮುಖ್ಯವಾದ 2 ಜೋಡಿ ನಂಬರ್ 1 ಅಂತ ಕರಿತೀವಿ ನಮ್ಮ ಇದರಲ್ಲಿ, ORS ಮತ್ತೆ ಜಿಂಕ್. ORS ದ್ರಾವಣ ಮತ್ತೆ ಜಿಂಕ್ ಟ್ಯಾಬ್ಲೆಟ್. ಸೊ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪದೇ ಪದೇ ಈಗ 6 ತಿಂಗಳು ಒಳಗಡೆ ಇದ್ರೆ ಬೇರೆ ತರ ಇದೆ, 6 ತಿಂಗಳಿಗಿಂತ ಹೆಚ್ಚಿನ ಮಗು ಇದ್ರೆ ಬೇರೆ ತರ ಇದೆ. 6 ತಿಂಗಳು ಒಳಗಡೆ ನಾವು ORS ಜೊತೆಗೆ ಪದೇ ಪದೇ ಎದೆ ಹಾಲು ಕೊಡ್ತಾ ಇರ್ಬೇಕು.
0: ಎದೆ ಹಾಲು ಕೊಡ್ಲೇಬೇಕು.
1: 6 ತಿಂಗಳ ನಂತರ ಮನೆಯಲ್ಲಿ ತಯಾರಿಸಿದ ದ್ರವ ಪದಾರ್ಥಗಳು ಯಾವ್ದಾದ್ರು ಇರ್ಬೋದು, ಗಂಜಿ, ನಿಂಬೆಹಣ್ಣಿನ ಪಾನಕ ಇರ್ಬೋದು, ಹಾಲು, ತರಕಾರಿಯಿಂದ ತಯಾರಿಸಿದ ಸೂಪು, ತೆಂಗಿನಕಾಯಿ ಎಳ್ನೀರು, ಈ ತರದ್ದೆಲ್ಲ ಕೊಡ್ಬೋದು. ಅದು ORS ದ್ರಾವಣನ ತಯಾರು ಮಾಡ್ಬೇಕು. 1 ಲೀಟರ್ ನೀರಿಗೆ 1 ಪ್ಯಾಕೆಟ್ ಅನ್ನ ಹಾಕಿ ತಯಾರು ಮಾಡಿ ಇಟ್ರೆ, ಕುದಿಸಿ ಆರಿಸಿದ ನೀರಿಗೆ ಹಾಕ್ಬೇಕು. ಅದು
0: ಬಹಳ ಶುದ್ಧವಾದ ನೀರು, ಬಹಳ ಮುಖ್ಯ.
1: ಕುದಿಸಿ ಆರಿಸಿದ್ದೆ ಶುದ್ಧವಾದ ಅಂದ್ರೆ ಕುದಿಸಿ ಆರಿಸಿದ, ಕುದಿಸಿ ಆರಿಸಿದ 1 ಲೀಟರ್ ನೀರಿಗೆ 1 ಪ್ಯಾಕೆಟ್ ಹಾಕಿ ಇಟ್ರೆ 24 ಗಂಟೆ ಒಳಗಡೆ ಅದನ್ನ ಯೂಸ್ ಮಾಡ್ಬೋದು.
0: ಮುಗಿಸ್ಬೇಕಾಗುತ್ತೆ.
1: ಅದಾದ್ಮೇಲೆ ನಾವು ಮತ್ತೆ ಚೇಂಜ್ ಮಾಡ್ಬೇಕು. ಸೊ ಈ ಒಂದು ಇದರಲ್ಲಿ ಭೇದಿ ಆದ ತಕ್ಷಣ 2 ತಿಂಗಳ ಒಳಗಡೆ 5 ಚಮಚ ORS ದ್ರಾವಣನ ಪ್ರತಿ ಬಾರಿ ಭೇದಿಯಾದ ಕೊಡ್ಬೇಕು. 2 ತಿಂಗಳಿಂದ 2 ವರ್ಷದವರೆಗೆ 1/2 ಗ್ಲಾಸ್ ಇಂದ 1/2 ಗ್ಲಾಸ್ ಅಂದ್ರೆ 50 ರಿಂದ 100 ml ಪ್ರತಿ ಬಾರಿ ಭೇದಿಯಾದಾಗ. ಸೊ ನಾನು ಮೊದಲೇ ಹೇಳಿದೆ, ಪ್ರತಿ ಬಾರಿ ಭೇದಿಯಾದಾಗ್ಲೂ 50 ರಿಂದ 100 ml ದ್ರಾವಣ ಹೋಗ್ತಾ ಇರತ್ತೆ.
0: ಮತ್ತೆ ಮರುಪೂರ್ಣ ಮಾಡಬೇಕು.
1: 2 ವರ್ಷದಿಂದ 10 ವರ್ಷದ ತನಕನು ಸೇಮ್, 1/2 ಗ್ಲಾಸ್ ಇಂದ 1 ಗ್ಲಾಸ್, 100 ರಿಂದ 200 ml ಪ್ರತಿ ಬಾರಿ ಭೇದಿಯಾದ ಕೊಡ್ತಾ ಇರಬೇಕು. ಜೊತೆಗೆ ಈಗ ಮಗು ವಾಂತಿ ಮಾಡುತ್ತೆ. ಈಗ ಯೂಶಲಿ ಏನಾಗುತ್ತೆ, ORS ಪ್ಯಾಕೆಟ್ ನಾವು ಏನೇ ನಾವು ಪಾಲಕರಿಗೆ ಹೇಳಿದ್ರು 1 ಲೀಟರ್ ನೀರಿಗೆ ಹಾಕಲ್ಲ ಅವರು. 1 ಲೋಟ ನೀರಿಗೆ 2 ಚಮಚ ಹಾಕೋದು, 1 ಲೋಟ ನೀರಿಗೆ 3 ಚಮಚ ಹಾಕೋದು, ಅದನ್ನ ಮಾಡಿದ ಏನಾಗುತ್ತೆ, ಉಪ್ಪಿನ ಅಂಶ ಜಾಸ್ತಿ ಆಗಿ ವಾಂತಿ ಆಗೋದು ಜಾಸ್ತಿ. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದೀವಿ ಅಂದ್ರೆ, 1 ಲೀಟರ್ ಫುಲ್ ನೀರಿಗೆ 1 ORS ಪ್ಯಾಕೆಟ್ ನ ಹಾಕ್ಬೇಕಾಗುತ್ತೆ.
0: ಒಂದು ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತಾರೆ, ORS, ಅದನ್ನ ಹಾಕೊಂಡು ತಯಾರು ಮಾಡಿ ಇಟ್ಕೊಂಡು 24 ಗಂಟೆ ವರ್ಗು ಅದನ್ನ ಬಳಸ್ಕೋಬಹುದು. ಆಮೇಲೆ ಉಳಿತು ಅಂದ್ರೆ ಅದನ್ನ ಚೆಲ್ಲಬೇಕು,
1: ಅದನ್ನ ಯಾವ್ದೇ ಕಾರಣಕ್ಕೂ ಮರುಬಳಕೆ ಮಾಡಬಾರ್ದು. ಆಮೇಲೆ ಒಂದ್ ವೇಳೆ ಈ ORS ಕೊಡ್ಬೇಕಾದ್ರೆ ವಾಂತಿ ಮಾಡಿದ್ರೆ ಅದನ್ನ ರಿಪೀಟ್ ಮಾಡಬಾರ್ದು, ಒಂದ್ 10 ನಿಮಿಷ 15 ನಿಮಿಷ ಗ್ಯಾಪ್ ಕೊಡ್ಬೇಕು, ಸಮಯ ಕೊಟ್ಟು ನಂತರ ಕೊಡಬಹುದು. ಸೊ ಈ ರೀತಿ ORS ಕೊಡ್ತಾನೆ ಇರ್ಬೇಕು, ಅದೊಂದೇ ಸೊಲ್ಯೂಷನ್.
0: ಸರಿ,
1: ಅದು ಬಿಟ್ಟು ಬೇರೆ ಯಾವುದೇ ಪರಿಹಾರ ಈ ಅತಿಸಾರಕ್ಕೆ ಯೂಶಲಿ ಇಲ್ಲ. 2-3 ದಿನದ ತನಕ ಇದರಲ್ಲೇ ಕಮ್ಮಿ ಆಗುತ್ತೆ.
0: ಮತ್ತೆ ಸತು ಯಾವ್ದು ಕೊಡ್ಬೇಕು?
1: ಜಿಂಕ್. ಅದು ಜಿಂಕ್ ಬಹಳ ಇಂಪಾರ್ಟೆಂಟ್. ಏನಂದ್ರೆ ಇಮ್ಯುನಿಟಿ ಪವರ್, ಇಮ್ಯುನಿಟಿ ಬೂಸ್ಟರ್ ಅಂತ, ರೋಗ ನಿರೋಧಕ ಶಕ್ತಿಯನ್ನ ಅದು ಹೆಚ್ಚು ಮಾಡುತ್ತೆ. ಮತ್ತೆ ಈ ರೀತಿ ವೈರಸ್ ನಿಂದ ಬರ್ತಕ್ಕಂತ ಅತಿಸಾರಕ್ಕೆ ಇದು ಜಿಂಕ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ.
0: ಇವೆರಡನ್ನು ಕೂಡ
1: ಕಡ್ಡಾಯವಾಗಿ ಕೊಡ್ಬೇಕು. ಜಿಂಕ್ 14 ದಿನ ಕೊಡ್ಬೇಕು, ಮತ್ತೆ ಬರಬಾರ್ದು ಅಂದ್ರೆ. 6 ಚಮಚ ಸಕ್ಕರೆ, 1/2 ಚಮಚ ಉಪ್ಪು ಹಾಕೋದ್ರಿಂದ ಮನೆಯಲ್ಲೇ ORS ದ್ರಾವಣವನ್ನು ಸಹ ನಾವು ತಯಾರು ಮಾಡ್ಕೋಬಹುದು.
0: ಈ ಅತಿಸಾರ ಆದಾಗ ಯಾವ ಹಂತದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ?
1: ಕಣ್ಣುಗಳು ಗುಳಿ ಬಿದ್ದಿದ್ರೆ, ಮತ್ತೆ ಚರ್ಮ ಈಸಿಯಾಗಿ ಚಿವುಟಿದಾಗ ವಾಪಸ್ ಹೋಗ್ತಾ ಇಲ್ಲ ಅಂದ್ರೆ, ಮತ್ತೆ ಕಿರಿಕಿರಿ ಮಾಡ್ತಾ ಇದ್ರೆ, ಅವಾಗ ತಕ್ಷಣ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ.
0: ಮತ್ತೆ ಈಗ ಅತಿಸಾರ ಉಂಟಾದಾಗ ಎದೆ ಹಾಲು ಕೊಡೋದು, ಆಹಾರ ಕೊಡೋದು, ಇದನ್ನ ಮುಂದುವರಿಸಬೇಕಾಗುತ್ತೆ?
1: ಖಂಡಿತವಾಗ್ಲೂ ಮುಂದುವರಿಸಬೇಕಾಗುತ್ತೆ. 6 ತಿಂಗಳ ತನಕ ORS ಜೊತೆಗೆ ಎದೆ ಹಾಲು, 6 ತಿಂಗಳಿಂದ 5 ವರ್ಷದ ತನಕ ದ್ರವ ಆಹಾರಗಳ ಜೊತೆಗೆ ORS ಅನ್ನು ಮುಂದುವರಿಸಬೇಕು. ದ್ರವ ಆಹಾರಗಳು ಜಾಸ್ತಿ ಕೊಡ್ಬೇಕಾಗುತ್ತೆ.
0: ಅಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತಾರೆ ಡಾಕ್ಟರ್ ಮಧುಸೂದನ್ ಅವರೇ?
1: ಪೋಷಕರು ತಮ್ಮ ಸುತ್ತಮುತ್ತಲಿನ ಶುಚಿತ್ವವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಶುದ್ಧವಾದ ಕುಡಿಯುವ ನೀರನ್ನು ಉಪಯೋಗಿಸೋದ್ರ ಜೊತೆಗೆ 2 ವ್ಯಾಕ್ಸಿನ್ಸ್ ಇದೆ ಇದರಲ್ಲಿ, ರೋಟಾ ವೈರಸ್ ಲಸಿಕೆ. 6 ವಾರ, 10ನೇ ವಾರ ಮತ್ತೆ

0: ಹದಿನಾಲ್ಕನೇ ವಾರಗಳಲ್ಲಿ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರುವರೆ ತಿಂಗಳಲ್ಲಿ ರೋಟಾ ವೈರಸ್ ವ್ಯಾಕ್ಸಿನ್ ಅನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಎಲ್ಲಾ ಮಕ್ಕಳಿಗೂ. ಜೊತೆಗೆ ಒಂಬತ್ತನೇ ತಿಂಗಳಲ್ಲಿ ದಡಾರ ರುಬೆಲ್ಲ ಒಂದನೇ ವರಸೆ, ಮತ್ತೆ ಹದಿನಾರರಿಂದ ಇಪ್ಪತ್ನಾಲ್ಕನೇ ತಿಂಗಳಲ್ಲಿ ದಡಾರ ರುಬೆಲ್ಲ ಎರಡನೇ ವರಸೆ ಅಂದ್ರೆ ಎರಡನೇ ಸುತ್ತನ್ನು ಕೊಡ್ತಾ ಇದ್ದೀವಿ. ಇವೆರಡೂ ಈ ಅತಿಸಾರವನ್ನು ತಡೆಗಟ್ಟಕ್ಕಂತ ವ್ಯಾಕ್ಸಿನ್. ಈ ವ್ಯಾಕ್ಸಿನ್ ಗಳನ್ನು ಕಡ್ಡಾಯವಾಗಿ ಹತ್ತಿರದ ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪಡೆದುಕೊಳ್ಳಿ, ನಿಮ್ಮ ಮಕ್ಕಳನ್ನ ಸಂರಕ್ಷಿಸಿ.
1: ತುಂಬಾ ಸಂತೋಷ ಡಾಕ್ಟರ್ ಮರಸೂದನ್ ಅವರೇ, ತಾವಿದುವರೆಗೂ ಈ ಅತಿಸಾರ ತಡೆಗಟ್ಟುವಿಕೆ ಬಗ್ಗೆ ಸಾಕಷ್ಟು ನಮ್ಮ ಕೇಳುಗರಿಗೆ ವಿವರಗಳನ್ನು ನೀಡಿದರೆ ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಶ್ರೋತೃಗಳೇ, ಇದುವರೆಗೆ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಮಣ್ಣು ಆರೋಗ್ಯ ಚೀಟಿ, ಸಾಯಿಲ್ ಹೆಲ್ತ್ ಕಾರ್ಡ್, ಈ ಕುರಿತು ಮಾತನಾಡುವವರು ಎಂ ಪ್ರಸನ್ನ.
2: ಭಾರತ ಕೃಷಿ ಸಂಸ್ಕೃತಿಯ ಪೂಜ್ಯ ಭಾವನೆಯನ್ನು ಮತ್ತು ಕೃಷಿಯಿಂದ ಜೀವ ಸಂಕುಲವನ್ನು ಪೋಷಿಸುವ ದೇಶವಾಗಿದೆ. ಮಣ್ಣನ್ನು ಪ್ರೀತಿಸುವ ರೈತನೇ ದೇಶದ ಅನ್ನದಾತ. ಮಣ್ಣಿನ ಒಡನಾಟವೇ ರೈತನ ಬದುಕಿನ ನಿಜವಾದ ಶಕ್ತಿ ಎಂಬ ಮಾತು ಸತ್ಯ. ನೇಗಿಲ ಯೋಗಿಗೂ ಮಣ್ಣು ತಾಯಿ ಮತ್ತು ಮಕ್ಕಳ ವಾತ್ಸಲ್ಯವನ್ನು ನೀಡಿದೆ. ಕನ್ನಡದ ಒಂದು ನಾಣ್ಣುಡಿ, ಬೆಳೆಯನ್ನು ಪೈರಲು ನೋಡು, ಹೊಲವನ್ನು ಮಣ್ಣಲ್ಲಿ ನೋಡು ಎಂಬ ಮಾತೆ ಮಣ್ಣಿನ ಮಹತ್ವವನ್ನು ನಮಗೆ ತಿಳಿಸುತ್ತದೆ. ಮಣ್ಣು ಮತ್ತು ರೈತರ ನಡುವಿನ ಸಂಬಂಧವು ತಾಯಿ ಮತ್ತು ಮಗುವಿನ ಸಂಬಂಧದಂತಿದೆ. ರೈತನ ಜೀವನ, ಕೃಷಿ, ಆಹಾರ ಉತ್ಪಾದನೆ ಎಲ್ಲವೂ ಮಣ್ಣಿನ ಮೇಲೆ ಅವಲಂಬಿತವಾಗಿದೆ. ಮಣ್ಣು ಫಲವತ್ತಾಗಿದ್ದರೆ ರೈತನ ಬದುಕು ಸಮೃದ್ಧಿಯಾಗುತ್ತದೆ. ಮಣ್ಣು ದುರ್ಬಲವಾದರೆ ರೈತನ ಜೀವನವು ಸಂಕಷ್ಟಕ್ಕೆ ಸಿಲುಕುತ್ತದೆ. ರೈತನು ಮಣ್ಣನ್ನು ದೇವರಂತೆ ಪೂಜಿಸುತ್ತಾನೆ. ಬಿತ್ತನೆ ಮಾಡುವ ಮೊದಲು ಭೂಮಿಗೆ ನಮಸ್ಕಾರ ಮಾಡುವ ಸಂಪ್ರದಾಯ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಮಣ್ಣು ರೈತನಿಗೆ ಕೇವಲ ನೆಲವಲ್ಲ, ಅದು ಜೀವನ, ಆಸೆ ಮತ್ತು ಭವಿಷ್ಯವಾಗಿದೆ. ಮಣ್ಣು ಸಹ ಕಾಲದಿಂದ ಕಾಲಕ್ಕೆ ಕೆಲವು ಬದಲಾವಣೆಗಳಿಗೆ ಒಳಗಾಗುತ್ತದೆ. ಫಲವತ್ತತೆಯನ್ನು ಕಳೆದುಕೊಂಡರೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ. ನಮಗೆ ಅನಾರೋಗ್ಯ ಬಾಧಿಸಿದರೆ ಹೇಗೆ ವೈದ್ಯರ ಬಳಿ ಹೋಗಿ ವೈದ್ಯೋಪಚಾರ ಮಾಡಿಸಿಕೊಳ್ಳುತ್ತೇವೋ ಹಾಗೆಯೇ ಮಣ್ಣಿನ ಗುಣಮಟ್ಟ ಕಾಪಾಡಿಕೊಳ್ಳಲು ಮಣ್ಣಿನ ಪರೀಕ್ಷೆಯು ಅತ್ಯಗತ್ಯ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ರೈತರು ಮಣ್ಣು ಪರೀಕ್ಷೆಯನ್ನು ಮಾಡಿಸಿದಾಗ ಮಣ್ಣಿನ ಉತ್ತಮೀಕರಣಕ್ಕೆ ಸಾಧ್ಯವಾಗುತ್ತದೆ. ಮಣ್ಣು ಭೂಮಿಯ ಮೇಲ್ಪದರದಲ್ಲಿರುವ ಅತ್ಯಂತ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಜೀವ ಸಂಕುಲದ ಅಸ್ತಿತ್ವಕ್ಕೆ ಗಾಳಿ ಮತ್ತು ನೀರು ಎಷ್ಟು ಮುಖ್ಯವೋ ಮಣ್ಣು ಕೂಡ ಅಷ್ಟೇ ಅವಶ್ಯಕ. ಜಗತ್ತಿನ ಸಮಸ್ತ ಜೀವರಾಶಿಗಳ ಉಗಮ, ವಿಕಾಸ ಮತ್ತು ಉಳಿವು ಮಣ್ಣನ್ನು ಅವಲಂಬಿಸಿದೆ. ಮಣ್ಣಿನ ಬಹಳ ಮುಖ್ಯವಾದ ಕಾರ್ಯಗಳನ್ನು ಗುರುತಿಸಬಹುದು. ಒಂದು, ಕೃಷಿ ಮತ್ತು ಆಹಾರದ ಮೂಲ. ಮಣ್ಣು ಕೃಷಿಯ ಆಧಾರ ಸ್ತಂಭವಾಗಿದೆ. ಮಾನವನಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಬೇಕಾಗುವ ಆಹಾರ ಧಾನ್ಯಗಳು, ತರಕಾರಿ, ಹಣ್ಣು ಹಂಪಲುಗಳು ಮಣ್ಣಿನಲ್ಲಿಯೇ ಬೆಳೆಯುತ್ತವೆ. ಸಸ್ಯಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು, ನೀರು ಮತ್ತು ಖನಿಜಗಳನ್ನು ಮಣ್ಣು ಒದಗಿಸುತ್ತದೆ. ಮಣ್ಣಿಲ್ಲದಿದ್ದರೆ ಜಗತ್ತಿನಲ್ಲಿ ಆಹಾರದ ಉತ್ಪಾದನೆ ಅಸಾಧ್ಯ. ಮಣ್ಣು ಕೇವಲ ಸಸ್ಯಗಳಿಗಷ್ಟೇ ಅಲ್ಲದೆ ಕೋಟ್ಯ

ನಂತರ ಸೂಕ್ಷ್ಮಾಣು ಜೀವಿಗಳು, ಹೆರೆಹುಳಗಳು, ಕೀಟಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳಿಗೆ ವಾಸಸ್ಥಾನವಾಗಿದೆ. ಈ ಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನತೆಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ. ಮಳೆ ನೀರನ್ನು ತನ್ನ ಒಡಲಲ್ಲಿ ಇಂಗಿಸಿಕೊಂಡು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಮಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ. ಮಣ್ಣಿನ ವಿವಿಧ ಪದರಗಳ ಮೂಲಕ ಹಾದು ಹೋಗುವ ನೀರು ನೈಸರ್ಗಿಕವಾಗಿ ಶೋಧಿಸಲ್ಪಟ್ಟು ಶುದ್ಧವಾಗುತ್ತದೆ. ಇದು ನದಿ, ಬಾವಿ ಮತ್ತು ಕೊಳವೆ ಬಾವಿಗಳಿಗೆ ನೀರನ್ನು ಒದಗಿಸುತ್ತದೆ. ಮಾನವನ ಆರ್ಥಿಕ ಪ್ರಗತಿಯಲ್ಲಿ ಮಣ್ಣಿನ ಪಾತ್ರ ದೊಡ್ಡದಿದೆ. ಮನೆ ಕಟ್ಟಡಗಳ ನಿರ್ಮಾಣಕ್ಕೆ ಮಣ್ಣು ಅತ್ಯಗತ್ಯ. ಅಲ್ಲದೆ ಇಟ್ಟಿಗೆ, ಅಡಕೆ, ತುಂಗಾಣಿ ವಸ್ತುಗಳ ತಯಾರಿಕೆಗೆ ಮತ್ತು ವಿವಿಧ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಒದಗಿಸುವ ಸಸ್ಯಗಳು ಮಣ್ಣಿನಲ್ಲೇ ಬೆಳೆಯುತ್ತವೆ. ಮಣ್ಣು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ತನ್ನಲ್ಲಿ ಸಂಗ್ರಹಿಸಿರುವ ಸಾಮರ್ಥ್ಯ ಹೊಂದಿದೆ. ಇದರಿಂದಾಗಿ ಭೂಮಿಯ ಉಷ್ಣಾಂಶ ನಿಯಂತ್ರಣದಲ್ಲಿದ್ದು ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಸಹಾಯವಾಗುತ್ತದೆ. ಮಣ್ಣು ಜೀವಂತ ವ್ಯವಸ್ಥೆ. 1 ಇಂಚು ಫಲವತ್ತಾದ ಮಣ್ಣು ನಿರ್ಮಾಣವಾಗಲು ಪ್ರಕೃತಿಗೆ 100 ವರ್ಷಗಳು ಬೇಕಾಗುತ್ತದೆ ಎಂದು ವಿಜ್ಞಾನಿಗಳು ಸಂಶೋಧನೆಗಳಿಂದ ದೃಢಪಡಿಸಿದ್ದಾರೆ. ಎಂದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಪ್ರಮುಖವಾದ ಕಾರ್ಯವಾಗಿದೆ. ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರಯೋಗಾಲಯಗಳು, ಕೃಷಿ ವಿಶ್ವವಿದ್ಯಾಲಯ ಮೊದಲಾದವುಗಳನ್ನು ನಾವು ಅವಲಂಬಿಸಿಕೊಳ್ಳಬೇಕಾಗಿದೆ. ಮಣ್ಣು ಪರೀಕ್ಷೆಯಿಂದ ಆಗುವ ಪ್ರಯೋಜನಗಳು ಯಾವುವು ಎಂದರೆ ಉತ್ತಮ ಬೆಳೆಯನ್ನು ನಿರೀಕ್ಷಿಸಬಹುದು, ಕಡಿಮೆ ರಸಗೊಬ್ಬರವನ್ನು ಅಪೇಕ್ಷಿಸಬಹುದು, ಮಣ್ಣು ಪರೀಕ್ಷೆಯಿಂದ ಯಾವ ಬೆಳೆಗಳನ್ನು ಮಣ್ಣು ಹೊಂದಿಕೊಳ್ಳುತ್ತಿವೆ ಎಂಬ ಮಾಹಿತಿ ರೈತರಿಗೆ ಸಿಗುವ ಸಾಧ್ಯತೆ ಇದೆ. ಇದರಿಂದ ಅನಾವಶ್ಯಕವಾದ ಹಣದ ಖರ್ಚು ಉಳಿಯಬಹುದು, ಕೃಷಿ ಸಂಸ್ಕೃತಿಯನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆಯನ್ನು ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಎಂದು ಕರೆಯಲಾಗುತ್ತದೆ. ಈ ಯೋಜನೆಯನ್ನು 2015 ಆರಂಭಿಸಲಾಯಿತು. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಸ್ಥಾನವಾಗಿದೆ ಈ ಯೋಜನೆಗೆ. ಇದರ ಮುಖ್ಯ ಉದ್ದೇಶ ರೈತರಿಗೆ ತಮ್ಮ ಜಮೀನಿನ ಮಣ್ಣಿನ ಗುಣಮಟ್ಟವನ್ನು ತಿಳಿಸಿ ಸರಿಯಾದ ಬೆಳೆ ಮತ್ತು ರಸಗೊಬ್ಬರ ಬಳಕೆಗೆ ಮಾರ್ಗದರ್ಶನವನ್ನು ನೀಡುವುದು. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಯಾವುವು ಎಂದರೆ ಮಣ್ಣಿನ ಆರೋಗ್ಯ ಪರೀಕ್ಷೆ ನಡೆಸುವುದು, ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳ ಮಾಹಿತಿ ನೀಡುವುದು, ಅಗತ್ಯಕ್ಕಿಂತ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡುವುದು, ಬೆಳೆ ಉತ್ಪಾದಕತೆ ಹೆಚ್ಚಿಸುವುದು, ಮಣ್ಣಿನ ಫಲವತ್ತತೆಯನ್ನು ಉಳಿಸುವುದು. ಮಣ್ಣು ಆರೋಗ್ಯ ಕಾರ್ಡ್ನಲ್ಲಿ ಇರುವ ಪ್ರಮುಖ ಮಾಹಿತಿಗಳು ಯಾವುವು ಎಂದರೆ ಮಣ್ಣಿನ pH ಮೌಲ್ಯವನ್ನು ಮೌಲ್ಯಮಾಪನ ಮಾಡುವುದು, ನೈಟ್ರೋಜನ್ ಬಳಕೆಯನ್ನು ತಿಳಿಸುವುದು, ಫಾಸ್ಫರಸ್ ಬಳಸುವುದು, ಪೊಟಾಷಿಯಂ ಬಳಸುವುದು, ಜಿಂಕ್, ಕಬ್ಬಿಣ, ಗಂಧಕ ಮೊದಲಾದ ಸೂಕ್ಷ್ಮ ಪೋಷಕಾಂಶಗಳನ್ನು ಬಳಸುವುದು, ಯಾವ ಬೆಳೆ ಬೆಳೆಸಬೇಕು ಎಂಬ ಸಲಹೆಯನ್ನು ನೀಡುವುದು, ಎಷ್ಟು ರಸಗೊಬ್ಬರಗಳನ್ನು ಬಳಸಬೇಕು ಎಂಬ ಮಾಹಿತಿಯನ್ನು ಈ ಪರೀಕ್ಷೆಯಿಂದ ರೈತರು ತಿಳಿದುಕೊಳ್ಳಬಹುದಾಗಿದೆ. ಈ ಯೋಜನೆಯ ಬಹಳ ಮುಖ್ಯವಾಗಿರುವ ಪ್ರಯೋಜನಗಳು ಎಂದರೆ ರೈತರಿಗೆ ವೈಜ್ಞಾನಿಕ ಕೃಷಿ ಮಾಡಲು ಸಹಾಯವನ್ನು ಒದಗಿಸುತ್ತದೆ. ಖರ್ಚು ಕಡಿಮೆ ಆಗುವುದಕ್ಕೆ ಈ ಯೋಜನೆಯಿಂದ ರೈತರಿಗೆ ಅನುಕೂಲವಾಗುತ್ತದೆ. ಮಣ್ಣಿನ ಹಾನಿಯನ್ನು ತಪ್ಪಿಸಬಹುದು, ಉತ್ತಮ ಇಳುವರಿ ದೊರೆಯುವುದಕ್ಕೆ ಈ ಪರೀಕ್ಷೆ ಅನುಕೂಲವಾದೀತು. ಈ ಪರೀಕ್ಷೆಯನ್ನು ಹೇಗೆ ಮಾಡುತ್ತಾರೆ ಎಂದರೆ ರೈತರ ಜಮೀನಿನಿಂದ ಮಣ್ಣಿನ ಮಾದರಿ ಸಂಗ್ರಹಿಸುತ್ತಾರೆ, ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನು ನಡೆಸುತ್ತಾರೆ, ಫಲಿತಾಂಶವನ್ನು ಆಧರಿಸಿ ಮಣ್ಣು ಪರೀಕ್ಷೆ ಕಾರ್ಡ್ ಅನ್ನು ರೈತರಿಗೆ ನೀಡಲಾಗುತ್ತದೆ. ಈ ಮಣ್ಣು ಪರೀಕ್ಷೆಯನ್ನು ಯಾರ್ಯಾರು ಪಡೆಯಬಹುದು ಎಂದರೆ ಎಲ್ಲ ರೈತರು ಪಡೆಯಬಹುದು, ಸಣ್ಣ, ಮಧ್ಯಮ ಮತ್ತು ದೊಡ್ಡ ರೈತರು ಸಹ ಪಡೆಯುವುದಕ್ಕೆ ಅವಕಾಶವಿದೆ. ಜೊತೆಗೆ ಗ್ರಾಮೀಣ ಕೃಷಿಕರು ಈ ಒಂದು ಯೋಜನೆಯ ಸಂಪೂರ್ಣ ಫಲಾನುಭವಿಗಳಾಗುವುದಕ್ಕೆ ಸಾಧ್ಯವಾಗುತ್ತದೆ. ಈ ಮಾಹಿತಿಯನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅಫಿಷಿಯಲ್ ಪೋರ್ಟಲ್ಗೆ ಲಾಗಿನ್ ಆದಾಗ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯನ್ನು ಸಂಪರ್ಕಿಸಬಹುದು. ಅವರು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀಡುವುದರೊಂದಿಗೆ ಈ ಯೋಜನೆಯ ಸಫಲ

0: ವ್ಯವಸ್ಥೆಯನ್ನ ಎಲ್ಲ ರೈತರಿಗೆ ತಿಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಈ ಯೋಜನೆಯು ರೈತರಿಗೆ ಮಣ್ಣಿನ ಆರೋಗ್ಯವೇ ಕೃಷಿಯ ಆರೋಗ್ಯ ಎಂಬ ಅರಿವು ಮೂಡಿಸಿ ಶಾಶ್ವತ ಕೃಷಿಗೆ ನೆರವಾಗುವ ಮಹತ್ವದ ಯೋಜನೆಯಾಗಿದೆ. ಹಾಗಾದರೆ ಇನ್ನೇಕೆ ತಡ ನಿಮ್ಮ ಸಮೀಪದ ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡುತ್ತಿರಲ್ಲದೆ
1: ಮಣ್ಣು ಆರೋಗ್ಯ ಚೀಟಿ ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಇದುವರೆಗೂ ತಿಳಿಸಿಕೊಟ್ಟವರು ಎಂ ಪ್ರಸನ್ನ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.
4: ಆಕಾಶವಾಣಿ ಇದೀಗ ಸಮಯ 1:10 ಆಗಲಿದ್ದು, ಇನ್ನೀಗ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನ. ಉಪರಾಷ್ಟ್ರಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನ ಪ್ರವಾಸ. ಹಾಗೂ 2ನೇ ಟಿ20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ರಾಜಸ್ಥಾನದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದರು. ಈ ಯೋಜನೆಯನ್ನು ಒಟ್ಟು 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 23,000 ಚದರ ಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿರುವ ಈ ಹೊಸ ಟರ್ಮಿನಲ್ ಕಟ್ಟಡ ವಾರ್ಷಿಕವಾಗಿ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದು ಆಧುನಿಕ ಪ್ರಯಾಣಿಕರ ಸೌಲಭ್ಯಗಳೊಂದಿಗೆ ಸಜ್ಜುಗೊಂಡಿದ್ದು ಸುಗಮ ಮತ್ತು ಆರಾಮದಾಯಕ ಪ್ರಯಾಣದ ಅನುಭವವನ್ನು ಖಚಿತಪಡಿಸುತ್ತದೆ. ರಾಜಸ್ಥಾನದ ರಾಜಪರಂಪರೆಯಿಂದ ವಾಸ್ತುಶಿಲ್ಪದಿಂದ ಪ್ರೇರಿತವಾದ ಈ ಟರ್ಮಿನಲ್ ಕಮಾನುಗಳು ಮತ್ತು ಜರೋಖಾಗಳಂತಹ ಸಾಂಪ್ರದಾಯಿಕ ಅಂಶಗಳನ್ನು ಸಮಕಾಲೀನ ವಿನ್ಯಾಸದೊಂದಿಗೆ ಸರಾಗವಾಗಿ ಸಂಯೋಜಿಸುತ್ತದೆ. ಜೋಧಪುರ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡದ ಉದ್ಘಾಟನೆಯು ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಉದ್ಯೋಗ ಸೃಷ್ಟಿಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ. ಪ್ರಾದೇಶಿಕ ಸಂಪರ್ಕದ ಮೇಲೆ ನಿರ್ದಿಷ್ಟ ಗಮನಹರಿಸಿ ವಿಮಾನಯಾನ ವಲಯಕ್ಕೆ ಪ್ರಮುಖ ಉತ್ತೇಜನವಾಗಿ ಪ್ರಧಾನಿಯವರು ಜೋಧಪುರದಲ್ಲಿ ಮಾರ್ಪಡಿಸಿದ ಉಡಾನ್ ಯೋಜನೆಯನ್ನು ಸಹ ಪ್ರಾರಂಭಿಸಿದರು. ಇದು ದೇಶದ ನಾಗರಿಕ ವಿಮಾನಯಾನ ಭೂದೃಶ್ಯದಲ್ಲಿ ಗಮನಾರ್ಹ ಮುನ್ನಡೆಯನ್ನು ಸೂಚಿಸುತ್ತದೆ. ಉಡೇ ದೇಶ್ ಕಾ ಆಮ್ ನಾಗರಿಕ್ ಎಂಬ ದೃಷ್ಟಿಕೋನವನ್ನು ಮತ್ತಷ್ಟು ಮುನ್ನಡೆಸುತ್ತದೆ. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿಗಳ ಹಂಚಿಕೆಯೊಂದಿಗೆ ಈ ಯೋಜನೆಯು ವಾಯುಯಾನ ನೇತೃತ್ವದ ಅಭಿವೃದ್ಧಿಯ ಮುಂದಿನ ಹಂತವನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ಸಮಗ್ರ ಮತ್ತು ಸುಸ್ಥಿರ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಬಹು ಕಾರ್ಯತಂತ್ರದ ಘಟಕಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಗೊಂಡಿರುವ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಅಂತಾರಾಷ್ಟೀಯ ಸಹಕಾರ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಶುಭ ಕೋರಿದ್ದಾರೆ. ದೇಶದ ನಾಗರಿಕತೆಯ ಸಹಕಾರ ನೀತಿಯಲ್ಲಿ ಬೇರೂರಿರುವ ಸಹಕಾರಿಗಳು ರೈತರು, ಮಹಿಳೆಯರು ಮತ್ತು ಸಣ್ಣ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವಲ್ಲಿ, ಸಮುದಾಯಗಳನ್ನು ಬಲಪಡಿಸುವಲ್ಲಿ ಮತ್ತು ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಬೆಳೆಸುವಲ್ಲಿ ಪ್ರಬಲ ಶಕ್ತಿಯಾಗಿವೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಆರಂಭದಿಂದಲೂ ಸಹಕಾರಿಗಳು ರಾಷ್ಟ ನಿರ್ಮಾಣದ ಪ್ರಮುಖ ಸ್ತಂಭವಾಗಿ ವಿಕಸನಗೊಂಡಿವೆ. ಸಹಕಾರದಿಂದ ಸಮೃದ್ಧಿಯ ಮನೋಭಾವವನ್ನು ಸಾಕಾರಗೊಳಿಸುತ್ತಿದ್ದು

2047ರಲ್ಲಿ ವಿಕಸಿತ ಭಾರತ ಎಂಬ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಅವರು ಹೇಳಿದ್ದಾರೆ. ಸಹಕಾರ ಭಾರತದ ಸಂಸ್ಕೃತಿ, ಸಾಮೂಹಿಕ ಶಕ್ತಿ ಮತ್ತು ಸ್ವಾವಲಂಬನೆಯ ಅಡಿಪಾಯವಾಗಿದೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಹಕಾರಿ ವಲಯ ಹೊಸ ವೇಗವನ್ನು ಪಡೆದುಕೊಂಡು ಗಮನಾರ್ಹವಾಗಿ ವಿಸ್ತರಿಸಿದೆ. ಸಹಕಾರಿ ವಿಶ್ವವಿದ್ಯಾಲಯ, ಆಧುನಿಕ ತರಬೇತಿ ಕೇಂದ್ರಗಳು ಮತ್ತು ಉದಯೋನ್ಮುಖ ವಲಯಗಳಲ್ಲಿ ಸಹಕಾರಿ ಸಂಸ್ಥೆಗಳ ಸಬಲೀಕರಣದಂತಹ ಉಪಕ್ರಮಗಳು ರೈತರು, ಮಹಿಳೆಯರು, ಸಣ್ಣ ಉದ್ಯಮಿಗಳು ಮತ್ತು ಕಾರ್ಮಿಕರನ್ನು ಸಬಲೀಕರಣಗೊಳಿಸುವ ಮೂಲಕ ಸಹಕಾರದಿಂದ ಸಮೃದ್ಧಿಯ ಸಂಕಲ್ಪವನ್ನು ಬಲಪಡಿಸುತ್ತಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸೋಮವಾರದಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ಈ ತಿಂಗಳ 6ರಿಂದ 8ರವರೆಗೆ ಪ್ರಧಾನಿ ಇಂಡೋನೇಷ್ಯಾ ಪ್ರವಾಸದಲ್ಲಿರಲಿದ್ದಾರೆ.

0: ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ಈ ತಿಂಗಳ 6-8ರವರೆಗೆ ಪ್ರಧಾನಿ ಇಂಡೋನೇಷ್ಯಾ ಪ್ರವಾಸದಲ್ಲಿರಲಿದ್ದಾರೆ. ಇಂಡೋನೇಷ್ಯಾಗೆ ಇಂದು ಅವರ 4ನೇ ಭೇಟಿಯಾಗಿದ್ದು, ಮೇ 2018ರಲ್ಲಿ ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಸಂಬಂಧಗಳು ಏರ್ಪಟ್ಟ ನಂತರ ಪ್ರಧಾನಿಯವರ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸುತ್ತಾರೆ. ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸುತ್ತಾರೆ. ಪ್ರಧಾನಿಯವರು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ನಗರವಾದ ಯೋಗಕರ್ತಕ್ಕೂ ಭೇಟಿ ನೀಡಲಿದ್ದಾರೆ. ಜಕಾರ್ತದಲ್ಲಿ ಪ್ರಧಾನಿಯವರು ಭಾರತೀಯ ವಲಸಿಗರ ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಯೋಗಕರ್ತದಲ್ಲಿ ಪ್ರಂಬನ್ನ ದೇವಾಲಯ ಸಂಕೀರ್ಣಕ್ಕೆ ಹೋಗಲಿದ್ದಾರೆ. ಅಲ್ಲಿನ ಸಂರಕ್ಷಣಾ ಕಾರ್ಯಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಸಹಕರಿಸಲಿವೆ. ಈ ತಿಂಗಳ 8-10ರವರೆಗೆ ಆಸ್ಟ್ರೇಲಿಯಾಕ್ಕೆ 2ನೇ ಹಂತದ ಭೇಟಿ ನೀಡಲಿದ್ದಾರೆ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಆಲ್ಬನೀಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪೆರುವಿನಲ್ಲಿ ಕನ್ಸರ್ವೇಟಿವ್ ಪಕ್ಷದ ನಾಯಕಿ ಕೀಕೋ ಫ್ಯೂಜಿಮೋರಿ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ. ಮಾಜಿ ಅಧ್ಯಕ್ಷ ಆಲ್ಬರ್ಟೊ ಫ್ಯೂಜಿಮೋರಿ ಅವರ ಪುತ್ರಿ 51 ವರ್ಷದ ಫ್ಯೂಜಿಮೋರಿ 4ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು. ಈ ತಿಂಗಳ ಕೊನೆಯಲ್ಲಿ ಅವರು ಅಧಿಕಾರ ವಹಿಸಿಕೊಳ್ಳಲಿದ್ದು ಕಳೆದ 10 ವರ್ಷಗಳಲ್ಲಿ ಪೆರುವಿನ 9ನೇ ಅಧ್ಯಕ್ಷರಾಗಲಿದ್ದಾರೆ. ದೇಶದ ಉನ್ನತ ಚುನಾವಣಾ ಪ್ರಾಧಿಕಾರ ನಿನ್ನೆ ಅವರ ವಿಜಯವನ್ನು ಔಪಚಾರಿಕವಾಗಿ ಪ್ರಮಾಣೀಕರಿಸಿತು. ಏಪ್ರಿಲ್ನಲ್ಲಿ ನಡೆದ ಮೊದಲ ಸುತ್ತಿನ ಮತದಾನದಲ್ಲಿ 33 ಇತರ ಅಭ್ಯರ್ಥಿಗಳಿಗಿಂತ 2 ಅಭ್ಯರ್ಥಿಗಳು ಮುಂದಿದ್ದರು. ನಂತರ ಜೂನ್ 7ರಂದು ನಡೆದ ರನ್ ಆಫ್ನಲ್ಲಿ ಫ್ಯೂಜಿಮೋರಿ ಸ್ಯಾಂಚೇಜ್ ಅವರನ್ನು ಸೋಲಿಸಿದರು. ಪೆರುವಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೀಕೋ ಫ್ಯೂಜಿಮೋರಿ ಅವರು ಗೆಲುವು ಸಾಧಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಪೆರುವಿನೊಂದಿಗಿನ ನಿಕಟ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ. ವಿಭಿನ್ನ ಕ್ಷೇತ್ರಗಳಲ್ಲಿ ಎರಡೂ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಬಲಪಡಿಸಲು ಬದ್ದವಾಗಿದೆ ಎಂದು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ ಹಿನ್ನೆಲೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿ ಮತ್ತು ಅವರು ಸ್ವಾಮಿ ವಿವೇಕಾನಂದರನ್ನು ಮಹಾನ್ ದೇಶಭಕ್ತ, ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ದಾರ್ಶನಿಕ ಎಂದು ಬಣ್ಣಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಭಾರತದ ನಾಗರಿಕತೆಯ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಿದರು. ದೇಶದ ಕಲಾತೀತ ಬುದ್ಧಿವಂತಿಕೆಯನ್ನು ಜಗತ್ತಿಗೆ ಕೊಂಡೊಯ್ದರು. ಸ್ವಾಮಿ ವಿವೇಕಾನಂದರ ಆತ್ಮವಿಶ್ವಾಸ, ಪ್ರಬುದ್ಧ ಮತ್ತು ಸಹಾನುಭೂತಿಯ ಭಾರತದ ದೃಷ್ಟಿಕೋನ ರಾಷ್ಟ್ರದ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಲೇ ಇದೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಎಲ್ಲರಿಗೂ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಲು, ಉನ್ನತ ಮಟ್ಟದ ಚಾರಿತ್ರವನ್ನು ಎತ್ತಿಹಿಡಿಯಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಅವರ ಬದ್ಧತೆಯಲ್ಲಿ ದೃಢವಾಗಿರಲು ಪ್ರೇರಣೆ ನೀಡುತ್ತವೆ ಎಂದು ಅವರು ಆಶಿಸಿದರು. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಭಾರತದ ಬ್ಯಾಟಿಂಗ್ ವಿಭಾಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇಲ್ಲ. ಮೊದಲನೇ ಪಂದ್ಯ ಮಳೆಯಿಂದಾಗಿ ರದ್ದಾದ ಹಿನ್ನೆಲೆಯಲ್ಲಿ ಉಭಯ ತಂಡಗಳಿಗೆ ತಲಾ 1 ಅಂಕ ನೀಡಲಾಗಿತ್ತು. ಜುಲೈ 3ರಂದು ನಾಟಿಂಗ್ಹ್ಯಾಮ್ನಲ್ಲಿ 3ನೇ ಪಂದ್ಯ ನಡೆಯಲಿದ್ದು, ಜುಲೈ 11ರಂದು ಟಿ20 ಅಂತಾರಾಷ್ಟೀಯ ಸರಣಿಯ ಕೊನೆಯ 2 ಪಂದ್ಯಗಳೊಂದಿಗೆ ಮುಕ್ತಾಯಗೊಳ್ಳಲಿದೆ. ಗುಜರಾತ್, ಗೋವಾ, ಮಧ್ಯ ಮಹಾರಾಷ್ಟ, ಪಶ್ಚಿಮ ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಎಚ್ಚರಿಕೆ ನೀಡಿದೆ. ಮುಂದಿನ 2 ದಿನಗಳವರೆಗೆ ಕರಾವಳಿ ಕರ್ನಾಟಕ, ಪೂರ್ವ ರಾಜಸ್ಥಾನ, ಪೂರ್ವ ಮಧ್ಯಪ್ರದೇಶ, ತೆಲಂಗಾಣ ಮತ್ತು ವಿದರ್ಭದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ.

ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ, ಗಂಗಾನದಿಯ ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಮರಾಠವಾಡ, ಪಶ್ಚಿಮ ರಾಜಸ್ಥಾನ ಮತ್ತು ದೇಶದ ದಕ್ಷಿಣ ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟೀಯ ಸಹಕಾರಿ ದಿನ. ಉಪರಾಷ್ಟಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಪ್ರವಾಸ. ಹಾಗೂ 2ನೇ ಟಿ20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 1:20:47 ಆಗಲಿದೆ. ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ವೃಂದಗಾನದಲ್ಲಿ ಪಂಚಾಕ್ಷರಿ ಹಿರೇಮಠ್ ಅವರ ಗೀತೆಯನ್ನು ವಸಂತ್ ಕನಕಪುರ ಇವರು ಸಂಗೀತ ಅಳವಡಿಸಿದ್ದಾರೆ.

ಇನ್ನು ಮುಂದೆ ಕೇಳಿ ಡಿ ಎಸ್ ಕರ್ಕಿ ಅವರ ಗೀತೆಯನ್ನು. ಸಂಗೀತ ನೀಡಿದವರು ಕೇಶವ್ ಗುರಂ. ಗೀತೆ ಸಮೂಹ ಗಾಯನದಲ್ಲಿದೆ.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆ ಮಳೆ ಮಳೆ ಜಿನುಗೋ ಜಿನುಗೋ ಹನಿ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201.
2: ಮಳೆ ಮಳೆ ಮಳೆ ಮಳೆ ಏನ್ ಚೆನ್ನ.

ಶ್ರೋತೃಗಳೇ, ಸಮಯ 1:32:07 ಆಗಲಿದೆ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳುವ ಸಮಯ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ಇವತ್ತು ಒಂದು ವಿಶೇಷವಾದಂತಹ ದಿನ. July 24 ಸ್ವಾಮಿ ವಿವೇಕಾನಂದರಿಗೂ ಅತ್ಯಂತ ಪ್ರಮುಖವಾದಂತಹ ನಂಟಿರುವಂತಹ ದಿನ ಇದು. July 4, 1902 ಸ್ವಾಮಿ ವಿವೇಕಾನಂದರು ಮಹಾಸಮಾಧಿ ಅಂದರೆ ನಿಧನ ಹೊಂದಿದಂತಹ ದಿವಸ. ಅವರು ಕೇವಲ 39 ವರ್ಷಗಳ ಕಾಲ ಮಾತ್ರ ಬದುಕಿದ್ರು. ಜಗತ್ತಿಗೆ ಇಷ್ಟೊಂದು ಸಣ್ಣ ಆಯಸ್ಸಿನಲ್ಲಿ ನೀಡಿದಂತಹ ಕೊಡುಗೆ ಅಪಾರವಾದದ್ದು. ಅವರ ಜೀವನದ ಪ್ರಮುಖ ವಿವರಗಳ ಬಗ್ಗೆ ಹೇಳಬೇಕು ಅಂತಂದರೆ, July 4 ಬೆಳಗಿನ ಜಾವ ವಿವೇಕಾನಂದರು ಹೌರಾದ ಬೇಲೂರು ಮಠದಲ್ಲಿ ಧ್ಯಾನಾಸಕ್ತರಾಗಿದ್ದಾಗಲೇ ಮಹಾಸಮಾಧಿ ಹೊಂದಿದ್ದಾರೆ. 1863 ಜನವರಿ 12 ಕೋಲ್ಕತ್ತಾದಲ್ಲಿ ಜನಿಸಿದ ಸ್ವಾಮಿ ವಿವೇಕಾನಂದರ ನಿಜವಾದ ಹೆಸರು ನರೇಂದ್ರನಾಥ ದತ್ತ ಅಂತ. ನಮ್ಮ ದೇಶದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ January 12 ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತಾ ಇದ್ವಿ. ಶಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿರತಕ್ಕಂತಹ ಭಾಷಣ 1893 ಅಮೇರಿಕದ ಶಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಇವರು ಮಾಡಿದಂತಹ ಭಾಷಣ ಇಡೀ ವಿಶ್ವದಲ್ಲೇ ಭಾರತದ ಸನಾತನ ಧರ್ಮ ಮತ್ತು ಸಂಸ್ಕೃತಿಯ ಕೀರ್ತಿಯನ್ನು ಹೆಚ್ಚಿಸೋ ರೀತಿ ಮಾಡಿತು. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವಂತಹ ಒಂದು ಅತ್ಯಂತ ಪ್ರಸಿದ್ಧವಾದಂತಹ ಧ್ಯೇಯವಾಕ್ಯದೊಂದಿಗೆ ಮುನ್ನಡೀತಾ ಇದ್ದಂತಹ ಸ್ವಾಮಿ ವಿವೇಕಾನಂದರು ಯುವಕರಿಗೆಲ್ಲ ಒಂದು ಮಾದರಿ. ಉಕ್ಕಿನಂತಹ ಶರೀರ ಇರುವ ದೃಢ ಮನಸ್ಸಿನ 100 ಜನ

ಯುವಕರನ್ನು ನನಗೆ ನೀಡಿದರೆ ನಾನು ದೇಶದ ಗತಿಯನ್ನೇ ಬದಲಿಸ್ತೇನೆ ಅಂತ ಹೇಳಿದಂತಹ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಹಿಂದೂ ಧರ್ಮ ಪ್ರಚಾರಕರಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಇಡೀ ಪ್ರಪಂಚಕ್ಕೆ ಹಿಂದೂ ಧರ್ಮದ ಶ್ರೇಷ್ಠತೆ ಏನು ಅನ್ನುವಂಥದನ್ನ ಸಾರಿದಂತಹ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಇವರ ಧ್ಯೇಯ ವಾಕ್ಯವನ್ನು ಇಂದಿನ ನಮ್ಮ ಯುವಕರು ಪಾಲನೆ ಮಾಡಿದೆ ಆದರೆ ದೇಶ ಉನ್ನತ ಮಟ್ಟದಲ್ಲಿ ಸಾಗೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಹೇಳ್ಬೋದು. ಈ ಒಂದು ಮಾಹಿತಿಯೊಂದಿಗೆ ಆಪ್ತರಕ್ಷಕ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಗುರುಕಿರಣರವರು ರಾಗ ಸಂಯೋಜನೆ ಮಾಡಿದ್ದಾರೆ.

ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ಇನ್ನೊಂದು ಮುಖ್ಯ ವಿಷಯವನ್ನು ತಮಗೆ ತಿಳಿಸಲಿಕ್ಕಿದೆ. ಸ್ವಾಮಿ ವಿವೇಕಾನಂದರಂತೆ ಭಾರತದ ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಳಿ ವೆಂಕಯ್ಯನವರಿಗೂ ಕೂಡ ಈ ಜುಲೈ 4ನೇ ತಾರೀಕಿಗೆ ನಂಟಿದೆ. ಹೇಗೆ ಅಂತ ಹೇಳಿದ್ರೆ, ನಮ್ಮ ದೇಶದ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜದ ವಿನ್ಯಾಸಕರಾಗಿರ್ತಕ್ಕಂಥ ಪಿಂಗಳಿ ವೆಂಕಯ್ಯನವರು ಜುಲೈ 4ನೇ ತಾರೀಕು 1963ರಂದು ನಿಧನರಾಗಿದ್ದಾರೆ. ಅವರ ಪುಣ್ಯತಿಥಿ ಕೂಡ ಇಂದು. ಇಡೀ ದೇಶ ಅವರನ್ನು ಬಹಳ ಗೌರವದಿಂದ ಸ್ಮರಿಸಬೇಕಾದಂತಹ ದಿವಸ ಕೂಡ. ಯಾಕೆಂತೇಳಿದ್ರೆ, ಇವರು ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಅಲ್ಲದೆ ನಮ್ಮ ಕೇಸರಿ ಬಿಳುಪು ಹಸಿರು ತ್ರಿವರ್ಣ ಧ್ವಜ ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮ ವಿನ್ಯಾಸದ ಧ್ವಜ ಅಂತ ಹೆಸರು ಪಡ್ಕೊಳ್ತಿರತಕ್ಕಂತಹ ನಮ್ಮ ತ್ರಿವರ್ಣ ಧ್ವಜವನ್ನು ರೂಪಿಸಿದಂಥವರು, ವಿನ್ಯಾಸ ಮಾಡಿದಂಥವರು ಈ ಪಿಂಗಳಿ ವೆಂಕಯ್ಯನವರು. ಭಾರತಕ್ಕೆ ಒಂದು ಸ್ವತಂತ್ರ ಧ್ವಜ ಇರಬೇಕು ಅಂತ ಹೇಳುವಂಥ ಒಂದು ಬಯಕೆ ಬಹಳಷ್ಟು ಸ್ವತಂತ್ರ ಹೋರಾಟಗಾರರಲ್ಲಿತ್ತು. ಅದಕ್ಕೆ ಒಂದು ರೂಪ ನೀಡಬೇಕು ಅಂತ ಹೇಳಿಕೊಂಡು ಹೊರಟವರು. ಹಲವು ದೇಶಗಳನ್ನು ಧ್ವಜಗಳನ್ನು ಅಧ್ಯಯನ ಮಾಡಿ ವೆಂಕಯ್ಯನವರು ಧ್ವಜದ ಮೂಲ ಮಾದರಿಯನ್ನು ಸಿದ್ಧಪಡಿಸ್ತಾರೆ. 1921ರಲ್ಲಿ ವಿಜಯವಾಡದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಇವರು ತಮ್ಮ ವಿನ್ಯಾಸವನ್ನು ಮಹಾತ್ಮ ಗಾಂಧೀಜಿ ಅವರಿಗೆ ಪ್ರಸ್ತುತಪಡಿಸ್ತಾರೆ. ವೆಂಕಯ್ಯವರು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಅಲ್ಲದೆ, ಈ ನಮ್ಮ ತ್ರಿವರ್ಣ ಧ್ವಜವನ್ನು ವಿನ್ಯಾಸ ಮಾಡಿದವರು ಅಷ್ಟೇ ಅಲ್ಲದೆ, ಅವರೊಬ್ಬರು ಭೂವಿಜ್ಞಾನಿ ಕೂಡ, ಕೃಷಿಕರು ಹೌದು, ಶಿಕ್ಷಣ ತಜ್ಞ ಮತ್ತು ಬಹುಭಾಷಾ ಪಂಡಿತರಾಗಿದ್ದರು. ಜಪಾನಿ ಭಾಷೆಯನ್ನು ನಿರರ್ಗಳವಾಗಿ ಮಾತನಾಡ್ತಾ ಇದ್ದಿದ್ದರಿಂದ ಇವ್ರನ್ನ ಜಪಾನ್ ವೆಂಕಯ್ಯ ಅಂತಲೂ ಕೂಡ ಕರೀತಾಯಿದ್ರು. ಅದರ ಜೊತೆಗೆ ಹತ್ತಿ ಕೃಷಿಯಲ್ಲಿ ಮಾಡಿದ ಸಂಶೋಧನೆಗಾಗಿ ಇವ್ರನ್ನ ಪತ್ತಿ ವೆಂಕಯ್ಯ ಅಂದರೆ ಹತ್ತಿ ವೆಂಕಯ್ಯ ಅಂತ ಕೂಡ ಕರೀತಾಯಿದ್ರು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ವಜ್ರದ ಗಣಿಗಾರಿಕೆಯಲ್ಲಿ ತಜ್ಞರಾಗಿದ್ದರಿಂದ ಇವರಿಗೆ ಡೈಮಂಡ್ ವೆಂಕಯ್ಯ ಅನ್ನುವಂಥ ಹೆಸರು ಕೂಡ ಇತ್ತು. ದೇಶಕ್ಕೆ ರಾಷ್ಟ್ರೀಯ ಗುರುತು ನೀಡಿದ ಈ ಮಹಾನ್ ಚೇತನ ತೀವ್ರ ಬಡತನದ ನಡುವೆ 1963ರ ಜುಲೈ 4ರಂದು ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇವರ ನೆನಪಿಗಾಗಿ 2009ರಲ್ಲಿ ಭಾರತ ಸರ್ಕಾರ ಒಂದು ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡಿತ್ತು. ಪಿಂಗಳಿ ವೆಂಕಯ್ಯನವರು ನಮ್ಮ ತ್ರಿವರ್ಣ ಧ್ವಜದ ಬಾವುಟವನ್ನು ವಿನ್ಯಾಸ ಮಾಡಿದಾಗ ಅದರ ಮಧ್ಯದಲ್ಲಿ ಅಶೋಕ ಚಕ್ರ ಇರಲಿಲ್ಲ, ಅದನ್ನು ನಂತರ ವಿನ್ಯಾಸಗೊಳಿಸಲಾಯಿತು. ಇವರಿಗೆ ಗಾಂಧೀಜಿಯವರೊಂದಿಗೆ ಬಹಳ ಉತ್ತಮವಾದಂತಹ ಒಡನಾಟ ಕೂಡ ಇತ್ತು ಅಂತ ಹೇಳುವಂಥ ಮಾಹಿತಿಯೊಂದಿಗೆ ಇನ್ನೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಈಗ ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ರಾಗ ಸಂಯೋಜನೆ ಮಾಡಿ ಶಂಕರ್ ಮಹಾದೇವನ್ ಹಾಡಿರುವಂತಹ ಗೀತೆ ಇದು. ಚಿತ್ರ ಸೇವಂತಿ ಸೇವಂತಿ.

ಶ್ರೋತೃಗಳೇ, ಜುಲೈ 4ಕ್ಕೂ ಕನ್ನಡದ ಸಾಹಿತಿ ಸ್ವಾತಂತ್ರ್ಯ ಹೋರಾಟಗಾರ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೂ ಕೂಡ ಅವಿನಾಭಾವನುಂಟು. ಜುಲೈ 4 1904ರಂದು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹುಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ನೀಡಿದ ಕೊಡುಗೆ ಅಪಾರವಾದದ್ದು. ಜುಲೈ 4 1904ರಂದು ಹಾಸನ ಜಿಲ್ಲೆಯ ಕೊಣನೂರು ಹತ್ತಿರದ ಗೊರೂರು ಎಂಬ ಹಳ್ಳಿಯಲ್ಲಿ ಹುಟ್ಟಿದ ರಾಮಸ್ವಾಮಿ ಅಯ್ಯಂಗಾರ್ ಅವರು ಕನ್ನಡ ಸಾಹಿತ್ಯದಲ್ಲಿ ಗ್ರಾಮೀಣ ಬದುಕು, ಮುಗ್ಧತೆ ಮತ್ತು ಹಾಸ್ಯವನ್ನು ಮೇಳವಿಸಿ ಬರೆಯುವುದರಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದರು. ಇವರನ್ನು ಕನ್ನಡದ ಮಾರ್ಕ್ ಟ್ವೈನ್ ಎಂದು ಕೂಡ ಕರೆಯಲಾಗ್ತಾ ಇತ್ತು. ಮಹಾತ್ಮ ಗಾಂಧೀಜಿಯವರ ತತ್ವಗಳಿಂದ ಆಕರ್ಷಿತರಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಪಾಲ್ಗೊಂಡು ಜೈಲುವಾಸವನ್ನು ಕೂಡ ಅನುಭವಿಸಿದ್ದಾರೆ. ಗಾಂಧೀಜಿಯವರ ಮಗ ದೇವದಾಸ್

ಗಾಂಧಿಯವರೊಂದಿಗೂ ಕೂಡ ಬಹಳ ನಿಕಟವಾದಂತಹ ಸಂಬಂಧವನ್ನು ಹೊಂದಿದ್ದರು. ಇವರ ಪ್ರಮುಖ ಕೃತಿಗಳನ್ನು ಏನು ಅಂತೇಳಿದ್ರೆ, ನಮ್ಮ ನಮ್ಮಲ್ಲೇ, ಗರುಡಗಂಬದ ದಾಸಯ್ಯ, ಮೇಲೋಗರ, ಅಮೇರಿಕದಲ್ಲಿ ಗೊರೂರು ಅನ್ನುವಂತಹ ಒಂದು ಪ್ರಸಿದ್ಧ ಪ್ರವಾಸ ಕಥನ ಕೂಡ ಬಹಳ ಪ್ರಮುಖವಾದಂಥ ಕೃತಿ. ಇವರ ಅಮೇರಿಕದಲ್ಲಿ ಗೊರೂರು ಕೃತಿಗೆ 1980 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿತ್ತು. 1982 ಶಿರಸಿಯಲ್ಲಿ ನಡೆದ 54ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ. 1991 ಸೆಪ್ಟೆಂಬರ್ 28 ಬೆಂಗಳೂರಿನಲ್ಲಿ ಗುರುರು ರಾಮಸ್ವಾಮಿ ಅಯ್ಯಂಗಾರ್ ಅವರು ನಿಧನರಾದರು. ಅಮೇರಿಕದಲ್ಲಿ ಗುರುರು ಪುಸ್ತಕದ ಎಷ್ಟೊಂದು ಖ್ಯಾತಿ ಪಡೆದಿತ್ತು ಅಂತೇಳಿದ್ರೆ, ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಒಂದು ಅದರ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಅದರ ಖ್ಯಾತಿ ಎಷ್ಟಿರಬಹುದು ಅಂತೇಳುವಂಥದ್ದನ್ನು ನಾವು ಕೂಡ ಊಹಿಸ್ಬೋದು. ಇವಳ ಬಹಳಷ್ಟು ಸಾಹಿತ್ಯಗಳು ಕೂಡ ಗ್ರಾಮೀಣ ಸಾಹಿತ್ಯದ ಶೈಲಿಯಲ್ಲೇ ಬರೀತಾ ಇದ್ದರು ಕೂಡ. ಕೆಳಗರೆ ಕೆ ಕಲ್ಯಾಣ್ ಅವರ ಸಾಹಿತ್ಯದ ಆರ್ ಪಿ ಪಟ್ನಾಯಕ್ ರಾಗ ಸಂಯೋಜನೆ ಮಾಡಿದ ಕುನಾಲ್ ಗಂಜವಾಲ್ ಹಾಡಿರುವಂತಹ ಆಕಾಶ ಚಿತ್ರದ ಗೀತೆ ಅಂತ ಕೇಳ್ಕೊಂಡು ಬರೋಣ.

ಕೇಳಿದ್ರೆ ಈ ಜುಲೈ 4ರಂದು ಹುಟ್ಟಿದ ಮತ್ತಷ್ಟು ನಮ್ಮ ದೇಶದಲ್ಲಿ ಪ್ರಸಿದ್ಧರಾದಂಥವರು ಅಂದರೆ 1897ರಲ್ಲಿ ಜುಲೈ 4ರಲ್ಲಿ ಅಲ್ಲೂರಿ ಸೀತಾರಾಮರಾಜು ಅವರು ಜನಿಸಿದ್ದಾರೆ. ಇವರು ಆಂಧ್ರ ಪ್ರದೇಶದ ಕರಾವಳಿ ಭಾಗದಲ್ಲಿ ಬ್ರಿಟಿಷರ ವಿರುದ್ಧ ರಂಪಾ ದಂಗೆಯಲ್ಲಿ ನೇತೃತ್ವವನ್ನು ವಹಿಸಿದಂತಹ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ. ಇವರನ್ನು ಮನ್ಯಂ ವೀರುಡು ಅಂದರೆ ಕಾಡಿನ ವೀರ ಅಂತ ಕೂಡ ಕರೆಯಲಾಗುತ್ತೆ. ಇತ್ತೀಚಿನ ಪ್ರಸಿದ್ಧ RRR RRR ಚಲನಚಿತ್ರದ ರಾಮ್ ಚರಣ್ ಪಾತ್ರ ಇವರ ಜೀವನದ ಆಧಾರಿತವಾದಂಥ ಚಿತ್ರ. ಮತ್ತು ಗುಲ್ಜಾರಿಲಾಲ್ ನಂದ, ಭಾರತದ ಮಾಜಿ ಹಂಗಾಮಿ ಪ್ರಧಾನಮಂತ್ರಿಗಳು ಮತ್ತು ಪ್ರಸಿದ್ಧ ರಾಜಕಾರಣಿಗಳು, ಇವರು ಕೂಡ 1898ನೇ ಜುಲೈ 4ರಂದು ಜನಿಸಿದವರು. ಇವರು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತರತ್ನವನ್ನು ಪಡೆದಂಥವರು. ಮತ್ತು ಸುಶೀಲ್ ಕುಮಾರ್ ಶಿಂದೆ ಅನ್ನೋರು ಕೂಡ ಭಾರತದ ಕೇಂದ್ರ ಗೃಹ ಸಚಿವರಾಗಿ ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಹಿರಿಯ ರಾಜಕಾರಣಿಗಳು. ಇವರು ಕೂಡ 1941 ಜುಲೈ 4ರಂದು ಜನಿಸಿದವರು. ಈ ಎಲ್ಲ ಮಾಹಿತಿಗಳೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಈ ಒಂದು ಕೊನೆಯ ಗೀತೆಯೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ರತ್ನನ್ ಪ್ರಪಂಚ ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಹಾಡಿದ್ದಾರೆ ಪುನೀತ್ ರಾಜ್ಕುಮಾರ್, ಬಿ ಅಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದಾರೆ, ಶಿವ್ ಬೆರ್ಗಿಯವರ ಸಾಹಿತ್ಯವಿದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 2125 ರೂಪಾಯಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 13% ಹೆಚ್ಚಿಸಿ ಇಂದಿನಿಂದ ಜಾರಿಗೆ ಬರುವಂತೆ ಘೋಷಿಸಿದೆ. ಪ್ರತಿ ಕ್ವಿಂಟಾಲ್ಗೆ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 ಏರಿಸಿದೆ. ಸರ್ಕಾರದ ಬೆಲೆ ಸ್ಥಿರೀಕರಣ ಬಫರ್ಗಾಗಿ ನಫೆಡ್ ಮತ್ತು ಎನ್ಸಿಸಿಎಫ್ ಮೂಲಕ ಈರುಳ್ಳಿ ಖರೀದಿ ಪ್ರಗತಿಯಲ್ಲಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ಖರೀದಿ ಬೆಲೆಯು ರೈತರಿಗೆ ಉತ್ತಮ ಆದಾಯವನ್ನು ಖಚಿತಪಡಿಸಲಿದೆ. ರಾಜ್ಯದ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಪ್ರದೇಶದಲ್ಲಿ ಬಿತ್ತನೆ ಪ್ರಗತಿಯು ಸಾಮಾನ್ಯದ ಸುಮಾರು 60% ಎಂದು ಕೇಂದ್ರ ಸರ್ಕಾರ ಅಂದಾಜಿಸಿದೆ. ಕೇಂದ್ರ ಸರ್ಕಾರದ ಈ ಆದೇಶದಿಂದ ರಾಜ್ಯ ಈರುಳ್ಳಿ ಬೆಳೆಗಾರರಿಗೆ ಕೊಂಚ ನೆಮ್ಮದಿ ನೀಡಿದೆ. ಪ್ರಕೃತಿ ವಿಕೋಪ ಮತ್ತು ಸಂತ್ರಸ್ತರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಆರೋಗ್ಯ ಸಚಿವ ಹಾಗೂ ಜಿಲ್ಲಾ ಪ್ರಾಕೃತಿಕ ವಿಕೋಪ ಮೇಲುಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪದ ಪೂರ್ವ ತಯಾರಿ ಹಾಗೂ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರಕೃತಿ ವಿಕೋಪ ನಿರ್ವಹಣೆಗೆ ಸಂಬಂಧಿಸಿದಂತೆ ಪರಿಹಾರ ವಿತರಣೆಗೆ ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಳೆಯಿಂದ ಹಾನಿಯಾದ ಕುಟುಂಬಕ್ಕೆ ತಕ್ಷಣ 5,000 ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಂತ್ರಸ್ತರಿಗೆ ಪಂಚಾಯಿತಿ ಅಧಿಕಾರಿಗಳು ವಿಳಂಬ ಮಾಡಿದರೆ ಅವರ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನೀರಾವರಿ ನೀರಿನ ಕೊರತೆಯಿಂದ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬು ಸೇರಿದಂತೆ 1,000 ಎಕರೆ ಬೆಳೆಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ತಕ್ಷಣವೇ ಕೆಆರ್ಎಸ್ನಿಂದ ನಾಲೆಗಳು ನೀರು ಹರಿಸಿ ಬೆಳೆಗಳನ್ನು ಉಳಿಸಿ ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ನಷ್ಟ ಅನುಭವಿಸಿದ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭಾರತದ ನವೋದ್ಯಮ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಕಸನಗೊಳ್ಳುತ್ತಿದ್ದು ಡೀಪ್ ಟೆಕ್ ಆಧಾರಿತ ಮತ್ತು ಹಾರ್ಡ್ವೇರ್ ನಾವೀನ್ಯತೆಗಳತ್ತ ಹೆಚ್ಚು ಗಮನ ಹರಿಸುತ್ತಿದೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ದೇಶದ ನಾವೀನ್ಯತೆಯ ಭೂದೃಶ್ಯದಲ್ಲಿ ಆಗುತ್ತಿರುವ ವ್ಯಾಪಕ ಬದಲಾವಣೆಯಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ಕೇವಲ 7% ಈ ಸಂಖ್ಯೆ ಈ ವರ್ಷ 21 ಯುವ ಉದ್ಯಮಿಗಳೊಂದಿಗೆ ಬೆಂಗಳೂರು U30 ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. U30 ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಕಂಪನಿಗಳ ಪೈಕಿ 18 ಕಂಪನಿಗಳು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಇದು ದೇಶದ ಯಾವುದೇ ನಗರಕ್ಕಿಂತ ಅತ್ಯಧಿಕವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸ್ಟಾರ್ಟ್ಅಪ್ಗಳ ಮುಂದಿನ ಅಲೆಯು ಡೀಪ್ ಟೆಕ್ ಮತ್ತು ಹಾರ್ಡ್ ಟೆಕ್ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಿದ್ದು ಕೃತಕ ಬುದ್ದಿಮತ್ತೆ, ಸ್ಪೇಸ್ ಟೆಕ್, ಸೈಬರ್ ಸೆಕ್ಯೂರಿಟಿ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಬಲವಾದ ವೇಗವನ್ನು ಪಡೆದುಕೊಳ್ಳುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: So I changed out of the space suit, I don't wear my clothes because the Crew Dragon is really cold, and then we wanted to sleep. So now there is no bed in space, right? There is no nominated place where you can sleep. You can sleep anywhere, in the seat, below the seat, on the wall, on the ceiling, wherever you want. So everybody decided. Two of my crew members, they sat on the seat, they strapped themselves and they were sleeping on the seat. I did not find that comfortable, you know, I thought that there should be some kind of pressure on your body, you know, that is what you are used to on Earth. So I decided to go below the seat and wedge myself between the pallets and the seat.
1: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ಧಿಮತ್ತೆಯಿಂದ ತಾಯಿ ಮಾಡುವ ಅಡಿಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: Never ever feel that you are missed out in anything. Okay, that I joined the wrong degree, I joined this thing, or I wish I was there, I wish I was there. You are perfectly where you are. 1.8 billion people, out of that, 1.4 billion, that is, you are born in this great country. Out of that, you are in this great city of Bangalore. And out of that, imagine you are the chosen you to be sitting in front of this galaxy of stars out here. How lucky are you? You are already ahead of the curve.
1: ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೀರ್ತಿಚಕ್ರ ಪ್ರಶಸ್ತಿ ಪುರಸ್ಕೃತರಾದ ರವೀಶ್ ಮಲ್ಹೋತ್ರಾ, ಪ್ರೊಫೆಸರ್ ಕೆ ವಿಜಯ್ ರಾಘವನ್, ಇಸ್ರೋ ಮಾಜಿ ಅಧ್ಯಕ್ಷರಾದ ಎಎಸ್ ಕಿರಣ್ ಕುಮಾರ್, ಡಾ ಎಸ್ ಸೋಮನಾಥನ್ ಹಾಗೂ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ಹಾಗೂ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್ ಉಪಸ್ಥಿತರಿದ್ದರು. ರಾಜ್ಯದೆಲ್ಲೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ 91.9 ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ. ಮತದಾರರ ಪಟ್ಟಿಯಲ್ಲಿ 9,12,913 ಮತದಾರರಿದ್ದು ಈ ಪೈಕಿ 6,21,193 ಅಂದರೆ ಶೇಕಡ 68.05 ಗಣತಿನ ಮುನಿಯನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಮಂಡ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾ ಕುಮಾರ್ ವಿವಿಧೆಡೆ ಭೇಟಿ ನೀಡಿ ಪರಿಶೀಲಿಸಿದರು. ಮಂಡ್ಯ ನಗರದ ವಿದ್ಯಾನಗರ, ಗಾಂಧಿನಗರ ವಿವಿಧ ವಾರ್ಡ್ಗಳಿಗೆ ಹಾಗೂ ಮಂಡ್ಯ ತಾಲೂಕಿನ ಹನಕೆರೆಗೆ ಭೇಟಿ ನೀಡಿದ ಅವರು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಕಾರ್ಯವನ್ನು ಖುದ್ದು ವೀಕ್ಷಿಸಿದರು. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವಂತೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಚುನಾವಣಾ ಆಯೋಗದ ಆದೇಶದಂತೆ ಪ್ರತಿ ಮನೆಗೂ ತೆರಳಿ ನಿಗದಿತ ಗಣತಿ ನಮೂನೆಗಳನ್ನು ವಿತರಿಸಿ ಸಂಬಂಧಪಟ್ಟವರಿಂದ ಸಹಿ ಪಡೆಯುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ದಾವಣಗೆರೆಯಲ್ಲೂ ಮತಗಟ್ಟೆ ಅಧಿಕಾರಿಗಳು ಕಡ್ಡಾಯವಾಗಿ ಮತದಾರರ ಮನೆ ಮನೆಗೆ ಭೇಟಿ ನೀಡಬೇಕು ಎಂದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಶಮ್ಲಾ ಇಕ್ಬಾಲ್ ಸೂಚನೆ ನೀಡಿದ್ದಾರೆ. ನೀರು ಕುಡಿಯಲು ಬಂದ ಕಾಡೆಮ್ಮೆಯೊಂದು ಕೆಸರಿನಲ್ಲಿ ಸಿಲುಕಿ ಮೃತಪಟ್ಟ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಜಲಾಶಯ ಬಳಿ ನಡೆದಿದೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಉಡುತೊರೆ ಹಳ್ಳ ಜಲಾಶಯದಲ್ಲಿ ಗುರುವಾರ ಸಂಜೆ ನೀರು ಕುಡಿಯಲು ಬಂದ ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡು ಇಡೀ ರಾತ್ರಿ ಒಂದೇ ಜಾಗದಲ್ಲಿ ಒದ್ದಾಡಿ ನಿತ್ರಾಣಗೊಂಡಿತ್ತು. ನಿನ್ನೆ ದನಗಾಹಿಗಳು ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡಿರುವುದನ್ನು ನೋಡಿ ಅರಣ್ಯ ಇಲಾಖೆ

0: ಸಿಬ್ಬಂದಿಗೆ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 2125 ರೂಪಾಯಿಗೆ ಹೆಚ್ಚಿಸಿ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಬೆಂಗಳೂರು. ಹಕ್ಕಿಯ ಬಳಗ.
2: ನಮಸ್ಕಾರ. ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಹಕ್ಕಿ ಬಳಗ ಕಾರ್ಯಕ್ರಮದಲ್ಲಿ ನಿಮಗೆ ಒಬ್ಬ ವಿಶೇಷ ಪ್ರತಿಭೆಯನ್ನ ಪರಿಚಯಿಸ್ತಾ ಇದ್ದೀವಿ. ಯಾರು ಗೊತ್ತಾ? ಪ್ರಣವ್ ಲೋಕೇಶ್. ಏನಿವರ ಸಾಧನೆ, ಏನೇನೆಲ್ಲ ಮಾಡಿದರೆ, ಇದೆಲ್ಲದನ್ನು ನಿಮ್ ಜೊತೆಯಲ್ಲಿ ಹಂಚಿಕೊಳ್ತೀವಿ. ಬನ್ನಿ ಪುಟಾಣಿಗಳೇ, ಕೇಳೋಣ ಇವತ್ತಿನ ಹಕ್ಕಿಯ ಬಳಗ.
3: ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಣವ್ ಲೋಕೇಶ್.
4: ನಮಸ್ಕಾರ.
3: ಪ್ರಣವ್ ಲೋಕೇಶ್ ಅವರು ತುಂಬಾ ಯಂಗ್ ಟ್ಯಾಲೆಂಟೆಡ್ ಪರ್ಸನ್. ಇನ್ನು ಕೇವಲ 13 ವರ್ಷದ ಪ್ರಣವ್ ಲೋಕೇಶ್ ಅವರ ಸಾಧನೆ ಬಗ್ಗೆ ಹೇಳೋದಾದ್ರೆ, ಇತ್ತೀಚೆಗೆ ನಡೆದಂತಹ ಟಕ್ವಾಂಡೋ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ನಲ್ಲಿ ಇವರು ನಮ್ಮ ಭಾರತಕ್ಕೆ, ನಾಡಿಗೆ ಬೆಳ್ಳಿ ಪದಕವನ್ನ ತಂದುಕೊಟ್ಟಂತಹ ಸಾಧಕ. ಪ್ರಣವ್ ಲೋಕೇಶ್ ಅವರೇ, ತಮ್ಮ ವಯಸ್ಸು, ಯಾವ ಕ್ಲಾಸ್ ಅಲ್ಲಿ ಓದಿದ್ದೀರಾ, ಮೂಲತಃ ನಿಮ್ಮ ಊರ್ ಯಾವುದು, ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತೀರಾ ಆರಂಭದಲ್ಲಿ?
4: ನನ್ನ ವಯಸ್ಸು 13 ಇಯರ್ಸ್.
3: 13 ವರ್ಷ ಇನ್ನೂ ಓಕೆ. 31 ವರ್ಷದಲ್ಲಿ ಕೂಡ ಮಾಡದವರ ಸಾಧನೆಯನ್ನ ನೀವು ಮಾಡಿದೀರಾ ಈ ವಯಸ್ಸಲ್ಲಿ. ಕಂಗ್ರಾಚುಲೇಷನ್.
4: ಥ್ಯಾಂಕ್ ಯು.
3: ಓಕೆ, ಯಾವ ಸ್ಕೂಲ್ ಅಲ್ಲಿ ಓದ್ತಿದ್ದೀರಾ?
4: ದೀಕ್ಷಾ ಸ್ಕೂಲ್, 8th ಸ್ಟ್ಯಾಂಡರ್ಡ್, ತಿಪ್ಟು.
3: ನಿಮ್ಮ ಕುಟುಂಬದ ಬಗ್ಗೆ?
4: ನನ್ನ ತಂದೆ ರಿಪೋರ್ಟರ್, ನನ್ನ ತಾಯಿ ಬಿಂದು ಎಂಪಿ.
3: ತಂದೆ
4: ಲೋಕೇಶ್.
3: ಲೋಕೇಶ್ ಅವರು ಅಂದ್ರೆ ಅವರು ಮೀಡಿಯಾದಲ್ಲಿ ವರ್ಕ್ ಮಾಡ್ತಾರೆ. ರಿಪೋರ್ಟರ್ ಅಂದ್ರೆ ಪೇಪರ್ ಗೆ ರಿಪೋರ್ಟರ್. ಓಕೆ. ನಿಮ್ ಕುಟುಂಬದಲ್ಲಿ ಯಾರು ಇದ್ದೀರಾ? ಸಿಸ್ಟರ್, ಬ್ರದರ್ ಇದಾರಾ?
4: ಇದ್ದಾರೆ, ತಂಗಿ ಮನುಷ್ಯರಿ.
3: ಯಾಕೆ ಅವ್ರ ಕಂಠ ಹಾಕಲ್ಲ ನಿಮ್ಗೆ ಹೇಳಿ ಮತ್ತೆ?
4: ಮಾನಶ್ರೀ.
3: ಮಾನಶ್ರೀ ಅವ್ರು ಏನ್ ಮಾಡ್ತಿದ್ದಾರೆ?
4: 4th ಸ್ಟ್ಯಾಂಡರ್ಡ್.
3: 4th ಸ್ಟ್ಯಾಂಡರ್ಡ್ ಇದ್ದಾರೆ. ಸಾಮಾನ್ಯವಾಗಿ ಇವಾಗೆಲ್ಲ ಕ್ರೀಡೆ ಅಂದ್ರೆ, ಸ್ಪೋರ್ಟ್ಸ್ ಅಂದ್ರೆ, ಆಟ ಅಂದ್ರೆ ಕ್ರಿಕೆಟ್ ಅಂತ ಅಂತೀವಿ. ಊರೂರಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಕೂಡ ಒಂದು ದೊಣ್ಣೆ ತಗೊಂಡು ಒಂದು ಬ್ಯಾಟ್ ತಗೊಂಡು ಇಟ್ಕೊಂಡು ಇರ್ತಾರೆ ಹುಡುಗರು ಆಟ ಆಡೋಕೆ. ಇದೇನಿದು ಭಿನ್ನವಾಗಿ ಕೇಳಿದನ್ಸ್ತು ನಂಗೇನೋ ಒಂಥರ ಟಕ್ವಾಂಡೋ ಅಂದ್ರೆ ಜಾಸ್ತಿ ಓದೋದಿಲ್ಲ ನಾವು ನ್ಯೂಸ್ ಪೇಪರ್ ತೆಗ್ದಾಗಿಂತದ್ದೆಲ್ಲ. ಓಕೆ, ನಿಮ್ಗೆ ಹೇಗೆ ಇದ್ರ ಬಗ್ಗೆ ಆಸಕ್ತಿ ಮಾಡ್ತು ಅಂತ?
4: ನನಗೆ ನನ್ನ ದೇಶನ ರೆಪ್ರೆಸೆಂಟ್ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು. ದೇಶದ ಪರವಾಗಿ ಒಬ್ಬ IAS, ಪೊಲೀಸ್ ಇಲಾಖೆ ಅಥವಾ ಆರ್ಮಿ ಸೇರ್ಬೇಕು ಅನ್ನೋ ಒಂದು ಇದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ತಗೊಂಡೋಗಿ ಸೇರಿದ್ದು. ಫಾರ್ ಹೆಲ್ತ್, ಫಿಟ್ನೆಸ್, ಸೆಲ್ಫ್ ಡಿಫೆನ್ಸ್,
3: ಓಕೆ,
4: ಫ್ಯಾಮಿಲಿ ಡಿಫೆನ್ಸ್,
3: ಇಷ್ಟೆಲ್ಲ ದೊಡ್ಡ ಆಲೋಚನೆಗಳಿದೆಯಾ ಇದರಿಂದ?
4: ಹೌದು.
3: ಹಾಗಾದ್ರೆ ಈ ಪುಟ್ಟ ಪೋರನ ಬಾಯಿನಲ್ಲಿ ಎಂತ ದೊಡ್ಡ ದೊಡ್ಡ ಮಾತು ಬಂದಿದೆ. ತುಂಬಾ ದೂರಾಲೋಚನೆ, ದೂರದೃಷ್ಟಿನ ಇಟ್ಕೊಂಡು ಈ ಒಂದು ಗೇಮ್ ಅನ್ನ ಸೆಲೆಕ್ಟ್ ಮಾಡಿದ್ದೀರಿ ಅಂತ ಹೇಳ್ತಿದ್ದೀರಾ, ಈ ಒಂದು ಫೀಲ್ಡ್ ಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದೀರಾ. ತಮ್ಮ ಶಾಲೆ ಬಗ್ಗೆನೂ ಹೇಳ್ತಾ ಇದ್ದೀರಿ, ಸಾಕಷ್ಟು ಸಪೋರ್ಟ್ ಮಾಡಿದೆ ಅಂತ ಹೇಳಿ. ತೆನ್ ಕೋಚಿಂಗ್ ತಗೋತಿರಂತ ಶಾಲೆ ಗುರುಗಳು, ಇದ್ರ ಬಗ್ಗೆ ತಿಳಿಸ್ಕೊಡಿ.
4: ನನ್ನ ಶಾಲೆ ದೀಕ್ಷಾ ರಿಟೈರ್ಡ್ ಸ್ಕೂಲ್. ನನ್ನ ಟೇಕೊಂಡೋ ಕೋಚ್ ವಿನಯ್ ಸರ್, ಮತ್ತೆ ನಮ್ಮ ಟೇಕೊಂಡೋನ ಶಾಲೆ ಹೆಸರು ಜಯಮರತಿ ಟೇಕೊಂಡೋ.
3: ನೀವು ಹೇಳ್ತಿದ್ರಿ ನಾನು ಸೆಲ್ಫ್ ಡಿಫೆನ್ಸ್ ಗೆ, ಫ್ಯಾಮಿಲಿ ಡಿಫೆನ್ಸ್ ಗೆ, ಮತ್ತೆ ಮುಂದೆ ಆರ್ಮಿ ಸೇರೋದಿಕ್ಕೆ ಬೇರೆ ಬೇರೆ ಕೆಲಸಗಳಲ್ಲಿ ನಾನು ಸೇರ್ಬೇಕು ಅಂತಂದ್ರೆ, ಇದು ನನ್ಗೊಂದ್ ರೀತಿ ಹೆಲ್ತ್ ಮತ್ತೆ ಫಿಟ್ನೆಸ್ ಗೆ ಹೆಲ್ಪ್ ಆಗತ್ತೆ ಈ ಒಂದು ಕ್ರೀಡೆ ಟೇಕ್ವಾಂಡೋ ಅಂತ ಹೇಳ್ತೀರಿ. ಹೇಗೆ ಅದು ಹೆಲ್ಪ್ ಆಗತ್ತೆ ಅಂತ ನಮಗ್ ತಿಳಿಸ್ಕೊಡಿ. ಮತ್ತೆ ಈ ಕ್ರೀಡೆ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅನ್ನೋರ್ಗು ಕೂಡ ತಾವು ಅದ್ರ ಬಗ್ಗೆ ಮಾಹಿತಿ ಕೊಡಿ. ಟೇಕ್ವಾಂಡೋ ಅಂದ್ರೆ ಹೇಗಿರುತ್ತೆ, ಅದ್ರಲ್ಲಿ ಏನೇನಿರುತ್ತೆ?
4: ಫೈಟಿಂಗು, ಪುಂಸೆ,
3: ಕಿಕ್ಸ್
4: ಕಿಕ್ಸ್ ಇರುತ್ತೆ, ಆಮೇಲೆ ಪಂಚಸ್, ಬ್ಲಾಕ್ಸ್.
3: ಇಷ್ಟು ಕಲ್ತೀರಾ ಟೇಕ್ವಾಂಡೋ? ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀರಾ?
4: 8 ಇಯರ್ಸ್ ಇಂದ.
3: ಓಕೆ, 8ನೇ ವರ್ಷದ ವಯಸ್ಸಿನಿಂದ ಶುರು ಮಾಡಿದೀರಾ? ಹಾಗಾದ್ರೆ ಇನ್ನೊಂದು 2ನೇ ಕ್ಲಾಸ್, 3ನೇ ಕ್ಲಾಸ್ ಅಲ್ಲಿ?
4: ಸೊ ನಾನು ಸ್ಟಾರ್ಟಿಂಗ್ ಕ್ಲಾಸ್ ಹೋಗೋದಕ್ಕಿಂತ ಮುಂಚೆ ನನ್ನ ತಂದೆ ತಾಯಿನ ನನಗೆ
3: ಗುರುಗಳಾಗಿದ್ದ.
4: ಹೌದು.
3: ಹೇಗೆ ತಿಳಿಸ್ಕೊಡಿ.
4: ಫಸ್ಟ್ ತಗೊಂಡ್ರೆ ನಾನು ಪಂಚಸ್ ಇರುತ್ತೆ, ಫೈಟ್ ಬೇಡ ಅಂತ ಇದ್ದೆ. ಏನಾಗಲ್ಲ, ನಿನ್ ಕೈಲಿ ಆಗತ್ತೆ ಮಾಡು ಅಂತ ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ, ಈವನ್ ನನ್ನ ತಂಗಿ ಕೂಡ ಸಪೋರ್ಟ್ ಮಾಡಿದ್ಲು.
3: ಓಕೆ.
4: ಅವಾಗ ನಾನು ಜಾಯ್ನ್ ಆದಾಗ ನನ್ನ ಸರ್ ಕೂಡ ಅದಕ್ಕೊಂದು ಮೇನ್ ಪಾತ್ರ.

0: ಹೇಗೆ ನೀವು ಶಾಲೆಗೆ ಹೋಗ್ತಿದ್ರೆ 8th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರಿ, ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಬೆಳ್ಳಿ ಪದಕ ತೆಗೆದುಕೊಂಡಿದ್ದೀರಾ, ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಈ ಕೋಚಿಂಗು ಶಾಲೆ ಎಲ್ಲ?
1: ಸೊ ನಂದು ಬ್ಯಾಚಸ್ ಇರುತ್ತೆ, ಕ್ಲಾಸ್ದು ಈವ್ನಿಂಗ್ ಬ್ಯಾಚ್ ಮಾರ್ನಿಂಗ್ ಬ್ಯಾಚ್ ಅಂತ. ಮಾರ್ನಿಂಗ್ ಬ್ಯಾಚ್ ನಾನು ಅಟೆಂಡ್ ಆಗ್ತಾ ಇದ್ದೆ 6:30 to 8.
0: 6:30 to 8. ಓಕೆ.
1: ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೆ,
0: ನಾಲ್ಕು ದಿನ ಇರುತ್ತಾ.
1: ಮತ್ತೆ ಸಂಡೇ 7:30 to 10.
0: ಓಕೆ. ಸೊ ಅಲ್ಲಿ ಮುಗಿಸ್ಕೊಂಡು ನೀವು ಶಾಲೆಗೆ ಹೋಗ್ತೀವಿ. 6:30 ಕ್ಲಾಸ್ಗೆ ಹೋಗ್ಬೇಕಂದ್ರೆ ಎಷ್ಟು ಗಂಟೆಗೆ ಎದ್ದೇಳ್ತೀರಿ ಪ್ರಣವ್?
1: 5:30 ಎಕ್ಸೆಪ್ಟ್ ಟ್ಯೂಸ್ಡೇ ಟು ಫ್ರೈಡೆ, ಅದರ್ಸ್ ಡೇ ಆಲ್ಸೋ
0: ನೀವು ಅಷ್ಟೇ ಸಮಯಕ್ಕೆ ಎದ್ದೇಳ್ತಿದ್ರಿ.
1: ಸೊ ನನ್ ಸೇರೋದಕ್ಕಿಂತ ಮುಂಚೆ ಅಭ್ಯಾಸಗಳು ಇರ್ಲೇ ಇಲ್ಲ.
0: ಓಕೆ.
1: ಓದು, ಗೇಮ್ಸ್, ಕ್ರಿಕೆಟ್ ಅದು ಇದು ಇತ್ತು. ಅದು ಬಂದ್ಮೇಲೆ ಒಂದು ಡಿಸಿಪ್ಲಿನ್, ಮಾತಾಡೋ ಮಾತಾಗಿರ್ಬೋದು ಎಲ್ಲದ್ರಲ್ಲೂ ಚೇಂಜ್
0: ಆಗ್ತಾ,
1: ರೆಸ್ಪೆಕ್ಟ್ ಬಂತು ಅದರಿಂದ.
0: ನಿಮ್ಗೂ ರೆಸ್ಪೆಕ್ಟ್ ಬಂತು, ನೀವು ಬೇರೆಯವ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಗೊತ್ತಾಯ್ತು. ಅವರ ಎದೆ ಮೇಲೆ ಕಾಣ್ತಾ ಇದೆ ನಂಗೆ ಆ ಕೇಸರಿ ಬಿಳಿ ಹಸಿರು ಬಣ್ಣದ ಧ್ವಜ ಇರ್ತಕ್ಕಂತಹ ಜಾಕೆಟ್. ಹೆಂಗ ಅನ್ಸುತ್ತೆ ಇವನ್ನೆಲ್ಲ ಹಾಕೊಂಡಾಗ ನಿಮ್ಗೆ, ನಮ್ಮ ರಾಷ್ಟ್ರವನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂದಾಗ?
1: ತುಂಬಾ ಹೆಮ್ಮೆ ಇದೆ. ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ನಮ್ಮ ಇಂಡಿಯಾ ದೇಶದ ಫ್ಲಾಗ್ ಹಾಕೊಂಡಿದ್ದೀನಲ್ಲ, ಅದು ನಂಗೊಂದು ಹೆಮ್ಮೆ ಇದೆ.
0: ಈ ಟೇಕ್ವಾಂಡು ಮತ್ತೆ ಮಾರ್ಷಲ್ ಆರ್ಟ್ಸ್ ಕರಾಟೆ ನೋಡಿದಾಗ, ನೋಡೋಂಥವ್ರಿಗೆ ಅಂದ್ರೆ ಅದ್ರ ಬಗ್ಗೆ ಎಷ್ಟು ಹೆಚ್ಚು ಜ್ಞಾನ ಇಲ್ಲ ಅಂತ ಅನ್ನೋರಿಗೆ ಸೇಮ್ ಅಂತ ಅನ್ಸುತ್ತೆ. ಬಟ್ ಆದ್ರೂ ಕೂಡ ಅವುಗಳಲ್ಲಿ ಸ್ವಲ್ಪನಾದ್ರೂ ಅಂದ್ರೆ ಕೆಲವೊಂದು ರೂಲ್ಸ್ ಆಗಿರ್ಬಹುದು, ಅಂಶಗಳಾಗಿರ್ಬಹುದು, ಡಿಫ್ರೆನ್ಸಸ್ ಇರುತ್ತೆ, ವಿಭಿನ್ನತೆ ಇರುತ್ತೆ. ನೀವು ಗಮನಿಸಿದಾಗ ನಿಮ್ಮ ಈ ಜರ್ನಿಯಲ್ಲಿ ಏನೇನು ಡಿಫ್ರೆನ್ಸ್ ಅನ್ನ ನಮ್ಗೆ ಹೇಳ್ಕೊಡ್ತೀರಾ?
1: ಟೇಕ್ವಾಂಡೊ ಅಂತ ಬಂದ್ರೆ ಸಿಕ್ಕಾಬಟ್ಟೆ ರೌಂಡ್ಸ್ ಬರುತ್ತೆ. ಸೊ ಎಷ್ಟೊಂದ್ ಜನ ಅಪೋನೆಂಟ್ಸ್ ಮೇಲೆ ಆಡ್ಬೇಕು, ಸಿಕ್ಕಾಬಟ್ಟೆ ಕಷ್ಟ ಇದೆ. ಟೇಕ್ವಾಂಡೊ ಅಂತಂದ್ರೆ ಇವಾಗ ಯಾರೋ ಹೇಳ್ಬೋದು ಏ ಟೇಕ್ವಾಂಡೊ ಈಸಿ, ಬಟ್ ಅದ್ ನಿಜವಾಗ್ಲೂ ಇಲ್ಲ. ಇವಾಗ ನಾವು ಫೈಟ್ ಆಡ್ಬೇಕಾದ್ರೆ ಬೈ ಮಿಸ್ ಆಗಿ ಫೇಸ್ ಗೆಲ್ಲರ್ ಬಿತ್ತೊಂಡು ಇಂಜುರಿ ಆಯ್ತು.
0: ಹೌದು.
1: ನಮ್ ಲೈಫ್ ಮತ್ತೆ ಕಟ್ಕೊಳಕ್ ಒಂದ್ ಚಾನ್ಸ್ ಇರುತ್ತೆ, ಇಲ್ಲಾದ್ರೆ ಡ್ಯಾಮೇಜ್ ಆದ್ರೆ ಆಗಲ್ಲ. ಮಾರ್ಷಲ್ ಆರ್ಟ್ಸ್ ಅಲ್ಲಿ ಫುಲ್ ಸೇಫ್ಟಿ ಇರುತ್ತೆ.
0: ಓಕೆ.
1: ಅದೊಂದು ಪಂಚಸ್, ಅದು ಎಲ್ಲ ಬ್ರೇಕಿಂಗ್ಸ್ ಪಂಚಸ್, ಅದ್ರಲ್ಲಿ ಫೈಟ್ ಬರಲ್ಲ. ನಮ್ದ್ರಲ್ಲಿ ಏನ್ ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ತಾರೋ ಅದ್ರಲ್ಲೂ ಅದೇ ಹೇಳ್ಕೊಡ್ತಾರೆ, ಬಟ್ ಕಿಕ್ಸ್ ಡಿಫ್ರೆನ್ಸ್.
0: ಓಕೆ.
1: ನಾವು ರೋಲಿಂಗ್ ಹೊಡಿಯೋದು, ಬ್ಯಾಕ್ ಕಿಕ್, ಅವೆಲ್ಲ ಫುಲ್ ಡಿಫ್ರೆನ್ಸ್ ಬರುತ್ತೆ, ಪಂಚಸ್ ಡಿಫ್ರೆನ್ಸ್ ಬರುತ್ತೆ.
0: ಸೊ ಇಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಅಂತೀರಾ?
1: ಹೌದು.
0: ಏನು ಜರ್ನಿಯನ್ನ ಗಮನಿಸುವಾಗ ತಾವು ಕರಾಟೆಯಲ್ಲೂ ಕೂಡ ಚಾಂಪಿಯನ್ ಅಂತ ಹೇಳ್ತಿದ್ವಿ, ಸಾಕಷ್ಟು ಬೆಲ್ಟ್ ಗಳನ್ನ ಹೊಂದಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಮೊದಲು ಅದನ್ನ ಕಲಿತು ಇಲ್ಲಿ ಬಂದಿದ ಹೇಗೆ ಅಂತ?
1: ಇಲ್ಲ, ಮೊದಲು ಅಲ್ಲೇ ಹೋಗಿ ಕಲ್ತಿತ್ತು. ಫಸ್ಟ್ ವೈಟ್ ಬೆಲ್ಟ್, ಆಮೇಲೆ ಎಲ್ಲೋ, ಗ್ರೀನ್, ಗ್ರೀನ್ ಒನ್, ರೆಡ್, ರೆಡ್ ಒನ್, ರನ್ನಿಂಗ್ ಇವಾಗ ರೆಡ್ ಒನ್, ಈ ಮಂತ್ ಬ್ಲಾಕ್ ಬೆಲ್ಟ್ ಎಕ್ಸಾಮ್
0: ಇದೆ. ಹೇಗನ್ಸಿದೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀರಾ ಮುಂದೆ?
1: ತುಂಬಾ ಖುಷಿ ಇದೆ. ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆದು ಇನ್ನು ಬಡವ್ರ ಮಕ್ಕಳಿಗೆ ಎಲ್ಲಾರ್ಗೂ ನನ್ನಲ್ಲಿ ಇರೋ ವಿದ್ಯೆನ ಅವ್ರಿಗೂ ತುಂಬಬೇಕು, ಅವರು ಆಡ್ಬೇಕು, ಅವ್ರ ಸೆಲ್ಫ್ ಡಿಫೆನ್ಸ್ ಅವ್ರು ಕಲಿಬೇಕು ಅನ್ನೋ ಒಂದಿದೆ.
0: 13 ವರ್ಷದ ಪೋರನ ಬಾಯಿಲ್ ಎಂತ ದೊಡ್ಡ ದೊಡ್ಡ ಮಾತುಗಳು ಬರ್ತಿದೆ ಪಾ, ಕೇಳಕ್ಕೆ ಖುಷಿ ಆಗ್ತಿದೆ. ಹೇಳ್ತಿದೆ 5:00 ಎದ್ದೇಳ್ತಿದ್ದೆ ನಾನು, ಬರೀ ನನ್ನ 4 ದಿನದ ಅಭ್ಯಾಸಕ್ಕಷ್ಟೇ ಇಲ್ಲ, ಎಲ್ಲಾ ದಿನ ಅದೇ ಟೈಮಿಗೆ ಎದ್ದೇಳೋದು ಅಂತ ಹೇಳಿ.
1: ಹೌದು.
0: ನಿಮ್ಮ ಈ ಕ್ರೀಡೆಯ ಜೊತೆ ಜೊತೆಗೆ ಶಾಲಾ ದಿನಗಳು, ಅಲ್ಲಿ ಎಕ್ಸಾಮ್ಸ್, ಟೆಸ್ಟ್, ಸಿಲೆಬಸ್ ಎಲ್ಲ ಇರುತ್ತೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ?
1: ಮಾರ್ನಿಂಗ್ 5:30 ಇದ್ದಾಗ 6:30 ಕ್ಲಾಸ್ ಇರೋದು, 10 ಮಿನಿಟ್ಸ್ ಫ್ರೆಶ್ ಅಪ್, ಎಕ್ಸೆಪ್ಟ್ 20 ಮಿನಿಟ್ಸ್, 10 ಮಿನಿಟ್ಸ್ ಮೆಡಿಟೇಷನ್, 20 ಮಿನಿಟ್ಸ್ ಓದೋದು. ಸೊ ಡೈಲಿ ಒಂದೊಂದು ಸಬ್ಜೆಕ್ಟ್ ಟೇಕೋಣ ಇದ್ದಿದ್ದ ದಿನ ಮಾತ್ರ 20 ಮಿನಿಟ್ಸ್, ಅದರ್ ದನ್ 1.5 ಅವರ್ ಟು 2 ಅವರ್ ಮಾರ್ನಿಂಗ್.
0: ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ? ಯಾಕಂದ್ರೆ ನಿಮ್ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಬೇರೆ ಬೇರೆ ಕಡೆ ಹೋಗ್ತಾ ಇರಬೇಕಾಗತ್ತೆ. ಮನೇಲೆಲ್ಲ ಹೇಗೆ ಸಪೋರ್ಟ್ ಇದೆ ತಮ್ಗೆ? ನಿಮ್ಮನ್ನ ಆ ಕಡೆ ಟ್ರೈನಿಂಗ್ ಕಲಿಸಬೇಕು, ಶಾಲೆಗೂ ಕಲಿಸಬೇಕು, ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ಬೇಕು, ಬೇರೆ ಎಲ್ಲ ಒಂದ್ ಕಡೆ ಕಾಂಪಿಟೇಷನ್ ಇದ್ರೆ ಅಲ್ಲಿಗೂ ಕರ್ಕೊಂಡು ಹೋಗ್ಬೇಕು, ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ, ಬೆಂಬಲವಾಗಿ ನಿಂತಿದ್ದಾರೆ ಮನೆಯಲ್ಲಿ?
1: ಎಲ್ಲಾದ್ರಲ್ಲೂ ಜೊತೆಗೆ ನಿಂತಿದ್ದಾರೆ ನನ್ನ ತಂದೆ ತಾಯಿ, ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅವ್ರ ಜೊತೆಗೆ ಅವರಿಬ್ರನ್ನ ನಮ್ಮ ಅಜ್ಜಿ ತಾತ ಬಿಟ್ಟು ನನಗೆ ಮೇನ್ ಅಂತ ಅಂದ್ರೆ ಸ್ಫೂರ್ತಿ ಆಗಿರೋದು ಅಂದ್ರೆ ನಮ್ಮ ಡಾಕ್ಟರ್ ಅಂಕಲ್ ಕುಮಾರ್ ಹಾಸ್ಪಿಟಲ್ ತಿಪ್ಟೋರು, ಶ್ರೀಧರ್ ಅಂಕಲ್, ಮತ್ತೆ ನನ್ನ ಕೋಚ್ ವಿನಯ್ ಸರ್, ಜೊತೆಗೆ ನವೀನ್ ಸರ್, ಗೀತಾ ಮ್ಯಾಮ್,
0: ಅಂದ್ರೆ ಕ್ಲಾಸ್ ಅಲ್ಲಿ ಶಾಲೆಯಲ್ಲಿ ಟೀಚರ್ ಕೂಡ ನಿಮ್ ಸಪೋರ್ಟಿವ್ ಆಗಿದ್ದಾರೆ.
1: ಏನಾಗಲ್ಲ, ನಿಮ್ ಕೈಲಿ ಆಗತ್ತೆ ಮಾಡು ಅನ್ನೋ ಒಂದು, ಮುಂದೆ ಪುಷ್ ಅಪ್ ಮಾಡಿ ಈ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀನಿ.
0: ಓಕೆ. ಬೆಳ್ಳಿ ಪದಕ ತೆಗೆದುಕೊಂಡಿದ್ರ ಇತ್ತೀಚೆಗಿನ ಇಂಟರ್ನ್ಯಾಷನಲ್ ಟೇಕ್ವಾಂಡೋ ಚಾಂಪಿಯನ್ಶಿಪ್.
1: ಹೌದು.
0: ಕ್ಲಾಸ್ ಸಿಲೆಬಸ್ ಅಲ್ಲಿ ಅಧ್ಯಯನ ಮಾಡುವಾಗ ಅಲ್ಲಿ ಯಾವ ತರದ ಸ್ಟೂಡೆಂಟ್ ಆವು ಅಂತ? A+A, B+B, A ಇರ್ತೀರಾ ಯಾವಾಗ್ಲೂ? ಓಕೆ. ಅಂದ್ರೆ ಎಲ್ಲಾ ಕಡೆನು ಕೂಡ ಟಾಪ್ ಅಲ್ಲಿ ಇರಕ್ಕೆ ಬಯಸ್ತಿದ್ದೀರಾ, ಟಾಪ್ ಅಲ್ಲಿ ಇರ್ತೀರಾ?
1: ಹೌದು.
0: ಓಕೆ. ಮತ್ತಷ್ಟು ಟಾಪಿಗೆ ಹೋಗ್ತಾ ಇರ್ಬೇಕು ನೀವು ಅಂತ ನಾವು ಆಶಿಸ್ತಾ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಈಗ ಕಾಂಪೀಟ್ ಮಾಡಿದೀರಾ ಅಂತ ಅಂದ್ರೆ

0: ಇದಕ್ಕೆ ತಯಾರಿ ಕೂಡ ತುಂಬಾ ದಿನಗಳಿಂದನೇ ಇರುತ್ತೆ. ಆ ಗುರಿ ಉದ್ದೇಶನ ಸಾಧಿಸೋಕೆ ಕಠಿಣವಾದಂತಹ ಪ್ರಾಕ್ಟೀಸ್ ಅನ್ನ ನೀವು ಮಾಡಿರ್ತೀರಾ. ಹೇಗೆ ನೀವು ಈ ಒಂದು ಟೇಕ್ವಾಂಡೋ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಗೆ ತಯಾರಿ ಮಾಡ್ಕೊಂಡಿದ್ದು ಹೇಗಿತ್ತು?
1: ನಾನು ಫಸ್ಟ್ ಬ್ಯಾಂಗ್ಳೂರ್ ಪಿಂಕ್ಸ್ ಕಪ್ ಅಲ್ಲಿ ಆಡ್ಬೇಕಂದ್ರೆ ಒಂದು ಲಾಸ್ಟ್ ರೌಂಡ್ ಅಲ್ಲಿ ಲಾಸ್ಟ್ ಒಂದೇ ಒಂದು ಪಾಯಿಂಟ್ ಇಂದ ಸೋತೆ. ಅವಾಗ
0: ಎಷ್ಟು ದಿನದ ಹಿಂದೆ?
1: ಟೂ ಇಯರ್ಸ್ ಬ್ಯಾಕ್.
0: ಓಕೆ.
1: ಅವಾಗ ಜಪಾನ್ ಅಲ್ಲಿ ಇತ್ತು, ಅದಕ್ಕೆ ಸೆಲೆಕ್ಟ್ ಆಗ್ಲಿಲ್ಲ, ಅದು ಸೋತ್ನಲ್ಲ ಅಂತ ಹೇಳಿ. ಅವಾಗ ನಾನು ನಮ್ಮ ಕ್ಲಾಸ್ ನಮ್ಮ ಅಕಾಡೆಮಿಯಿಂದ ಸ್ವಲ್ಪ ಜನ ಸೆಲೆಕ್ಟ್ ಆಗಿದ್ರು. ನಾನು ಅವ್ರು ನೋಡಿ ಅವ್ರ ತರ ನಾನು ಸೆಲೆಕ್ಟ್ ಆಗ್ಬೇಕಲ್ವಾ, ಇನ್ನೂ ಹಾರ್ಡ್ ವರ್ಕ್ ಮಾಡ್ಬೇಕು, ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಇವಾಗ ಸ್ಕೂಲ್ ಕಡೆಯಿಂದ CBSE ಆಡಿದೆ ಮಹಾರಾಷ್ಟ್ರದಲ್ಲಿ. ಅಲ್ಲಿ ನಾನು ಗೋಲ್ಡ್ ಮೆಡಲ್ ಆಯ್ತು, ಅದರಿಂದ ಸೆಲೆಕ್ಟ್ ಆದೆ. ಮತ್ತೆ ಬ್ಯಾಂಗ್ಳೂರ್ ಪ್ರಿನ್ಸ್ ಕಪ್ ಅಲ್ಲಿ ಕೂಡ ಗೋಲ್ಡ್. ಅವಾಗ ಸೆಲೆಕ್ಟ್ ಆದಾಗ ಅನ್ನಿಸ್ತು ನಾನು ಅವತ್ತು ಎಷ್ಟು ಹಾರ್ಡ್ ವರ್ಕ್ ಶ್ರಮ ಎಷ್ಟು ನಂದು ಇತ್ತು, ಅದಕ್ಕೆ ಇದೊಂದು ಪ್ರತಿಫಲವಾಗಿ ಸಿಕ್ಕಿದೆ.
0: ಪದಗಳು ನೋಡುತ್ತೀರಲ್ಲ ನೀವು,
1: ಇಷ್ಟೆಲ್ಲ ಆಗುತ್ತೆ ಅಂದ್ರೆ ಬರೀ ಹಂಗ ಸುಮ್ಸುಮ್ನೆ ಆಗಲ್ಲ. ದೊಡ್ಡವರ ಆಶೀರ್ವಾದ, ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ನಮ್ ರಿಲೇಷನ್ಸ್
0: ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರಾಕ್ಟೀಸ್.
1: ಹೌದು, ನಾನು
0: ಮತ್ತೆ
1: ಶ್ರಮದಿಂದ ಒಂದು ಬಂದಿರೋದದು.
0: ಖಂಡಿತ ಖಂಡಿತ. ತಾವು ಹೇಳ್ತಾ ಇದ್ರಿ ಬೆಂಗಳೂರು ಪ್ರಿನ್ಸ್ ಕ್ಲಬ್ ಕಪ್ ಅಲ್ಲಿ ತಾವು ಹೇಗೆ ಒಂದು ಮಾರ್ಕ್ಸ್ ಇಂದ ಅಥವಾ ಒಂದು ಅಂಕದಿಂದ ಹೋದ್ರಿ, ಅವಾಗ ಬೇಸರ ಆಯ್ತು. ಅದು ನಿಮ್ಗೆ ಇನ್ನೇನು ಸಾಧಿಸ್ಬೇಕು ಅನ್ನೋದಕ್ಕೆ ಆ ಸೋಲು ನಿಮ್ಮಲ್ಲಿ ಒಂದು ಗೆಲುವಿಗೆ ಕಿಚ್ಚ ಹಚ್ಚಿತು ಅಲ್ವಾ?
1: ಹೌದು.
0: ಇಂಥದ್ದು ಅನೇಕ ಸಂದರ್ಭಗಳಲ್ಲಿ ಫೇಸ್ ಮಾಡಿರ್ತೀರಾ. ನಿಮ್ಮ ಲಿಸ್ಟ್ ಗಳನ್ನ ನಾನು ನೋಡ್ತಾ ಇದ್ದೆ, ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಂತ. 2022 ತಾವ್ ಆಕ್ಟಿವ್ ಇದ್ದೀರಾ, ಬೆಂಗಳೂರು ಪ್ರಿನ್ಸ್ ಕಪ್ 22 ಇಪ್ಪತ್ತೆರಡರಲ್ಲಿ ಮಂಗಳೂರು ತುಳುನಾಡು ಕಪ್ ಗೋಲ್ಡ್ ಸಿಲ್ವರ್ ಮತ್ತೆ ಬ್ರಾಂಜ್ ಮೆಡಲ್, ಕರ್ನಾಟಕ ಸ್ಟೇಟ್ G4 ಬೆಂಗಳೂರಲ್ಲಿ
1: ಗೋಲ್ಡ್
0: ಸಿಲ್ವರ್ ಮೆಡಲ್ ತಗೊಂಡಿದ್ದೀರಾ. ಪ್ರಿನ್ಸ್ ಕಪ್ ಬೆಂಗಳೂರಲ್ಲಿ ಮತ್ತೆ ಸಿಲ್ವರ್, ಬೆಂಗಳೂರು ಪ್ರಿನ್ಸ್ ಕಪ್ ಅಲ್ಲಿ ಗೋಲ್ಡ್ ಮೆಡಲ್, ಮಹಾರಾಷ್ಟ್ರ CBSE ಅಲ್ಲಿ ಗೋಲ್ಡ್, ಬೆಂಗಳೂರು ಪ್ರಿನ್ಸ್ ಕಪ್ ಗೋಲ್ಡ್ ಮೆಡಲ್. ದೆನ್ ಈಗ ಇಲ್ಲಿ ನಡೆದಿದ್ದು ಥೈಲ್ಯಾಂಡ್ ಅಲ್ಲಿ. ಹೇಗೆ ಅನ್ನಿಸ್ತು ವಿದೇಶ ಪ್ರವಾಸ ಕೇಳ್ಬೇಕು ನಾನು.
1: ತುಂಬಾ ಚೆನ್ನಾಗಿತ್ತು, ಅದೊಂಥರ ಇನ್ನೊಂದು ಎಕ್ಸ್ಪೀರಿಯನ್ಸ್. ಈ ನಮ್ಮ ದೇಶದ ಫ್ಲಾಗ್ ಹಾಕೊಂಡು ಅಲ್ಲೆಲ್ಲ ಓಡಾಡೋದು ಅದೊಂದು ಹೆಮ್ಮೆ ಇದೆ.
0: ಓಕೆ.
1: ನಾವು ಇಂಡಿಯಾದಿಂದ ಬಂದಿದೀವಿ ಅಂದಾಗ ಅವರು ಕೂಡ ಅಲ್ಲಿರೋರು ಕೂಡ ಖುಷಿ ಪಟ್ರು. ಅನ್ನಿಸ್ತು ನಂಗೆ ಇನ್ನು ತುಂಬಾ ದೊಡ್ಡ ಅಚೀವ್ಮೆಂಟ್ ಮಾಡ್ಬೇಕು, ಇದೊಂದೇ ಅಲ್ಲ, ತುಂಬಾ ಚೆನ್ನಾಗಿತ್ತು.
0: ಕಾಂಪಿಟೇಷನ್ ಎಷ್ಟು ದಿನಗಳ ತನಕ ಎಷ್ಟು ಕಾಲ ಇತ್ತು ಅಲ್ಲಿ?
1: ಟೂ ಡೇಸ್.
0: ಎಷ್ಟು ರೌಂಡ್ಸ್, ಹೇಗೆ ನೀವು ಪ್ರಮೋಟ್ ಆದ್ರಿ ಫೈನಲ್ ಗೆ? ಹಾಗೆ
1: ಜಾಸ್ತಿ ಇತ್ತು ಅಲ್ಲಿ ರೌಂಡ್ಸ್. ಸೊ ಇಲ್ಲೆಲ್ಲ ನಾವು 4-5 ರೌಂಡ್ಸ್ ಆಡಿ ಫೈನಲ್ಸ್ ಗೆಲ್ಲ ಬಂದ್ಬಿಡ್ತೀವಿ, ಅಲ್ಲಿ ಅಷ್ಟಿಲ್ವೇ ಇಲ್ಲ. 10-15 ರೌಂಡ್ಸ್ ಆಡಿ ತುಂಬಾ ಕಷ್ಟಪಟ್ಟು ಫೈನಲ್ಸ್ ಬರ್ಬೇಕು.
0: ನೀವು ಅಲ್ಲಿಗೆ ಹೋದಾಗ ವಿದೇಶಿ ಆಟಗಾರರು ಕೂಡ ಬಂದಿರ್ತಾರೆ, ಈಗ ಭಾರತವನ್ನ ರೆಪ್ರೆಸೆಂಟ್ ಮಾಡಿರ್ತಾರೆ, ಅಲ್ಲೂ ಕೂಡ ಬೇರೆ ಬೇರೆ ದೇಶದವ್ರು ಬಂದಿರ್ತಾರೆ. ಅವರನ್ನೆಲ್ಲ ನೋಡಿದಾಗ ನೀವು ಕಲ್ತಂತಹ ಅಬ್ಸರ್ವ್ ಮಾಡಿದಂತಹ ಒಂದಷ್ಟು ಟೆಕ್ನಿಕ್ಸ್ ಗಳಿರಬಹುದು, ಕೌಶಲ್ಯಗಳು, ಏನನ್ನ ಅಬ್ಸರ್ವ್ ಮಾಡಿದ್ರಿ?
1: ಫಸ್ಟ್ ಅವರಿಂದ ಕಲಿಬೇಕು ಅಂದ್ರೆ ರೆಸ್ಪೆಕ್ಟ್.
0: ಓಕೆ.
1: ನನ್ನ ಕಾಲು ಬೈ ಮಿಸ್ ಆಗಿ ಅವ್ರಿಗೆ ಟಚ್ ಆಯ್ತು ನನ್ನ ಕಡೆಯಿಂದ, ಅವ್ರು ಎಷ್ಟು ನೀಟಾಗಿ ತಪ್ಪಾಯ್ತು ಅಂತ ಹೆಂಗ್ ಕೇಳಿದ್ರು ಅಂದ್ರೆ ಅವ್ರ ಕಡೆಯಿಂದ ನಾನು ಫಸ್ಟ್ ಡಿಸಿಪ್ಲಿನ್ ಮತ್ತೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿಯೋದು.
0: ಗೇಮ್ ಆಡುವಾಗ?
1: ಹೌದು.
0: ಓಕೆ.
1: ಅವರು ಕೈ ಮುಗ್ದು ಸಾರಿ ಕೇಳೋದಾಗಿರ್ಬೋದು, ತಪ್ಪಾಯ್ತು ಅಂತ. ಇವಾಗ ನಂದೇ ತಪ್ಪಿದ್ರೆ ಅವರೇ ಒಪ್ಕೊಂತಾರೆ ನನ್ನಿಂದ ತಪ್ಪಾಯ್ತು ಅಂತ. ಅವ್ರ ಕಡೆ ಬೇರೆ ದೇಶದಿಂದ ಕಲಿಯೋದು ಕೂಡ ನಾವು ತುಂಬಾ ಜಾಸ್ತಿನೇ ಇದೆ.
0: ಓಕೆ. ತುಂಬಾ ಖುಷಿ ಆಯ್ತು ಹಾಗಾದ್ರೆ ಥೈಲ್ಯಾಂಡ್ ಪ್ರವಾಸ.
1: ಹೌದು.
0: ಕಾಂಪಿಟೇಷನ್
1: ಅವ್ರು ಅಲ್ಲಿಗೆ ಹೋಗಿ ಬಂದಿದ್ರಿಂದ ಇನ್ನು ಡಿಸಿಪ್ಲಿನ್ ಕಲ್ತೆ, ರೆಸ್ಪೆಕ್ಟ್ ಕೊಡೋದು ಹೇಗೆ ಅಂತ ಕಲ್ತೆ. ಇನ್ನು ಒಂದು ಟೇಕ್ ಒಂಡ್ ಫೈಟ್ ಎಕ್ಸ್ಪೀರಿಯನ್ಸ್ ಆಯ್ತು, ಸಖತ್ ಕಷ್ಟ ಇತ್ತು ಅಲ್ಲಿ. ಕಷ್ಟ ಎಲ್ಲ ಮುಳ್ಳು ಎಲ್ಲ ತುಳಿದು ಈ ಮಟ್ಟಕ್ಕೆ ಬಂದಿದ್ದೀನಿ.
0: ಅಲ್ಲಿಗೆ ಹೋಗುವಾಗ ಮುಂಚೆ ಏನ್ ಥಾಟ್ ಇತ್ತು, ನಾನು ಈ ಮೆಡಲ್ ಗೆಲ್ತೀನಿ ಅಥವಾ ಈ ರೌಂಡ್ ಗೆ ಹೋಗ್ಬೋದೇನೋ ನಾನು, ಅಥವಾ ಯಾವ ತರದ ಥಾಟ್ ಇಟ್ಕೊಂಡಿದ್ರಿ?
1: ಓವರ್ ಕಾನ್ಫಿಡೆನ್ಸ್ ಇಲ್ಲ, ಕಾನ್ಫಿಡೆನ್ಸ್ ಇತ್ತು ಯಾವ್ದಾದ್ರು ಒಂದ್ ಮೆಡಲ್ ಹೊಡೆದೇ ಹೊಡಿತೀನಿ ಅಂತ.
0: ಸೊ ಬೆಳ್ಳಿ ಹೊಡ್ಕೊಂಡು ಬಂದಿದ್ದೀರಾ?
1: ಹೌದು.
0: ಓಕೆ. ಆ ಪದಕವನ್ನ ತಾವ್ ಸ್ವೀಕರಿಸಿದಾಗ ಕೊರಳಿಗೆ ಹಾಕಿದಾಗ ಹೆಂಗ್ ಫೀಲ್ ಆಯ್ತು?
1: ಪ್ರೌಡ್, ನನ್ ಮೇಲೆ ನನಗೆ ಹೆಮ್ಮೆ ಅನ್ನಿಸ್ತು. ಫಸ್ಟ್ ಹೊರದೇಶಕ್ ಬಂದು ಮಯನ್ಮಾರ್ ದ ಬಿಗ್ಗೆಸ್ಟ್ ಅಂಡ್ ದ ಸ್ಟ್ರಾಂಗೆಸ್ಟ್ ಟೀಮ್ ಫಾರ್ ದ ಎವರ್ ಇನ್ ದ ವರ್ಲ್ಡ್ ಟೇಕ್ವಾಂಡೋದಲ್ಲಿ ಮಯನ್ಮಾರ್.
0: ಹೌದಾ?
1: ಮಯನ್ಮಾರ್, ಅಮೆರಿಕಾ, ಥೈಲ್ಯಾಂಡ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್, ಸೌತ್ ಆಫ್ರಿಕಾ, ಬ್ರೆಜಿಲ್, ನ್ಯೂಜಿಲೆಂಡ್.
0: ನಿಮ್ಮ ಮೊದಲ ವಿದೇಶ ಪ್ರವಾಸದ ಅಂತಾರಾಷ್ಟ್ರೀಯ ಮಟ್ಟದ ಕಾಂಪಿಟೇಷನ್ ಇದು.
1: ಹೌದು.
0: ಅದರಲ್ಲಿ ಫಸ್ಟ್ ಟೈಮ್ ಎಲ್ಲ ಬೆಳ್ಳಿ ಕಿತ್ಕೊಂಡು ಬಂದಿದ್ದೀರಾ, ಇನ್ನು ಹೆಚ್ಚಿನ ಪದಕಗಳು ನಿಮ್ಮ ಕೊರಳಿಗೆ ಬೀಳಲಿ ಅಂತ ನಾವು ಆಶಿಸ್ತೇವೆ ಪ್ರಣವ್. ಮುಂದೆ ಈ ಟೇಕ್ವಾಂಡೋ ಕ್ರೀಡೆ ಬಗ್ಗೆ ತಮ್ಗಿರ್ತಕ್ಕಂತಹ ಗುರಿ, ಆಸೆಗಳು, ನಿರೀಕ್ಷೆಗಳು ಏನೇನಿದೆ?
1: ಇವಾಗ ಇದೊಂದಲ್ಲ, ಇನ್ನು ಬೇರೆ ಬೇರೆ ದೇಶಗಳ ಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಆಡಿ ಗೆದ್ದು ಬಂದು ನಮ್ಮ ದೇಶಕ್ಕೊಂದು ಸ್ಫೂರ್ತಿಯಾಗಿ ನಮ್ಮ ದೇಶನ ರೆಪ್ರೆಸೆಂಟ್

0: ಮಾಡ್ತಾ ಮುಂದೆ ಇನ್ನು ಸಾಗೋದಿದೆ
1: ಸಾಗೋದಿದೆ ಸಾಗ್ತಾ ಇರ್ಬೇಕು ಅಂತ ನಾವು ಕೂಡ ಬಯಸ್ತೇವೆ. ಇನ್ನ ಎಜುಕೇಶನ್ ಗೆ ಅಂತ ಬಂದಾಗ ತಾವೀಗ ಸದ್ಯ 8ನೇ ಕ್ಲಾಸ್ ಅಲ್ಲಿ ಇದ್ದೀರಾ, ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದೀರಾ, ಮುಂದೆ ಏನಾಗ್ಬೇಕು ಅಂತ ಬಯಸಿದ್ದೀರಾ?
0: ನೆಕ್ಸ್ಟ್ ಪೊಲೀಸ್ ಇಲಾಖೆ ಅಥವಾ ಐಎಎಸ್, ನನ್ನ ದೇಶನ ರೆಪ್ರೆಸೆಂಟ್ ಮಾಡ್ಬೇಕು. ನನ್ನ ಒಂದು ಆರ್ಮಿ ಆಗಿರ್ಬೋದು, ಇಲ್ಲ ಪೊಲೀಸ್ ಇಲಾಖೆ ಅಥವಾ ಕ್ರಿಕೆಟ್ ಆಗಿರ್ಬೋದು. ಕ್ರಿಕೆಟ್ ಕೂಡ ಇಂಡಿಯಾ ಟೀಮ್ ಎಲ್ಲ.
1: ನಾನು ಅದೇ ಪ್ರಶ್ನೆ ಕೇಳ್ಬೇಕು ಅಂದ್ರೆ, ಸಾಮಾನ್ಯವಾಗಿ ಈಗ ಹುಡುಗರೆಲ್ಲ ಬ್ಯಾಟ್ ಬಾಲ್ ಇಟ್ಕೊಂಡು ನಿಲ್ಕೊಂತಾರೆ ಕ್ರಿಕೆಟ್ ಆಡಕ್ಕೆ, ನೀವೇನೋ ಒಂಥರ ಡಿಫ್ರೆಂಟ್ ಫೀಲ್ಡ್ ಗೆ ಬಂದಿದ್ದೀರಾ ಅಂತ ನನಗೆ ಅನ್ನಿಸ್ತು. ಮತ್ತೆ ನೀವಿರೋ ತಿಪ್ಟೂರು ತುಮಕೂರು ಜಿಲ್ಲೆ, ಅಲ್ಲಿ ಈ ತರದ ಒಂದು ತರಬೇತಿ ಕೇಂದ್ರಗಳು ಕೂಡ ಈ ಮಟ್ಟದಲ್ಲಿ ಕೆಲಸ ಮಾಡ್ತೀವಿ, ತರಬೇತಿ ನೀಡ್ತಿದ್ದೀವಿ ಅನ್ನೋದು ಕೂಡ ಒಂದು ರೀತಿ ವಿಶೇಷವಾದಂತದೆ. ಅದ್ರ ಬಗ್ಗೆ ಹೇಗೆ ಹೇಳ್ತೀರಾ ಅಂತ. ಕ್ರಿಕೆಟ್ ಜೊತೆ ಜೊತೆಗೆ ಇಂತಹ ಕ್ರೀಡೆಗಳನ್ನ ನೀವು,
0: ನನ್ ಟೇಕೊಂಡ ಗೇಮ್ ಏನಿದೆ, ಬರೀ ಎಜುಕೇಶನ್ ಅಥವಾ ಫಿಟ್ನೆಸ್ ಪೊಲೀಸ್ ಇಲಾಖೆ ಇದ್ಕೊಂದಕ್ಕೆ ಅಲ್ಲ, ಕ್ರಿಕೆಟ್ ಗೆ ಫಿಟ್ನೆಸ್ ಮೇನ್ ಇಂಪಾರ್ಟೆಂಟ್. ಕ್ರಿಕೆಟ್ ಗೂ ಹೆಲ್ಪ್ ಆಗುತ್ತೆ. ಇವನ್ ಕಬಡ್ಡಿ, ಇವನ್ ನಾನು ತಿಪ್ಟೂರಲ್ಲಿ ಜನಿಸಿ ಒಂದು ಕಲ್ಪತರು ನಾಡಲ್ಲಿ ಹುಟ್ಟಿದೀನಿ ಅಂದ್ರೆ ಅದ್ ನನ್ ಪುಣ್ಯ. ತಿಪ್ಟೂರು ಕೊಬ್ಬರಿ ಅಂದ್ರೆ ಫೇಮಸ್.
1: ಆಟಗಾರನ್ನ ನೋಡಿದಾಗ ಅವರಿಂದ ಡಿಸಿಪ್ಲಿನ್ ಕಲಿತೆ, ನಮ್ ತಪ್ಪದಿಲ್ಲದ್ರು ಸಾರಿ ಕೇಳ್ತಾರೆ ಕೈ ಮುಗಿದು ಅಂತ ಹೇಳಿದ್ರೆ. ತಿಪ್ಟೂರಿನ ಹುಡುಗ ಆಗಿ ತಿಪ್ಟೂರಲ್ಲಿ ಏನ್ ಫೇಮಸ್ ಅಂತ ಅನ್ಕೊಂಡ್ರ, ನಿಮ್ಮ ಜಿಲ್ಲೆ ತಾಲೂಕಿನ ವಿಶೇಷತೆ ಕೊಬ್ಬರಿ ಕಲ್ಪತರು ನಾಡು ಕೇಳಿದ್ರೆ ಆಸಿಗ್ಬಿಡತ್ತೆ. ಹಾ, ಶೈಕ್ಷಣಿಕ ನಾಡು ಅಂತಾನೆ ಕರಿತೀವಿ ತುಮಕೂರನ್ನ, ಶೈಕ್ಷಣಿಕ ನಾಡು. ಹಾ, ಕಲ್ಪತರು ವೀಡು ಸ್ಪೆಷಾಲಿಟಿ ಹೇಳಿ, ನಿಮ್ ಹೇಗೆಲ್ಲ ಸಪೋರ್ಟ್ ಮಾಡ್ತಾರೆ ಸ್ಪೋರ್ಟ್ಗೆ ಎಲ್ಲ?
0: ಸ್ಪೋರ್ಟ್ಸ್ ಗೆ ನಮ್ಮ ದೀಕ್ಷಾ ಹೆರಿಟೇಜ್ ಸ್ಕೂಲ್ ಅಲ್ಲಿ ವಾಲಿಬಾಲ್, ಕಬಡ್ಡಿ ಮತ್ತೆ ಖೋಖೋ.
1: ನಿಮ್ಮಿಂದ ಆದರೆ ಆ ಶಾಲೆಗೆ, ಆ ಶಾಲೆಯಲ್ಲಿ ಇರ್ತಕ್ಕಂತ ನಿಮ್ ಫ್ರೆಂಡ್ಸ್ಗೆ ಟೇಕ್ವಾಂಡೋ ಅನ್ನೋದು ಕೂಡ ಒಂದು ಕ್ರೀಡೆ ಇದೆ ಅಂತ ಅನ್ಸಿದ್ಯಾ?
0: ಇದೆ.
1: ಓಕೆ, ಅನ್ಸಿದೆ. ನೀವು ಈ ಟೇಕ್ವಾಂಡೋ ಜೊತೆ ಜೊತೆಗೆ ಇದನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ಕ್ರೀಡೆಗಳನ್ನ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇರ್ತಕ್ಕಂತಹ ಕ್ಷೇತ್ರಗಳನ್ನ, ಕಲೆ ಆಗಿರ್ಬಹುದು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ?
0: ಕ್ರಿಕೆಟ್, ಕಬಡ್ಡಿ, ಖೋಖೋ, ಲೆಗ್ ಕ್ರಿಕೆಟ್, ವಾಲಿಬಾಲ್.
1: ಲೆಗ್ ಕ್ರಿಕೆಟ್ ಏನದು ಡಿಫ್ರೆನ್ಸ್?
0: ಸೊ ಇವಾಗ ನಾವೇನು ಕ್ರಿಕೆಟ್ ನ ಬಾಲ್ ಅಲ್ಲಿ ಬೈ ಹ್ಯಾಂಡ್ ಬೌಲಿಂಗ್ ಮಾಡ್ತೀವಲ್ವಾ, ಬೈ ಹ್ಯಾಂಡ್ ಅದ್ರಲ್ಲೂ ಬೌಲಿಂಗ್ ಮಾಡೋದು. ಬಟ್ ಫುಟ್ಬಾಲ್ ಇದೆಯಲ್ಲ, ಫುಟ್ಬಾಲ್ ಅಲ್ಲಿ ಹಾಕ್ತಿವಿ ನಾವು, ಲೆಗ್ ಅಲ್ಲಿ ಕಿಕ್ ಮಾಡ್ಬೇಕು ಬಾಲ್ ನ ಟು ದ ಬೌಂಡ್ರಿ.
1: ಓಕೆ, ಅದು ಕ್ರಿಕೆಟ್, ಲೆಗ್ ಕ್ರಿಕೆಟ್
0: ಫುಲ್ ಇನ್ ಲೆಗ್ ಓನ್ಲಿ.
1: ಓಕೆ,
0: ಓನ್ಲಿ ಬೌಲಿಂಗ್ ಈಸ್ ಇನ್ ಹ್ಯಾಂಡ್ ಅಷ್ಟೇ. ಕೈನ ಬಳಕೆ ಮಾಡ್ಬೇಕಿರೋದು ಬರೀ ಬೌಲಿಂಗ್ ಅಲ್ಲಿ ಅಷ್ಟೇ, ಇನ್ನೆಲ್ಲದ್ರಲ್ಲೂ ಬರೀ ಲೆಗ್. ನಾವೇನು ಕ್ರಿಕೆಟ್ ಅಲ್ಲಿ ಬ್ಯಾಟ್ ಇಂದ ಹೊಡಿತೀವಿ ಅದನ್ನ ನಮ್ ಕಾಲಿಂದ ಹೊಡಿಬೇಕು.
1: ಆಮೇಲೆ ಹೊಸ ಹೊಸ ವಿಷಯಗಳು ತಿನ್ಸ್ಕೊಡಿ. ಆಮೇಲೆ ಇನ್ನೇನೇನು ಇಂಟ್ರೆಸ್ಟ್ ಇದೆ ತಮ್ಗೆ
0: ಬಿಟ್ರೆ? ಇನ್ನು ಮಾರ್ಷಲ್ ಆರ್ಟ್ಸ್ ಕಲಿಬೇಕು ಅಂತಾನು ಇದೆ
1: ಆಸಕ್ತಿ ಇದೆ. ಅಲ್ಲೆಲ್ಲ ತರಬೇತಿಗಳಿದಾವ ನಿಮ್ ತಾಲೂಕಲ್ಲಿ? ಕಲಿಸ್ತಾರ?
0: ಈಗ ಸದ್ಯಕ್ಕಿಲ್ಲ, ನಮಗ್ ಕ್ಲಾಸ್ ಅಲ್ಲೇ ಇದೆ.
1: ನಿಮ್ ಕ್ಲಾಸ್ ಸ್ಕೂಲ್ ಅಲ್ಲಿ ಕಲಿಸ್ತಾರೆ?
0: ಅದಕ್ಕಿನ್ನ ಸ್ಟ್ರಾಂಗ್ ಆಗಿ ನಾವು ಹೊಡೆದ್ರೆ ಒಬ್ಬ ವ್ಯಕ್ತಿ ಅಲ್ಲಾಡೋಗ್ಬೇಕು, ಅಷ್ಟು ಪವರ್ ಇದೆ.
1: ಸದ್ಯ ನಾನ್ ಗಟ್ಟಿಯಾಗಿ ಕುತ್ಕೋತೀನಿ, ನನ್ನ ಚೇರ್ ಭದ್ರ ಮಾಡ್ಕೊಂಡು ಕುತ್ಕೋತೀನಿ. ಓಕೆ,
0: ಇಲ್ಲ ಹಂಗೇನಿಲ್ಲ.
1: ಮತ್ತೆ ಬೇರೆ ಈ ಆರ್ಟ್ಸ್ ಕಡೆ ಅಂದ್ರೆ ಹಾಡೋದು, ಡಾನ್ಸ್ ಮಾಡೋದು, ಆಕ್ಟಿಂಗ್, ಅದ್ರ ಬಗ್ಗೆ ಆಸಕ್ತಿ ಇದೆಯಾ?
0: ಸಿಂಗಿಂಗ್, ಆಕ್ಟಿಂಗ್ ಇದೆ.
1: ಇಷ್ಟು ದಿನಗಳ ಕಾಲ ತಾವೇನ್ ಹೇಳಿದ್ವಿ ಒಂದು ಪಾಯಿಂಟ್ ಮಿಸ್ ಆಯ್ತು, ಅವತ್ತು ನಂಗೆ ಕಿಚ್ಚ ಹಚ್ಚಿತು. ಅವರಂತೆಯೇ ನಾನಾಗ್ಬೇಕು, ನನ್ನ ಸಹಪಾಠಿಗಳೇನಿದ್ರೆ ಟ್ರೈನಿಂಗ್ ಸೆಂಟರ್ ನಲ್ಲಿ ಅವ್ರ ತರನ ನಾನು ಕೂಡ ಮೆಡಲ್ ತಗೋಬೇಕು, ವಿದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ಇವತ್ತು ಆ ಕನಸು ನನಸಾಗಿದೆ. ನೀವು ಬೆಳ್ಳಿ ಪದಕವನ್ನ ಪಡ್ಕೊಂಡಿದ್ದೀರಾ. ಸೊ ನಿಮ್ಮಂತಹ ಪ್ರತಿಭೆಗಳು ನಾಡಿನಾದ್ಯಂತ ಇದ್ದಾರೆ, ಅವರನ್ನ ಗುರುತಿಸಿ ಕರೆತಂದು ಪ್ರೋಗ್ರಾಮ್ ಮಾಡೋದಕ್ಕೆ ಕೂಡ ಈ ಒಂದು ಅವರ್ ಫಿಕ್ಸ್ ಆಗಿದೆ. ಸೊ ನಿಮ್ಗೆ ಸಪೋರ್ಟಿವ್ ಆಗಿ ನಿಮ್ ತಂದೆ ಹೇಗಿದ್ದಾರೆ ಅನ್ನೋದನ್ನ ನಾವು ಅವಾಗಿನ ನೋಡ್ತಾನೆ ಇದ್ದೀವಿ ಲೋಕೇಶ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ತಮ್ಮ ಮಗನನ್ನ ಸ್ಟುಡಿಯೋ ಕರ್ಕೊಂಡ್ಬಂದು ಅವರ ಈ ಜರ್ನಿಯನ್ನ ಎಷ್ಟೋ ಮಕ್ಕಳಿಗೆ ಸ್ಫೂರ್ತಿಯಾಗೋ ರೀತಿ ತಿಳಿಸ್ಕೊಡ್ಲಿಕ್ಕೆ ಅವಕಾಶವನ್ನು ಕೊಟ್ರಿ. ಪ್ರಣವ್, ನಿಮ್ಮೆಲ್ಲ ಕನಸುಗಳು ಈಡೇರ್ಲಿ, ನಿಮ್ಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತಹ ಅವಕಾಶಗಳು, ವೇದಿಕೆಗಳು ಸಿಗ್ಲಿ ಅಂತ ನಾವು ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ.
2: ಫ್ರೆಂಡ್ಸ್, ಎಲ್ಲರೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮದಲ್ಲಿ ಪ್ರಣವ್ ಲೋಕೇಶ್ನ ಸಾಧನೆಯನ್ನ ಕೇಳಿದಿರಾ ಅಲ್ವಾ? ಮತ್ತೆ ನೀವು ಕೂಡ ಇಂತಹ ಸಾಧನೆ ಮಾಡಿ ನಮ್ಮ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ನೀವು ಕೂಡ ಬನ್ನಿ. ಇದು ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮ. ಬಾಯ್.

ಇದುವರೆಗೂ ಹಕ್ಕಿಯ ಬಳಗ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 409.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್. ಇದೀಗ ಕಾರ್ಯಕ್ರಮ ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೇಯಾ ಘೋಷಾಲ್ ಹಾಗೂ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 3:06. ಈಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಈಗ ಕೇಳೋಣ ರೂಪಕ ಮರದಿಂದ ಮಳೆ ಇಳೆಗೆ ಕಳೆ.
1: ಆಕಾಶವಾಣಿ ವನ ಮಹೋತ್ಸವದ ಸಂದರ್ಭದಲ್ಲಿ ರೂಪಕ ಮರದಿಂದ ಮಳೆ ಇಳೆಗೆ ಕಳೆ. ರಚನೆ ಎನ್ಎನ್ ಸುರೇಂದ್ರನಾಥ್ ಸಾತ್ವಿಕ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಾಠ್. ಕೇಳಿ ರೂಪಕ ಮರದಿಂದ ಮಳೆ ಇಳೆಗೆ ಕಳೆ.

0: ಹಬ್ಬ ಹರಿದಿನಗಳು ಉತ್ಸವಗಳು ಭಾರತವನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿವೆ. ಹೆಚ್ಚಿನವು ಧಾರ್ಮಿಕ ಆಚರಣೆಗಳಾದರೂ ದೇಶದ ಎಲ್ಲ ಜನರು ಒಟ್ಟಾಗಿ ಆಚರಿಸುವ ಉತ್ಸವಗಳು ಮಹತ್ವ ಪಡೆದಿವೆ.
1: ಸ್ವಾತಂತ್ರ್ಯ ನಂತರ ನಮ್ಮ ದೇಶಗಳ ಉತ್ಸವಗಳ ಸಾಲಿಗೆ ವಿಶೇಷವಾದ ಉತ್ಸವವೊಂದನ್ನು ಸೇರಿಸಿದ ಹಿರಿಮೆ ಮಾನ್ಯ ಕೆಎಂ ಮುನ್ಷಿಯವರಿಗೆ ಸಲ್ಲುತ್ತದೆ. ಅವರು 1950 ಸಮಯದಲ್ಲಿ ಕೇಂದ್ರ ಕೃಷಿ ಮತ್ತು ಆಹಾರ ಖಾತೆಯ ಸಚಿವರಾಗಿದ್ದರು. ಆಗ ವನ ಮಹೋತ್ಸವದ ಆಚರಣೆಗೆ ಚಾಲನೆ ಕೊಟ್ಟರು ಎಂದು ಹೇಳಲಾಗುತ್ತದೆ.

0: ತಿಂಗಳಲ್ಲಿ ದೇಶದಾದ್ಯಂತ ಆಚರಿಸಲ್ಪಡುವ ವನ ಮಹೋತ್ಸವವನ್ನು ಜೀವನೋತ್ಸವ ಎಂದರೆ ತಪ್ಪಾಗಲಾರದು. ಕಾರಣ, ಮಳೆ ಬರೆ ಬೆಳೆ, ಬೆಳೆ ಬಂದರೆ ಜೀವ ಜೀವನ.
1: ಈ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ವಿಧ ವಿಧವಾದ ಗಿಡಗಳನ್ನು ನೆಟ್ಟು ಸಂಭ್ರಮಿಸುತ್ತಾರೆ. ಜನರ ಜೀವನವನ್ನು ಹಸನಾಗಿಸುವ, ಸಮೃದ್ಧವಾಗಿಸುವ ಸಂಕೇತವಾದ ಈ ಉತ್ಸವ ಅರ್ಥಪೂರ್ಣ. ಈ ಆಶಯವನ್ನು ಅರಿತು ಜನ ನಡೆದಾಗ, ಗಿಡ ನೆಡುವ, ಕಾಡ ಕಾಪಾಡುವ ಅಭ್ಯಾಸ ಸಾಂಕೇತಿಕವಾದಾಗ ಮುಂದಿನ ಜೀವನದ ಪಯಣ ಸುಗಮ.

0: ವನ ಮಹೋತ್ಸವದ ಸಂದರ್ಭದಲ್ಲಿ ಜನರು ಮನೆಗಳಲ್ಲಿ, ಕಚೇರಿಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಗಿಡ ನೆಟ್ಟು ಸಂಭ್ರಮಿಸುತ್ತಾರೆ. ಅನೇಕ ಸಂಘ ಸಂಸ್ಥೆಗಳು, ಆಸಕ್ತ ಜನರು ಉಚಿತವಾಗಿ ಸಸಿಗಳನ್ನು ಹಂಚಿ ಈ ಮಹತ್ವದ ಕಾಯಕಕ್ಕೆ ಕೈಜೋಡಿಸುತ್ತಾರೆ. ಮುಂದೆ ಈ ಸಸಿಗಳು ಬೆಳೆದು ಮರಗಳಾಗಿ, ನೆರಳಾಗಿ ಜನರಿಗೆ ತಂಪನ್ನೀಯುತ್ತವೆ. ಹಣ್ಣು ಹಂಪಲುಗಳು, ಮರಗಿಡಗಳು ಆಹಾರ ಪೂರೈಕೆಗೆ ಪೂರಕವಾಗುತ್ತವೆ.
1: ಇತ್ತೀಚಿನ ಕೆಲವು ವರ್ಷಗಳಿಂದ ಅರಣ್ಯ ವರ್ಧನೆಗೆ, ಜೀವ ವೈವಿಧ್ಯ ಸಾರ್ವತ್ರಿಕವಾಗುವ ನಿಟ್ಟಿನಲ್ಲಿ ವಿವಿಧ ಮರಗಿಡಗಳ ಬೀಜದುಂಡೆಯ ಹಂಚುವ, ಅದೇ ರೀತಿ ಪ್ರವಾಸ ಕಾಲದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೀಜಗಳನ್ನು ಎಸೆಯುವ ಪ್ರಯತ್ನಗಳು ನಡೆದಿವೆ.
2: ಮಳೆಗಾಲ ಅಂದ ತಕ್ಷಣ ಅಲ್ಲಲ್ಲಲ್ಲಿ ನಾವು ಬೀಜದುಂಡೆ ಮಾಡುವ ಚಟುವಟಿಕೆ ಬಗ್ಗೆ ಕೇಳ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಇಂಗ್ಲಿಷ್ ನಲ್ಲಿ ಸೀಡ್ ಬಾಲ್ ಅಂತ ಹೇಳೋದು, ಅಪರೂಪ ಕೆಲವರು ಸೀಡ್ ಬಾಂಬ್ ಅಂತಾರೆ. ಇದೆಲ್ಲ ಅಮೆರಿಕನ್ ಕನ್ಸೆಪ್ಟ್, ಯುರೋಪಿಯನ್ ಕನ್ಸೆಪ್ಟ್.
0: ಇವರು ಹಿರಿಯ ಪತ್ರಕರ್ತರು ಹಾಗೂ ವಿಜ್ಞಾನ ಬರಹಗಾರರಾದ ಶ್ರೀ ನಾಗೇಶ್ ಹೆಗಡೆ.
2: ಈಗ ನಾನು ಹೇಳೋದು ಏನಂದ್ರೆ, ಬೀಜದ ಉಂಡೆ ಅಥವಾ ಬೀಜ ಗೋಲಿ ಇದೆಯಲ್ಲ,

ಯಾಕೆ ಇದನ್ನು ಗೋಲಿ ಮಾಡಬೇಕು ಅಂದ್ರೆ, ಸಾಮಾನ್ಯವಾಗಿ ಬೇಸಿಗೆ ತಂತಾನೆ ನಿಸರ್ಗ ಬೀಜಗಳನ್ನ ಪ್ರಸಾರ ಮಾಡುತ್ತೆ. ಅಲ್ಲಿ ಸಾಕಷ್ಟು ಸ್ಪರ್ಧೆ ಇರುತ್ತೆ, ಅಲ್ಲಿ ಇರುವೆಗಳಿರ್ತವೆ, ಅಳಿಲಿರ್ತದೆ, ಮೊಲ ಇರ್ತದೆ, ಅದೆಲ್ಲ ತಿನ್ಕೊಂಡು ಹೋಗ್ಬಿಡ್ತದೆ ಅಥವಾ ಇರುವೆ ಹತ್ಕೊಂಡು ಹೋಗ್ಬಿಡುತ್ತೆ. ಈಗ ನಾವು ಮಳೆಗಾಲ ಬಂದ ಸಂದರ್ಭದಲ್ಲಿ ಬೀಜದ ಚಿಕ್ಕ ಚಿಕ್ಕ ಗೋಲಿ ಮಾಡಿ ಅಲ್ಲಿ ಬಿಸಾಕಿದರೆ ಮಳೆ ಬಂದಾಗ ಆ ಗೋಲಿ ಕರಗಿ ಅದರಿಂದ ಬೀಜ ಮೊಳಕೆ ಬರುತ್ತೆ. ಮೊಳಕೆ ಬಂದ್ರೆ ಸಾಮಾನ್ಯವಾಗಿ ಇರುವೆಗಳು ತಿನ್ನಲ್ಲ ಅದನ್ನ, ಅದಕ್ಕೆ ಬೀಜ ಗೋಲಿ ಮಾಡೋದು ಅಂತ. ಈ ಗೋಲಿ ಮಾಡಕ್ಕೆ ಏನೇನು ತರಬೇಕ್ರಿ? ಅದು ತುಂಬಾ ಕಷ್ಟ ಅಂತ ಅಷ್ಟೋ ಕೆಲವರಿಗೆ ಅನಿಸ್ಬೋದು. ಕಷ್ಟ ಏನಲ್ಲ, ಮಣ್ಣು ಸ್ವಲ್ಪ ಕಂಪೋಸ್ಟ್ ಮಣ್ಣು ಅಂದ್ರೆ ಏನು, ಸ್ವಲ್ಪ ಜೇಡಿ ಮಣ್ಣು ಅಂದ್ರೆ ಅಂಟು ಮಣ್ಣು ಇದ್ರೆ ಒಳ್ಳೇದು, ಯಾಕಂದ್ರೆ ಗೋಲಿ ಮಾಡಕ್ ಸುಲಭ, ಆಮೇಲೆ ನೀರಿನಲ್ಲಿ ಸುಲಭ ಕರಗಿ ಹೋಗೋದಿಲ್ಲ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಕಂಪೋಸ್ಟ್ ಸಿಕ್ಕದ್ ಹಾಕಿ, ಯಾಕಂದ್ರೆ ಒಂಚೂರು ಪೋಷಕಾಂಶ ಬೇಕಲ್ಲ ಅದಕ್ಕೆ, ನಿಮ್ದೇ ಹಿತ್ತಲಲ್ಲಿ ನೀವು ಮಾಡ್ಕೊಡ್ತಿರಲ್ಲ ಕಂಪೋಸ್ಟ್, ಅದನ್ನ ಮಾಡಿ ಗೋಲಿ ಮಾಡಬಹುದು. ಗೋಲಿ ಚಿಕ್ಕದ್ ಮಾಡಿ ಅಥವಾ ಬೀಜ ದೊಡ್ಡದಿದ್ರೆ ದೊಡ್ಡದು ಮಾಡಿ, ದೂರ ಎಸಿಬೇಕು ಅಂದ್ರೆ ಇನ್ನೂ ದೊಡ್ಡದು ಮಾಡಿ. ಹಾಗಿದ್ರೆ ಏನ್ ಬೀಜ, ಬೀಜ ಎಲ್ಲಿಂದ ತರೋದು ಅಂತ ಕೆಲವರಿಗೆ ಪ್ರಶ್ನೆ ಬರುತ್ತೆ. ಅಯ್ಯೋ ತುಂಬಾ ಸುಲಭ ರೀ, ನಿಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಸುತ್ತ ನೋಡಿದ್ರೆ ಪ್ರಾಯೋಗಿಕವಾಗಿ ಬೀಜ ಗೋಲಿ ಮಾಡಕ್ಕೆ ಎಷ್ಟೆಲ್ಲ ಬೀಜಗಳಿರ್ತವೆ ಗೊತ್ತಾ? ಕಡಲೆ ಇರುತ್ತೆ ಅಲ್ಲಿ, ಶೇಂಗಾ ಇರುತ್ತೆ, ಹುರುಳಿ ಇರುತ್ತೆ, ಆಮೇಲೆ ಆ ಸಾಂಬಾರ್ ಡಬ್ಬ ಅಂತ ಇರತ್ತಲ್ಲ ಅದ್ರಲ್ಲಿ ಜೀರಿಗೆ ಇರುತ್ತೆ, ಸಾಸಿವೆ ಇರುತ್ತೆ, ಕೆಲವ್ರ ಮನೇಲಿ ಹುರುಳಿ ಕಾಳು ಇರುತ್ತೆ, ಎಳ್ಳು ಇರುತ್ತೆ, ಕೊತ್ತಂಬರಿ ಇರುತ್ತೆ, ಅದೆಲ್ಲ ಬಿಟ್ಟು ಕೊನೆಗೆ ಏನಿಲ್ಲ ಅದು ಬೆಳ್ಳುಳ್ಳಿನೇ ಸೇರಿಸಿ. ಅಥವಾ ಸ್ವಲ್ಪ ಹೊರಗಡೆ ಹೋದ್ರೆ ಎಲ್ಲೋ ರಸ್ತೆ ಪಕ್ಕದಲ್ಲಿ ಕಾಸ್ಮೋಸ್ ಹೂವು ಇರುತ್ತೆ, ಚೆಂಡು ಹೂವು ಇರುತ್ತೆ, ಅದರಿಂದ ಹೂವಿನ ಒಂದು ಅಲ್ಲಿ ಒಣಗಿದ ಬೀಜಗಳು ಇರ್ತವೆ, ಅದನ್ನ ತಗೋ ಬಂದ್ರೆ ನೀವು ಅದರಿಂದನೇ ಗೋಲಿ ಮಾಡಬಹುದು. ಮಕ್ಕಳಿಗೆ ಗೋಲಿ ಮಾಡೋದು ಹೇಗೆ ಅಂತ ತೋರಿಸ್ಬೋದು.

ಇನ್ನು ಸ್ವಲ್ಪ ನೀವು ಎಂಟರ್ಪ್ರೈಸಿಂಗ್ ಇದ್ರೆ ಹೊರಗಡೆ ಹೋದಾಗ ಹೊಂಗೆ ಮರದ ಕೂಡ ಸ್ವಲ್ಪ ಹುಡುಕಾಡಿದ್ರೆ ಹೊಂಗೆ ಸಿಗತ್ತೆ, ಗೋಡಂಬಿ ಇರುತ್ತೆ. ಈಗಂತೂ ಹಲಸು ಮಾವು ಅವೆಲ್ಲ ದೊಡ್ಡ ದೊಡ್ಡ ಉಂಡೆ ಮಾಡಬೇಕು ಅಂತಿದ್ರೆ. ಮುಂದಿನ ಪ್ರಶ್ನೆ ಬರೋದು, ಅರಣ್ಯಕ್ಕೆ ಹೋಗ್ಬೇಕಾ ಅಂತ. ಏನು ಬೇಕಾಗಿಲ್ಲ ರೀ, ನೀವು ಓಡಾಡ್ತಾ ಇರೋ ಫುಟ್ಪಾತ್ ನಲ್ಲಿ ಖಾಲಿ ಸೈಟ್ ನಲ್ಲಿ ಅಂತ ಸಣ್ಣ ಸಣ್ಣ ಉಂಡೆಗಳನ್ನು ಬಿಸಾಕಿ, ಆಟದ ಮೈದಾನಕ್ಕೆ ಹಾಕಿ, ಎಲ್ಲೋ ಟೆಂಪಲ್ ಇದೆ ಅಥವಾ ಪೂಜಾ ಕೇಂದ್ರಕ್ಕೆ ಹೋದ್ರೆ ಅದಕ್ಕೆ ಹಾಕಿ, ಅಂಗಡಿ ಅಕ್ಕಪಕ್ಕದಲ್ಲಿ ಎಲ್ಲಿ ಖಾಲಿ ಜಾಗ ಇದೆಯಲ್ಲ ಅದ್ರ ಮಧ್ಯದಲ್ಲಿ ನೀವು ಒಂದು ಸಣ್ಣ ಗೋಲಿಯನ್ನ ಬಿಸಾಕಿದರೆ, ಉದಾಹರಣೆಗಾಗಿ ಸಾಸಿವೆ ಕಾಳಿನ ಒಂದು ಗೋಲಿ ಬಿಸಾಕಿದರೆ ಒಂದು ತಿಂಗಳ ನಂತರ ನೋಡಿ ಅಲ್ಲಿ ಗೊಂಚಲು ಗೊಂಚಲಾಗಿ ಸಾಸಿವೆ ಗಿಡ ಆಗತ್ತೆ, ಸಾಸಿವೆ ಹೂ ಆಗತ್ತೆ. ಅದಕ್ಕೆ ವಿಶೇಷವಾದ ಪತಂಗಗಳು, ಚಿಟ್ಟೆಗಳು, ಜೇಡ, ದುಂಬಿ ಎಲ್ಲ ಬಂದು ಪರಾಗಸ್ಪರ್ಶ ಮಾಡ್ತಾ ಇರ್ತವೆ. ಆಮೇಲೆ ನಾವು ಎಷ್ಟೋ ಸಲ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ನಮ್ಮನೇಲೆ ತಯಾರು ಮಾಡಿರ್ತೀವಿ, ಈ ಕಾಸ್ಮೋಸು ವಿಶೇಷವಾಗಿ ಚೆಂಡು ಹೂವಿನ ಬೀಜವನ್ನು ತಂದಿಟ್ಟುಕೊಂಡಿರ್ತೀವಿ ಮುಂಚೆನೆ, ಅದು ಸಣ್ಣ ಸಣ್ಣ ಗೋಲಿ ಮಾಡಿ ಬಿಸಾಕ್ತಾ ಹೋದ್ರೆ ಮುಂದೆ ನೀವು ನೋಡ್ತಾ ಇರಿ, ಇನ್ನು 2 ವರ್ಷ ನಂತರ ನೀವು ಹಾಕಿದ್ದು ತುಂಬಾ ಸುಂದರವಾದ ಹೂಗಳು ಅಲ್ಲಿ ಪದೇ ಪದೇ ಪದೇ ಪದೇ ಹುಡ್ತಾ ಇರ್ತಾವೆ. ಅವಕಾಶ ಇದ್ರೆ ಶಾಲೆ ಮಕ್ಕಳನ್ನ ಅಥವಾ ಯುವಕರನ್ನ ಸೇರಿಸ್ಕೊಂಡು, ನಾವೆಲ್ಲ ಮಾಡಿದೀವಿ ಕಾಲೇಜ್ನಲ್ಲಿ, ಕೆಲವು ಕಾಲೇಜಿಗೆ ಹೋಗಿ ಅವ್ರಿಗೆ ಮಾಡೋದು ಹೇಗೆ ಅಂತೇಳಿ 20-30-50 ಹುಡುಗರು ಹಬ್ಬದ ರೀತಿಯಲ್ಲಿ ಎಲ್ಲರೂ ಉಂಡೆ ಮಾಡೋದು, ಅದ್ ನಾವು ಮಾಡಿ ಬಿಸಾಕಿದೀವಲ್ಲ ಬೀಜದ ಉಂಡೆ, ಅದರಲ್ಲಿ ಸಸ್ಯ ಹುಟ್ಟಿದಾಗ ನಮಗೆ ಒಂಥರ ಹೆಮ್ಮೆ ತೃಪ್ತಿ ಬರುತ್ತೆ. ಭೂಮಿಗೆ ಏನೋ ಒಂದನ್ನು ನಾವು ಕೊಟ್ಟು ಬಿಟ್ಟಿವಪ್ಪ, ಭೂಮಿಯಿಂದ ಸಾವಿರಾರು ಸಂಗತಿಗಳನ್ನು ನಾವು ಪಡಿತಾ ಇರ್ತೀವಿ, ಒಂದು ಚಿಕ್ಕ ಕೊಡುಗೆ ಕೊಟ್ವಿ ಅಂತ ಹೇಳೋ ಆ ಹೆಮ್ಮೆ ತೃಪ್ತಿ ನಮಗೆ ಒಂದು ಅವಕಾಶ. ತುಂಬಾ ಸುಲಭವಾದ ಅತ್ಯಂತ ಪರಿಣಾಮಕಾರಿಯಾಗಿ ಭೂಮಿಗೆ ಸೇವೆ ಮಾಡುವಂತ ಒಂದು ಅವಕಾಶ ನೀವೆಲ್ಲ ಮಾಡಿ ಅಂತ ಹೇಳಿ ಹಾರೈಸ್ತೀನಿ.

ತನ್ನ ಜಮೀನಿನ ಸುತ್ತ ಮರಗಳನ್ನು ಬೆಳೆಸುವ ರೈತನ ಕ್ರಮದಿಂದಾಗಿ ಕೃಷಿ ಭೂಮಿಯ ಉತ್ಪಾದಕತೆ ಹೆಚ್ಚಾಗಲು ಅನುವಾಗುತ್ತದೆ. ಇದು ದನಕರುಗಳಿಗೆ ನೆರಳು ಮೇವು ಒದಗಿಸುವುದೇ ಅಲ್ಲದೆ ಮಣ್ಣಿನ ಸವಕಳಿಗೂ ತಡೆಗೊಡ್ಡುತ್ತದೆ. ಒಣಕಟ್ಟಿಗೆಗಳು ತೀರ ಅವಶ್ಯಕತೆ ಇರುವವರಿಗೆ ಉರುವಲಾಗಿಯೂ ಉಪಯೋಗಕ್ಕೆ ಬರುತ್ತದೆ.

0: ಅರಣ್ಯ ಸಂರಕ್ಷಣೆಯು ವನಮಹೋತ್ಸವದ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಮರದಿಂದ ಬರೆ ಮಳೆ, ಬರದಿಂದ ದೂರ ಇಳೆ. ಸಮೃದ್ಧ ಸಸ್ಯ ಸಂಪತ್ತು ಭೂಮಿಯ ಮೇಲೆ ಬರಗಾಲ ಬರದಂತೆ ಮಾಡುತ್ತದೆ. ಭೂಮಿ ಬಾಳಲು, ಭೂಮಿಯ ಮೇಲೆ ಜೀವ ಸಂಕುಲ ಬದುಕ ನಡೆಸಲು ಅನುವಾಗುತ್ತದೆ.
1: ಕಾಡುಗಳ ಕ್ಷೀಣಿಸುವಿಕೆಗೆ, ಇರುವ ಕಾಡುಗಳ ಸತ್ವ ಕಡಿಮೆಯಾಗುವುದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಭೂಮಿ ಬಿಸಿಯಾಗುತ್ತಿರುವುದೂ ಒಂದು ಕಾರಣ. ಭೂಮಿಯ ವಾತಾವರಣ ಸಹಜತೆಯನ್ನು ಮೀರಿ ಬಿಸಿಯಾಗ್ತಾ ಇದೆ. ಹೀಗಾದಾಗ ಜೀವಿ ಸಂಕುಲಗಳ ನೆಮ್ಮದಿಯ ಜೀವನ ದುರ್ಬಲವಾಗುತ್ತಾ ಹೋಗುತ್ತೆ. ತಜ್ಞರು ಹೇಳುವ ಪ್ರಕಾರ ಭೂಮಿಯ ತಾಪಮಾನದ ಏರಿಕೆಗೆ ಇತರ ಅನೇಕ ಕಾರಣಗಳಿದ್ದರೂ ಮನುಷ್ಯನ ಪಾತ್ರವೂ ದೊಡ್ಡದೇ. ಸಿಎಫ್ಸಿ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ಗಳ ಬಳಕೆ ಜೊತೆಗೆ ಔದ್ಯೋಗಿಕ ಚಟುವಟಿಕೆಗಳ ಕಾರಣದಿಂದಾಗಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಮೀಥೇನ್ ಮುಂತಾದ ರಾಸಾಯನಿಕಗಳ ಸಾಂದ್ರತೆ ವಾತಾವರಣದಲ್ಲಿ ಹೆಚ್ಚುತ್ತಾ ಹೋದಂತೆ ಭೂಮಿಯ ತಾಪ ಏರುತ್ತಾ ಹೋಗುತ್ತದೆ. ಭೂಮಿಗೆ ಸಣ್ಣ ಪ್ರಮಾಣದಲ್ಲಿ ಜ್ವರ ಬಂದರೂ ಪರಿಣಾಮ ಅಪಾರ.

0: ಮನಸ್ಸೋ ಇಚ್ಛೆ ಮರ ಕಡಿದು ಕಾಡ ಕರಗಿಸುವ ಪ್ರವೃತ್ತಿಯು ತಾಪಮಾನ ಏರಿಕೆಗೆ ಒಂದು ಕಾರಣ. ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಮುಂತಾದ ಪಳೆಯುಳಿಕೆ ಮೂಲದ ಇಂಧನಗಳ ಅತಿ ಬಳಕೆ ಅನಾಹುತಕಾರಿ ಅನಿಲಗಳನ್ನು ವಾತಾವರಣಕ್ಕೆ ಸೇರುವಂತೆ ಮಾಡಿ ಭೂಮಿ ಮಿತಿ ಮೀರಿ ಬಿಸಿಯಾಗುವಂತೆ ಮಾಡುತ್ತದೆ. ವಿಧ ವಿಧವಾದ ದುರಂತಗಳಿಗೆ ದಾರಿಯಾಗುತ್ತದೆ. ಬರಗಾಲಗಳು, ಬಿಸಿಗಾಳಿಯಿಂದ ಕೂಡಿದ ಕಡು ಬೇಸಿಗೆಗಳು ಅಸಹನೀಯವಾಗಬಹುದು. ಸುಂಟರಗಾಳಿ, ಬಿರುಗಾಳಿ, ಚಂಡಮಾರುತಗಳು ಅತಿಯಾಗಿ ಬಾಧಿಸಬಹುದು.
1: ಶ್ರೀ ನಾಗೇಶ್ ಹೆಗಡೆ ಅವರು ಹೇಳುವ ಹಾಗೆ
2: ಜಾಗತಿಕ ಹವಾಮಾನ ವೈಪರೀತ್ಯದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರು. ಭೂಮಿಯ ತಾಪಾಂಕ ಏರ್ತಾನೆ ಇದೆ, ನಿರಂತರವಾಗಿ ಏರ್ತಾ ಇದೆ. ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಹೀಗೆ ಭೂಮಿಯ ತಾಪಮಾನ ಏರ್ತಾ ಇದ್ರೆ ಇನ್ನು 30 ವರ್ಷಗಳಲ್ಲಿ ಬದುಕು ಬಹಳ ಕಷ್ಟ ಆಗತ್ತೆ. ಮನುಷ್ಯರಿಗಷ್ಟೇ ಅಲ್ಲ, ಇಡೀ ಜೀವಲೋಕ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಮನುಷ್ಯರ ಚಟುವಟಿಕೆ ಎಲ್ಲ ಕಡೆ, ನಿಮ್ಗೆ ಗೊತ್ತಿದೆಯಲ್ಲ, 100 ಕೋಟಿ ಇತ್ತು 150 ವರ್ಷದಿಂದ, ಆಮೇಲೆ ನಮ್ಮ ಜನಸಂಖ್ಯೆ 200 ಕೋಟಿ, 300 ಕೋಟಿ, 400, 500, 700 ಕೋಟಿ ಆಗಿದೆ.

ನಮ್ಮ ಒಬ್ಬೊಬ್ಬರ ಈ ಭೂಮಿಯನ್ನು ಶೋಷಣೆ ಮಾಡುವ ಸಾಮರ್ಥ್ಯ ಕೂಡ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೆ ಮೂಲ ಕಾರಣ ಏನಂದ್ರೆ ನಾವು ನಮಗೆ ಬೇಕಾಗಿರುವಂತ ಶಕ್ತಿಯನ್ನು ನಾವು ಪಳೆಯುಳಿಕೆ ಇಂಧನದಿಂದ ತಗೋತಾ ಇದೀವಿ. ಅವು ಶಾಖವರ್ಧಕ ಅನಿಲಗಳು ಅಂತಾರೆ ಅದಕ್ಕೆ. ಅಂದ್ರೆ ಭೂಮಿಯ ಸೆಕೆಯನ್ನು ಹೆಚ್ಚಿಸ್ತವೆ ಅವು. ಅದು ಜಗತ್ತಿನಾದ್ಯಂತ ಹೆಚ್ಚಾಗ್ತಾ ಇದೆ. ಅದ್ರ ಪರಿಣಾಮ ನಮಗೇನಂದ್ರೆ ಅವು ಜಗತ್ತಿನ ವಿಷಯ ಅಲ್ವಾ, ಎಲ್ಲೋ ದೂರದಲ್ಲಿ ಹಿಮಖಂಡ ಕರಗ್ತಾ ಇದೆ, ಸಮುದ್ರದ ಮಟ್ಟ ಏರ್ತಾ ಇದೆ, ಅರಣ್ಯದ ಪ್ರಮಾಣ ಕಮ್ಮಿ ಆಗ್ತಾ ಇದೆ, ಸಮುದ್ರದ ಅಂಚಿನಲ್ಲಿರುವ ಜೀವಿಗಳು ನಾಶ ಆಗ್ತಾ ಇದ್ದಾವೆ, ಇದೆಲ್ಲ ದೂರದ್ದು ಅಂತ ನಾವು ಕಡೆಗಣಿಸೋ ಹಾಗಿಲ್ಲ. ಯಾಕಂದ್ರೆ ಇದರ ಪರಿಣಾಮಗಳು ನಮ್ಮ ಕಾಲ್ಬುಡಕ್ಕೆ ಬರ್ತಾ ಇರ್ತವೆ. ನಮ್ಮ ಕಾಲ್ಬುಡಕ್ಕೆ ಬರೋ ಪರಿಣಾಮ ಏನು? ಮೊದಲನೇದಾಗಿ ಹವಾಮಾನ ವೈಪರೀತ್ಯದಿಂದಾಗಿ ಋತುಮಾನಗಳೆಲ್ಲ ಹೆಚ್ಚು ಕಮ್ಮಿ ಆಗ್ತವೆ. 40 ದಿವಸದಲ್ಲಿ ಸುರಿಬೇಕಾದ ಮಳೆ 2 ದಿವಸದಲ್ಲಿ ಬರ್ರಂತ ಸುರಿದ್ಬಿಡುತ್ತೆ. ಆ ರೀತಿಯ ಸಮಸ್ಯೆ ಒಂದು. ಎರಡನೇದಾಗಿ ಅನಿರೀಕ್ಷಿತವಾಗಿ ಮಳೆ ಬಿದ್ದ ಮೇಲೆ ಅಷ್ಟೇ ಅನಿರೀಕ್ಷಿತವಾಗಿ ಬರಗಾಲ.

ಹವಾಮಾನ ವೈಪರೀತ್ಯದಿಂದಾಗಿ ಋತುಮಾನಗಳೆಲ್ಲ ಹೆಚ್ಚು ಕಮ್ಮಿ ಆಗ್ತವೆ. 40 ದಿವಸದಲ್ಲಿ ಸುರಿಬೇಕಾದ ಮಳೆ 2 ದಿವಸದಲ್ಲಿ ಬರ್ರಂತ ಸುರಿದು ಬಿಡುತ್ತೆ. ಆ ರೀತಿಯ ಸಮಸ್ಯೆ ಒಂದು. ಎರಡನೇದಾಗಿ ಅನಿರೀಕ್ಷಿತವಾಗಿ ಮಳೆ ಬಿದ್ದ ಮೇಲೆ ಅಷ್ಟೇ ಅನಿರೀಕ್ಷಿತವಾಗಿ ಬರಗಾಲ ಬರೋ ಸಾಧ್ಯತೆ ಇರುತ್ತೆ.

0: ಅತಿವೃಷ್ಟಿ ಅನಾವೃಷ್ಟಿ ಇವೆರಡೂ ಮತ್ತೆ ನಾವು ನಗರದಲ್ಲಿದ್ದವ್ರು ಏನ್ ಅನ್ಕೋತೀವಿ ಅಂದ್ರೆ ಅದು ಅಲ್ಲೆಲ್ಲೋ ಹಳ್ಳಿಲಿ ಆಗ್ತಾ ಇದೆಯಲ್ಲ, ನಾವು ಸೇಫ್ ಆಗಿದ್ದೀವಿ, ಹಾಗಲ್ಲ. ಅದು ಹಳ್ಳಿಲಿ ಆಗ್ತಾ ಇದ್ರೆ ಅದ್ರ ಪರಿಣಾಮ ನಮ್ಮ ಮೇಲೆ ಆಗತ್ತೆ. ಆಹಾರದ ಉತ್ಪಾದನೆ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಬದುಕು ಕಷ್ಟ ಆಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ, ಓ ಅಲ್ಲಿ ಹಿಮಾಲಯದಲ್ಲಿ ತುಂಬಾ ಶೀತಗಾಳಿ ಜಾಸ್ತಿ ಆಯ್ತು, ಉತ್ತರ ಪ್ರದೇಶದಲ್ಲಿ ಸೆಕೆಗಾಳಿ ನಿರಂತರವಾಗಿ 3 ವಾರ ಕಾಲ ಹೆಚ್ಚಾಯ್ತು. ಎಷ್ಟೋ ಸಾರಿ ಆ ಸೆಕೆಗಾಳಿ ಜೊತೆಗೆ ಧೂಳು ಮಾರುತ ಬರ್ತಾ ಇದೆ. ಅದ್ರ ಜೊತೆಗೆ ಇತ್ತೀಚೆಗೆ ನಾವು ಕೇಳಿದೀವಿ, ಮಿಡತೆಗಳ ಒಂದು ದೊಡ್ಡ ಹಾವಳಿ ಸಾಂಕ್ರಾಮಿಕ ರೀತಿಯಲ್ಲಿ ಅದು ಎಲ್ಲಿ ಅಫ್ಘಾನಿಸ್ತಾನ ದಾಟಿ ಪಾಕಿಸ್ತಾನ ದಾಟಿ ಆಮೇಲೆ ರಾಜಸ್ಥಾನ ದಾಟಿ ಮಧ್ಯಪ್ರದೇಶ ಹರಿಯಾಣ ಉತ್ತರ ಪ್ರದೇಶವರೆಗೂ ಬರ್ತಾ ಇತ್ತು. ಅನಿರೀಕ್ಷಿತವಾಗಿ ಎಷ್ಟೆಷ್ಟೋ ಕಾಯಿಲೆಗಳು ಹಬ್ತಾ ಇದ್ದಾವೆ, ಹಿಂದೆಂದೂ ಇಲ್ಲದೆ ಹೋದಷ್ಟು. ಯಾಕಂದ್ರೆ ನಮ್ಮ ಮನುಷ್ಯನ ಅಟಾಟೋಪದಿಂದಾಗಿ ಜೀವಿ ವೈವಿಧ್ಯದ ಸಮತೋಲ ತುಂಬಾ ಬಿಗಡಾಯಿಸ್ತಾ ಇದೆ. 55% ಜೀವಿಗಳನ್ನ ನಾವು ನಿರ್ನಾಮ ಮಾಡಿದ್ದೀವಿ. ಅದರಿಂದಾಗಿ ಜೀವದ ಸಮತೋಲ ಏರುಪೇರಾದಾಗ ಎಲ್ಲೋ ವೈರಸ್ ಹೆಚ್ಚಾಗತ್ತೆ, ಎಲ್ಲೋ ಇತರ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಬಹುದು. ಇದರ ಪರಿಣಾಮ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇಡೀ ಮನುಕುಲದ ಮೇಲೆ ಬರ್ತಾ ಇದೆ.
1: ಗಗನ ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ, ನಡುವೆ ಹರಿವ ಹೊನಲು ಈಳಾಗೀತವನ್ನು ಹಾಡಿ,

ಅದ್ರಿಂದ ನಾವು ಏನ್ ಮಾಡ್ಬೇಕು ಇದರಲ್ಲಿ? ಒಂದು ನಾಗರಿಕರಾಗಿ ನಮ್ಮ ಹೊಣೆ ಏನು ಅನ್ನೋದನ್ನ ನಾವು ಅರ್ಥಕೋಬೇಕು. ಭೂಮಿ ಹೊರೆಯಾಗಿ ಬದುಕಬಾರದು ಅಂತೇಳಿ ಇದನ್ನ ಸರ್ಕಾರದ ಮಟ್ಟದಲ್ಲಿ ಹೇಳೋದು ಒಂದಾಯ್ತು. ಅಂದ್ರೆ ಓ ನಮ್ ಕರ್ನಾಟಕ ಸರ್ಕಾರ ಏನೋ ಮಾಡತ್ತೆ ಬಿಡಿ, ಅಥವಾ ದಿಲ್ಲಿ ಸರ್ಕಾರ ಏನೋ ಮಾಡತ್ತೆ ಬಿಡಿ, ಅಥವಾ ವಿಶ್ವಸಂಸ್ಥೆಯವರು ಏನೋ ಮಾಡ್ತಾರೆ ಬಿಡಿ ಅಂತ ಹೇಳಿ ಹೇಳೋದಲ್ಲ ಇದು. ನಾವು ನಮ್ಮ ಕರ್ತವ್ಯ ಏನಂದ್ರೆ, ಒಂದು ಮಕ್ಕಳಿಗೆ ನಾವು ತಿಳಿಸಿ ಹೇಳೋದು. ಮಕ್ಕಳು ಸಾಮಾನ್ಯವಾಗಿ ನಾವು ಹೇಳೋದನ್ನು ಕಲಿಯೋದಕ್ಕಿಂತ ಹೆಚ್ಚಾಗಿ ನಾವು ಮಾಡೋದನ್ನ ನೋಡಿ ಕಲಿತಾರೆ. ಒಂದ್ ಸ್ವಲ್ಪ ಇವತ್ತಿನ ಇಲೆಕ್ಟ್ರಿಸಿಟಿ ಬಿಲ್ ಅನ್ನು ಮುಂದಿನ ತಿಂಗಳು ಸ್ವಲ್ಪ ಕಮ್ಮಿ ಮಾಡೋಣ, ವಾಟರ್ ಬಿಲ್ ಅನ್ನು ಸ್ವಲ್ಪ ಕಮ್ಮಿ ಮಾಡೋಣ, ನಾವು ಪ್ಲಾಸ್ಟಿಕ್ ನ ನಾವು ಬಿಸಾಕುವಂತ ತ್ಯಾಜ್ಯದ ಪ್ರಮಾಣವನ್ನು ಸ್ವಲ್ಪ ಕಮ್ಮಿ ಮಾಡೋಣ, ರೀಸೈಕಲ್ ಮಾಡಕ್ಕೆ ಅಂದ್ರೆ ಮರುಬಳಕೆ ಮಾಡ್ಲಿಕ್ಕೆ ಪ್ರೇರಣೆ ಪ್ರೋತ್ಸಾಹ ಕೊಡೋಣ, ಮಕ್ಕಳಿಗೆ ಮಾರ್ಗದರ್ಶನ ಮಾಡೋಣ. ಅದು ನಮ್ಮ ವೈಯಕ್ತಿಕ ನೆಲೆಯಲ್ಲಿ, ಅಂದ್ರೆ ನಮ್ಮ ಕುಟುಂಬದಲ್ಲಿ ನಾವು ಮಾಡಬೇಕಾದ ತುಂಬಾ ಚಿಕ್ಕ ಚಿಕ್ಕ ಚಿಕ್ಕ ತುಂಬಾ ಕೆಲಸಗಳಿರ್ತವೆ. ಅದ್ರ ಹೊರತಾಗಿ ನಾವು ಸರ್ಕಾರವನ್ನು ಅಂದ್ರೆ ಸರ್ಕಾರಿ ಪ್ರತಿನಿಧಿಗಳನ್ನ, ಅವರು ಎಂ ಪಿ ಇರ್ಬೋದು, ಎಂ ಎಲ್ ಎ ಇರ್ಬೋದು, ಝಡ್ ಪಿ ಇರ್ಬೋದು, ನಮ್ದೇ ಕಾರ್ಪೊರೇಟರ್ ಇರ್ಬೋದು, ಅವ್ರು ಸಿಕ್ಕಾಗ ಏನ್ ಮಾಡ್ತಾ ಇದ್ದೀರಿ ನೀವು, ನಗರ ವಲಯದಲ್ಲಿ ಏನ್ ಮಾಡ್ತಾ ಇದ್ದೀರಿ, ರಾಜ್ಯಕ್ಕಾಗಿ ಏನ್ ಮಾಡ್ತಾ ಇದ್ದೀರಿ ಅಂತೇಳಿ ಅವ್ರನ್ನ ಪ್ರಶ್ನೆ ಮಾಡೋದಿರತ್ತಲ್ಲ. ಅದು ಅಲ್ಟಿಮೇಟ್ಲಿ ಏನಂದ್ರೆ, ಇವತ್ತು ನಾವು ಅನುಭವಿಸ್ತಾ ಇರುವಂತಹ ಸುಖ ಸೌಕರ್ಯಗಳು ಇನ್ನು 7 ತಲೆಮಾರಿನ ನಂತರವೂ ಸಿಗಬೇಕು, ಅದು ಉದ್ದೇಶ. ಇಲ್ಲ ಅಂದ್ರೆ ಈ ಭೂಮಿಯನ್ನ ಎಷ್ಟು ಶೋಷಣೆ ಮಾಡ್ತಾ ಇದ್ದೀವಿ ಅಂದ್ರೆ, ಇನ್ನು 40-50 ವರ್ಷಗಳಲ್ಲಿ ಬದುಕುವ ಸಾಧ್ಯತೆಗಳು ಬಹಳ ಸಂಕೀರ್ಣವಾಗಿರ್ತವೆ, ಬಹಳ ಕ್ಲಿಷ್ಟವಾಗಿರ್ತವೆ. ಬದುಕಬೇಕು ಅಂದ್ರೆ ನಿಮಗೆ ಗೊತ್ತು, ಈಗಾಗಲೇ ಎಲ್ಲ ಸೈಕ್ಲೋನ್ ಹೆಚ್ಚಾಗ್ತಾ ಇದೆ, ಸುಂಟರಗಾಳಿ ಹೆಚ್ಚಾಗ್ತಾ ಇದೆ, ಚಡಿಮಳೆ ಹೆಚ್ಚಾಗ್ತಾ ಇದೆ. ಹಳ್ಳಿ ಜನ ಹಳ್ಳಿ ಬಿಟ್ಟು ನಗರಕ್ಕೆ ಬರ್ತಾರೆ, ಇಲ್ಲೇ ಏನಾದರೂ ಆಶ್ರಯ ಸಿಗ್ಬೋದು.

ಅದಲ್ಲ. ನಾವು ಹಳ್ಳಿಯಲ್ಲೂ ಕೂಡ ಒಂದು ರೀತಿಯ ಆತ್ಮನಿರ್ಭರತೆ ಅಂತ ಹೇಳ್ತೀವಲ್ಲ, ತಮಗೆ ಬೇಕಾದ್ದನ್ನ ತಾವೇ ನಿರ್ವಹಣೆ ಮಾಡಿಕೊಳ್ಳುವಂತ ಒಂದು ಅವಕಾಶವನ್ನು ನಾವು ಸೃಷ್ಟಿ ಮಾಡಬೇಕಾಗತ್ತೆ.

0: ಇಂಗಾಲದ ಡೈಆಕ್ಸೈಡ್ಗೆ ನೀರಿನಲ್ಲಿ ಕರಗುವ ಗುಣವಿದೆ. ಭೂಮಿಯ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾದಂತೆ ಸಮುದ್ರದ ನೀರು ಹೆಚ್ಚು ಆಮ್ಲೀಯವಾಗುತ್ತದೆ. ಇದು ಸಮುದ್ರ ಜೀವಿಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ.
1: ನೀರಿನ ತಾಪಮಾನದಲ್ಲಿ ಏರಿಕೆಯಾದಂತೆ, ನೀರಿನ ಬಿಸಿ ಹೆಚ್ಚಾದಂತೆ ಅದರಲ್ಲಿ ಆಮ್ಲಜನಕ ಕರಗುವ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ. ನೀರಿನಲ್ಲಿ ಕರಗಿರುವ ಆಮ್ಲಜನಕ ಬಳಸಿ ಉಸಿರಾಡುವ ಸಮುದ್ರ ಜೀವಿಗಳಿಗೆ ಇದು ಮಾರಕವಾಗಬಹುದು. ಅರಣ್ಯ ನಾಶದೊಂದಿಗೆ ಭೂಮಿಯ ತಾಪ ಏರಿದಂತೆ ಫಲರೂಪವಾಗಿ ಹಿಮಶಿಖರಗಳೂ ಕರಗುತ್ತವೆ. ಸಮುದ್ರದ ಮಟ್ಟ ಏರುತ್ತದೆ, ಸಮುದ್ರ ಆಮ್ಲೀಯವಾಗುತ್ತದೆ. ಹೀಗೆ ಅನೇಕ ಅನಾಹುತಕಾರಿ ಸಾಧ್ಯತೆಗಳಿಗೆ ಅವಕಾಶವಾಗುತ್ತದೆ.

0: ತಾಪಮಾನದಲ್ಲಿ 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಏರಿಕೆಯಾದಾಗ ಭಾರಿ ಪ್ರಮಾಣದ ಅಹಿತಕಾರಿ ಪರಿಣಾಮಗಳು ಭೂಮಿಯ ಮೇಲಾಗಬಹುದು. ಕಡಿಮೆ ಕಾಲಾವಧಿಯಲ್ಲಿ ತೀವ್ರ ಪರಿಣಾಮಗಳು ಉಂಟಾಗಬಹುದು. ಪರಿಸರ ವ್ಯವಸ್ಥೆಯ ಮೂಲ ಸಂರಚನೆಯಲ್ಲಿಯೇ ಪ್ರತಿಕೂಲ ಬದಲಾವಣೆಗಳೂ ಆಗಬಹುದು. ಸಹಸ್ರಾರು ಜೀವ ಪ್ರಭೇದಗಳು ನಾಶ ಹೊಂದಬಹುದು. ಜೀವಿ ವೈವಿಧ್ಯತೆ ಕ್ಷೀಣಿಸಬಹುದು. ಸಮುದ್ರ ಜೀವಿಗಳ ಮೇಲೆ ಉಂಟಾಗುವ ದುಷ್ಪರಿಣಾಮದಿಂದಾಗಿ ಮೀನುಗಾರಿಕೆಯೂ ದುರ್ಲಭವಾಗಬಹುದು. ನೀರಿನ ಆಮ್ಲೀಯತೆ ಹೆಚ್ಚಾದಂತೆ ಮೀನುಗಳ ಶ್ರವಣ ಶಕ್ತಿ, ವಾಸನೆ ಗ್ರಹಿಸುವ ಶಕ್ತಿ ಕಡಿಮೆಯಾಗಿ ಅವುಗಳ ಅಸ್ತಿತ್ವವೇ ಕುಂದಬಹುದು ಎನ್ನುತ್ತಾರೆ ತಜ್ಞರು.
1: ಅರಣ್ಯ ನಾಶ, ಕೈಗಾರಿಕೆಗಳ ಅಹಿತಕಾರಿ ಬೆಳವಣಿಗೆಗಳು ಮುಂತಾದವು ಮನುಷ್ಯನ ನೇರ ಕೃತ್ಯಗಳಿಂದ ಇರಬಹುದು ಅಥವಾ ಬೇರೆ ಕಾರಣಗಳೇ ಇರಬಹುದು. ಅವುಗಳಿಂದ ಭೂಮಿಗೆ ಜ್ವರ ಬಂದರೆ ಪ್ರಪಂಚದ ಮೇಲೆ ಉಂಟಾಗುವ ಪರಿಣಾಮಗಳು ಏಕಪ್ರಕಾರ ಏಕ ಪ್ರಮಾಣದ್ದಲ್ಲವಾದರೂ ಪ್ರತಿಕೂಲವಾಗುವುದಂತೂ ನಿಶ್ಚಿತ. ಈಗಾಗಲೇ ಕಂಡುಬರುತ್ತಿರುವ ಪರಿಣಾಮಗಳು ಸೂಚಕ ಪ್ರಮಾಣದವು. ಜಾಗತಿಕ ಆರ್ಥಿಕ ಸಮತೋಲನವು ತಪ್ಪಬಹುದು, ಕೃಷಿ ಉತ್ಪನ್ನಗಳು ಕುಂಠಿತಗೊಳ್ಳಬಹುದು. ದುರದೃಷ್ಟವಶಾತ್ ಭೂಮಿಯ ತಾಪಮಾನದಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ವರೆಗಿನ ಹೆಚ್ಚಳವಾದಲ್ಲಿ ಪರಿಣಾಮ ತೀವ್ರವಾಗಬಹುದು, ಆಹಾರ ಪೂರೈಕೆ ದುರ್ಬಲವಾಗಬಹುದು ಎನ್ನುತ್ತಾರೆ ತಜ್ಞರು.
0: ಸಾಮಾಜಿಕ, ಆರ್ಥಿಕ, ಔದ್ಯೋಗಿಕ, ರಾಜಕೀಯ ಹೀಗೆ ಜನಜೀವನದ ಪ್ರತಿಯೊಂದು ಅಂಗವೂ ಬಳಲುವ ಸಾಧ್ಯತೆ

0: 2030 ವೇಳೆಗೆ ಈಗಿರುವುದಕ್ಕಿಂತಲೂ 120 ಮಿಲಿಯನ್ನಷ್ಟು ಹೆಚ್ಚು ಜನರನ್ನು ಬಡತನಕ್ಕೆ ತಳ್ಳುವ ಸಾಧ್ಯತೆ ಇದೆ. ಪ್ರತಿಕೂಲ ಹವಾಮಾನದಿಂದಾಗಿ ಅಪೌಷ್ಟಿಕತೆ, ಸೋಂಕು ರೋಗಗಳು, ಡೆಂಗಿ ಜ್ವರ, ಮಲೇರಿಯಾ ಮುಂತಾದವುಗಳು ಬಹುವಾಗಿ ಕಾಡಬಹುದು, ಅಲ್ಲೋಲ ಕಲ್ಲೋಲ ಉಂಟಾಗಬಹುದು.
1: ಈ ಭೂಮಿ ನಮ್ಮ ತಾತ ಮುತ್ತಾತರಿಂದ ಬಂದ ಬಳುವಳಿ ಅಲ್ಲ, ಇದನ್ನ ನಾವು ಮೊಮ್ಮಕ್ಕಳಿಂದ ಮರಿಮಕ್ಕಳಿಂದ ಎರವಲು ಪಡೆದದ್ದು ಅಂತ ರೆಡ್ ಇಂಡಿಯನ್ ಮೂಲ ನಿವಾಸಿ ಒಬ್ಬ ಹಿಂದೆ ತುಂಬಾ ಒಂದು ದಾರ್ಶನಿಕ ಮಾತನ್ನು ಹೇಳಿದ್ದಾನೆ. ಚಿಂತನೆ ಮಾಡುವಂಥದ್ದು, ಎರವಲು ಪಡೆದಿದ್ದು ಅಂದ್ರೆ ನಾವು ಅದನ್ನ ಆದಷ್ಟು ಸುರಕ್ಷಿತವಾಗಿ, ಇನ್ನಷ್ಟು ಸಮೃದ್ಧವಾಗಿ ಅದು ನಮ್ಮ ಮುಂದಿನ ಪೀಳಿಗೆ ಜನಕ್ಕೆ ಕೊಡಬೇಕು ಅಂದ್ರೆ ಅದನ್ನ ಇನ್ನಷ್ಟು ಭದ್ರ ಮಾಡಿ, ಇನ್ನಷ್ಟು ಸಮೃದ್ಧ ಮಾಡಿ ಅವ್ರಿಗೆ ಕೊಡ್ಬೇಕಲ್ವಾ. ಆ ನಿಟ್ಟಿನಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನ ನಮ್ಮ ದಿನಚರಿಯ ಕಾರ್ಯಗಳಲ್ಲಿ ಸ್ವಲ್ಪ ಸ್ವಲ್ಪ ಮಾರ್ಪಾಟು ಮಾಡುವ ಮೂಲಕ ಇಡೀ ಜಗತ್ತಿನ ಭವಿಷ್ಯವನ್ನ ಇನ್ನಷ್ಟು ಸುಗಮ ಮಾಡಬಹುದು. ಆ ಸಾಧ್ಯತೆ ಇದ್ದೇ ಇದೆ. ನಾವೆಲ್ಲ ಸಾಧ್ಯವಾದಷ್ಟು ಸಣ್ಣ ಪ್ರಮಾಣದಲ್ಲಾದರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ.
2: ವನ ಮಹೋತ್ಸವದ ಆಶಯ ಅರಿಯೋಣ, ಮರ ಬೆಳೆಸೋಣ, ಕಾಡು ಉಳಿಸೋಣ,
0: ಭೂಮಿಯನ್ನು ಸುಂದರ ಸಹನೀಯವಾಗಿಸೋಣ.

ಮರದಿಂದ ಮಳೆ ಇಳೆಗೆ ಕಳೆ ವನ ಮಹೋತ್ಸವದ ಸಂದರ್ಭದಲ್ಲಿ ರೂಪಕ ಕೇಳಿದಿರಿ. ರಚನೆ ಎನ್ಎನ್ ಸುರೇಂದ್ರನಾಥ್ ಸಾತ್ವಿಕ್. ನಿರೂಪಣೆ ಹಾಗೂ ಪ್ರಸ್ತುತಿ ಸಹಾಯ ಕೆಬಿ ಮೀನಾ. ನಿರೂಪಿಸಿ ಪ್ರಸ್ತುತಪಡಿಸಿದವರು ಪ್ರಭುಸ್ವಾಮಿ ಮಳಿಮಠ್.

0: ರೂಪಕ ಮರದಿಂದ ಮಳೆ ಇಳೆಗೆ ಕಳೆ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ನಮ್ಮ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. ಆಕಾಶವಾಣಿ ಮಡಿಕೇರಿ, ಈಗ ಕೇಳೋಣ ನಾಟಕ ಅಂಬಿಗ.
1: ನಾಟಕ ಅಂಬಿಗ. ಮಲಯಾಳಂ ಮೂಲ ಟಿ ಎನ್ ಗೋಪಿನಾಥನ್ ನಾಯರ್, ಕನ್ನಡ ಅನುವಾದ ಬಿ ಕೆ ತಿಮ್ಮಪ್ಪ. ಈಗ ಕೇಳಿ ನಾಟಕ ಅಂಬಿಗ.

0: ಇಲ್ಲಿ ದೋಣಿಯವರು ಯಾರು ಇಲ್ವಾ?
1: ಆ ಗುಡಿಸಲಲ್ಲಿ ನಿದ್ದೆ ಮಾಡ್ತಾ ಇರಬಹುದು.
0: ಇಲ್ಲಿ ಯಾರು ಇಲ್ವಾ?
1: ಯಾರದು?
0: ನಾನು ಆ ಕಡೆಗೆ ಹೋಗ್ಬೇಕು. ಇಲ್ಲಿಗೆ ತಲುಪೋ ಅಷ್ಟರಲ್ಲಿ ಕತ್ಲಾಯ್ತು.
1: ತುಂಬಾ ಹೊತ್ತಾಗಿ ಹೋಗಿದೆ.

0: ನನಗ್ಲೇ ಆಚೆ ಕಡೆಗೆ ಹೋಗ್ಬೇಕು.
1: ನಂಗೆ ತುಂಬಾ ಆಯಾಸ ಆಗಿದೆ.
0: ನೋಡಿ, ಹಾಗಂದ್ರೆ ಸಾಧ್ಯ ಇಲ್ಲ. ನಂಗೆ ಉಪಕಾರ ಮಾಡಲೇಬೇಕು, ತುಂಬಾ ಮುಖ್ಯವಾದ ಕೆಲಸ. ನನ್ನನ್ನು ಒಂದ್ಸಲ ಆಚೆ ಕಡೆಗೆ
1: ಹೆಂಗಿತ್ತ ನೀ ಕೇಳಿದೆ? ನಾನೆಲ್ಲೋ ಹಿಂದೆ ಕೇಳುತ್ತೇನೆ ಆಗಿದೆಯಲ್ಲ. ಹ್ಞೂ, ಈ ದೀಪ ಹಚ್ಚಿಡ್ತೀನಿ. ಬೆಂಕಿ ಪೊಟ್ಟಣ ಎಲ್ಲಿ ಹೋಯ್ತಪ್ಪ? ಸದ್ಯ ಸಿಕ್ತು.
0: ದೀಪ ಯಾಕೆ? ಒಳ್ಳೆ ಬೆಳದಿಂಗಳಿದೆ.
1: ಒಳ್ಳೆ ಬೆಳದಿಂಗಳು? ಓಣಂ ಕಾಲದ ಬೆಳದಿಂಗಳು? ಈ ವಯಸ್ಸಿನಲ್ಲಿ ಬೆಳದಿಂಗಳಿಗೆ ಅಂದ ಹೆಚ್ಚುತ್ತದೆ. ಒಬ್ಳೆ ಬಂದಿದೀಯಾ? ಹುಟ್ಟು ತಗೊಳ್ತೀನಿ. ನಾನ್ ಕೇಳಿದ್ದಕ್ಕೆ ಹೇಳದೆ ಇಲ್ವಲ್ಲ, ಒಬ್ಳೆ ಇದ್ದೀಯಾ ಅಂದೆ.
0: ಹ್ಮ್, ಬನ್ನಿ ಬೇಗ.
1: ಈ ಬೆಳದಿಂಗಳಿನಲ್ಲಿ ಒಬ್ಳೆ ಈ ನದಿ ದಾಟೋದಷ್ಟೊಂದು ಹಿತವಾಗಿರೋದಿಲ್ಲ. ಜೊತೆಗೊಬ್ಬರು ಇರಬೇಕು, ಅವರು ಹಾಡು ಹೇಳ್ತಾ ಇರಬೇಕು. ಈ ಮುದುಕ ಕಣ್ಣು ಮುಚ್ಕೊಂಡು ಕುಳಿತುಕೊಂಡು ದೋಣಿ ನಡೆಸ್ತಿರ್ಬೇಕು. ಹಾಗದೆಷ್ಟು ಚೆನ್ನಾಗಿರುತ್ತೆ, ಏನು ಕತೆ. ಆಹಾ, ಬೆಳದಿಂಗಳು ಎಷ್ಟು ಚೆನ್ನಾಗಿದೆ. ಹ್ಞೂ, ಹೋಗೋಣ ಹೋಗೋಣ. ಲೋ ಟಾಮಿ, ನೀನು ಅಲ್ಲೇ ಇರು. ನಾನು ಇಷ್ಟು ಹೊತ್ತು ನನ್ನ ಮನೆ ಬಿಟ್ಟು ದೋಣಿ ನಡೆಸೋದಕ್ಕೆ ಹೋಗೋದು ಇವನಿಗೆ ಇಷ್ಟ ಇಲ್ಲ ಅಲ್ವೇನೋ. ನಾನು ಈಗ ಬರ್ತೀನಿ, ಕಾಯ್ತಾ ಇರು. ನಾನು ಕಾಯ್ತಾ ಇದ್ದೀನಿ. ಓಹ್, ಆ ಬಾಗಿಲು ಹಾಕ್ಲಿಲ್ಲ. ಹಾಕದಿದ್ರೆ ತಾನೇ ಏನು? ಅಲ್ಲಿ ಏನಿದ್ದೀತು?
0: ಮನೆಯಲ್ಲಿ ಬೇರೆ ಯಾರೂ ಇಲ್ವಾ?
1: ಅಲ್ಲಿ ಬೊಗಳ್ತಿರೋನು ಮಾತ್ರ ಇದ್ದಾನೆ. ಸಾಲ್ದಾ? ಅವನೇ ಅಲ್ಲ, ಅವನು ನೋಡ್ಕೊಳ್ತಾನೆ.
0: ಒಳ್ಳೆ ಜೀವನ. ದೋಣಿಯಲ್ಲಿ?
1: ಆ ಹೊಂಗೆ ಮರಕ್ಕೆ ಕಟ್ಟಿ ಹಾಕಿದ್ದೀನಿ. ಅಲೆಗಳು ಜೋಗುಳ ಹಾಡ್ತಿದ್ರು, ದೋಣಿಗೆ ನಿದ್ದೆ ಬರೋದಿಲ್ಲ. ನನ್ನ ಹಾಗೇನೆ. ಈ ಹೊಳೆ ಕೈ ಕಾಲು ಆಡಿಸ್ತಾ ಇರೋದು ಕಾಣೋದಿಲ್ವಾ? ನಿದ್ದೆಯೂ ಇಲ್ಲ, ಆಯಾಸವೂ ಇಲ್ಲ. ಒಂದೊಂದು ಮತ್ತೊಂದಕ್ಕೋಸ್ಕರ ಕಾಯ್ತಾ ಇರೋದು. ಹಾಗಿರುವಾಗ ನಿದ್ದೆ ಎಲ್ಲಿಂದ?
0: ಇವತ್ತು ಹಗಲಿನ ಹೊತ್ತಿನಲ್ಲಿ ಒಬ್ಳು ರೋಗಿನ ಕರ್ಕೊಂಡು ಯಾರಾದ್ರೂ ಈ ನದಿ ದಾಟಿದ್ರ, ಒಂದ್ ಕಾರ್ನಲ್ಲಿ ಕೂರಿಸ್ಕೊಂಡು ಇಲ್ಲಿವರೆಗೆ ಕರ್ಕೊಂಡು ಬಂದಿರ್ಬೋದು. ರೋಗಿ ಜೊತೆಯಲ್ಲಿ ಮೂರ್ನಾಲ್ಕು ಜನ ಬಂದಿದ್ದಿರಬಹುದು.
1: ಇಲ್ಲ, ನಾನ್ ನೋಡ್ಲಿಲ್ಲ ಇವತ್ತ.
0: ಹೌದು, ಪರವಾಗಿಲ್ಲ, ಬೇಗ ಬೇಗ ದೋಣಿ ಬಿಡಿ.
1: ಕುಳಿತುಕೋ ಮೆಲ್ಲಿಗೆ. ಒಂದ್ ಕಡೆಯಿಂದ ಹತ್ತಬೇಡ, ನನ್ ಕೈ ಹಿಡ್ಕೋ. ನೋಡಿದ್ಯಾ, ಚಪ್ಪಲಿ ಜಾರ್ತವೆ. ಹೆದರ್ಕೊಳ್ಬೇಡ, ಆ ಹಲಗೆ ನಡುವಿನಲ್ಲಿ ಕುಳಿತುಕೋ. 20 ಜನರು ಕುಳಿತುಕೊಳ್ಳೋ ದೋಣಿ ಇದು.
0: ನನ್ಗೆ ಹೆದರಿಕೆ ಏನಾಗೋದಿಲ್ಲ.
1: ಈಜ್ ಬರುತ್ತಾ ನಿನಗೆ?
0: ಇಲ್ಲ.
1: ಪಟ್ಟಣದಲ್ಲಿ ನಲ್ಲಿ ನೀರು ಅಲ್ವಾ? ಈ ಹೊಳೆ ತುಂಬಾ ಆಳ ಇದೆ, ಹೆದರಿಕೆ ಆಗತ್ತಾ?
0: ಜೋಪಾನವಾಗಿ ದೋಣಿ ನಡೆಸಿ.
1: ನಾನಿಲ್ವಾ, ಸ್ವಲ್ಪವೂ ಹೆದರ್ಕೋಬೇಡ. ಎಂಥ ಬೆಳದಿಂಗಳು! ನಿನ್ ದನಿ ಎಲ್ಲೋ ಕೇಳ್ದಂಗಿದೆಯಲ್ಲ, ತುಂಬಾ ಪರಿಚಯ ಇದ್ದ ದನಿ.
0: ಕೇಳಿರ್ಲಾರ್ರಿ, ಅದ್ ಹ್ಯಾಕ್ ಕೇಳಿರೋದಕ್ ಸಾಧ್ಯ? ನಿಮ್ಗೆ ಮಕ್ಳಿಲ್ವಾ?
1: ನನಗ ಈ ದೋಣಿಯೇ ನನ್ನ ಮಗಳು. ನನಗೆ ಹೆಂಡತಿ ಇಲ್ಲ, ತಂದೆ ಇಲ್ಲ, ಯಾರೂ ಇಲ್ಲ. ನಿನ್ನನ್ನು ಕಂಡ್ರೆ ಒಂದು ಥರ ಮಮತೆ ಹುಟ್ಟಿದೆ. ಯಾಕಿರ್ಬೋದು? ನನ್ನನ್ನು ನೀನೆಲ್ಲಾದರೂ ಇದಕ್ಕಿಂತ ಮುಂಚೆ ನೋಡಿದ್ಯಾ?
0: ಇಲ್ಲ, ನಾನಿದ್ದದ್ದು ಪಟ್ಟಣದಲ್ಲಿ.
1: ಏನೋ ಅಮ್ಮ, ಅಂತೂ ಒಂದ್ ರೀತಿ ಮಮತೆ ನನ್ನಲ್ಲಿ ಹುಟ್ಟಿ ನನ್ನೆದೆ ಮೂಲೆಯಲ್ಲಿ ಒಂದ್ ಕಡೆ ಬೆಳಕು ಬೀಸಿದ ಹಾಗಾಗ್ತಿದೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದು ಏನಿರಬಹುದು? ಇನ್ನೊಂದ್ ಸ್ವಲ್ಪ ಹೊತ್ತು ದಾಟಿದ್ರೆ ನೀನು ನನ್ನನ್ನು ಬಿಟ್ಟು ಹೊರಟು ಹೋಗ್ತೀಯಲ್ವಾ? ಅಷ್ಟು ಹೊತ್ತಿನವರೆಗಾದ್ರೂ ಈ ಮುದುಕ ನಿನ್ನನ್ನು ಮಗಳೇ ಅಂತ ಕರೀಬಹುದಾ?
0: ನಾನು ತಂದೆ ಪ್ರೀತಿ ಅನ್ನೋದನ್ನ ಕಾಣದವಳು. ಮಗಳೇ ಅಂತ ಯಾರಾದ್ರೂ ಕರೆದಾಗ ನನಗೂ ಸಂತೋಷ ಆಗತ್ತೆ.
1: ಎಂಥ ತಂಪಾದ ರಾತ್ರಿ. ಮಗಳೇ, ನೀನು ಒಂದು ಹಾಡು ಹೇಳ್ತೀಯಾ?

0: ನನ್ನ ಮನಸ್ಸು ತೀರಾ ಗಲಿಬಿಲಿಯಾಗಿದೆ. ಹೇಗೆ ಹಾಡು ಹೇಳಿ? ಯಾವ ಹಾಡು ಹೇಳಿ?
1: ಯಾವುದಾದ್ರೂ ಒಂದು ಸಣ್ಣ ಹಾಡು ಹೇಳು ಮಗಳೇ.

0: ನಿಲ್ಸು ನಿಲ್ಸು. ಈ ಹಾಡು ಇದು ನನ್ನ ಹಾಡು. ನೀನು ಈ ಹಾಡು ಎಲ್ಲಿಂದ ಕಲಿತೆ ಹೇಳು? ಇದನ್ನ ಯಾರು ಹೇಳ್ಕೊಟ್ರು?
1: ನನ್ಗೆ ನೆನ್ಪಿಲ್ಲ. ನಾನ್ ಚಿಕ್ಕೊಳಾಗಿದ್ದಾಗ್ಲೇ ನನ್ಗೆ ಈ ಹಾಡು ಬರ್ತಿತ್ತು. ಇದಕ್ಕೆ ಯಾಕಿಷ್ಟು ಆಶ್ಚರ್ಯ ಪಡ್ತೀರಿ?
0: ಆ ಧ್ವನಿ, ಈ ಹಾಡು, ಓ, ನನ್ನ ಜೀವನದಲ್ಲಿ ಹಾಸು ಹೊಕ್ಕಾದ ಹಾಡು ಇದು. 40 ವರ್ಷಕ್ಕೆ ಮೊದಲು ಇದೇ ಹೋಳೆಯ ಮೇಲೆ ದೋಣಿ ನಡೆಸಿಕೊಂಡು ನಾನು ಹಾಡ್ತಾ ಇದ್ದ ಹಾಡು. ಆಗ ಇದೇ ಹಾಡನ್ನ ನನ್ನ ದೋಣಿಯಲ್ಲಿ ಕುಳಿತುಕೊಂಡು ಒಬ್ಬ ಹುಡುಗಿ ಹಾಡ್ತಿದ್ದು. ಅದನ್ನ ನಾನು ಹೇಗೆ ಮರಿಲಿ ಹೇಳು? ನಾನು ಹಾಡ್ದೆ ಮಗಳೇ, ಅದೊಂದು ದೊಡ್ಡ ಕತೆ.
1: ಯಾವ ಕತೆ ಹೇಳಿ? ನೀವು ಹಾಡು ಅಂದಾಗ ನಾನು ಹಾಡ್ಲಿಲ್ವಾ? ನಾನು ಆ ಕತೆ ಹೇಳಿ ಅಂದಾಗ ನೀವು ಹೇಳ್ಬಾರ್ದ?
0: ಹೇಳ್ತೀನಿ ಮಗಳೇ, ಹೇಳ್ತೀನಿ. ಅದೊಂದು ಕಣ್ಣೀರಿನ ಕತೆ. ನನಗೆ ಯಾವುದೂ ಮರೆತು ಹೋಗಿಲ್ಲ. ನೆನಪಿರೋದು ಇದು ಮಾತ್ರ. ಅರ್ಥವೇ ಇಲ್ಲದ ನೆನಪುಗಳು.
1: ಹೇಳಿ ಹೇಳಿ, ನಾನು ಆ ಕಥೆ ಅರ್ಥ ಮಾಡ್ಕೊಳ್ಳಬಲ್ಲೆ. ಹೆಚ್ಚು ಕಡಿಮೆ ನಿಮ್ಮಷ್ಟೇ ವ್ಯಸನ ಅನುಭವಿಸ್ತಿರೋಳು ನಾನು. ಕಣ್ಣೀರಿನ ಬೆಲೆ ಕಣ್ಣೀರಿಗೇ ಗೊತ್ತು. ಹೇಳಿ.
0: ಹೇಳ್ತೀನಿ. ಆಗ ನಾನು ಓದ್ತಾ ಇದ್ದ ಕಾಲದಲ್ಲಿ, ಹೌದು, ಒಂದು ಸಂಜೆ ಹೊತ್ತಿನಲ್ಲಿ ಈ ದಾರಿಲಿ

0: ಯಾಕೆ ಬೇಜಾರು ಮಾಡ್ಕೊಂಡು ನಿಂತಿದ್ದೆ?
1: ನಾನು ಆಚೆ ಕಡೆಗೆ ಹೋಗ್ಬೇಕು.
0: ದೋಣಿ ಈಚೆ ದಡದಲ್ಲಿಲ್ವಾ?
1: ಇಲ್ಲ, ಅಲ್ಲಿ ಯಾರು ಕಾಣಿಸ್ತಿಲ್ಲ.
0: ನಿನ್ ಮುಖ ನೋಡಿದ್ರೆ ಯಾವ್ದೋ ತೊಂದ್ರೆಗೆ ಸಿಕ್ಕಾಕೊಂಡಿರೋ ಆಗಿದೆ.
1: ಹೊತ್ತಾಗ ಹೋದ್ರೆ ತಂದೆ ಹೊಡಿತಾರೆ.
0: ಹೌದಾ? ನೋಡು, ನಾನು ಆಚೆ ಕಡೆಗೆ ಬಿಟ್ಕೊಡ್ತೀನಿ, ದೋಣಿಲಿ ಕೂತ್ಕೋ. ಅಯ್ಯೋ, ಲಂಗದ ಅಂಚೆಲ್ಲ ಒದ್ದೆ ಆಗಿದೆಯಲ್ಲ.
1: ಪರವಾಗಿಲ್ಲ.
0: ಸ್ಕೂಲ್ ನಿಂದ ಬರೋದು ಯಾಕೆ ಇಷ್ಟ ತಡ ಆಯ್ತು?
1: ಇವತ್ತು ಸ್ಕೂಲ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು.
0: ಸ್ಕೂಲ್ ಡೇನಾ?
1: ಇನ್ನೂ ಸ್ಕೂಲ್ ಡೇ ಆಗಿಲ್ಲ. ಸ್ಕೂಲ್ ಡೇಗೆ ನಾಟಕ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾಗಿತ್ತು.
0: ನೀನ್ ಪ್ರಾಕ್ಟೀಸ್ ಮಾಡ್ತಿರೋದು ನಾಟಕವೋ ಡಾನ್ಸೋ?
1: ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ.
0: ಹಾಗೇನು, ನೀನು ಡ್ಯಾನ್ಸ್ ಮಾಡ್ತೀಯಾ?
1: ಏ, ಇಲ್ಲಿ ನೋಡು, ದೋಣಿಲಿ ನೀರ್ ತುಂಬಿಕೊಳ್ತಿದೆ.
0: ತುಂಬಿಕೊಳ್ಳಿ, ಚಿಂತೆ ಇಲ್ಲ. ಹೆಬ್ಬೆರಳಿನಿಂದ ಆ ತೂತ್ ಮುಚ್ಚಿ ಹಿಡಿದ್ಕೋ. ಮತ್ತೆ ನಿನ್ ಡ್ಯಾನ್ಸ್ ನೋಡೋದಕ್ಕೆ ನಾನು ಬರ್ಲಾ?
1: ಬೇಡ.
0: ಯಾಕೆ?
1: ನೋಡೋ ಅಂತ ಒಳ್ಳೆ ಡ್ಯಾನ್ಸ್ ಏನು ಅಲ್ಲ ಅದು.
0: ನಾನ್ ಬರ್ತೀನಿ. ಡ್ಯಾನ್ಸ್ ಚೆನ್ನಾಗಿಲ್ದೆ ಇದ್ರೆ ಗಟ್ಟಿಯಾಗಿ ಕೂಗ್ ಹಾಕ್ತೀನಿ. ಯಾಕೆ ಹಾಗ ದುರ್ಗುಟ್ಕೊಂಡ್ ನೋಡ್ತೀಯಲ್ಲ?
1: ಅಯ್ಯಯ್ಯೋ, ದೋಣಿ ಒಳಕ್ಕೆ ನೀರ್ ಮುಗ್ಗೋದು ಹೆಚ್ಚಾಯ್ತು ನೋಡು.
0: ಇಷ್ಟೊಂದು ಹೆದರ್ಕೊಂಡ್ರೆ ಹೇಗೆ? ದೋಣಿಯಿಂದ ಮುಗಿಚಿಕೊಂಡ್ರೆ ಏನು ಮಾಡುವೆ?
1: ಏನ್ ಮಾಡೋದಾ, ನಾನು ಈಜ್ತೀನಿ.
0: ಓಹ್, ನಿನ್ಗೆ ಅಷ್ಟೊಂದು ಧೈರ್ಯ ಉಂಟಾ? ಹಾಗಾದ್ರೆ ದೋಣಿನ ಒಂದ್ಸಲ ಮುಗ್ಚ ಹಾಕ್ತೀನಿ.
1: ಅಯ್ಯಯ್ಯೋ, ಬೇಡ ಬೇಡ.
0: ಒಳ್ಳೆ ಧೈರ್ಯವಂತೆ ನೀನು.
1: ದೋಣಿಯಿಂದ ಮಗುಚಿಕೊಂಡರೇನು ಮಾಡುವೆ? ಒಳ್ಳೆ ಪ್ರಶ್ನೆ.
0: ಹಾಗೆ ಆ ಪರಿಚಯ ಪ್ರಾರಂಭ ಆಯ್ತು. ಅವಳಿ ಹೆಸರು ಗಿರಿಜಾ ಅಂತ. ಒಳ್ಳೆ ಹೆಸರು ಅಲ್ಲ?
1: ಹೌದು. ಆಮೇಲೆ
0: ನೀನು

0: ಹಾಗ ದೋಣಿ ಒಳಗೆಲ್ಲ ನೋಡ್ತಿದ್ದೀಯಲ್ಲ?
1: ಇಲ್ಲ ಇಲ್ಲ, ಈ ದೋಣಿ ಒಳಕ್ಕೆ ನೀರು ನುಗ್ತಿಲ್ಲ. ಹೇಳಿ. ಆಮೇಲೆ ಗಿರಿಜನ ದಿನ ಕಾಣ್ತಿದ್ದೀರ?
0: ಕಾಣ್ತಿದ್ದೆ, ಪ್ರತಿದಿನ ಕಾಣ್ತಿದ್ದೆ. ನಾನು ಸ್ಕೂಲ್ ಬಿಟ್ಟು ಕೂಡಲೇ ಬೇಗ ಹೊಳೆ ದಡಕ್ಕೆ ಬರ್ತಿದ್ದೆ. ಕಾಯ್ತಾ ನಿಂತ್ಕೊಳ್ತಿದ್ದೆ. ನಾನೇ ದೋಣಿ ನಡೆಸಿ ಗಿರಿಜನ್ನ ಆಚೆ ದಡಕ್ಕೆ ಬಿಟ್ಟು ಬರ್ತಿದ್ದೆ. ಚಿಕ್ಕ ವಯಸ್ಸು, ಹಾಡನ್ನು ಕಂಡ್ರೆ ನನಗೆ ತುಂಬ ಇಷ್ಟ. ನಾನು ಹಾಡ್ತಿದ್ದೆ. ನನ್ನ ಮನಸ್ಸು ಯಾವಾಗಲೂ ಆ ಹಾಡಿನ ಕಡೆಗೆ ಇರ್ತಿತ್ತು.
1: ಗಿರಿಜನು ಹಾಡ್ತಿದ್ಲ?
0: ಹಾಡ್ತಿದ್ದಳ ಅಂತಲ್ಲ. ಓ, ಈ ನಾಡಿನ ಕೋಗಿಲೆ ಅವಳು. ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳದೆ ಇರೋದೇ ಒಳ್ಳೇದು. ನನಗೆ ಮೊಟ್ಟ ಮೊದಲಾಗಿ ತೊಂದರೆ ಕೊಟ್ಟದ್ದು ನಮ್ಮಪ್ಪ. ನಮ್ಮಪ್ಪನ ಯಾಕೆ ದೂರೋದು? ಈಗ ನಾವೇನು ಗತಿ ಇಲ್ದಿದ್ದವ್ರು ತಾನೆ. ಒಬ್ಬ ದೋಣಿ ನಡೆಸೋನ ಮಗನಾದ ನಾನು ಒಬ್ಬಳು ಐಶ್ವರ್ಯವಂತರ ಮನೆ ಹೆಣ್ಣು ಮಗಳ ಜೊತೆಯಲ್ಲಿ ಸಲಿಗೆಯಿಂದ ಇರೋದು, ಆಡ್ಕೊಂಡು ಕುಣಿದಾಡ್ಕೊಂಡಿರೋದು ಇವನ್ನೆಲ್ಲ ನೋಡಿದ್ರೆ ಸಹಿಸಿ ಯಾರ? ನಮ್ಮಪ್ಪ ಒಂದು ದಿನ ನನ್ನ ಮೇಲೆ ರೇಗಿದ್ರು. ಆ ಶಬ್ದ,
2: ಮರ್ಯಾದೆಗಿಟ್ಟು ಕುಣಿಬೇಡ ಅಂತ ನಾನು ನಿನಗೆ ಹೇಳಿರ್ಲಿಲ್ವಾ? ಲೋ, ನೀನ್ ತರ್ತಿರೋ ಕೆಟ್ಟ ಹೆಸರು. ನಾನು ನಿನಗೆ 100 ಸಲ ಹೇಳಿದೆ, ನೀನ್ ಕೇಳಿದ್ಯ? ಅವ್ರು ಕೊಲೆ ಮಾಡಿಸೋದಕ್ಕೆ ಕೂಡ ಎಷ್ಟು ಜನ. ಅವ್ರಿಗೆ ಹಣ ಬಲ ಇದೆ, ಜನ ಬಲ ಇದೆ. ಆ ಮನೆ ಹುಡುಗಿ ಜೊತೆಯಲ್ಲಿ ನಿನಗೆ ಎಂಥ ಸರ್?
3: ನಾವು ಆಟ ಆಡ್ಕೊಂಡಿದ್ದೀವಿ.
2: ಹೌದು, ಆಟ ಆಡ್ತಿದ್ದೀರಿ. ಆ ಮನೆ ಜನರಿಗೆ ಇದೆಲ್ಲ ಗೊತ್ತಾದ್ರೆ ನನ್ನ ನಿನ್ನ ಕತೆ ಮುಗಿದ ಹಾಗೇನೆ. ನಿನ್ನ ಮೇಲೆ ಆ ಹುಡುಗಿ ಜೊತೆಯಲ್ಲಿ ನೀನು ಓಡಾಡೋದನ್ನು ಕಂಡ್ರೆ ನಾನು ಏನ್ ಮಾಡ್ತೀನಿ ನೋಡ್ತಿರು?
3: ಅವಳನ್ನ ನೋಡದೆ ಇದ್ರೆ ನನಗೆ ಬೇಜಾರಾಗ್ತದೆ. ನಾನೇನ್ ಮಾಡ್ಲಿ?
2: ನೋಡದೆ ಇರೋದಕ್ಕಾಗೋದಿಲ್ವಾ?
3: ನೀವು ಬೇಕಾದ್ರೆ ನನ್ನ ಹೊಡೆದು ಕೊಂದು ಹಾಕಿ. ಆದ್ರೂ ನಾನು ಹೇಳ್ತಿರೋದು ನಿಜ. ಇದ್ರ ನಾನ್ ಮಾಡಿದ ತಪ್ಪೇನಪ್ಪ?
2: ನಿನಗೆ ಅವಳನ್ನ ನೋಡದೆ ಇರೋದಕ್ಕಾಗೋದೇ ಇಲ್ಲ ಅಂದ್ಯಲ್ಯ. ನೋಡ್ತೀನಿ ತಾಳು.
1: ಅಯ್ಯೋ, ಹೊಡಿಬೇಡಿ.
2: ಏನಂದೆ?
1: ಹೊಡಿಬೇಡಿ ಪಾಪ. ಇವ್ನೇನ್ ತಪ್ಪು ಮಾಡ್ದ ಅಂತ ಹೊಡಿತೀರಿ?
3: ಗಿರಿಜಾ, ನೀನ್ ಸುಮ್ನಿರು. ಅಪ್ಪನಿಗೆ ಎಷ್ಟು ಹೊಡಿಬೇಕು ಅನ್ಸುತ್ತೆ ಅಷ್ಟೆಲ್ಲ ಹೊಡಿಲಿ. ನನ್ಗೆ ಗಿರಿಜನ್ ನೋಡದೆ ಇರೋದಕ್ಕೆ ಆಗೋದಿಲ್ಲ. ಆಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ.
1: ಅಯ್ಯೋ, ಅದಕ್ಕ ಅದು ನಿಮ್ಗೆ ತಪ್ಪು ಅನ್ಸಿದ್ರೆ ನನ್ನನ್ನ ಹೊಡೀರಿ. ನಾನೇ ಯಾವಾಗ್ಲೂ ಇಲ್ಲಿಗೆ ಬರ್ತಿರೋದು. ನಂಗೆ ಇವನನ್ನ ಕಂಡ್ರೆ ತುಂಬಾ ಇಷ್ಟ. ನಾನೆಷ್ಟು ಪ್ರೀತಿಸ್ತೀನಿ ಅನ್ನೋದು ನಿಮಗ್ ಗೊತ್ತಿಲ್ಲ.
2: ಇಲ್ಲಿ ಕೇಳು ಮಗು, ನನ್ನ ಮಗ ವಾಸ ಮಾಡ್ತಿರೋದು ಈ ಹಳೆ ಜೋಪಡಿಲಿ. ನೀನು ಮಾಳಿಗೆ ಮನೆಯಲ್ಲಿ ವಾಸ ಮಾಡ್ತಿರೋಳು.
1: ಅದಕ್ಕೆ
2: ಅದಕ್ಕೇನೂ ಇಲ್ಲ ಅಂತಲ್ಲ. ಶಿವ ಶಿವ, ಏನೂ ಇಲ್ಲ.
1: ಪಾಪ ಹೋದ್ರು. ನಿಮ್ಮ ತಂದೆ ಹತ್ರಲ್ಲ ಯಾಕೆ? ಎಲ್ಲಿ ತುಂಬಾ ಹೊಡೆದ್ರ? ಅಯ್ಯೋ, ಇದಕ್ಕೆಲ್ಲ ನಾನೇ ಕಾರಣ. ಇಲ್ಲಿ ನಾನು ಮೈ ನೀಡ್ತೀನಿ.

0: ಹಾಗೆ ಎಷ್ಟೋ ಸಂಗತಿಗಳು. ಆಮೇಲೆ ನನ್ನ ತಂದೆ ಒಂದೇ ಒಂದು ಮಾತಾಡಲಿಲ್ಲ. ಅವರಿಗೆ ನಾನೊಬ್ಬನೇ ಮಗ, ಬರೋದು ಬರಲಿ ಅಂತ ತಂದೆ ಸುಮ್ಮನಾದ್ರು.
1: ಪಾಪ, ತುಂಬ ಒಳ್ಳೆಯವರು. ಅವ್ರು ತಾನೇ ಇನ್ನೇನು ಮಾಡ್ಯಾರು?
0: ಆ ಒರಟ ದೇಹದೊಳಗಿದ್ದ ಮನಸ್ಸು ನಮ್ಮಿಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಂತು. ಪಾಪ, ಕಡೆಗೆ ಈ ಮಗನಿಗೋಸ್ಕರ ತುಂಬಾ ಸಂಕಟ ಅನುಭವಿಸ್ಬೇಕಾಗಿ ಬಂತು.
1: ಯಾಕೆ ಹಾಗಾಯ್ತು? ಹುಡುಗಿ ಮನೆಯವರು ತುಂಬಾ ಕಿರುಕುಳ ಕೊಟ್ರ?
0: ಹೇಳ್ತೀನಿ. ನಾವು ಬೆಳೆದು ದೊಡ್ಡವರಾದೆವು. ನಮ್ಮ ನಮ್ಮ ಸ್ನೇಹವು ಹೆಚ್ಚಿಗೆ ಬೆಳೀತಾ ಬಂತು. ಈ ಹೊಳೆಗೆ ಮೂಡು ದಿಕ್ಕಿನಲ್ಲಿ ಗದ್ದೆ ಬಯಲಿದೆಯಲ್ಲ, ನೋಡಿದ್ಯಾ? ಅಕ್ಕೋ, ಅಲ್ಲಿ ಅಲ್ಲಿ ಯಾರು ಇಲ್ಲದ ಕಡೆಗಳಲ್ಲಿ ನಾವು ಒಬ್ಬರನ್ನೊಬ್ಬರು ಕಾಣ್ತಿದ್ದೆವು. ಅಲ್ಲಿ

0: ಗಿರಿಜ ಮೇಲೇಳು, ಅಲ್ಲಿ ನೋಡು ದೇವಸ್ಥಾನದಲ್ಲಿ ಶಂಖಧ್ವನಿ ಕೇಳಿಸ್ತಿದೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಲ್ವಾ ಇಲ್ಲಿಗೆ ಬಂದಿದ್ದು?
1: ನಾನೀಗ ನನ್ನ ದೇವಾಲಯದಲ್ಲೇ ನಿಂತಿರೋದು.
0: ಮಂಗಳಾರತಿ ಮಾಡೋ ಹೊತ್ತಾಯ್ತು ಗಿರಿಜಾ.
1: ನಡೆಯುತ್ತಿದೆ ಆರತಿ ನನ್ನ ಕಣ್ಗಳೊಳಗೆ.
0: ಕವಿತೆ ಹಾಡ್ತಿದೀಯಾ? ಪ್ರಸಾದ ಸ್ವೀಕರಿಸದೆ ಬರೀ ಕೈಯಲ್ಲಿ ಮನೆಗೆ ಹೋದ್ರೆ?
1: ಒಬ್ಬ ವ್ಯಕ್ತಿಯ ಪ್ರಸಾದ ಮಾತ್ರ ನಾನು ಆಸೆ ಪಡೋದು.
0: ಗಿರಿಜಾ ಇವತ್ತು ಯಾಕೆ ಇಷ್ಟು ಮಂಕಾಗಿದ್ದಿ?
1: ನನಗೆ ಗೊತ್ತಿಲ್ಲ.
0: ಎಲ್ಲಿ ಒಂದ್ಸಲ ನಗು. ಹೀಗೆ ಮಂಕಾಗಿರೋ ನಿನ್ ಮುಖ ನಾನು ನೋಡ್ಲಾರೆ.
1: ನನಗೂ ನಗ್ತಾ ಇರಬೇಕು ಅಂತ ಆಸೆ ಇದೆ, ಆದರೆ ಅದು ಸಾಧ್ಯವಾದಿತ್ತ?
0: ಬೇಡದನ್ನೆಲ್ಲ ತಲೆಗೆ ತುಂಬಿಕೊಂಡು ತಲೆ ಕೆಡಿಸ್ಕೋಬೇಡ.
1: ದಾರಿ ಉದ್ದಕ್ಕೂ ಕುಣಿತ ನೆಗೀತಾ ಹೋಗೋ ಆಡುಗಳಿಗೆ ಅವು ಹೋಗ್ತಿರೋದು ಕಟುಕನ ಅಂಗಡಿಗೆ ಅಂತ ತಿಳಿದಿರೋದಿಲ್ಲ. ನನ್ನದು ಅದೇ ಸ್ಥಿತಿ ಆಗಿರೋವಾಗ ನಾನು ಯಾಕೆ ಯೋಚನೆ ಮಾಡಲಿ? ಯಾಕೆ ಹಾಗೆ ನನ್ನನ್ನು ದಿಟ್ಟಿಸಿ ನೋಡ್ತಿ?
0: ಇಲ್ಲ ಏನೂ ಇಲ್ಲ, ಕತ್ಲಾಗ್ತಾ ಬಂತು ಎದ್ದೇಳು.
1: ಸರಿ, ಕತ್ತಲೆ ಕತ್ತಲೆ ನಮ್ಮೇಲೆ ಮುಸುಕು ಹೊದಿಸ್ತಾ ಇದೆ. ಕತ್ತಲೆಯಲ್ಲಿ ಕಾಲಿರಿಸಿದ್ದೀನಿ, ನಂಗೆ ಭಯ ಆಗ್ತಿದೆ.
0: ಗಿರಿಜಾ ನಾವು ಒಬ್ರನ್ನೊಬ್ರು ಅಗಲಬೇಕಾಗಿದೆಯಾ? ಏನಾದರೂ
1: ನೀವು ಅದನ್ನೇ ಕುರಿತು ಆಲೋಚಿಸ್ತಿದ್ದೀರಾ?
0: ಇಲ್ಲ ಇಲ್ಲ, ನನಗೆ ಅದನ್ನು ಆಲೋಚಿಸೋ ಶಕ್ತಿ ಕೂಡ ಇಲ್ಲ.

0: ನಾನೇ ಆ ಮಾತು ಹೇಳಿದ್ದು. ನನಗೆ ಶಕ್ತಿ ಇರಲಿಲ್ಲ. ಆ ದಿನ ನನ್ನ ಹೃದಯದಲ್ಲಿ ಒಂದು ಭಯ ಹುಟ್ಟಿಸುವಂತಹ ಕತ್ತಲೆ ವ್ಯಾಪಿಸಿತ್ತು. ಮಾರನೇ ದಿನವೂ ನಾನು ಗಿರಿಜೆಯನ್ನು ಕಂಡೆ. ತಿರುವಾದಿರ ಹಬ್ಬದ ದಿನ ಅದು. ಅವಳು ಸುತ್ತ ಅವಳ ಜತೆಗಾತಿಯರ ಸುತ್ತ ಹಾಕ್ಕೊಂಡು ಹಾಡ್ತಿದ್ರು, ಅವಳು ಮಾತ್ರ ಹಾಡ್ತಿರ್ಲಿಲ್ಲ. ಅವಳ ಕಣ್ಣಿನಲ್ಲಿ ನೀರಾಡ್ತಿತ್ತು, ಯಾವುದೋ ಕೆಟ್ಟ ಸ್ವಪ್ನ ಕಂಡ ಹಾಗೆ. ಮನೆ ಒಳಗೇನೋ ನಡೀತಿತ್ತು. ಜತೆಗಾತಿಯರು ಗಟ್ಟಿಯಾಗಿ ನಕ್ಕರು, ಅವಳು ನಗಲೇ ಇಲ್ಲ, ಅತ್ತಿತ್ತ ಅಲುಗಾಡೋದೂ ಇಲ್ಲ. ಏನನ್ನೋ ನಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ಲು. ನಾನು ಹೇಗೆ ಅವಳ ಹತ್ರ ಹೋಗೋದಕ್ಕೆ ಸಾಧ್ಯ? ನಾನು ಎಲ್ಲೆಲ್ಲಿಯೋ ಅಲೆದಾಡಿದೆ. ಅಲೆದು ಅಲೆದು ಸಾಕಾಗಿ ನನ್ನ ದೋಣಿಯಲ್ಲಿ ಬಂದು ಬಿದ್ದುಕೊಂಡೆ. ಮುಪ್ಪಾಗಿದ್ದ ನಮ್ಮಪ್ಪ ತುಂಬ ಹೊತ್ತು ನನ್ನ ಮುಖದ ಕಡೆಗೆ ನೋಡ್ತಾ ನಿಂತಿದ್ದು. ಹೊಳೆ ದಡದಿಂದ ಮೌನವಾಗಿ ಹೊರಟು ಹೋದರು. ನನ್ನ ಹತ್ರ ಅವ್ರಿಗೇನೋ ಹೇಳಬೇಕು ಅಂತ ಅನಿಸಿತ್ತು. ನಾನು ಕೇಳಿದೆ. ನದಿ ಅಲೆಗಳು ನನ್ನ ದೋಣಿ ತೂಗ್ತಾ ಇದ್ದವು. ನಾನು ಹಾಗೇ ಮಲಗಿದ್ದೆ. ರಾತ್ರಿ ಎಷ್ಟೋ ಹೊತ್ತಾಗಿತ್ತು. ನನಗೆ ಎಚ್ಚರವಾದಾಗ ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಮಳೆ ಸುರಿಯೋದಕ್ಕೆ ಪ್ರಾರಂಭ ಆಯಿತು. ದುಗುಡದಿಂದ ಏದುಸಿರು ಬಿಡ್ತಾ ಯಾರೋ ನನ್ನ ಮುಂದೆ ಬಂದು ನಿಂತ್ಕೊಂಡು ಹಾಗಾಯಿತು. ಅವಳು ಗಿರಿಜಾ.
1: ನಾನು ಎಲ್ಲೆಲ್ಲ ಹುಡುಕ್ತೆ, ಹೋಗೋಣ.
0: ಎಲ್ಲಿಗೆ? ನನ್ನ ಜೊತೆ ನೀನು ಬರಬಾರ್ದು. ನೀನು ಬೇಗ
1: ಬೇಡ.
0: ದೋಣಿ ನಡೆಸೋದಕ್ಕೊಂದು ಬೆಳಕು
1: ಬೇಡ. ಬೇಗ ದೋಣಿ ನಡೆಸು, ಹೋಗೋಣ. ಒಂದು ನಿಮಿಷ ಕೂಡ ತಡ ಮಾಡಬೇಡ.
0: ಈ ಗಾಳಿ ಮಳೆ ಪ್ರವಾಹ ಕತ್ತಲೆ ಇವನ್ನೆಲ್ಲ ಎದುರಿಸಿ ದೋಣಿ ನಡೆಸೋದು ಹೇಗೆ?
1: ನಿನ್ಗೆ ಅದು ಸಾಧ್ಯವಿಲ್ಲದಿದ್ರೆ ನಾನು ದೋಣಿ ನಡೆಸ್ತೀನಿ.
0: ಬೇಡ, ನಾನೇ ನಡೆಸ್ತೀನಿ. ಬಲವಾಗಿ ದೋಣಿ ಹಿಡ್ಕೊಂಡು ಕೂತ್ಕೋ. ಏನೇ ಬರಲಿ ನಾನು ದೋಣಿ ನಡೆಸ್ತೇನೆ.
1: ಹಾ, ಏನೇ ಬರಲಿ ಏನೇ ಬರಲಿ, ದೋಣಿ ಮುಂದೆ ಹೋಗ್ಲಿ, ಇನ್ನೂ ಜೋರಾಗಿ ಹೋಗ್ಲಿ, ಮುಳುಗಿ ಹೋದ್ರೂ ಚಿಂತೆ ಇಲ್ಲ, ದೋಣಿ ನಡೆಸು.
0: ಗಟ್ಟಿಯಾಗಿ ಹಿಡ್ಕೋ. ಹೊಳೆ ಹುಚ್ಚು ಹುಚ್ಚಾಗಿ ಹರಿತಿದೆ. ಓಹ್, ನಾನು ನೋಡ್ಲಾರೆ, ದೋಣಿ ಎತ್ತೆತ್ತಲಾಗೋ ಹೋಗ್ತಿದೆ. ಏನ್ ಮಾಡ್ಲಿ ಹೇಳಿಗ? ಎಲ್ಲಿಗೆ ಹೋಗೋದು ಈಗ?
1: ಗೊತ್ತಿಲ್ವಾ, ಸ್ವರ್ಗದ ಕಡೆಗೆ.
0: ಆ ಏನಂದೆ?
1: ನಾವಿಬ್ರು ಒಟ್ಟಿಗೆ ಬಾಳೋದಕ್ಕೆ ಬಿಡೋದಿಲ್ಲ, ನಾವು ಒಟ್ಟಿಗೆ ಸಾಯೋಣ. ದೋಣಿ ನಡೆಸು ಬೇಗ. ಈಗ ನಮ್ಮನ್ನ ತಡೆಯೋದಕ್ಕೆ ಈ ಲೋಕದಲ್ಲಿ ಯಾರಿಗೂ

0: ನನಗೇನು ಅರ್ಥ ಆಗ್ತಾ ಇಲ್ಲ. ಏನಾಯ್ತು ಏನಾಯ್ತು ದಯವಿಟ್ಟು ಹೇಳು. ನನ್ನ ಕೈ ಸೋತು ಹೋಗ್ತಿದೆ.
1: ನಿನ್ನ ಕೈ ಮಾತ್ರ ಸೋತು ಹೋಗಿದೆ. ನನಗೆ ಜೀವನವೇ ಸಾಕಾಗಿದೆ. ನಾನಿನ್ನು ಹೇಗೆ ಜೀವಿಸೋದು? ನಿನಗೆ ಸಾಯೋದಕ್ಕೆ ಹೆದರಿಕೆ ಆಗ್ತಾ
0: ನನ್ನ ಗಿರಿಜ ಹತ್ರ ಇದ್ದಾಗ್ಲ
1: ನನಗೆ ಸಾಯೋದ್ರಲ್ಲೇ ಸವಿ ಹೆಚ್ಚು. ಭವಿಷ್ಯ ಅಷ್ಟು ಕಷ್ಟದ್ದು.
0: ಗಾಳಿ
1: ಬೀಸ್ಲಿ, ನಮ್ಮನ್ನು ಮುಳುಗಿಸ್ಲಿ.
0: ನಿಮ್ಮ ಮನೆಯವರು ನಿನ್ನ ಮದುವೆ ಗೊತ್ತು ಮಾಡಿದ್ದಾರ?
1: ಹ್ಮ್.
0: ಬಿರುಗಾಳಿ ನಿಂತಿತು, ಮಳೆಯೂ ಕಡಿಮೆ ಆಯಿತು. ನನ್ನ ದೋಣಿ ಹೊಳೆ ಎದೆ ಮೇಲೆ, ನನ್ನ ಎದೆ ಮೇಲೆ ಗಿರಿಜಾ ಒರಕೊಂಡು ವಿಶ್ರಾಂತಿ ತೆಗೆದುಕೊಳ್ತಿದ್ದಾಗ ಅವಳ ಕಣ್ಣೀರು ನನ್ನ ಎದೆ ಮೇಲೆ ಹರಿತು.
1: ಹೇಳಿ, ಆಮೇಲೆ ಏನ್ ಮಾಡಿದ್ರಿ? ಪಾಪ, ಆ ಹೆಣ್ಣನ್ನ ಕೈ ಬಿಟ್ಬಿಟ್ರ? ಊರ್ ಬಿಟ್ಟು ಹೋಗೋದಕ್ಕೇನಾದ್ರೂ?
0: ಇಲ್ಲ ಇಲ್ಲ, ಅವಳು ಮನೆಯವರು ಗೊತ್ತು ಮಾಡಿಕೊಟ್ಟಿದ್ದ ವರನ ಜೊತೆಲಿ ಮದುವೆ ಮಾಡಿಕೊಳ್ಳೋ ಹಾಗೆ ನಾನು ಅವಳಿಗೆ ಹೇಳಿದೆ.
1: ಛೇ, ನೀವೆಷ್ಟು ಕೆಟ್ಟವರು.
0: ಹೌದಾ? ನನಗೆ ಏನಿತ್ತು? ಒಂದು ಗುಡಿಸಿಲು, ಒಂದು ದೋಣಿ, ಮುಗೀತು. ನಾನು ಕೈ ನೀಡಿದ್ರೆ ಗಿರಿಜಾ ನನ್ನ ಜೊತೆ ಬರ್ತಿದ್ಲು ಅನ್ನೋದು ನನಗೆ ಗೊತ್ತಿತ್ತು. ಆದರೆ ನಾನು ಯಾಕೆ ಅವಳನ್ನು ನನ್ನ ಜೊತೆಲಿ ಕರೆದುಕೊಂಡು ಬಂದು ಕಷ್ಟ ಕೊಡೋದು? ನೋವು, ಕಷ್ಟ, ದುರಿತಗಳು, ಮತ್ತೆ ಅದೇ ಕತ್ತಲ ಕಡೆಗೆ. ಅವಳು ಬೆಳಕಿದ್ದ ಕಡೆ ಹುಟ್ಟಿ ಬೆಳೆದವು. ಭಾಗ್ಯವಂತಳ ಮನೆ ಹೆಣ್ಣು, ಅದೇ ರೀತಿ ಬೆಳಕಿದ್ದ ಕಡೆಯಲ್ಲಿ ಬಾಳ್ಕೊಳ್ಳಿ. ನನಗೆ ಆಗ ಹಾಗನ್ನಿಸ್ತು. ಹೃದಯ ಬೆಂದು ಹೋಗ್ತಿದ್ದ ಹೊತ್ತಲ್ಲಿ ನಾನು ಅವಳಿಂದ ಬೀಳ್ಕೊಂಡದ್ದು.
1: ಆ ಹೆಣ್ಣಿನ ಜೀವನದ ಕುರಿತು ನೀವ್ ಯಾಕೆ ಯೋಚನೆ ಮಾಡಲಿಲ್ಲ?
0: ನಾನು ಅದನ್ನು ಆಲೋಚನೆ ಮಾಡಿದೆ. ಮದುವೆ ಮಾಡಿಕೊಳ್ತಾಳೆ, ಮಗು ಹುಟ್ಟುತ್ತೆ, ಅವಳಿಗೆ ಹೊಸ ಹೊಸ ಅನುಭವಗಳಾಗ್ತವೆ, ಹಳೆ ಸಂಗತಿನೆಲ್ಲ ಮರೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ.
1: ನಿಮ್ಗದೆಲ್ಲ ಸಾಧ್ಯ ಇರ್ಲಿಲ್ವಾ?
0: ನನಗ ಎಲ್ಲ ಮರೆಯೋದಕ್ಕೆ ಸಾಧ್ಯ ಅನ್ನಿಸ್ತು. ಆದರೆ ನನ್ನ ಊಹೆ ತಪ್ಪಾಯಿತು. ನನ್ನ ಮನಸ್ಸು ಒಳಗೆ ಬೇಯುತ್ತದೆ. ಎಷ್ಟು ವರ್ಷಗಳು ಕಳೆದು ಹೋದವು, ಆದರೂ ನನಗೆ ಆಲೋಚನೆ ಮಾಡೋದಕ್ಕೆ ಬೇರೆ ಯಾವ ಹೊಸ ವಿಷಯವೂ ಇಲ್ಲ. ಈ ದೋಣಿ ಹತ್ತಿದ್ರೆ ಇಲ್ಲೂ ಅವಳೇ ಕಾಣಿಸ್ತಾಳೆ, ಆ ಗದ್ದೆ ಬೈಲ್ ಕಡೆಗೆ ಹೋದ್ರೆ ಅಲ್ಲೂ ಅವಳೇ ಕಾಣಿಸ್ತಾಳೆ, ಈ ಊರಿನ ಮೂಲ ಮೂಲೆಯಲ್ಲೂ ಅವಳ ರೂಪವೇ ನನ್ನ ಕಣ್ಣೆದುರಿಗೆ ಬರುತ್ತೆ. ನನಗೆ ಆಲೋಚನೆ ಮಾಡೋದಕ್ಕೆ ಉಳಿದಿರೋದು ಆ ನೆನಪುಗಳು ಮಾತ್ರ.
1: ಆ ಹೆಣ್ಣಿನ ಮದುವೆ ನಡೀತು ತಾನೆ?
0: ತುಂಬಾ ಅದ್ದೂರಿ ಆಗಿತ್ತು.
1: ನೀವು ಹೋಗಿದ್ರ?
0: ಓಹ್, ಹೋಗಿದ್ದೆ. ಕಣ್ಣು ತುಂಬಾ ನೋಡಿ ಬಂದೆ.
2: ಅಯ್ಯಯ್ಯ, ಏನ್ ಸೆಕೆನಪ್ಪ ಇದು, ಏನ್ ಸೆಕೆ. ಓ ಸುಂದರ, ಆ ಬೀಸಣಿಗೆ ಒಮ್ಮೆ ಇಲ್ಲಿ ತಂದ್ಕೊಡು ಮರ. ಇದು ಮದುವೆ ಮುಗಿದ ಕೂಡ್ಲೆ ಊಟ, ಗೊತ್ತಾಯ್ತಾ? ನೀನ್ ಆ ಕಡೆ ಹೋಗು, ಈಗ್ಲೇ ಎಲೆ ಹಾಕ್ಬೇಕು ಅಂತ ಅಲ್ಲಿ ಹೋಗಿ ಹೇಳು. ಎಲ್ರು ಅಲ್ಲಿಗೆ ಒಮ್ಮೆ ನುಗ್ಗಿ ಬಿಟ್ರೆ ಬಹಳ ಕಷ್ಟ ಆದಿತ್ತು ಕುಟ್ಟಪ್ಪ. ನೀನ್ ಹೋಗಿ ಆ ನಿಂಬೆ ಹಣ್ಣು ಹೂ ಕೊಡೋ ಜಾಗದಲ್ಲಿ ನಿಂತ್ಕೋ. ಇದ್ಯಾರು ದೋಣಿ ನಡೆಸೋನಲ್ವಾ? ನೀನು ಇಷ್ಟೊತ್ತಿಗ ಮರ ಬರೋದು ಕುಟ್ಟಪ್ಪ. ಏ ಕುಟ್ಟಪ್ಪ ನೋಡು, ಇವನಿಗೊಂದು ನಿಂಬೆ ಹಣ್ಣು ಕೊಡು. ಇವನಿಗೆ ಮಾತ್ರ ನಿಂಬೆ ಹಣ್ಣು ಕೊಡೋದು ಮರಿಬೇಡ. ಇದು ನೀನು ಊಟ ಮಾಡ್ಕೊಂಡೇ ಹೋಗ್ಬೇಕು, ಊಟ ಮಾಡೋದೇ ಹೋಗ್ಬಾರ್ದೇನು, ಗೊತ್ತಾಯ್ತಾ? ಏ ಭಾಸ್ಕರ, ಭಾಸ್ಕರ, ನೀನು ಆ ಕಡೆ ಈ ಕಡೆ ಹೀಗೆ ಓಡಾಡ್ಕೊಂಡಿದ್ರೆ ಆಯ್ತಾ ಮರ? ನೀನು ಹೋಗಿ ಆ ಗ್ರಾಮ್ ಫೋನ್ ರೆಕಾರ್ಡ್ ನಲ್ಲಿ ಫಸ್ಟ್ ಕ್ಲಾಸ್ ಆಡಿ ಹಿಂದಿ ಹಾಡು ಹಾಕಿ ನೋಡುವ. ಆ ಹೂವಿನವ ಬಂದ, ಏಯ್ ಆ ಹೂವಿನವ ಬಂದ ಅಂತ ಸ್ವಲ್ಪ ಜಾಜಿ ಹೂ ತಗೊಂಡೋಗಿ ಒಳಗ್ ಕೊಡು. ನಿಮಗೆ ಬೀಸಣಿಗೆ ಸಿಕ್ತಾ? ಆಹಾ, ನೀರು ಬೇಕಾ? ಕ್ರಶ್ ಇದೆ ಇಲ್ಲಿ, ಕ್ರಶ್ ತಂದು ಕೊಡಿ.
0: ಆ ಅದೃಷ್ಟವಂತಳ ಮದುವೆ ಹಾಗೆ ನಡೀತು. ನಾನು ಅದನ್ನು ಕಣ್ ತುಂಬಾ ನೋಡಿದೆ. ಒಂದು ಗೊಂಬೆ ಹಾಗೆ ನಿಂತಿದ್ದೆ. ಅಲ್ಲಿದ್ದವರಲ್ಲೆಲ್ಲ ನನ್ನ ಕಡೆಗೆ ನೋಡ್ತಿದ್ದು ಒಂದೇ ಒಂದು ವ್ಯಕ್ತಿ ಎಂದ್ರೆ ನನ್ನ ಎಲ್ಲಾ ವಿಚಾರವೂ ತಿಳಿದಿದ್ದು ನನ್ನ ತಂದೆ. ಆ ಕಣ್ಣಿನ ಕಡೆಗೆ ನೋಡೋದಕ್ಕೆ ನನಗೆ ಶಕ್ತಿ ಇರಲಿಲ್ಲ. ಆ ಮುದಿ ಹೃದಯ ಅನುಭವಿಸ್ತಿದ್ದ ನೋವು

0: ಆ ಕಣ್ಣಿನಲ್ಲಿ ಕಾಣಬಹುದಾಗಿತ್ತು. ನನ್ನ ತಂದೆ ಸ್ವಲ್ಪ ಹೊತ್ತು ನಿಂತಿದ್ದು, ಅಲ್ಲಿಂದ ಮೌನವಾಗಿ ಹೊರಟು ಹೋದ.
1: ಪಾಪ
0: ಮಗಳೇ, ನೆಟ್ಟುಸಿರು ಬಿಡಬೇಡಮ್ಮ, ಜೀವನ ಅಂದ್ರೆ ಹಾಗೇನೆ. ಮಾರನೇ ದಿನ ವರ ವಧು ಇಬ್ಬರು ನದಿ ದಡಕ್ಕೆ ಬಂದರು. ಗಿರಿಜಾ ಗಂಡನ ಮನೆಗೆ ಹೊರಟಿದ್ಲು. ಪೆಟ್ಟಿಗೆ ಸಾಮಾನು ತಂದು ದೋಣಿಲಿ ಇರಿಸಿದ್ರು. ಅವರಿಬ್ಬರು ಒಂದು ದೋಣಿಲಿ ಕುಳಿತುಕೊಂಡ್ರು. ನಾವು ಒಬ್ಬರನ್ನೊಬ್ಬರು ನೋಡಲಿಲ್ಲ. ಅವರಿಬ್ಬರನ್ನು ಆಚೆ ದಡಕ್ಕೆ ಕರೆದುಕೊಂಡು ಹೋಗ್ಬಿಟ್ಟೆ. ಆ ತರುಣ ನನಗೊಂದು ರೂಪಾಯಿ ತೆಗೆದುಕೊಟ್ಟ. ಆಮೇಲೆ ಅವರನ್ನು ಕೂರಿಸ್ಕೊಂಡು ಹಿಂದ್ಗಡೆಯಿಂದ ಧೂಳು ಎಬ್ಬಿಸ್ಕೊಂಡು ಒಂದು ಕಾರ್ ಹೊರಟೋಯ್ತು. ಆ ಧೂಳು ನನ್ನ ಕಣ್ಣಿಗೆಲ್ಲ ತುಂಬಿಕೊಂಡು, ನಾನು ಕಣ್ಣು ಉಜ್ಜಿಕೊಂಡು ಕಣ್ಣು ಬಿಟ್ಟು ನೋಡಿದಾಗ ಒಂಟಿಯಾಗಿದ್ದು. ದೋಣಿಲಿ ಬಂದು ಕುಳಿತುಕೊಂಡೆ. ಗಿರಿಜಾ ನನಗೆ ದೋಣಿ ಒಳಗೊಂದು ಉಡುಗೊರೆ ಇಟ್ಟು ಹೋಗಿದ್ರು. ಅದೊಂದು ಉಂಗುರ, ಅವಳ ನೆನಪಿಗೋಸ್ಕರ ಇಟ್ಟು ಹೋದದ್ದಾಗಿರ್ಬೇಕು. ಈಗಲೂ ಈ ಬೆರಳಿನಲ್ಲಿದೆ. ಇಲ್ಲಿ ನೋಡು, ಇದೇ ಆ ಉಂಗುರ.
1: ಆಮೇಲೆ ಆಕೆ ಈ ಊರಿಗೆ ಬರಲಿಲ್ವಾ?
0: ವರ್ಷಕ್ಕೊಂದು ಸಲವಾದರೂ ಅವಳನ್ನು ನೋಡಬೇಕು ಅಂತ ಆಸೆ ಇಟ್ಕೊಂಡು ಈ ದೋಣಿ ನಡೆಸ್ಕೊಂಡೇ ಇದ್ದೀನಿ. ಮದುವೆಯಾಗಿ ಗಂಡನ ಮನೆಗೆ ಹೋದ ನಂತರ ಒಂದೇ ಒಂದು ಸಲ ಈ ಮಾರ್ಗವಾಗಿ ಬಂದದ್ದು. ಆಗ ಅವಳ ತೋಳಿನಲ್ಲಿ ಒಂದು ಮಗು ಇತ್ತು. ನಾನು ಅದನ್ನು ಎತ್ಕೊಂಡು ಆಡಿಸ್ದೆ. ಆ ಮಗು ಇಲ್ಲೆಲ್ಲ ಕುಣಿದಾಡ್ಕೊಂಡಿತ್ತು. ಆಮೇಲೆ ಎಷ್ಟೋ ವರ್ಷಗಳು ಕಳೆದು ಹೋದವು. ಇದು ಈ ಮುದುಕನ ಕಥೆ. ಅವಳು ಮತ್ತೆ ಯಾವಾಗಿ ಕಡೆ ಬರ್ತಾಳೆ ಅನ್ನೋದು ತಿಳಿದು ಕಡೆಯದಾಗಿ ಒಂದು ಸಲ ನೋಡೋದಕ್ಕೆ ಸಾಧ್ಯವಾಗಿದ್ದಿದೆ. ಅದೊಂದು ಆಸೆ, ಅರ್ಥವಿಲ್ಲದ ಆಸೆ.
1: ನಿಮ್ಗೆ ಆ ದಿನ ಆಕೆ ಕೈಯಲ್ಲಿದ್ದ ಮಗು ನೆನಪಿದೆಯಾ? ಅದೇ ಮಗು ನಾನು, ಆ ನಿರ್ಭಾಗ್ಯ ಹೆಣ್ಣಿನ ಅದೃಷ್ಟವಿಲ್ಲದ ಮಗಳು.
0: ಎಲ್ಲಿ? ಅಯ್ಯೋ ಮಗಳೇ.
1: ಅಪ್ಪ, ನಾನು ಒಂದು ರೀತಿಲಿ ಎಲ್ಲವನ್ನು ಕಳ್ಕೊಂಡ ಹೆಣ್ಣು. ಆ ಕಥೆಯು ನೀವು ಹೇಳಿದ ಹಾಗೆ ದೀರ್ಘವಾದ ಕಥೆ. ನಾನು ಇನ್ಯಾವಾಗ್ಲಾದ್ರೂ ಹೇಳ್ತೀನಿ.
0: ನಾನಂತೂ ಹೀಗೆಲ್ಲ ಊಹಿಸಿರ್ಲಿಲ್ಲ. ನನಗೆ ಇಂಥದ್ದೊಂದು ಭಾಗ್ಯ ದೊರೆಯುತ್ತೆ ಅಂತ.
1: ನಮ್ಮ ಅಮ್ಮನ್ನ ನೋಡೋದಕ್ಕೆ ಬರ್ತೀರಾ?
0: ಅಯ್ಯೋ, ಒಂದ್ಸಲ ನೋಡ್ಬೇಕು ಅನ್ನಿಸ್ತಿದೆ.
1: ಹಾಗಾದ್ರೆ ಬೇಗ ಹೋಗೋಣ. ನೋಡೋ ಅದೃಷ್ಟ ಇದ್ರೆ ನೋಡಬಹುದು.
0: ಅದ್ಯಾಕೆ ಹಾಗಂತಿ?
1: ಅಮ್ಮನಿಗೆ ಕಾಯಿಲೆ, ತುಂಬಾ ದಿನ ಆಯ್ತು. ಈಗ ಊರಿಗೆ ಕರ್ಕೊಂಡು ಬಂದಿದ್ದಾರೆ. ಅವಳನ್ನ ಇಲ್ಲಿ ಕರ್ಕೊಂಡು ಬಂದಾಗ ನಾನು ಊರಲ್ಲಿ ಇರಲಿಲ್ಲ. ನಾನೊಂದು ಬಿರುಗಾಳಿಗೆ ಸಿಕ್ಕಿ ಅಲೆದಾಡ್ತಿದ್ದೆ. ಮನೆಗೆ ಬಂದಾಗ ವಿಷಯ ತಿಳಿತು, ಕೂಡಲೇ ಹೊರಟು ಬಂದೆ. ಅದೃಷ್ಟ ಇದ್ರೆ ನಾವಿಬ್ರು ಅವಳ ಮುಖ ನೋಡಬಹುದು.
0: ಕಾಯಿದೆ ಅಷ್ಟೊಂದು ಹೆಚ್ಚಾಗಿದೆಯಾ?
1: ಉಳಿಯೋದು ಸಂಶಯ. ನಮ್ಮ ಅಮ್ಮನ ದಾಂಪತ್ಯ ಜೀವನ ತುಂಬ ಚಿಂತಾಜನಕವಾಗಿತ್ತು. ನೋಗಕ್ಕೆ ಬಿಗಿದ ಎತ್ತಿನ ಜೀವನದ ಹಾಗೆ. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನಾವೀಗ ಬೇಗ ಹೋಗೋಣ.
0: ಮಗಳೇ, ನನಗೆ ಅವಳನ್ನು ನೋಡೋದಕ್ಕೆ ಸಾಧ್ಯ ಆದೀತಾ?
1: ಬೇಗ ಹೋಗೋಣ.
0: ನಡಿ ಬೇಗ ಬೇಗ.
1: ದೋಣಿ ಕಟ್ಟಿ ಹಾಕಿದ್ರಾ?
0: ನಡಿ.
1: ಆ ಕಾಂಪೌಂಡ್ ಇರೋದೇ ಅಲ್ಲ ನಮ್ಮನೆ.
0: ಹೌದು,
1: ಅಲ್ಲಿ ದೀಪ ಉರಿತಿದೆ. ಯಾರು ಮಲಗಿಲ್ಲ ಅಂತ ಕಾಣಿಸುತ್ತೆ.
0: ಇಲ್ಲ. ಅದೇನು ಮರ ಕಡಿಯೋ ಶಬ್ದ?
1: ಅದೇನು?
0: ಈ ರಾತ್ರಿ ಹೊತ್ತಿನಲ್ಲಿ ಮಾವಿನ ಮರ ಕಡಿತಿರೋದು? ನಾನು ಬರೋದಿಲ್ಲ ಮಗಳೇ, ನಾನು ಬರೋದಿಲ್ಲ ಮಗಳೇ. ಮಗಳೇ, ಅವಳು ಯಾರಿಗಾಗಿಯೂ ಕಾಯ್ದೆ ಹೊರತು ಒಂಟಿಯಾಗಿ ಹೋದ್ಲು. ಅಯ್ಯೋ
1: ಅಮ್ಮ, ಅಮ್ಮ, ನಾನು ಹೇಗೆ

0: ನಾಯರ್, ಕನ್ನಡ ಅನುವಾದ ಡಿ ಕೆ ತಿಮ್ಮಪ್ಪ. ಭಾಗವಹಿಸಿದ ಕಲಾವಿದರು: ವೃದ್ಧ ಮತ್ತು ಯುವಕ ಆರ್ ನರಸಿಂಹಮೂರ್ತಿ, ಯುವತಿ ಮತ್ತು ಗಿರಿಜಾ ಗೀತಾ ಸುರತ್ಕಲ್, ತಂದೆ ಪುರಾಡಿ ಸೀತಾರಾಮ ಅಡಿಗ, ಮದುವೆ ಮನೆಯ ಧ್ವನಿ ಕೆ ರಮಾನಂದ ರೈ, ನಿರ್ಮಾಣ ಅಬ್ದುಲ್ ರಶೀದ್.
1: ಈ ನಾಟಕವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು.

ಅಂಬಿಗ ನಾಟಕ ಕೇಳಿದ್ರಿ. ಮೂಲ ಮಲಯಾಳಂ, ಟಿ ಎನ್ ಗೋಪಿನಾಥನ್.

0: ಪ್ರಿಯ ಶ್ರೋತೃಗಳೇ, ಈಗ ರೇಡಿಯೋ ಸಮಯ 4:35.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
4: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
4: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
5: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
4: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
5: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
4: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
5: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
4: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
5: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
4: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
7: ಅಮೃತವಂತೆ ಪ್ರೇಮದ ಗಾನ,
6: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
7: ಗೀತಾಂಜಲಿ ಪ್ರೇಮಾಂಜಲಿ ಬೇರೆ.
6: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
8: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ನಿಮಗಾಗಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
1: ಶ್ರುತಿ ಸೇರಿದೆ ಹಿತವಾಗಿದೆ ಮಾತೆಲ್ಲವೂ ಇಂಪಾಗಿದೆ.
0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
2: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
3: ನಮ್ಗೆ ನೀನೇ ಧೈರ್ಯ, ನೀನೇ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನಿರೀಕ್ಷಿಸಿ ಅಂತ್ಯಾಕ್ಷರಿ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟರ್.

0: ಡಿಟಿಸಿಪಿ ಅಪ್ರೂವ್ಡ್ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
0: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900 1282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಯಾವುದೀ ಹೊಸ ಸಂಗ

0: ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.
1: ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ.
2: ಹಾಡು ಸೌಮ್ಯ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.
1: ಚಿನ್ನರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಇಂದು ಶಿಶುಗೀತೆಗಳನ್ನು ಕೇಳೋಣ.

ಹೌದಂತೆ, ಹೌದು ಮರಿ, ಮರ ಗಿಡ ಎಲ್ಲ ನಮ್ಮನ್ನ.

0: ಕೆಟ್ಟ ಪುಟಾಣಿ ಯಾರು?
1: ನಾನು.
0: ನನ್ ಬಂಗಾರದ ಕಂದ ಯಾರು?
1: ನಾನು.
0: ಈ ಡಬ್ಬದಿಂದ ದಿನ ಎರಡೆಡೇ ಚಕ್ಲಿ ಹಾರಿಸೋದ್ ಯಾರಪ್ಪ?
1: ನಾನೇನಲ್ಲಪ್ಪ.
0: ಏಯ್, ನಿಜ ಹೇಳು.
1: ನಾನೇನು ಎರಡೆರಡ್ ಚಕ್ಲಿ ತೆಗಿಯಲ್ಲ, ಒಂದೊಂದೇ ತೆಗಿಯೋದು.
0: ಓಹೋ, ಹಾಗಾ? ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
1: ಎರಡು.
0: ಅಬ್ಬಬ್ಬಾ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು?

0: ಬಾರೆ, ಸ್ಕೂಲ್ಗೆ ಹೋಗೋಣ.
1: ಇಲ್ಲಪ್ಪ, ನಾನ್ ಸ್ಕೂಲಿಗೆ ಬರಲ್ಲ.
0: ನಿಮ್ಮ ಅಪ್ಪ ಅಮ್ಮ ಬೈಯಲ್ವೇನೆ?
1: ನಾನ್ ನಂಗ್ ಹೊಟ್ಟೆ ನೋವು ಅನ್ಬಿಡ್ತೀನಿ.
0: ಏ, ಮತ್ ಹಾಗೆಲ್ಲ ಸುಳ್ಳು ಹೇಳ್ಬಾರ್ದು ಗೊತ್ತಾ?
1: ಯಾಕೆ ಹೇಳ್ಬಾರ್ದು?
0: ಅಪ್ಪ ಅಮ್ಮ ಟೀಚರು ಎಲ್ಲ ದೊಡ್ಡವರು, ಒಳ್ಳೆಯವರು, ದೇವ್ರ ಹಾಗೆ.
1: ಹೌದಾ?
0: ಹ್ಮ್, ಮತ್ತೆ ಗೊತ್ತಿಲ್ವಾ ನಿಂಗೆ?

ಇದುವರೆಗೆ ಚಿನ್ನರ ಗೀತೆಗಳನ್ನು ಕೇಳಿದಿರಿ. ಇದು ಇಂದಿನ ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ ಪ್ರಸಾರವಾಯಿತು.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 5712201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ, ಚಿತ್ರಪಟ ಎಣಿಸೋಕೆ ಆನಂದ.
3: ಶ್ರೋತೃಗಳೇ, ಈಗ ಸಮಯ 4:33.05. ಇಂದು ಸಂಜೆ 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮ. ನೀವು ಸಂಪರ್ಕಿಸಲು ನಮ್ಮ ಸಂಖ್ಯೆ 2285558, ಎಸ್ಟಿಡಿ ಕೋಡ್ 08272, ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2285558, ಎಸ್ಟಿಡಿ ಕೋಡ್ 08272.
4: ಆಕಾಶವಾಣಿ ಮಡಿಕೇರಿ.
5: ನೆನಪು ನಿನಾದ,
4: ನೆನಪು ನಿನಾದ.
5: ನೆನಪು ನಿನಾದ
4: ಕಾರ್ಯಕ್ರಮ. ನೆನಪು ನಿನಾದ,
6: ನೆನಪು ನಿನಾದ
4: ಕಾರ್ಯಕ್ರಮ. ನೆನಪು ನಿನಾದ
5: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ,
4: ನೆನಪು ನಿನಾದ.
3: ಕಾರ್ಯಕ್ರಮದ ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿ ಮುಗಿಯದ ಕಥೆ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಸಂಗೀತ ಅಳವಡಿಸಿರುವ ದೂರದ ಬೆಟ್ಟ ಚಿತ್ರದ ಗೀತೆ, ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ಇನ್ನು ಮುಂದೆ ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜೈರಾಮ್ ಅವರ ಯುಗಳ ಸ್ವರದಲ್ಲಿ ಬೆಸುಗೆ ಚಿತ್ರದ ಗೀತೆ. ಸಾಹಿತ್ಯ ಗೀತಪ್ರಿಯ, ಸಂಗೀತ ವಿಜಯ ಭಾಸ್ಕರ್.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜರ್ ನಾಗೇಂದ್ರ ಸಂಗೀತ ಅಳವಡಿಸಿರುವ ಬಯಲುದಾರಿ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್ ಅವರ ಯುಗಳ ಸ್ವರದಲ್ಲಿ

ಆರೆಂಜೆ ಗೋಪಾಲವರ ಸಾಹಿತ್ಯಕ್ಕೆ ಎಂಎಸ್ ವಿಶ್ವನಾಥನ್ ಸಂಗೀತ ಅಳವಡಿಸಿರುವ ಎರಡು ರೇಖೆಗಳು ಚಿತ್ರದ ಗೀತೆ. ಗಾಯಕರು ಪಿ ಸುಶೀಲ ಮತ್ತು ವಾಣಿ ಜೈರಾಮ್.

0: ಇದುವರೆಗೆ ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
1: ಆಲಿಸಿದಿರಿ. ನೆನಪುನಿನಾದ
0: ನೆನಪುನಿನಾದ
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.

0: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
2: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡಿ, ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯ್ತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
0: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಎಲ್ಲಿದೆ ಅಂತದ್ದು?
3: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್

0: ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900092
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಈಗ ಸಮಯ 5:47. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ ಕಾರ್ಯಕ್ರಮ ಕ್ರೀಡಾ ಲಹರಿ.
5: ಎಲ್ಲಾ ಕೇಳುವರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಒಬ್ಬ ಕ್ರೀಡಾಪಟು ಇದ್ದಾರೆ, ಶೂಟಿಂಗ್ ನಲ್ಲಿ ಸಾಧನೆಯನ್ನ ಮಾಡ್ತಾ ಜೊತೆ ಜೊತೆಗೆ ಮೌಂಟನೇರಿಂಗ್ ಪರ್ವತಾರೋಹಣದಲ್ಲೂ ಕೂಡ ಆಸಕ್ತಿಯನ್ನ ಇರುವಂತ ಜಮ್ಮಡ ಪ್ರೀತ್ ಅಪ್ಪಯ್ಯ ಅವರು. ನಮಸ್ತೆ.
6: ನಮಸ್ತೆ ಸರ್,
5: ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
6: ಓಕೆ, ಥ್ಯಾಂಕ್ ಯು ವೆರಿ ಮಚ್.
5: ಮೇಡಮ್, ಈಗಾಗಲೇ ನೀವು ಶೂಟಿಂಗ್ ಅಲ್ಲಿ ಒಂದು ಸಾಧನೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ಇತ್ತೀಚೆಗೆ ಚಿನ್ನದ ಪದಕವನ್ನು ಕೂಡ ಇದರಲ್ಲಿ ಗಳಿಸಿಕೊಂಡಿದ್ದೀರಿ.
6: ಹೌದು ಸರ್.
5: ಈ ಒಂದು ಶೂಟಿಂಗ್ ನ ಆಸಕ್ತಿ ಹೇಗೆ ಪ್ರಾರಂಭವಾಯಿತು ಮೇಡಮ್? ಅಂದ್ರೆ ನಿಮ್ಮ ಒಂದು ಈ ಕ್ರೀಡೆಗೆ ಆಸಕ್ತಿ ಎಲ್ಲಿಂದ ಬಂತು, ಆ ಒಂದು ಆರಂಭ ದಿನಗಳನ್ನ ಹೇಳ್ಕೋಬಹುದಾ?
6: ನಾನೊಬ್ಳು ಕೊಡೋತಿಯಾಗಿ, ನಿಮ್ಗೆ ತಿಳಿದಿರುವಂಗೆ ಅದು ನಮ್ಮ ಜೀನ್ಸ್ ಅಲ್ಲಿ ಇರುತ್ತೆ ಶೂಟಿಂಗ್. ಎಲ್ಲರ ಮನೆಯಲ್ಲಿ ಕೋವ್ ಇರುತ್ತೆ, ಅದ್ರಲ್ಲೇ ನನ್ಗೆ ಮುಂಚೆಯಿಂದನು ಸ್ವಲ್ಪ ಆಸಕ್ತಿ ಇತ್ತು ಶೂಟಿಂಗ್ ಮಾಡ್ಬೇಕು ಅಂತ. ಅದೇ ಅದ್ರಲ್ಲಿ ಎಲ್ಲ ನಾವು ಕಾಂಪಿಟಿಷನ್ ಲೆವೆಲ್ ಎಲ್ಲ ಅಲ್ಲೆಲ್ಲ ಹೋಗಲ್ಲ. ಮೌಂಟನೇರಿಂಗ್ ಮಾಡ್ತಾ ಮಾಡ್ತಾ ನಮ್ಮ ಒಬ್ರು ಗ್ರೂಪ್ ಮೆಂಬರ್ದು ಮಗಳು ಶೂಟಿಂಗ್ ಆರಂಭಿಸಿ ಅವಳಿಗೆ ಒಂದು 7 ಮೆಡಲ್ ಸಿಕ್ಕಿತ್ತು ಸರ್. ಅವಳದು ಫೋಟೋ ನೋಡಿದ್ದೆ ಎಲ್ಲಿ ಅಂತ ಹೇಳಿದ್ರೆ, ಬ್ಯಾಂಗ್ಳೂರ್ ಸಾಯಿ ಇದೆ ಅಲ್ಲ, ಅಲ್ಲಿ ಅವಳು ಮೆಡಲ್ ಹಾಕೊಂಡು ನಿಂತಿರೋ ಫೋಟೋ ನೋಡಿದೆ ನಾನು. ಅದನ್ನ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು. ಅಲ್ಲಿಂದ ಅವ್ರ ಮನೆಯವ್ರನ್ನೆಲ್ಲ ವಿಚಾರಿಸಿದಾಗ ಈ ತರ ಅಕಾಡೆಮಿ ಇದೆ ಮೈಸೂರಲ್ಲಿ, ಅವರು ಶೂಟಿಂಗ್ ಹೇಳ್ಕೊಡ್ತಾರೆ ಅಂತ ಹೇಳಿ ನಾನು ಅಲ್ಲಿ ಹೋಗಿ ಸೇರ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಿ ಒಂದು 6 ತಿಂಗಳಲ್ಲೇ ನನ್ಗೆ ಬ್ರಾನ್ಸ್ ಮೆಡಲ್ ಬಂತು. ಹಾಗೆ ನಮ್ಗೆ ವರ್ಷದಲ್ಲಿ ಒಂದು 2 ಕಾಂಪಿಟಿಷನ್ ಇರುತ್ತೆ, ಸ್ಟೇಟ್ ಲೆವೆಲ್ ಇರುತ್ತೆ ಬ್ಯಾಂಗ್ಳೂರಲ್ಲಿನೇ. ಎಲ್ಲಾ ಕಾಂಪಿಟಿಷನ್ಸ್ ಆಗೋದು ಬ್ಯಾಂಗ್ಳೂರಲ್ಲೇ. ಹಾಗಾಗಿ ನಾನು ಎಲ್ಲಾ ಕಾಂಪಿಟಿಷನ್ಸ್ ಅಲ್ಲೂ ನನ್ಗೆ ಸಿಲ್ವರ್ ಬ್ರಾನ್ಸ್ ಅಂತ ಬಂದಿದೆ. ನನ್ಗೆ ಜಾನ್ವರಿ ತಿಂಗಳಲ್ಲಿ 2026 ಅಲ್ಲಿನೇ 2 ಗೋಲ್ಡ್ ಮೆಡಲ್ ಬಂತು, ಅದು ನಾಗರಾಜ್ ಜಗದಾಲೆ ಸ್ಟೇಟ್ ಲೆವೆಲ್ ಕಾಂಪಿಟಿಷನ್ ಅದು. ಇನ್ ಮೆಮೊರಿ ಆಫ್ ನಾಗರಾಜ್ ಮೊನ್ನೆ ಶನಿವಾರ ಬಂದಿರೋದು, ಕರ್ನಾಟಕ ಸ್ಟೇಟ್ ಲೆವೆಲ್ ಅಲ್ಲಿ 2 ಗೋಲ್ಡ್ ಮೆಡಲ್ ಬಂದಿರೋದು ನನ್ಗೆ. ಹಾಗೆ ಒಂದ್ಸತಿ ಸೇರಿದ್ಮೇಲೆ ಅದು ಇಂಟ್ರೆಸ್ಟ್ ಬರುತ್ತೆ ಸರ್ ನಮ್ಗೆ, ಇನ್ನು ಮುಂದೆ ಹೋಗ್ಬೇಕು ಅಂತ ಬರುತ್ತೆ. ಆತರ ನಾನು 2 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವಾಗ.
5: ನೀವು ಆರಂಭದಲ್ಲೇ ಹೇಳಿದ್ರಿ, ಕೊಡಗಿನವರು ಅಂತ ಹೇಳಿದ್ಮೇಲೆ ಕ್ರೀಡೆ ಒಂದಲ್ಲ ಒಂದು ಕ್ರೀಡೆಯಲ್ಲಿ ಇದ್ದೇ ಇರ್ತಾರೆ, ಅಂದ್ರೆ ರಕ್ತಗತವಾಗಿನೂ ಬಂದಿರುತ್ತೆ, ಮತ್ತೆ ಈ ಶೂಟಿಂಗ್ ಅನ್ನುವಂಥದ್ದು ನಮ್ಮ ಸಂಪ್ರದಾಯ ಕೂಡ. ಹೌದು
6: ಹೌದು ಹೌದು.
5: ನೀವು ಚಿಕ್ಕವರಿದ್ದಾಗ ಆಗ ಕ್ರೀಡೆಯಲ್ಲಿ ಇದ್ರ, ಯಾವ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ರಿ?
6: ಹೌದು ಸರ್, ನಾನು ಆಕ್ಚುಲಿ ತುಂಬಾ ದೊಡ್ಡ ಕ್ರೀಡಾಪಟು ನಾನು ಸ್ಕೂಲ್ ಡೇಸ್ ಇಂದಾನೆ. ಸ್ಕೂಲ್ ಅಲ್ಲೆಲ್ಲ ನಾನು ರನ್ನಿಂಗ್, ಹೈ ಜಂಪ್, ಲಾಂಗ್ ಜಂಪ್ ಅಲ್ಲೆಲ್ಲ ಇದೆ. ಅಲ್ಲಿಂದ ಹೈಸ್ಕೂಲ್ ಅಲ್ಲಿ ನಾನು ಸ್ವಲ್ಪ ಇದೆ ಅಥ್ಲೆಟಿಕ್ಸ್ ಅಲ್ಲಿ ಎಲ್ಲಾ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸರ್. ನಾನು 100 meters, 200 meters, 400 ರಿಲೇ, 800 meters, ಆಮೇಲೆ ಹೈ ಜಂಪ್, ಲಾಂಗ್ ಜಂಪ್, ಹಾಕಿ ಎಲ್ಲದ್ರಲ್ಲಿ ಇದ್ದೆ ನಾನು. ಒಂದೊಂದು ಇವೆಂಟ್ ಅಲ್ಲಿ ನನ್ಗೆ 7-8 ಮೆಡಲ್ ಸರ್ಟಿಫಿಕೇಟ್ಸ್ ಬಂದೇ ಬರೋದು ಸರ್ ನನ್ಗೆ. ಯಾವ್ದು ಇಂಡಿವಿಜುವಲ್ ರನ್ನಿಂಗ್ ಅಲ್ಲಿ ಅಲ್ಲ, ಝೋನಲ್ ಲೆವೆಲ್ ಆತರ ಅಲ್ಲ. ಸ್ಕೂಲ್ ಅಲ್ಲಿ ಇರುವಾಗ, ಕಾಲೇಜ್ ಬಂದು ನಾನು ಸ್ವಲ್ಪ ಹಾಕಿ ಕಡೆ ಕಾನ್ಸಂಟ್ರೇಟ್ ಮಾಡಿ ಹಾಕಿ ಆಡ್ತಾ ಇದ್ದೆ ನಾನು. ಹಾಗಾಗಿ ನನ್ಗೆ ಮುಂಚೆಯಿಂದನು ಸ್ವಲ್ಪ ಕ್ರೀಡೆಯಲ್ಲಿ ಆಸಕ್ತಿ ಜಾಸ್ತಿ ಅನ್ನಿಸ್.
5: ನಿಮ್ಮ ತವರೂರು ಮತ್ತೆ ಓದಿದ ಶಾಲೆ ಇಲ್ಲ ಇಲ್ಲಿ?
6: ನಾನು ಅಮ್ಮತ್ತಿಯವಳು ಸರ್, ಆನಂದ್ಪುರ ನಾನು ಹುಟ್ಟಿ ಬೆಳೆದಿರೋ ಊರು ಅಮ್ಮತ್ತಿ ಹತ್ರ. ಆಮೇಲೆ ಹೈಸ್ಕೂಲ್ ಅಲ್ಲ ನಂದು, ಇದು ಅಮ್ಮತ್ತಿ ಹೈಸ್ಕೂಲ್. 2ನೇ ಕ್ಲಾಸ್ ಇಂದ 7ನೇ ಕ್ಲಾಸ್ ವರೆಗೆ ಗುಡ್ ಶೆಪರ್ಡ್ಸ್ ಕಾನ್ವೆಂಟ್ ಅಮ್ಮತ್ತಿಯಲ್ಲಿ ಓದಿರೋದು. ಈ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ.

0: ನಾರ್ತ್ ಇಂಡಿಯಾದಲ್ಲಿ ಬಬಿನಾ ಅಂತ ಒಂದು ಜಾಗ ಇದೆ, ಅಲ್ಲಿ ಓದಿರೋದು ಸರ್ ನಾನು.
1: ಅಂದ್ರೆ ಅಲ್ಲಿಗೆ ಹೋಗ್ಬೇಕೆ ಕಾರಣ?
0: ನಮ್ಮಪ್ಪ ಆರ್ಮಿ ಆಫೀಸರು, ಆರ್ಮಿಯಲ್ಲಿ ಇದ್ರು. ಆವಾಗ ನಮ್ಮ ಇನಿಷಿಯಲ್ ಡೇಸ್ ಎಲ್ಲ ಅಲ್ಲೇ ಕಳೆದಿರೋದು ಸರ್ ನಾವು ನಾರ್ತ್ ಇಂಡಿಯಾದಲ್ಲಿ. ಆಲ್ಮೋಸ್ಟ್ ಬೆಳೆದಿರೋದೆಲ್ಲ ನಾನು ಆಲ್ಮೋಸ್ಟ್ ಅಲ್ಲಿ ನಾರ್ತ್ ಇಂಡಿಯಾದಲ್ಲೇನೆ, ಬಬಿನಾ ಮತ್ತೆ ದೆಹ್ರಾದೂನ್ ಅಲ್ಲಿ. ಕೊಡಗಿಗೆ ಬಂದ್ಮೇಲೆ ಸ್ಕೂಲ್ ಅಲ್ಲಿ ಎಲ್ಲ ನಾನು ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸರ್ ನಾನು.
1: ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಹೈಯೆಸ್ಟ್ ಲೆವೆಲ್ ಎಲ್ಲಿವರೆಗೂ ಹೋಗಿದ್ರಿ?
0: ಜಾಸ್ತಿ ಏನು ಹೋಗಿಲ್ಲ ಸರ್ ನಾನು ಸ್ಕೂಲ್ ಅಲ್ಲಿ, ಬರೀ ಇಷ್ಟೇನೆ ಎಂತದ್ದು ಈ ಝೋನಲ್ ಲೆವೆಲ್ ತಾಲೂಕ್ ಲೆವೆಲ್ ಅಷ್ಟೇನೆ.
1: ಅಂದ್ರೆ ಸರಿಸುಮಾರು ಎಷ್ಟನೇ ಇಸ್ವಿ ಇದ್ದಿರಬಹುದು ಇದೆಲ್ಲ?
0: 1988.
1: 88 ಅಲ್ಲಿ. ಅಂದ್ರೆ ಆಗ ಕೂಡ ಅಷ್ಟೊಂದು ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಕೂಡ.
0: ಹೌದು ಸರ್, ನಾವು ಈಗ ಹಾಕಿ ಆಡ್ಬೇಕಾದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು ಸ್ಕೂಲ್ ಇಂದ ಅಷ್ಟೇನೆ. ಜಾಸ್ತಿ ಏನು ನಾನು ಹೋಗಕ್ ಆಗಿಲ್ಲ ಮುಂದೆ ಸ್ಟೇ. ಇದಕ್ಕೆ ಸ್ಪೋರ್ಟ್ಸ್ ಹಾಸ್ಟೆಲ್ ಗೆ ಸೇರ್ಬೇಕು ಅಂತ ಆಸಕ್ತಿ ಇತ್ತು ಹಾಕಿಯಲ್ಲಿ, ಆದ್ರೆ ನಾನ್ ಹೋಗಿಲ್ಲ. ಯಾಕೆಂತ ಹೇಳಿದ್ರೆ ನನ್ಗೆ ಸ್ವಲ್ಪ ಅಕಾಡೆಮಿಕ್ ಅಲ್ಲಿ ಜಾಸ್ತಿ ಓದ್ಬೇಕು ಅಂತ ಇದ್ ನಾನು, ಅದಕ್ಕೆ ಸ್ಪೋರ್ಟ್ಸ್ ಕಡೆ ನಾನು ಅಷ್ಟೇನು ಗಮನ ವಹಿಸಿಲ್ಲ ಸರ್. ನಾನು ನನ್ಗೆ ತುಂಬಾ ಕ್ವಾಲಿಫಿಕೇಶನ್ ಜಾಸ್ತಿ ಬೇಕು ಅಂತ ಇತ್ತು, ಅದಕ್ಕೆ ನಾನು ಓದೋದ್ರಲ್ಲಿ ಆಸಕ್ತಿ ವಹಿಸಿದೆ ಸರ್. ನಾನು
1: ಆ ಒಂದು ಹಂತಕ್ಕೆ ಸ್ವಲ್ಪ ಒಂದು ಗ್ಯಾಪ್ ಅನ್ನ ತಕೊಂಡ್ರಿ, ಮತ್ತೆ ಯಾವಾಗ ಸ್ಪೋರ್ಟ್ಸ್ ಬಂದ್ರಿ? ಅಂದ್ರೆ ಈಗ ಮೌಂಟೇನಿಯರಿಂಗ್ ಈ ತರದೆಲ್ಲ ಆಸಕ್ತಿ ಹೇಗ್ ಬಂತು? ಎಲ್ಲೆಲ್ಲೆಲ್ಲ ಮೌಂಟೇನಿಂಗ್ ಮಾಡಿದ್ದೀರಿ?
0: ನಾನ್ ಆಕ್ಚುಲಿ ಮದ್ವೆ ಆಗಿ 2 ಮಕ್ಕಳಾದ್ಮೇಲೆ ಅವ್ರ ಬಗ್ಗೆ ಮುತುವರ್ಜಿ ತಗೊಳ್ತಾ ಇದ್ದೆ ಸರ್. ಅವ್ರನ್ನ ನಾನು ಕ್ರಿಕೆಟ್ ಗೆ ಕೋಚಿಂಗ್ ಗೆ ಕಲ್ಸೋದು, ಆಮೇಲೆ ಇದು ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಅವ್ರನ್ನ ಹಾಕಿದೀನಿ. ಬ್ಯಾಸ್ಕೆಟ್ ಬಾಲ್, ನನ್ನ 2 ಮಕ್ಕಳನ್ನು ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಸ್ಟೇಟ್ ಲೆವೆಲ್ ಪ್ಲೇಯರ್ಸ್ ಸ್ಕೂಲ್ ಲೆವೆಲ್ ಅಲ್ಲಿ, ಸ್ಕೂಲ್ ಅಲ್ಲಿನೇ 2 ವರ್ಷ ಅವರು ಬ್ಯಾಸ್ಕೆಟ್ ಬಾಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಸ್ಟೇಟ್ ಲೆವೆಲ್. ಅವ್ರನ್ನ ಟ್ಯೂಷನ್ಗೆ ಬಿಡೋದು, ಕೋಚಿಂಗ್ ಬಿಡೋದು, ಅವ್ರ ಹಿಂದೆ ಇದ್ದೆ ಸರ್ ನಾನು. ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿನೇ ಕಾಲ ಕಳೀತಾ ಇದ್ದೆ. 2017ರಲ್ಲಿ ನನ್ಗೆ ಒಂದು ಅಪರ್ಚುನಿಟಿ ಸಿಕ್ತು ಟ್ರಕ್ಕಿಂಗ್ ಮಾಡೋದು ಅಂತ. ನನ್ನ ಮಗ ಹೋಗಿದ್ದ ಫಸ್ಟ್, ಅವನಿಗೆ ಆ ಕೋಚಿಂಗ್ ಕೊಡೋದ್ರಲ್ಲಿನೇ ನನ್ನನ್ನು ಕರ್ಕೊಂಡ್ರು, ನೀವು ಬನ್ನಿ, ನೀವು ಮಾಡಿ, ನೀವು ಹೋಗಿ ಅಂತ ಕರ್ಕೊಂಡು ಹೋಗ್ತೀವಿ ಅಂತ. ಹಾಗಾಗಿ ಅವನ್ನ ಫಿಟ್ನೆಸ್ ವರ್ಕೌಟ್ ಗೆಲ್ಲ ಬಿಡಕ್ಕೆ ಆಮೇಲೆ ಪಿಕಪ್ ಮಾಡಕ್ಕೆ ಅಂತ ಹೋಗ್ತಾ ಇದ್ನಲ್ಲ, ಅಲ್ಲಿನೇ ನಾನು ಶುರು ಮಾಡಿ ನಮ್ಮ ಇನ್ಸ್ಟ್ರಕ್ಟರ್ ನನ್ನನ್ನು ಒಂದ್ ಜಾಗಕ್ಕೆ ಕರ್ಕೊಂಡು ಹೋದ್ರು ಸರ್. ಅದು ಹೇಗೆ ಅಂತ ಹೇಳಿದ್ರೆ, ಹಿಮಾಲಯಸ್ ಗೆ ಒಂದ್ಸತಿ ಹೋದ್ಮೇಲೆ ಪುನಃ ಪುನಃ ಸೆಳೆತ ಇರುತ್ತೆ ಸರ್, ಬನ್ನಿ ಅಂತ ಕರೆಯುತ್ತೆ, ಮೌಂಟನ್ಸ್ ಕರೆಯುತ್ತೆ. ಆಕ್ಚುಲಿ ಒಂದ್ಸತಿ ಹೋದವರಿಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಏನು ಅಂತ. ಅಷ್ಟು ಇಷ್ಟ ಆಗುತ್ತೆ ಸರ್, ಅಷ್ಟು ಚೆನ್ನಾಗಿದೆ ಜಾಗ, ಅಲ್ಲಿ ಹೋದವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ ಹೇಗೆ ಅಂತ. ಆತರ ನನ್ಗೆ ಇಂಟ್ರೆಸ್ಟ್ ಆಗಿ ವರ್ಷದಲ್ಲಿ ಒಂದ್ಸತಿ ಹಿಮಾಲಯನ್ ಟ್ರಕ್ ಮಾಡ್ತಾ ಇದ್ದೆ ಸರ್ ನಾನು. ತುಂಬಾ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು, ಅದೆಲ್ಲ ನಾನು ಓವರ್ಕಮ್ ಮಾಡಿ ಹಿಮಾಲಯಸ್ ಎಲ್ಲ ಹೋಗಿದ್ದು ಸರ್ ನಾನು. ಅಲ್ಲಿಂದ ಇದು ನೋಡುವ ಅಂತ ಹೇಳಿ, ಟ್ರೈ ಮಾಡುವ ಅಂತ ಹೇಳಿ ನಾನು ಫಸ್ಟ್ ಆಫ್ರಿಕಾದಲ್ಲಿರೋ ಟಾಂಜಾನಿಯಾ ಅಂತ ಒಂದು ಕಂಟ್ರಿಯಲ್ಲಿ ಮೌಂಟ್ ಕಿಲಿಮಂಜಾರೋಗೆ ಮೈಸೂರಿಂದ ನಾನು ಒಬ್ಳೆ ಹೋಗಿ ಒಬ್ಳೆ ಬಂದಿರೋದು ಸರ್, ಸೋಲೋ ಟ್ರಕ್ ಮಾಡಿ ಬಂದಿರೋದು. ಅದು 2023ರಲ್ಲಿ ಮಾಡಿರೋದು. 2024ರಲ್ಲಿ ಯುರೋಪ್ ಅಲ್ಲಿ ರಷ್ಯಾದಲ್ಲಿ ಮೌಂಟ್ ಎಲ್ಬ್ರೂಸ್ ಅಂತ, ಅದು ಟಾಲೆಸ್ಟ್ ಮೌಂಟನ್ ಆಫ್ ಯುರೋಪ್, ಅದಕ್ಕೆ ಹೋಗಿ ಬಂದಿರೋದು. ಈ ಆಫ್ರಿಕಾದೂನು ಮೌಂಟ್ ಕಿಲಿಮಂಜಾರೋ ಟಾಂಜಾನಿಯಲ್ಲಿ ಇರೋದು, ಅದು ಟಾಲೆಸ್ಟ್ ಮೌಂಟನ್ ಇನ್ ಆಫ್ರಿಕಾ ಸರ್. ಹಾಗೆ 7 ಖಂಡದಲ್ಲಿ ಟಾಲೆಸ್ಟ್ ಮೌಂಟನ್ಸ್ ಇದೆ, ಒಂದೊಂದು ಖಂಡದಲ್ಲಿ ಒಂದೊಂದು ಟಾಲೆಸ್ಟ್ ಮೌಂಟನ್ಸ್ ಇದೆ. ಹಾಗೆ ನಂದು 2 ಆಗಿದೆ, ಇನ್ನು 5 ಇದೆ, ಒಂದೊಂದು ವರ್ಷಕ್ಕೆ ಒಂದೊಂದು ಮಾಡಿ ಮುಗಿಸುವ ಅಂತ ಇದ್ದೀನಿ ನಾನು.
1: ಅಂದ್ರೆ ಈಗ ಸದ್ಯಕ್ಕೆ 2 ಮುಗಿಸಿದ್ರಿ, ಮೂರನೇದು ಎಲ್ಲಿಗೆ ಅಂತ ಪ್ಲಾನ್ ಮಾಡ್ತಾ ಇದ್ದೀರಿ?
0: ಮೂರನೇದು ಇವಾಗ ನಾನು ಆಸ್ಟ್ರೇಲಿಯಾದಲ್ಲಿ ಒಂದು ಮೌಂಟನ್ ಇದೆ ಸರ್, ಅದಕ್ಕೆ ಹೋಗುವ 5 ವರ್ಷ ಅಂತ ಆಗಿದೆ, ಆಲ್ಮೋಸ್ಟ್ ಆಗಿದೆ. ನಾನು ಮೋಸ್ಟ್ಲಿ ಆಗಸ್ಟ್ 15ಕ್ಕೆ ನಾನು ಸಬ್ಮಿಟ್ ಮಾಡ್ತೀನಿ, ಇಲ್ಲದ್ರೆ ಸೆಪ್ಟೆಂಬರ್ ಅಲ್ಲಿ ಹೋಗ್ತಾ ಇದ್ದೀನಿ. ಮೌಂಟ್ ಕುಜಸ್ಕೋ ಅಂತ, ಅಲ್ಲಿದು ಟಾಲೆಸ್ಟ್ ಮೌಂಟನ್. ಅದು ಈ 7 ಟಾಲೆಸ್ಟ್ ಮೌಂಟನ್ ಗೆ ಕಂಪೇರ್ ಮಾಡಿದ್ರೆ ದಟ್ ಈಸ್ ಸ್ವಲ್ಪ ಚಿಕ್ಕದೇ, ಆಲ್ಟಿಟ್ಯೂಡ್ ಚಿಕ್ಕದಿದೆ, ಬಟ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಅದು ಸ್ಮಾಲೆಸ್ಟ್ ಮೌಂಟನ್ನೇ, ಬಟ್ ಆಸ್ಟ್ರೇಲಿಯಾಗೆ ದೊಡ್ಡ ಮೌಂಟನ್ ಸರ್ ಅದು.
1: ಅಂದ್ರೆ ಈ ತರದ ಈಗ ಪರ್ವತಾರೋಹ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ಇಲ್ಲೇ ಭಾರತದಲ್ಲಿ ಇರುವಂತದ್ದು, ಸುತ್ತುವಂತದ್ದು, ಬೆಟ್ಟ ಹತ್ತುವಂತದ್ದು ಮಾಡ್ತಾ ಇರ್ತೀವಿ. ಆದ್ರೆ ಈ ತರದ ಒಂದು ಕಾನ್ಸೆಪ್ಟ್ ನಿಮಗೆ ಹೇಗ್ ಬಂತು? ಅಂದ್ರೆ 7 ಖಂಡದ 7 ಬೆಟ್ಟಗಳನ್ನ ಹತ್ತಬೇಕು ಅನ್ನುವಂಥದ್ದು.
0: ಸ್ವಲ್ಪ ಏನು ಮಾಡಿ ಒಂದ್ ಸ್ವಲ್ಪ ಸಾಧನೆ ಮಾಡುವ ಅಂತ ಸರ್, ಎಲ್ಲರೂ ಮಾಡದಿರೋದನ್ನ ನಾನು ಮಾಡುವ ಅಂತ, ಆತರ ಪ್ಯಾಷನ್ ನಂದು. ಯಾಕೆಂತಲೇ ಒಂದ್ ಸ್ವಲ್ಪ ಒಂದು 5-6 ಹಿಮಾಲಯನ್ ಬೆಟ್ಟಗಳು ಹತ್ತಿದೀನಿ ಕರ್ನಾಟಕದಲ್ಲಿ, ಆಲ್ಮೋಸ್ಟ್ ಸುಮಾರು ಆಗಿದೆ. ಕೊಡಗಲ್ಲಿ ಅಂತೂ ಎಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗ್ಬಿಟ್ಟಿದೆ, ಎಲ್ಲ ಮೌಂಟನ್ ಹತ್ತಿದೀನಿ ನಾನು, ಎಲ್ಲ ಬೆಟ್ಟಗಳು ಹತ್ತಿದೀನಿ. ಹಾಗಾಗಿ ಈ ರೆಕಾರ್ಡ್ ಮಾಡೋ

0: ದೇಶದಲ್ಲಿ ಅದು ಆ ಕಾನ್ಸೆಪ್ಟ್ಸ್ ಏನಾದ್ರು ಮಾಡುವ ಅಂತ,
1: ಹೌದು.
0: ಯಾರು ಮಾಡದಿರೋದನ್ನ ಮಾಡುವ ಅಂತ ಅಷ್ಟೇನೆ.
1: ಅಂದ್ರೆ ಇದುವರೆಗೂ ಯಾರು ಈ ತರದ 7 ಖಂಡಗಳ 7 ಎತ್ತರದ ಬೆಟ್ಟಗಳನ್ನ ಹತ್ತಿಲ್ಲ.
0: ಇಲ್ಲ ಇಲ್ಲ, ಮಾಡಿದ್ದಾರೆ, ತುಂಬಾ ಜನ ಮಾಡಿದ್ದಾರೆ, ಬೇರೆಯವ್ರು ಮಾಡಿದ್ದಾರೆ, ಆದ್ರೆ ನಮ್ಮ ಕೊಡಗಿನವರು ಯಾರು ಮಾಡಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಹಾಗಾಗಿ ಒಂದೊಂದೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ನಾನು.
1: ಈಗ ಒಂದು ನಮ್ಮ ಊರಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಂತ ಆದ್ರೆ ನಿಮಗೆ ಸುಲಭ, ಇಲ್ಲಿಂದ ಹೋಗ್ಬಹುದು, ಒಂದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಅಥವಾ ಭಾಷೆ, ಈ ತರದೆಲ್ಲದಕ್ಕೂ ಸುಲಭ ಆಗುತ್ತೆ. ಈಗ ಬೇರೆ ಒಂದು ಖಂಡ, ಬೇರೆ ಒಂದು ಕಡೆ ನಾವು ಹೋದಾಗ ಅಲ್ಲಿ ಒಂದು ತಯಾರಿಗಳು ಹೇಗಿರುತ್ತೆ, ಮತ್ತೆ ಆ ಒಂದು ಸಂದರ್ಭ ಹೇಗಿರುತ್ತೆ ಅದನ್ನ ಮ್ಯಾನೇಜ್ ಮಾಡುವಂತದ್ದು?
0: ಆಕ್ಚುಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಬೇರೆ ದೇಶನೇ ಸೇಫ್ ಅನ್ಸುತ್ತೆ ಸರ್. ಯಾಕೆಂತ ಹೇಳಿದ್ರೆ ಅಲ್ಲಿ ಸೇಫ್ ಆಗಿರ್ತೀವಿ ನಾವು, ಸೇಫ್ ಆಗಿ ನೋಡ್ಕೊಳ್ತಾರೆ. ನಮ್ಮ ಭಾರತ ದೇಶದಲ್ಲಿ ಸೇಫ್ ಇಲ್ಲ ಅಂತ ಹೇಳಲ್ಲ ನಾನು ಈ ಟ್ರಕ್ಕಿಂಗ್ಗೆ, ಆದ್ರೆ ಈ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಸೋಲೋ ಹೋಗಿ ಮಾಡ್ಕೊಂಡು ಬರೋಂಗೆ ನನ್ಗೇನೋ ಅನಿಸ್ತಾ ಇಲ್ಲ. ಯಾಕೆಂದ್ರೆ ಅಷ್ಟು ಸೇಫ್ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಒಂದ್ ಎರಡ್ ಮೂರು ಕಡೆ ಟ್ರಕ್ಕಿಂಗ್ ಹೋಗಿ ಗ್ರೂಪ್ ಅಲ್ಲಿ ಹೋದಾಗೇನೆ ನಮ್ಗೆ ಅಂತ ಸೇಫ್ ಅಂತ ಅನ್ಸಿಲ್ಲ ಸರ್.
1: ನೀವು ಒಂದು ದೇಶಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಅಲ್ಲಿಂದ ಯಾರು ಗೈಡ್ ನ ನೀವು ಮೊದ್ಲೇ ಬುಕ್ ಮಾಡ್ಕೊಂಡಿರ್ತೀರ ಅಥವಾ ನೀವೇ ಎಲ್ಲಾನ ಮೊದ್ಲೇ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಕೂಡ ಸೋಲೋ ಆಗಿ ಹೋಗ್ತಾರೆ ಹೇಗೆ?
0: ಇಲ್ಲ ಇಲ್ಲ, ಬೇರೆ ದೇಶದಲ್ಲಿ ಆರ್ಗನೈಸರ್ಸ್ ಇರ್ತಾರೆ ನಮ್ ಜೊತೆ. ಇವರು ಪೋರ್ಟರ್ ಬ್ಯಾಗಲ್ಲಿ ಎತ್ಕೊಳಕ್ಕೆ, ನಮ್ ಜೊತೆ ಗೈಡ್, ಪೋರ್ಟರು, ಅಡಿಗೆಯವರು, ಆಮೇಲೆ ಎಲ್ಲ ಎಲ್ಲಾನು ಆರ್ಗನೈಸ್ ಆಗಿರುತ್ತೆ ಸರ್. ಇಲ್ಲಿಂದಾನೇ ನಾವು ಅರೇಂಜ್ ಮಾಡ್ಕೊಂಡು ಅಲ್ಲಿ ಹೋಗಿರ್ತೀವಿ. ಸಡನ್ ಆಗಿ ಅಲ್ಲಿ ಹೋಗಿ ಏನು ಅರೇಂಜ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಇಲ್ಲಿಂದಾನೇ ನಾವು ಮಾತಾಡಿ ಎಲ್ಲ ಇಲ್ಲಿಂದಾನೇ ಡೀಲ್ ಮಾಡ್ಕೊಂಡು ಅಲ್ಲಿಗೆ ಹೋಗಿರ್ತೀವಿ ಸರ್. ಇಲ್ಲಿ ಇಲ್ಲಿ ಭಾರತ ದೇಶದಲ್ಲಿ ಚೆನ್ನಾಗೇ ನೋಡ್ಕೊಳ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಇಲ್ಲ, ಆದ್ರೆ ಸ್ವಲ್ಪ ಸೇಫ್ ಅನ್ಸಲ್ಲ. ಈಗ ನಾನು ಒಂದ್ ಸ್ವಲ್ಪ ಹಿಮಾಲಯನ್ ಟ್ರಕ್, ಗ್ರೇಟ್ ಲೇಕ್ಸ್ ಆಫ್ ಕಾಶ್ಮೀರ್, ಅದು ಕಾಶ್ಮೀರ್ ಗ್ರೇಟ್ ಲೇಕ್ಸ್ ಆಫ್ ಕಾಶ್ಮೀರ್ ಗ್ರೇಟ್ ಲೇಕ್ಸ್ ಅಂತ ಹೇಳ್ತಾರೆ, ಅಲ್ಲೆಲ್ಲ ತುಂಬಾ ಇಂಟೀರಿಯರ್ ಹೋಗ್ಬೇಕಾಗುತ್ತೆ. ಗೈಡ್ಸ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಹೇಗೆ ಅಂತ. ಬಟ್ ಕಾಶ್ಮೀರ್ ಸೈಡ್ ಹೋದಾಗ ಸ್ವಲ್ಪ ಸೇಫ್ ಇಲ್ಲ ಅಂತ ಅನ್ಸ್ತು, ಬಂದವರು ಸೇಫ್ ಇಲ್ಲ ಅಂತ ಅನ್ಸ್ತು ನಮ್ಗೆ. ಅದಕ್ಕೆ ನಾವು ಇಂಡಿಯಾದಲ್ಲಿ ಅಷ್ಟು ಸೋಲೋ ಹೋಗಕ್ಕೆ ಪ್ರಿಫರ್ ಮಾಡಲ್ಲ.
1: ಈಗ ಎರಡು ದೇಶವನ್ನ ಈಗ ಈ ತರ ಸುತ್ತಿ ಬಂದ್ಮೇಲೆ ಅಂದ್ರೆ ನಿಮ್ಮ ಮನೆಯವರ ಒಂದು ಸಪೋರ್ಟ್ ಎಲ್ಲ ಹೇಗಿದೆ, ಅಂದ್ರೆ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಅಥವಾ ಯಾಕೆ ಬೇಕು ಅಂತ ಹೇಳ್ತಾರೆ ಹೇಗೆ?
0: ಇಲ್ಲ ಸರ್, ನಮ್ ಮನೇಲಿ ಆ ತರ ಏನು ತೊಂದ್ರೆನೇ ಇಲ್ಲ. ಅವರೇ ನನ್ನ ಕಲ್ಸಿರೋದು, ಆಕ್ಚುಲಿ ನನ್ನ ಮಕ್ಕಳೇ ಕಲ್ಸಿರೋದು. ಆಕ್ಚುಲಿ ನನ್ನ ಮಕ್ಕಳೇನೆ ಅವರೇ ಫಸ್ಟ್ ಹೇಳಿರೋದು ಈ ತರ ಇದೆ, ಭಾರತ ದೇಶದಲ್ಲಿ ಮಾಡಿರೋದು ಜಾಸ್ತಿ ಮಾಡಿದ್ಯಾ, ಸ್ವಲ್ಪ ಇಂಟರ್ನ್ಯಾಷನಲ್ ಮೌಂಟನೇರಿಂಗ್ ಮಾಡು ನೀನು, ಮೌಂಟನ್ಸ್ ಎಲ್ಲ ಟ್ರಕ್ ಮಾಡಿ ಬಾ ಅಂತ ಅವರೇ ನನ್ಗೆ ಸಜೆಸ್ಟ್ ಮಾಡಿ ಮೌಂಟ್ ಕಿಲಿಮಂಜಾರೋಗೆ ಅವರೇ ಕಲ್ಸಿರೋದು. ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಇದೆ ಸರ್, ಒಂಥರ ಬ್ಯಾಕ್ ಬೋನ್ ತರ ಇದಾರೆ. ಆಮೇಲೆ ನನ್ನ ತಮ್ಮ, ಅವನು ಮಹೇಶ್ ಮಾಚಯ್ಯ ಅಂತ ಫೋಟೋಗ್ರಾಫರ್, ಅವನು ವೈಲ್ಡ್ ಲೈಫ್ ಫೋಟೋಗ್ರಾಫರು, ಅವನಿಂದಾನೇ ನಾನು ಈ ಟ್ರಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿರೋದು. ಊರಿಗೆ ಬಂದ್ರೆ ಸುಮ್ಮನೆ ಇರಕ್ ಬಿಡಲ್ಲ ನಮ್ಮನ್ನ, ಎಲ್ಲ ಹೊರಡಿ ಅಂತ ತಿಳ್ಕೊಂಡು ಬೆಳಿಗ್ಗೆನೆ ಹೊರಡ್ಸ್ಕೊಂಡು ಒಂದಲ್ಲ ಒಂದ್ ಬೆಟ್ಟ ಕರ್ಕೊಂಡೋಗಿ ಹತ್ಸಿ ಕರ್ಕೊಂಡು ಬರ್ತಾನೆ. ಮೌಂಟ್ ಕಿಲಿಮಂಜಾರೋ ಹೋಗೋಗಿಂತ ಮುಂಚೆ ನಮ್ಮ ಚೆಲುವಾರ ಫಾಲ್ಸ್ ಹತ್ರ ಕಬ್ಬೆ ಬೆಟ್ಟ ಅಂತ ಇದೆ, ಗೊತ್ತಿರ್ಬೋದು ನಿಮ್ಗೆ, ಸೋಮಾಪುರದು ಕಬ್ಬೆ ಬೆಟ್ಟ ಅಂತ. ಅದು ಕಬ್ಬೆ ಬೆಟ್ಟ ಹತ್ತಿ ಇಳ್ದಿರೋದು ಸರ್. ಆ ಕಬ್ಬೆ ಬೆಟ್ಟ ಹತ್ತಿ ಇಳಿದ್ರೆ ಯಾವ ಹಿಮಾಲಯ ಮೌಂಟನ್ ಎಲ್ಲ ಇನ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್. ಯಾಕಂದ್ರೆ ತುಂಬಾನೇ ಟಫ್ ಇದೆ ಅದು, ತುಂಬಾನೇ ಟಫ್ ಇದೆ ಅದು. ಆತರ ಒಂದೊಂದು ಊರಲ್ಲಿ ಒಂದೊಂದು ಬೆಟ್ಟ, ಆತರ ನನ್ನನ್ನ ಕರ್ಕೊಂಡು ಹೋಗಿ ಅವನು ಎಲ್ಲ ಈ ತರ ಟ್ರೈನಿಂಗ್ ಎಲ್ಲ ಕೊಟ್ಟಿರೋದು ನನ್ನ ತಮ್ಮನೇ ಸರ್. ಹಾಗಾಗಿ ಅಮ್ಮ, ನನ್ನ ತಮ್ಮ ಅವ್ರದೆಲ್ಲ ತುಂಬಾನೇ ಸಪೋರ್ಟ್ ಇದೆ. ಅಮ್ಮ ನಾನು ಟ್ರಕ್ಕಿಂಗ್ ಹೋಗ್ತೀನಿ ಅಂತ ಹೇಳಿದ್ರೇನೆ ಅವ್ರು ಬಂದು ಇಲ್ಲಿ ಮಕ್ಳ ಜೊತೆ ಅವ್ರು ಇರ್ತಾರೆ. ಆಮೇಲೆ ಅವ್ರದ್ದು ತುಂಬಾನೇ ಸಪೋರ್ಟ್ ಇದೆ ನನ್ಗೆ ಅಮ್ಮಂದು.
1: ಅಂದ್ರೆ ನಾವು ಒಂದು ಈ ತರದ ಹೊರಟಾಗ ಎಲ್ಲರ ಮನಸ್ಥಿತಿ ನಮ್ಮ ಮೇಲೆ ಒಂದು ಒಳ್ಳೆ ರೀತಿ ಇದ್ದಾಗ ನಮ್ಗೆ ಹೋಗ್ಲಿಕ್ಕೆ ಮನಸ್ಸಾಗುತ್ತೆ, ಅಂದ್ರೆ ಒಳ್ಳೆ
0: ಹೌದು
1: ರೀತಿಲಿ
0: ಹೌದು
1: ಹೋಗಿ ಬರಬಹುದು.
0: ಹೌದು ಸರ್, ಸ್ವಲ್ಪ ಫ್ರೀ ಆಗಿ ಹೋಗಿ ಬರ್ಬೋದು. ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಅದೇ ತಲೆಯಲ್ಲಿ ಕೊರಿತಾ ಇರುತ್ತೆ, ಅಯ್ಯೋ ಅವ್ರಿಗೆ ಇಷ್ಟ ಇಲ್ಲ, ನಾನು ಅವ್ರನ್ನ ಅಪೋಸ್ ಮಾಡಿ ಬಂದೆ ಅಂತ. ನನ್ನ ಮನೆಯಲ್ಲಿ ಅಂತೂ ತುಂಬಾನೇ ತುಂಬಾನೇ ಸಪೋರ್ಟ್ ಇದೆ ಸರ್, ತುಂಬಾ ಖುಷಿ ಆಗುತ್ತೆ. ಅವರೇ ಸಪೋರ್ಟ್ ಮಾಡ್ತಾರೆ, ನೆಕ್ಸ್ಟ್ ಏನು ಅಂತ ಕೇಳ್ತಾರೆ ಅವರು. ಹಾಗಾಗಿ ಕಳೆದ ವರ್ಷ ಏನೋ ಮಾಡಕ್ ಆಗಿಲ್ಲ, 2025ರಲ್ಲಿ ಏನು ಮಾಡಕ್ ಆಗಿಲ್ಲ. ಸೌತ್ ಅಮೆರಿಕಾದಲ್ಲಿ ಒಂದು ಮೌಂಟನ್ ಇದೆ, ಅಕನ್ಕೋ ಗೋವಾ ಅಂತ ಒಂದಿದೆ, ಅಲ್ಲಿಗೆ ಹೋಗ್ಬೇಕಾಗಿತ್ತು. ನಾನು ಈ ವಾರ್ ಎಲ್ಲ ಆಯ್ತಲ್ಲ ಅದಕ್ಕೆ ನನ್ಗೆ ಅಲ್ಲಿಗೆ ಪರ್ಮಿಷನ್ ಇಲ್ಲ ಇವಾಗ. ಮೋಸ್ಟ್ಲಿ ನಾನು ಈ ಡಿಸೆಂಬರ್ ಇಲ್ಲದ್ರೆ ಜಾನ್ವರಿಲಿ ಅದನ್ನ ಫಿನಿಶ್ ಮಾಡುವ ಅಂತ ಇದ್ದೀನಿ ಸರ್ ನಾನು. ಯಾಕಂದ್ರೆ 25ರಲ್ಲಿ ಏನು ಮಾಡಿಲ್ವಲ್ಲ, ಅದಕ್ಕೆ ಎರಡು ಟ್ರಕ್ ಒಂದೇ ಸತಿ ಮಾಡುವ, ಈ ವರ್ಷದಲ್ಲಿ ಮಾಡಿ ಮುಗಿಸುವ ಅಂತ ಇದ್ದೀನಿ ಸರ್ ನಾನು.
1: ಅಂದ್ರೆ ಈಗ ನಾವು ಒಂದು ಊರಿಂದ ಊರಿಗೆ ಹೋದಾಗ್ಲೇನೆ ನಮಗೆ ಹವಾಮಾನ ಇರ್ಬೋದು ಅಥವಾ ಭೌಗೋಳಿಕ ಈ ತರದಲ್ಲಿ ಚೇಂಜಸ್ ನ ಕಾಣ್ತಾ ಇರ್ತೀವಿ. ನೀವು ಒಂದು ಖಂಡದಿಂದ ಖಂಡಕ್ಕೆ ಹೋದಾಗ ಅಲ್ಲಿನ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ಅದಕ್ಕೆ ಹೊಂದಿಕೊಂಡು ಟ್ರೆಕ್ ಮಾಡೋ ಕಷ್ಟ ಆಗುತ್ತಾ ಅಥವಾ ನೀವು ಹೇಳಿದಾಗ ಈ ತರ ಪ್ರಾಕ್ಟೀಸ್ ಇರೋದ್ರಿಂದ ಸುಲಭ ಆಗುತ್ತಾ?
0: ಇಲ್ಲ, ತುಂಬಾನೇ ಕಷ್ಟ ಇದೆ ಸರ್. ನಾನು ಆಫ್ರಿಕಾಗೆ ಹೋಗಿ ನಾನು ಮೌಂಟ್ ಕಿಲಿಮಂಜಾರೋ

ಏರ್ಪೋರ್ಟ್ ಅಂತಾನೆ ಇದೆ. ಅಲ್ಲಿ ಇಳಿದು ನಾನು ಈಚೆ ಬರುವಾಗನೆ ನನ್ಗೆ ನಾನು ಎಲ್ಲಿ ಬಂದ್ಬಿಟ್ಟಿದೀನಿ, ಯಾವ ಲೋಕಕ್ಕೆ ಬಂದ್ಬಿಟ್ಟಿದೀನಿ ಅಂತ ಆಗ್ಬಿಟ್ಟಿತ್ತು ನನ್ಗೆ. ನಾನ್ ಎಲ್ಲಿದ್ದೀನಿ, ನಮ್ಮ ಮನೆಯವ್ರು ಎಲ್ಲಿದ್ದಾರೆ, ನಮ್ಮ ಭಾರತ ದೇಶ ಎಲ್ಲಿದೆ, ನಾನ್ ಎಲ್ಲಿ ಬಂದಿದ್ದೀನಿ ಅಂತ. ಯಾಕೆಂತಲ್ಲದೆ ಅಷ್ಟು ಒಂಥರ ಇದೆ ಸರ್ ಅಲ್ಲಿ. ಯಾಕೆಂತ ಅಲ್ಲಿ ಅವನ ಜನದು ವೇಷಭೂಷಣ, ಜನರು, ನಾನು ಏನಕ್ಕೋಸ್ಕರ ಬಂದ್ಬಿಟ್ಟೆಪ್ಪ ಇಲ್ಲಿ, ಯಾವ ದೇಶಕ್ಕೆ ಬಂದ್ಬಿಟ್ಟಿದೆ, ಯಾವ ಲೋಕಕ್ಕೆ ಬಂದ್ಬಿಟ್ಟಿದೆ ಅಂತ ಆಗೋಯ್ತು ನನ್ಗೆ. ಅಲ್ಲಿ ಹೋಟೆಲ್ಗೆ ಹೋಗಿ ಸತಿ ತಲ್ಪಿದ ಮೇಲೆ ಗೊತ್ತಾಯ್ತು ಅವ್ರು ಎಷ್ಟು ಒಳ್ಳೆ ಜನರು, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅವ್ರು ನನ್ನ. ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ಕರ್ಕೊಂಡ್ ಬಂದ್ರು ಸರ್ ಅವ್ರು ನನ್ನ. ಎಲ್ಲಾರು ಜೊತೆಯಲ್ಲೇ ಇದ್ರು ನನ್ನ, ನನ್ ಜೊತೆ ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರು ನನ್ನ. ಆಮೇಲೆ ಫುಡ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಅಡ್ಜಸ್ಟ್ ಆಗಲ್ಲ ಫುಡ್ ಎಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ನಾನ್ ಹೋಗಿರೋ ಜಾಗ ಕೊಡಗು ತರನೇ ಇದೆ. ಅದು ಎಲ್ಲ ನಾವೇನ್ ಬೆಳೆಸ್ತೀವಿ ಹೇಗೆ, ಜನರು ಮಾತ್ರ ಬೇರೆ ತರ ಇರ್ಬೋದು, ಬಟ್ ಏನೇನು ಕೊಡಗಲ್ಲಿದೆ ಎಲ್ಲಾನು ಹಾಗೇನೆ ಇದೆ. ಅಂದ್ರೆ ತುಂಬಾನೇ ಕಷ್ಟ ಇದೆ, ಕಿಲಿಮಂಜಾರೋ ಅಂತೂ ತುಂಬಾನೇ ಕಷ್ಟ ಇದೆ. ಅದಕ್ಕೆ ಇರೋ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಸರ್ ಅವರು. ಫಸ್ಟ್ ಡೇ

0: ಹೋಗಿರೋ ಜಾಗ ಕೊಡಗು ತರನೇ ಇದೆ. ಅದು ಎಲ್ಲ ನಾವೇನ್ ಬೆಳೆಸ್ತೀವಿ ಹೇಗೆ, ಜನರು ಮಾತ್ರ ಬೇರೆ ತರ ಇರ್ಬೋದು, ಬಟ್ ಏನೇನು ಕೊಡಗಲ್ಲಿದೆ ಎಲ್ಲವೂ ಹಾಗೇನೆ ಇದೆ. ಅಂದ್ರೆ ತುಂಬಾನೇ ಕಷ್ಟ ಇದೆ, ಕಿಲಿಮಂಜಾರೋ ಅಂತೂ ತುಂಬಾನೇ ಕಷ್ಟ ಇದೆ. ಅದಕ್ಕೆ ಇರೋ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಸರ್ ಅವರು. ಫಸ್ಟ್ ಡೇ ಇಂದನೇ ನಾವು ಅಕ್ಲಿಮಟೈಸ್ ಆಗ್ತೀವಿ, ಆ ವೆದರಿಗೆ ಸೂಟ್ ಆಗೋಂಗೆ ನಮ್ಮನ್ನ ಅಲ್ಲಿ ಟ್ರೈನ್ ಮಾಡ್ತಾರೆ ಅವ್ರು. ಅದಕ್ಕೆ ಹೊಂದ್ಕೊಳ್ಳೋಂಗೆ ಅಲ್ಲಿ ಆಗುತ್ತೆ ಸರ್, ಫಸ್ಟ್ ಡೇ ಇಂದ ಎಂಡ್ ವರೆಗೆ ಆಗುತ್ತೆ. ನಾವು ಹೇಗೆ ಹೇಗೆ ಇರ್ಬೇಕು ಅದೆಲ್ಲ ಹೇಳ್ಕೊಡ್ತಾರೆ ಅಲ್ಲಿ. ಏನ್ ಹಾಕೊಳ್ಬೇಕು, ಯಾವ ಬಟ್ಟೆ ಹಾಕೊಳ್ಬೇಕು, ಹೇಗಿರ್ಬೇಕು, ಏನ್ ತಿನ್ಬೇಕು, ಎಲ್ಲಾನು ಟ್ರೈನ್ ಮಾಡಿರ್ತಾರೆ ನಮ್ಮನಲ್ಲಿ.
1: ಈಗ ಒಂದು ಟ್ರೆಕ್ಕಿಂಗ್ ನೀವು ಪ್ಲಾನ್ ಮಾಡಿದ್ರೆ ಅದು ಎಷ್ಟು ದಿನ ಇರುತ್ತೆ? ಅಂದ್ರೆ ಅದು ಬೇಸ್ ಕ್ಯಾಂಪ್ ಅಂತ ಹಿಡಿದು ನೀವು ಹೋಗಿ ಬಂದಾಗ ಹೊತ್ತಿಗೆ ಅಪ್ರಾಕ್ಸಿಮೇಟ್ ಎಷ್ಟು ದಿನ ಬೇಕಾಗ್ಬಹುದು?
0: ಎಲ್ಲ ಒಂದೊಂದು ಟ್ರಕ್ ಒಂದೊಂದು ತರ ಇರುತ್ತೆ ಸರ್. ಭಾರತ ದೇಶದಲ್ಲಿ ನಾವು ಹಿಮಾಲಯಸ್ ಹೋದ್ರೆ ಒಂದೊಂದು ಟ್ರಕ್ 5 ದಿನ ಇರುತ್ತೆ, ಒಂದೊಂದು ಟ್ರಕ್ 7 ದಿನ ಇರುತ್ತೆ, ಒಂದೊಂದು ಟ್ರಕ್ 15 ದಿನ 18 ದಿನ. ಹೋಗಕ್ಕೆ 2 ದಿನ ಬೇಕು, ಬರಕ್ಕೆ 2 ದಿನ, ಎಕ್ಲಿಮೆಟೈಸ್ ಆಗಕ್ಕೆ 1 ದಿನ. 5 ದಿನದ ಟ್ರಕ್ ಆದ್ರೆ ನಮ್ಗೆ ಒಂದು 10 ದಿನ ಬೇಕೇ ಬೇಕು ಸರ್. ಈಗ ನಾನು ಕಿಲಿಮಂಜಾರ ಹೋಗಿರೋದು ನಡೆದಿರೋದು 6 ದಿನ, ಅದ್ರ ಹೋಗಕ್ಕೆ 1 ದಿನ, ಬರಕ್ಕೊಂದಿನ, ಅಲ್ಲಿ ಅಕ್ಲಿಮೆಟೈಸ್ ಆಗಕ್ಕೆ 1 ದಿನ ಸರ್. ಒಂದ್ ಎಕ್ಸ್ಟ್ರಾ ದಿನ ಇಟ್ಕೊಳ್ಬೇಕು ನಾನು. ಒಂದ್ 10 ದಿನ ಬೇಕೇ ಬೇಕು. ಒಂದೊಂದ್ ಟ್ರಕ್ ಒಂದೊಂದ್ ತರ ಇರುತ್ತೆ ನಡೆಯೋದ್ರಲ್ಲಿ, ನಾವು ಸಬ್ಮಿಟ್ ಮಾಡೋದ್ರಲ್ಲಿ ಡಿಪೆಂಡ್ಸ್. ಇವಾಗ ರಷ್ಯಾದಲ್ಲಿ ಹೋಗಿದ್ದೆ ನಾನು, ಅದು ತಲುಪ 1-2 ದಿನ ಹೋಗಕ್ಕೆ ಬೇಕು, ಬರಕ್ಕೆ 2 ದಿನ. ಅಲ್ಲಿ 1 ದಿನ ಅಕ್ಲಿಮೆಟೈಸೇಷನ್ ವಾಕ್ ಅಂತ ಮಾಡ್ತಾರೆ, ಒಂದು ಚಿಕ್ಕ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. 16,000 17,000 ಅಂತ ಒಂದು ಬೆಟ್ಟ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋದು, ನಡ್ಸೋದು, ಕರ್ಕೊಂಡ್ ಬರೋದು ವಾಪಸ್ಸು. ಅದು ಯುರೋಪ್ದು ಟ್ರಕ್ ಒಂದೇ ದಿನದಲ್ಲಿ ಆಗೋದು. ಅದು ಅಲ್ಲಿ ಹೋಗಿ ಇರ್ಬೇಕು ನಾವು ಐಸ್ ಅಲ್ಲಿ 1 ದಿನ ಅಲ್ಲೇ ಉಳ್ಕೊಳ್ತೀವಿ. 1/2 ದಿನ ನಮ್ಮನ್ನ ಒಂದು ಐಸ್ ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ನಮ್ಮನ್ನ ವಾಕ್ ಮಾಡ್ಸ್ಕೊಂಡು ಕರ್ಕೊಂಡು ಹೋಗಿ ಸಬ್ಮಿಟ್ ಮಾಡಿಸಿ ಕರ್ಕೊಂಡ್ ಬರ್ತಾರೆ. ಪುನಃ ವಾಪಸ್ ನಾವು ಅದೇ ಇದ್ರಲ್ಲಿ ಬರ್ತೀವಿ ನಾವು. ಎಲ್ಲ ಒಂದೊಂದ್ ಟ್ರಕ್ ಒಂದೊಂದ್ ತರ ಇರುತ್ತೆ ಸರ್.
1: ಈಗ ಅದೇ ಟ್ರೆಕ್ಕಿಂಗ್ ಜೊತೆಗೆ ನೀವು ಶೂಟಿಂಗ್ ಕೂಡ ಬಂದ್ರಿ, ಈಗ 2 ವರ್ಷದಿಂದ ಈಚೆಗೆ ಶೂಟಿಂಗ್ ಬಗ್ಗೆ ಕೂಡ ಆಸಕ್ತಿನ ತೋರಿಸಿದ್ರಿ, ಅದರಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀರಿ. ಅದರ
0: ಹೌದು,
1: ಒಂದು ಟ್ರಯಲ್ಸ್ ಹೇಗಿರುತ್ತೆ, ಅದಕ್ಕೆ ಹೇಗೆ ತಯಾರಿ ಮಾಡ್ತಿರ್ತೀರಿ?
0: ನಮ್ಮ ಇಲ್ಲಿ ಮೈಸೂರಲ್ಲಿ ಒಂದು ರೇಂಜ್ ಇದೆ, MSSA ಅಂತ, ಮೈಸೂರ್ ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿ ಅಂತ ಒಂದು ರೇಂಜ್ ಇದೆ. ಅಲ್ಲಿ ನಮ್ಗೆ ಟ್ರೈನಿಂಗ್ ಕೊಡ್ತಾರೆ, ಯಾವಾಗ್ಲೂ ಇರುತ್ತೆ ಟ್ರೈನಿಂಗ್. ನಾವು ಬೇಕಾದ್ರೆ 1 ಗಂಟೆ ಟೈಮ್ ಪ್ರಾಕ್ಟೀಸ್ ಮಾಡ್ಬೋದು, 1/2 ಗಂಟೆನು ಮಾಡ್ಬೋದು, 2 ಗಂಟೆನು ಮಾಡ್ಬೋದು, ಈ ತರ ಅಂತ ನಮ್ಗೆ ಫಸ್ಟ್ ಟ್ರೈನ್ ಮಾಡಿರ್ತಾರೆ. ಅಲ್ಲಿಂದ ನಮ್ಗೆ ಗೊತ್ತಾಗಿರುತ್ತೆ, ಏನಾದ್ರೂ ಕರೆಕ್ಷನ್ಸ್ ಇದ್ರೆ ನಮ್ಗೆ ಮಾಡ್ಕೊಡ್ತಾರೆ ಸರ್, ನಮ್ಮ ಕೋಚ್. ಅಲ್ಲಿಂದ ವರ್ಷದಲ್ಲಿ ನಾನು ಹೇಳಿದ್ನಲ್ಲ, 2 ಟೂರ್ನಮೆಂಟ್ ಗ್ಯಾರಂಟಿ ಇರುತ್ತೆ, 2 ಮ್ಯಾಚ್ ಕಂಪಲ್ಸರಿ ಇರುತ್ತೆ. ಒಂದು ಜಾನ್ವರಿಲಿ ಇರುತ್ತೆ, ಇನ್ನೊಂದು ಜೂನ್ ಜುಲೈ ಅಲ್ಲಿ ಇರುತ್ತೆ. ಇನ್ನು ಕ್ಲಬ್ ಮ್ಯಾಚಸ್ ಇರುತ್ತೆ, ಬೇರೆ ಬೇರೆ ಕ್ಲಬ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ ಶೂಟಿಂಗ್ ಕಾಂಪಿಟೇಷನ್ ನ. ಅದ್ರಲ್ಲಿ ನಮ್ಗೆ ರೈಫಲ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ರೈಫಲ್ ಅಲ್ಲಿ ಮಾಡ್ತೀವಿ ನಾವು. ರೈಫಲ್ ಅಲ್ಲಿ ಏನು ಅಂತ ಹೇಳಿದ್ರೆ ಸರ್, ಇದು ಮಾತ್ರ ಲಿಮಿಟೆಡ್, ಯಾವ್ದು ಬ್ರಾನ್ಸ್, ಸಿಲ್ವರ್, ಗೋಲ್ಡ್ ಲಿಮಿಟೆಡ್. ನಾನೇನು ಮುಂದೆ ಹೋಗಕ್ಕಾಗಲ್ಲ, ಮುಂದಿನ ಲೆವೆಲ್ ಹೋಗಕ್ಕಾಗಲ್ಲ. ಈಗ ಸಪೋಸ್ ನ್ಯಾಷನಲ್ಸ್ ಹೋಗ್ಬೇಕು, ಅದಕ್ಕಿಂತ ಮುಂಚೆ ನಾನು ಸೌತ್ ಝೋನ್ ಹೋಗ್ಬೇಕು, ಅದೆಲ್ಲ ಇಲ್ಲ. ಬರೀ ರೈಫಲ್ ಅಲ್ಲಿ ಇಷ್ಟೇನೆ ಲಿಮಿಟೆಡ್. ಇನ್ನೂ ನಾನು ಮುಂದೆ ಹೋಗ್ಬೇಕು, ಇನ್ನು ಏನು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಏರ್ ಪಿಸ್ತೋಲ್ಗೆ ಇದಾಗ್ಬೇಕು, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಏರ್ ಪಿಸ್ತೋಲ್ ಅಲ್ಲಿನೂ 2 ವರ್ಷದಲ್ಲಿ 2 ಕಾಂಪಿಟಿಷನ್ಸ್ ಇರುತ್ತೆ. ಅದ್ರಲ್ಲಿ ನಂದು ಪಾಯಿಂಟ್ಸ್ ಚೆನ್ನಾಗ್ ಬಂದ್ರೆ ನಾನು ಸೌತ್ ಝೋನಿಗೆ ಕ್ವಾಲಿಫೈ ಆಗ್ತೀನಿ ಸರ್. ಸೌತ್ ಝೋನ್ ಅಲ್ಲಿನೂ ನಾನು ಕ್ವಾಲಿಫೈ ಆದ್ರೆ ನ್ಯಾಷನಲ್ಸ್ಗೆ ತಲುಪೋ ಚಾನ್ಸಸ್ ಜಾಸ್ತಿ ಇರುತ್ತೆ ನ್ಯಾಷನಲ್ಸ್ಗೆ. ಹಾಗೆ ಅಲ್ಲಿಯೂ ಚೆನ್ನಾಗಿ ನಾನು ಪರ್ಫಾರ್ಮ್ ಮಾಡಿ ಚೆನ್ನಾಗಿರೋ ಪಾಯಿಂಟ್ಸ್ ಎಲ್ಲ ಬಂದ್ರೆ ಒಲಿಂಪಿಕ್ಸ್ ಆತರ ಎಲ್ಲ ಹೋಗ್ಬೋದು. ಅದು ಅಡ್ವಾಂಟೇಜ್ ಪಿಸ್ತೋಲ್ಗೂ ಇದಕ್ಕೆ ಕಂಪೇರ್ ಮಾಡಿದ್ರೆ, ರೈಫಲ್ಗೆ ಕಂಪೇರ್ ಮಾಡಿದ್ರೆ. ಅದರಲ್ಲಿ ಪೀಪ್ ಸೈಟು ಇರುತ್ತೆ, ಪೀಪ್ ಸೈಟ್ ಅಲ್ಲೂ ಹೀಗೇನೆ. ಬ್ಯಾಂಗ್ಳೂರಲ್ಲಿ ಕಾಂಪಿಟೇಷನ್ ಇರುತ್ತೆ, ಅದರಲ್ಲಿ ನಾವು ಕ್ವಾಲಿಫೈ ಆದ್ರೆ ಸೌತ್ ಝೋನ್ ಹೋಗ್ತೀವಿ, ಅಲ್ಲಿಂದ ನ್ಯಾಷನಲ್ಸ್, ಅಲ್ಲಿಂದ ಒಲಿಂಪಿಕ್ಸ್. ಈ ತರ ಚಾನ್ಸಸ್ ಮೋರ್ ರೈಫಲ್ ಆದ್ರೆ ಇಷ್ಟೇನೆ.
1: ಈಗ ನೀವು ರೈಫಲ್ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ?
0: ಹೌದು, ನಾನು ಇಷ್ಟು ಇವಾಗ 2024ರಿಂದ ರೈಫಲ್ ಅಲ್ಲಿ ಇದ್ದೀನಿ. ನಾನು ಇವಾಗ ನಾನು ಡಿಸೈಡ್ ಮಾಡಿದ್ದೆ ಇದೇ ಲಾಸ್ಟ್ ರೈಫಲ್ ಅಲ್ಲಿ ಮಾಡೋದು. ನನ್ಗೆ ತುಂಬಾ ಹೋಪ್ಸ್ ಇತ್ತು, ಸರಿಗೆ ಹೋಪ್ಸ್ ಇತ್ತು ಆಕ್ಚುಲಿ. ನಾನು ಈ ಸತಿ 2 ಗೋಲ್ಡ್ ಮೆಡಲ್ ಬಂದೇ ಬರುತ್ತೆ ಅಂತ ನನ್ನ ಕ್ಯಾಟಗರಿಯಲ್ಲಿ. ಅವ್ರು ತುಂಬಾನೇ ಹೇಳ್ತಾ ಇದ್ರು, ಬೇಡ ಈ ಸತಿ ಸ್ಟಾಪ್ ಮಾಡಿ ಪಿಸ್ತೋಲ್ಗೆ ಶಿಫ್ಟ್ ಆಗಿ ಅಂತ. ಯಾಕಂದ್ರೆ ಪಿಸ್ತೋಲ್ ಬಂದಿದೆ ನನ್ಗೆ, ನಾನು ಪಿಸ್ತೋಲ್ ತಗೊಂಡಿದ್ದೀನಿ, 2 ತಿಂಗಳು ಟೈಮ್ ಇತ್ತು ಪ್ರಾಕ್ಟೀಸ್ ಮಾಡಕ್ಕೆ. ಬಟ್ ನಾನು ಹಠ ಹಿಡಿದಿದ್ದೆ, ಇಲ್ಲ ನನ್ಗೆ ಈ ಸ್ಟೇಟ್ ಲೆವೆಲ್ ಅಲ್ಲಿ ಚಿನ್ನದ ಪದಕ ಬಂದೇ ಬರಬೇಕು ಅಂತ. ಸರ್ ಒಂದು ವಾರ ಇರುವಾಗನೇ ಹೇಳ್ತಾ ಇದ್ರು ನನ್ಗೆ, ತುಂಬಾ ನನ್ನ ಇಂಟ್ಯೂಷನ್ ಏನು ಅಂತ ಹೇಳಿದ್ರೆ, ನಿಮ್ಗೆ ಗೋಲ್ಡ್ ಮೆಡಲ್ ಬಂದೇ ಬರುತ್ತೆ ಅಂತ. ಆಕ್ಚುಲಿ ನಾನು 3 ಕ್ಯಾಟಗರಿಯಲ್ಲಿ ಎಂಟ್ರಿ ಕೊಟ್ಟಿದ್ದೆ ನಾನು, ಒಂದು ವಿಮೆನ್ ಕ್ಯಾಟಗರಿ, ಒಂದು ಮಾಸ್ಟರ್ ವುಮೆನ್, ಒಂದು ಸೀನಿಯರ್ ಮಾಸ್ಟರ್ ವುಮೆನ್ ಅಂತ 3 ಕ್ಯಾಟಗರಿಯಲ್ಲಿ ಕೊಟ್ಟಿದ್ದೆ ನಾನು. ವುಮೆನ್ ಕ್ಯಾಟಗರಿಗೆ ತುಂಬಾ ಜನ ಇರ್ತಾರೆ, ಇದೆರಡರಲ್ಲಿ ನನ್ಗೆ ಗೋಲ್ಡ್ ಮೆಡಲ್ ಬಂದಿದೆ. ಇವಾಗ ನೆಕ್ಸ್ಟ್ ನಾನು

0: ನೆಕ್ಸ್ಟ್ ವೀಕ್ ಇಂದ ಪಿಸ್ತೋಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಜಾನ್ವರಿಗೆ ಪಿಸ್ತೋಲ್ ಕಾಂಪಿಟೇಷನ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ ನಾನು. ಅದು ಬ್ಯಾಂಗ್ಳೂರಲ್ಲೇ ಇರುತ್ತೆ, ಅಲ್ಲಿ ಕ್ವಾಲಿಫೈ ಆದ್ರೆ ನೆಕ್ಸ್ಟ್ ಕೇರಳದಲ್ಲಿ ಸೌತ್ ಝೋನ್ ಆಗುತ್ತೆ ಅಲ್ಲಿ. ಅಲ್ಲಿ ಕ್ವಾಲಿಫೈ ಆದ್ರೆ ಇದು ಪ್ರೀ ನ್ಯಾಷನಲ್ಸ್, ಅಲ್ಲಿಂದ ನ್ಯಾಷನಲ್ಸ್ ಅದು ಭೋಪಾಲ್ ಅಲ್ಲಿ ಇರುತ್ತೆ ನ್ಯಾಷನಲ್ಸ್.
1: ಅಂದ್ರೆ ಈಗ ನೀವು ಹೇಳಿದಾಗೆ ರೈಫಲ್ ಶೂಟಿಂಗ್ ಆದ್ರೆ ನಿಮ್ಗೆ ಲಿಮಿಟೆಡ್ ಮಾತ್ರ, ಒಂದು ಇವೆಂಟ್ ಮುಗೀತು ಅಂತ
0: ಹೌದು
1: ಹೇಳಿದ್ರೆ ಅದು ಅಲ್ಲಿಗೆ ಮುಗೀತು.
0: ಹೌದು
1: ಈಗ ಪಿಸ್ತೂಲ್ ಆದ್ರೆ ನಿಮಗೆ ಅದರಿಂದ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿ. ಈಗ
0: ಹೌದು ಹೌದು
1: ನೀವೇನಾದ್ರೂ ಅಂತ ಒಂದು ಪರ್ಫಾರ್ಮೆನ್ಸ್ ಮಾಡಿ ಟಾಪರ್ ಆಗ್ತಾ ಬಂದ್ರೆ ನೆಕ್ಸ್ಟ್ ಇಂಡಿಯಾ ರೆಪ್ರೆಸೆಂಟ್ ಮಾಡುವಂತ ಅವಕಾಶಗಳು ಇರಬಹುದಾ?
0: ಇರುತ್ತೆ.
1: ಆ ಒಂದು ಕ್ಷೇತ್ರದಲ್ಲಿ ಏನಾದ್ರು ಒಂದು ಕನ್ಸು ಇದೆಯಾ ಅಂದ್ರೆ ಇದ್ರ ಜೊತೆಗೆ ಅಲ್ಲೂ ಹೋಗಬಹುದು, ಹೋಗ್ತೀನಿ ಅಂತ?
0: ಖಂಡಿತ ಹೋಗ್ತೀನಿ ನಾನು, ಅದಕ್ಕೆ ಇವಾಗ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು 6 ತಿಂಗಳು ಇದೆ ಅಲ್ಲ, ಅದಕ್ಕೆ ನಾನು ಇವಾಗ ಸದ್ಯಕ್ಕೆ ನೆಕ್ಸ್ಟ್ ಜಾನ್ವರಿಯಲ್ಲಿ ನಾನು ಅದೇ ನಾಗರಾಜ್ ಜಗದಾಲೆ ಕಾಂಪಿಟೇಷನ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಮಾಡ್ತೀನಿ. ಎರಡು ಕ್ಯಾಟಗರಿ ಇರುತ್ತೆ, ಎರಡು ಮೂರು ಕೊಡ್ತೀನಿ ಸರ್. ನಾನು ಕ್ವಾಲಿಫೈ ಆಗಿ ಆಗ್ತಾ ಆಗ್ತಾ ದೇವ್ರದಯದಲ್ಲಿ ಎಲ್ಲ ಸರಿ ಹೋದ್ರೆ ನೋಡ ಮುಂದೆ ನಾನು ಹೋಗುವಂತ ಚಾನ್ಸಸ್ ಇರ್ಬೋದು.
1: ಈಗ ಒಂದು ಕಡೆ ನೀವು ಮೌಂಟೇನರಿಂಗ್ ಮಾಡ್ತಾ ಇದ್ರಿ, ಅದರಲ್ಲೂ ಕೂಡ ಒಂದು ದಾಖಲೆನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಬೇರೆ ಬೇರೆ ಖಂಡಗಳಿಗೆ, ಅದರ ಜೊತೆಯಲ್ಲಿ ಶೂಟಿಂಗ್ ಕೂಡ ನೀವು ಈಗ ಆಸಕ್ತಿನ ತೋರಿಸ್ತಾ ಇದ್ದೀರಿ ಅಂದ್ರೆ
0: ಹೌದು.
1: ಇದೆರಡು ಎಲ್ಲರೂ ಒಂದು ಟೈಮ್ ಅಲ್ಲಿ ಕ್ಲಾಶ್ ಆಗುತ್ತೆ ಅನ್ಸುತ್ತಾ ಅಥವಾ ಎರಡನ್ನು ಮ್ಯಾನೇಜ್ ಮಾಡಬಹುದಾ?
0: ಇಲ್ಲ, ಇದು ಗ್ಯಾರಂಟೀಡ್ ಜಾನ್ವರಿ ಮತ್ತೆ ಜುಲೈಯಲ್ಲಿ ಮಾತ್ರ ಈ ಕಾಂಪಿಟೇಷನ್ಸ್ ಇರೋದು. ಯಾವುದು ಶೂಟಿಂಗ್ ಇದು ನಂದು, ಅದು ದಟ್ ಈಸ್ ಫಿಕ್ಸ್ಡ್. ಯಾವುದು ಈ ಶೂಟಿಂಗ್ ಫಿಕ್ಸ್ಡ್, ಅದು KSRA ಅವರು ಅದನ್ನ ಡೇಟ್ ಫಿಕ್ಸ್ ಮಾಡಿರ್ತಾರೆ. ಆ ಡೇಟ್ಸ್ ನಾನು ಇದ್ ಮಾಡಿ ನಾನು ಮೌಂಟೇನಿಯರಿಂಗ್ ನಾನು ಫಿಕ್ಸ್ ಮಾಡ್ಕೋಬೇಕು. ಅದು ದಟ್ ಈಸ್ ಓನ್ಲಿ ಹಾಬಿ ಅಂಡ್ ಪ್ಯಾಷನ್ ಸರ್. ಅದು ಯಾವುದು ಈ ಮೌಂಟೇನಿಯರಿಂಗ್ ಪ್ಯಾಷನ್ ಅಷ್ಟೇನೆ. ಅದು ಯಾವ ಸಾಧನೆ ಮಾಡಿದ್ರು ಅದ್ರಲ್ಲಿ ನನ್ಗೆ ಯಾರು ಗೋಲ್ಡ್ ಮೆಡಲ್ ಕೊಡಲ್ಲ. ಸ್ಟೇಟ್ ಇಂದನು ಸ್ಟೇಟ್ ಲೆವೆಲ್ ಇಂದನು ಯಾರು ನನ್ಗೆ ಇದು ಕೊಡಲ್ಲ, ಮೆಡಲ್ ಆಮೇಲೆ ಏನ್ ಪ್ರೈಸಸ್ ಏನ್ ಕೊಡಲ್ಲ. ನನ್ನ ಹೆಸರು ಬಂದಿರುತ್ತೆ ಅಷ್ಟೇನೆ, ಏನು ನಾನು ಈ ತರ ಮಾಡಿದೀನಿ, ಈ ಇಂಥವಳು ಈ ತರ ಮಾಡಿದ್ದಾರೆ ಅಂತ ಅಷ್ಟೇ. ಇದು ಮಾತ್ರ ಸ್ಟೇಟ್ ಲೆವೆಲ್. ಯಾವುದು ಶೂಟಿಂಗ್, ಅದು ಮೌಂಟೇನಿಯರಿಂಗ್ ಇಸ್ ಅ ಪ್ಯಾಷನ್ ಹಾಬಿ ಸರ್. ನನ್ನ ಇಷ್ಟ ಅದು, ನನ್ಗೆ ಖುಷಿ ಕೊಡುತ್ತೆ, ಅದಕ್ಕೆ ಹೋಗ್ತೀನಿ ಅಷ್ಟೇನೆ ನಾನು.
1: ಈ ಒಂದು ಶೂಟಿಂಗ್ ಅಲ್ಲೂ ಕೂಡ ಹೆಸರನ್ನ ಮಾಡಿದ್ದೀರಿ, ಇದಾದ್ಮೇಲೆ ಇದು ನೋಡಿದ ತಕ್ಷಣ ಯಾರು ನಿಮ್ಮನ್ನ ಅಪ್ರೋಚ್ ಮಾಡಿದಾರ ಅಥವಾ ಅಂದ್ರೆ ಹೆಚ್ಚಿಗೆ ಟ್ರೈನಿಂಗ್ ಇರ್ಬೋದು ಅಥವಾ ನನಗೂ ಹೇಳ್ಕೊಡಿ ಅಂತ ಹೇಳಿ ಈ ತರ ಏನಾದ್ರು ಅಪ್ರೋಚಸ್ ಆಗಿದ್ಯಾ?
0: ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾರೆ, ನಾವು ಬರ್ತೀವಿ, ನಾವು ಶೂಟಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ, ಓ ಈ ತರ ಗೆಲ್ಬೋದಲ್ಲ ಅಂತ ನನ್ಗೆ ತಿಳಿದವರೆಲ್ಲ ಹೇಳ್ತಾರೆ. ಬಟ್ ಯಾರು ಮುಂದೆ ಬಂದಿಲ್ಲ ಸರ್, ಪ್ರಾಕ್ಟೀಸ್ ಆಗ್ಲಿ ಏನು ಬಂದಿಲ್ಲ. ಎಲ್ಲ ಹೇಳ್ತಾರೆ ಓ ಈ ತರ ಇದೆಯಲ್ಲ, ನೀವು ಗೆದ್ದಿದ್ದೀರಾ, ನಾವು ಬರ್ತೀವಿ, ನಾವು ಸೇರ್ಕೊಳ್ತೀವಿ, ನಾವು ಕಲಿಬೇಕು ಅಂತ ತುಂಬಾ ಜನ ಹೇಳಿದ್ದಾರೆ. ಬಟ್ ಯಾರು ಬಂದಿಲ್ಲ ಸರ್ ಇನ್ನು. ಇದು ಚಿಕ್ಕ ಮಕ್ಕಳಿಗೆ ತುಂಬಾ ಅಪಾರ್ಚುನಿಟಿ, ಇದರಲ್ಲಿ ತುಂಬಾ ಚಾನ್ಸಸ್ ಜಾಸ್ತಿ. ನಮ್ಮಂತ ಏಜ್ ಕ್ಯಾಟಗಿರಿ ಅವರಿಗೆ ಕ್ಯಾಟಗಿರೀಸ್ ಸ್ವಲ್ಪ ಕಮ್ಮಿ. ಚಿಕ್ಕ ಮಕ್ಕಳು ಕಾಲೇಜ್ ಮಕ್ಕಳು ಸೇರ್ಕೊಂಡ್ರೆ ತುಂಬಾ ಅಪಾರ್ಚುನಿಟೀಸ್ ಜಾಸ್ತಿ ಸರ್. ಹೌದು, ಕ್ಯಾಟಗಿರೀಸ್ ಜಾಸ್ತಿ ಕೊಡ್ಬೋದು ಅವರು, ಎಂಟ್ರೀಸ್ ಜಾಸ್ತಿ ಕೊಡ್ಬೋದು ಅವರು.
1: ನೀವು ಯಾವ ಏಜ್ ಕ್ಯಾಟಗರಿಗೆ ಇದು ಮಾಡ್ತಾ ಇರೋದು?
0: 45 to 60 years ನಂದು.
1: ಈಗ ಈ ಒಂದು ಹೇಳಿದಾಗ, ಈಗ ನೀವು ಹೇಳಿದಾಗ 45+ to 60 ಅಂತ ಹೇಳಿದಾಗ, ಆ ಒಂದು ಏಜ್ ಕ್ಯಾಟಗರಿ ಇದ್ದುಕೊಂಡು ಕೂಡ ಈ ತರ ಕ್ರೀಡೆ ಮತ್ತು ಈ ತರ ಮೌಂಟೇನಿಂಗ್ ಆದಾಗ ನಿಮ್ಗೆ ಆ ಒಂದು ಫಿಟ್ನೆಸ್ ಬೇಕಾಗುತ್ತೆ, ಅದನ್ನ ದಿನ ಹೇಗ್ ಮೇಂಟೈನ್ ಮಾಡ್ತೀರಿ?
0: ನಾನು ಯೋಗ ಮಾಡ್ತೀನಿ ಸರ್ ಮನೆಯಲ್ಲಿ, 4-5 ದಿನ ಯೋಗ ಮಾಡ್ತೀನಿ ನಾನು. ಆಮೇಲೆ ಒಬ್ರು ಯೋಗ ಮಾಸ್ಟರ್ ಮನೆಗೆ ಬರ್ತಾರೆ, ಅಲ್ಲಿಂದ ಬೆಳಿಗ್ಗೆ ಸ್ವಲ್ಪ 10-15 ಕಿಲೋಮೀಟರ್ ನಡೀತೀನಿ. 25 ಕಿಲೋಮೀಟರ್ ನಡೆದು ನನಗೆ ಸರ್ಟಿಫಿಕೇಟ್ ಮೆಡಲ್ ಬಂದಿದೆ ವರ್ಚುವಲ್ ವಾಕ್ ಅಲ್ಲಿ. ಮೊನ್ನೆ ಭಾನುವಾರ ರೇಡಿಯಂಟ್ ಅವ್ರದ್ದು ಒಂದು ಮ್ಯಾರಥಾನ್ ಇತ್ತು, ಅದರಲ್ಲಿ 10 ಕಿಲೋಮೀಟರ್ ಮ್ಯಾರಥಾನ್ ಓಡಿದ್ದೀನಿ ನಾನು. ಕಳೆದ ಮಾರ್ಚ್ ಅಲ್ಲಿ ಊಟಿಯಲ್ಲಿ ಊಟಿ ಅಲ್ಟ್ರಾ ಅಂತ 15 ಕಿಲೋಮೀಟರ್ ಮ್ಯಾರಥಾನ್ ಮಾಡಿದ್ದೀನಿ. ಕೊಡದಲ್ಲಿ ಜಾನ್ವರಿಯಲ್ಲಿ ಇದಾಗುತ್ತೆ ಬೇರ್ ಫ್ರೂಟ್ ಮ್ಯಾರಥಾನ್ ಅಂತ ಪಾಲಿಬೆಟದಲ್ಲಿ, ಅದರಲ್ಲಿ ಒಂದು 10 ಕಿಲೋಮೀಟರ್ ರನ್ನಿಂಗ್ ಮಾಡಿದ್ದೀನಿ, ಮ್ಯಾರಥಾನ್ ಮಾಡಿದ್ದೀನಿ ನಾನು. ಬೆಳಿಗ್ಗೆ ನಂದು ವಾಕಿಂಗ್ ಇರುತ್ತೆ ಸರ್, ಒಂದು 5-10 ಕಿಲೋಮೀಟರ್ ದಿನ ಮಾಡ್ತೀನಿ ನಾನು.
1: ಈಗ ಅದ್ರ ಜೊತೆ ಫುಡ್ ಡೈಟ್ ಏನಾದ್ರು ಮೈಂಟೈನ್ ಮಾಡ್ತೀರಾ, ಇಂಥದ್ದೇ ಇರಬೇಕು ಅಥವಾ ಇಂಥದ್ದು ತಿನ್ನಬಾರದು ಅಂತ ಹೇಳಿ?
0: ಅಂತದೇನಿಲ್ಲ ಸರ್, ಅಂತದೇನಿಲ್ಲ. ನನ್ಗೆ ಏನ್ ಇಷ್ಟ ಬರುತ್ತೆ ಅದು ತಿಂತಾ ಇದ್ದೀನಿ ನಾನು, ಏನ್ ತೊಂದ್ರೆ ಇಲ್ಲ. ನಾನ್ ವೆಜ್ ಸ್ವಲ್ಪ ಕಮ್ಮಿ ನಾನು, ಅಂತದೇನ್ ಮೈಂಟೈನ್ ಮಾಡ್ತಾ ಇಲ್ಲ ನಾನು. ಬರೀ ಫಿಟ್ನೆಸ್ ಕಡೆ ಸ್ವಲ್ಪ ಗಮನ ವಹಿಸ್ತಾ ಇದ್ದೀನಿ ನಾನು, ವಾಕಿಂಗ್ ರನ್ನಿಂಗ್. ಶನಿವಾರ ಭಾನುವಾರ ಇಲ್ಲೇ ಚಾಮುಂಡಿ ಬೆಟ್ಟ ಅರ್ಧ ರೋಡು ಅರ್ಧ ಸ್ಟೆಪ್ಸ್ ಹತ್ತೀನಿ. ಒಂದೊಂದ್ ದಿನ ರೋಡ್ ವೆಹಿಕಲ್ ಹೋಗು ರೋಡ್ ಅಲ್ಲಿ ನಡ್ಕೊಂಡು ಹೋಗಿ ವಾಪಸ್ ನಡ್ಕೊಂಡು ಬರ್ತೀನಿ ನಾನು. ಹಾಗೆ ಇವಾಗ ಸದ್ಯಕ್ಕೆ ಮ್ಯಾರಥಾನ್ ಸ್ವಲ್ಪ ಸ್ಟಾರ್ಟ್ ಮಾಡಿದೀನಿ ರನ್ನಿಂಗ್ ಎಲ್ಲ. ಕೊಡಗಲ್ಲಿ ಇವಾಗ ಸೆಪ್ಟೆಂಬರ್ 6ಕ್ಕೆ ಒಂದು ಕ್ಯಾಲ್ಸ್ ಅವ್ರದ್ದು ಒಂದು ಮ್ಯಾರಥಾನ್ ಇದೆ, ಅದಕ್ಕೂ ರಿಜಿಸ್ಟರ್ ಮಾಡಿದೀನಿ. 10 ಕಿಲೋಮೀಟರ್ ಕಾವೇರಿ ಮ್ಯಾರಥಾನ್ ಅಂತ ರಂಗನತಿಟ್ಟೂರ್ ಮ್ಯಾರಥಾನ್ ಇದೆ, ಅದಕ್ಕೂ ನಾನು ರಿಜಿಸ್ಟರ್ ಆಗಿದ್ದೀನಿ, ಮಾಡಿದೀನಿ 10 ಕಿಲೋಮೀಟರ್. ಸದ್ಯಕ್ಕೆ 10ರಲ್ಲಿ ಇದ್ದೀನಿ 10 ಕಿಲೋಮೀಟರ್ ಮಾಡುವ ಅಂತ. ಜಾನ್ವರಿಯಲ್ಲಿ ಒಂದು ಮುಂಬೈಯಲ್ಲಿ TCS ಮ್ಯಾರಥಾನ್ ಅಂತ ಒಂದು ಆಗುತ್ತೆ ಸರ್, ಆವಾಗ ಅದರಲ್ಲಿ ಒಂದು ಹಾಫ್ ಮ್ಯಾರಥಾನ್ ದಟ್ ಈಸ್

0: 21 kilometers ಮಾಡುವ ಅಂತ ಇವಾಗ ಪ್ರಿಪರೇಷನ್ಸ್ ನಡೀತಾ ಇದೆ ನಮ್ದು.
1: ರೆಗ್ಯುಲರ್ ಆಗಿ ನೀವು ಬೆಟ್ಟ ಹತ್ತಬೇಕು ಅಂತ ಹೇಳಿದ್ರೆ ನಮ್ಮ ಥೈ ಮಸಲ್ಸ್ ಮತ್ತೆ ಕಾಫ್ ಮಸಲ್ಸ್ ನಮಗೆ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಸೊ ಅದಕ್ಕೆ ರಿಲೇಟೆಡ್ ಆಗಿ ನೀವು ರನ್ನಿಂಗ್ ವಾಕಿಂಗ್ ನ ಮಾಡ್ತಾ ಇರ್ತೀರಿ.
0: ಹೌದು ಹೌದು ಹೌದು, ಟ್ರೆಕಿಂಗ್ ಹೋಗ್ತೀನಲ್ಲ ಆವಾಗ ಸ್ವಲ್ಪ ಎಚ್ಚರ ವಹಿಸ್ತೀನಿ ನಾನು, ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಅಂತ. ಏನು ಎಲ್ಲ ಸಿಕ್ಕಿದೆಲ್ಲ ತಿನ್ನಕ್ ಆಗಲ್ಲ ಸರ್, ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆದ್ರೆ ನಮ್ಗೆ ಹೋಗಕ್ ಆಗಲ್ಲ. ಇತ್ತೀಚೆಗೆ ನಾನು ಸಂಪಾಜಿ ಹತ್ರ ಒಂದು ಕೋಳಿ ಕಲ್ಲು ಅಂತ ಒಂದು ಟ್ರೆಕಿಂಗ್ ಮಾಡಕ್ಕೆ ಅಂತ ಹೋಗಿದ್ದೆ, ಬೆಳಿಗ್ಗೆನೆ ಸ್ವಲ್ಪ ಫುಡ್ ಪಾಯ್ಸನಿಂಗ್ ಆಗ್ಬಿಟ್ಟು ಹೋಗೋದ್ ಹೋಗಿದ್ದೆ, ಬಟ್ ಅರ್ಧ ಗಂಟೆ ಹೋಗ್ಬಿಟ್ಟು ನಾನು ನನ್ಗೆ ಆಗಿಲ್ಲ, ಸ್ವಲ್ಪ ಡಿಹೈಡ್ರೇಟ್ ಆಗಿ ವಾಪಸ್ ಬಂದಿದ್ದೀನಿ ನಾನು. ಏನ್ ಬೇಜಾರಿಲ್ಲ, ಪುನಃ ಹೋಗಿ ಮಾಡ್ಕೊಂಡ್ ಬರ್ತೀನಿ ಅದೇ ಜಾಗನ. ನಾನ್ ಹೇಳ್ದಂಗೆ ಸ್ವಲ್ಪ ಎಚ್ಚರ ವಹಿಸ್ಬೇಕು, ಏನೇನೋ ತಿಂದ್ರೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆದ್ರೆ ಮಾಡಕ್ ಆಗಲ್ಲ, ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರ್ತೀನಿ.
1: ಈಗ ಮೇಡಮ್ ಅಂತ ಹೇಳಿದ್ರೆ ಎಷ್ಟೋ ಜನ ನೋಡ್ತಾರೆ ಇವತ್ತು ಮಾಸ್ಟರ್ ಅಥ್ಲೆಟಿಕ್ಸ್ ಗೆ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಅಂದ್ರೆ ನೀವು ಹೇಳಿದಾಗೆ ಒಂದು ಶಾಲಾ ಕಾಲೇಜ್ ದಿನಗಳಲ್ಲಿ ಅವರೆಲ್ಲ ಟ್ಯಾಲೆಂಟ್ ಇದ್ರು ಕೂಡ ಅವಕಾಶಗಳು ಇರ್ತಿತ್ತಿಲ್ಲ, ಅಂದ್ರೆ ಒಂದು ಲಿಮಿಟೆಡ್ ಅವಕಾಶ ಇತ್ತು ಮತ್ತೆ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗ್ಲಿಕ್ಕಿತ್ತಿಲ್ಲ. ಬಟ್ ಅವರು ಆ ಕನ್ಸನ್ನ ಈಗ ಮಾಸ್ಟರ್ ಅಥ್ಲೆಟಿಕ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಸಾಧನೆಗಳಿಗೆ ಮೌಂಟೇನಿಂಗ್ ಈ ತರಕ್ಕೆ ಬಂದು ಅವರ ಕನ್ಸರ್ನ್ ಅನ್ಸ್ ಮಾಡ್ಕೋತಿದ್ದಾರೆ. ಇನ್ನು ಕೆಲವರು ಯಾಕೆ ಬೇಕು ಅಥವಾ ಈಗ ವಯಸ್ಸಿಗೆ ಯಾಕೆ ಬೇಕು ಅಂತ ಹೇಳ್ಕೊಂಡು ಹಾಗೆ ಇರುವಂತವ್ರು ಕೂಡ ಇದ್ದಾರೆ. ಅವರೆಲ್ಲರಿಗೆ ಏನ್ ಕಿವಿ ಮಾತನ್ನ ಹೇಳಕ್ ಬಯಸ್ತೀರಿ?
0: ಇಲ್ಲ ಸರ್, ನೀವು ಹೇಳ್ದಂಗೆ ಈ ತರ ಈ ವಯಸ್ಸಲ್ಲಿ ಅಂತ ಹೇಳೋರೆ ಜಾಸ್ತಿ ಇದಾರೆ, ಅದನ್ನ ತಲೆ ಕೆಚ್ಕೊಳ್ಬಾರ್ದು. ವಯಸ್ಸು ಇರುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ನಮ್ ನಮ್ಗೆ ಏನು ಇಷ್ಟ ಆಗುತ್ತೆ, ಏನೇನ್ ಆಸಕ್ತಿ ಇದೆ, ಏನೇನ್ ಪ್ಯಾಷನ್ ಇದೆ, ಅದನ್ನ ಫುಲ್ಫಿಲ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ಎಲ್ರಿಗೂ ಒಂದೊಂದರ ಆಸೆ ಇರುತ್ತೆ ಮಾಡಕ್ಕೆ ಅಂತ, ಅದಕ್ಕೆ ವಯಸ್ಸೇನು ಇಷ್ಟು ವಯಸ್ಸಾಯ್ತು ಅಷ್ಟು ವಯಸ್ಸಾಯ್ತು ವಯಸ್ಸೇನ್ ಬರಲ್ಲ, ನಮ್ಗೆ ಇಷ್ಟ ಬಂದಿರೋದನ್ನ ನಾವು ಮಾಡ್ಕೊಳ್ಬೇಕು. ನಾನು ಇಷ್ಟೇ ಹೇಳೋದು, ಏನ್ ಆಸೆ ಇದೆ ಏನ್ ವಿಷ್ ಇದೆ ಅದನ್ನ ಮಾಡಕ್ ಟ್ರೈ ಮಾಡಿ. ನಾವು ಮುಂದೆ ಬಂದಿಲ್ಲ ಅಂತ ಹೇಳಿದ್ರೆ ಏನು ಮಾಡಕ್ ಆಗಲ್ಲ, ಮುಂದೆ ಹೆಜ್ಜೆ ಇಡಿ, ಒಂದು ಸ್ಟೆಪ್ ಮುಂದೆ ಬಂದ್ರೆ ಆಗುತ್ತೆ, ಆಟೋಮೆಟಿಕ್ಲಿ ಆಗುತ್ತೆ. ನಾನು ಇವಾಗ ಅಷ್ಟು ವರ್ಷದಿಂದ ಮಕ್ಳು ಬೆಳಿಲಿ, ಅವರು ಅವ್ರನ್ನ ಒಂದ್ಸತಿ ಸೆಟಲ್ ಮಾಡುವ ಅಂತ ನಾನಿದ್ದೆ. ನಾನು ನಾನು ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲ ಸ್ಟಾರ್ಟ್ ಮಾಡಿರೋದು, ನಾನ್ ಮಾಡ್ಬೇಕು ಅಂತ ಏನು ಮಾಡಿಲ್ಲ, ಆದ್ರೆ ಒಂದೊಂದೇ ಸಾಧನೆ ಆಗಿದೆ, ಆಟೋಮೆಟಿಕ್ಲಿ ಆಗಿದೆ ಅದು. ಇವಾಗ ಏನಾಗ್ತಾ ಇದೆ ಅಂತಲೇ ಇನ್ನೂ ಸ್ವಲ್ಪ ಮಾಡುವ, ಏನಾದ್ರೂ ಅಚೀವ್ ಮಾಡುವ ಅಂತ ನಾನ್ ಸುಮ್ನೆ ಇರೋಳಲ್ಲ. ನಾನು ಯಾವಾಗ್ಲೂ ಏನಾದ್ರು ಒಂದ್ ಹೊಸದು ನಾನು ಯೋಚನೆ ಮಾಡ್ತಾ ಇರ್ತೀನಿ, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ಇದ್ರಲ್ಲಿ ಮಾಡಿದ್ರೆ ಹೇಗೆ, ಅದ್ರಲ್ಲಿ ಹಾಗೆ ಮಾಡಿದ್ರೆ ಏನು ಅಂತ. ನಾನು ಸ್ಪೆಷಲಿ ಲೇಡೀಸ್ಗೆ ಇಷ್ಟೇ ಹೇಳೋದು, ಏನಾದ್ರು ಒಂದ್ ಮಾಡಿ, ಲೈಫ್ ಅಲ್ಲಿ ಒಂದೇ ಲೈಫ್ ಇರೋದು, ಮಾಡಿ ಏನಾದ್ರು ಮಾಡಿ. ಅಚೀವ್ ಮಾಡ್ಬೇಕು ಅಂತ ಸಾಧನೆ ಮಾಡ್ಬೇಕು ಅಂತ ಏನಿಲ್ಲ, ಏನ್ ಇಷ್ಟ ಇದೆ ಅದನ್ನ ಮಾಡಿ, ಖುಷಿ ಕೊಡುತ್ತೆ. ಇನ್ನು ಈ ಲೈಫ್ ಆದ್ಮೇಲೆ ಏನು ಮಾಡಕ್ ಆಗಲ್ಲ, ಲೈಫ್ ಇರುವಾಗನೆ ಮಾಡಿ. ವಯಸ್ಸು ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು ಅಂತ ಏನಿಲ್ಲ, ಏನೇನ್ ಇಷ್ಟ ಬರುತ್ತೆ ಅದ್ ಮಾಡಿ. ಸ್ಪೆಷಲಿ ಲೇಡೀಸ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅಡ್ಗೆ ಮನೆನೇ ಸೀಮಿತವಲ್ಲ, ಅಡ್ಗೆ ಮನೆಯಿಂದ ಒಂದ್ ಹೆಜ್ಜೆ ಹೊರಗಡೆ ಬನ್ನಿ, ಮನೆಯಿಂದ ಹೊರಗಡೆ ಬನ್ನಿ, ಆವಾಗ ಗೊತ್ತಾಗುತ್ತೆ ವರ್ಲ್ಡ್ ಏನು ಏನಿದೆ ಏನ್ ಮಾಡ್ಬೋದು ಅಂತ. ಅವ್ರವ್ರಿಗೆ ಇಷ್ಟ ಬಂದಿರೋದು ಮನ್ಸಲ್ಲಿರೋದು ಇಷ್ಟು ದಿನ ಇಷ್ಟು ವರ್ಷ ಮಾಡಕ್ ಆಗದಿರೋದನ್ನ ಮಾಡಿ, ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಆಟೋಮೆಟಿಕ್ಲಿ ಎಲ್ಲ ತಂತಾನೆ ಮಾಡ್ಬೋದು, ಮಾಡೋಂಗ ಆಗುತ್ತೆ.
1: ನೀವ್ ಹೇಳ್ದಾಗೆ ನಾವು ಒಂದು ಧೈರ್ಯ ತಗೋಬೇಕು, ಒಂದ್ಸಲಿ ಫೀಲ್ಡ್ ಗೆ ಹೋಗ್ತೀನಿ ಅಂತ ಮನಸ್ಸು ಮಾಡಿ ಬಂದ್ರೆ ಮತ್ತೆ ತಂತಾನಾಗಿ ಅದು ಕರ್ಕೊಂಡು ಹೋಗುತ್ತೆ ಏನಾದ್ರು ಒಂದು ಸಾಧನೆ ಮಾಡೋದಕ್ಕೂ ಅಥವಾ ನಮ್ಮ ಮನಃಶಾಂತಿಗಾದ್ರೂ ಅದು ಸಹಕಾರಿ ಆಗುತ್ತೆ.
0: ಆಗುತ್ತೆ, ತುಂಬಾ ಜನ ಸಪೋರ್ಟ್ ಮಾಡ್ತಾರೆ, ತುಂಬಾ ಜನ ಖುಷಿ ಪಡ್ತಾರೆ. ಆದ್ರೆ ತುಂಬಾ ಜನ ನನ್ಗೆ ಹೇಳ್ದವ್ರು, ನೀವು ಹೇಳ್ದಂಗೆ ತುಂಬಾ ಜನ ನನ್ಗೆ ಹೇಳಿದಾರೆ ಈ ವಯಸ್ಸಲ್ಲ ಅಂತ ಹೇಳಿದಾರೆ, ಇಷ್ಟು ವಯಸ್ಸಲ್ಲಿ ಅಂತ. ಬೇಜಾರಾಗುತ್ತೆ, ಬಟ್ ನಾನೇನು ವಯಸ್ಸು ಅದನ್ನ ನಾನೇನು ಕನ್ಸಿಡರ್ ಮಾಡಲ್ಲ. ವಯಸ್ಸು ಇರುತ್ತೆ, ಆಗ್ತಾ ಹೋಗುತ್ತೆ ಅಲ್ವಾ, ನಾವೇನ್ ಮಾಡ್ಬೇಕು ಅದನ್ನ ಮಾಡೋದು, ನನ್ಗೆ ಇಷ್ಟ ಇದೆ ನಾನ್ ಮಾಡೋದು. ವಯಸ್ಸನ್ನೆಲ್ಲ ನಾವು ಯೋಚನೆ ಮಾಡಬಾರ್ದು, ದಟ್ ಈಸ್ ಓನ್ಲಿ ಅ ನಂಬರ್. ವಯಸ್ಸಾಗಿದೆ ವಯಸ್ಸಾಗಿದೆ ಅಂತ ತಿಳ್ಕೊಂಡ್ರೆ ನಾವು ಏನು ಮಾಡಕ್ ಆಗಲ್ಲ. ಅದನ್ನೆಲ್ಲ ಅದನ್ನ ಒಂದ್ ಸೈಡ್ಗೆ ಇಟ್ಟು ನಮ್ಗೆ ಏನ್ ಇಷ್ಟ ಇದೆ ಅದನ್ನ ಮಾಡ್ಬೇಕು ಅಷ್ಟೇ.
1: ಪ್ರೀತಪ್ಪ ಇವರೇ, ಇದುವರೆಗೆ ನಿಮ್ಮ ಒಂದು ಮೌಂಟೇನಿಯರಿಂಗ್ ಏನೋ ಸಾಧನೆ, ಅದರ ಒಂದು ಕನಸು ಬಗ್ಗೆ, ಅದರ ಜೊತೆಗೆ ಶೂಟಿಂಗ್ ಅಲ್ಲಿ ಕೂಡ ನೀವೇನು ಸಾಧನೆಯನ್ನ ಮಾಡಿದ್ರಿ, ಮುಂದಕ್ಕೆ ಒಂದು ಕನಸನ್ನ ಕೂಡ ಇಟ್ಕೊಂಡಿದ್ರಿ, ಅದೆಲ್ಲವೂ ಸಾಕಾರ ಆಗಲಿ, ಆ 7 ಖಂಡಗಳನ್ನ ಸುರಕ್ಷಿತವಾಗಿ ಆ ಬೆಟ್ಟಗಳನ್ನ ಹತ್ತಿ ಒಂದು ಸಾಧನೆ ಮಾಡಿ, ಅದರ ಜೊತೆಗೆ ಈ ಶೂಟಿಂಗ್ ನಲ್ಲಿ ಕೂಡ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಹಾಗೆ ಕೊಡುಗೆಗೂ ಕೂಡ ಕೀರ್ತಿಯನ್ನ ತನ್ನಿ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೆ ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕ್ರೀಡಾ ಲಹರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿನೋದ್ ಮೂಡಗದ್ದೆ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ಈಗ ಸಮಯ 5:31:57. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ

ಆತ್ಮೀಯ ಚಿತ್ರಕಾವಿರಿ ಕೇಳುವರಿಗೆಲ್ಲ ನಿಮ್ಮ ಗೆಳತಿ ವಿಶಾಲಾಕ್ಷ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಕೀತಡ ಯಾರು ನಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ನೋಡೋಣ ಅಲ್ಲ. ಹಲೋ ಹಲೋ ಹಲೋ

ಯಾರು ನಮಗೋಸ್ಕರ ಕಾಯ್ತಾ ಇದ್ದಾರೆ ನೋಡೋಣ. ಮಳೆಗಾಲದಿಂದ ನಿಮಗೆ ಗೊತ್ತಿದೆ ಏನಾಗ್ತದೆ ಹೇಳಿ, ಲೈನ್ ಕಟ್ ಆಗ್ತದೆ. ಹಾಗಿದ್ದರ ಹುಷಾರಾಗಿ ಕರೆಯನ್ನು ಮಾಡಿ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ

0: ಹಲೋ
1: ಒಂದು ಚುಟ್ಕ ಸಿಕ್ಕಿತು ಕೈಯಲ್ಲಿ.
0: ಹಲೋ, ಯಾರು ಮಾತಾಡ್ತಾ ಇರೋದು?
1: ನಾನೇ ನಾನೇ
0: ನಮಸ್ತೆ,
1: ನಾನು ಶ್ರೀರಮ್ಮನ ವಾಣಿ ಚಂಗಮ್ಮ, ಕೊಳಗದ ಗ್ರಾಮದಿಂದ.
0: ಹಾ, ವಾಣಿಯವ್ರು ಮಾತಾಡ್ತಾ ಇದ್ದೀರಾ? ಏನು ಚುಟುಕು ಎಲ್ಲ ಇಟ್ಕೊಂಡು ರೆಡಿಯಾಗಿದ್ದೀರಾ ಅನ್ಸುತ್ತಲ್ಲ, ಚುಟುಕು ಚುಟುಕು ಅಂತ ಹೇಳ್ತಿದ್ದೀರಾ?
1: ಅದೇ ಅಲ್ಲ, ಅಮ್ಮನಿಗೆ ಹೇಳಿದ್ದು ಅಮ್ಮವರಿಗೆ, ಅಮ್ಮ ಸ್ನಾನ ಮಾಡಿ ಬಂದ್ರ ತೆಗೆದುಕೊಡು ಅಂತ ಹೇಳಿದ್ದೆ.
0: ಓ, ಚುಟುಕ ಹೇಳೋಣ ಅಂತನಾ? ತೆಗೆದುಕೊಟ್ರ?
1: ತೆಗೆದುಕೊಟ್ರು.
0: ನಾನೊಂದು ಪ್ರಶ್ನೆನೆ ಕೇಳಿಬಿಡ್ತೀನಿ ಫಸ್ಟ್ ಅಲ್ಲ. ಆಯ್ತು. ಇದಕ್ಕೆ ನಿಮಗೆ ಬಹಳ ಸುಲಭ. ಇದೇ ನಾಡು, ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ ಎಂದು ತಿರುಗುಬಾಣ ಚಿತ್ರದಲ್ಲಿ ಹಾಡಿ ಅಭಿನಯಿಸಿದ ಪ್ರಸಿದ್ಧ ಗಾಯಕ ಯಾರು?
1: ವಿಷ್ಣುವರ್ಧನ್.
0: ಇದೇ ನಾಡು, ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ,
1: ವಿಷ್ಣುವರ್ಧನ್ ಅಲ್ವಾ?
0: ಹಾಡಿ ಅಭಿನಯಿಸಿದ ಪ್ರಸಿದ್ಧ ಗಾಯಕ, ಪ್ರಸಿದ್ಧ ಗಾಯಕರು ಇವರು.
1: ಬಾಲಸುಬ್ರಹ್ಮಣ್ಯಂ.
0: ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿ ಅದರಲ್ಲಿ ಅಭಿನಯಿಸಿದ್ದಾರೆ. ಯಾವ ಗೀತೆ ಬೇಕಿತ್ತು?
1: ನನಗೆ ಜ್ವಾಲಾಮುಖಿ ಚಿತ್ರದಿಂದ ಏಕೋ ಏನೋ ಈ ನನ್ನ ಮನವು ಯಾಲೆಯಾಗಿ ತೋಗಿದೆ.
0: ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ? ಯಾವ್ದೆಲ್ಲ ನಿಮಗೆ ಇಷ್ಟ ಆಗುತ್ತೆ? ಹೌದು ನೋಡಿ, ಒಂದೆರಡು ಕರೆನೂ ಸಹ ಕಟ್ ಆಯ್ತು ಈಗ ಅಲ್ವಾ? ಸ್ವಲ್ಪ ಮಳೆ ಪ್ರಾರಂಭ ಆಗುವಾಗನೆ ನಮ್ಮ ಫೋನ್ಗಳೆಲ್ಲ ಆ ಕಡೆ ಈ ಕಡೆ ಕರೆಗಳೆಲ್ಲ ಕಟ್ ಆಗ್ತದೆ ಅಲ್ವಾ? ನೆಟ್ವರ್ಕ್ ಇಲ್ಲ.
1: ಜೋರ್ ಮಳೆ ಇದೆ.
0: ಬರ್ಲಿ ಬಿಡಿ, ಯಾಕಂದ್ರೆ ತುಂಬಾ ದಿನ ಆಯ್ತಲ್ಲ ಮಳೆ ಬರಲಿ ಅಂತ ಎಲ್ಲರೂ ಕಾಯ್ತಾ ಇದ್ದಾರಲ್ವಾ?
1: ನಮ್ಮಲ್ಲಿ 10:30 ಗಂಟೆಗೊಂದು ಮಳೆ ಬಂತು, ದೊಡ್ಡ ಮಳೆ, ಗಾಳಿಯಾಗಿ ಗಾಳಿ ಮಳೆ ಗಾಳಿ ಮಳೆ ಜೋರು, ಈಗಲೂ ಹೊಡಿತಾನೆ ಇದೆ ಬಿಟ್ಟು, ಅದ್ರ ಜೋರು ಮಳೆ ಇದೆ.
0: ಅದೇ ಮಳೆ ಚೆನ್ನಾಗಿ ಬರಲಿ, ಯಾರಿಗೂ ಹಾನಿ ಆಗದಿರಲಿ ಅಲ್ವಾ?
1: ತೊಂದರೆ ಆಗ್ಬಾರ್ದು.
0: ಅದೇ ಅದೇ ಅದೇ, ಯಾರಿಗೂ ತೊಂದರೆ ಆಗದೆ ಜೋರ್ ಗಾಳಿ ಇರದೆ ಮಳೆ ಬರಲಿ ಅಲ್ವಾ?
1: ಪುಟ್ಟ ಒಂದು
0: ಹೇಳಿ ಹೇಳಿ ಹೇಳಿ ಹೇಳಿ.
1: ಆದಿಯೂ ನೀನೇ, ಅಂತ್ಯವೂ ನೀನೇ, ನಮಗೆಲ್ಲರಿಗೂ ಆಸರೆ ನೀನೇ, ಕಷ್ಟ ಕಾರ್ಪಣ್ಯಗಳ ಬಗರಿಸೋ ಗಮನದಲ್ಲಿಟ್ಟು ಭಕ್ತಿ ಭಾವಗಳ ಬಗರಿಸೋ ನೀನು, ಭಕ್ತರ ಬಾಳಿಗೆ ದಿವ್ಯ ಜ್ಯೋತಿಯಾಗಿ ಕನಿಕರಿಸೋದೇ.

0: ನೀನೆಂದೆಂದು ಲತೆ ಲತೆ ಬಾಡಿ ಹೋಯಿತು, ಮೊಗ್ಗು ಬೀರುವ ಮೊನ್ನ, ಮೊಗ್ಗು ಉದುರಿ ಹೋಯಿತು, ಹೂವರಳುವ ಮೊನ್ನ, ತುಂಬಿ ಹಾರಿ ಹೋಯ್ತು, ಜೇನು ಈರುವ ಮೊನ್ನ, ಅಕ್ಕಿ ಹಾರಿ ಹೋಯ್ತು, ಹಣ್ಣು ಬಿಡುವ ಮೊನ್ನ, ಕೈಜಾರಿ ಹೋಯ್ತು, ಕಂಗಳು ಕಾಣುವ ಮೊನ್ನ, ಮೌನವು ಆವತ್ತಿತು, ಮನೆ ಸೇರುವ ಮೊನ್ನ.
1: ಚೆನ್ನಾಗಿದೆ ನೋಡಿ, ತುಂಬಾ ಚುಟುಕುಗಳನ್ನ ಬರೀತೀರಲ್ಲ.
0: ನಾ ಬರ್ಕೊಂಡಿರ್ತೀನಿ ಮೇಡಮ್, ಅದು ಸ್ವಲ್ಪ ಅತ್ಲಗಿಟ್ಟಿದೆ, ನಂಗೆ ತೆವಳಕ್ಕಾಗಲ್ಲ ಅತ್ಲಗೆ, ಅದಕ್ಕೆ ಅಮ್ಮ ಸ್ನಾನ ಮಾಡಿ
1: ತೊಂದ್ರೆ. ಎಷ್ಟು ಚೆನ್ನಾಗಿ ಬರೆದಿದ್ದೀರಾ ನೋಡಿ ಅಲ್ವಾ, ಹೀಗೆ ಚುಟುಕುಗಳನ್ನ ಬರಿತಾ ಇರಿ, ನಮ್ ಜೊತೆ ಹಂಚ್ಕೊಳ್ತಾ ಇರಿ.
0: ಮುದ್ರಣಕ್ಕೆ ರೆಡಿ ಆಗಿದೆ ಇನ್ನೊಂದು ಪುಸ್ತಕ, ಮೌನಗಿರಿನ ಮಲ್ಲಿಗೆ ಅಂತ ಶೀರ್ಷಿಕೆ ಕೊಟ್ಟಿದ್ದೀನಿ.
1: ತುಂಬಾ ಚೆನ್ನಾಗಿದೆ ಶೀರ್ಷಿಕೆ, ಆದಷ್ಟು ಬೇಗ ಮುದ್ರಣ ಕಾಣಲಿ.
0: ಕವನಗಳಿದೆ, 53 ಕವನಗಳು ರೆಡಿ ಹಾಕಬೇಕು ಇನ್ನು.
1: ಹೌದಾ, ಆದಷ್ಟು ಬೇಗ ಪ್ರಕಟಣೆ ಆಗ್ಲಿ ಅಲ್ವಾ.
0: ಆಯ್ತು,
1: ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ.
0: ನಮಸ್ತೆ ಕೇಳುಗರಿಗಾಗಿ.
1: ನಮಸ್ಕಾರ, ನಮಸ್ಕಾರ.

0: ಚಿತ್ರಕಾವೇರಿ ಶ್ರೋತೃಗಳಿಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಯಾರು ನಮ್ಮ ಜೊತೆ ಮಾತಾಡೋಕ್ಕೆ ಕಾಯ್ತಾ ಇದ್ದಾರೆ ನೋಡೋಣ. ಹಲೋ
1: ಹಲೋ,
0: ನಮಸ್ತೆ. ಯಾರು ಮಾತಾಡ್ತಾ ಇರೋದು?
1: ಸರಸ್ವತಿ ಮಕ್ಕಂದೂರಿಂದ.
0: ಸರಸ್ವತಿ ಮಕ್ಕಂದೂರಿಂದನಾ?
1: ಹೌದು ಮೇಡಮ್.
0: ಸರಸ್ವತಿ ಅವರು ಏನ್ ಮಾಡ್ಕೊಂಡಿದ್ದೀರಾ?
1: ನಾನು ಹೌಸ್ ವೈಫ್ ಮೇಡಮ್, ಮನೇಲಿ.
0: ಹೌದಾ, ಮನೇಲಾದ್ರೂ ಕೆಲಸಗಳು ಇರುತ್ತಲ್ಲ.
1: ಇರುತ್ತೆ ಮೇಡಮ್.
0: ಮತ್ತೆ ಗೃಹಿಣಿ ಅಂತ ಹೇಳಿದ್ರೆ ಇಡೀ ಏನ್ ಹೇಳ್ತೀವಿ ನಾವು, ಮನೆಯನ್ನ
1: ಹೌದು
0: ಒಂದು
1: ಮೇಡಮ್,
0: ಮಂತ್ರಾಲಯ ಆಗಿ ಮಾಡುವಂತದ್ದು ಗೃಹಿಣಿ
1: ಹೌದು ಮೇಡಮ್.
0: ಅಲ್ವಾ? ಗೃಹ ಮನೆಯನ್ನ ಕಟ್ಟಬಹುದು, ಆ ಕಟ್ಟಿರೋ ಮನೆಯನ್ನ ಮನೆಯ ಸ್ವರೂಪಕ್ಕೆ ತರುವಂತವ್ರು ನಿಮ್ಮಂತವ್ರಲ್ವಾ?
1: ಹೌದು ಮೇಡಮ್.
0: ಸರಿ, ಹೇಳಿ ಯಾವ್ದೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಾ?
1: ಬೆಳಿಗ್ಗೆ ಇದು ಭಕ್ತಿ ಗೀತೆ, ಮತ್ತೆ ಚಿಂತನ, ಅದು ನ್ಯೂಸ್ ಎಲ್ಲ ಬರುತ್ತಲ್ಲ, ಅದು ಸಾಂಗ್, ಹಿಂದಿ ಸಾಂಗ್, ಕನ್ನಡ ಸಾಂಗ್ ಎಲ್ಲ ಕೇಳ್ತಾ ಇರ್ತೀನಿ ಮೇಡಮ್.
0: ನಿಮಗೆ ಯಾವ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ?
1: ಸಾಧಾರಣ ಎಲ್ಲ ಇಷ್ಟ ಆಗುತ್ತೆ ಮೇಡಮ್. ವನಿತಾ ಇವರ ಮಧ್ಯಾಹ್ನ, ಮತ್ತೆ ಸಂಜೆ ಯೋಧರಿಗಾಗಿ ಕಾರ್ಯಕ್ರಮ, ಇವಾಗ 4:30 ಎಲ್ಲ ಇತ್ತಲ್ಲ ಮೇಡಮ್, ಹಳೆ ಚಿತ್ರಗೀತೆ.
0: ನೆನಪು ನೀನಾದ.
1: ಹೌದು ಮೇಡಮ್, 5 ಗಂಟೆಗೆ ಒಂದು ಪ್ರೋಗ್ರಾಮ್ ಇತ್ತಲ್ಲ ಮೇಡಮ್.
0: ಕಾರ್ಯಕ್ರಮಗಳನ್ನ ಕೇಳ್ತೀರ? ಕ್ರೀಡಾಲಹರಿ.
1: ಹೌದು ಮೇಡಮ್, ಅದು ಸ್ವಲ್ಪ ಕೇಳ್ದೆ, ಸ್ವಲ್ಪ ಲೇಟ್ ಆಗಿ ಹಾಕಿದ್ದೆ ರೇಡಿಯೋ.
0: ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಹೊಸ ಹೊಸ ಕಾರ್ಯಕ್ರಮಗಳು ಸಹ ಬರ್ತಾ ಇದಾವೆ ಅಲ್ವಾ?
1: ಹೌದು ಮೇಡಮ್, ಹೌದು.
0: ಸರಿ, ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ.
1: ಆಯ್ತು ಮೇಡಮ್.
0: ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ ಎಂದು ಜಿಮ್ಮಿಗಲು ಚಿತ್ರಕ್ಕಾಗಿ ಹಾಡಿದ ಹೆಸರಾಂತ ನಟ ಯಾರು?
1: ವಿಷ್ಣುವರ್ಧನ್.
0: ಹಾ, ಸರಿಯಾದ ಉತ್ತರ. ಯಾವ ಗೀತೆ ಬೇಕಿತ್ತು?
1: ಜೋಡಿ ಅಕ್ಕಿ ಅಂತ ಲಾಲಿಸುವಲ್ಲಿ.
0: ಖಂಡಿತ, ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್.

0: ನಮ್ಮ ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಳಿನಿ ಸತೀಶ್, ಚಿತ್ರದುರ್ಗದಿಂದ.
0: ಓ, ಕೋಟೆನಾಡು ಚಿತ್ರದುರ್ಗದಿಂದ.
1: ಎಸ್, ಚಿತ್ರದುರ್ಗ.
0: ಹೇಗಿದ್ದೀರಾ?
1: ಯಾ ಫೈನ್, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ?
0: ನಾವೆಲ್ಲ ಚೆನ್ನಾಗಿದ್ದೀವಿ. ಮಳೆ ಇದೆಯಾ?
1: ಇಲ್ಲ, ಮಳೆ ಏನು ಬರ್ತಾ ಇಲ್ಲ. ಒಂಥರ ಏನು ಡ್ರಿಂಬ್ಲಿಂಗ್ ಅಂತದ್ ಹೇಳ್ಬೋದು ಅಷ್ಟೇ, ಹೊರತು ಅಂತ ಹೆವಿ ರೈನ್ ಫಾಲ್ ಏನಿಲ್ಲ.
0: ಹೌದಾ? ನಿಮ್ದು ಕೊನೆಯ ಕರೆ, ಕಾರ್ಯಕ್ರಮದ ಕೊನೆಯ ಕರೆ.
1: ಓಕೆ, ಅದು ನನ್ ಲಕ್ ಇರ್ಬೋದು ಅಷ್ಟೇ.
0: ಹಾಗಾಗಿ ನಿಮಗೆ ಪ್ರಶ್ನೆನೇ ಕೇಳ್ಬಿಡ್ಲ ಒಂದು.
1: ಹೇಳಿ.
0: ರಕ್ತವನ್ನು ಶುದ್ಧೀಕರಿಸುವ ಮಾನವ ಅಂಗ ಯಾವುದು?
1: ಗೊತ್ತಾಗ್ತಾ ಇಲ್ಲ, ಸೈನ್ಸ್ ಅಷ್ಟು ಗೊತ್ತಾಗ್ತಾ ಇಲ್ಲ ನಂಗೆ.
0: ಹೌದಾ?
1: ಓಕೆ,
0: ಯಾವ್ದಿರ್ಬೋದು?
1: ರಕ್ತ ಶುದ್ಧೀಕರಿಸೋದು
0: ಸರಿ, ನಾನೇ ಹೇಳಿ ಬಿಡ್ತೀನಿ
1: ಬ್ಲಡ್
0: ಬಿಡಿ.
1: ಪ್ಯೂರಿಫೈ,
0: ಮೂತ್ರಪಿಂಡ.
1: ಓ, ಲಿವರ್. ಓಕೆ ಓಕೆ,
0: ನಮ್ಮ
1: ಸಾರಿ.
0: ಕಿಡ್ನಿ ಅಲ್ಲ.
1: ಎಸ್, ಕಿಡ್ನಿ, ಕರೆಕ್ಟ್. ಓಕೆ,
0: ಯಾವ ಗೀತೆ ಬೇಕಿತ್ತು ನಿಮಗೆ?
1: ಇವತ್ತು ಅರ್ಚನಾ ಮೂವಿಯಿಂದ ಅದರಲ್ಲಿ ಬಯಕೆ ಬಾಳಿನಲ್ಲಿ ಅಂತ ಸಾಂಗ್ ಇದೆಯಲ್ಲ, ಆ ಸಾಂಗ್ ಪ್ರಸಾರ ಮಾಡಿ.
0: ಖಂಡಿತ ನಿಮಗೋಸ್ಕರ ಮಾಡ್ತೀವಿ. ಕಾರ್ಯಕ್ರಮಗಳನ್ನ ಹೇಳ್ತಾ ಇರ್ತೀರಾ?
1: ಅವಾಗ ಅವಾಗ ನಮ್ಗೆ ಸಮಯ ಸಿಕ್ಕಾಗೆಲ್ಲ ಎಲ್ಲ ಆಕಾಶವಾಣಿದು ಸ್ವಲ್ಪ ಒಂದು ರೌಂಡ್ ಹೋಗೋದು, ರಾಯಚೂರು, ಮಡಿಕೇರಿ, ಬಿಜಾಪುರ, ನಮ್ಮ ಚಿತ್ರದುರ್ಗ ಕಾಯಮ್ಮ ಕೇಳ್ತಾ ಇರ್ತೀವಿ.
0: ಓಹೋ ಹೋ, ತೊಂದರೆ ಇಲ್ಲ, ನೀವು ಆಗಾಗ ನಮ್ಮ ಕಾರ್ಯಕ್ರಮಗಳನ್ನ ಕೇಳಿ, ಹೀಗೆ
1: ಓಕೆ.
0: ಕರೆ ಮಾಡ್ತಾ ಇರಿ. ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಈ ಕೊನೆಯ ಗೀತೆಯೊಂದಿಗೆ ಇಂದಿನ ಚಿತ್ರಕಾವೇರಿ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಿಮ್ಮ ಗೆಳತಿಯ ನಮಸ್ಕಾರ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಮೊದಲಿಗೆ ಭತ್ತದ ಕೃಷಿ ಕುರಿತು ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:20 ಸುದ್ದಿ ಚಂಪೆ, ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ 7:45, ರಾತ್ರಿ 8:00 ಸಿರಿಗಂಧ. 9:30 ಯುವವಾಣಿ, ಕರ್ನಾಟಕ ಸಂಗೀತ ಮತ್ತು ಭರತನಾಟ್ಯ ವಿಭಾಗದ ವಿದ್ಯಾರ್ಥಿನಿ, ಮಹತ್ವಾಕಾಂಕ್ಷಿ ಜೈವಿಕ ತಂತ್ರಜ್ಞಾನಿ, ಲೇಖಕಿ, ಕಲಾವಿದೆ ಮತ್ತು ಶುಭವಿ ವಿನ್ಯಾಸಗಳ ಸಂಸ್ಥಾಪಕಿ ಸಮುದ್ಯತ ಎಸ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅರ್ನಬ್ ಚಟ್ಟೋಪಾಧ್ಯಾಯ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಕಲ್ಕತ್ತಾ ಕೇಂದ್ರದ ಕೊಡುಗೆ. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ನಾಳೆ ಬೆಳಿಗ್ಗೆ 6:00 ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ 6:10. 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. ರೈತರಿಗೆ ಸಲಹೆ 6:35. 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ನಾಳೆ ಬೆಳಿಗ್ಗೆ 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ಕದಂ ನೂತನೆಸ್, ನಿರ್ಮಾಣ ನಂದನ್ ಕುಮಾರ್ LO, ಚಿತ್ರಗೀತೆಗಳು 8:35. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಿಗ್ಗೆ 9:05 ಬೆಂಗಳೂರು ಕೇಂದ್ರದಿಂದ ವನ ಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಕುರಿತು ಹಾಸರ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಳುಕುಂಡಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 9:45 ನಮ್ಮ ನಿಲಯದಿಂದ ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ KN. 10:00 ಚಿನ್ನರ ಲೋಕ, ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ, ನಿರ್ವಹಣೆ ಶಕುಂತಲಾ ಎಂ. ಗಾನ ಭಜನ 10:30. 11:00 ಕೊಡವಸಿರಿ, ಬಾಡಗರಕೇರಿ ಪೊಮ್ಮಕ್ಕಳ ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಗಾನಡಂಗೂರ. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:05 ವನಿತಾ ವಿಹಾರ, ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. 12:35 ಆರೋಗ್ಯ ಕಾರ್ಯಕ್ರಮ, 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪಿಎಂ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:20 ನಮ್ಮ ನಿಲಯದಿಂದ ಅಮರಧ್ವನಿ, ನಮಸ್ಕಾರ ಭಾರತಿ ಸುತ, ಭಾರತಿ ಸುತ ಅವರ ಮಗಳಾದ ಕುಸುಮ ಶಾನ್ಭಾಗ್ ಅವರ ತಂದೆ ಕುರಿತು ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾರೆ.

ಇದ್ದಾರೆ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಪ್ರಚಲಿತ 1:40 2:40 ಬೆಂಗಳೂರು ಕೇಂದ್ರದಿಂದ ರಸಮಂಜರಿ. 3:00 ನಮ್ಮ ನಿಲಯದಿಂದ ಯಕ್ಷಗಾನ ತಾಳಮದ್ದಲೆ. ಪ್ರಸಂಗ ಭಕ್ತ ಚಂದ್ರಹಾಸ. ನಡೆಸಿಕೊಡುತ್ತಾರೆ ವಿನಾಯಕ ಯಕ್ಷಗಾನ ಮಂಡಳಿ ತಡಂಬೈಲು. 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಲ್ಲ ಮಾವುಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕ ಸಿಎಸ್ ಸುರೇಶ್ ಅವರೊಂದಿಗೆ ಸಂದರ್ಶನದ ಮುಂದುವರೆದ ಭಾಗ. ಇವರನ್ನು ಸಂದರ್ಶಿಸುತ್ತಾರೆ ಹೆಚ್ಜೆ ವಿಶಾಲಾಕ್ಷಿ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ 4:30. 5:00 ಯುವವಾಣಿ ದೀವಿಗೆ. ನರ್ಸಿಂಗ್ ಕೋರ್ಸ್ಗೆ ಪ್ರವೇಶಾತಿ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸರ್ಕಾರಿ ಶುಶ್ರೂಷಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಅಶ್ವಿನಿ ಕೆಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶನೆ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕಾವೇರಿ 5:30. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ.

0: ನಾಳೆ ಸಂಜೆ 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಕೆಜಿ ನೀರಜಾ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್, ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಚನ್ನವೀರ ಕಣವಿ ಅವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿಎಸ್. ಸಿರಿಗಂಧ 8:00. 9:15 ಭಾವಗೀತೆಗಳು. 9:30 ಯುವವಾಣಿ. ರಾತ್ರಿ 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ಪಂಡಿತ್ ಕೈಲಾಶ್ ಚಂದ್ ಶರ್ಮಾ ಅವರ ಕೊಳಲು ವಾದನ ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani, the news read by Naresh Mago. In a major boost to the India Semiconductor Mission, Prime Minister Narendra Modi inaugurated the CG Semi-Outsourced Semiconductor Assembly and Test OSAT facility at Sanand in Gujarat a short while ago. Developed under the India Semiconductor Mission with an investment of over 7,500 crore rupees, the facility marks a major milestone in the country's tech manufacturing journey. Prime Minister Modi is currently addressing the program, so let's go live to Sanand to listen to his address.
2: Design centers will open, and then from here, new startups will also come. यही क्लस्टर की ताकत होती है. एक उद्योग सैकड़ों उद्योगों को जन्म देता है, सैकड़ों उद्योग लाखों रोजगार पैदा करते हैं, और ये लाखों रोजगार पूरे क्षेत्र की अर्थव्यवस्था बदल देते हैं. और ये सिर्फ सानंद में ही नहीं हो रहा, देश के अनेक राज्यों में भी सेमीकंडक्टर के क्लस्टर बन रहे हैं. साथियों, आज भारत में सेमीकंडक्टर सेक्टर के इस

0: उभार से सभी उत्साहित हैं।
1: Earlier, Prime Minister Modi inaugurated and laid the foundation stone for development projects worth over 1,05,000 crore rupees in Rajasthan, marking a major push to infrastructure, energy, transport and employment generation in the state. During his day-long visit, the Prime Minister inaugurated the new terminal building at Jodhpur Airport. Thereafter, he dedicated the country's most modern greenfield refinery cum petrochemical complex to the nation in Pachpadra in Balotara district. A greenfield refinery is an industrial processing plant built from scratch on undeveloped clean land. Addressing the program, Prime Minister Modi said the conflict in West Asia had triggered the biggest energy crisis of the 21st century, but India successfully overcame the challenge through timely decisions, effective diplomacy and prudent management of national resources.
0: हमने संकट शुरू होते ही रिफाइनरीज के सामर्थ्य पर फोकस किया। औद्योगिक काम के लिए जो गैस बनती थी उसकी जगह रिफाइनरीज को रसोई गैस एलपीजी बनाने के लिए कहा गया और 7 दिनों के भीतर भीतर एलपीजी के उत्पादन में बढ़ोतरी हुई। पहले जो 35,000 मैट्रिक टन एलपीजी का उत्पादन देश में होता था, संकट के दौरान वो 54,000 मैट्रिक टन बढ़ गया।
1: The monsoon session of parliament will commence on the 20th of this month. It will continue till the 13th of August. Parliamentary Affairs Minister Kiran Rijiju today informed that President Draupadi Murmu has approved the proposal of the government to convene the monsoon session of parliament from the 20th of July. In a social media post, Mr. Rijiju said the session will focus on meaningful debate, discussion and decisions on issues of national importance. India's long-standing contribution to global peacekeeping mission has received a significant recognition as 651 Indian Army personnel serving under the United Nations have been awarded the prestigious United Nations Medal during a ceremonial medal parade held at the Permanent Operating Base SAIC in the Democratic Republic of Congo. The medals were presented during a ceremony held yesterday honoring the Indian contingent for its professionalism, operational excellence and dedicated service under the United Nations peacekeeping mission. A Delhi court today rejected the bail pleas filed by Umar Khalid and Sharjeel Imam in Delhi riots conspiracy case. Additional Sessions Judge Sameer Bajpai of Karkar Duma Court dismissed the bail pleas filed by both the accused persons. Moving on to sports, in men's cricket, the second T20 international between India and England will be played in Manchester today. The match will begin at 7 p.m. India time. The opening game of the 5-match series was abandoned due to rain at Chesterley Street. The third match will be played in Nottingham on the 7th of July. And that is the end of this news bulletin.
2: Akashvani Madikeri. Iga samaya 6 gante 9 nimisha 56 second galu.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
4: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ತತ್ರ ಸರಿ ಹೊರಟೋಯ್ತು, ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ. ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮಗೆ ಮೇಜರ್ ಸ್ಟ್ರೋಕ್ ಆಗದೇನೆ ಇರಬಹುದು.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ಸ್.

0: ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ.
4: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
5: ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
6: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
7: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
8: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ?
10: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4-theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900901282
0: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
11: ರೀ, ನಾನು ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
12: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
11: ಹಾಗಾದ್ರೆ ಇವತ್ತೇ ಹೋಗೋಣ.
8: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
13: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
14: ಅಮೃತವಂತೆ ಪ್ರೇಮದ ಗಾನ,
13: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
14: ಗೀತಾಂಜಲಿ ಪ್ರೇಮಾಂಜಲಿ ಬೇರೇನು ನಾನು ನೀಡಲಿ.
13: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
15: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನ ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ಇದು ನಿಮಗಾಗಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
1: ಶ್ರುತಿ ಸೇರಿದೆ ಹಿತವಾಗಿದೆ ಮಾತೆಲ್ಲವೂ ಇಂಪಾಗಿದೆ.
0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
2: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
3: ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗ

ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನಿರೀಕ್ಷಿಸಿ ಅಂತ್ಯಾಕ್ಷರಿ.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 5712201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ, ಚಿತ್ರಪಟ ಎಣಿಸೋಕೆ ಆನಂದ.
3: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಇಮ್ಯಾನುವಲ್ ಸಿಲ್ಕ್ಸ್ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 70th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
5: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
6: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
7: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಸುಳ್ಯದ KVG ITI ನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, SSLC ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7776024053.
9: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
6: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
10: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
6: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
9: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
11: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟೆ, ಕೊಡಗಿನಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ಜೊತೆಗೆ ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ. ಕರೆ ಮಾಡಿ 9611-55457.
12: ಪುತ್ತೂರು ಮತ್ತು ಸುಳ್ಯದಲ್ಲಿ ಎಲ್ಲ ಮಾಡರ್ನ್ ಫೆಸಿಲಿಟಿ.

0: ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 733-859-1112.
1: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
3: ಕೈಂಜ ನಾಳಂಕೆ ಇರುವ ತಾರಾಂಗಗಳ ಪಟ್ಟು ಅರಮೇರಿ ಗ್ರಾಮತ್ರ ಪೌತಿ ಪೂಳಂಡ ಎಂ ಪೂವಯ್ಯ ಐಂಡ ಪೊಣ್ಣು ಪೂಳಂಡ ಗಂಗಮ್ಮ ಇಂಗಿಲ ಮಾದಕ ರತ್ನ ಇದೇ ಜುಲೈ ನಾಳಂಕೆ ಆರಾಂಗ್ ತಿಂಗಳಾಚ ಪೋಲು ಪನಂದಗಟ್ಟಿಗೆ ಅರಮೇರಿ ಗ್ರಾಮತ್ತುಳ್ಳ ಇಂದ ಸ್ವಂತ ಮನೆಯಲ್ಲಿ ನಡೆಸುವ ಏರ್ಪಾಡು ಮಾಡಿ ನೀಡಿತು. ಅದನಗೊಂಡು ಊರು ಕೇರಿಕಾರ ಒಕ್ಕಕಾರ ಬಿಂದು ಜಂಗಾದಿಯ ಪಿಂಜ ಕಾಗದ ಇಚಿತು ಎತ್ತವು ಇದನ್ನೇ ತಂಗಡ ತಕ್ಕಾರ ಅಂದ ಜ್ಞಾನ ಮಾಡಿ ಬಂದಿತ್ತು. ಸಾಕಾರ ತರುಣೊಂದು ಐಂಡ ಮಕ್ಕ ಮೈಮ ತಿರುಮಕ್ಕ ಪಿಂಜ ಒಕ್ಕಕಾರ ಕಟ್ಟಣಿತು.
4: ಮಡಿಕೇರಿಯ ಜಿಪಿ ಮೊಬೈಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಆಫರ್. ವಾಷಿಂಗ್ ಮಿಷಿನ್ ಗಳು 11,500 ರುಪೀಸ್ ಹಾಗೂ 24-inch ಸ್ಮಾರ್ಟ್ ಟಿವಿ 8,500 ರುಪೀಸ್ ನಿಂದ ಆರಂಭ. ನಮ್ಮಲ್ಲಿ ಪ್ರಖ್ಯಾತ ಬ್ರ್ಯಾಂಡ್ಗಳಾದ IFB, LG, ವೋಲ್ಟಾಸ್, ಬಾಷ್ ಹಾಗೂ ಇಂಟೆಕ್ಸ್ನ ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ವಾಟರ್ ಪ್ಯೂರಿಫೈಯರ್ ಮತ್ತು ಎಂಐನ ಮೊಬೈಲ್ ಆಕ್ಸೆಸರೀಸ್ ಮತ್ತು ಸ್ಮಾರ್ಟ್ ಟಿವಿಗಳು ಲಭ್ಯ. ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ನ ಹೋಮ್ ಅಪ್ಲಯನ್ಸಸ್ ಲಭ್ಯವಿದೆ. ಈ ಎಲ್ಲಾ ಪ್ರಾಡಕ್ಟ್ಗಳು ಆಫರ್ ಪ್ರೈಸ್ ನಲ್ಲಿ. ಕೂಡಲೇ ಸಂಪರ್ಕಿಸಿ ಜಿಪಿ ಮೊಬೈಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಆಪೋಸಿಟ್ BSNL ಆಫೀಸ್, ಕೋಯನೂರ್ ರೋಡ್, ಮಡಿಕೇರಿ.
5: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 ವರ್ಷ ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
1: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
6: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಒಂದು ಜಾನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ RB ಶಿವರಾಜ್, ಚಕ್ರವರ್ತಿ ಹಾಗೂ ಸೋಮಶೇಖರ್.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೇ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆ ಮಳೆ ಮಳೆ ಜಿನುಗೋ ಜಿನುಗೋ ಹನಿ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ ಚಿತ್ತಪಟ್ಟ ಎಣಿಸೋಕೆ

0: ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ.
1: ಇಂದು ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಭತ್ತದ ಕೃಷಿ ಕುರಿತು ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: Less premium, more bonus, most suitable for your loved ones. RPL Life, nothing better than this.
2: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
5: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
4: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಬೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರುಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮಳೆ ಕೊರತೆ ಹಿನ್ನೆಲೆ ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಬೆಂಗಳೂರಿನ ಎಚ್ಎಂಟಿ ಭವನದಲ್ಲಿ ಇಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲೆಕ್ಟ್ರಿಕ್ ವಾಹನ ಉದ್ಯಮದ ಪ್ರಮುಖರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ದೇಶೀಯ ಉತ್ಪಾದನೆಯನ್ನು ವೃದ್ಧಿಸುವ ಮತ್ತು ದೇಶೀಯ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ತಯಾರಾಗುವ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಬೇಡಿಕೆ ಸೃಷ್ಟಿಸುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದರು. ದ್ವಿಚಕ್ರ ವಾಹನಗಳ ತಯಾರಿಕೆ ಹಾಗೂ ಇವಿ ವಲಯದ ವಿವಿಧ ಉತ್ಪನ್ನಗಳ ತಯಾರಿಕೆಗೆ ಅಗತ್ಯವಾದ ಪೂರಕ ವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಚರ್ಚೆ ನಡೆಸಿದರು. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಎಚ್ ಡಿ ಕುಮಾರಸ್ವಾಮಿ, ದೇಶದಲ್ಲಿ ದೃಢವಾದ ನಾವೀನ್ಯತೆಯಿಂದ ಕೂಡಿದ ಜಾಗತಿಕ ಗುಣಮಟ್ಟದ ಸ್ಪರ್ಧಾತ್ಮಕ ಇವಿ ಪೂರೈಕೆ ವ್ಯವಸ್ಥೆಯನ್ನು ನಿರ್ಮಿಸುವುದಕ್ಕೆ ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಅವುಗಳ ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸುವಂತೆ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿರುವುದಾಗಿ ಸಾರಿಗೆ ಸಚಿವ ಬೈರತಿ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಕೆಆರ್ ವೃತ್ತದಲ್ಲಿ ನಡೆದ ಅಪಘಾತದಲ್ಲಿ ಗಾಯಗೊಂಡವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಭೇಟಿ

0: ಭೇಟಿ ಮಾಡಿ ಮಾತನಾಡಿದ ಅವರು, ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಹೇಳಿದ್ದಾರೆ. ಬಸ್ಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ ನಂತರವೇ ನೂತನ ಎಲೆಕ್ಟ್ರಿಕ್ ಬಸ್ಗಳ ಸಂಚಾರದ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸಮಾನತೆಗೆ ಮಹತ್ವ ನೀಡಲಾಗಿದ್ದರೂ ಕಾನೂನು ಮತ್ತು ಸಮಾಜದ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಎಂಬ ಬಗ್ಗೆ ಗಂಭೀರ ವಿಶ್ಲೇಷಣೆ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನ ಖಾಸಗಿ ಕಾನೂನು ಮಹಾವಿದ್ಯಾಲಯದಲ್ಲಿ ನಡೆದ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಾನೂನು ಪದವೀಧರರು ನಿರಂತರ ಅಧ್ಯಯನದ ಮೂಲಕ ಪರಿಣತ ನ್ಯಾಯವಾದಿಗಳಾಗಿ ಬೆಳೆಯಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 1500ಕ್ಕೂ ಹೆಚ್ಚು ಕಾನೂನು ಕಾಲೇಜುಗಳು ಇದ್ದು ಪ್ರತಿ ವರ್ಷ ಸಾವಿರಾರು ಕಾನೂನು ಪದವೀಧರರು ಹೊರಬರುತ್ತಿದ್ದಾರೆ. ಆದರೂ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳು ಬಾಕಿ ಉಳಿದಿರುವುದು ಕಳವಳಕಾರಿ ಎಂದು ತಿಳಿಸಿದ್ದಾರೆ. ಪ್ರಕರಣಗಳ ತ್ವರಿತ ವಿಲೇವಾರಿಗೆ ನ್ಯಾಯಾಂಗದಲ್ಲಿ ಇನ್ನಷ್ಟು ಸುಧಾರಣೆ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರು ಪರಿಶೀಲಿಸಬಾರದು ಎಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆ. ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವರಲಕ್ಷ್ಮಿ ಅವರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿಯವರನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿತು. ಸಚಿವ ಸಂಪುಟದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ನಡೆಸಲು ಮುಂದಾಗಿರುವುದು ಆಘಾತ ಉಂಟುಮಾಡಿದೆ. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಯಾವುದೇ ಕ್ರಮವನ್ನು ನಿಲ್ಲಿಸಬೇಕು. ಸರ್ಕಾರ ಕಾರ್ಮಿಕರ ಪರವಾಗಿ ನಿಲ್ಲಬೇಕು ಎಂದು ಮನವಿ ಪತ್ರದಲ್ಲಿ ಕೋರಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ವಿಶ್ವಾಸಾರ್ಹತೆ ಹೊಂದಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದುವರೆಗೂ ನಡೆಸಲಾದ ಸಂಪೂರ್ಣ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ಇದೇ 6ರಂದು ದೆಹಲಿಗೆ ತೆರಳಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ತಲೆದೋರಿರುವ ಮಳೆ ಕೊರತೆ ಹಾಗೂ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಇಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದ್ದು 80 ಅಡಿಗೆ ತಲುಪಿದೆ. ಆದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರು ಹಾಗೂ ಸರ್ವಪಕ್ಷಗಳ ಸಭೆ ಕರೆಯುವಂತೆ ಒತ್ತಾಯಿಸಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾಗಿದ್ದ ಬರದ ಆತಂಕ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲೂ ವ್ಯಾಪಕವಾಗಿ ಮಳೆಯಾಗುತ್ತಿರುವುದರಿಂದ ಮತ್ತು ಘಟ್ಟ ಪ್ರದೇಶದಲ್ಲೂ ನಿರಂತರ ಮಳೆ ಮುಂದುವರೆದಿದ್ದರಿಂದ ಜಿಲ್ಲೆಯ ಕೃಷ್ಣಾ ನದಿ ಸೇರಿದಂತೆ ಮಲಪ್ರಭಾ, ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳಿಗೆ ನೀರಿನ ಹರಿವು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು 4-5 ದಿನ ಇದೇ ರೀತಿ ಮಳೆ ಮುಂದುವರೆದರೆ ರೈತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದಿದ್ದರೆ ಮೋಡ ಬಿತ್ತನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ.
4: First orbit in 1984, you know, when Rakesh sir had gone to space, Ravi sir, who is sitting us with here today, was accompanying him at that time in Russia. And the second orbit happened last year when I traveled to space and Papa sir was sitting here with

0: one stage was there with me in US. And I hope and wish that very soon we have our third orbit, fourth orbit, fifth orbit and sixth orbit, and so much so that we stop counting them. You know, that is where we should reach as soon as possible. And this time around, it will be from our own rocket, our own spacecraft, our own soil, through Mission Gaganyaan.
1: ಇದೇ ವೇಳೆ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್ ಮಾತನಾಡಿ, ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿ ಉಲ್ಲೇಖಿಸಿದ್ದಾರೆ ಎಂದು ಹೇಳಿದರು.
2: I'm just telling that, you know, thank you for being here, and sir was the chairman when we had gone for the AXEM mission there. A lot of support. Like I say, I had to keep pinching myself many times to see I'm also part of this, and you get that imposter syndrome.
1: ರಾಮನಗರ ಜಿಲ್ಲೆಯ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಅಲ್ಲಿ ಟ್ಯಾಂಕರ್ ಮತ್ತು ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮಂಜುನಾಥ್ ಜಿ ತಿಳಿಸಿದ್ದಾರೆ. ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಪೂರೈಕೆಯಲ್ಲಿನ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯಲ್ಲಿನ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ರೈತರು ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕದಂತೆ ನಿಗದಿತ ಬೆಳೆಗಳಿಗೆ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವ ಕುರಿತು ರೈತರಿಗೆ ಅರಿವು ಮೂಡಿಸುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಜೈನ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ನೀಡಿದ ಮಾಹಿತಿ ಪ್ರಕಾರ, ಕರಾವಳಿ ಜಿಲ್ಲೆಗಳಲ್ಲಿ ಇದೇ 7ರವರೆಗೆ ಮತ್ತು ದಕ್ಷಿಣ ಒಳನಾಡು ಮಲೆನಾಡು ಜಿಲ್ಲೆಗಳಲ್ಲಿ ಇದೇ 5ರಿಂದ 7ರವರೆಗೆ ಗುಡುಗು ಸಿಡಿಲು ಹಾಗೂ ಗಾಳಿಯೊಂದಿಗೆ ಮಳೆಯಾಗಲಿದೆ ಎಂದು ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿರುವ ಬಗ್ಗೆ ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಭೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರು ಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮತ್ತು ಮಳೆ ಕೊರತೆ ಹಿನ್ನೆಲೆ ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 6:53. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ.

0: ಮಾಸಿಕ ಪೆನ್ಷನ್ ಖಚಿತ.
1: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
0: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
1: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
0: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ.
4: ಇದು ಯಾರ ನಂಬರ್?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
4: ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
5: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದ ಬೇಸಾಯದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಎಸಿ ಗಿರೀಶ್ ಅವರು. ನಮಸ್ಕಾರ ಗಿರೀಶ್ ಅವರೇ.
6: ನಮಸ್ತೆ ಸರ್.
5: ಈಗ ಪ್ರಾರಂಭದಲ್ಲಿ ಈ ಭತ್ತವನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎಷ್ಟು ಮಟ್ಟಿಗೆ ಬೆಳೆಯಲಾಗ್ತಾ ಇದೆ ಮತ್ತು ಇದರ ಪ್ರಾಮುಖ್ಯತೆ ಏನು ಈ ಕೊಡಗು ಜಿಲ್ಲೆಯಲ್ಲಿ ಅಂತ ಸ್ವಲ್ಪ ಹೇಳ್ತೀರಾ?
6: ಕೊಡಗು ಜಿಲ್ಲೆಯ ಸಮಸ್ತ ರೈತ ಬಾಂಧವರಿಗೆ ನನ್ನ ವೈಯಕ್ತಿಕವಾಗಿಯೂ ಶುಭಕಾಮನೆಗಳನ್ನು ನಾನು ತಿಳಿಯಬಯಸ್ತೇನೆ. ಈಗಾಗಲೇ ಮುಂಗಾರು ಮಳೆಯ ನಿರೀಕ್ಷೆಯಲ್ಲಿ ನಮ್ಮ ರೈತ ಬಾಂಧವರು ಇದ್ದಾರೆ. ಮುಂದಿನ ದಿನದಲ್ಲಿ ಭತ್ತದ ವ್ಯವಸಾಯವನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ಯಾವ ತಾಂತ್ರಿಕತೆಯನ್ನು ಬಳಸಿಕೊಂಡಾಗ ಪ್ರೊಡಕ್ಷನ್ನ ಯಾವ ರೀತಿಯಲ್ಲಿ ಜಾಸ್ತಿ ಮಾಡಿಕೊಳ್ಬಹುದು ಅಂತ ಹೇಳುವ ವಿಚಾರವನ್ನು ನಾನು ತಿಳಿಯಬಯಸ್ತೇನೆ. ತಮಗೆಲ್ಲರಿಗೂ ಗೊತ್ತಿದೆ, ಭತ್ತ ಮುಖ್ಯ ಆಹಾರ ಬೆಳೆ ನಮ್ಮಲ್ಲಿ. ಅಂದಾಜು 30,500 ಹೆಕ್ಟೇರ್ ಪ್ರದೇಶದಷ್ಟು ಭತ್ತ ಬೆಳೆಯುವ ಪ್ರದೇಶ ನಮ್ಮಲ್ಲಿ ಇದ್ದರೂ ಸಹ ಕಳೆದ ಹಲವಾರು ವರ್ಷಗಳಿಂದ ಭತ್ತದ ಬೆಳೆ ಆ ವಿಸ್ತೀರ್ಣ ಕ್ಷೀಣವಾಗ್ತಾ ಬರ್ತದೆ ಬೇರೆ ಬೇರೆ ಕಾರಣಗಳಿಂದ. ಕೆಲವೊಮ್ಮೆ ರೈತರು ವಾಣಿಜ್ಯ ಬೆಳೆಗಳತ್ತ ಮನಸ್ಸು ಮಾಡಿರುವಂಥದ್ದು, ಕೆಲವೊಮ್ಮೆ ದುಡಿಯುವ ಕೈಗಳು ನಮ್ಮಲ್ಲಿ ಇಲ್ಲದೆ ಎಲ್ಲ ನಮ್ಮ ಯುವಕರು ಯುವತಿಯರು ಹೊರಗಡೆ ಇರುವಂಥದ್ದು, ಕೆಲವೊಮ್ಮೆ ಹವಾಮಾನದ ವೈಪರೀತ್ಯದಿಂದಾಗಿ ಕೆಲವು ಸಮಸ್ಯೆಗಳು ಬರುವಂಥದ್ದು, ಮತ್ತು ಈ ಕಾಡು ಪ್ರಾಣಿಗಳು ಇನ್ನಿತರೆ ಸಮಸ್ಯೆಗಳಿಂದ ಭತ್ತದ ಕೃಷಿಯತ್ತ ರೈತರು ಒಲವನ್ನು ತೋರಿಸುವಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಕಳೆದ ವರ್ಷ 23,000 ಹೆಕ್ಟೇರ್ನಷ್ಟು ಭತ್ತದ ಪ್ರದೇಶ ನಮ್ಮಲ್ಲಿ ಆವರಿಸಿತ್ತು. ಈ ವರ್ಷ ಇನ್ನೂ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ನಮ್ಮ ಯುವಜನತೆ ರೈತರು ಇನ್ನಷ್ಟು ಆಸಕ್ತಿಯಿಂದ ಸಾಂಪ್ರದಾಯಿಕವಾಗಿ ಆ ಭತ್ತ ಬೆಳೆಯೋದನ್ನು ಮುಂದುವರಿಸಿಕೊಂಡು ಬರಬೇಕು ಅಂತ ಕೇಳಿಕೊಂಡು ನಾನು ಈ ಭತ್ತದ ಕೃಷಿ ಚಟುವಟಿಕೆ ಬಗ್ಗೆ ಮಾಹಿತಿ ನೀಡಬಯಸ್ತೇನೆ.
5: ನಾವು ಕೊಡಗು ಜಿಲ್ಲೆಯಲ್ಲಿ ಈ ಭತ್ತದ ಕೃಷಿಗೆ ಬಂದರೆ ಇಲ್ಲಿ ಸಾಮಾನ್ಯವಾಗಿ ಬಳಕೆ ಆಗ್ತಿರುವಂಥ ತಳಿಗಳು ಯಾವ್ಯಾವು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ?
6: ಭತ್ತದ ಬೆಳೆಯಲ್ಲಿ ಬೇಕಾದಷ್ಟು ಭತ್ತದ ತಳಿಗಳಿವೆ ಸರ್. ಕೊಡಗು ಜಿಲ್ಲೆ ವಿಭಿನ್ನ ವಾತಾವರಣ ಅಥವಾ ಹವಾಮಾನ ಇರೋದ್ರಿಂದ ಹೊರಗಡೆ ಇರುವಂಥ ಎಲ್ಲ ತಳಿಗಳನ್ನ ಇಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ. ತಮಗೆಲ್ಲರಿಗೂ ಗೊತ್ತು, ಹೆಚ್ಚು ಮಳೆ ಬೀಳುವಂಥ ಪ್ರದೇಶ. 200 ಇಂಚುವರೆಗೂ ಸಹ ಕೆಲವೊಂದು ಗ್ರಾಮಗಳಲ್ಲಿ ಮಳೆ ಆಗ್ತದೆ. ಇಲ್ಲಿ ನಮ್ಮ ಎಲ್ಲ ಅಧಿಕ ಇಳುವರಿ ತಳಿಗಳಾಗಲಿ ಹೈಬ್ರಿಡ್ ತಳಿಗಳಾಗಲಿ ಇಲ್ಲಿ ಬೆಳೆಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವು ಸೆಲೆಕ್ಟೆಡ್ ವೆರೈಟೀಸ್ ಮಾತ್ರ ನಮ್ಮಲ್ಲಿ ಭತ್ತವನ್ನು ನಾವು ಬೆಳೀತಾ ಇದ್ದೇವೆ. ಅದರಲ್ಲಿ ಬಹಳ ವರ್ಷಗಳಿಂದ ಚಾಲ್ತಿಯಲ್ಲಿರುವಂಥ ಇಂಟಾನ್ ಬೆಳೆ ಇದೆ, ಇದೆಲ್ಲ ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್. ಇನ್ನೊಂದು ತುಂಗಾ ಇದೆ, KPR-1 ಅಂತ, ಕರ್ನಾಟಕ ಪೊನ್ನಂಪೇಟೆ ರೈಸ್ ಅಂತ ಸರ್. ಅದು ಪೊನ್ನಂಪೇಟೆ ರೀಸರ್ಚ್ ಸ್ಟೇಷನ್ ಕಂಡುಹಿಡಿದಿರುವಂತದ್ದು. ಇನ್ನೊಂದು KHP-9 ಮತ್ತೆ KHP-10, ಕರ್ನಾಟಕ ಹಿಲ್ ಪ್ಯಾಡ್ ಅಂತ ಹೇಳ್ತೇವೆ ನಾವು. ಇನ್ನೊಂದು BR-2655 ಬಾಂಗ್ಲಾ ರೈಸ್ ಅಂತ ಹೇಳ್ತೇವೆ. ಇದಿಷ್ಟು ಲಾಂಗ್ ಡ್ಯೂರೇಷನ್ ಕ್ರಾಪ್. ಆದ್ರೆ
5: ಲಾಂಗ್ ಡ್ಯೂರೇಷನ್ ಅಂದ್ರೆ
6: 150-165 ದಿವಸದವರೆಗೆ ಈ ಭತ್ತದ ಬೆಳೆ ನಾವು ಕಟಾವು ಮಾಡ್ತೇವೆ.
5: ದೀರ್ಘಾವಧಿ
6: ತಳಿಗಳು. ಅದರ ಜೊತೆಗೆ ಅಲ್ಪಾವಧಿ ತಳಿಗಳು, ಕೆಲವು ಮಳೆ ಕಡಿಮೆ ಬೀಳುವಂತ ಪ್ರದೇಶ ಅಥವಾ ನಮ್ಮ ಮೇಲ್ಗದ್ದೆಗಳು ಅಪ್ಲ್ಯಾಂಟ್ಸ್ ಅಂತೇವೆ ನಾವು, ಕರೆಗದ್ದೆಗಳು ಅಂತೇವೆ ಸ್ಥಳೀಯವಾಗಿ. ಇಲ್ಲಿ ತನು ಇದೆ, ಅತೀರಾ ಅಂತ ಹೇಳುವ ವೆರೈಟಿ ಇದೆ, IR-64 ಅಂತ ಒಂದು ವೆರೈಟಿ ಇದೆ. ಇನ್ನೊಂದು RNR-15048 ಸ್ಥಳೀಯವಾಗಿ ನವದನ ಸೋನ ಮಸೂರಿ ಅಂತೇವೆ. ಇದೆಲ್ಲ ತಳಿಗಳು ಅಲ್ಪಾವಧಿ ಸಮಯದಲ್ಲಿ ಬರುವಂತದ್ದು, 130-135 ಅವಧಿಯಲ್ಲಿ ಭತ್ತ ಕಟಾವಿಗೆ ಬರ್ತದೆ.
5: 135
6: ದಿವಸ ಮ್ಯಾಕ್ಸಿಮಮ್ ಟೈಮ್ ಅಲ್ಲಿ ಬರ್ತದೆ. ಇನ್ನು ಹೈಬ್ರಿಡ್ ತಳಿಗಳು ಅಂತ ಬರ್ತದೆ ಸರ್. ಇದರ ಸ್ವಲ್ಪ ಕೃಷಿ ಚಟುವಟಿಕೆ ವಿಭಿನ್ನವಾಗಿರ್ತದೆ. ಸಾಮಾನ್ಯವಾಗಿ ಭತ್ತದ ಕೃಷಿಗೆ 1 ಎಕರೆಗೆ 25-30 ಕೆಜಿ ಬಿತ್ತನೆ ಬೀಜವನ್ನು ಬಳಸಿದ್ರೆ ಈ ಹೈಬ್ರಿಡ್ ಬರೀ 6 ಕೆಜಿ ಬಿತ್ತನೆ ಬೀಜ ಸಾಕಾಗ್ತದೆ. ಇದು ಸರ್ ಮಡಿಕೇರಿ

0: ರಾಜಪೇಟೆ ಸೋಮಾರಪೇಟೆಯಲ್ಲಿ ಪಿ ಎ ಸಿ 837 ಅಂತ ಹೇಳಿ ಒಂದು ವೆರೈಟಿ, ಕೆ ಆರ್ ಎಚ್ 4 ಅಂತ ಹೇಳೋ ವೆರೈಟಿ, ಹೀಗೆ ಬೇರೆ ಬೇರೆ ಪ್ರೈವೇಟ್ ಸಂಸ್ಥೆಗಳು ಕೊಡುವಂತಹ ಭತ್ತದ ತಳಿಗಳು ಲಭ್ಯ ಇದೆ.
1: ಇನ್ನು ಸಾಂಪ್ರದಾಯಿಕ ತಳಿಗಳನ್ನು ಏನಾದರೂ ಬಳಸ್ಕೊಳ್ತಾರ?
0: ಖಂಡಿತವಾಗಿಯೂ ಇದೆ ಸರ್. ಅಧಿಕ ಇಳುವರಿ ಕೊಡುವಂಥದ್ದು ಅಥವಾ ಹೈಬ್ರಿಡ್ ಭತ್ತದ ತಳಿಗಳಿವೆ. ನಮ್ಮ ಸ್ಥಳೀಯವಾಗಿರುವಂಥದ್ದು, ಸಾಂಪ್ರದಾಯಿಕವಾಗಿರುವಂಥದ್ದು, ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಇವೆಲ್ಲವನ್ನು ನಾವು ಉಪಯೋಗಿಸಲಿಕ್ಕೆ ಆಗೋದಿಲ್ಲ, ಅದು ಸಕ್ಸಸ್ಸು ಆಗೋದಿಲ್ಲ. ತಮಗೆ ಗೊತ್ತು, ಮಡಿಕೇರಿ ತಾಲೂಕಿನಲ್ಲಿರ್ಬೋದು, ವಿರಾಜಪೇಟೆಲಿರ್ಬೋದು ಅಥವಾ ಸೋಮವಾರಪೇಟೆ ತಾಲೂಕಲ್ಲಿರ್ಬೋದು, ಒಂದು 7-8 ವಿಲೇಜಸ್ ಹೆವಿ ರೈನ್ಫಾಲ್ ಏರಿಯಾ, ಅಲ್ಲಿ ಇಂಥ ವೆರೈಟೀಸ್ನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಾಂಪ್ರದಾಯಿಕವಾಗಿ ಹಳೆಯಬರು ಏನು ಮಾಡ್ಕೊಂಡು ಬಂದಿದ್ದಾರೆ, ಬಿ ಕೆ ಬಿ ಅಂತ ಹೇಳುವ ವೆರೈಟಿ ಇದೆ, ಬಿಳಿಯ ಇದೆ, ಜೀರಿಗೆ ಸಣ್ಣ ಇದೆ, ಇದು ಸೆಂಟೆಡ್ ರೈಸ್ ಇದೆ ಸರ್ ಇದು. ಮತ್ತೆ ರೆಡ್ ರೈಸ್ಗೆ ಬಂದು ಕೆಂಬತ್ತಿ, ದೊಡ್ಡಿ, ಕರ್ತ ಅಂತ ಹೇಳುವ ವೆರೈಟೀಸ್ ಇದೆ. ಇದೆಲ್ಲ ದೀರ್ಘಾವಧಿ ತಳಿಗಳು, ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್. ನವೆಂಬರ್ ಎಂಡ್ ಡಿಸೆಂಬರ್ ಅಲ್ಲಿ ಇದನ್ನ ಹಾರ್ವೆಸ್ಟ್ ಮಾಡ್ತೇವೆ.
1: ಅಂದ್ರೆ ಕೊಡಗು ಜಿಲ್ಲೆಯ ಜಮೀನಿನ ಮೇಲ್ಮೈ ಲಕ್ಷಣವನ್ನು ನೋಡಿದ್ರೆ ಕೆಲವು ತಳಿಗಳನ್ನ ತಗ್ಗು ಪ್ರದೇಶದಲ್ಲಿ ಬೇಸಾಯ ಮಾಡ್ತಾರೆ, ಇನ್ನು ಕೆಲವು ಸ್ವಲ್ಪ ಈ ಮೆಟ್ಲು ರೀತಿಯಲ್ಲಿ ಮಾಡಿಕೊಂಡು ಬೇಸಾಯ ಮಾಡ್ತಾರೆ, ಮತ್ತು ಕೆಲವು ಎತ್ತರದ ಪ್ರದೇಶದಲ್ಲಿ
0: ಇದೆ ಸರ್.
1: ಅದಕ್ಕೆ ಪ್ರತ್ಯೇಕವಾದ ತಳಿಗಳನ್ನು ಬಳಸ್ಕೋಬೇಕಾಗುತ್ತೆ.
0: ಎತ್ತರದ ಪ್ರದೇಶದಲ್ಲಿ ನಾವೇನು ಅಪ್ಲ್ಯಾಂಟ್ಸ್ ಅಂತ ಅದನ್ನು ಬೈಫರ್ಕೇಶನ್ ಮಾಡ್ತೇವಲ್ಲ ಸರ್, ಅಲ್ಲಿ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ನೇ ಹಾಕಬೇಕಾಗ್ತದೆ. ಅಲ್ಪಾವಧಿ ತಳಿಗಳು, ಅಲ್ಲಿ ನೀರು ನಿಲ್ಲುವಂಥದ್ದು ಕಡಿಮೆ, ಬೇಗ ನೀರು ಬಸಿದು ಹೋಗ್ತದೆ. ಬೇಗ ಕಟಾವಿಗೆ ಬರುವಂತಹ ವೆರೈಟಿಗಳನ್ನ ನಾವು ಕಂಡುಹಿಡ್ಕೊಂಡ್ರೆ ಬೇಗ ಕಟಾವಿಗೆ ಬರಬಹುದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೆಳೆಗಾರರು ಏನ್ ಮಾಡಿದಾರೆ, ಈ ಅಪ್ಲ್ಯಾಂಟ್ಸ್ನೆಲ್ಲ ಅಡಿಕೆ, ಕಾಫಿ ಅಂತ ಹೇಳಿ ಅದನ್ನೆಲ್ಲ ಬೇರೆ ಬೆಳೆಗೆ ಪರಿವರ್ತನೆ ಮಾಡಿ ಬೆಳೆಸ್ತಾ ಇದ್ದಾರೆ ಸರ್.
1: ಅಂದ್ರೆ ಈ ಮಜಲು ಪ್ರದೇಶ ಅಂತಂದ್ರೆ ಅದು ಸ್ವಲ್ಪ ಮೆಟ್ಲು ರೀತಿಯಲ್ಲಿ ಮಾಡ್ಕೊಂಡಿದೆ.
0: ಹೌದು.
1: ಇನ್ನು ನಾವು 1 ಎಕರೆನಲ್ಲಿ ಭತ್ತವನ್ನ ಬೇಸಾಯ ಮಾಡ್ಕೋಬೇಕು ಅಂದ್ರೆ ಬಿತ್ತನೆ ಬೀಜ, ರಸಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗತ್ತೆ ಅಂತೀರಿ?
0: ಯೂಶ್ವಲಿ ನಮ್ಮ ತಾಂತ್ರಿಕತೆ ಏನ್ ಹೇಳ್ತದೆ ಅಂದ್ರೆ, ಪ್ರತಿ 1 ಎಕರೆಗೆ 25 ಕೆಜಿಯಷ್ಟು ಭತ್ತದ ಬಿತ್ತನೆ ಬೀಜನೇ ಸಾಕು ಅಂತ ಹೇಳಿ ನಮ್ಮಲ್ಲಿ ಪ್ರಾಯೋಗಿಕವಾಗಿ ನಾವು ಮಾಡುವಾಗ ಸಾಕಾಗ್ತದೆ. ಆದರೂ ಇಲ್ಲಿ ಮಳೆ ಜಾಸ್ತಿ ಬೀಳೋದ್ರಿಂದ ಕೆಲವೊಮ್ಮೆ ಮಳೆಗೆ ನೀರು ನಿಂತು ಕೊಳತು ಹೋಗುವಂತಹ ಪ್ರಸಂಗಗಳು, ಮತ್ತೆ ಪಕ್ಷಿಗಳು ತಿನ್ನುವಂಥದ್ದು, ಹೀಗೆ ನೈಸರ್ಗಿಕವಾಗಿ ಸುಮಾರು ಹಾಳಾಗ್ತದೆ. ಹಾಗಾಗಿ 25-30 ಕೆಜಿ ಪ್ರತಿ 1 ಎಕರೆಗೆ ಭತ್ತದ ಬಿತ್ತನೆ ಬೀಜ ಬೇಕಾಗ್ತದೆ ಸರ್. ಇದರಲ್ಲಿ ನಾವೇನು ಮಾಡ್ತೇವೆ, ನಮ್ಮ ಇಲಾಖೆ ಮುಖಾಂತರ ಕೊಡುವಂತಹ ಬಿತ್ತನೆ ಬೀಜಗಳು ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಮತ್ತು ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ವತಿಯಿಂದ ನಾವು ಬಿತ್ತನೆ ಬೀಜವನ್ನು ಸರಬರಾಜು ಮಾಡ್ತೇವೆ. ಇಲ್ಲೆಲ್ಲ ಪ್ರೊಸೆಸ್ಡ್ ಸೀಡ್ಸ್ ಇರೋದ್ರಿಂದ ಇದರಲ್ಲಿ 99% ಬಿತ್ತನೆ ಬೀಜ ಎಲ್ಲವೂ ಜರ್ಮಿನೇಷನ್ ಆಗೋದ್ರೆ ಇದರೇನು ನಷ್ಟ ಆಗುದಿಲ್ಲ, ಹಾಗಾಗಿ ಚೆನ್ನಾಗಿರ್ತದೆ. 25-30 ಕೆಜಿಸ್ 1 ಎಕರೆಗೆ ಸಾಕಾಗ್ತದೆ. ಅದು ಬಿಟ್ಟು ಅವರ ಸ್ಥಳೀಯವಾಗಿ ರೈತರ ಮನೆಯಲ್ಲೇ ಇಟ್ಕೊಂಡು ಮಾಡ್ತಾರೆ ನೋಡಿ, ಅದೊಂದು +5 ಕೆಜಿಸ್ ಸೇರಿಸಿಕೊಳ್ಬೇಕಾಗ್ತದೆ.
1: 35 ಕಿಲೋಗ್ರಾಮ್ ವರೆಗೂ
0: ಬಳಸ್ಕೊಳ್ಬೇಕಾಗ್ತದೆ.
1: ಇನ್ನು ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರ ಎಷ್ಟು ಬೇಕು?
0: ಕಾಂಪೋಸ್ಟ್ ಗೊಬ್ಬರ ಒಂದು 6 ಟನ್ಸ್ ಅಷ್ಟು ಪ್ರತಿ 1 ಎಕರೆಗೆ ಬಳಸಿದ್ರೆ ಆ ಮಣ್ಣಿನ ಗುಣಲಕ್ಷಣಗಳು, ಏನೋ ಸಾಯಿಲ್ ಟೆಕ್ಸ್ಚರ್ ಮತ್ತೆ ಸ್ಟ್ರಕ್ಚರ್ ಅಂತೇವೆ, ಅದು ಚೆನ್ನಾಗಾಗ್ತದೆ. ಆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಚೆನ್ನಾಗಿರ್ತದೆ,
1: ನೀರು
0: ಹೌದು, ಮತ್ತೆ ಬೆಳೆಗೆ ಬೇಕಾದಷ್ಟು ಪೋಷಕಾಂಶಗಳನ್ನು ಕೊಡುವಂತಹ ಶಕ್ತಿ, ಬೆಳೆ ದಷ್ಟಪುಷ್ಟವಾಗಿ ಬರಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನು ಸಹ ಬಳಸೋದ್ರಿಂದ ಈ ಭತ್ತದ ವ್ಯವಸಾಯಕ್ಕೆ ಬಹಳ ಅನುಕೂಲ ಆಗ್ತದೆ. ಹಸಿರೆಲೆ ಗೊಬ್ಬರಗಳು ಅಂದಾಗ ದುಡ್ಡು ಕೊಟ್ಟು ತರಬೇಕು ಅಂತಿಲ್ಲ, ಸ್ಥಳೀಯವಾಗಿ ನಮ್ಮ ಸೊಪ್ಪು ಸದೆಗಳು ಸಿಗ್ತದೆ, ಅದನ್ನು ಬಳಸಿಕೊಂಡು ಮಾಡಿದ್ರು ಸಹ ಅದೊಂದು 4 ಟನ್ ಹಾಕಿದರೆ ಮಣ್ಣಿಗೆ, ನಾಟಿಗೆ ಒಂದು 3-4 ವಾರ ಮೊದಲು ಹಾಕಿ ಒಂದ್ಸರಿ ಭೂಮಿ ಉಳುಮೆ ಮಾಡಿ ಮಣ್ಣಿಗೆ ಮಲ್ಚ್ ಮಾಡಿಬಿಟ್ರೆ ಬಹಳ ಚೆನ್ನಾಗಿ ಅದು ಕೊಳೆತು ಗೊಬ್ಬರ ಆಗ್ತದೆ.
1: ಇನ್ನು ರಾಸಾಯನಿಕ ಗೊಬ್ಬರ ಎಷ್ಟೆಷ್ಟು ಬೇಕಾಗುತ್ತೆ?
0: ತಜ್ಞರ ಟೆಕ್ನಾಲಜಿ ಪ್ರಕಾರ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ 30-30-35 ಕೆಜಿಸ್ ಪರ್ ಎಕರೆಗೆ ರೆಕಮೆಂಡೇಶನ್ ಇದೆ. ಇದನ್ನ ಅಧಿಕ ಇಳುವರಿ ಮತ್ತು ಹೈಬ್ರಿಡ್ ತಳಿಗಳು ಏನು ಬರ್ತವೆ ಅದಕ್ಕೆ ಬಳಸಿದ್ರೆ ನಿಜವಾಗಿ ನಮ್ಮಲ್ಲಿ ಆ ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ ಸರ್.
1: ಅಂದ್ರೆ 30 ಕಿಲೋಗ್ರಾಂನಷ್ಟು ಸಾರಜನಕ, 30 ಕಿಲೋಗ್ರಾಂನಷ್ಟು
0: ರಂಜಕ,
1: 35 ಕಿಲೋಗ್ರಾಂನಷ್ಟು
0: ಪೊಟ್ಯಾಶ್ ಬೇಕಾಗ್ತದೆ.
1: 1 ಎಕರೆಗೆ ಎಷ್ಟು
0: ಬೇಕಾಗ್ತದೆ ಸರ್?
1: ಮತ್ತೆ ಸತುವಿನ ಕೊರತೆ ಏನಾದರೂ ಕಂಡು ಬರ್ತಾ ಇದೆಯಾ?
0: ಸತುವಿನ ಕೊರತೆ ಡೆಫಿನೆಟ್ ಆಗಿ ಇದೆ. ಆಗ್ಲೇ ನಾವು ಹೇಳಿದ ಹಾಗೆ ಕೊಡಗು ಜಿಲ್ಲೆ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ.
1: ಹೌದು,
0: ಇಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಹಳ ಕಡಿಮೆ ಇದೆ. ವಿಶೇಷವಾಗಿ ಭತ್ತದ ಬೆಳೆಗೆ ಸತುವಿನ ಸಲ್ಫೇಟ್ ಅವಶ್ಯಕತೆ ಇದೆ. 2-3 ವರ್ಷಕ್ಕೆ ಒಂದ್ ಸರಿ ಪ್ರತಿ 1 ಎಕರೆಗೆ 8 ಕೆಜಿಯಷ್ಟು ಸತುವಿನ ಸಲ್ಫೇಟ್ ಅನ್ನ ಬಳಸಿದ್ರೆ ಅದೇನು ಜಿಂಕ್ ಕೊರತೆ ಇದೆ ಅದು ಮ್ಯಾನೇಜ್ ಆಗಿ ಬೆಳೆಗೆ ಅನುಕೂಲ ಆಗ್ತದೆ. ಕಾಳು ಕಟ್ಟಲಿಕ್ಕೆ, ಕಾಳು ಹಣ್ಣು ಆಗ್ಲಿಕ್ಕೆ ಎಲ್ಲ ತುಂಬಾ ಅನುಕೂಲ ಆಗ್ತದೆ. ದಯವಿಟ್ಟು ರೈತರು ಇದನ್ನು ಬಳಸಬಹುದು.
1: ಮತ್ತೆ ಹುಳಿ ಮಣ್ಣಿನ ಸಮಸ್ಯೆ ಏನಾದರೂ ಇದೆಯಾ?
0: ಖಂಡಿತವಾಗಿ ಇದೆ. ಯಾಕೆಂದ್ರೆ ನಮ್ಮ ಕೊಡಗಿನ ಸಾಯಿಲ್ ಪಿ ಎಚ್ ಜಾಸ್ತಿ ಇರ್ತದೆ, ಹುಳಿ ಮಣ್ಣೆ ಆಗಿರ್ತದೆ. ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ಸುಣ್ಣವನ್ನು ಬಳಸ್ತಾರೆ ನಮ್ಮಲ್ಲಿ ರೈತರು. ರೈತರಿಗೆ ಅದರ ಬಗ್ಗೆ ಅರಿವು ಇದೆ. ಆದರೂ ಮಣ್ಣು ಪರೀಕ್ಷೆ ಮಾಡಿಸಿಕೊಂಡು 1 ಎಕರೆಗೆ ಎಷ್ಟು ಬೇಕಾಗ್ತದೆ ಅಂತ ತಿಳ್ಕೊಂಡು ಆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸುಣ್ಣವನ್ನು ಪ್ರತಿ 3 ವರ್ಷಕ್ಕೊಮ್ಮೆ ಬಳಸಿದರೆ ಮಣ್ಣು ಉತ್ತಮವಾಗ್ತದೆ, ಅವರ ಆದಾಯದಲ್ಲೂ ದ್ವಿಗುಣ ಆಗ್ತದೆ.
1: ಈಗ ಸುಧಾರಿತ ತಳಿಯ ಬಿತ್ತನೆ ಬೀಜಗಳನ್ನು ವಿಶೇಷವಾಗಿ ಕರ್ನಾಟಕ ರಾಜ್ಯ ಬೀಜ ನಿಗಮದಿಂದ ಏನು ಅವರು ಪೂರೈಕೆ ಮಾಡ್ತಾರೆ, ಅಂತ ಬೀಜಗಳನ್ನು ಬಳಸಿದಾಗ ಬೀಜದ ಆಯ್ಕೆಗೆ ಅಷ್ಟು ಸಮಸ್ಯೆ ಆಗಲ್ಲ. ಆದರೆ ಸ್ವಂತ ಈ ಸ್ಥಳೀಯ ತಳಿಗಳ ಬಿತ್ತನೆ ಬೀಜಗಳನ್ನು ಬಳಸ್ಕೊಳ್ಳುವಾಗ ನಾವು ಬೀಜದ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಬೀಜೋಪಚಾರವನ್ನು ಏನೇನು ಮಾಡಬೇಕಾಗತ್ತೆ?
0: ಈಗ

0: ಬಿತ್ತನೆ ಬೀಜದ ಆಯ್ಕೆ ಅಥವಾ ಬೀಜೋಪಚಾರಕ್ಕೆ ಬಂದಾಗ ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಮತ್ತು ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅವರು ಇವರು ನಮಗೆ ಬಿತ್ತನೆ ಬೀಜವನ್ನು ಸರಬರಾಜು ಮಾಡುವಂಥ ಕ್ರಮ ಇದೆ. ಇದರಲ್ಲಿ ನಮಗೆ ಎಲ್ಲ ರೈತರಿಗೆ ಬೇಕಾಗುವಷ್ಟು ಬಿತ್ತನೆ ಬೀಜವನ್ನು ಅವರಿಗೆ ಸರಬರಾಜು ಮಾಡಲಿಕ್ಕೆ ಅಥವಾ ಪೂರೈಕೆ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಸರ್. ಒಂದು 10-15% ನಮ್ಮ ಏರಿಯಾ ಇದೆ, ಅದಕ್ಕೆ ಬೇಕಾದಷ್ಟು ಮಾತ್ರ ಬಿತ್ತನೆ ಬೀಜವನ್ನು ಅವರು ಕೊಡ್ತಾರೆ. ಅವರ ಮುಖಾಂತರ ಪಡ್ಕೊಂಡ ಬಿತ್ತನೆ ಬೀಜ ನಮ್ಮ ರೈತರು ಏನ್ ಮಾಡಬೇಕು ಅಂದ್ರೆ 2-3 ವರ್ಷವರೆಗೆ ಅದೇ ಬೀಜವನ್ನ ಇಟ್ಟುಕೊಂಡು ಮುಂದಿನ ವರ್ಷದಲ್ಲಿ ಅವರು ಅದನ್ನ ಬಳಸ್ಕೊಳ್ಬೇಕಾಗ್ತದೆ. ಒಂದು 3-4 ವರ್ಷಕ್ಕೊಮ್ಮೆ ಬದಲಾವಣೆ ಮಾಡಿಕೊಂಡು ಮತ್ತೆ ಇಲಾಖೆಯಿಂದ ಪಡ್ಕೊಂಡಾಗ ಇಂಥ ಸಮಸ್ಯೆಗಳು ಬರೋದಿಲ್ಲ. ಮತ್ತೆ 10-15% ಏನು ಇಲಾಖೆಯವರು ಕೊಡ್ತಾರೆ, ಉಳಿದ ಬಿತ್ತನೆ ಬೀಜವನ್ನ ರೈತರೇ ಮಾಡ್ಕೊಳ್ಬೇಕು. ರೈತರು ಕಟಾವು ಮಾಡುವಂತ ಸಂದರ್ಭದಲ್ಲಿ ಒಂದು ಚಿಕ್ಕ ಗದ್ದೆಯನ್ನು ಆಯ್ಕೆ ಮಾಡಿಕೊಂಡು ಕ್ರಮಬದ್ಧವಾಗಿ ಅದರಲ್ಲಿ ಇರುವಂತಹ ಬೇರೆ ಬೆರಕೆ ಏನಾದರೂ ಇದ್ರೆ ತೆಗೆಯುವಂಥದ್ದು ಹದವಾಗಿ ಒಣಗಿಸಿ ಅದನ್ನು ಬೇರೆ ಚೀಲದಲ್ಲಿ ಕಟ್ಟಿ ಬಿತ್ತನೆ ಬೀಜಕ್ಕೆ ಅಂತ ಸೆಪರೇಟ್ ಆಗಿ ಇಟ್ಟುಕೊಂಡು ಅದನ್ನು ಬಿತ್ತನೆಗೆ ಪೂರ್ವವಾಗಿ ಏನೆಲ್ಲ ಸಿದ್ಧತೆಗಳು ಮಾಡಬೇಕು ಅದನ್ನು ಮಾಡಿಕೊಂಡು ಬಿತ್ತನೆ ಮಾಡಿದ್ರೆ ಕ್ರಮವಾಗಿ ಏನು ಕರೆಕ್ಟ್ ಜರ್ಮಿನೇಷನ್ ಬರಬೇಕು ಅದೆಲ್ಲ ಬರ್ತದೆ. ಸಾಂಪ್ರದಾಯಿಕವಾಗಿ ಬಹಳ ಖರ್ಚಿಲ್ಲದೆ ಮಾಡುವಂತಹ ಬೀಜೋಪಚಾರ ಹೇಗೆ ಅಂದ್ರೆ, ಬಹಳ ವರ್ಷದಿಂದಲೂ ಇದನ್ನು ಮಾಡ್ತಾ ಇದ್ದೇವೆ, ಬಹಳಷ್ಟು ರೈತರು ಮಾಡ್ತಾನೆ ಇದ್ದಾರೆ, ಕೆಲವರು ಕೈ ಬಿಟ್ಟಿದ್ದಾರೆ ಏನೇನೋ ಕಾರಣಗಳಿಂದ. ಮುಂದಿನ ಸಮಯದಲ್ಲಿ ಇದನ್ನ ಬಳಸ್ಕೊಂಡ್ರೆ ನಮ್ಮಲ್ಲಿರುವಂತಹ ಜಳ್ಳು ಅರೆಜಳ್ಳು ಸಣ್ಣ ಪುಟ್ಟ ಕ್ರಿಮಿಕೀಟಗಳ ಮೊಟ್ಟೆ ಮರಿಯಲ್ಲಿದ್ರೆ ಇದು ನಾಶ ಆಗಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ. ಇದನ್ನು ಯಾವ ರೀತಿ ಮಾಡಬಹುದು ಅಂದ್ರೆ, 1:4 ಪ್ರಮಾಣದಲ್ಲಿ ಉಪ್ಪಿನ ದ್ರಾವಣವನ್ನ ಮಾಡಿಕೊಂಡು ಈ ಉಪ್ಪಿನ ದ್ರಾವಣದಲ್ಲಿ ಉಪಚಾರ ಮಾಡಿದಾಗ ಈ ಜಳ್ಳು ಅರೆಜಳ್ಳು ಚೆಟ್ಟು ಅಂತೀವಿ, ಈ ಚೆಟ್ಟುಗಳು ಈ ಕ್ರಿಮಿಕೀಟಗಳನ್ನು ಮೊಟ್ಟೆ ಗಿಟ್ಟೆಲ್ಲ ಇದ್ರೆ ಅದೆಲ್ಲ ನಾಶವಾಗಿ ಗಟ್ಟಿಯಾದ ಬಿತ್ತನೆ ಬೀಜ ಸಿಕ್ಕಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ ಸರ್. ಈ 1:4 ಪ್ರಮಾಣ ಅಂದ್ರೆ 1 kg ಉಪ್ಪು 4 liter ನೀರು. ನಮ್ಮಲ್ಲಿ ಎಷ್ಟು ಏರಿಯಾ ಇದೆ ಅಥವಾ ಎಷ್ಟು ಬಿತ್ತನೆ ಬೀಜವನ್ನು ಬಳಸ್ತೇವೆ ನೋಡಿಕೊಂಡು ಒಂದು 10 kg ಉಪ್ಪು ಹಾಕಿದರೆ 40 liter ನೀರು ಬೇಕಾಗ್ತದೆ. ಇದನ್ನು ಒಂದು ದೊಡ್ಡ ಪಾತ್ರದಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಕರಗಿಸ್ಕೊಳ್ಬೇಕು. ಕರಗಿಸಿ ಆದಮೇಲೆ 1:4 ಪ್ರಮಾಣದ ಉಪ್ಪಿನ ದ್ರಾವಣ ಕರೆಕ್ಟ್ ಇದೆಯಾ ಅಂತ ನೋಡಲಿಕ್ಕೆ, ಆ ಸಾಂದ್ರತೆ ನಾವೇನು ಡೆನ್ಸಿಟಿ ಅಂತೇವೆ, ಆ ಡೆನ್ಸಿಟಿ ಕರೆಕ್ಟ್ ಇದೆಯಾ ಅಂತ ನೋಡಲಿಕ್ಕೆ ಒಂದು ಕ್ರೂಡ್ ಮೆಥಡ್ ಇದೆ ನಮ್ಮಲ್ಲಿ. ಒಂದು ಹಸಿ ಮೊಟ್ಟೆಯನ್ನ, ಯೂಶುವಲಿ ಎಲ್ಲರ ಮನೆಯಲ್ಲಿ ಹಸಿ ಮೊಟ್ಟೆಗಳಿರ್ತವೆ, ಆ ಹಸಿ ಮೊಟ್ಟೆಯನ್ನ ಈ 1:4 ಅದರ ಉಪ್ಪಿನ ದ್ರಾವಣದಲ್ಲಿ ಆ ಮೊಟ್ಟೆಯನ್ನು ಹಾಕಿದಾಗ ಆ ಮೇಲ್ಗಡೆ ಒಂದು 10 paise ಕಾಯಿನಷ್ಟು ಅಷ್ಟು ಮಾತ್ರ ಮೊಟ್ಟೆ ತೇಲ್ತಾ ಇರ್ತದೆ, ಬಾಕಿ ಆ 90-95% ಆಫ್ ದ ಎಗ್ ನೀರೊಳಗೆ ಮುಳುಗಿರ್ತದೆ. ಒಂದು 10 paise ಹೊರಗೆ ಇದ್ರೆ ಆ 1:4 ಪ್ರಮಾಣದಲ್ಲಿ ಇರುವಂತಹ ಡೆನ್ಸಿಟಿ ಕರೆಕ್ಟ್ ಆಗಿದೆ ಅಂತ, ಸರಿಯಾಗಿದೆ ಅಂತ ಅರ್ಥ. ಇಟ್ಸ್ ಅ ಸಿಂಪಲ್ ಮೆಥಡ್, ಸ್ಥಳೀಯವಾಗಿ ಎಲ್ಲರೂ ಮಾಡುವುದು, ಬಹಳ ಕಡಿಮೆ ಖರ್ಚಿಯಲ್ಲಿ ಮಾಡುವಂಥದ್ದು. ಇಂಥ ದ್ರಾವಣದಲ್ಲಿ ನಾವೇನು ಬಿತ್ತನೆ ಬೀಜವನ್ನ ಅದು ಬಿತ್ತನೆಗೆ ಅಂತ ಆಯ್ಕೆ ಮಾಡಿ ಇಟ್ಟುಕೊಂಡಿರ್ತೇವೆ ಅದನ್ನ ಆ ಪಾತ್ರಕ್ಕೆ ಹಾಕಿ ಕೈಯಲ್ಲಿ ಚೆನ್ನಾಗಿ ಅಲ್ಲಾಡಿಸಿದಾಗ ನಾನು ಆಗ್ಲೇ ಹೇಳಿದಾಗೆ ಜಳ್ಳು ಅರೆಜಳ್ಳು ಇಂಥದೆಲ್ಲ ಇದ್ರೆ ತೇಲ್ಕೊಂಡು ಬರ್ತದೆ, ಗಟ್ಟಿಯಾದ ಬಿತ್ತನೆ ಬೀಜಗಳು ಆ ಪಾತ್ರದ ಕೆಳಗೆ ಇರ್ತದೆ. ಈ ಜಳ್ಳು ಅರೆಜಳ್ಳನ್ನೆಲ್ಲ ತೆಗೆದು ಹೊರಗೆ ಹಾಕ್ಬಿಡಿ, ಮತ್ತೊಂದು 2 ಸರಿ ಚೆನ್ನಾಗಿ ಆಡಿಸಿದಾಗ ಇನ್ನು ಯಾವ್ದಾದ್ರು ಇದ್ರೂ ತೇಲ್ಕೊಂಡು ಬರ್ತದೆ. ಜೊತೆಗೆ ಭತ್ತದಲ್ಲಿ ಬೇರೆ ಬೇರೆ ಮಿಶ್ರಣ ಯಾವ್ದಾದ್ರು ಇರುವಂತದಿದ್ರು ಅದು ಸಹ ಮೇಲೆ ಬರ್ತದೆ. ಜೊತೆಗೆ ಪ್ರೀವಿಯಸ್ ಇಯರ್ ನಾವು ಭತ್ತದ ಕಟಾವು ಮಾಡಿರ್ತೀವಲ್ಲ, ಆ ಕಟಾವು ಮಾಡಿರುವಂತಹ ಪ್ರದೇಶದಲ್ಲಿ ಏನಾದರೂ ರೋಗ ರುಜಿನಗಳು ಬಂದಿದ್ರೆ ಅಥವಾ ಕ್ರಿಮಿ ಕೀಟಗಳ ಏನಾದರೂ ಹಾವಳಿಗಳಿದ್ದಿದ್ರೆ ಅದರ ಮೊಟ್ಟೆ ಮರಿ ಏನಾದರೂ ಇರ್ತದೆ ಕೆಲವೊಮ್ಮೆ, ಅದು ಸಹ ಈ ಸಾಲ್ಟ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಎಲ್ಲ ನಾಶವಾಗಿ ಗಟ್ಟಿಯಾದ ಬಿತ್ತನೆ ಬೀಜ ಸಿಕ್ಕಲಿಕ್ಕೆ ಇಲ್ಲಿ ಅವಕಾಶ ಆಗ್ತದೆ. ಗಟ್ಟಿಯಾದ ಬಿತ್ತನೆ ಬೀಜವನ್ನು ಹೊರತಕೊಂಡು ಅದನ್ನ ಕ್ಲೀನ್ ಆಗಿ ಸಿಹಿ ನೀರು ಅಂದ್ರೆ ನಾವು ರೆಗ್ಯುಲರ್ ಯೂಸ್ ಮಾಡುವಂತ ನೀರಿನಲ್ಲಿ ಅದನ್ನೊಂದು 2-3 ಬಾರಿ ತೊಳೆದು ಅದನ್ನೊಂದು 24 hours ಚೆನ್ನಾಗಿ ಒಣಗಿಸಿ ನಮ್ಮಲ್ಲಿ ಸ್ಥಳೀಯವಾಗಿ ಎಲ್ಲರೂ ಮಾಡುವಂತ ಕ್ರಮ, ಒಂದು 36 hours ನೀರಿನಲ್ಲಿ ಹಾಕಿ ತೆಗೆದು ಗಟ್ಟಿಯಾಗಿ ಬಾಯಿ ಕಟ್ಟಿ ಒಂದು ಕಡೆ ಇಟ್ಟುಬಿಟ್ರೆ ಅದು ಮೊಳಕೆ ಬರ್ತದೆ ಸರ್. 36 hours ಅಲ್ಲಿ ಮೊಳಕೆ ಬಂದ ಮೇಲೆ ಏನು ನಮ್ಮ ಸಿಸ್ಟಮ್ ಇದೆ ಬಿತ್ತನೆ ಮಾಡುವಂಥದ್ದು ಅದನ್ನು ಮಾಡುವಂಥದ್ದು ಒಂದು ಸಿಸ್ಟಮ್. ಇದು 1:4 ಪ್ರಮಾಣದಲ್ಲಿ ಉಪ್ಪಿನ ದ್ರಾವಣವನ್ನು ಮಾಡಿ ಬೀಜೋಪಚಾರ ಮಾಡುವಂಥದ್ದು ಬಹಳ ಕಡಿಮೆ ಖರ್ಚಿನಲ್ಲಿ. ಇನ್ನೊಂದು ಬೆವಿಸ್ಟಿನ್ ಅಥವಾ ಕಾರ್ಬನ್ ಡೈಸಿಮ್ ಅಂತ ಹೇಳುವ ಒಂದು ಶಿಲೀಂಧ್ರ ನಾಶಕ ಸಿಗ್ತದೆ, ಒಂದು ಫಂಜಿಸೈಡ್ ಎಲ್ಲ ಕ್ರಿಮಿನಾಶಕ ಮಾರಾಟಗಾರರಲ್ಲಿ ಅದು ಸಿಗ್ತದೆ. ಅದನ್ನ ನಾವು ಈ ನೀರಿನಲ್ಲಿ ನೆನೆ ಹಾಕಿರ್ತೀವಿ ನೋಡಿ, ನೆನೆ ಹಾಕಿ ತೆಗೆದಂತ ಬಿತ್ತನೆ ಬೀಜವನ್ನ 1 kg ಭತ್ತಕ್ಕೆ ಒಂದು 4 grams ಅಷ್ಟು
1: 4 gram
0: ಈ ಕಾರ್ಬನ್ ಡೈಸಿಮ್ ಅನ್ನ ಶಿಲೀಂಧ್ರ ನಾಶಕದಿಂದ
1: ಬೀಜೋಪಚಾರ ಮಾಡಿ
0: ಸೀ ಟ್ರೀಟ್ಮೆಂಟ್ ಮಾಡೋದ್ರಿಂದ ಆ ದೊಡ್ಡ ಗದ್ದೆಯಲ್ಲಿ ಅಥವಾ ಮುಖ್ಯ ಜಮೀನಿನಲ್ಲಿ ಬರುವಂತ ಯಾವ್ದಾದ್ರು ಬೆಂಕಿ ರೋಗ ಎಲೆ ಚುಕ್ಕಿ ರೋಗಗಳು ಇಂಥದ್ದೆಲ್ಲ ಬರುವಂತದನ್ನ ಇಲ್ಲಿ ಕಡಿಮೆ ಖರ್ಚಿನಲ್ಲಿ ನಾವು ಕಡಿಮೆ ಮಾಡ್ಕೊಳ್ಬಹುದು. ಈ ರೀತಿಯಲ್ಲಿ 2 ಸಿಸ್ಟಮ್ ಅಲ್ಲಿ, ಒಂದು ಟೆಕ್ನಿಕಲಿ, ಇನ್ನೊಂದು ನಮ್ಮ ಸ್ಥಳೀಯವಾಗಿ ಭತ್ತದ ಬಿತ್ತನೆ ಬೀಜವನ್ನು ಉಪಚಾರ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಬರುವಂತಹ ಕ್ರಿಮಿ ಕೀಟಗಳಿರ್ಬೋದು ರೋಗಗಳು ಇದನ್ನು ತಡಿಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ.
1: ಅಂದ್ರೆ ಈ ಉಪ್ಪಿನ ನೀರಿನ ಉಪಚಾರ ಕೊಟ್ಟ ಮೇಲೆ ಆ ಗಟ್ಟಿ ಬೀಜಕ್ಕೆ ಒಳ್ಳೆ ಸಿಹಿ ನೀರಿನ ಉಪಚಾರ ಅಂದ್ರೆ ಸಿಹಿ ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು,
0: ಯಾಕೆಂದ್ರೆ ಮೊಳಕೆ ಬರುವಂತ ಮುಂದ್ಗಡೆ ಭತ್ತದ ಇರ್ತಲ್ಲ ಸರ್, ಇಲ್ದೋದ್ರೆ ಅದು ಪ್ರಾಬ್ಲಮ್ ಆಗ್ತದೆ, ಅಥವಾ ಮೂತಿ ಇರ್ತದಲ್ಲ, ಅಥವಾ ಈ ಕೆಮಿಕಲ್ ಅಲ್ಲಿ ನಾವು ಏನು ಟ್ರೀಟ್ ಮಾಡ್ತೇವೆ ಅದು ಜರ್ಮಿನೇಷನ್ ಗೆ ಸಮಸ್ಯೆ ಆಗ್ಬಹುದು ಅಂತ ಹೇಳಿ ಒಂದು 2-3 ಸರಿ ಸಿಹಿ ನೀರಿನಲ್ಲಿ ತೊಳೆದು ತೆಗಿಬೇಕಾಗ್ತದೆ.
1: ಮುಖ್ಯವಾಗಿ ಒಂದ್ಸರಿ ನಾವು ಬೀಜದ ಒಂದು ಆಯ್ಕೆ ಮಾಡ್ಕೊಂಡ್ಮೇಲೆ ಸಾಧಾರಣವಾಗಿ ಸಸಿಮಣಿಯನ್ನ ಏನಾದ್ರು ಮಾಡ್ಕೋಬೇಕಾಗತ್ತಾ?
0: ಸಸಿ ಮಡಿ ಮಾಡ್ಬೇಕಾಗ್ತದೆ ಸರ್. ಇಲ್ಲಿ ಕೊಡಗಿನಲ್ಲಿ ಹಳೆ ಸಾಂಪ್ರದಾಯಿಕವಾಗಿ ಎರಡು ಕೆಸರು ಸಸಿ ಮಡಿ ಮಾಡ್ತಾರೆ. ಎಲ್ಲೋ ಮಳೆ ಬಾರಿ ಅಂತ ಡ್ರೌಟ್ ಇದ್ದು ಜೂನ್ ಎಂಡ್ ವರೆಗೂ

0: ಇವರಿಗೆ ಮಳೆ ಬಂದಿಲ್ಲ ಅಂದ್ರೆ ಒಣ ಸಸಿ ಮಡಿಗಳನ್ನು ಮಾಡ್ತಾರೆ. ಇದು ಬಹಳ ಕಡಿಮೆ ಪ್ರಾಕ್ಟೀಸ್, ಎಲ್ಲೋ 1-2%, 5% ವರೆಗೆ ಮಾತ್ರ. ಯೂಶುವಲಿ ಇಲ್ಲಿ ಕೆಸರು ಸಸಿ ಮಡಿಯೇ ಪ್ರಾಕ್ಟೀಸ್ ಅಲ್ಲಿ ಇರುವಂತದ್ದು. ಒಂದು 3-4 ಸಾರಿ ಉಳುಮೆ ಮಾಡಿ ಆ ಸಸಿ ಮಡಿಗಳನ್ನ ತಯಾರು ಮಾಡಿಕೊಂಡು ಸೈಡ್ ಸೈಡ್ ಅಲ್ಲೆಲ್ಲ ಬಸಗಾಲುವೆ ನೀರು ಹೊರಗೆ ಹೋಗ್ಲಿಕ್ಕೆ ಅದನ್ನೆಲ್ಲ ಕಾಲುವೆಗಳನ್ನ ಮಾಡಿಕೊಂಡು ಕ್ರಮಬದ್ಧವಾಗಿ ನಾವೇನು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಂಡಿರ್ತೀವಿ ಅದನ್ನ ಬಿತ್ತನೆ ಮಾಡಿ ಹರಡುವಂಥದ್ದು ಕ್ರಮ. ಅದಕ್ಕೆ ಮೊದಲು ನಮ್ಮಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳೆಲ್ಲ ಬಹಳ ಕಡಿಮೆ ಇರ್ತದೆ. ಈ ಸೊಪ್ಪು ಸದೇ ಕಾಂಪೋಸ್ಟ್ ಹಾಕಿ ಒಂದ್ ಸ್ವಲ್ಪ ಮಟ್ಟಿಗೆ ನಾವು ಸುಧಾರಿಸ್ಕೊಂಡಿರ್ತೇವೆ. ಅದರ ಜೊತೆಯಲ್ಲಿ 100 ಚದರ ಮೀಟರ್ಗೆ 1 kg ಸಾರಜನಕ, 0.4 kg ರಂಜಕ ಮತ್ತೆ 0.5 kg ಪೊಟ್ಯಾಶ್ ಇದನ್ನ ಕೊಡುವಂತ ಯಾವ್ದಾದ್ರೂ ನಮ್ಮಲ್ಲಿ ಲಭ್ಯ ಇರುವಂತ ರಸಗೊಬ್ಬರವನ್ನ 250 kg ಕಾಂಪೋಸ್ಟ್ ಪುಡಿಯೊಂದಿಗೆ ಮಣ್ಣಿಗೆ ಬೆರೆಸಿಬಿಟ್ರೆ ರಸಗೊಬ್ಬರ ಕೊಟ್ಟಾಗ ಆಗ್ತದೆ. ಆ ಮಣ್ಣಿನಲ್ಲಿ ಇದ್ದು ಪೋಷಕಾಂಶಗಳು ಸಿಕ್ಕಿದಾಗ ನಾವೇನ್ ಬಿತ್ತನೆ ಮಾಡ್ತೀವಿ ಆ ಬೆಳೆಗಳು ಸಮೃದ್ಧವಾಗಿ ಸದೃಢವಾಗಿ ಚೆನ್ನಾಗಿ ಬರ್ತದೆ.
1: ಅಂದ್ರೆ ಆಮೇಲೆ ನಾವು ಬೀಜವನ್ನು ಕೂಡ ಚೆಲ್ಲಬೇಕಾಗುತ್ತೆ.
0: ಗೊಬ್ಬರ ಹಾಕಿ ಉಳುಮೆ ಎಲ್ಲ ಮಾಡಿ ಹದ ಮಾಡಿ ಇಟ್ಕೊಂಡು ಬೆಡ್ ರೈಸ್ ಮಾಡಿರ್ತೀವಿ. ಅದರ ಮೇಲೆ ಕ್ರಮವಾಗಿ ಬಿತ್ತನೆ ಬೀಜಗಳನ್ನ ಚೆಲ್ಕೊಂಡು ಬರಬೇಕು. ಚೆಲ್ಲಿ ಆದ್ಮೇಲೆ ತೇವಾಂಶ ಇರುವ ಹಾಗೆ ನೋಡ್ಕೊಳ್ಬೇಕು. ಆ ಸಸಿ ಮಡಿ ಒಣಗದಂತೆ ಎಚ್ಚರ ವಹಿಸಬೇಕು. ಯೂಶುವಲಿ ನಮ್ಮಲ್ಲಿ ಬಿತ್ತನೆ ಆದ ತಕ್ಷಣ ಮಳೆ ಬರ್ತಾ ಇರ್ತದೆ ಕೊಡಗಿನಲ್ಲಿ, ಅಂತ ಸಮಸ್ಯೆ ಇಲ್ಲ. ರೈನ್ ಫೆಡ್ ಏರಿಯಾ ಅಲ್ಲ, ಮಳೆ ಬರ್ತಾ ಇರ್ತದೆ. ಆರ್ಟಿಫಿಷಿಯಲ್ ಆಗಿ ನೀರು ಕೊಡುವ ಅವಶ್ಯಕತೆ ಏನೂ ಇರೋದಿಲ್ಲ. ಸಸಿ ಮಡಿಗಳು ಒಣಗದಂತೆ ಸ್ವಲ್ಪ ಎಚ್ಚರ ಮಾಡ್ಕೊಳ್ಬೇಕಷ್ಟೇ.
1: ಮತ್ತೆ ಮೇಲ್ಗೊಬ್ಬರ ಏನಾದ್ರು ಕೊಡಬೇಕಾಗತ್ತ ಸಸಿಗಳ ಮಡಿನಲ್ಲಿ?
0: ಸಸಿ ಮಡಿ ಅಂದ್ರೆ ಬಿತ್ತನೆ ಮಾಡಿ ಒಂದು 20-25 ದಿವಸ, 30 ದಿವಸ, ಕೆಲವೊಮ್ಮೆ 35 ದಿವಸಗಳಾಗಿ ಇಲ್ಲಿ ಕೊಡಗಿನಲ್ಲಿ ಇರ್ತೇವೆ ಸರ್. ನಾವು ಸ್ಥಳೀಯ ತಳಿಗಳನ್ನಾಗಲಿ ಅಥವಾ ಹೆಚ್ಚು ಮಳೆಗಳಿದ್ದಾಗ ಪೈರು ತೆಗಿಲಿಕ್ಕೆ ಆಗುದಿಲ್ಲ, ಹಾಗಾಗಿ ಅದು ಎಕ್ಸ್ಟೆಂಡ್ ಆಗ್ತಾ ಇರ್ತದೆ. ಏನ್ ನಾವು ನಾಟಿ ಮಾಡ್ಲಿಕ್ಕೆ ಹಾಗೆ ತೆಗಿತೇವೆ ಅಲ್ಲ, ಹಾಗೆ ತೆಗೆಯೋದಕ್ಕಿಂತ ಒಂದು 6-7 ಡೇಸ್, ಒಂದು ವಾರ ಅಂತ ಇಟ್ಕೊಳ್ಳುವ. ಒಂದು ವಾರಕ್ಕೆ ಮೊದಲು 100 ಚದರ ಮೀಟರ್ಗೆ ಮೇಲ್ಗೊಬ್ಬರವಾಗಿ 0.3-0.6 grams ಅಷ್ಟು,
1: ಕಿಲೋಗ್ರಾಮ್
0: kg ಅಷ್ಟು ಸಾರಜನಕವನ್ನು ಮಾತ್ರ ಮೇಲ್ಗೊಬ್ಬರವಾಗಿ ಕೊಡಬೇಕು. ಅಂದ್ರೆ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿ ಬರ್ತದೆ ಅಂತ.
1: ಸರಾಸರಿ ಒಂದು 1/2 kg
0: ಅಷ್ಟೇ ಅಷ್ಟೇ
1: ಸಾರಜನಕ
0: ಕೊಡ್ಬೇಕಾಗ್ತದೆ. ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿ ಬರ್ತದೆ, ಹಾಗೆ ತೆಗಿಲಿಕ್ಕೆಲ್ಲ ಅನುಕೂಲ ಆಗ್ತದೆ. ಮುಂದಕ್ಕೆ ಗದ್ದೆಯಲ್ಲಿ ನಾಟಿ ಮಾಡ್ಲಿಕ್ಕೂ ಸಹ ಅನುಕೂಲ ಆಗ್ತದೆ. ನಾಟಿಗೆ ಒಟ್ಟರಾಗಿ 20-25 ದಿವಸಗಳ ಸಸಿ ಆದ್ರೆ ದಷ್ಟಪುಷ್ಟವಾಗಿದ್ದು ಚೆನ್ನಾಗಿದ್ರೆ ಬಹಳ ನಾವು ನಿರೀಕ್ಷಿಸಿದಷ್ಟು ಇಳುವರಿಯನ್ನು ತಗೊಳ್ಳಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ. ಕೆಲವೊಮ್ಮೆ ಇಲ್ಲಿ ನಮ್ಮ ಪ್ರಕೃತಿ ಗೊತ್ತು ನಿಮಗೆ, ಹವಾಮಾನಗಳು ಹೇಗೆ ಬರ್ತದೆ. ಹೆವಿ ರೈನ್ ಇರ್ತದೆ, ನಾಟಿ ಮಾಡ್ಲಿಕ್ಕೆ ಆಗುದಿಲ್ಲ, ನೀರು ತಪ್ಪಿಸ್ಲಿಕ್ಕೆ ಆಗುದಿಲ್ಲ, ಅಂತ ಸಮಸ್ಯೆಗಳಿರ್ತವೆ. ಆಗ ಏನ್ ಮಾಡ್ತದೆ, ಆಟೋಮೆಟಿಕಲಿ 5-5 ದಿವಸ, ಒಂದು ವಾರ ಎಕ್ಸ್ಟೆನ್ಷನ್ ಆಗ್ಬಿಡ್ತದೆ. 35 ದಿವಸದವರೆಗೂ ಸಹ ಇಲ್ಲಿ ಸಸಿ ಮಡಿಗಳನ್ನ ಇಟ್ಟುಕೊಳ್ಳುವಂತ ಪದ್ಧತಿ ಇದೆ.
1: ಅಂದ್ರೆ 30-35 ದಿನ ವಯಸ್ಸಾಗಿರುವಂತಹ ಸಸಿಗಳನ್ನು ಕೂಡ ನಾಟಿಗೆ ಬಳಸ್ಕೊಳ್ತಾರೆ.
0: ಗ್ರಾಜುವಲಿ ದ ರೇಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರ್ತದೆ,
1: ಇದರಿಂದ
0: ಉತ್ಪಾದನಾ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ.
1: ಇನ್ನು ಮುಖ್ಯವಾಗಿ ನಾವು ಸಸಿ ಮಡಿಯನ್ನ ಮಾಡ್ಕೊಳ್ತಾ ಇರುವಾಗಲೇ ಮುಖ್ಯ ಜಮೀನನ್ನು ಕೂಡ ತಯಾರು ಮಾಡ್ಕೋಬೇಕಾಗುತ್ತೆ.
0: ಒಂದು ಕಡೆ ಸಸಿ ಮಡಿನ ಪ್ರಾರಂಭದಿಂದಲೇ ತಯಾರು ಮಾಡಿ ಎಲ್ಲ ಮಾಡ್ಕೊಂಡಿರ್ತೀವಿ, ಬಿತ್ತನೆ ಆಗಿ 20-25 ದಿವಸ ಟೈಮ್ ಇರ್ತದಲ್ಲ, ಅದರ ಮಧ್ಯದಲ್ಲಿ ನಾಟಿ ಮಾಡುವಂತ ಪ್ರದೇಶವನ್ನು ನಾವು ತಯಾರು ಮಾಡ್ಕೊಳ್ಬೇಕಾಗ್ತದೆ. ನಾಟಿಗೆ ಒಂದು 3-4 ವಾರಕ್ಕೆ ಮೊದಲೇ, ಇತ್ತೀಚೆಗೆ ಎಲ್ಲ ಯಾಂತ್ರೀಕೃತ ಕೃಷಿ ಪದ್ಧತಿ ಇದೆ ಕೊಡಗಿನಲ್ಲಿ, ನೇಗಿಲಲ್ಲೆಲ್ಲ ಉಳಿದು ಬಹಳ ಕಡಿಮೆ ಆಗಿದೆ. ಎಲ್ಲೋ 1-2% ಇರಬಹುದು ಅಷ್ಟೇ. ಟ್ರಾಕ್ಟರ್ ಟಿಲ್ಲರ್ ಎಲ್ಲಿ ಇಳಿಲಿಕ್ಕೆ ಆಗುದಿಲ್ಲ, ಅಂತ ಪ್ರದೇಶದಲ್ಲಿ ದನಗಳನ್ನ ಕಟ್ಕೊಂಡು ಮಾಡ್ತೇವೆ. ಅದರ್ವೈಸ್ ಟ್ರಾಕ್ಟರ್ ಅಲ್ಲಿ 2 ಸಾಲು ಗದ್ದೆಯನ್ನ ಮೇನ್ ಫೀಲ್ಡ್
1: ಮುಖ್ಯ
0: ಜಮೀನನ್ನ ಉಳುಮೆ ಮಾಡುವಂತದ್ದು. 3-4 ವಾರಕ್ಕೆ ಮೊದಲು 1-4 ಟನ್ ಕಾಂಪೋಸ್ಟ್ ಕೊಟ್ಟಿಗೆ ಗೊಬ್ಬರನ ಮಣ್ಣಿಗೆ ಬೆರೆಸುವಂತದ್ದು. ಯೂಶುವಲಿ ಈಗಲೇ ಆ ಪ್ರಕ್ರಿಯೆಗಳೆಲ್ಲ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ. ಮುಖ್ಯ ಜಮೀನಲ್ಲಿ ಉಳುಮೆ ಮಾಡಿ ಕಾಂಪೋಸ್ಟ್ ಗೊಬ್ಬರವನ್ನ ಬೆರೆಸುವಂತ ಪ್ರಕ್ರಿಯೆ ಈಗ ಚಾಲ್ತಿಯಲ್ಲಿದೆ. ಇದಾದ್ಮೇಲೆ ನಮ್ಮಲ್ಲಿ ಹಸಿರೆಲೆ ಗೊಬ್ಬರದ ಎಲೆಗಳ ಲಭ್ಯ ಇದ್ರೆ 3 ವಾರಕ್ಕೆ ಮೊದಲು 4 ಟನ್ ಅಷ್ಟು ಈ ಡಯಂಚಾ ಸನ್ಹೆಂಪ್ ವೆರೈಟಿ ನಮ್ಮ ಇಲಾಖೆ ಮುಖಾಂತರ ನಾವು ಸೀಡ್ಸ್ ಸಪ್ಲೈ ಮಾಡ್ತೇವೆ, ಅದನ್ನು ಬಳಸಬಹುದು. ಇಲ್ಲಾಂದ್ರೆ ಸ್ಥಳೀಯವಾಗಿ ಸಿಕ್ಕುವಂತ ಸೊಪ್ಪು ಸದೆಗಳನ್ನ ಸಹ ಮಣ್ಣಿಗೆ ಸೇರಿಸಿದ್ರೆ ಆ ಮಣ್ಣಿನ ಗುಣಲಕ್ಷಣಗಳು ಚೆನ್ನಾಗಾಗ್ತದೆ. ಬಿದ್ದಂತ ನೀರನ್ನು ಹಿಡಿದು ಇಟ್ಟುಕೊಳ್ಳುವಂತಹ ಶಕ್ತಿ ಜಾಸ್ತಿ ಆಗ್ತದೆ. ಮುಂದಿನ ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನ ವಿಶೇಷವಾಗಿ ಸಾರಜನಕವನ್ನು ಕೊಡುವಂತ ಒಂದು ಕೆಲಸ ಆಗ್ತದೆ ಸರ್. ಹೀಗೆ 4-5 ಬಾರಿ ಉಳುಮೆ ಮಾಡಿ ಹದವಾಗಿ ಇಟ್ಟುಕೊಂಡು ನಾಟಿಗೆ ಇದನ್ನು ಸಿದ್ಧಪಡಿಸಿಕೊಳ್ಬೇಕಾಗ್ತದೆ.
1: ಇನ್ನು ಎಷ್ಟು ಅಂತರದಲ್ಲಿ ನಾವು ನಾಟಿ ಮಾಡ್ಕೋಬೇಕಾಗತ್ತೆ ಸಸಿಗಳನ್ನು?
0: ನಮ್ಮಲ್ಲಿ ಹಳೆ ಮೆಥಡ್ ಏನಾಗ್ತದೆ ಸರ್, ಎಲ್ಲ ಲೇಬರ್ ಓರಿಯೆಂಟೆಡ್. ಇಲ್ಲಿ ನಮ್ಮಲ್ಲಿ ಅಂತಹ ಟೆಕ್ನಿಕಲ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಆಗ್ಲೇ ಹೇಳಿದೆ, ಕೊಡಗು ಜಿಲ್ಲೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿದೆ.
1: ಯಾಕಂದ್ರೆ ಇಲ್ಲಿ ಮಳೆ ಜಾಸ್ತಿ,
0: ಒಂದು ಮಳೆ ಜಾಸ್ತಿ, ಇಲ್ಲಿ ಕೆಲವೊಮ್ಮೆ ನಮ್ಮ ವಾತಾವರಣ ನಮಗೆ ಫೇವರ್ ಆಗಿರೋದೇ ಇಲ್ಲ. ಇನ್ನೊಂದು, ಇಲ್ಲಿ ದುಡಿಯುವ ಕೈಗಳು ಬಹಳ ಕಡಿಮೆ. ನಮ್ಮಲ್ಲಿ ಮಕ್ಕಳು ಓದಿ ಎಲ್ಲ ಆದ್ಮೇಲೆ ಎಲ್ಲ ಹೊರಗೆ ಹೋಗ್ಬಿಡ್ತಾರೆ, ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಯಾರು ಸಿಕ್ಕೋದಿಲ್ಲ. ನಾವೆಲ್ಲ ಲೇಬರ್ ಓರಿಯೆಂಟೆಡ್ ಆಗಿರೋದ್ರಿಂದ ಆ ಟೈಮ್ಲಿ ನಮಗೆ ನಾಳೆ ನಾಟಿ ಮಾಡಬೇಕು ಅಂತ ಹೇಳುವಾಗ ಕೆಲಸದವರು ಸಿಕ್ಕೋದಿಲ್ಲ. ಇನ್ನೇನಾದ್ರೂ ಸಮಸ್ಯೆ, ಹೆಚ್ಚು ಮಳೆ ಇರ್ತದೆ, ಹಾಗಾಗಿ ಇಂಥ ಸಮಸ್ಯೆಗಳೆಲ್ಲ ಇರೋದ್ರಿಂದ ನಮ್ಮಲ್ಲಿ ಏನು ಆ ಟೆಕ್ನಾಲಜಿ ಹೇಳ್ತೇವೆ ನಾವು, 8x4 inches, ಸಾಲಿಂದ ಸಾಲಿಗೆ 8 inch ಬರಬೇಕು, ಒಂದು ಗುಣಿಯಿಂದ ಇನ್ನೊಂದು ಗುಣಿಗೆ 4 inch ನಾಟಿ ಮಾಡಬೇಕು ಅಂತ ನಾವು ಹೇಳ್ತೇವೆ. ಬಟ್ ಇದನ್ನ 50-60% ನಮ್ಮ ರೈತ ಬಾಂಧವರು ಅನುಸರಿಸಿ

0: ಇಲ್ಲ, ಎಲ್ಲ 30-40% ಅಷ್ಟು ಜನ ಅನುಸರಿಸ್ತಾ ಇದ್ದಾರೆ. ಆದಷ್ಟು ಈ ಅಧಿಕ ಇಳುವರಿ ತಳಿ ಕೊಡುವಂತ ವೆರೈಟೀಸ್ ಇರ್ಬೋದು, ಹೈಬ್ರಿಡ್ ತಳಿಗಳಿರ್ಬೋದು, ಇದೆಲ್ಲ 8x4 inches ಅಳತೆಯಲ್ಲಿ ನಾಟಿ ಮಾಡಿದ್ರೆ ಖಂಡಿತವಾಗಿಯೂ ಎಲ್ಲ ಪ್ರಾಕ್ಟೀಸಸ್ಗೂ ಅನುಕೂಲ ಆಗ್ತದೆ, ನಮ್ಮ ಇಳುವರಿಯಲ್ಲಿ ಸಹ ಹೆಚ್ಚುವರಿ ಕಾಣಲಿಕ್ಕೆ ಇಲ್ಲಿ ಡೆಫಿನೆಟ್ ಆಗಿ ಇದೊಂದು ರೀಸನ್ ಆಗ್ತದೆ. ಮತ್ತೆ 8x4 inches ಅಂತರದಲ್ಲಿ ನಾಟಿ ಮಾಡೋದ್ರ ಜೊತೆಗೆ ಸಸಿಗಳ ಸಂಖ್ಯೆ ಇದೆ ನೋಡಿ, ನಾವು ಕಣೆ ಅಂತೀವಿ ಅಥವಾ ತೆನೆಗಳು ಅಂತೀವಿ, ಆ ನಾಟಿ ಮಾಡುವಾಗ 3-4 ಅಥವಾ ಮ್ಯಾಕ್ಸಿಮಮ್ 5 ಸಸಿಗಳನ್ನ ಮಾತ್ರ ಒಂದು ಸರಿಗೆ ಒಂದು ಗುಣಿಗೆ ನಮ್ಮಲ್ಲಿ ನುಲಿ ಅಂತೀವಿ, ಆ ಒಂದು ಗುಣಿಗೆ ಅಷ್ಟೇ ಸಸಿಗಳನ್ನ ಹಾಕ್ಬೇಕು. ಇಲ್ಲೇ ನಾನು ಆಗ್ಲೇ ಹೇಳಿದ ಒಂದು ಕ್ರೂಡ್ ಮೆಥಡ್ ಇದೆ ನಮ್ಮಲ್ಲಿ, ಲೆಫ್ಟ್ ಹ್ಯಾಂಡ್ ಇಂದ ತೆಗೆದು ರೈಟ್ ಹ್ಯಾಂಡ್ ಏನು ಸಿಗ್ತದೆ ಅದನ್ನು ಹೂತ್ಕೊಂಡು ಹೋಗಿಬಿಡುವಂತ ಅದೊಂದು ಪದ್ಧತಿ. ಬಟ್ ಆ ಕ್ರಮ ಮಾಡಬಾರ್ದು ನಾವು. ಹೆಚ್ಚೆಚ್ಚು ಎಷ್ಟು ಆ ಸಸಿಗಳನ್ನ ನಾಟಿ ಮಾಡ್ತೇವೆ ಅದೊಂಥರ ಉಸಿರು ಕಟ್ಟಿಕೊಂಡು ಅದಕ್ಕೆ ಆಕ್ಸಿಜನ್ ಹೋಗೋದಿಲ್ಲ, ಬೇಕಾದಂತ ಪೋಷಕಾಂಶಗಳು ಸಿಕ್ಕೋದಿಲ್ಲ, ಆ ತೆನೆ ಬರುವಾಗ ಅಥವಾ ತಂಡೆ ಒಡೆಯುವಾಗ ತುಂಬಾ ಸಮಸ್ಯೆಗಳಾಗಿ ಅದು ಬರೋದಿಲ್ಲ. 3-5 ಸಸಿಗಳನ್ನ ಹಾಕಿ ನಾಟಿ ಮಾಡಿದ್ರೆ ಫ್ರೀ ಆಗಿ ಬರ್ತದೆ, ಹೇಗೆ ಬೇಕು ಹಾಗೆ ಅದನ್ನ ಬೆಳೆಸ್ಕೊಳ್ಳಿಕ್ಕೆ ಆಗ್ತದೆ. 8x4 inches ಏನು ನಾವು ನಾಟಿ ಅಳತೆಯಲ್ಲಿ ಹೇಳ್ತೇವೆ, ಒಂದು ಚದರ ಮೀಟರ್ಗೆ 60-65 ಗುಣಿಗಳು ಬರ್ತದೆ ಸರ್. ಅದು ಬಂದ್ರೆ ಕರೆಕ್ಟ್ ಅಂತ ಗೊತ್ತಾಗ್ತದೆ ನಮಗೆ.
1: ಅಂದ್ರೆ ಸಾಲಿನಿಂದ ಸಾಲಿಗೆ 8 ಅಂಗುಲ,
0: 8
1: ಸಾಲಿನಲ್ಲಿ ಗುಣಿಯಿಂದ ಗುಣಿಗೆ
0: 4 ಅಂಗುಲ ಅಂತರದಲ್ಲಿ ನಾಟಿ ಮಾಡಬೇಕು. 3-5 ಸಸಿಯೇ ನಾಟಿ ಮಾಡಬೇಕು. ಇನ್ನೊಂದು ಅಲ್ಲಿ ಅದೊಂದು ಟೆಕ್ನಾಲಜಿ ಬಹಳ ಕಡಿಮೆ ಖರ್ಚಲ್ಲಿ ಮಾಡುವಂತದ್ದು, ಇದಕ್ಕೇನು ಖರ್ಚು ಬೀಳೋದಿಲ್ಲ. ನಾಟಿ ಮಾಡುವಾಗ ಆಗುವಷ್ಟು ತೇಲಿಸಿ ನಾಟಿ ಮಾಡಬೇಕು.
1: ಅದು ಬಹಳ ಮುಖ್ಯ.
0: ಎಸ್, ಇಲ್ಲಿ ಅದು ಸಮಸ್ಯೆ ಇದೆ ಕೊಡಗಿನಲ್ಲಿ, ಹೆಚ್ಚು ಮಳೆ ಬರ್ತಾ ಇದೆ, ಮೇಲ್ಗಡೆ ಗದ್ದೆಗಳಿಂದ ನೀರು ಹರಿತಾ ಇರ್ತದೆ, ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ಆಗುದಿಲ್ಲ. ಈ ತೇಲಿಸಿ ಮಾಡೋದು ಅಂದ್ರೆ ಒಂದು 2-2.5 inches ಮಾತ್ರ ಆಳದಲ್ಲಿ ನಾಟಿ ಮಾಡುವಂತದ್ದು. ನಾನು ಹೇಳಿದಲ್ಲ ಲೇಬರ್ ಓರಿಯೆಂಟೆಡ್ ಇರ್ತೇವೆ, ಬೇಗ ಬೇಗ ಕೆಲಸ ಆಗ್ಬೇಕು, ಎಷ್ಟು ಸಿಗ್ತದೆ ಈ ಹದ ಇರುವಂತ ಕಡೆ ಎಲ್ಲ ಆಳವಾಗಿ ನಾಟಿ ಮಾಡಿಬಿಡುವಂತದ್ದು. ಈ ಮರಳು ಗದ್ದೆ ಇರುವಂತೆಲ್ಲ ಮೇಲೆ ಮೇಲೆ ಮಾಡ್ತೇವೆ, ಮಣ್ಣು ನೀರು ಇದ್ದು ಜಾಸ್ತಿ ಆಳದಲ್ಲಿ ಹೋಗ್ತೇವೆ, ಆಳ ನಟ್ಟಷ್ಟು ತಂಡೆಗಳು ಬರೋದು ಬಹಳ ಲೇಟ್ ಆಗ್ತದೆ, ಕಡಿಮೆಯೂ ಆಗ್ತದೆ. ಆಗುವಷ್ಟು ತೇಲಿಸಿ ನಾಟಿ ಮಾಡಿದ್ರೆ ಒಳ್ಳೆ ಇಳುವರಿ ಪಡೀಲಿಕ್ಕೆ ಇಲ್ಲಿ ಅವಕಾಶ ಇದೆ ಸರ್.
1: ಇನ್ನು ಈ ಮೊಳಕೆ ಬಂದಂತ ಬೀಜಗಳನ್ನು ಕೂಡ ನೇರವಾಗಿ ಬಿತ್ತನೆ ಮಾಡುವಂತ ಕ್ರಮನೂ ಇದೆ, ಡ್ರಮ್ ಸೀಡರ್ ಅಂತ ಒಂದು ಇಲ್ಲಿ ಬಳಸ್ಕೊಳ್ತಾರ?
0: ಇಲ್ಲಿ ಬಹಳ ಕಡಿಮೆ ಪ್ರಾಕ್ಟೀಸ್ ಅಲ್ಲಿ ಇದೆ ಸರ್, ಕಳೆದ ಒಂದು 8 ವರ್ಷದಿಂದ ಆ ಪ್ರಾಕ್ಟೀಸಸ್ ಇದೆ. ಎಲ್ಲೋ ಕೆಲವು ಆಯ್ದ ರೈತರು ಮಾಡ್ತಾರೆ, ನಮ್ಮಲ್ಲಿ ಡ್ರಮ್ ಸೀಡರ್ ಲಭ್ಯತೆಯು ಕಡಿಮೆ ಇದೆ. ಕೆಲವು ಡೆಮಾನ್ಸ್ಟ್ರೇಷನ್ ಅಂತ ಹೇಳಿ ಬೇರೆ ಬೇರೆ ಕಡೆ ಎಲ್ಲ ವಿಲೇಜ್ ಅಲ್ಲಿ ಹೋಗಿ ನಾವು ಪ್ರಾತ್ಯಕ್ಷತೆ ಮುಖಾಂತರ ಅದನ್ನು ಮಾಡಿದ್ದೇವೆ. ಕೆಲವೆಡೆ ಅದು ಸಕ್ಸಸ್ ಆಗಿದೆ, ಕೆಲವು ಪರ್ಸೆಂಟ್ ಫೇಲ್ಯೂರ್ ಇದೆ. ಹಾಗಾಗಿ ರೈತರು ಅದರ ಬಗ್ಗೆ ಅಷ್ಟೇನೂ ಆಸಕ್ತಿ ತೋರಿಸ್ತಾ ಇಲ್ಲ, ಹಳೆ ಸಾಂಪ್ರದಾಯಿಕವಾಗಿ ಮಾಡುವಂತಕ್ಕೆ ಜಾಸ್ತಿ ಒಲವು ಕೊಡ್ತಾರೆ. ಮತ್ತೆ ಯಾಂತ್ರೀಕೃತ ನಾಟಿ ಮಿಷಿನ್ ಇದೆ ನಮ್ಮಲ್ಲಿ, ಟ್ರಾನ್ಸ್ಪ್ಲಾಂಟರ್ ಅಂತ, ಅದರಲ್ಲೂ ಕೆಲವು ಕಡೆ ಈ ಸಮವಾಗಿರುವಂತಹ ಗದ್ದೆಗಳಲ್ಲೆಲ್ಲ ಮಾಡ್ತಾರೆ. ಕೊಡಗಿನಲ್ಲೆಲ್ಲ ಹಿಲ್ಲಿ ಏರಿಯಾ ನಿಮಗೆ ಗೊತ್ತು, ಒಂದು ಗದ್ದೆ ಮೇಲೆ ಒಂದು ಕೆಳಗೆ, ಹಾಗಾಗಿ ಅದು ಸಹ ಇಟ್ಸ್ ನಾಟ್ ಇನ್ ಸಕ್ಸಸ್ಫುಲ್ ರೂಟ್.
1: ಇನ್ನು ಈ ಲಘು ಪೋಷಕಾಂಶವಾದಂತಹ ಸತುವಿನ ಸಲ್ಫೇಟ್ ಅನ್ನ ಹೇಗೆ ಬಳಸ್ಕೋಬೇಕಾಗತ್ತೆ?
0: ರೈತರು ಏನ್ ಮಾಡ್ಬೇಕಂದ್ರೆ ವರ್ಷದ ಪ್ರಾರಂಭದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು ಫಸ್ಟ್. ಯಾವುದೇ ಬೆಳೆ ಇರ್ಬೋದು, ಭತ್ತ ಇರ್ಬೋದು, ಕಾಫಿ ಇರ್ಬೋದು, ಏಲಕ್ಕಿ, ಒಳ್ಳೆ ಮೆಣಸು, ನಾವು ಬೆಳೆಯುವಂತ ಬೆಳೆಗೆ ನಾವು ಅನಾವಶ್ಯಕವಾಗಿ ರಸಗೊಬ್ಬರ ಅಥವಾ ಇನ್ನಿತರೆ ಪೋಷಕಾಂಶಗಳನ್ನ ಕೊಡುವುದಕ್ಕಿಂತ ನಾವು ಕರೆಕ್ಟ್ ಆಗಿ ಈ ಮಣ್ಣಿಗೆ ಇಷ್ಟೇ ಬೇಕು ಅಥವಾ ಇಷ್ಟೇ ಅದರ ಅವಶ್ಯಕತೆ ಇದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು. ಕಾಫಿ ಬೋರ್ಡಲ್ಲಿ ಮಾಡ್ತೇವೆ, ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಮಾಡ್ತೇವೆ, ಜೊತೆಗೆ ತಾಲೂಕಿನ ಕೆಲವೆಡೆ ಕೆಲವು ಪ್ರೈವೇಟ್ ಏಜೆನ್ಸೀಸ್ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ತೆರೆದಿದ್ದಾರೆ, ಅಲ್ಲಿ ಸಹ ಮಾಡಿಕೊಡ್ತಾರೆ. ಈ ಮಣ್ಣು ಪರೀಕ್ಷೆಯ ಉತ್ತರದ ಆಧಾರದ ಮೇಲೆ ಎಷ್ಟು ರಸಗೊಬ್ಬರಗಳನ್ನ ಬಳಸಬೇಕಾಗ್ತದೆ ಅಥವಾ ಎಷ್ಟು ಜಿಂಕ್ ಸಲ್ಫೇಟ್ ಬಳಸಬೇಕು, ಸುಣ್ಣ ಪ್ರತಿಯೊಂದು ಎಕರೆಗೆ ಎಷ್ಟು ಬಳಸಬೇಕಾಗ್ತದೆ ಅಂತ ಅಲ್ಲಿ ನಿಖರವಾದ ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ಆಧರಿಸಿ ಮಾಡಿದ್ರೆ ಪೋಲಾಗುವುದು ಕಡಿಮೆ ಆಗ್ತದೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಮಣ್ಣು ತಗೊಳ್ತದೆ, ಜೊತೆಗೆ ಖರ್ಚು ಕಡಿಮೆ ಆಗ್ತದೆ. ಈ ಸತುವಿನ ಸಲ್ಫೇಟ್ ಅನ್ನು ಸರ್ 2-3 ವರ್ಷಕ್ಕೆ ಒಮ್ಮೆ 8 kg ಮಣ್ಣಿಗೆ ಬೆರೆಸುವುದರಿಂದ ಈ ಭತ್ತದ ವ್ಯವಸಾಯ ಕ್ರಮದಲ್ಲಿ ಕಾಳು ಕಟ್ಟುವ ಸಂದರ್ಭದಲ್ಲಿ ಇದು ಬಹಳ ಹೆಲ್ಪ್ಫುಲ್ ಆಗ್ತದೆ. ಕಾಳು ಕಟ್ಟುವಾಗ ಗಟ್ಟಿಯಾದ ಕಾಳು, ಸ್ವಲ್ಪ ಕಾಳಿನ ಗಾತ್ರ ಸಹ ಹೆಚ್ಚಾಗಿ ತಾಂತ್ರಿಕತೆ ಅಥವಾ ನಮ್ಮ ವೈಜ್ಞಾನಿಕದಿಂದ ಕಂಡುಹಿಡಿದ್ವಿ, ಒಂದು 10-20% ಅಷ್ಟು ಇಳುವರಿಯಲ್ಲಿ ಹೆಚ್ಚಾಗಲಿಕ್ಕೆ ಡೆಫಿನೆಟ್ ಆಗಿ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ರೈತರು ಸತುವಿನ ಸಲ್ಫೇಟ್ ಅನ್ನ ಬಳಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ.
1: ಅಂದ್ರೆ ಸಾವಯವ ಗೊಬ್ಬರದ ಜೊತೆಯಲ್ಲಿ ಸತುವಿನ ಸಲ್ಫೇಟ್ ಅನ್ನ ಬೆರೆಸ್ಕೊಂಡು
0: ಹಾಕಬೇಕಾಗುತ್ತೆ. ಹಾಕಬಹುದು. ಈಗ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಇಲ್ಲಿ 16 ಪೋಷಕಾಂಶಗಳ ಅವಶ್ಯಕತೆ ಇದೆ.
1: ಹೌದೌದು.
0: ಸಾರಜನಕ, ರಂಜಕ, ಪೊಟ್ಯಾಶ್, ಬೇರೆ ಬೇರೆ ರೂಪದ ಮೈಕ್ರೋನ್ಯೂಟ್ರಿಯಂಟ್ಸ್ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಎಲ್ಲೋ ಸ್ವಲ್ಪ ಪ್ರಮಾಣದಲ್ಲಿ ಸಾಕಾದ್ರೂ ಸಹ ಇದರ ಅವಶ್ಯಕತೆ ಬಹಳ ಇರೋದ್ರಿಂದ ಜಿಂಕ್ ಸಲ್ಫೇಟ್ ಅನ್ನ ಬಳಸೋದು ಸೂಕ್ತ. ಈಗ ನಾವು ಊಟ ಮಾಡುವಾಗ ಯಾವುದೇ ಒಂದು ಸಾರು ಬಳಸುವಾಗ ಆ ಸಾರಲ್ಲಿ ಉಪ್ಪು ಇಲ್ಲದೋದ್ರೆ ಎಷ್ಟು ಕಷ್ಟಪಡ್ತೇವೆ ಊಟ ಮಾಡಲಿಕ್ಕೆ, ಅದು ರುಚಿಸುವುದಿಲ್ಲ, ನಮಗೆ ಅದು ಹಿತ ಅಂತ ಅನಿಸೋದಿಲ್ಲ. ಅದೇ ರೀತಿಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಜಿಂಕ್ ಸಲ್ಫೇಟ್ ಇರ್ಬೋದು, ಸುಣ್ಣ ಇರ್ಬೋದು, ಬೇರೆ ಬೇರೆ ಮೈಕ್ರೋನ್ಯೂಟ್ರಿಯಂಟ್ಸ್ ಬಳಸೋದ್ರಿಂದ ಮಣ್ಣಿನ ಗುಣಲಕ್ಷಣಗಳು ಚೆನ್ನಾಗ್ತದೆ, ನಾವು ನಿರೀಕ್ಷಿಸಿದಷ್ಟು ಇಳುವರಿ ತಗೊಳ್ಳಿಕ್ಕೂ ಇಲ್ಲಿ ಅನುಕೂಲ ಆಗ್ತದೆ.
1: ಇನ್ನು ಈ ರಸಗೊಬ್ಬರವನ್ನು ಕೂಡ ನಾವು ಕೊಡಬೇಕಾಗತ್ತೆ. ಆ ರಸಗೊಬ್ಬರವನ್ನು ಹೇಗೆ ಕೊಡಬೇಕಾಗತ್ತೆ ಅಂತೀರ?
0: ಪ್ಯಾಡಿಗೆ ರೆಕಮೆಂಡೇಶನ್ 1 acre ಅಂತ ಹೇಳಿ ನಮ್ಮ ಟೆಕ್ನಾಲಜಿ ಏನು ಹೇಳ್ತಂದ್ರೆ 30-30-35
1: 30 ಕೆಜಿ ಸಾರಜನಕ, 30 ಕಿಲೋಗ್ರಾಂ ರಂಜಕ, 35 ಕಿಲೋಗ್ರಾಂ ನಷ್ಟು ಪೊಟ್ಯಾಷ್.
0: ಪೊಟ್ಯಾಷನ್ನ ತಾಂತ್ರಿಕತೆಯಲ್ಲಿ ನಮ್ಮ ವಿಜ್ಞಾನ

0: ಕಂಪನಿಗಳು ಅವರಿವರು ಕಂಡು ಹಿಡಿದು ಇದನ್ನ ರೆಕಮೆಂಡ್ ಮಾಡಿದರೆ, ಇದೆಲ್ಲವನ್ನ ನೇರವಾಗಿ ಒಂದೇ ಸಾರಿ ಕೊಡುವಂತದ್ದು ಅಲ್ಲ. ಇದನ್ನ ಹೇಗೆ ಮಾಡಬೇಕು ಅಂದ್ರೆ, ಈಗಾಗಲೇ ಜಮೀನು ಎಲ್ಲ ರೆಡಿಯಾಗಿರ್ತದೆ, 1/3 ಭಾಗದಷ್ಟು ಸಾರಜನಕ, ಪೂರ್ತಿಯಷ್ಟು ರಂಜಕ, ಒಂದು 1/4 ಭಾಗದಷ್ಟು ಪೊಟ್ಯಾಶ್ ಅನ್ನ ನಾಟಿಗೆ ಪೂರ್ವ ಕೊಡಬೇಕಾಗ್ತದೆ. ಉಳುಮೆ ಎಲ್ಲ ಮಾಡಿ ಹದ ಮಾಡಿ ನೀರು ತುಂಬಿ ಇವತ್ತೇನು ನಾಟಿ ಮಾಡಬೇಕು ಅಥವಾ ನಾಳೆ ನಾಟಿ ಮಾಡಬೇಕು ಅಂತ ಹೇಳುವಾಗ, ಆ ನಾಟಿಗೆ ಪೂರ್ವವಾಗಿ ಇದಿಷ್ಟು ರಸಗೊಬ್ಬರವನ್ನ ಫಸ್ಟ್ ಡೋಸ್ ಆಗಿ ಕೊಡಬೇಕಾಗ್ತದೆ ಸರ್.
1: ಆಮೇಲೆ
0: ನಾಟಿ ಮಾಡಿದ 30 ದಿವಸದಲ್ಲಿ ಆಫ್ಟರ್ 1 month ಸಾರಜನಕನ 3 ಭಾಗಗಳಾಗಿ ಮಾಡಿಕೊಡ್ತೇವೆ. 1/3 ಭಾಗ ಸಾರಜನಕ ಮೇಲ್ಗೊಬ್ಬರವಾಗಿ ಬಳಸಬೇಕು. ವೆಜಿಟೇಟಿವ್ ಗ್ರೋತ್ಸ್ ಬರ್ತದೆ, ಮುಂದಿನ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಮತ್ತೆ ಇನ್ನೊಮ್ಮೆ 25 ದಿವಸಗಳ ನಂತರ ಆ ಉಳುಕಿ ಇರುವಂತಹ ಸಾರಜನಕ ಏನಿದೆ, 1/3 ಭಾಗ ಇದೆ, ಜೊತೆಗೆ 1/4 ಭಾಗದಷ್ಟು ಪೊಟ್ಯಾಶ್ ಬಾಕಿ ಆಗಿತ್ತು, ಅದ ಎರಡನ್ನ ಸೇರಿಸಿದಾಗ ರಸಗೊಬ್ಬರ ಸಂಪೂರ್ಣವಾಗಿ ನಾವಿಲ್ಲಿ ಕೊಟ್ಟಾಗೆ ಆಗ್ತದೆ. ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ಸರ್, ಕೊಡಗು ವಿಭಿನ್ನವಾದ ಹವಾಮಾನ ಲಕ್ಷಣಗಳು ಇರೋದ್ರಿಂದ ನಾಟಿಗೆ ಪೂರ್ವದಲ್ಲೇ ಒಂದು ಡೋಸ್ ಗೊಬ್ಬರ ಕೊಡಿ ಅಂತ ಹೇಳಿದೀವಿ ನಾವು. ಬಟ್ ಇಲ್ಲಿ ನಾಟಿ ಮಾಡೋ ದಿವಸ ಹೆವಿ ಮಳೆ ಬೀಳ್ತಾ ಇರ್ತದೆ.

0: ಭಾಗದಷ್ಟು ಪೊಟ್ಯಾಶ್ ಬಾಕಿಯಾಗಿತ್ತು, ಅದು ಎರಡನ್ನ ಸೇರಿಸಿದಾಗ ರಸಗೊಬ್ಬರ ಸಂಪೂರ್ಣವಾಗಿ ನಾವಿಲ್ಲಿ ಕೊಟ್ಟಾಗೆ ಆಗ್ತದೆ. ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ಸರ್, ಕೊಡಗು ವಿಭಿನ್ನವಾದ ಹವಾಮಾನ ಲಕ್ಷಣಗಳು ಇರೋದ್ರಿಂದ ನಾಟಿಗೆ ಪೂರ್ವದಲ್ಲೇ ಒಂದು ಡೋಸ್ ಗೊಬ್ಬರ ಕೊಡಿ ಅಂತ ಹೇಳಿದೀವಿ ನಾವು. ಬಟ್ ಇಲ್ಲಿ ನಾಟಿ ಮಾಡೋ ದಿವಸ ಹೆವಿ ಮಳೆ ಬೀಳ್ತಾ ಇರ್ತದೆ, ಉಳುಮೆ ಆದ್ಮೇಲೆ ಅದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಒಂದು ವಾರ ಎಕ್ಸ್ಟೆಂಡ್ ಆಗ್ತದೆ, ಆಗಲೂ ಕೊಡ್ಲಿಕ್ಕೆ ಅವಕಾಶ ಉಂಟು. ಬಟ್ ನಾವು ನಿರೀಕ್ಷಿಸಿದಷ್ಟು ಇಳುವರಿ ತಗೊಳ್ಳಿಕ್ಕೆ ಒಂದು ಎಕರೆಗೆ 20-25 ಕ್ವಿಂಟಾಲ್ ತೆಗೆಯುವಲ್ಲಿ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರ್ತದೆ.
1: ತುಂಬಾ ಸಂತೋಷ ಗಿರೀಶ್ ಅವರೇ, ತಾವಿದುವರೆಗೂ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಸಾಂಪ್ರದಾಯಿಕ ಆಹಾರದ ಬೆಳೆಯಾದಂಥ ಭತ್ತದ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,000 ರೂಪಾಯಿಯಿಂದ 23,700 ರೂಪಾಯಿಗಳು, ಅರೇಬಿಕಾ ಚೆರಿ 12,750 ರೂಪಾಯಿಯಿಂದ 14,250 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು, ರೊಬೆಸ್ಟಾ ಚೆರಿ 9,700 ರೂಪಾಯಿಯಿಂದ 10,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ನಾಳಿನ 6:51 ಸಾಯಂಕಾಲ ಕೃಷಿರಂಗದಲ್ಲಿ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಕೆಜಿ ನೀರಜ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು.

0: ನಿಧನ ಸುದ್ದಿ. ಶ್ರೀಮಂಗಲ ಕುಮಟಕಾರಳನ ಭಜಂಗಡ ಮೇದಪ್ಪ ಇಂದು ಮರಣಪಟ್ಟಿತು. ಭಜಂಗಡ ಮೇದಪ್ಪ ಆಯ್ಡ ಆಖಿರಿ ಕಾರ್ಯ ನಾಳೆ ಪೊಲಾಕ 10 ಗಂಟೆಗೆ ಆಯ್ಡ ಸ್ವಂತ ಮನೇಲಿ ನಡಪ. ಪೊನ್ನಿರ ಉತ್ತಯ್ಯ ಅಯ್ಯಂಗ ಇಂದು ಮರಣಪಟ್ಟಿತು. ಪೊನ್ನಿರ ಒಕ್ಕತರ ದೇವತಕ್ಕ ಪಿಂಜ ಕೇಳಿಪಟ್ಟ ಬೈತೂರು ಅಪ್ಪಂಡ ಪಾಟುಕಾರ ಅಯ್ಯಂಗ ಇಂಗಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 1 ಗಂಟೆಗೆ ಪೊನ್ನಿರ ಸಂಪತ್ರ ಮನೇಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. ಇದೇ ತಾರೀಕು 5ರಂದು ಕುಶಾಲನಗರದಿಂದ ತಿರುಪತಿ ಬಾಲಾಜಿ ದರ್ಶನ, ಕಾಳಹಸ್ತಿ ಪದ್ಮಾವತಿ ದೇವಸ್ಥಾನ, ಮಂತ್ರಾಲಯ ಗುರುರಾಯರ ಮಠ ದರ್ಶನ ಮಾಡಿಕೊಂಡು 8ರಂದು ವಾಪಸ್ ಬರುವುದು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9448071307.
1: ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಹುಲಿ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಟೈಗರ್ ಔಟ್ಸೈಡ್ ಟೈಗರ್ ರಿಸರ್ಚ್ ಅಡಿಲಿ ವಿರಾಜಪೇಟಿ ಅರಣ್ಯ ಇಲಾಖೆ ವತಿಯಿಂದ ಅರಣ್ಯ ಪ್ರವಾಸ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಷ್ಟೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮತ್ತು ಪರಿಹಾರ ಅರಣ್ಯೀಕರಣ ನಿಧಿ ನಿರ್ವಹಣೆ ಮತ್ತು ಯೋಜನಾ ಪ್ರಾಧಿಕಾರದ ಯೋಜನೆಯಲ್ಲಿ ಅಲ್ಲಿನ ಬೇರೆ ಬೇರೆ ಮಹಿಳಾ ಸಂಘದ ಸದಸ್ಯರು ಮಕ್ಕ ಭಾಗವಹಿಸಿದ್ದು ಇದರಲ್ಲಿ ಹುಲಿ ಮತ್ತು ಇತರೆ ಕಾಡುಪ್ರಾಣಿ ಸಂರಕ್ಷಣೆ, ಮನುಷ್ಯರ ಮತ್ತು ಕಾಡುಪ್ರಾಣಿ ಸಂಘರ್ಷ ತಡೆಗಳ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗ ಮಾಹಿತಿ ನೀಡಿದರು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ 8ರ ಹೊತ್ತರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ವಿರಾಜಪೇಟೆ ಕಲ್ಯಾಣ ಮೋಟಾರ್ಸ್ ಹಾಗೆ ನೆಕ್ಸ್ಟ್ ನೇರ ಸಂದರ್ಶನ ನಡೆದಿದೆ. ಆಸಕ್ತಿರು ಎಲ್ಲ ದಾಖಲೆಗಳೊಟ್ಟಿಗೆ ಭಾಗವಹಿಸಗುತ್ತೇಳಿ ಜಿಲ್ಲಾ ಉದ್ಯೋಗಾಧಿಕಾರಿಯವರು ತಿಳಿಸೋಳು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ಅವು ಮಡಿಕೇರಿಪೇಟೆನ ಸರ್ಕಾರಿ ಕಚೇರಿ ಮತ್ತು ಸಂಸ್ಥೆಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 6ರ ಹೊತ್ತರೆ 10:30 ಗಂಟೆಗೆ ಹಸಿರು ಕ್ರಾಂತಿ ಹರಿಹರ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಡಿಕೇರಿ ತಾಲೂಕು ಪಂಚಾಯಿತಿ ಸಭಾಮಂಡಲದಲ್ಲಿ ನಡೆದಿದೆ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಮಹಿಳಾ ಮತ್ತು ಮಕ್ಕಳ ವಿಭಾಗದ ಹತ್ತಿರ ಶುರು ಆಗಿರುವ ಆಧುನಿಕ ಪಾಕಶಾಖ ಶಾಲಾ ಕೊಠಡಿನ ಶಾಸಕರಾದ ಎಸ್ ಪೊನ್ನಣ್ಣ ಮತ್ತು ಡಾಕ್ಟರ್ ಮಂತರ್ಗೌಡ ಇಂದು ಉದ್ಘಾಟನೆ ಮಾಡಿದರು. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತರೆ 8:30 ಗಂಟೆಗೆ ಅಕೇರಿಯಾದಂಗೆ ಕಳೆದ 24 ಗಂಟೆ ಸಮಯದಲ್ಲಿ ಸರಾಸರಿ

0: ಮಳೆ 47.38 ಮಿಲಿಮೀಟರ್, ಮಡಿಕೇರಿ ತಾಲೂಕಲ್ಲಿ 68.47 ಮಿಲಿಮೀಟರ್, ವಿರಶಪೇಟೆ ತಾಲೂಕಲ್ಲಿ 54.30 ಮಿಲಿಮೀಟರ್, ಪೊನ್ನಂಪೇಟೆ ತಾಲೂಕಲ್ಲಿ 38.52 ಮಿಲಿಮೀಟರ್, ಹಾಗೆ ಸೋಮಾರಪೇಟೆ ತಾಲೂಕಲ್ಲಿ 55.60 ಮಿಲಿಮೀಟರ್, ಹಾಗೆ ಕುಶಾಲನಗರಲ್ಲಿ 2.0 ಮಿಲಿಮೀಟರ್ ಮಳೆಯಾದ ವರದಿಯಾಗಿತ್ತು. ಕಾಫಿ ಬೆಳೆಗಾರರಿಗೆ ತಾಂತ್ರಿಕ ಮಾಹಿತಿ, ಕಾಫಿ ಮಂಡಳಿಯ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಅರಿಯುವ ಹಾಗೆ ಇಂಡಿಯಾ ಕಾಫಿ ಆಪ್ ನೋಂದಣಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕಾಫಿ ಮಂಡಳಿ ಹಾಗೆ ಬಾಳೆಲೆ ವಲಯದ ವತಿಯಿಂದ 7 ಹೊತ್ತಾರೆ 10 ಗಂಟೆಗೆ ನಿಟ್ಟೂರು ಗ್ರಾಮ ಪಂಚಾಯಿತಿ ಸಭಾಮಂಡಳಿ ಗ್ರಾಮ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡಲು. ಜಿಲ್ಲಾಸ್ಪತ್ರೆಯಲ್ಲಿ ಬೇರೆ ಬೇರೆ ಹೊಸ ಸೌಲಭ್ಯಗಳನ್ನ ಮೇಲ್ದರ್ಜೆಗೆ ಹಾಗೆ ಉನ್ನತೀಕರಣ ಸೌಲಭ್ಯನ ಶಾಸಕರಾದ ಎಸ್ ಪೊನ್ನಣ್ಣ ಹಾಗೆ ಡಾ ಮಂತರ್ಗೌಡವು ಇಂದು ಉದ್ಘಾಟಿಸು. ಇದರಲ್ಲಿ ಬ್ಲಡ್ ಬ್ಯಾಂಕ್, ಕೀಮೋಥೆರಪಿ ವಾರ್ಡ್, ಕ್ಯಾನ್ಸರ್ ಹಾಗೆ ಎಕೋ ಕ್ಲಿನಿಕ್ ವಾರ್ಡ್ ಸೇರಿದಂಗೆ ಇನ್ನಿತರ ಸೌಲಭ್ಯಗಿದೆ ಅಂತ ಹೇಳಿದು. ಕೊಡಗು ಜಿಲ್ಲೆಯಿಂದ ಲೋಕಾಯುಕ್ತಕ್ಕೆ 207 ಪ್ರಕರಣಗಳ ಬಾಕಿ ಇದ್ದು 80 ಪ್ರಕರಣಗಳನ್ನು ವೈಯಕ್ತಿಕ ನೆಲೆಯಲ್ಲಿ ಆಯ್ಕೆ ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗ ಹಾಗೆ ಪುಕಾರ್ದಾರನ ವಿಚಾರಿಸಿ ಇತ್ಯರ್ಥಕ್ಕೆ ಮುಂದಾಕುತ್ತೇಳಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರವು ಹೇಳಿಳು. ಮಡಿಕೇರಿ ಪೇಟೆನ ಜಿಲ್ಲಾ ಪಂಚಾಯಿತಿ ಸಭಾಮಂಡಳಿ ಪುಕಾರು ವಿಚಾರಣೆ ಹಾಗೆ ಪ್ರಕರಣಗಳ ವಿಲೇವಾರಿ ಸಂಬಂಧ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗ ದೂರುದಾರರು ಹಾಗೆ ಎದುರುದಾರರ ಸಮ್ಮುಖದಲ್ಲಿ ನಡೆದ ವಿಚಾರಣೆ ಸಭೆಯಲ್ಲಿ ಮಾತನಾಡಿ ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸಕ್ಕೂ, ದೇಶದ ಅಭಿವೃದ್ಧಿಗೆ ಕೈಜೋಡಿಸಕ್ಕೂ, ಸಮಾಜದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಒಳ್ಳೆ ಜೀವನ ನಡೆಸುವ ಹಕ್ಕುಟ್ಟು ಆ ನಿಟ್ಟಿನಲ್ಲಿ ಸೌಲಭ್ಯಗಳನ್ನು ತಲುಪಿಸಿಕೆ ಮುಂದಾಕು, ಹಾಗೆ ಸರ್ಕಾರಿ ಸೇವಕರಲ್ಲಿ ದುರಾಡಳಿತ ಇರಿಕೆಯಾಗದು, ಕೆಟ್ಟ ಹೆಸರು ಬರದಂಗೆ ಕರ್ತವ್ಯ ನಿರ್ವಹಿಸಕ್ಕೂ ತಾವು ಹೇಳಿದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಯುಟಿ ಕಾದರವು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ನಾಳೆ 8:40 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸುವೆ ತಿಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಆಪ್ತ ಕಾರ್ಯದರ್ಶಿಯು ಪ್ರಕಟಣೆ ತಿಳಿಸಳು. ಕೊಡಗು ಜಿಲ್ಲೆಯಲ್ಲಿ 26 ಗ್ರಾಮ ಪಂಚಾಯಿತಿಗಳಲ್ಲಿ ಸಮಗ್ರ ನಾಗರಿಕ ಸೇವಾ ಕೇಂದ್ರ ಗ್ರಾಮ 1 ಕೇಂದ್ರಗಳಿಗೆ ಆಸಕ್ತಿ ಫ್ರಾಂಚೈಸಿಗಳಿಂದ ಇಡಿಸಿಎಸ್ ಬೆಂಗಳೂರಿಂದ ಅರ್ಜಿನ ಕರೆದಳು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ.
1: ಸುದ್ದಿ ಜುಂಪಿ ಪ್ರಸಾರವಾಯಿತು. ಪ್ರಾಯೋಜಿಸಿದವರು SGRMS ಟ್ರಾವೆಲ್ಸ್ ಕುಶಾಲನಗರ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
8: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
11: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
10: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
11: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
13: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
14: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
15: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
14: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಹ್ಮಿನ್ಸ್ ವ್ಯಾಲಿ, ಮಡಿಕೇರಿ.
16: ಫೋನ್ 222-5571.
17: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
18: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡುಗೆ.

0: ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು.
3: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 55,000 ರೂಪಾಯಿ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ. 1,00,000 ರೂಪಾಯಿ ಖರೀದಿಗೆ 25,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ. ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
6: ಸುದ್ದಿ ಸಮಾಚಾರ ಓದಿನುಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಒಳಕರಕ್ಕೆ ಪಾಳು ಪಿಂಜ ನಲ್ಲ ಗುಣಮಟ್ಟದ ರಸಗೊಬ್ಬರ ಮೀದ ಅರ ಜಾಗೃತಿ ಮೂಡಿಸೋಡಣ ಮೂಲಕ ಮಾರಾಟಗಾರಂಗ ವಿತರಕಂಗ ಬೊಳಕರಕ್ಕೆ ಮೋಸ ಹಾಕತನಕ್ಕೆ ನೋಟಿಕೊಂಡು ಒಂದು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ರಂಗ ಸೂಚನೆ ಕೊಡ್ತತ್ತು. ಚಾಯ್ಲತ್ತ ಪಿಂಜ ನಕಲಿ ಬಿತ್ತಿನಲ್ಲು ಪಿಂಜ ಕೀಟನಾಶಕತ್ರ ಮಾರಾಟತ್ನ ತಡಪ ನಿಟ್ಟಲು ನಗರತ್ರ ಜಿಲ್ಲಾಧಿಕಾರಿ ಎಂಗಡ ಕಚೇರಿ ಸಭಾ ಬಾಡಲ್ಲಿ ನಡೆದ ಜಿಲ್ಲಾ ಮಟ್ಟತ್ರ ಕಾರ್ಯಪಡೆ ಸಮಿತಿ ಸಭೆರ ಕೊರವಕಾರಿಕೆ ವಹಿಸಿತು ಎಂಗ ತಕ್ಕ ಬಂದಿತ್ತು. ಇಕ್ಕದರ ದಿನತ್ಲು ಅನಧಿಕೃತ ಪಿಂಜ ಲೈಸೆನ್ಸ್ ಇಲ್ಲತ ಮಾರಾಟಗಾರಂಗ ಬೊಳಕರಕ್ಕೆ ಚಾಯ್ಲತ್ತ ಪಿಂಜ ನಕಲಿ ಬಿತ್ತಿನಲ್ಲು ಪಿಂಜ ಕೀಟನಾಶಕತ್ನ ಮಾರಾಟ ಮಾಡಿತ್ತು. ಜನಕ್ಕೆ ಮೋಸ ಮಾಡಿದೊಳ್ಳದು ಪುಕಾರು ಬಂದನುಂಡು. ಇದನ್ನುಂಡು ಬೊಳಕರಕ್ಕೆ ಆರ್ಥಿಕ ನಷ್ಟ ಆಪದಲ್ಲತೆ ಕೃಷಿ ಉತ್ಪಾದನೆಯ ಮೇಲೆ ಪೊಯ್ತು ಬುವ ಮೋಂಡೆ ನರ್ಚಕ್ಕೆ ರಸಗೊಬ್ಬರತ್ರ ಬಳಕೆ ಪಿಂಜ ಮಣ್ಣರ ಆರೋಗ್ಯ ನೋಟಿಂಡು ಗೊಬ್ಬರ ಉಡುವನಕ್ಕೆ ಬೊಳಕರಕ್ಕೆ ಅರಿವಿಕೆ ಮಾಡೊಂಡು ಅಧಿಕಾರಿಯ ಮಾರಾಟಗಾರಂಗ ಪಿಂಜ ವಿತರಕಂಗ ಚಾಯೋಡ ಕೆಲಸ ಮಾಡೋಣಂದು ಸಲಹೆ ಕೊಡ್ತತ್ತು. ಕೃಷಿ, ತೋಟಗಾರಿಕೆ, ಕಾಫಿ ಮಂಡಳಿ, ಸಂಬಾರ ಮಂಡಳಿಕರ ತಂಗಡ ವ್ಯಾಪ್ತಿಗೆ ಕೂಡುವನತ್ತ ಬೊಳಕರಕ್ಕೆ ಎದೆ ತರತ್ರ ರಸಗೊಬ್ಬರತ್ನ ಬಳಸೋಣಂದು ಅಣ್ಣಾಂಡ ಮೀದ ಜಾಗೃತಿ ಮೂಡಿಸೋಣಂದು ಅಣ್ಣಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ನಾಪೋಕ್ಲು ಕೊಡವ ಸಮಾಜ ಹತ್ರ ಕೂಡುಕೊಟ್ಟು ಮಕ್ಕಳ ನಮ್ಮೆನ ಆಯೋಜನೆ ಮಾಡೋಕ್ಕೆ ಇಕ್ಕಾಯ್ತು ಸಂಸ್ಥೆಯ ಜಂಟಿ ಸಭೆಯಲ್ಲಿ ತೀರ್ಮಾನ ಆಚಿ. ನಾಪೋಕ್ಲು ಕೊಡವ ಸಮಾಜದಲ್ಲಿ ಅಕಾಡೆಮಿ ಅಧ್ಯಕ್ಷ ಅಜನಿಕಂಡ ಮಹೇಶ್ ನಾಚೆಯ ಪಿಂಜ ನಾಪೋಕ್ಲು ಕೊಡವ ಸಮಾಜ ಹತ್ರ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯಂಗಡ ಮುಂದಾಳತನತ್ತು ನಡೆದ ಸಭೆಯಲ್ಲಿ ಈ ವಿಷಯ ಮೀದ ಪ್ರಸ್ತಾಪ ಮಾಡಿಸಿ. ಈ ಕಾಲ ಹತ್ರ ಅಕ್ಟೋಬರ್ 24 ಪಿಂಜ 25 ಆಯೋಜನೆ ಮಾಡೋಕ್ಕೆ ಪೊರ್ಟಿತುಳ್ಳ ಮಕ್ಕಳ ನಮ್ಮೇಲೆ ಏದೇ ತರತ್ರ ತಾರತಮ್ಯ ಇಲ್ಲತೆ ಎಲ್ಲ ಕೊಡುವ ಸಂಸ್ಕೃತಿ ಪಾಜರ ಪಾಲಕ ಜನಾಂಗಕಾರ ಒಕ್ಕಜೆ ಕೂಡಿತು ಮಕ್ಕಳ ನಮ್ಮೇನ ನಡ್ತೋನಕ್ಕೆ ತೀರ್ಮಾನ ಮಾಡಿಸಿ. ಮಕ್ಕಳ ತಂಡ ಕೂಡ್ನ ಬಾಳೋಪಾಟು, ಉಮ್ಮತಾಟು, ಬಳುಕಾಟು, ಕೋಲಾಟು, ಕತ್ತಿಯಾಟು, ಕಪ್ಪೆಯಾಟು, ತಾಲಿಪಾಟು, ಪರೆಕಳಿ, ಸಂಬಂಧ ಅಡ್ಕೋ ಪಿಂಜ ವಿಶೇಷ ಆಯಿತು. ಕೊಡವ ಪಾಟಕ್ಕೆ ಭರತನಾಟ್ಯ ಅಪ್ಪಚಕವಿರ ನಾಲ್ ನಾಟಕ ಹತ್ರ ಪಾಡ್ನ ಪ್ರದರ್ಶನ ಮಾಡುವ ಮಕ್ಕಳ ನಮ್ಮೆರ ಆದ್ಯ ದಿನತರಂದು ಎಲ್ಲ ಜನಾಂಗತರ ಸಮಾಜತರ ಅಧ್ಯಕ್ಷಗಳ ಬೆಂದುವಳಾಯ್ತು ಕಾಕುವ ಸಮಾರೋಪ ಸಮಾರಂಭಕ್ಕೆ ಜನಪ್ರತಿನಿಧಿಯ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಸಚಿವಾಂಗ ಕೂಡನಕ್ಕೆ ನಾಡಕ್ಕೆ ಪರಮೆ ಕೊಂಡು ಬಂದಂತೆ ಬಾಲ್ಯಕಾರ ಬಾಲ್ಯಕರ್ತಿಯಳ ಕಾಕಿ ಕೂಟುವನಕ್ಕೆ ತೀರ್ಮಾನ ಮಾಡಿಸಿ. ಕೊಡಗು ಜಿಲ್ಲೆಯ ಆನಪಿಂಜ ಮನ್ಷಂಡ ಸಂಘರ್ಷ ಸಮಸ್ಯೆಯ ಪರಿಹಾರಕ್ಕೆ ಸಂಬಂಧಪಟ್ಟನಕ್ಕೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರಂಗಡ ಮನವಿಕ್ಕು ಕೇಂದ್ರ ಪರಿಸರ ಅರಣ್ಯ ಪಿಂಜ ಹವಾಮಾನ ಬದಲಾವಣೆ ಸಚಿವಾಲಯ ತಂಜ ನಲ್ಲ ಸ್ಪಂದನೆ ಕಿಟ್ಟಿತ್ತು. ಜೂನ್ 11 ಸಂಸದ ಯದುವೀರ್ ಒಡೆಯರಂಗ ಕೇಂದ್ರ ಅರಣ್ಯ ಪಿಂಜ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅಂಗಳ ಖಂಡಿತ್ತು ಒಪ್ಪುಚಿಟ್ಟ ಮನವಿಕ್ಕು ಪ್ರತಿಕ್ರಿಯೆ ಮಾಡಿದ ಸಚಿವಾಂಗ ಕೊಡಗರ ಅರಣ್ಯ ಪ್ರದೇಶದಲ್ಲಿ ಬಳಕರ ತೋಟ ಕೆಲಸ ಮಾಡುವವು ಸ್ಥಳೀಯ ನಿವಾಸಿಯಡ ಆನೆ ಸಂಘರ್ಷ ಸಮಸ್ಯೆಯ ಪರಿಹಾರಕ್ಕಾಯಿತು. ಕೇಂದ್ರ ಸರ್ಕಾರ ಬೋಂಡಿನ ಸಾಕಾರ ಕೊಡಪನಕ್ಕೆ ಭರವಸೆ ಕೊಡ್ತಿತ್ತು. ಕೇಂದ್ರ ಸಚಿವಾಲಯ ವನ್ಯಜೀವಿ ವಾಸಸ್ಥಳ ಹತ್ರ ಬಳುಚೆ ಪಿಂಜ ಪ್ರಾಜೆಕ್ಟ್ ಟೈಗರ್ ಪಿಂಜ ಎಲಿಫೆಂಟ್ ಕೂಡನಕ್ಕೆ ಕೇಂದ್ರ ಪ್ರಾಯೋಜಿತ ಯೋಜನೆ ರಡಿಲು ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಾಕಾರ ಕೊಡಪನಕ್ಕೆ ಅರಿಚಿಟ್ಟಿತು. ಅದಲ್ಲದೆ ದಕ್ಷಿಣ ಭಾರತ ಹತ್ರ ಆನೆ ಮನ್ಷಣ ಸಂಘರ್ಷ ತಡಪಕ್ಕೆ ಪ್ರಾದೇಶಿಕ ಕಾರ್ಯಯೋಜನೆ ತಯಾರು ಮಾಡಿಕೊಂಡು ಕೊಡಗು ಮುಖ್ಯ ಸಂಘರ್ಷ ಪ್ರದೇಶದಲ್ಲಿ ಒಂದಾಯಿತು ಗುರುತು ಮಾಡಿತು ಎಂದು ಅವು ಅಣುಚಿ. ನಗರತ್ರ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಪಿಂಜ ಬೋಧಕ ಆಸ್ಪತ್ರೆ ರೋಗಿಯಡ ಅನುಕೂಲಕ್ಕಾಯಿತು ಮಾಡಿದ ಪುದಿಯ ಸೌಲಭ್ಯತ್ನ ಪಿಂಜ ಬೊಳಚರ ಕಾಮಗಾರಿಕೆ ಲೋಕಾರ್ಪಣೆ ಕಾರ್ಯಕ್ರಮ ಇಂದು ನಡೆದಿತು. ಮುಖ್ಯ ಸೌಲಭ್ಯತ್ಲು ಡೇ ಕೇರ್ ಕೀಮೋಥೆರಪಿ ಕೇಂದ್ರ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಸೇವೆ, 2D ಎಕೋ ಸೌಲಭ್ಯ, ಪೌಷ್ಟಿಕ ತೀನಿ ಕೊಡಪಕ್ಕೆ ಮಾಡ್ಯುಲರ್ ಕಿಚನ್ ಪಿಂಜ, ಆಧುನಿಕ ಉಪಕರಣ ಹತ್ರ ಕೂಡ ಚಾರಣಿಧಿ ಕೇಂದ್ರತ್ನ, ಮಡಿಕೇರಿ ಕ್ಷೇತ್ರ ಶಾಸಕ ಡಾಕ್ಟರ್ ಮಂಥರ್ ಗೌಡ ಪಿಂಜ, ವಿರಾಜಪೇಟೆ ಕ್ಷೇತ್ರದ ಶಾಸಕ ಅಜ್ಜಿಕೂಟರ ಎಸ್

0: ಹೊನ್ನಣ್ಣ ಇಂಗ ಉದ್ಘಾಟನೆ ಮಾಡಿಸಿ ಸಂಸ್ಥೆಯ ನಿರ್ದೇಶಕ ಪಿಂಜ ಡೀನ್ ಡಾ ಲೋಕೇಶ್ ಎಜೆ ಕೊರವುಕಾರಿಕೆ ವಹಿಸಿತಿಂಜತ್. ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಸಚಿವಂಗಳಾನ ಯು ಟಿ ಖಾದರಂಗ ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಬೆಚ್ಚಂಡಿತ್ತು. ಸಚಿವಂಗ ನಾಳೆ 24 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆತು ಅಂದು ಸಚಿವಂಗದ ಆಪ್ತ ಕಾರ್ಯದರ್ಶಿ ಅರಚಿಟ್ಟಿತ್ತು. ಇಲ್ಲಿಕ್ ಸುದ್ದಿ ಸಮಾಚಾರ ತಿಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:34 ನಿಮಿಷವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ. ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಗುಜರಾತ್ನ ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ, ಅತಿ ಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ವಾರ್ತೆಗಳ ವಿವರ. ಭಾರತದ ಸೆಮಿಕಂಡಕ್ಟರ್ ಯೋಜನೆಗೆ ಪ್ರಮುಖ ಉತ್ತೇಜನ ನೀಡುವ ದಿಸೆಯಲ್ಲಿ ಗುಜರಾತ್ನ ಸಾನಂದ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ 7,500 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಸಿಜಿ ಸೆಮಿ ಸಂಸ್ಥೆಯ ಹೊರಗುತ್ತಿಗೆ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ದೇಶದ 3ನೇ ಸೆಮಿಕಂಡಕ್ಟರ್ ಸ್ಥಾವರವಾಗಿರುವ ಈ ಘಟಕಕ್ಕೆ ತಾವು 2024ರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದು, 2025ರ ಆಗಸ್ಟ್ನಲ್ಲಿ ಚಿಪ್ಗಳ ಪರೀಕ್ಷೆ ಆರಂಭವಾಗಿತ್ತು ಎಂದು ಸ್ಮರಿಸಿದರು. ಭಾರತವು ಇಂದು ಡಿಸೈನ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮಂತ್ರದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಭಾರತ, ಜಪಾನ್ ಮತ್ತು ಥೈಲ್ಯಾಂಡ್ ದೇಶಗಳ ಜಂಟಿ ಸಹಭಾಗಿತ್ವದ ಈ ಘಟಕವು ಆರಂಭದಲ್ಲಿ ಪ್ರತಿ ವರ್ಷ 20 ಕೋಟಿ ಚಿಪ್ಗಳನ್ನು ಉತ್ಪಾದಿಸಲಿದ್ದು, ಮುಂದೆ ವಾರ್ಷಿಕ 500 ಕೋಟಿ ಚಿಪ್ ತಯಾರಿಸುವ ಗುರಿ ಹೊಂದಿದೆ ಎಂದು ಪ್ರಧಾನಿ ತಿಳಿಸಿದರು. ರಾಜಸ್ಥಾನದ ಪಚಪಾದ್ರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು 1.05 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದರ ಜೊತೆಗೆ ಅವರು ಅತ್ಯಾಧುನಿಕ ಗ್ರೀನ್ಫೀಲ್ಡ್ ತೈಲ ಶುದ್ದೀಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ದೇಶಕ್ಕೆ ಸಮರ್ಪಿಸಿದರು. ಬಳಿಕ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಸಂಘರ್ಷದಿಂದಾಗಿ 21ನೇ ಶತಮಾನದ ಅತಿದೊಡ್ಡ ಜಾಗತಿಕ ಇಂಧನ ಬಿಕ್ಕಟ್ಟು ಎದುರಾಗಿದ್ದರೂ, ಭಾರತ ತನ್ನ ಸಮಯೋಚಿತ ನಿರ್ಧಾರಗಳು, ಪರಿಣಾಮಕಾರಿ ಕಾರ್ಯತಂತ್ರ ಮತ್ತು ಸಕ್ರಿಯ ರಾಜತಾಂತ್ರಿಕತೆಯ ಮೂಲಕ ಈ ಸವಾಲನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತು ಬಲಿಷ್ಠವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಿತ್ರ ರಾಷ್ಟಗಳೊಂದಿಗಿನ ಸದೃಢ ರಾಜತಾಂತ್ರಿಕ ಬಾಂಧವ್ಯ ಪ್ರಮುಖ ಪಾತ್ರ ವಹಿಸಿದೆ. ಭಾರತವು ತನ್ನ ಇಂಧನ ಆಮದು ಮೂಲಗಳನ್ನು 25ರಿಂದ ಸುಮಾರು 40 ದೇಶಗಳಿಗೆ ವಿಸ್ತರಿಸುವ ಮೂಲಕ

0: ನಾಗರಿಕರ ಹಿತಾಸಕ್ತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಭಾರತ ವಿಶ್ವದ ನಾಲ್ಕನೇ ಅತಿದೊಡ್ಡ ತೈಲ ಶುದ್ದೀಕರಣ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದರು. ಸಂಸತ್ತಿನ ಮುಂಗಾರು ಅಧಿವೇಶನವು ಈ ತಿಂಗಳ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರವರೆಗೆ ಮುಂದುವರಿಯಲಿದೆ. ಜುಲೈ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ಗೌರವಾನ್ವಿತ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಇಂದು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಪ್ರಕಟಣೆ ಹೊರಡಿಸಿದ್ದು, ಮುಂಬರುವ ಈ ಅಧಿವೇಶನವು ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಗಮನಹರಿಸಲಿದೆ ಎಂದು ಕಿರಣ್ ರಿಜಿಜು ಅವರು ತಿಳಿಸಿದ್ದಾರೆ. ದೇಶದ ರಕ್ಷಣಾ ರಫ್ತು ಸಾರ್ವಕಾಲಿಕ ದಾಖಲೆಯಾದ 38,000 ಕೋಟಿ ರೂಪಾಯಿಗಳನ್ನು ದಾಟಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, 2013-14ರಲ್ಲಿ ಕೇವಲ 686 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ ಸುಮಾರು 57 ಪಟ್ಟು ವೃದ್ಧಿಸಿದೆ. ಇದು ಮೇಕ್ ಇನ್ ಇಂಡಿಯಾ ರಕ್ಷಣಾ ವೇದಿಕೆಗಳ ಮೇಲಿರುವ ಜಾಗತಿಕ ವಿಶ್ವಾಸವನ್ನು ಪ್ರದರ್ಶಿಸುತ್ತದೆ ಎಂದು ತಿಳಿಸಿದರು. ದೇಶದ ವಾರ್ಷಿಕ ರಕ್ಷಣಾ ಉತ್ಪಾದನೆಯೂ ಸಹ 2025-26ರ ಆರ್ಥಿಕ ವರ್ಷದಲ್ಲಿ 1.78 ಲಕ್ಷ ಕೋಟಿ ರೂಪಾಯಿಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದು, ಇದು 2014-15ರ ಅವಧಿಗೆ ಹೋಲಿಸಿದರೆ 3 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವರು ವಿವರಿಸಿದರು. ಮೇಕ್ ಇನ್ ಇಂಡಿಯಾ ಉಪಕ್ರಮದ ಯಶಸ್ಸನ್ನು ಒತ್ತಿ ಹೇಳಿದ ಅವರು, ಮೊಬೈಲ್ ಫೋನ್ ಉತ್ಪಾದನೆ, ಆಟೋಮೊಬೈಲ್ ರಫ್ತು, ಸ್ವದೇಶಿ ರೈಲ್ವೆ ಎಂಜಿನ್ಗಳ ತಯಾರಿಕೆ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ದೇಶವು ಸಾಧಿಸಿರುವ ಬೃಹತ್ ಪ್ರಗತಿಯನ್ನು ಉಲ್ಲೇಖಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ದೇಶಕ್ಕೆ ಆಮದಾಗುವ ವಿದೇಶಿ ಆಟಿಕೆಗಳ ಪ್ರಮಾಣದಲ್ಲಿ ಗಣನೀಯ ಕುಸಿತ ಕಂಡುಬಂದಿದ್ದು, ಪ್ರಸ್ತುತ ದೇಶೀಯ ಆಟಿಕೆ ಮಾರುಕಟ್ಟೆಯ ಬಹುಪಾಲು ಬೇಡಿಕೆಯನ್ನು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳೇ ಪೂರೈಸುತ್ತಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ 17ನೇ ಟಾಯ್ ಬೀಚ್ ಇಂಟರ್ನ್ಯಾಷನಲ್ B2B ಎಕ್ಸ್ಪೋವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಆಟಿಕೆ ಉದ್ಯಮದ ಮೌಲ್ಯವು ಸುಮಾರು 120 ಬಿಲಿಯನ್ ಡಾಲರ್ಗಳಿಷ್ಟು ಇದ್ದರೂ ಅದರಲ್ಲಿ ಭಾರತದ ಪಾಲು ಕೇವಲ ಶೇಕಡಾ 0.2ರಿಂದ 0.3ರಷ್ಟು ಇದೆ. ಹೀಗಾಗಿ ಈ ವಲಯದಲ್ಲಿ ದೇಶಕ್ಕೆ ವಿಸ್ತರಣೆಯಾಗಲು ಅಪಾರ ಅವಕಾಶಗಳು ಮತ್ತು ಸಾಮರ್ಥ್ಯಗಳು ಇವೆ ಎಂದರು. ದೇಶದ ಆಟಿಕೆ ತಯಾರಕರು ಸ್ವಾವಲಂಬನೆ ಸಾಧಿಸುವ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದರು. ಜಾಗತಿಕ ಶಾಂತಿಪಾಲನಾ ಕಾರ್ಯಾಚರಣೆಗಳಲ್ಲಿ ಭಾರತದ ದೀರ್ಘಕಾಲೀನ ಮತ್ತು ಶ್ಲಾಘನೀಯ ಕೊಡುಗೆಗೆ ಮತ್ತೊಂದು ಪ್ರಮುಖ ಮನ್ನಣೆ ಲಭಿಸಿದೆ. ಡೆಮೊಕ್ರಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಸಾಕೆನಲ್ಲಿ ಇರುವ ಖಾಯಂ ಕಾರ್ಯಾಚರಣೆ ನೆಲೆಯಲ್ಲಿ ನಡೆದ ಪದಕ ಪ್ರದಾನ ಪರೇಡ್ನಲ್ಲಿ ವಿಶ್ವಸಂಸ್ಥೆಯಡಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಭೂಸೇನೆಯ 651 ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ನೀಡಿ ಗೌರವಿಸಲಾಗಿದೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ಪಡೆಯ ವೃತ್ತಿಪರತೆ, ಕಾರ್ಯಾಚರಣೆಯ ಉತ್ಕೃಷ್ಟತೆ ಮತ್ತು ಸಮರ್ಪಿತ ಸೇವೆಯನ್ನು ಶ್ಲಾಘಿಸಿ ನಿನ್ನೆ ನಡೆದ ವಿಶೇಷ ಸಮಾರಂಭದಲ್ಲಿ ಈ ಪದಕಗಳನ್ನು ಪ್ರದಾನ ಮಾಡಲಾಯಿತು. ವಿದೇಶಿ ನೆಲದಲ್ಲಿ ಶಾಂತಿ ಸ್ಥಾಪನೆಗಾಗಿ ಭಾರತೀಯ ಸೈನಿಕರು ತೋರುತ್ತಿರುವ ಅಪ್ರತಿಮ ದಕ್ಷತೆಗೆ ಈ ಗೌರವ ಸಾಕ್ಷಿಯಾಗಿದೆ. ದೇಶದಲ್ಲಿ ಎಥೆನಾಲ್ ಉತ್ಪಾದನೆಯ ಮೂಲಗಳನ್ನು ವೈವಿಧ್ಯಗೊಳಿಸಿರುವುದು ಕಚ್ಚಾ ತೈಲ ಆಮದಿನ ಮೇಲಿನ ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ ಎಂದು ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕಿ ವರ್ತಿಕಾ ಶುಕ್ಲಾ ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಉದ್ಯಮ ತಜ್ಞರ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಸಮಯದಲ್ಲಿ ದೇಶದ ಇಂಧನ ಭದ್ರತೆಗೆ ಎಥನಾಲ್ ಮಿಶ್ರಣವು ಪ್ರಮುಖ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ದೇಶಾದ್ಯಂತ ಗ್ರಾಹಕರಿಗೆ ಲಭ್ಯವಿರುವ ಒಟ್ಟು ಗ್ಯಾಸೋಲಿನ್ನಲ್ಲಿ ಶೇಕಡಾ 20ರಷ್ಟು ಎಥೆನಾಲ್ ಮಿಶ್ರಣ ಮಾಡುವ ಮೂಲಕ ಭಾರತವು ಕಚ್ಚಾ ತೈಲದ ಆಮದನ್ನು ಯಶಸ್ವಿಯಾಗಿ ಕಡಿತಗೊಳಿಸಿದೆ. ಇದು ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಭಾರತದ ಇಂಧನ ವಲಯದ ಮೇಲಾಗುವ ದುಷ್ಪರಿಣಾಮಗಳನ್ನು ತಗ್ಗಿಸಲು ನೆರವಾಗಿದೆ ಎಂದು ಅವರು ವಿವರಿಸಿದರು.

0: ಜಾಗತಿಕವಾಗಿ ಎಥನಾಲ್ ಬಳಕೆಯ ಕುರಿತು ಮಾತನಾಡಿದ ವರ್ತಿಕಾ ಶುಕ್ಲಾ ಅವರು, ಭಾರತ ಮಾತ್ರವಲ್ಲದೆ ಕೆನಡಾ, ಅಮೆರಿಕ, ಬ್ರೆಜಿಲ್, ಪರಾಗ್ವೆ ಮತ್ತು ಜರ್ಮನಿ ಸೇರಿದಂತೆ ವಿಶ್ವದ ಹಲವು ಪ್ರಮುಖ ದೇಶಗಳು ಕಳೆದ ಹಲವು ವರ್ಷಗಳಿಂದ ವಿವಿಧ ಪ್ರಮಾಣದಲ್ಲಿ ಎಥನಾಲ್ ಅನ್ನು ಇಂಧನದಲ್ಲಿ ಯಶಸ್ವಿಯಾಗಿ ಮಿಶ್ರಣ ಮಾಡಿ ಬಳಸುತ್ತಿವೆ ಎಂದು ಮಾಹಿತಿ ನೀಡಿದರು. ಕಳೆದ ಫೆಬ್ರವರಿ 28ರಂದು ವೈಮಾನಿಕ ದಾಳಿಯಲ್ಲಿ ಹತರಾಗಿದ್ದ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಅಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ 6 ದಿನಗಳ ಸರ್ಕಾರಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಇಂದು ಟೆಹರಾನ್ನಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಆರಂಭಗೊಂಡಿವೆ. ಟೆಹರಾನ್ನ ಗ್ರ್ಯಾಂಡ್ ಮೊಸಲ್ಲಾದಲ್ಲಿ ನಡೆದ ಶ್ರದ್ದಾಂಜಲಿ ಸಮಾರಂಭದಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಸೇರಿದಂತೆ ಹಿರಿಯ ರಾಜಕೀಯ ನಾಯಕರು ಮತ್ತು ಮಿಲಿಟರಿ ಕಮಾಂಡರ್ಗಳು ದಿವಂಗತ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು. ಈ ಮೆರವಣಿಗೆಯು ಮುಂದುವರೆದು ಇದೇ 9ರಂದು ಪವಿತ್ರ ನಗರವಾದ ಮಶಾದ್ನಲ್ಲಿ ದಫನ ಪ್ರಕ್ರಿಯೆಯೊಂದಿಗೆ ಮುಕ್ತಾಯಗೊಳ್ಳಲಿದ್ದು, ಇರಾನ್ನಲ್ಲಿ 40 ದಿನಗಳ ಸಾರ್ವಜನಿಕ ಶೋಕಾಚರಣೆ ಘೋಷಿಸಲಾಗಿದೆ. ಭಾರತ ಸರ್ಕಾರದ ಪರವಾಗಿ ಬಿಹಾರದ ರಾಜ್ಯಪಾಲರಾದ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರೆಟ್ಟಾ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ದೇಶದ ಪರವಾಗಿ ಅಂತಿಮ ಗೌರವ ಹಾಗೂ ಸಂತಾಪವನ್ನು ಸಲ್ಲಿಸಿದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಇಂದು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 5.2 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 56 ರನ್ ಮಾಡಿ ಆಡುತ್ತಿದೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಇಂದು ಮತ್ತೊಂದು ದಾಖಲೆ ಸೃಷ್ಟಿಯಾಗಿದ್ದು, ಕೇವಲ 15 ವರ್ಷ 99 ದಿನಗಳ ಪ್ರಾಯದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಪರ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸಾನನ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಮತ್ತು ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ, ಅತಿ ಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಚಾಲನೆ. ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಮತ್ತು ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಜೂನ್ ತಿಂಗಳಲ್ಲಿ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿದ್ದು, ಈ ಯಶಸ್ಸುಗಳು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಯಾಗುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾಪಡೆಗೆ ಸ್ವದೇಶಿ ನಿರ್ಮಿತ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯ ಯುದ್ಧ ನೌಕೆಗಳನ್ನು ಸೇರ್ಪಡೆಗೊಳಿಸಿರುವುದನ್ನು ಪ್ರಸ್ತಾಪಿಸಿದರು. ಭಾರತದಲ್ಲೇ ನಿರ್ಮಾಣಗೊಂಡ C-295 ವಿಮಾನ ಮೊದಲ ಯಶಸ್ವಿ ಹಾರಾಟ ನಡೆಸಿರುವುದು ಹಾಗೂ ಇನ್ನು 40 ವಿಮಾನಗಳ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವಂತಹ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಅವರು ಉಲ್ಲೇಖಿಸಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆಯು ಈ ಬಾರಿ ವಿಶ್ವದ 2,500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಯಶಸ್ವಿಯಾಗಿ ಆಚರಿಸಲ್ಪಟ್ಟಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನ ಸೇರಿದಂತೆ 114 ಪದಕಗಳನ್ನು ಗೆದ್ದು ಅಗ್ರಸ್ಥಾನ ಪಡೆದಿರುವುದಕ್ಕೆ ಕ್ರೀಡಾಪಟುಗಳನ್ನು ಪ್ರಧಾನಿ ಅಭಿನಂದಿಸಿದರು.
2: ಅಹಮದಾಬಾದ್ ಮೇ ಆಯೋಜಿತ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಬಡಿ ಚರ್ಚಾ ಹುಯಿ. ಇಸ್ಮೇ ಭಾರತ ನೇ ಕುಲ್ 114 ಪದಕ ಜೀತೆ. ಇನ್ಮೇ 102 ಗೋಲ್ಡ್ ಮೆಡಲ್ ಬಿ ಶಾಮಿಲ್ ಹೈ. ಭಾರತ ಇಸ್ ಚಾಂಪಿಯನ್ಶಿಪ್ ಪದಕ

0: तालिका में पहले स्थान पर रहा। मैं सभी विजेता खिलाड़ियों को बहुत बहुत बधाई देता हूं।
1: ಪಶ್ಚಿಮ ಏಷ್ಯಾದ ಯುದ್ಧ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿಯನ್ನು ಮುಂದೂಡುವುದು, ವಿದೇಶ ಪ್ರವಾಸವನ್ನು ತಾತ್ಕಾಲಿಕವಾಗಿ ಕೈಬಿಡುವುದು, ಕಾರ್ ಪೂಲಿಂಗ್ಗೆ ಆದ್ಯತೆ ನೀಡುವುದು ಮತ್ತು ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳುವಂತೆ ತಾವು ಮಾಡಿದ ಮನವಿಗೆ ದೇಶದ ಜನತೆ ವ್ಯಾಪಕವಾಗಿ ಸ್ಪಂದಿಸಿರುವುದಕ್ಕೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ಇದರಿಂದ ಇಂಧನ ಉಳಿತಾಯವಾಗುತ್ತಿದ್ದು ನೈಸರ್ಗಿಕ ಗೊಬ್ಬರ ಬಳಕೆಯೂ ಹೆಚ್ಚುತ್ತಿದೆ ಎಂದರು.
0: ಪಶ್ಚಿಮ ಏಷ್ಯಾ ಬನಿ ಯುದ್ಧ ಸ್ಥಿತಿಯ मैंने देशवासियों से कुछ आग्रह किए थे। मैंने कहा था कि जहां तक संभव हो कुछ समय के लिए गोल्ड सोना खरीदने से बचें। लोगों से कहा था कि विदेश में छुट्टियां मनाने से बचें। मैंने लोगों से कार पुलिंग को भी बढ़ावा देने की अपील की थी। मैंने किसानों से केमिकल मुक्त खेती के लिए, खेत बचाने के लिए और प्राकृतिक खाद का ज्यादा से ज्यादा इस्तेमाल का आग्रह किया था। मैं देश के हर नागरिक का आभारी हूं कि मेरी अपील का उन्होंने न सिर्फ समर्थन किया बल्कि हर तरफ से उसमें अपना सहयोग कर रहे हैं। मुझे कई परिवारों ने संदेश भेजकर अपने अनुभव साझा किए हैं। कितने ही परिवारों ने तय किया है कि घर के विवाह में इस बार सोना नहीं खरीदेंगे, जरूरत पड़ी तो पुराने सोने को रिसाइकल करके नए गहने बना लेंगे। कितने ही लोगों ने सोशल मीडिया पर यह भी लिखा है कि कैसे उन्होंने इस बार विदेश यात्रा को टाल दिया है। कार पुलिंग को लेकर भी लोगों ने अनेक अनुभव साझा किए हैं। जो लोग एक ही दिशा में अपने अपने वाहनों से जाते थे वे अब साथ जाने लगे हैं। लोग हर संभव बस और मेट्रो का उपयोग कर रहे हैं, इससे पेट्रोल और डीजल की बचत हो रही है। इसी तरह देश के अलग अलग हिस्सों में प्राकृतिक खाद की खपत बढ़ने की भी खबरें आ रही हैं। मुझे इस बात की खुशी है कि इस ग्लोबल क्राइसिस का हम भारतीय मिलकर मुकाबला कर रहे हैं। मुझे विश्वास है जन भागीदारी की यही शक्ति हमें मजबूती देगी, ಹಮೇ ಸಫಲ ಬನಾಯಿಗಿ.
1: ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಪೇಟ್ಕರ್ ಕುಟುಂಬವು ಮದುವೆ ಸಂದರ್ಭದಲ್ಲಿ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆ ಮಾಡಿಸಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಇದೇ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳ ಮೂಲಕ ಕೋಟ್ಯಂತರ ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸಿರುವುದನ್ನು ಉಲ್ಲೇಖಿಸಿದ ಅವರು, ಈ ಯೋಜನೆಗಳ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆಯುವಂತೆ ಕರೆ ನೀಡಿದರು. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು ಶೇಕಡ 40%ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರದ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ ಜೂನ್ 30ರಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,54,32,314 ಮತದಾರರಿದ್ದು ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಜನರು ಮ್ಯಾಪಿಂಗ್ನಿಂದ ಹೊರಗೆ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. 31 ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ.

0: ಎಲ್ವಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡುತ್ತಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನ ಡಿಜಿಟಲೀಕರಣಕ್ಕಾಗಿ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಅವರು ಮನವಿ ಮಾಡಿದ್ದಾರೆ.
1: 16/6/2026 ನಾವು ಮತದಾರ ಪಟ್ಟಿನ ಫ್ರೀಸ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನು 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ ಜೂನ್ 30 ರಿಂದ 29 ಜುಲೈ ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸುವಂಗೆ ಬಿಎಲ್ಒ ಮುಖಾಂತರ ಫಾರ್ಮ್ಸ್ ಅನ್ನು ಕಳಿಸ್ಕೊಡ್ತಾ ಇದ್ವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನು ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ದಯವಿಟ್ಟು ಅದ್ರ ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
0: ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026ರಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ವಿಶೇಷವಾಗಿ ಬೇಡ ಪ್ರೋ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140ಕ್ಕೂ ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳದಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
2: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100ಕ್ಕೆ 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ್ಮೇಲೆ ರಾಷ್ಟ್ರದಲ್ಲಿ 14,000 ಮೇಲ್ಪಟ್ಟು LC ಗೇಟ್ಗಳನ್ನ ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನು ಮುಗಿಸಿದ್ದೀವಿ. ಇನ್ನೆರಡು ವರ್ಷದಲ್ಲಿ ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಳ್ಳಲಾಗಿದ್ದಂತಹ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಮತ್ತು ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶವನ್ನು ನೀಡಲಾಗಿತ್ತು. ಸುಮಾರು 7,000ಕ್ಕೂ ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್ ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
3: ಈ ವಿಕಸಿತ ಭಾರತ್ ಜಿ ರಾಮ್ ಜಿ ಆಕ್ಟ್ ಯೋಜನೆ ಏನಿದೆ ಅದಕ್ಕೆ ಪೂರಕವಾಗಿ 3 ಕಾಂಟೆಸ್ಟ್ ಗಳನ್ನು ನ್ಯಾಷನಲ್

0: ಆಯೋಜಿಸಿದ್ರು. ಅದರಲ್ಲಿ ಲೋಗೋ ಕಾಂಟೆಸ್ಟ್ ಏನಿದೆ, ಅಲ್ಲಿ ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಸಿಂಪಲ್ ಆಗಿರ್ಬೇಕು, ಯಾವುದೇ ಸ್ಕೇಲೆಬಿಲಿಟಿ ಏನಿದೆ, ಯಾವುದೇ ಅಕ್ರಾಸ್ ದ ಮೀಡಿಯಂ, ಸಣ್ಣ ಸೈಜ್ ಇಂದ ಆಪ್ ಐಕಾನ್ ಇಂದ ದೊಡ್ಡ ಫ್ಲೆಕ್ಸ್ ನವರೆಗೂ ಫ್ಲೆಕ್ಸಿಬಲ್ ಆಗಿರುವಂತಹ ಮತ್ತು ಸ್ಕೇಲೇಬಲ್ ಆಗಿರುವಂತಹ ಒಂದು ಲೋಗೋ ಆಗಿರ್ಬೇಕಿತ್ತು. ಎಷ್ಟು ಸಿಂಪ್ಲಿಫೈಡ್, ಮೆಮೊರೇಬಲ್ ಅದು, ಮತ್ತು ಅದರೊಟ್ಟಿಗೆ ಆ ಲೋಗೋ ಯೋಜನೆ ಏನಿದೆ, ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ಹಾಗಾಗಿ ನಾನು ಅದರ ರೀತಿಯೇ ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೆ, ಅಷ್ಟು ಸಿಂಪ್ಲಿಫೈಡ್ ಆಗುತ್ತೆ, ಅಷ್ಟು ಸಿಂಪ್ಲಿಫೈಡ್ ಆದ ರೀತಿಯಲ್ಲಿ. ಹಾಗೆ ನನಗೊಂದು ಸಿಂಪಲ್ ಆದಂತ ಒಂದು ಲೋಗೋ ಮತ್ತೆ ಸಿಕ್ಕಿಬಿಡ್ತು. ಮತ್ತು ಕೊನೆಯ ದಿನ ನಾನು April 4 ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು 2nd ಡೆಡ್ ಲೈನ್ ನ ಸಮಯ. ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಮುಂದೆ ಇದು ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿದ ಲೋಗೋ ಇರ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
1: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದಂತಹ ವಿಕಸಿತ ಭಾರತ ಜಿರಾಮ್ಜಿ July 1 ಜಾರಿಗೆ ಬಂದಿದೆ. ಕಳೆದ 20 ಅಸ್ತಿತ್ವದಲ್ಲಿದ್ದಂತಹ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿರಾಮ್ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 125 ದಿನಗಳಿಗೆ ಹೆಚ್ಚಳ ಮಾಡಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ರೂಪಾಯಿಗಿಂತ ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ರೂಪಾಯಿಗಳವರೆಗೆ ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನ ತೆಗೆದುಕೊಂಡು ಮಾತನಾಡ್ತಾ ಹೋಗ್ತೇವೆ, ಹಾಗೇನೆ ಗೀತೆಗಳನ್ನು ಕೂಡ ನಾವು ಆಲಿಸ್ತೇವೆ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಯಾವ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು? ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮದ ವಿಷಯ ಹಲಸಿನ ಹಣ್ಣು. ಹೌದು ಸ್ನೇಹಿತರೆ, ವಿಶ್ವದ ಅತಿ ದೊಡ್ಡ ಮರದಿಂದ ಹುಟ್ಟುವಂತಹ ಹಣ್ಣನ್ನ ಗೌರವಿಸೋದಕ್ಕೆ ಪ್ರತಿ ವರ್ಷ ಜುಲೈ 4ರಂದು ರಾಷ್ಟ್ರೀಯ ಹಲಸಿನ ಹಣ್ಣಿನ ದಿನ ಅಂತ ಆಚರಿಸಲಾಗುತ್ತಂತೆ. ಹಲಸಿನ ಹಣ್ಣಿನ ದಿನ ಅಂತ ಆಚರಣೆ ಇದೆ ಅಂತಾನು ಕೂಡ ನಮ್ಗೆ ಎಷ್ಟೋ ಮಂದಿಗೆ ಗೊತ್ತಿಲ್ಲದೆ ಇದ್ರು ಕೂಡ, ಆದ್ರೆ ನಾವೆಲ್ಲರೂ ಕೂಡ ಹಲಸಿನ ಹಣ್ಣಿನ ಪ್ರಿಯರು. ಹೌದಲ್ವಾ? ಮಾವಿನ ಹಣ್ಣು, ಹಲಸಿನ ಹಣ್ಣು ಅಂತಂದ್ರೆ ಯಾರಕ್ ತಾನೇ ಇಷ್ಟ ಇಲ್ಲ. ಹಸಿದ ಹಲಸನ್ನ ತಿನ್ನು, ಉಂಡು ಮಾವನ್ನ ತಿನ್ನು ಅಂತ ಹೇಳ್ತಾರೆ ಹಿರಿಯರು. ಸರಿ, ಹಾಗಾದ್ರೆ ಇಂದು ನಮ್ಮ ಹಲಸಿನ ಹಣ್ಣಿನ ಬಗ್ಗೆನೇ ಮಾತನಾಡ್ತಾ ಹೋಗೋಣ. ಹಲಸಿನ ಹಣ್ಣಿನ ಖಾದ್ಯಗಳು ಯಾವ್ಯಾವ್ದು, ನೀವೆಲ್ಲ

ಯಾವ್ಯಾವ ತಿಂಡಿಗಳನ್ನ ಇಷ್ಟವಾಗಿ ತಿಂತೀರಾ ಹಲಸಿನ ಹಣ್ಣಿಂದು ಅಂತ ಕೂಡ ನೀವು ನೆನಪು ಮಾಡ್ಕೊಳ್ತಾ ಇರಿ. ಹಾಗೇನೆ ಮಾತನಾಡ್ತಾ ಮಾತನಾಡ್ತಾ ಕೆಲವೊಂದು ಚಿತ್ರಗೀತೆಗಳನ್ನು ಕೂಡ ಕೇಳೋಣ. ಆರಂಭದಲ್ಲಿ ಕೇಳ್ತಾ ಇದ್ದೀರಾ ಒಗ್ಗರಣೆ ಚಿತ್ರದ ಗೀತೆ, ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ, ಜಯಂತ್ ಕಾಯ್ಕಣಿ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ.

ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ನಾವು ಹಲಸಿನ ಹಣ್ಣನ್ನ ಜಾಕ್ ಫ್ರೂಟ್ ಅಂತ ಕರಿತೀವಿ ಅಲ್ವಾ. ಜಾಕ್ ಫ್ರೂಟ್ ಅಂತ ಹೆಸರು ಪೋರ್ಚುಗೀಸ್ ಜಾಕಾದಿಂದ ಬಂದಿದೆ ಅಂತ ಹೇಳ್ತಾರೆ. ಇದನ್ನ ವೈದ್ಯ ಮತ್ತು ನೈಸರ್ಗಿಕವಾಗಿ ಗಾರ್ಸಿಯಾ ಡಿ ಓರ್ಟಾ ಅವರು ತಮ್ಮ 1563 ಪುಸ್ತಕ ಕೊಲೋಕ್ವಿಯೋಸ್ ಡಾಸ್ ಸಿಂಪಲ್ಸ್ ಎನ್ನುವಂತಹ ಒಂದು ಪುಸ್ತಕದಲ್ಲಿ ಕೂಡ ಅವರು ಇದನ್ನ ಸೇರಿಸಿದ್ದಾರೆ. 1499 ಮಲಬಾರ್ ಕರಾವಳಿಯ ಕ್ಯಾಲಿಕಟ್ನಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯವು ಭಾರತಕ್ಕೆ ಆಗಮಿಸಿದಾಗ ಜಕಾವು ಚಕ್ಕ ಚಕ್ಕ ಎಂಬ ಮಲಯಾಳಂ ಪದದಿಂದ ಉತ್ಪನ್ನವಾಗಿದೆ ಅಂತ ಕೂಡ ಇದನ್ನ ಹೇಳ್ತಾರೆ. ಆರ್ಟೋಕಾರ್ಪಸ್ ಹೆಟೆರೋಫಿಲ್ಲಸ್ ಅಂತ ಕೂಡ ಈ ಒಂದು ಹಲಸಿನ ಮರವನ್ನ ಕರೀತಾರೆ. ಚಿಕ್ಕ ಕಾಂಡ, ದಟ್ಟವಾದಂತಹ ಮರದ ತುದಿಯನ್ನ ಹೊಂದಿರುವಂತಹ ನಿತ್ಯ ಹರಿದ್ವರ್ಣ ಮರವಾಗಿ ಇದು ಬೆಳೆಯುತ್ತೆ. ಇದು ಸುಲಭವಾಗಿ 9-21 ಮೀಟರ್ ಎತ್ತರವನ್ನ ಕೂಡ ತಲುಪತ್ತೆ. ಮತ್ತೆ ಕಾಂಡದ ವ್ಯಾಸ 30-80 ಸೆಂಟಿಮೀಟರ್ಗಳು ಕೂಡ ಇರುತ್ತೆ. ಇದು ಕೆಲವೊಮ್ಮೆ ಬುಡದ ಬೇರುಗಳನ್ನ ರೂಪಿಸುತ್ತೆ. ಹಲಸಿನ ಮರದ ತೊಗಟೆ ಕೆಂಪು, ಕಂದು ಮತ್ತು ಮೃದುವಾಗಿರುತ್ತೆ. ತೊಗಟೆಗೆ ಗಾಯವಾದಾಗ, ಅಂದ್ರೆ ಏನಾದರೂ ಏಟು ಬಿದ್ದಾಗ ಹಾಲಿನ ರಸ ಬಿಡುಗಡೆ ಆಗುತ್ತೆ. ಹಾಗೆಯೇ ಇದರ ಎಲೆಗಳು ಪರ್ಯಾಯವಾಗಿ ಮತ್ತು ಸುರುಳಿ ಆಕಾರದಲ್ಲಿ ಜೋಡಿಸಲ್ಪಟ್ಟಿರುತ್ತೆ. ಅವು ಅಂಟಂಟಾದಂತಹ ಮತ್ತು ದಪ್ಪವಾಗಿದ್ದು ತೊಟ್ಟು ಮತ್ತು ಎಲೆ ಬ್ಲೇಡ್ ಆಗಿ ವಿಂಗಡಿಸಲಾಗಿದೆ. ಎಳೆಯ ಮರಗಳಲ್ಲಿ ಎಲೆಯ ಅಂಚುಗಳು ಅನಿಯಮಿತವಾಗಿ ಹಾಲೆಗಳಾಗಿ ಅಥವಾ ಸೀಳಿರುತ್ತೆ. ಹಳೆಯ ಮರಗಳಲ್ಲಿ ಎಲೆಗಳು ದುಂಡಾದ ಹಾಗೂ ಕಡು ಹಸಿರು ಬಣ್ಣದಲ್ಲಿ ಕೂಡ ಇರುತ್ತೆ. ಹಾಗೆಯೇ ನಯವಾದ ಎಲೆ ಅಂಚನ್ನು ಕೂಡ ಹೊಂದಿರುತ್ತೆ. ನಮ್ಮ ಮಲೆನಾಡಿನ ಜನರು ಯೋಚನೆ ಮಾಡ್ತಾ ಇರ್ತಾರೆ, ಏನಿದು ಎಲೆಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಅಂತ. ಈ ಎಲೆಗಳು ಕೂಡ ನಾವು ನಮ್ಮ ಆಹಾರ ತಯಾರಿಸುವಂತಹ ಪ್ರಕ್ರಿಯೆಯಲ್ಲಿ ಕೂಡ ನಾವು ಉಪಯೋಗ ಮಾಡ್ತೀವಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಚಿ ಸದಾಶಿವಯ್ಯ ಅವರು ರಚಿಸಿರುವಂತಹ ಒಂದು ಗೀತೆ. ಘಂಟಸಾಲ ಅವರು ಸಂಗೀತವನ್ನ ನೀಡಿದ್ದಾರೆ. ಹಾಗೇನೆ ಇದು ಮಾಯಾ ಬಜಾರ್ ಎನ್ನುವಂತಹ ಒಂದು ಚಿತ್ರದಿಂದ ಆರಿಸಲಾಗಿದೆ. ಕೇಳಿ ಮುಂದಿನ ಗೀತೆ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ.
1: ವಿವಾಹ ಭೋಜನವಿದು.

ಮಾಧವ ಪೆದ್ದಿ ಅವರ ಧ್ವನಿಯಲ್ಲಿ ಈ ಗೀತೆಯನ್ನ ಕೇಳಿದ್ರಿ. ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಮಾಧವ ಪೆದ್ದಿ ಸತ್ಯಂ ಅವರ ಧ್ವನಿಯಲ್ಲಿ ವಿವಾಹ ಭೋಜನವಿದು ಅನ್ನುವಂತಹ ಒಂದು ಗೀತೆಯನ್ನ ಕೇಳಿದ್ರಿ. ಈ ಗೀತೆ ಕೇಳಿದ ತಕ್ಷಣ ನಮ್ಮೆಲ್ಲರಿಗೂ ನಮ್ಮ ಹಳೆಯ ಒಂದು ಚಿತ್ರ ಕೂಡ ಕಣ್ಮುಂದೆ ಬರುತ್ತೆ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಹಲಸಿನ ಹಣ್ಣಿನ ಬಗ್ಗೆ. ಹಲಸಿನ ಹಣ್ಣಿನ ದಿನ ಅಂತ ಇವತ್ತು ಆಚರಿಸಲಾಗುತ್ತಂತೆ. ಹಾಗಾಗಿ ಹಲಸಿನ ಹಣ್ಣು, ಹಲಸಿನ ಕಾಯಿ ಇದರನ್ನ ಜ್ಞಾಪಕ ಮಾಡ್ಕೊಳ್ತಾ ಕೆಲವು ಗೀತೆಗಳನ್ನ ಕೇಳೋಣ. ಹೂಗೊಂಚಲುಗಳು ಕಾಂಡ, ಕೊಂಬೆಗಳು ಅಥವಾ ಕೊಂಬೆಗಳ ಮೇಲೆ ರೂಪುಗೊಳ್ಳುತ್ತೆ ಇದು. ಅಂದ್ರೆ ಹೂವು ಹೇಗೆ ಬಿಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಹಲಸಿನ ಮರಗಳು ಏಕವರ್ಣದವು. ಮರದ ಮೇಲೆ ಹೆಣ್ಣು ಮತ್ತು ಗಂಡು ಹೂಗಳನ್ನ ಇದು ಹೊಂದಿರುತ್ತೆ. ಹೂಗೊಂಚಲುಗಳು ಪುಷ್ಪ ಮಂಜರಿ ಆಕಾರದಲ್ಲಿರುತ್ತೆ. ಸಿಲಿಂಡರ್ನ ಆಕಾರದಲ್ಲಿ, ದೀರ್ಘ ವೃತ್ತಾಕಾರದ ಅಥವಾ ಪೇರಳೆ ಆಕಾರದಲ್ಲಿ ಕೂಡ ಇರುತ್ತೆ ಇದು. ವೃತ್ತಾಕಾರದಿಂದ ದುಂಡಾದ ಹಣ್ಣುಗಳು ಕೂಡ ಇದು ಬಿಡುತ್ತೆ. ಬಹು ಹೂಗಳ ಅಂಡಾಶಯಗಳ ಸಮ್ಮಿಲನದಿಂದ ರೂಪುಗೊಂಡಂತಹ ಬಹು ಹಣ್ಣುಗಳು ಕಾಂಡದ ಮೇಲೆ ಉದ್ದ ಮತ್ತು ದಪ್ಪ ಕಾಂಡದ ಮೇಲೆ ಬೆಳೆಯುತ್ತವೆ. ಹಾಗೆಯೇ ಅವು ಗಾತ್ರದಲ್ಲಿ ಬದಲಾಗುತ್ತೆ ಮತ್ತೆ ಆರಂಭದಲ್ಲಿ ಹಳದಿ ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ಮತ್ತು ನಂತರ ಪಕ್ವತೆಯ ಸಮಯದಲ್ಲಿ ಹಳದಿ ಕಂದು ಬಣ್ಣಕ್ಕೆ ಹಣ್ಣಾಗುತ್ತೆ. ಗಟ್ಟಿಯಾದ ಅಂಟಂಟಾದ ಚಿಪ್ಪನ್ನು ಹೊಂದಿರುತ್ತೆ. ಹಾಗೆಯೇ ಗಟ್ಟಿಯಾದ ಷಡ್ಭುಜಾಕೃತಿಯ ಟ್ಯೂಬರ್ಕಲ್ಗಳಿಂದ ಕೂಡ ಸುತ್ತುವರೆದಿರುತ್ತೆ. ಸಣ್ಣ ಮೊಡವೆಗಳನ್ನು ಅಂದ್ರೆ ಟೆಂಟಕಲ್ಸ್ ಅಂತ ಕೂಡ ಹೇಳ್ತೀವಲ್ಲ, ಅದನ್ನ ಕೂಡ ಅದು ಹೊಂದಿರುತ್ತೆ. ಸಾಮಾನ್ಯವಾಗಿ ಜುಲೈನಿಂದ ಆಗಸ್ಟ್ ವರೆಗೆ ಮಳೆಗಾಲದಲ್ಲಿ ಹಣ್ಣು ಪಕ್ವವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇವಾಗ ನಮಗೆ ಯಾವಾಗಲೂ ಕೂಡ ಹಲಸಿನ ಹಣ್ಣಿನ ರುಚಿ ಸವಿಯೋದಕ್ಕೆ ಸಿಗ್ತಾ ಇದೆ. ಅದಕ್ಕೆ ನಮ್ಮ ಈಗಿನ ಹೊಸ ಕೃಷಿ, ಅದಕ್ಕೂ ಕೂಡ ನಾವು ಧನ್ಯವಾದವನ್ನ ಹೇಳಬೇಕು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಫ್ಲಾಪ್ ಡೈರೆಕ್ಟರ್ ಚಿತ್ರದ ಗೀತೆ, ಹಾಡಿದ್ದಾರೆ ದಾಮೋದರ್ ಹಾಗೂ ಲಕ್ಷ್ಮಿ. ದುರ್ಗಾ ಪಿ ಎಸ್ ಅವರ ಸಾಹಿತ್ಯವಿದೆ, ಶ್ರೀಹರ್ಷ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:20. ಸರಿ, ಹಾಗಾದ್ರೆ ಈ ಹಲಸಿನ ಹಣ್ಣಿನ ಇತಿಹಾಸ ಏನಪ್ಪ ಅಂತ ನೋಡೋದಾದ್ರೆ, ಪಶ್ಚಿಮ ಘಟ್ಟಗಳಲ್ಲಿ ಇದು ಹುಟ್ಕೊಂಡಿರಬಹುದು ಅಂತ ಊಹೆ ಮಾಡಿದ್ದಾರೆ. ಈ ಹಣ್ಣನ್ನ ಫಿಲಿಪಿನೋ ವಸಾಹತುಗಾರ ಮೂಲಕ ಗುವಾಮ್ಗೆ ಪರಿಚಯಿಸಲಾಯಿತು. ಆಗ ಇಬ್ರು ಕೂಡ ಸ್ಪ್ಯಾನಿಷ್ ಸಾಮ್ರಾಜ್ಯದ ಭಾಗವಾಗಿದ್ರು ಅಂತ ಹೇಳಲಾಗುತ್ತೆ. ಆರಂಭಿಕ ಕೃಷಿ ಮ್ಯಾನ್ಮಾರ್, ಶ್ರೀಲಂಕಾ, ದಕ್ಷಿಣ ಚೀನಾ ಹಾಗೂ ಪೂರ್ವ ಇಂಡೀಸ್ನಲ್ಲಿ ಕೂಡ ಕಂಡುಬಂದಿದೆ ಅಂತ ಹೇಳಲಾಗಿದೆ. ಇದರ ಆರೈಕೆ ಹೇಗ್ ಮಾಡಬೇಕು ಅಂತ ನೋಡೋದಾದ್ರೆ, ಸಸ್ಯದ ಆರೈಕೆಗೆ ಸಂಬಂಧಿಸಿದಂತೆ ಕನಿಷ್ಠ ಸಮರುವಿಕೆಯನ್ನ ಮಾಡಬೇಕಾಗತ್ತೆ. ಹಾಗೇನೆ ಮರದ ಒಳಭಾಗದಿಂದ ಸತ್ತಂತಹ ಅಂದ್ರೆ ಹೋದಂತಹ ಕೊಂಬೆಗಳನ್ನ ಕೂಡ ಕತ್ತರಿಸುವುದು ಕೆಲವೊಮ್ಮೆ ಮಾತ್ರ ಅಗತ್ಯವಾಗಿರುತ್ತೆ. ಇದರ ಜೊತೆಗೆ ಮುಂದಿನ ಋತುವಿಗೆ ಬೆಳವಣಿಗೆಯನ್ನ ಪ್ರೇರೇಪಿಸುವುದಕ್ಕೆ ಕೂಡ ಹಣ್ಣುಗಳನ್ನ ಹೊಂದಿರುವಂತಹ ಕೊಂಬೆಗಳನ್ನ ತಿರುಚಬೇಕು, ಹಾಗೇನೆ ಕಾಂಡದವರೆಗೆ ಕತ್ತರಿಸಬೇಕು ಅಂತ ಹೇಳ್ತಾರೆ. ಉತ್ಪಾದಕತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಪ್ರತಿ 3-4 ವರ್ಷಗಳಿಗೊಮ್ಮೆ ಕೊಂಬೆಗಳನ್ನ ಕತ್ತರಿಸೋದು ಉತ್ತಮ. ಹಾಗೇನೆ ಟೆಟ್ರಾಗೋನುಲಾ, ಇರಿಡಿಪೆನ್ನಿಸ್ ನಂತಹ ಕೊಂಡಿರಹಿತ ಜೇನುನೊಣಗಳು ಹಲಸಿನ ಹಣ್ಣಿನ ಪರಾಗಸ್ಪರ್ಶಕಗಳಾಗಿದ್ದು ಹಲಸಿನ ಕೃಷಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೂವು, ಶಿಲೀಂಧ್ರ ಹಾಗೂ ಗಾಲ್ಮಿಡ್ಜ್ನ ಜಾತಿಯಾದಂತಹ ಕ್ಲಿನಿಡಿಪ್ಲೋಸಿಸ್ ಅಲ್ಟ್ರಾ ಕ್ರೆಪೆಡಿಯೇಟಾ ಇದನ್ನು ಕೂಡ ಒಳಗೊಂಡಂತಹ 3 ಮಾರ್ಗದ ಪರಸ್ಪರ ಕ್ರಿಯೆಯಿಂದ ಪರಾಗಸ್ಪರ್ಶ ಸಂಭವಿಸುತ್ತೆ ಅಂತ ತೋರುತ್ತೆ. ಹಾಗೇನೆ ಶಿಲೀಂಧ್ರವು ಸಿನ್ಕಾರ್ಪ್ಗಳ ಮೇಲೆ ಒಂದು ಪದರವನ್ನ ರೂಪಿಸುತ್ತೆ. ಇದು ನೊಣಗಳ ಲಾರ್ವಾಗಳು ಮತ್ತು ವಯಸ್ಕ ಕೀಟಗಳೆರಡಕ್ಕೂ ಕೂಡ ಆಹಾರ ಮೂಲವಾಗಿರುತ್ತೆ. ಸರಿ, ಹಾಗಾದ್ರೆ ನಮ್ಮ ಹಲಸಿನ ಹಣ್ಣಿನ ಇತಿಹಾಸ, ಹಲಸಿನ ಹಣ್ಣಿನ ಹೇಗೆ ಬೆಳೆಯೋದು, ಹಾಗೆ ಹಲಸಿನ ಹಣ್ಣು ಎಲ್ಲೆಲ್ಲಿ ಬೆಳೀತು ಅನ್ನೋಂಥದ್ದನ್ನೆಲ್ಲ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಇನ್ನು ನಮಗೆ ಬಾಕಿ ಇರೋದು ಹಲಸಿನ ಹಣ್ಣಿನ ಖಾದ್ಯಗಳು. ಹೌದಲ್ವಾ, ಬಾಯಲ್ಲಿ ನೀರು ಬರ್ತಾ ಇದೆ. ಹಲಸಿನ ಹಣ್ಣಿನ ಖಾದ್ಯಗಳು ಅಂದ ತಕ್ಷಣ ಹಣ್ಣು ಕೂಡ ಒಂದು ಎಲ್ಲರಿಗೂ ಇಷ್ಟವಾಗುವಂತಹ ಸಿಹಿಯಾದಂಥ ಹಣ್ಣು ಅಲ್ವಾ. ಹಾಗೇನೆ ಹಲಸಿನ ಕಾಯಿಯಿಂದ ಕೂಡ ಸಾಕಷ್ಟು ಖಾದ್ಯ ಪದಾರ್ಥಗಳನ್ನು ಕೂಡ ನಾವು ಮಾಡ್ತೀವಿ. ಅದೆಲ್ಲವನ್ನು ಮಾತನಾಡ್ತಾ ಹೋಗೋಣ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಗೀತೆ. ಸೋನು ನಿಗಮ್ ಹಾಗೂ ವಿದ್ಯಾಶ್ರೀ ಅವರು ಹಾಡಿದ್ದಾರೆ. ಜಯಂತ್ ಕಾಯ್ಕಣಿಯವರ ಸಾಹಿತ್ಯಕ್ಕೆ ವಿ ಶ್ರೀಧರ್ ಅವರ ಸಂಗೀತ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ಗೀತೆಯನ್ನ ಬರೆದವರು ಎಸ್ ನಾರಾಯಣ್ ಹಾಗೂ ಸಂಗೀತಕ್ಕೆ ಅಳವಡಿಸಿದವರು ದೇವ. ಹಲಸಿನ ಹಣ್ಣು ಯಾರಿಗಿಷ್ಟ ಇಲ್ಲ ಹೇಳಿ? ಮಾಗಿದ ಹಲಸಿನ ಹಣ್ಣು ನೈಸರ್ಗಿಕವಾಗಿಯೇ ಸಿಹಿಯಾಗಿರುತ್ತೆ. ಸೂಕ್ಷ್ಮವಾದಂತಹ ಅನಾನಸ್ ಅಥವಾ ಬಾಳೆಹಣ್ಣಿನ ಪರಿಮಳವನ್ನ ಕೂಡ ಇದು ಹೊಂದಿರುತ್ತೆ. ಹಾಗೆಯೇ ಕಸ್ಟರ್ಡ್ಗಳು, ಕೇಕ್ಗಳು ಸೇರಿದಂತೆ ವಿವಿಧ ಭಕ್ಷ್ಯಗಳನ್ನು ತಯಾರಿಸೋದಕ್ಕೂ ಕೂಡ ಇದನ್ನ ನಾವು ಬಳಸಬಹುದು. ನಮ್ಮ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಕೂಡ ನಾವು ಈ ಒಂದು ಹಲಸಿನ ಕಾಯಿಯನ್ನ ಬಳಸ್ತೀವಿ. ಗುಚ್ಚೆ ಅಂತ ಕೂಡ ಇದನ್ನ ಈ ಮಂಗಳೂರು ಕಡೆಗಳನ್ನ ಹೇಳ್ತಾರೆ. ಇದನ್ನ ದಕ್ಷಿಣ ಭಾರತದಲ್ಲಿ ಸಾಂಪ್ರದಾಯಿಕ ಉಪಹಾರ ಖಾದ್ಯವಾಗಿ ಇಡ್ಲಿಗಳಿಗೆ ಹಣ್ಣನ್ನ ಅನ್ನದೊಂದಿಗೆ ಒಂದು ಘಟಕಾಂಶವಾಗಿ ಕೂಡ ಬೆಳೆಸಲಾಗುತ್ತೆ. ಹಲಸಿನ ಎಲೆಗಳನ್ನ ಆವಿಯಲ್ಲಿ ಬೇಯಿಸೋದಕ್ಕೆ ಸುತ್ತುವಂತೆ ಕೂಡ ಬಳಸಲಾಗುತ್ತೆ. ಹಲಸಿನ ದೋಸೆಗಳನ್ನ ಹಿಟ್ಟಿನೊಂದಿಗೆ ಹಲಸಿನ ತಿರುಳನ್ನ ರುಬ್ಬೋದ್ರ ಮೂಲಕ ತಯಾರಿಸಬಹುದು. ಮಾಗಿದ ಹಲಸಿನ ಹಣ್ಣಿನ ಅರೆಲ್ಗಳನ್ನ ಕೆಲವೊಮ್ಮೆ ಬೀಜಗಳಿಂದ ತೆಗೆದು ಹುರಿದು ಅಥವಾ ಫ್ರೀಜ್ ಮಾಡಿ ಅಥವಾ ಒಣಗಿಸಿ ಜಾಕ್ ಫ್ರೂಟ್ ಚಿಪ್ಸ್ ಆಗಿ ಕೂಡ ಮಾರಾಟ ಮಾಡಲಾಗುತ್ತೆ. ಮಾಗಿದ ಹಣ್ಣುಗಳಿಂದ ಬರುವಂತಹ ಬೀಜಗಳ

ನ ಒಮ್ಮೆ ಬೇಯಿಸಿದ ನಂತರ ಕೂಡ ತಿನ್ನಬಹುದು ಮತ್ತು ಹಾಲಿನಂತಹ ಸಿಹಿ ರುಚಿಯನ್ನು ಕೂಡ ಇದು ಹೊಂದಿರುತ್ತೆ. ಬ್ರೆಜಿಲ್ ಬೀಜಗಳಿಗೆ ಹೋಲಿಸಿದ್ರೆ ಹೆಚ್ಚಾಗಿ ನಾವು ಇದನ್ನು ಬಳಸ್ತೀವಿ. ಅವುಗಳನ್ನು ಬೇಯಿಸಬಹುದು ಕೂಡ, ಬೇಯಿಸಿ ಅದನ್ನು ಹುರಿದು ಕೂಡ ತಿನ್ನಬಹುದು. ಹುರಿದಾಗ ಬೀಜಗಳ ಸುವಾಸನೆಯು ಒಂತಹ ಘಮ್ ಅಂತ ಕೂಡ ಬರುತ್ತೆ ಅಂತ ಹೇಳಲಾಗತ್ತೆ. ಇದನ್ನು ತಿಂಡಿಗಳಾಗಿ ಅಥವಾ ಸಿಹಿ ತಿಂಡಿಗಳನ್ನು ತಯಾರಿಸೋದಕ್ಕೂ ಕೂಡ ಬಳಸಲಾಗತ್ತೆ ಅಂತ ಕೂಡ ನಾವು ಹೇಳ್ತೀವಿ. ಹಾಗೆಯೇ ನಾವು ನಮ್ಮ ಬೇಯಿಸಿದ ಈ ಹಲಸಿನ ಬೀಜಗಳನ್ನು ಕೂಡ ನಮ್ಮ ಸಾಂಬಾರ್ ಪದಾರ್ಥಗಳಲ್ಲಿ ಕೂಡ ಬಳಸ್ತೀವಿ. ಅಂದರೆ ನಾವು ಏನು ಈ ಹುಳಿ ಅಥವಾ ಸಾಂಬಾರ್ ಅಂತ ನಾವು ತಯಾರಿ ಮಾಡ್ತೀವಿ ಮನೆಯಲ್ಲಿ, ಅದರಲ್ಲಿ ಕೂಡ ಈ ಬೀಜಗಳನ್ನು ಹಾಕಿದರೆ ಅದರ ರುಚಿನೇ ಇಮ್ಮಡಿಗೊಳಿಸುತ್ತೆ. ಹಾಗೆಯೇ ಚಕ್ಕವರಟ್ಟಿ ಅಂದರೆ ಹಲಸಿನ ಹಣ್ಣಿನ ಜಾಮ್ ಎಂಬ ಸಿಹಿ ತಯಾರಿಕೆಯನ್ನು ಕೂಡ ಮುಟ್ಟೊಮ್ಮರಿಕ ಹಣ್ಣಿನ ತಿರುಳಿನ ತುಂಡುಗಳನ್ನು ಬೆಲ್ಲದಲ್ಲಿ ಮಸಾಲೆ ಹಾಕಿ ತಯಾರಿಸಲಾಗುತ್ತಂತೆ. ಇದನ್ನು ಹಲವು ತಿಂಗಳವರೆಗೆ ಕೂಡ ಸಂರಕ್ಷಿಸಿ ಬಳಸಬಹುದು ಅಂತ ಹೇಳ್ತಾರೆ. ಹಣ್ಣುಗಳನ್ನು ಹಾಗೇನೆ ಅಥವಾ ಅನ್ನದ ಪಕ್ವವಾಗಿ ಕೂಡ ಇದನ್ನು ತಿನ್ನಲಾಗುತ್ತೆ. ರಸವನ್ನು ಹೊರತೆಗೆದು ನೇರವಾಗಿ ಅಥವಾ ಅದನ್ನು ಒಂದು ಪೇಯವಾಗಿ ಕೂಡ ನಾವು ಬಳಸಬಹುದು. ಹಾಗೆಯೇ ಇದನ್ನು ಕೆಲವೊಂದು ಹೊರದೇಶಗಳಲ್ಲಿ ಕೂಡ ಈ ಥರ ಈ ಒಂದು ಹಲಸಿನ ಹಣ್ಣನ್ನು ಬಳಸ್ತಾರೆ ಅಂತ ಕೂಡ ಹೇಳ್ಬೋದು. ಹಲಸಿನ ಮರದಿಂದ ಅಂದರೆ ಹಲಸಿನ ಮರದಿಂದ ಮಾಡಿದಂತಹ ಅವನಿ ಪಾಲಕ ಎಂಬಂತಹ ಅಲಂಕೃತ ಮರದ ಹಲಗೆಯನ್ನು ಕೇರಳದಲ್ಲಿ ಹಿಂದೂ ಸಮಾರಂಭಗಳಲ್ಲಿ ಪುರೋಹಿತರ ಆಸನವಾಗಿ ಕೂಡ ಬಳಸಲಾಗುತ್ತೆ. ವಿಯೆಟ್ನಾಂನಲ್ಲಿ ದೇವಾಲಯಗಳಲ್ಲಿ ಬೌದ್ಧ ಪ್ರತಿಮೆಗಳನ್ನು ತಯಾರಿಸೋದಕ್ಕೂ ಕೂಡ ಹಲಸಿನ ಮರವನ್ನೇ ಕೂಡ ಪ್ರಶಂಸಿಸಲಾಗುತ್ತಂತೆ. ಆಗ್ನೇಯ ಏಷ್ಯಾದ ಬೌದ್ಧ ಅರಣ್ಯ ಸನ್ಯಾಸಿಗಳು ಹೃದಯದ ಮರವನ್ನ ಬಣ್ಣವಾಗಿ ಬಳಸ್ತಾರೆ. ಆ ಸಂಪ್ರದಾಯಗಳಲ್ಲಿ ಸನ್ಯಾಸಿಗಳ ನಿಲುವಂಗಿಗಳಿಗೆ ಅವುಗಳ ವಿಶಿಷ್ಟವಾದ ತಿಳಿ ಕಂದು ಬಣ್ಣವನ್ನು ಕೂಡ ನೀಡ್ತಾರೆ ಅಂತ ಹೇಳಲಾಗುತ್ತೆ. ಇದಾಗಿತ್ತು ಹಣ್ಣಿನ ಕೆಲವೊಂದು ಉಪಯೋಗಗಳ ಬಗ್ಗೆ. ಹಾಗೆಯೇ ಇದರ ನಮ್ಮ ಔಷಧೀಯ ಗುಣಗಳು ಕೂಡ ಏನು ಅಂತ ನಾವು ತಿಳಿದುಕೊಳ್ಳೋಣ ಈ ಒಂದು ಹಾಡಿನ ನಂತರ. ಇಂತಿನಿನ ಪ್ರೀತಿಯ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಹರಿಕೃಷ್ಣ. ಜಯಂತ್ ಕಾಯ್ಕಣಿಯವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತ.

ಸ್ನೇಹಿತರೆ, ಹಲಸಿನ ಹಣ್ಣಿನ ಉಪಯೋಗ ಅಂದ್ರೆ ಔಷಧೀಯ ಗುಣ ಏನು ಅಂತ ಕೂಡ ನೋಡ್ಬಿಡೋಣ. ಹಲಸಿನ ಹಣ್ಣು ಉಷ್ಣವಲಯದ ಒಂದು ಶಕ್ತಿ ಕೇಂದ್ರವಾಗಿದ್ದು ಇದು ವಿಟಮಿನ್ ಸಿ, ಆಹಾರದ ನಾರು ಮತ್ತು ಪೊಟ್ಯಾಸಿಯಂನಿಂದ ತುಂಬಿರುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಬಲಪಡಿಸುತ್ತೆ, ಹಾಗೇನೆ ಹೃದಯದ ಆರೋಗ್ಯವನ್ನು ಕೂಡ ಉತ್ತೇಜಿಸುತ್ತೆ, ಹಾಗೇನೆ ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ. ಇದರ ಕಡಿಮೆ ಗ್ಲೈಸಮಿಕ್ ಸೂಚ್ಯಂಕ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಉತ್ತಮವಾಗಿದೆ. ಆದರೆ ಇದರ ಹೆಚ್ಚಿನ ನಾರಿನ ಅಂಶ ತೂಕ ನಿರ್ವಹಣೆಗೆ, ಹೊಟ್ಟೆ ತುಂಬುವಿಕೆಯನ್ನು ಉತ್ತೇಜಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅಂದರೆ ಹಲಸಿನ ಹಣ್ಣು ಪ್ರತಿ ಕಪ್ಗೆ ಸುಮಾರು 3 ಗ್ರಾಂ ಪ್ರೋಟೀನ್ ಅನ್ನು ಹೊಂದಿರುತ್ತೆ. ಹಾಗಾಗಿ ಸಸ್ಯಾಹಾರಿ ಭಕ್ಷ್ಯಗಳಲ್ಲಿ ಇದು ಜನಪ್ರಿಯವಾಗಿದೆ. ಹಲಸಿನ ಹಣ್ಣಿನ ಬಗ್ಗೆ ಮಾತನಾಡ್ತಾ ಇದ್ವಿ. ಹಲಸಿನ ಹಣ್ಣು ಅಂದಾಕ್ಷಣ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ನೀರೂರಿರುತ್ತೆ. ಹಾಗೇನೆ ಹಲಸಿನ ಹಣ್ಣಿನ ಖಾದ್ಯಗಳನ್ನು ಕೂಡ ನಾವು ಮಾತನಾಡ್ತಾ ಹೋದ್ವಿ. ಈಗಂತೂ ಹಲಸಿನ ಹಣ್ಣಿನ ಚಿಪ್ಸ್ ಹಾಗೇನೆ ಎಲ್ಲ ಕೂಡ ನಾವು ಬೇಕರಿ ತಿಂಡಿಗಳನ್ನು ಕೂಡ ಮಾಡಬಹುದು ಅಂತ ತೋರಿಸಿದ್ದಾರೆ. ಸರಿ, ಹಾಗಾದ್ರೆ ಏನೇಕೆ ತಡ, ಹಲಸಿನ ಹಣ್ಣಿನ ಯಾವುದಾದ್ರೂ ಖಾದ್ಯವನ್ನ ಮಾಡಿ ತಿನ್ಬಿಡಿ. ಅಥವಾ ನೈಸರ್ಗಿಕವಾಗಿಯೇ ಹಲಸಿನ ಹಣ್ಣು ಸಿಹಿಯಾಗಿರುತ್ತೆ, ಹಲಸಿನ ಹಣ್ಣಿನ ಸವಿಯನ್ನು ಕೂಡ ಸವಿಯಿರಿ. ಅದೇನೆ ಹಿರಿಯರು ಹೇಳಿದಾರಲ್ವಾ, ಹಸಿದ ಹಲಸು ಉಂಡ ಮಾವು ಅಂತ. ಈಗ ಸರಿಯಾಗಿ ಊಟದ ಸಮಯ ಕೂಡ ಆಗ್ತಾ ಇದೆ, ಹಸ್ತಿರ್ತೀರಾ, ಹಲಸಿನ ಹಣ್ಣನ್ನ ತಿನ್ನಿ, ಆರಾಮವಾಗಿರಿ ಅಂತ ಹೇಳ್ತಾ ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಕಡೆಯ ಗೀತೆಯೊಂದಿಗೆ. ಕಡ್ಡಿಪುಡಿ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಕೇಳಿ ದೀಪ್ತಿ ಪ್ರಸನ್ನ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ವಿರಚಿತ ಒಂದು ಭಾವಗೀತೆ, ಪ್ರೀತಿ ಎಂದರೇನು ಎಂದು.

ದೀಪ್ತಿ ಪ್ರಸನ್ನ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ವಿರಚಿತ ಒಂದು ಭಾವಗೀತೆ, ಹಕ್ಕಿ ಹಾರತಾವ ಹಾಡಿ ನಲಿಯುತ್ತಾವಾ.

ದೀಪ್ತಿ ಪ್ರಸನ್ನ ಅವರು ಹಾಡಿರುವಂತಹ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕಡೆಯದಾಗಿ ಕೇಳಿ, ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ವಿರಚಿತ ಒಂದು ಭಾವಗೀತೆ, ಅಮ್ಮ ಯಶೋಧ ತೂಗುತ್ತಾ ಜೋಲಿ ಕಂದ ಮುಕುಂದಗೆ ಹಾಡಿದಳು ಲಾಲಿ.

ಕೇಳುಗರೆ ಗಮನಿಸಿ, ನಾಳೆ ಮುಂಜಾನೆ 7:15 ಅರ್ಚನಾ ಉಡುಪ ಅವರು ಹಾಡಿರುವ ಭಾವಗೀತೆಗಳನ್ನ ಆಲಿಸಬಹುದು.

0: ಸಮಯ ಆಗಲಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರತ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇರುವಂತಹ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಇವರೇ ಸಮುದ್ಯತ. ನಮಸ್ಕಾರ ಸಮುದ್ಯತ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ಧನ್ಯವಾದಗಳು.
0: ಸಮುದ್ಯತ ಅವರೇ, ನಿಮ್ಮನ್ನ ನಾನು ಏನಂತ ಕರಿಬೇಕು? ಬಾಲ್ಯದಿಂದನೇ ಕಲೆಯ ಜೊತೆಯಾಗಿ ಬೆಳೆದಂತಹ ಸಂಗೀತಗಾರ್ತಿ ಅಂತ ಹೇಳಬೇಕಾ? ವಿಜ್ಞಾನವನ್ನ ಪ್ರೀತಿಸೋ ವಿದ್ಯಾರ್ಥಿನಿ ಅಂತ ಹೇಳಬೇಕಾ? ಅಥವಾ ಕಲೆಗೋಸ್ಕರ ಹಂಬಲಿಸ್ತಾ ಭರತನಾಟ್ಯವನ್ನ ಉಸಿರಾಗಿಸ್ಕೊಂಡಿರೋರು ಅಂತ ಹೇಳಬೇಕಾ? ಇಲ್ಲಪ್ಪ, ಇವರು ಲೇಖಕಿ, ಹೀಗೇನಾದ್ರೂ ಹೇಳಬೇಕಾ? ಇಲ್ಲ, ಹೊಸದಾಗಿ ಉದ್ಯಮವನ್ನ ಆರಂಭ ಮಾಡಿರುವಂತಹ ಯುವತಿ, ಹೀಗ್ ಹೇಳಬೇಕಾ? ಸಮಾಜಕ್ಕೋಸ್ಕರ ತುಡಿತ, ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರುವಂತಹ ಜೀವ, ಹೀಗ್ ಹೇಳಬೇಕಾ? ಏನಂತ ಕರಿಬೇಕು ನಿಮ್ಮನ್ನ? ಹೇಗೆ ನಾನು ನಮ್ಮ ಕೇಳುಗರಿಗೆ ನಿಮ್ಮನ್ನ ಪರಿಚಯ ಮಾಡಿಕೊಡ್ಬೇಕು?
1: ಥ್ಯಾಂಕ್ ಯು. ಐ ಥಿಂಕ್ ಇದೆಲ್ಲದನ್ನು ಸೇರಿಸಿ, ಸಂಗೀತ, ನೃತ್ಯ, ಬರವಣಿಗೆ, ಎಲ್ಲದನ್ನು ಒಟ್ಟಿಗೆ ಸೇರಿಸಿ ನನಗೆ ಚಿಕ್ಕವಳಾದಾಗಿಂದ ಇದು ಇಂಟರ್ ಕನೆಕ್ಟೆಡ್ ಆಗಿ ಇವಾಗ ನಾನು ಅಂತ ಹೇಳ್ಬೋದೇನೋ.
0: ಹಾಗಾದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತನ್ಮಯರಾಗಿ ತೊಡಗಿಸ್ಕೊಂಡಿರೋರೆ ನಮ್ಮ ಸಮುದ್ಯತ ಅವರು ಅಂತ ಹೇಳ್ಬೋದಾ?
1: ಟ್ರೈ ಮಾಡ್ತಿದ್ದೀನಿ.
0: ಹಾಗಾದ್ರೆ ನಿಮ್ಮ ಬಗ್ಗೆ ನಮ್ಮ ಕೇಳುಗರಿಗೆ ನಾವಿವತ್ತು ಪರಿಚಯ ಮಾಡಿಸ್ಕೊಡ್ಬೇಕು ಅಂದ್ರೆ ಮೊದಲನೇದಾಗಿ ನಿಮ್ಮ ಬಾಲ್ಯಕ್ಕೆ ಹೋಗ್ಬೇಕು. 6ನೇ ವರ್ಷದ ಹುಡುಗಿಯಾಗಿದ್ದಾಗಿನಿಂದ ಶುರುವಾದ ನಿಮ್ಮ ಕಲೆಯ ಪಯಣದ ಬಗ್ಗೆ ತಿಳ್ಕೋಬೇಕು. ಹೇಗ್ ಶುರುವಾಯ್ತು ನಿಮ್ಮ ಕಲಾ ಜೀವನ?
1: ನಾನು 6ನೇ ವಯಸ್ಸಲ್ಲಿದ್ದಾಗ ಸಂಗೀತ ಪಾಠ ಶುರು ಆಯ್ತು ನಂದು. ನನ್ನ ತಂದೆ ಕೂಡ ಕರ್ನಾಟಕ ವೋಕಲಿಸ್ಟ್, ಸೊ ಅವರು ಹಾಡ್ತಿದ್ದನ್ನ ಕೇಳಿ ಅವಾಗ್ಲೇ ಆಸಕ್ತಿ ಹುಟ್ಟಿದ್ದು ನನಗೆ. ಅವಾಗ ನಾನು ನನ್ನ ತಂದೆಯ ಮೊದಲನೇ ಗುರುಗಳ ಹತ್ರ ನಾನು ಶುರು ಮಾಡಿದೆ, ಮತ್ತೆ ಅಜ್ಜಿ ಹೇಳ್ಕೊಡೋರು ಪಾಠನ. ಸೊ ಈ ತರ ಫ್ಯಾಮಿಲಿಯಿಂದಾನೇ ಬಂದಿರೋದು ಸಂಗೀತ ನನಗೆ. ಹಂಗೆ 7ನೇ ವಯಸ್ಸಿನಲ್ಲಿ ಭರತನಾಟ್ಯ ಶುರು ಆಯ್ತು. ಅಮ್ಮ ಕೂಡ ಭರತನಾಟ್ಯಂ ಆರ್ಟಿಸ್ಟ್, ಸೊ ಅದರಿಂದ ಭರತನಾಟ್ಯದಲ್ಲೂ ಆಸಕ್ತಿ ಹುಟ್ಟಿತು. ಸೊ ಎರಡು ಒಟ್ಟಿಗೆ ಕಲಿಯಕ್ಕೆ ಶುರು ಮಾಡಿದೆ ನಾನು.
0: ತಾಯಿ ಮತ್ತು ತಂದೆ ಇಬ್ಬರೂ ಕೂಡ ಕಲಾವಿದರು, ಇಬ್ಬರು ಕಲಿತಂತಹ ಕಲೆಗಳು ವಿಭಿನ್ನ, ಆದ್ರೆ ಇಬ್ಬರ ಕಲೆಯನ್ನು ಕೂಡ ಕಲಿಬೇಕು ಅನ್ನುವಂತಹ ಹಂಬಲ ಮೂಡಿ ನೀವದನ್ನ ಕಲಿತಾ ಇಲ್ಲಿವರೆಗೂ ಸಾಗಿ ಬಂದಿದ್ದೀರಾ. ಮೊದಲನೇದಾಗಿ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ಮಾತಾಡೋಣ. ಈ ಒಂದು ಸಂಗೀತ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತೆಗೆದುಕೊಂಡು ಬಂದಿದೆ?
1: ಸೊ ಸಂಗೀತ ನನಗೆ ಚಿಕ್ಕ ವಯಸ್ಸಿನಿಂದಾನೇ ಶುರು ಮಾಡಿದ್ರಿಂದ ಐ ಫೀಲ್ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ ಅಂಡ್ ಇಂಟರ್ ಕನೆಕ್ಟೆಡ್ ಆಗಿದೆ ನನಗೆ, ನನ್ನ ಕಲೆ, ನನ್ನ ವಿಜ್ಞಾನ, ಮತ್ತೆ ನನ್ನ ಬರವಣಿಗೆ, ನನ್ನ ಕ್ರಿಯೇಟಿವ್ ಪರ್ಸ್ಯೂಟ್ಸ್ ಎಲ್ಲ ಯಾವಾಗ್ಲೂ ನನಗೆ ಒಂದ್ರಿಂದ ಕಷ್ಟ ಆಗಿದೆ ಇನ್ನೊಂದಕ್ಕೆ ಅಂತಲ್ಲ, ಯಾವಾಗ್ಲೂ ಒಂದು ಇನ್ನೊಂದನ್ನ ಬೆಂಬಲ ಕೊಟ್ಟಿದೆ.
0: ಒಬ್ಬ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರ್ತಿ ಇವತ್ತು ನಮ್ಮ ಜೊತೆ ಯುವವಾಣಿ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದಾಗ ಒಂದು ಹಾಡನ್ನು ಅಥವಾ ಶ್ಲೋಕವನ್ನು ಕೇಳಲೇಬೇಕು ನಾವು. ಯಾವ್ದಾದ್ರೂ ಒಂದು ಹಾಡನ್ನ ಅಥವಾ ಶ್ಲೋಕವನ್ನ ಹಾಡ್ತೀರಾ?

ನಾನು ಗಣೇಶನ ಶ್ಲೋಕ ಹಾಡ್ತೀನಿ. ಅಠಾಣ ರಾಗದಲ್ಲಿದೆ ಇದು. ಗಜಾನನೋ ಭೂತಗಣಾದಿ ಸೇವಿತಂ ಕಪಿ

0: ಅದ್ಭುತವಾಗಿ ಹಾಡಿದ್ರಿ. ಈಗ ನಾವು ನಿಮ್ಮ ನೃತ್ಯದ ಬಗ್ಗೆ ಮಾತಾಡಲೇಬೇಕು. ಭರತನಾಟ್ಯ ಕಲಾವಿದೆ ನೀವು, ಸಂಗೀತ ಭರತನಾಟ್ಯ ಎರಡನ್ನೂ ಕೂಡ ಹೇಗೆ ಸಮತೋಲನವಾಗಿ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀರಾ?
1: ಸಂಗೀತ ಮತ್ತೆ ಭರತನಾಟ್ಯ ಯಾವತ್ತೂ ಸೆಪರೇಟ್ ಆಗಿಲ್ಲ ನನಗೆ. ಸಂಗೀತದಲ್ಲಿ ಇರುವ ಜತಿ ಸ್ವರಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಕಲಿತೀವಿ. ಸಂಗೀತದಲ್ಲಿ ಇರುವ ತಾಳಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಉಪಯೋಗಿಸ್ತೀವಿ. ಸೊ ಅದು ಯಾವಾಗ್ಲೂ ಇಂಟರ್ ಕನೆಕ್ಟೆಡ್ ಆಗೇ ಇದೆ. ಸೊ ಸಂಗೀತ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಭರತನಾಟ್ಯ, ಅಂಡ್ ಭರತನಾಟ್ಯ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಸಂಗೀತ.
0: ಸಮಯಾವಕಾಶ ಹೇಗ್ ಮಾಡ್ಕೋತೀರಾ?
1: ಬೆಳಗ್ಗೆ ಓದಿನ ನಂತರ ಸಾಯಂಕಾಲ ನಾನು ಅಷ್ಟೊಂದು ಹೊರಗಡೆ ಹೋಗೋದು, ಟಿವಿ ನೋಡೋದು ಅದು ಎಲ್ಲ ಸ್ವಲ್ಪ ಕಡಿಮೆ. ನನ್ನ ಕಲೆಗೆ ಅವಾಗ ಟೈಮ್ ಕೊಡ್ತೀನಿ ನಾನು.
0: ಮೊದಲನೇ ಬಾರಿ ವೇದಿಕೆ ಹತ್ತದಾಗ, ಒಬ್ಬ ಹಾಡುಗಾರ್ತಿಯಾಗಿ ವೇದಿಕೆ ಹತ್ತದಾಗಿನ ಅನುಭವಕ್ಕೂ, ಭರತನಾಟ್ಯ ಕಲಾವಿದೆಯಾಗಿ ವೇದಿಕೆ ಹತ್ತದಾಗಿನ ಅನುಭವಕ್ಕೂ ಏನಾದ್ರೂ ವ್ಯತ್ಯಾಸ ಇತ್ತಾ? ಯಾವ ವಯಸ್ಸಿನಲ್ಲಿ ನೀವು ಮೊದಲನೇದಾಗಿ ವೇದಿಕೆಯ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು?
1: ಆಕ್ಚುಲಿ ನಾನು ಭರತನಾಟ್ಯ ಕಲಿಯಕ್ಕೆ ಶುರು ಮಾಡಿದ್ದು 1 ವರ್ಷ ಲೇಟ್ ಆದ್ರೂ ಸಂಗೀತಕ್ಕಿಂತ ನಾನು ಭರತನಾಟ್ಯ ಪರ್ಫಾರ್ಮೆನ್ಸ್ ಫಸ್ಟ್ ಇದ್ದಿದ್ದು. ಅದು ದೊಡ್ಡ ಸ್ಟೇಜ್ ಅಲ್ಲಿ ಇತ್ತು, ದೊಡ್ಡ ಪ್ರೊಡಕ್ಷನ್ ಇತ್ತು, ನಂದೊಂದು ಸಣ್ಣ ಪಾತ್ರ ಇತ್ತು ಅದರಲ್ಲಿ. ಸೊ ಭಯ ಇತ್ತು, ಪರ್ಫಾರ್ಮ್ ಮಾಡೋದು ನನ್ನ ಸ್ಟೇಜ್ ಮಾರ್ಕ್ಗಿಂತ ಹಿಂದೆ ಪರ್ಫಾರ್ಮ್ ಮಾಡ್ತಿದ್ದೆ ನಾನು ಅಂತ ಆಮೇಲೆ ಗುರುಗಳು ಹೇಳಿದ್ರು ನನಗೆ. ಸೊ ಭಯ ಡೆಫಿನೆಟ್ಲಿ ಇತ್ತು, ಬಟ್ ಐ ಫೀಲ್ ಭರತನಾಟ್ಯಂಗೆ ಆ ಮೇಕಪ್ ಕಾಸ್ಟ್ಯೂಮ್ ಅದೊಂಥರ ಕ್ಯಾರೆಕ್ಟರ್ಗೆ ತಂದ್ಬಿಡತ್ತೆ. ಸೊ ಸ್ಟೇಜ್ ಮೇಲೆ ಆಗೋ ಭಯ ಚೂರು ಕಡಿಮೆ. ಸಂಗೀತಕ್ಕೆ ಹಂಗಲ್ಲ, ಒಂಥರ ವಲ್ನರಬಿಲಿಟಿ ಇರುತ್ತೆ ಹಾಡುವಾಗ, ಬಿಕಾಸ್ ನೀವೇ ಹಾಡಬೇಕು, ಇನ್ಯಾವ ಪಾತ್ರನೂ ತಗೊಳಕ್ಕಾಗಲ್ಲ ಅದರಲ್ಲಿ. ಸೊ ನನ್ನ ಮೊದಲನೇ ಕರ್ನಾಟಕ ಸಂಗೀತ ಕಚೇರಿ ಅಂದಾಗ ನಾನು 11ನೇ ವಯಸ್ಸಲ್ಲಿದ್ದು, ಅದು ಪುರಂದರದಾಸರ ಆರಾಧನೆಗೆ, ಅದು ಫುಲ್ ವೈಲಿನ್ ಮೃದಂಗ ಜೊತೆ ಇತ್ತು. ಸೊ ತುಂಬಾ ಭಯ ಇತ್ತು, ಮೊದಲನೇ ಎರಡ್ ಹಾಡಲ್ಲಿ ಗಂಟ್ಲು ಫುಲ್ ಕೂತ್ಕೊಂಡ್ಬಿಟ್ಟಿತ್ತು, ವಾಯ್ಸೇ ಬರ್ತಿರ್ಲಿಲ್ಲ. ಐ ರಿಮೆಂಬರ್ ಮೈಕ್ ಅಡ್ಜಸ್ಟ್ ಮಾಡ್ತಾನೆ ಇದ್ರು ಅವರು, ಆಮೇಲೆ ಚೂರು ಪಿಕಪ್ ಆಯ್ತು. ಐ ಫೀಲ್ ಆಫ್ಟರ್ ಮೆನಿ ಪರ್ಫಾರ್ಮೆನ್ಸಸ್ ಇವಾಗ ಕಡಿಮೆ ಆಗಿದೆ, ಅಂದ್ರೆ ಅವಾಗ ಚೂರು ಸ್ಟೇಜ್ ಫಿಯರ್ ಇದ್ದೇ ಇರುತ್ತೆ, ಬಟ್ ಸ್ಟೇಜ್ ಹತ್ತಿದ್ಮೇಲೆ ಅದು ಮರ್ತೋಗತ್ತೆ.
0: ಮಗು ಆಗಿದ್ದಾಗ ಸ್ಟೇಜ್ ಹತ್ತಿದ ಸಮಯದಲ್ಲಿ ಜನರನ್ನ ನೋಡ್ತಾ ಇದ್ದಾಗಿನ ಸಮಯಕ್ಕೂ, ಈಗ 19 ವರ್ಷದ ಹುಡುಗಿಯಾಗಿ ವೇದಿಕೆ ಮೇಲೆ ಕುಳಿತು ಅಥವಾ ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಮಾಡುವಾಗ ಜನರನ್ನ ನೋಡುವಾಗ ಆಗುವಂತಹ ಅನುಭವಕ್ಕೂ ಏನಾದ್ರೂ ವ್ಯತ್ಯಾಸ ಅನ್ಸುತ್ತಾ?
1: ಡೆಫಿನೆಟ್ಲಿ ವ್ಯತ್ಯಾಸ ಇದೆ. ಚಿಕ್ಕವಳಾಗಿದ್ದಾಗ ಜನ ನನ್ನ ಎಲ್ಲಿ ಜಡ್ಜ್ ಮಾಡ್ಬಿಡ್ತಾರೋ, ನನ್ನ ನೋಡಿ ನಕ್ ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ, ಅದು ಪರ್ಫಾರ್ಮೆನ್ಸ್ ಪ್ರೆಷರ್ ಆಗಿ ಟ್ರಾನ್ಸ್ಲೇಟ್ ಆಗೇ ಆಗತ್ತೆ. ಇವಾಗ ಜನ ನನ್ನನ್ನು ಪ್ರೋತ್ಸಾಹಿಸಕ್ ಬಂದಿದ್ದಾರೆ, ನನ್ನ ನೋಡಿ ಖುಷಿ ಪಡ್ತಾರೆ ಅನ್ನೋ ಫೀಲಿಂಗ್ ಇದೆ. ಅಂಡ್ ಗುರುಗಳ ಟ್ರೈನಿಂಗು ಇನ್ಕ್ರೀಸ್ ಆಗಿದೆ. ಸೊ ಪ್ರೆಸೆಂಟೇಷನ್ ವೈಸ್ ಆಲ್ಸೋ ಇವಾಗ ಮೋರ್ ಸೌಂಡ್ ಇರೋದ್ರಿಂದ ಒಂಥರ ಎಕ್ಸೈಟ್ಮೆಂಟ್ ಬರುತ್ತೆ ಜನ ನೋಡಿದಾಗ ಭಯ ಆಗಕ್ಕಿಂತ.
0: ನೀವೀಗ ಒಬ್ಬ ಯೂತ್ ಆಗಿ ಬೇರೆ ಯೂತ್ಸ್ಗೆ ಶಾಸ್ತ್ರೀಯ ಸಂಗೀತ ಅಥವಾ ನೃತ್ಯದಲ್ಲಿ ಒಂದಷ್ಟು ಕೆರಿಯರ್ ಆಪರ್ಚುನಿಟೀಸ್ ಇದೆ, ಬನ್ನಿ ಕಲಿರಿ ನಮ್ಮ ಸಂಸ್ಕೃತಿನ ಮುಂದೆ ತಗೊಂಡು ಹೋಗೋಣ ಅಂತ ಹೇಳೋದಾದ್ರೆ, ಯಾವೆಲ್ಲ ಕೆರಿಯರ್ ಆಪರ್ಚುನಿಟೀಸ್ ಅನ್ನ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಐ ಫೀಲ್ ಕರಿಯರ್ ಆಪರ್ಚುನಿಟೀಸ್ ಗಿಂತ ಕಲೆಯನ್ನ ಕಲೆಯಾಗಿ ಪ್ರೋತ್ಸಾಹಿಸಕ್ಕೆ ನಾವು ತಗೋಬೇಕು ಅಂತ. ಕರಿಯರ್ ಆಪರ್ಚುನಿಟೀಸ್ ಐ ಫೀಲ್ ಓಪನ್ ಆಗ್ತಾ ಹೋಗತ್ತೆ, ನಮ್ಮ ಕಲೆ ಎನ್ಹಾನ್ಸ್ ಆಗ್ತಾ ಹೋದಷ್ಟು, ನಾವು ಪ್ರಾಕ್ಟೀಸ್ ಜಾಸ್ತಿ ಆದ ಹೋದಷ್ಟು, ಮತ್ತೆ ನಾವು ರೆಪೋರ್ಟರ್ ಇನ್ಕ್ರೀಸ್ ಮಾಡ್ಕೋತಾ ಹೋದಷ್ಟು ಆಪರ್ಚುನಿಟೀಸ್ ಹಂಗೆ ಓಪನ್ ಆಗತ್ತೆ.
0: ಅಂದ್ರೆ ಕಲೆಯನ್ನ ಪ್ರೀತಿಸಿದ್ರೆ ಖಂಡಿತವಾಗ್ಲೂ ಕೆರಿಯರ್ ಆಪರ್ಚುನಿಟೀಸ್ ಇದರಲ್ಲಿ ಇದೆ.

0: ಸೊ ಯುವ ಜನತೆ ಮನಸ್ಸು ಮಾಡಬೇಕು ಅಂತ ಸಮುದ್ರತ ಅವರು ಹೇಳ್ತಾರೋ ಮಾತು.
1: ಮತ್ತೆ ನನಗಿಂತ ತುಂಬಾ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್ ಇದ್ದಾರೆ ನನ್ನ ವಯಸ್ಸಿನವರೇ, ಅವ್ರಿಗೆಲ್ರಿಗೂ ದೇ ಆರ್ ಹ್ಯಾವಿಂಗ್ ವಂಡರ್ಫುಲ್ ಆಪರ್ಚುನಿಟೀಸ್,
0: ಲೈಕ್
1: ಸ್ಟುಡಿಯೋ ರೆಕಾರ್ಡಿಂಗ್ ಗಳು ಮಾಡ್ತಾರೆ, ಆಲ್ಬಮ್ಸ್ ಗಳು ರಿಲೀಸ್ ಮಾಡ್ತಾರೆ, ಕಚೇರಿಗಳು ಕೊಡ್ತಾರೆ. ಐ ಫೀಲ್ ಐ ಹ್ಯಾವ್ ಲಾಟ್ ಮೋರ್ ಟು ಲರ್ನ್. ಕಲಿತಷ್ಟೂನು ಮತ್ತೆ ಪಾಠ ಪ್ರಾಕ್ಟೀಸ್ ಮಾಡಿದಷ್ಟೂನು ದ ಬೆಟರ್ ವಿ ಬಿಕಮ್, ಜಾಸ್ತಿ ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ.
0: ಅಭ್ಯಾಸನೇ ಎಲ್ಲದಕ್ಕೂ ರಹದಾರಿ.
1: ಹೌದು, ಹೇಳ್ಬೋದು.
0: ಅಂದ ಹಾಗೆ ಸಮುದ್ರತ ಅವರ ಬಗ್ಗೆ ನಾನು ಮಾತಾಡ್ತಾ ಮೊದಲೇ ಹೇಳಿದ್ದೆ, ಅವರು ಬರವಣಿಗೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಅಂತ. ನಿಮ್ಮ ಈ ಒಂದು ಬರವಣಿಗೆಯ ಕ್ರಿಯೆ ಹೇಗೆ ಶುರುವಾಯಿತು?
1: ಸೊ ನನ್ನ ಬರವಣಿಗೆ ಶುರು ಆಗಿದ್ದು ಅಗೇನ್ 11ನೇ ವಯಸ್ಸಿನಲ್ಲಿ. ಸ್ಕೂಲ್ ಅಲ್ಲಿ ನಮ್ಮ ಇಂಗ್ಲಿಷ್ ಟೀಚರ್ ತುಂಬಾ ಪ್ರೋತ್ಸಾಹ ಕೊಡೋರು, ನಿನ್ ಕೈಲ್ ಆಗತ್ತೆ ಬರಿ ಅಂತ. ನಂಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಈ ತರ ಒಂದು ಲೇಟೆಂಟ್ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದೆ ನನಗೆ ಅಂತ. ಸೊ ನಾನು ಪೊಯಮ್ಗಳು ಬರೆಯಕ್ ಶುರು ಮಾಡಿದ್ದೆ ಆಕ್ಚುಲಿ. ನನ್ನ ಬರವಣಿಗೆ ಮೋಸ್ಟ್ ಆಫ್ ದಮ್ ಆರ್ ಇನ್ ಇಂಗ್ಲಿಷ್. ಸೊ ಪೊಯಮ್ಗಳು ಬರ್ದೆ, ಅವ್ರು ಅದನ್ನ ಆಕ್ಚುಲಿ ಪ್ರಿಂಟ್ ಮಾಡ್ಕೊಂಡು ಲ್ಯಾಮಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ನನಗೆ ಗೊತ್ತಿರಲಿಲ್ಲ ಅಷ್ಟು ಇಂಪ್ಯಾಕ್ಟ್ ಇರತ್ತೆ ಬರೆಯೋದ್ರಿಂದ ಅಂತ. ಅಂಡ್ ಬರವಣಿಗೆಯಿಂದ ಯು ಗೆಟ್ ಅ ವಾಯ್ಸ್, ಓದಿ ನಿಮ್ಮ ಓನ್ ಒಪಿನಿಯನ್ಸ್ ಫಾರ್ಮ್ ಮಾಡ್ಕೊಳಕ್ಕೆ ಆಪ್ಷನ್ ಇರತ್ತೆ. ಸೊ ಅವಾಗ ಶುರು ಆಗಿದ್ದ ಬರವಣಿಗೆ ಕಾಲೇಜ್ ಮ್ಯಾಗಝೀನ್ ಕೊಟ್ಟೆ, ಆರ್ಟಿಕಲ್ ಗಳು ಬರ್ದೆ, ಪರೀಕ್ಷಾ ಪೇ ಚರ್ಚಾಗೆ ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಕರೆದಿದ್ರು 9th ಸ್ಟ್ಯಾಂಡರ್ಡ್ ಅಲ್ಲಿ, ಅದಕ್ಕೆ ಬರ್ದೆ, ಅದು ಪಬ್ಲಿಷ್ ಆಯ್ತು. ಸೊ ಹಂಗೆ ಶುರು ಆಯ್ತು, ಇವಾಗ ಪುಸ್ತಕಕ್ಕೆ ಬಂದಿದೆ.
0: ಯಾವ ಪುಸ್ತಕ ಅದು, ಹೇಗೆ ಅವಕಾಶ ಒದಗ್ ಬಂತು?
1: ಸೊ ಮೊದಲು ನಾನೊಂದು ಮ್ಯಾನುಸ್ಕ್ರಿಪ್ಟ್ ಬರ್ದಿದ್ದೆ, ಅದನ್ನ ಯಾಕೆ ಪಬ್ಲಿಷ್ ಮಾಡಬಾರ್ದು, ಯಾಕೆ ಹೊರಗೆ ತರಬಾರ್ದು ಅಂತ ಅನಿಸ್ತು. ಅದಕ್ಕೆ ಬೇರೆ ಬೇರೆ ಪಬ್ಲಿಕೇಶನ್ಸ್ಗೆ ಕಳ್ಸಕ್ ಶುರು ಮಾಡಿದೆ. ಒಂದ್ ಪಬ್ಲಿಕೇಶನ್ ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ ರಿಪ್ಲೈ ಮಾಡಿದ್ರು, ಹೇಳಿದ್ರು ಈ ಮ್ಯಾನುಸ್ಕ್ರಿಪ್ಟ್ ನಾವೆಲ್ದು ಮ್ಯಾನುಸ್ಕ್ರಿಪ್ಟ್ ಇದೆ, ಕಾದಂಬರಿ ಇದು, ಇದನ್ ಪಬ್ಲಿಷ್ ಮಾಡಕ್ಕಾಗಲ್ಲ, ಜನಕ್ಕೆ ನೀವ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಿಮ್ ಬರವಣಿಗೆ ಸ್ಟೈಲ್ ಚೆನ್ನಾಗಿದೆ, ಅದಕ್ಕೆ ನೀವ್ ಯಾಕೆ ಒಂದು ಸಣ್ಣ ಕತೆ ಬರೆದ್ಬಿಟ್ಟು ಒಂದು ಆಂಥಾಲಜಿ ಮಾಡ್ತಿದೀವಿ, ಅದಕ್ಕೆ ಯಾಕೆ ಕಾಂಟ್ರಿಬ್ಯೂಟ್ ಮಾಡಬಾರ್ದು ಅಂತ ಅವರೊಂದು ಪ್ರಾಂಪ್ಟ್ ಕೊಟ್ರು ಕತೆ ಬರೆಯಕ್ಕೆ. ಅದು ಬರೆದು ಕಳಿಸ್ದೆ, ಅವ್ರಿಗೆ ಇಷ್ಟ ಆಯ್ತು, ಅದೆಲ್ಲ ಪ್ರಾಸೆಸ್ ಎಲ್ಲ ಆಗಿ ಇವಾಗ ಪಬ್ಲಿಕೇಶನ್ ಆಗಿದೆ ಪುಸ್ತಕ.
0: ಪುಸ್ತಕ ನಿಮ್ಮ ಕೈಗೆ ಬಂದಿದೆ?
1: ಪುಸ್ತಕ ಕೈಗೆ ಬಂದಿದೆ, ಕರೆಕ್ಟ್.
0: ಇನ್ನಷ್ಟು ಪುಸ್ತಕಗಳನ್ನ ಹೊರತರುವ ಐಡಿಯಾ ಏನಾದ್ರೂ ಇದೆಯಾ?
1: ಅದೇ ಬರೀತಾ ಇರ್ತೀನಿ, ನಾನ್ ಮಾತಾಡೋಕ್ಕಿಂತ ಐ ಆಮ್ ಮೋರ್ ಕಂಫರ್ಟಬಲ್ ರೈಟಿಂಗ್ ಆರ್ ಸಿಂಗಿಂಗ್ ಆರ್ ಡಾನ್ಸಿಂಗ್. ನನ್ ಚೋಸನ್ ಎಕ್ಸ್ಪ್ರೆಷನ್ ಮಾತಲ್ಲ, ಸೊ ಐ ಆಮ್ ಎ ಲಿಟಲ್ ಬಿಟ್ ಅನ್ಕಂಫರ್ಟಬಲ್ ಮಾತಾಡಕ್ಕೆ.
0: ಅಂದ್ರೆ ನಮ್ಮ ಯುವವಾಣಿಯ ಕೇಳುಗರಿಗೆ ಇವತ್ತು ಹೆಚ್ಚಿನ ಮಾತಿಗಿಂತ ಹಾಡುಗಳನ್ನೇ ಕೇಳಿಸ್ಬಿಡೋಣ ಹಾಗಾದ್ರೆ. ಸಮುದ್ರತ ಅವರೇ, ನಿಮ್ಮ ಬರವಣಿಗೆಯ ಒಂದಷ್ಟು ಸಾಲುಗಳನ್ನ ನಮ್ಮ ಕೇಳುಗರಿಗೋಸ್ಕರ ಹೇಳ್ಬೋದಾ?
1: When did she even get here? Indu wonders. She swiftly eyes the women's peculiar mismatched outfit, but quickly turns away and looks out of the window, hoping to avoid awkward small talk with her as well as the driver. Unfortunately for her, her co-passenger has other ideas. Idu nanna baravanige inda ondu small snippet. Nanu illi character na introduce maadta idini. Main character iraga, story is just about to unfold. ಅದರ ಅರ್ಥ ಅಂದ್ರೆ ಅವಳು ಕ್ಯಾರೆಕ್ಟರ್ ಇಂದು ಅಂತ ಒಬ್ಬಳಿದ್ದಾಳೆ, ಅವಳು ಒಂದು ಕಾರಲ್ಲಿದ್ದಾಳೆ, ಅವಳ ಪಕ್ಕ ಯಾರೋ ಒಂದು ಕೂತಿದ್ದಾರೆ, ಅವಳು ನೋಡೇ ಇಲ್ಲ ಅವ್ರನ್ನ, ಅವಳು ಅಷ್ಟು ಲಾಸ್ಟ್ ಇನ್ ಥಾಟ್ಸ್ ಆಗಿದ್ದಾಳೆ. ಅದನ್ನ ನೋಟಿಸ್ ಮಾಡ್ತಿರೋದು, ಅವಳ ಬಟ್ಟೆ ನೋಟಿಸ್ ಮಾಡ್ತಿದ್ದಾರೆ. ಬಟ್ ಈ ಕ್ಯಾರೆಕ್ಟರ್ಗೆ ಡ್ರೈವರ್ ಜೊತೆ ಆಗಿರ್ಬೋದು ಅಥವಾ ಅವ್ರ ಕೋ ಪ್ಯಾಸೆಂಜರ್ ಜೊತೆ ಆಗಿರ್ಬೋದು ಮಾತಾಡಕ್ ಬೇಕಿಲ್ಲ.
0: ಕೌತುಕ ಮೂಡಿಸುವಂತಹ ಹಲವಾರು ಕಥೆಗಳು ನಿಮ್ಮ ಲೇಖನಿಂದ ಹೊರಬರಲಿ ಅಂತ ಆಕಾಶವಾಣಿ ಬೆಂಗಳೂರು ಯುವವಾಣಿ ತಂಡದಿಂದ ನಾವು ಕೂಡ ಹಾರೈಸ್ತಾ ಇದೀವಿ.
1: ಥ್ಯಾಂಕ್ ಯು.
0: ಸಮುದ್ರತ ಅವರೇ, ನಿಮ್ಮ ಶಿಕ್ಷಣದ ವಿಚಾರಕ್ಕೆ ಬರೋಣ. ಬಿಟೆಕ್ ಓದ್ತಾ ಇದ್ದೀರಾ, ವಿಜ್ಞಾನವನ್ನ ಈ ಎಲ್ಲಾ ಕಲೆಗಳ ಜೊತೆಯಾಗಿ ನಿಭಾಯಿಸ್ಕೊಂಡು ಹೋಗೋದು ಸುಲಭ ಅನ್ನಿಸ್ತಾ ಇದೆಯಾ? ಮುಂದೇನ್ ಮಾಡ್ಬೇಕು ಅಂತ ಇದ್ದೀರಾ ನೀವು?
1: ಇವಾಗ ನಾನು ಬಿಟೆಕ್ ಬಯೋಟೆಕ್ನಾಲಜಿ ಓದ್ತಿದ್ದೀನಿ, ಮುಂದೆ ನಾನು ಕ್ಯಾನ್ಸರ್ ರಿಸರ್ಚ್ಗೆ ಹೋಗೋಣ ಅಂತಿದ್ದೀನಿ, ಅದು ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಆಗಿದೆ. ಕಲೆ ಎಷ್ಟು ಕ್ರಿಯೇಟಿವ್ ಆಗಿ, ಎಷ್ಟು ನಮ್ಮದೇ ಆದ ಯೋಚನೆಗಳು ಚಿಂತನೆಗಳು ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗತ್ತು. ವಿಜ್ಞಾನ ಇಸ್ ದ ಎಕ್ಸಾಕ್ಟ್ ಆಪೋಸಿಟ್, ಬಟ್ ಅದು ಒಂಥರ ಕಾಂಪ್ಲಿಮೆಂಟ್ರಿ ಅನ್ಸುತ್ತೆ ನನಗೆ. ಎಲ್ಲ ಫ್ಯಾಕ್ಟ್ ಬೇಸ್ಡ್ ಇರುತ್ತೆ, ಎಲ್ಲ ರಿಸರ್ಚ್ ಬೇಸ್ಡ್ ಇರುತ್ತೆ, ಏನಿದೆಯೋ ಅದಿರುತ್ತೆ, ಅದಕ್ಕೆ ನಮ್ಮ ಓನ್ ಇಂಟರ್ಪ್ರಿಟೇಷನ್ಸ್ ಅಷ್ಟೊಂದಿರಲ್ಲ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮಿ, ನನಗೆ ಅದರಲ್ಲಿ ತುಂಬಾ ಆಸಕ್ತಿ ಇದೆ.
0: ಪಿಯುಸಿಯಲ್ಲಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಪಡೆದಿದ್ರಿ, ಎಕ್ಸ್ಪೆಕ್ಟೇಷನ್ ಇತ್ತ?
1: ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಇನ್ನೂ ಚೆನ್ನಾಗಿ ಬರತ್ತೆ ಅಂತಿತ್ತು ರ್ಯಾಂಕ್ ಅಲ್ಲಿ, ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸ್ಟೇಟ್ ರ್ಯಾಂಕ್ 31 ಬಂದಿತ್ತು ನನಗೆ. ನನಗೆ ಆಕ್ಚುಲಿ ರಿಸಲ್ಟ್ ದಿವಸ ನನಗೆ ಚೂರು ಬೇಜಾರಾಗಿತ್ತು,
0: ಓಕೆ
1: ಇನ್ನೂ ಜಾಸ್ತಿ ಬರ್ಬೋದಿತ್ತಲ್ಲ ಅಂತ. ಆಮೇಲೆ

0: ಕಾಲೇಜಿಂದ ಹೇಳಿದ್ರು ನಿಮಗೆ ಸ್ಟೇಟ್ ರ್ಯಾಂಕ್ 31 ಬಂದಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ವಿಜ್ಞಾನದಲ್ಲಿ. ಸೊ ಆಮೇಲೆ ಐ ವಾಸ್ ವೆರಿ ಹ್ಯಾಪಿ.
1: ನಿಮ್ಮ ವಯಸ್ಸಿನ ವಿದ್ಯಾರ್ಥಿಗಳು ಓದ್ಲೂಬೇಕು, ಕಲೆನೂ ಕೂಡ ನಿಭಾಯಿಸಬೇಕು ಅಂತ ಅಂದ್ಕೊಳ್ಳೋರ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಐ ಫೀಲ್ ಇಂಟ್ರೆಸ್ಟ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಎರಡೂ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕೆಲವರು ಫೋರ್ಸಿಬಲ್ ಆಗಿ ಬಂದಿರ್ತಾರೆ ಕಲೆಗೆ. ಐ ಫೀಲ್ ಫೋರ್ಸಿಬಲ್ ಆಗಿ ಬಂದಿರುವಾಗ ದರ್ ಇಸ್ ಓನ್ಲಿ ಸೋ ಲಾಂಗ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಕ್ಕಾಗೋದು. ಜೆನ್ಯೂನ್ ಆಸಕ್ತಿ ಇದ್ರೆ ಕಲೆಯಲ್ಲಿ ಅಥವಾ ಜೆನ್ಯೂನ್ ಆಸಕ್ತಿ ಇದ್ರೆ ಏನಾದ್ರಲ್ಲೂ ಓದಲ್ಲಿ ಬರೆಯೋದ್ರಲ್ಲಿ ಅವಾಗಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅದು ನಾನು ಐ ಆಲ್ಸೋ ಸ್ಟ್ರಗಲ್ ವಿತ್ ಇಟ್ ಅ ಲಿಟಲ್ ಬಿಟ್. ಬಟ್ ಟೈಮ್ ಅನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀವಿ, ಯಾವ್ದಕ್ ಒಂದ್ರಲ್ಲಿ ಕಡಿಮೆ ಆದ್ರೆ ಟೈಮು ಇನ್ನೊಂದಕ್ಕೆ ಜಾಸ್ತಿ ಕೊಡ್ಬೋದು.
1: ಅಂದ್ರೆ ಜೆನ್ಯೂನ್ ಆಸಕ್ತಿ ಇರುವಂತಹ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಮುದ್ರತ ಅವರು ತಮ್ಮದೇ ಆದಂತಹ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿ 1 ವರ್ಷ ಕಳೆದಿದೆ. ಓದಿನ ಜೊತೆ ಜೊತೆಯಾಗಿ, ಕಲೆಯ ಜೊತೆ ಜೊತೆಯಾಗಿ ನಿಮ್ಮ ಉದ್ಯಮವನ್ನ ನೀವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಹೇಗ್ ಸಾಧ್ಯ ಆಯ್ತು ಇದೆಲ್ಲ?
0: ಸೊ ನಂದಿರೋದು ಇವಾಗ ಡಿಸೈನ್ ಕಂಪನಿ, ಅಂಡ್ ಡಿಸೈನ್ ಇಸ್ ಆಲ್ಸೋ ಒಂಥರ ಕಲೆನೆ, ವಿಜುವಲ್ ಮೀಡಿಯಂ ಆಫ್ ಎಕ್ಸ್ಪ್ರೆಷನ್ ಅದು. ಸೊ ಅದು ನನಗೆ ಅಷ್ಟೊಂದು ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ. ಅದರಲ್ಲೂ ನನಗೆ ಆಸಕ್ತಿ ಇದೆ. ನಾನು ಪೇಂಟಿಂಗ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಸ್ಕೆಚಿಂಗ್ ಮಾಡ್ತೀನಿ. ಸೊ ಅದ್ರ ಜೊತೆ ಡಿಸೈನಿಂಗ್ ಕೂಡ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಅನಿಸ್ತು ನನಗೆ. ಅಂಡ್ ಡಿಸೈನ್ ಇಸ್ ಆಲ್ವೇಸ್ ಎ ನೀಡ್, ಎಲ್ರಿಗೂ ಬೇಕಾಗ್ತಾನೆ ಇರುತ್ತೆ. ಮದುವೆ ಇನ್ವಿಟೇಷನ್ಗಳಾಗ್ಬೋದು ಅಥವಾ ಕಂಪನಿಗೆ ಕಾರ್ಪೊರೇಟ್ ಇವೆಂಟ್ಸ್ಗಳಿಗಾಗ್ಬೋದು, ಇವೆಂಟ್ ಇದ್ದೇ ಇರುತ್ತೆ. ಅಂಡ್ ಇನ್ನೊಬ್ರು ಶುಭ ಕಾರ್ಯದಲ್ಲಿ, ಇನ್ನೊಬ್ರು ಪಾಸಿಟಿವ್ ಇವೆಂಟ್ಸ್ ಅಲ್ಲಿ ನಮ್ದು ಒಂದು ಪಾರ್ಟ್ ಇರೋದು ಇಸ್ ವೆರಿ ಪ್ಲೆಸೆಂಟ್ ಫೀಲಿಂಗ್. ಅದಕ್ಕೆ ಡಿಸೈನ್ ಕಂಪನಿ ನಾನು ಶುರು ಮಾಡಿದೆ.
1: ನಿಮ್ಮ ಉದ್ಯಮ ಹೇಗ್ ಶುರುವಾಯ್ತು, ಹೇಗ್ ನಡೀತಾ ಇದೆ, ಮುಂದೆಲ್ಲ ಏನ್ ಯೋಚನೆಗಳಿದೆ?
0: ನಾನು ಡಿಸೈನ್ ಕಂಪನಿ ಶುರು ಮಾಡಿದ್ದು ಸಣ್ಣದಾಗಿ ಶುರು ಮಾಡಿದೆ, ನಾನೊಬ್ಳೆ. ಓವರ್ 1 ಇಯರ್ ಆಯ್ತು ಶುರು ಮಾಡಿ. ಮತ್ತೆ ಒಬ್ಳೆ ಶುರು ಮಾಡಿದ್ದು, ಇವಾಗ ಟೀಮ್ ಆಗಿ ಬೆಳೆದಿದೆ.
1: ನೀವು ಮರೆಯೋಕ್ ಆಗದಿರೋಂತಹ ಪ್ರಾಜೆಕ್ಟ್ ಯಾವ್ದಾದ್ರು ಮಾಡಿದಿರಾ?
0: ಮರೆಯೋಕ್ ಆಗದಿರೋ ಅಂತ ಪ್ರಾಜೆಕ್ಟ್ ಅಂದ್ರೆ ಒಂದು NGO ಡಿಸೈನ್ ಮಾಡ್ಲಿಕ್ಕೆ ಕೇಳಿದ್ರು. ಸೊ ಅವ್ರು ಮಾಡ್ತಿರೋ ಕೆಲಸ ನನಗೆ ತುಂಬಾ ಇನ್ಸ್ಪಿರೇಷನಲ್ ಅನಿಸ್ತು. ಅವರು ವಿಮೆನ್ ಸೇಫ್ಟಿಗೆ ಮಾಡ್ತಿದ್ದು. ಸೊ ಆ ಪ್ರಾಜೆಕ್ಟ್ ನನಗೆ ತುಂಬಾ ಮೆಮೊರೇಬಲ್ ಆಗಿದೆ.
1: ಒಬ್ಬ ಹೆಣ್ಣು ಮಗಳಾಗಿ ಮಹಿಳಾ ಸುರಕ್ಷತೆಯ ಬಗ್ಗೆ ನಿಮ್ಮ ಉದ್ಯಮದಿಂದ ಮಾಡಿದಂತಹ ಒಂದಷ್ಟು ಕಾರ್ಯಗಳು ಬಹಳ ಖುಷಿ ಕೊಟ್ಟಿದೆ ಅಂತ ಮಾತು ಹೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಸಮುದ್ರತ ಅವರು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಹೇಗೆ ಈ ಒಂದು ಪ್ರಯಾಣ ಶುರುವಾದದ್ದು?
0: ಇದು ಚಿಕ್ಕ ವಯಸ್ಸಿನಿಂದಾನೇ ಇನ್ಕಲ್ಕೇಟ್ ಆಯ್ತು ನನಗೆ. ಅಪ್ಪ ಅಮ್ಮ ಇಬ್ರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋರು. ಮತ್ತೆ ಅಮ್ಮ ಕೂಡ ಸ್ವಯಂ ಸೇವಕಿಯಾಗಿ ತುಂಬಾ ಆರ್ಗನೈಸೇಷನ್ಸ್ ಹೋಗೋರು, ನನ್ನೂ ಕರ್ಕೊಂಡು ಹೋಗೋರು. ಸೊ ಫುಡ್ ಕ್ಯಾಂಪ್ಗಳು ಮಾಡೋರು. ಅಪ್ಪ ಅಮ್ಮ ಇಬ್ರು ವೈದ್ಯರಾದ್ರಿಂದ ಹೆಲ್ತ್ ಕ್ಯಾಂಪ್ಗಳು, ಹೆಲ್ತ್ ಚೆಕಪ್ಗಳು ಎಲ್ಲ ಫ್ರೀ. ಆ ತರದ್ರಿಂದ ಶುರು ಆಯ್ತು. ಅದನ್ನ ನೋಡಿ ನೋಡಿ ನನಗೂ ಬಂತು, ಹೌದು, ವಿ ಹ್ಯಾವ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ನಾನು ವಾಲಂಟಿಯರ್ ಬೇಸಿಸ್ ಅಲ್ಲಿ ಹೋಗಿ ಮಾಡ್ತೀನಿ. ಹಂಗೆ ಲಯನ್ಸ್ ಕ್ಲಬ್ ಅಲ್ಲಿ ಕೂಡ ಮೆಂಬರ್ ಆಗಿದ್ದೀನಿ.
1: ಈ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ನಿಭಾಯಿಸಿದಂತಹ ಸಮಯದಲ್ಲಿ ಒಬ್ಬ ಯೂತ್ ಆಗಿ ಏನ್ ಅನ್ಸುತ್ತೆ?
0: ಒಂಥರ ಎಂಟೈಟಲ್ಡ್ ಅನ್ಸುತ್ತೆ. ನಾವು ನಮ್ ಬಗ್ಗೆನೆ ಎಷ್ಟು ಯೋಚನೆ ಮಾಡ್ತಿರ್ತೀವಿ, ಹೊರಗಡೆ ನೋಡಿದಾಗ ಎಷ್ಟು ಜನಕ್ಕೆ ಎಷ್ಟು ಕಷ್ಟಗಳಿದೆ, ಎಷ್ಟು ಯೋಚನೆ ಮಾಡುವಂತ ವಿಷಯಗಳಿದೆ, ಎಷ್ಟು ಹೆಲ್ಪ್ ಮಾಡ್ಬೋದು ನಾವು ಆಸ್ ಒನ್ ಪರ್ಸನ್, ಒಂದ್ ವಾಯ್ಸ್ ಇಟ್ಕೊಂಡು ಅಥವಾ ಒಂದ್ ವಾಟ್ ಎವರ್ ಮೀನ್ಸ್ ನಮ್ಮ ಹತ್ರ ಇದೆ. ಸೊ ಅದರಿಂದ ನಾವು ಎಷ್ಟು ಸ್ವಾರ್ಥವಾಗಿ ಯೋಚನೆ ಮಾಡ್ತೀವಿ ಅಂತ ಅನ್ಸುತ್ತೆ. ಅದಕ್ಕೆ ಆದಷ್ಟು ಟ್ರೈ ಟು ಹೆಲ್ಪ್ ಔಟ್.
1: ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ಅವರ ಜೊತೆಯಾಗಿ ಮಾತುಕತೆ ಮುಂದುವರಿತಾ ಇದೆ. ಸಾಕಷ್ಟು ವಿಚಾರಗಳನ್ನ ನಿಮ್ಮ ಬಗ್ಗೆ ತಿಳ್ಕೊಂಡ್ವಿ, ಅದರ ಜೊತೆಯಾಗಿ ನೀವು ನಂಬಿರುವಂತಹ ಆದರ್ಶಗಳು, ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಮೌಲ್ಯಗಳು, ಸಮಯ ಪಾಲನೆ, ಶಿಸ್ತು, ಇದೆಲ್ಲದರ ಬಗ್ಗೆ ತಿಳ್ಕೊಂಡ್ವಿ. ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ನಿಮಗೋಸ್ಕರ ಒಂದು ಸ್ಪೆಷಲ್ ಆದ ಟೈಮ್ ಮಿಷಿನ್ ಇದೆ. ಒಂದಷ್ಟು ಕಾಲಘಟ್ಟವನ್ನ ನಾನು ಹೇಳ್ತೀನಿ, ಆ ಒಂದು ಸಮಯದಲ್ಲಿ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ನಮ್ ಜೊತೆಯಾಗಿ ಹೇಳ್ಬೇಕು, ಆಗ್ಬೋದಾ?
0: ಎಸ್.
1: 6 ವರ್ಷದ ಹುಡುಗಿ.
0: 6 ವರ್ಷದ ಹುಡುಗಿ ಅಂದ್ರೆ ನಂಗೆ ಅನ್ಪಿದೆ ಅಜ್ಜಿ ಮನೆಯಲ್ಲಿ, ಅಜ್ಜಿ ಬೆಳಗ್ಗೆ 7 ಗಂಟೆಗೆ ಎಬ್ಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸೋರು ಸಮ್ಮರ್ ಹಾಲಿಡೇ ಟೈಮ್ ಅಲ್ಲಿ, ಸಂಗೀತ ಹಾಡ್ಬೇಕು ನೀನು ಹೇಳು ಅಂತ. ಸೊ ಅಜ್ಜಿ ಮನೇಲಿ ಇದ್ದಾಗೂ ನಾನು ಬಿಡ್ತಿರ್ಲಿಲ್ಲ.
1: 10ನೇ ತರಗತಿ.
0: 10ನೇ ತರಗತಿ ಫುಲ್ ಬೋರ್ಡ್ ಎಕ್ಸಾಮ್ ಟೆನ್ಷನ್ ಇತ್ತು.
1: ಮೊದಲ ಬಾರಿ ಸ್ಟೇಜ್ ಹತ್ತಿದ್ದು?
0: ಅಯ್ಯೋ ತುಂಬಾ ಟೆನ್ಷನ್ ಇತ್ತು, ಗಂಟ್ಲೆ ಬರ್ಲಿಲ್ಲ, ತುಂಬಾ ಜನ ನೋಡಿ ವರಿ ಆಗಿತ್ತು. ಬಟ್ ತುಂಬಾ ಚೆನ್ನಾಗಾಯ್ತು, ನಂಗೆ ಖುಷಿ ಆಯ್ತು. ಆಮೇಲೆ
1: ಮೊದಲ ಬಹುಮಾನ?
0: ಮೊದಲ ಬಹುಮಾನ ಶಾಲೆಯಲ್ಲಿ ಮ್ಯೂಸಿಕ್ ಕಾಂಪಿಟಿಷನ್ ಅಲ್ಲಿ ಸಿಕ್ಕಿದ್ದು. ಅವಾಗ ಒಂಚೂರು ಪ್ರೋತ್ಸಾಹ ಸಿಕ್ತು, ಒಂಚೂರು ಇನ್ಸ್ಪಿರೇಷನ್ ಬಂತು. ಓ, ನಾನು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಜಾಸ್ತಿ

0: ಇರ್ಬೋದಲ್ಲ ಅಂತ.
1: ಮೊದಲ ಸೋಲು.
0: ಮೊದಲ ಸೋಲು ಅಂದ್ರೆ ಶಾಲೆಯಿಂದ ಒಂದು ಇಂಟರ್ ಸ್ಕೂಲ್ ಕಾಂಪಿಟಿಷನ್ ಗೆ ಕಳಿಸಿದ್ರು. ಆವಾಗ ನಾನು ಒಬ್ಳೆ ಹಾಡುವಂತ. ಆವಾಗ ನನಗೆ ಅಗೇನ್ ಸ್ಟೇಜ್ ಫಿಯರ್ ಆಗಿ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಚೆನ್ನಾಗಿ ಹಾಡಕ್ ಆಗ್ಲಿಲ್ಲ. ಸೊ ಅವಾಗ ಅನಿಸ್ತು, ಓ ಐ ಹ್ಯಾವ್ ಟು ಓವರ್ಕಮ್ ದಿಸ್ ಅಂತ. ಸೊ ಹ್ಯಾಸ್ ಟು ಬಿ ಮೊದಲ ಸೋಲು.
1: ಮಧ್ಯರಾತ್ರಿ 12 ಗಂಟೆ.
0: ಮಧ್ಯರಾತ್ರಿ 12 ಗಂಟೆ ನಾನು ಮೋಸ್ಟ್ ಆಫ್ ಮೈ ಕ್ರಿಯೇಟಿವ್ ಥಿಂಗ್ಸ್ ಓದೋದು, ಬರೆಯೋದು, ಹಾಡೋದು, ನೃತ್ಯ ಎಲ್ಲ ಮಧ್ಯರಾತ್ರಿ 12 ಗಂಟೆಗೆ ಆಗೋದು.
1: ಬೆಳಗ್ಗೆ 6 ಗಂಟೆ.
0: ಬೆಳಗ್ಗೆ 6 ಗಂಟೆ ನಿದ್ದೆ ಇಲ್ಲ. ಬೆಳಗ್ಗೆ 6 ಗಂಟೆ ಅಂದ್ರೆ ಸ್ಕೂಲ್ ರನ್ ಅಥವಾ ಕಾಲೇಜ್ ರನ್.
1: ಇನ್ನು 10 ವರ್ಷಗಳ ನಂತರ.
0: 10 ವರ್ಷಗಳ ನಂತರ ಅಂದ್ರೆ ವಿಜ್ಞಾನ ಫೀಲ್ಡ್ ಅಲ್ಲೂ ಇರ್ಬೇಕು ಅಂತ, ಓದು ಬರೆದು ಮುಗಿಸಿ ರಿಸರ್ಚ್ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ. ಮತ್ತೆ ಹಂಗೆ ಕಲೆನೂ ಮುಂದುವರ್ಸ್ಕೊಂಡು ಹೋಗೋದು, ಇನ್ನು ಒಂದಷ್ಟು ಬರವಣಿಗೆಗಳನ್ನ ಹೊರಗೆ ತರೋದು. ಸೊ ಬೆಟರ್ ವರ್ಷನ್ ಆಫ್ ಮೀ.
1: ವಂಡರ್ಫುಲ್. ಈಗ ನಿಮಗಾಗಿ ಮತ್ತೊಂದು ಹೊಸ ತರದ ಸವಾಲು ಕಾಯ್ತಾ ಇದೆ ನಮ್ಮ ಯುವವಾಣಿಲಿ. ನಾನು ನಿಮಗೆ ಒಂದಷ್ಟು ಪದಗಳನ್ನ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ಪದಕ್ಕೂ ನೀವು ಒಂದು ಹಾಡಿನ ಸಾಲನ್ನ ಹೇಳಬೇಕು, ಆಗ್ಬೋದಾ?
0: ಆಗತ್ತೆ. ಎಸ್.
1: ವಂಡರ್ಫುಲ್. ಶುರು ಮಾಡೋಣವಾ?
0: ಎಸ್.
1: ಸಂಗೀತ.

0: ಭರತನಾಟ್ಯ.
1: ಭರತನಾಟ್ಯಕ್ಕೆ ಒಂದು ಜತಿ ಹಾಡ್ಬೋದಾ? ತದ್ಧಿತ್ತಕದಿನ ಧೀಮ್ ಧಿತ್ತಕದಿನ ಧೀಮ್ ತಕದಿನ ಧೀಮ್ ತಕಿಟ ತಾಂ ತದಿಗಿಣ ತುಂ ಧೀಮ್ ತಕಿಟ ತಾಂ ತದಿಗಿಣ ತುಂ ಧೀಮ್ ತಕಿಟ ತಾಂ ತದಿಗಿಣ ತುಂ ಧೀಮ್.
0: ವಿಜ್ಞಾನ.
1: ಕೊಡು ಬೇಗದು ಯಮತಿ ಸರಸ್ವತಿ, ಅಂದ್ರೆ ವಿಜ್ಞಾನ ಇನ್ನೂ ವೃದ್ಧಿ ಆಗ್ಲಿ ಅಂತ.
0: ಪುಸ್ತಕ.
1: ಒಂದು ಸರಸ್ವತಿ ಹಾಡು. ವೀಣಾವಾದಿನಿ ಶುಭಮತಿ ದಾಯಿನಿ ಪುಸ್ತಕ ಹಸ್ತೆ ದೇವನುತೆ.
0: ಕನಸು.

0: गुरु।
1: गुरुवेन गुलामना गुवतनका ದೊರೆಯದಣ್ಣ ಮುಕುತಿ.
0: ಅಮ್ಮ.
1: ಇದು ಅಮ್ಮನ ಬಗ್ಗೆ ಒಂದು ಸಂಸ್ಕೃತದ ಹಾಡು.

0: ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಅಪ್ಪ
1: ಸ್ನೇಹ
0: ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ
1: ಭಾರತ

0: ಜೀವನ
1: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ.
0: ನಿಮ್ಮ ಜೀವನ ನೌಕೆ ಕೂಡ ಗುರಿಯ ತೀರವನ್ನ ಸೇರ್ಲಿ ಅಂತ ನಾವು ಯುವವಾಣಿ ತಂಡದಿಂದ ನಿಮ್ಗೆ ಹಾರೈಸ್ತಾ ಇದ್ದೀವಿ.
1: ಧನ್ಯವಾದ.
0: ಕಾರ್ಯಕ್ರಮ ಕೇಳ್ತಾ ಇರುವಂತಹ ಯುವಕರಿಗೆ ನಿಮ್ಮ ಮಾತು ಏನು?
1: ಐ ಥಿಂಕ್ ಯುವಕರಾಗಿ ವಿ ಆರ್ ದ ಫ್ಯೂಚರ್ ಆಫ್ ದ ಕಂಟ್ರಿ. ದೇಶದ ಮುಂದಿನ ಪ್ರಜೆಗಳು ನಾವೇ. ಸೊ ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ದೇಶವನ್ನ ಮತ್ತೆ ನಮ್ಮ ಓನ್ ಸೆಲ್ಫ್ಸ್ ಅನ್ನ ಯಾವಾಗ್ಲೂ ಬೆಟರ್ಮೆಂಟ್ಗೆ ತಗೊಂಡು ಹೋಗ್ಬೇಕು ಅಂತ. ಸೊ ನಿಮಗೆ ಆಸಕ್ತಿ ಇರೋ ಫೀಲ್ಡ್ಗಳಲ್ಲಿ ನಿಮಗೆ ಆದಷ್ಟು ಹೆಲ್ಪ್ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಮತ್ತೆ ದೊಡ್ಡವರಿಂದ ಇನ್ಸ್ಪಿರೇಷನ್ ತಗೊಳ್ಳಿ. ತಗೊಂಡು ಲೆಟ್ ಅಸ್ ಆಲ್ ವರ್ಕ್ ಟುವರ್ಡ್ಸ್ ಅ ಬೆಟರ್ ವರ್ಲ್ಡ್.
0: ಸಂಗೀತ, ನೃತ್ಯ, ಉದ್ಯಮ, ವಿಜ್ಞಾನ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಸಮಯವನ್ನ ಪ್ರತಿಯೊಂದಕ್ಕೂ ಕೂಡ ಮಾಡಿಕೊಂಡು ನೀವು ಸಮಯದ ಸದುಪಯೋಗ ಮಾಡ್ಕೋತಾ ಇದ್ದೀರಾ. ಯುವ ಜನತೆ ಕೂಡ ಸಮಯದ ಸದುಪಯೋಗ ಮಾಡ್ಕೋಬೇಕಾದ್ರೆ ಏನಾದ್ರೂ ಅವ್ರಿಗೆ ಟಿಪ್ಸ್ ಕೊಡ್ತೀರಾ?
1: ಸಮಯದ ಸದುಪಯೋಗ

0: ಉದ್ಯೋಗ ಅಂದ್ರೆ ಐ ಫೀಲ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ನನಗೂ ಆಗತ್ತೆ ಸೋಷಿಯಲ್ ಮೀಡಿಯಾ ಯೂಸೇಜ್. ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ, ಬಿಕಾಸ್ ದಟ್ ಇಸ್ ಅವರ್ ವೇ ಆಫ್ ಸ್ಟೇಯಿಂಗ್ ಕನೆಕ್ಟೆಡ್. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆ ಟೈಮ್ ಅನ್ನ ನಾವು ಸುಮ್ನೆ ಸ್ಪೆಂಡ್ ಮಾಡಕ್ಕಿಂತ ನಮಗೆ ಇಂಟ್ರೆಸ್ಟ್ ಇರೋದನ್ನ ನಾವು ಸೆಲ್ಫ್ ಇಂಪ್ರೂವ್ಮೆಂಟ್ ಗೆ ಅದನ್ನೇ ಉಪಯೋಗಿಸ್ಬೋದು. ಟು ಸ್ಟೇ ಕನೆಕ್ಟೆಡ್ ವಿತ್ ಬೆಟರ್ ಪೀಪಲ್, ಪೀಪಲ್ ಹೂ ಮೇಕ್ ಅಸ್ ಬೆಟರ್, ಪೀಪಲ್ ಹೂ ವಿ ಆರ್ ಇನ್ಸ್ಪೈರ್ಡ್ ಬೈ. ಸೊ ಅದಕ್ಕೆ ಉಪಯೋಗಿಸಿದ್ರೆ ಇನ್ಸ್ಟೆಡ್ ಆಫ್ ಜಸ್ಟ್ ಸ್ಕ್ರೋಲಿಂಗ್. ಸೊ ಐ ಫೀಲ್ ದಟ್ ಇಸ್ ಒನ್ ವೇ ಆಫ್ ಟೈಮ್ ಮ್ಯಾನೇಜ್ಮೆಂಟ್, ಸದುಪಯೋಗ ಆಫ್ ಸಮಯ.
1: ಥ್ಯಾಂಕ್ ಯು ಸೋ ಮಚ್, ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಇವತ್ತು ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಬಂದ್ರಿ, ಹೇಗನ್ನಿಸ್ತು ನಿಮ್ಗೆ?
0: ತುಂಬಾ ಖುಷಿ ಆಯ್ತು, ಐ ಫೀಲ್ ವೆರಿ ಆನರ್ಡ್. ನಂಗೆ ಇನ್ನೂ ಮಾಡಕ್ಕೆ ತುಂಬಾ ಕೆಲಸ ಇದೆ, ತುಂಬಾ ಅಚೀವ್ ಮಾಡೋದಿದೆ, ತುಂಬಾ ಸೊಸೈಟಿಗೆ ಗಿವ್ ಬ್ಯಾಕ್ ಮಾಡೋದಿದೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ.
1: ಧನ್ಯವಾದ.
0: ಧನ್ಯವಾದ.
1: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆ ಸಮುದ್ರತ ಅವರ ಜೊತೆಯಾಗಿ ಸಂದರ್ಶನ ಮುಡಿಬಂತು. ಸಂದರ್ಶನ ನಿಮ್ಮನ್ನ ತಲುಪಿದೆ ಅಂತ ನಾವು ಭಾವಿಸ್ತಾ ಇದೀವಿ. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಯುವ ಜನತೆಗೆ ಸಮಯದ ಸದುಪಯೋಗ ಆಗಿರಬಹುದು, ಶಿಸ್ತಿನ ಜೀವನವಾಗಿರಬಹುದು, ಅಭ್ಯಾಸದಿಂದಾನೆ ಯಶಸ್ಸು ಅನ್ನೋದು ದೊರೆಯುತ್ತೆ. ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನ ಸಮುದ್ರತ ಅವರ ಮಾತುಗಳಲ್ಲಿ ನಾವು ಕೂಡ ಕಂಡುಕೊಂಡ್ವಿ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಯುವವಾಣಿ ಕಾರ್ಯಕ್ರಮದ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದೀವಿ. ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರತ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಮಮತಾ, ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.

ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಅರ್ಚನಾ ಉಡುಪ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ವನಮಹೋತ್ಸವ ಕುರಿತು ವಿಶೇಷ ಕಾರ್ಯಕ್ರಮ. ವನಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಕುರಿತು ಹಾಸನ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದಿಂದ. 12:05 ವನಿತಾ ವಿಹಾರ ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. ಸಂದರ್ಶಕರು ಆಶಾ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಚರ್ಮದ ಸಮಸ್ಯೆಗಳು ಹಾಗೂ ಪರಿಹಾರ ಈ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ರಸಮಂಜರಿ ಸಂಸ್ಕೃತ ಕಲಿಕೆ ಹೇಗೆ ಏಕೆ ಈ ಕುರಿತು ಭಾಷಣ ಆರತಿ ಶೆಡ್ವಾಳ್ ಅವರಿಂದ. 3:00 ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ. 6:51 ಕೃಷಿ ರಂಗ ಸಮಯಸಾತ್ಮಕ ಮಣ್ಣು ನಿರ್ವಹಣೆ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ರವಿ ಎಂವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವಪದ. 7:45 ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಅಂತಿಮ ಪಂದ್ಯದ ಹಿಂದಿ ಹಾಗೂ ಇಂಗ್ಲಿಷ್ ದ್ವಿಭಾಷಾ ವೀಕ್ಷಕ ವಿವರಣೆಯನ್ನ ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಕನ್ನಡದಲ್ಲಿ ಭಾಷಣ. ಚನ್ನವೀರ ಕಣವಿ ಅವರ ಕಾವ್ಯಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿಎಸ್. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 9:15 ಅರ್ಚನಾ ಉಡುಪ ಅವರು ಹಾಡಿರುವ ಭಾವಗೀತೆಗಳು. 9:30 ಯುವ ವಾಣಿ ಯಂಗ್ ಮೈಂಡ್ಸ್ ಬ್ರೈಟ್ ಫ್ಯೂಚರ್ ನಲ್ಲಿ ಭಾಗವಹಿಸುತ್ತಾರೆ ದಿವ್ಯಾ ಉತ್ಕರ್ಷ್. ಫೋರ್ಬ್ಸ್ 30 Under 30 ಗೌರವಾನ್ವಿತರು. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಮ್ಮೇಳನದಲ್ಲಿ ಪಂಡಿತ್ ಕೈಲಾಶ್ ಚಂದ್ ಶರ್ಮಾ ಅವರ ಬಾನ್ಸುರಿ ವಾದನ. ಕಾರ್ಯಕ್ರಮ ದೆಹಲಿ ಕೇಂದ್ರದ ಕೊಡುಗೆ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿವೆ.

ಆಕಾಶವಾಣಿ ಸಮಯ ಆಗಲಿದೆ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಎಫ್ಎಂ 103.1 ಮೆಗಾ ಹರ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:51 ಕ್ಕೆ